ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಸ್ನೇಹಿತೆ ಸುಜಾತಾಳ ಶುಭ ಮುಂಜಾವಿನ ನಮಸ್ಕಾರಗಳು. ಇಂದು ಭಾನುವಾರ 2026 ಇಸ್ವಿಯ ಜುಲೈ ತಿಂಗಳ 26 ತಾರೀಕು. ಅಂದರೆ ರಾಷ್ಟ್ರೀಯ ಪಂಚಾಂಗದಂತೆ 1948 ಶಕವರ್ಷದ ಶ್ರಾವಣ ಮಾಸದ 4 ದಿನ. ಈಗ ಸಮಯ 5:58.42. ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6 ಗಂಟೆ.

ಈಗ ಕೇಳಿ ಕಾರ್ಯಕ್ರಮ ವಿವರಣೆ. ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ದಿನ ಬೆಳಗಿನ ಪ್ರಸಾರದಲ್ಲಿ 10:55 ಕೇಳಿ ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ನಂತರ ಮನ್ ಕಿ ಬಾತ್ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕನ್ನಡ ಅವತರಣಿಕೆಯ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾ ಪ್ರಸಾದ್, ನಿರ್ಮಾಣ ಜ್ಯೋತಿ ದಾಸ್, ಕೃಷ್ಣಪ್ಪ ಕೆವಿ, ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಮನ್ ಕಿ ಬಾತ್ ಕಾರ್ಯಕ್ರಮದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಕಾರ್ಯಕ್ರಮದ ಕನ್ನಡ ಅವತರಣಿಕೆಯ ಮರು ಪ್ರಸಾರ ಇದೇ ದಿನ ಸಂಜೆ ಪ್ರಸಾರದಲ್ಲಿ ರಾತ್ರಿ 8:00 ರಾಜ್ಯವ್ಯಾಪಿಯಲ್ಲಿ. ಕಾರ್ಯಕ್ರಮ ವಿವರಣೆ ನಂತರ 6:05 ಕೇಳುವಿರಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು. 6:10 ಚಿಂತನ, ನಿಲಯದಿಂದ ಕ್ಷಮಿಸಿ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗಲಿದೆ. 6:30 ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 6:35 ದೇಶಭಕ್ತಿಗೀತೆ, ಶ್ರೀನಿವಾಸ ಉಡುಪ ಅವರ ರಚನೆ ವೃಂದಗಾನದಲ್ಲಿ. 6:40 ರೈತರಿಗೆ ಸಲಹೆ ಕೇಳುವಿರಿ. 6:45 ಜನಪದ ಗೀತೆಗಳು, ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸವಲಿಂಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳುವಿರಿ. 7:15 ಪ್ರಾಯೋಜಿತ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ, ಶ್ರೀ ಕೊತ್ತಲ ಬಸವೇಶ್ವರ ದೇವಸ್ಥಾನ ಪಂಚಮಂಡಳಿ ಸೇಡಂ. ಕಾರ್ಯಕ್ರಮ ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ. 7:45 ಚಿತ್ರಗೀತೆಗಳು, 8:30 ನವೋದಯ ನಡೆ ಆರೋಗ್ಯದ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ವಿಷಯ ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಿಗಾರ ಮತ್ತು ಔಷಧಾಲಯಗಳ ಮಹತ್ವ ಕುರಿತು ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಗಳ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರಾದ ನರಸಿಂಹ ಆಚಾರ್ ಜೋಶಿ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಕಾರ್ಯಕ್ರಮದ ನಿರ್ವಹಣಾ ವೆಂಕಟೇಶ್ ಬೇವಿನ ಬೆಂಚಿ, ಧ್ವನಿ ಮುದ್ರಣ ಮತ್ತು ನೆರವು ಬಿ ನರಸಿಂಹಲು. ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು. 9:05 ಭಾವಗೀತೆಗಳು, 9:30 ಪ್ರಾಯೋಜಿತ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. 9:45 ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ. ಇನ್ನು ನಿಲಯದ ಈ ದಿನದ ಸಂಜೆಯ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಸಂಧ್ಯಾ ಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪ್ಶೆಟ್ಟಿ, ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ, ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಸುಮಾ ಟಿವಿ ಅವರಿಂದ ಮಾಹಿತಿ ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. 7:20 ಮತ್ತು 8:30 ಜನಪದ ಸಂಗೀತ ಕಾರ್ಯಕ್ರಮ. 7:45 ಕನ್ನಡ ಭಾಷಣ, ಜನಪದರಲ್ಲಿ ಮೇದಾರ ಕೇತಯ್ಯ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರಿಂದ ಭಾಷಣ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. 9:15 ಭಾವಗೀತೆಗಳು, 9:30 ಕಾರ್ಗಿಲ್ ವಿಜಯ ದಿವಸದ ನಿಮಿತ್ತ ಕಾರ್ಗಿಲ್ ಕಲಿಗಳಿಗೆ ನಮನ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರವೇಂದ್ರ ಸ್ವಾಮಿ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು ಬಿತ್ತರಗೊಳ್ಳಲಿವೆ ನಿಲಯದಿಂದ. ಇದುವರೆಗೆ ನಿಲಯದಿಂದ ಇನ್ನು ಮುಂದೆ ಹಾಗೂ ಸಂಜೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:05 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು. 6:10 ನಿಲಯದಿಂದ ವಂದನ ಭಕ್ತಿಗೀತೆಗಳ ಕಾರ್ಯಕ್ರಮ.

ಈಗ ಕೇಳೋಣ ಕಾರ್ಯಕ್ರಮ ವಂದನ, ಭಕ್ತಿಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರಸನ್ನ ವೆಂಕಟದಾಸರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ಪುತ್ತೂರು ನರಸಿಂಹನಾಯಕ್ ಇವರು.

ಕೇಳಿ ಮುಂದಿನ ಭಕ್ತಿಗೀತೆಯನ್ನು. ವಿದ್ಯಾಪ್ರಸನ್ನ ಇವರ ರಚನೆಯಲ್ಲಿರುವ ಭಕ್ತಿಗೀತೆಯನ್ನು ಹಾಡಿದ್ದಾರೆ ಬಿ ಆರ್ ಛಾಯಾ ಇವರು.

0: ಕಾರ್ಯಕ್ರಮದ ಕೊನೆಯಲ್ಲಿ ಅಕ್ಕ ಮಹಾದೇವಿಯವರ ವಚನವನ್ನು ಕೆಎಸ್ ಸುರೇಖ ಇವರ ಧ್ವನಿಯಲ್ಲಿ ಕೇಳಿಬಂದರೆ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:30 ಆಗುತ್ತಲಿದ್ದು ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಪಿ ಶಿವರಾಜು ಇವರಿಂದ ಚಿಂತನ ಮೂಡಿಬರಲಿದೆ. ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ.
1: ಆಕಾಶವಾಣಿ ಚಿಂತನ, ಡಾಕ್ಟರ್ ಪಿ ಶಿವರಾಜು ಅವರಿಂದ.
2: ಬದುಕು ಕೇವಲ ಉಸಿರಾಡುವ ಪ್ರಕ್ರಿಯೆಯಲ್ಲ, ಅದೊಂದು ನಿರಂತರ ಅನುಭವಗಳ ಮಹಾಸಾಗರ. ಬದುಕಿನ ತೀವ್ರತೆ ಎಂದರೆ ಕೇವಲ ಸಂತೋಷ ಅಥವಾ ದುಃಖದ ಅತಿರೇಕವಲ್ಲ, ಬದಲಾಗಿ ಪ್ರತಿ ಕ್ಷಣವನ್ನು ಅದರ ಸಂಪೂರ್ಣ ಆಳದಲ್ಲಿ ಎಚ್ಚರದಿಂದ ಅನುಭವಿಸುವುದು. ಇಂದಿನ ವೇಗದ ಮತ್ತು ಯಾಂತ್ರಿಕ ಯುಗದಲ್ಲಿ ನಾವು ಬದುಕಿನ ನೈಜ ಆಳವನ್ನು ಮರೆತು ಕೇವಲ ಅಸ್ತಿತ್ವವನ್ನು ಉಳಿಸಿಕೊಳ್ಳುವತ್ತ ಗಮನಹರಿಸುತ್ತಿದ್ದೇವೆ. ಆದರೆ ಬದುಕನ್ನು ಅದರ ಸಂಪೂರ್ಣ ತೀವ್ರತೆಯಲ್ಲಿ ಅರ್ಥೈಸಿಕೊಳ್ಳಲು ಕೆಲವು ಸರಳ ಮತ್ತು ಪ್ರಾಯೋಗಿಕ ಮಾರ್ಗಸೂಚಿಗಳು ನಮಗೆ ದಾರಿದೀಪವಾಗಬಲ್ಲವು. ಅಂಥವುಗಳಲ್ಲಿ ಮೊದಲನೆಯದು ಸ್ವಯಂ ಅರಿವು ಮತ್ತು ಆತ್ಮಾವಲೋಕನ. ಬದುಕಿನ ಆಳವನ್ನು ತಿಳಿಯಲು ಮೊದಲ ಹೆಜ್ಜೆ ನಮ್ಮನ್ನೇ ನಾವು ಅರಿಯುವುದು. ನಾನು ಯಾರು, ನನ್ನ ಬದುಕಿನ ಮೌಲ್ಯಗಳೇನು ಎಂಬ ಪ್ರಶ್ನೆಗಳನ್ನು ನಮಗೆ ನಾವೇ ಕೇಳಿಕೊಳ್ಳಬೇಕು. ಪ್ರತಿದಿನ ಸ್ವಲ್ಪ ಸಮಯವನ್ನು ಮೌನದಲ್ಲಿ ಕಳೆಯುವುದರಿಂದ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಸ್ಪಷ್ಟತೆ ಸಿಗುತ್ತದೆ. ನಮ್ಮ ಗುಣಗಳು, ದೌರ್ಬಲ್ಯಗಳು ಮತ್ತು ಒಲವುಗಳನ್ನು ಅರಿತುಕೊಂಡಾಗ ಮಾತ್ರ ನಾವು ಬದುಕನ್ನು ಹೆಚ್ಚು ಆಳವಾಗಿ ಗ್ರಹಿಸಲು ಸಾಧ್ಯ. ವರ್ತಮಾನದಲ್ಲಿ ಜೀವಿಸುವುದು ಅತ್ಯಂತ ಅವಶ್ಯ. ನಾವು ಸಾಮಾನ್ಯವಾಗಿ ಕಳೆದು ಹೋದ ಭೂತಕಾಲದ ನೆನಪುಗಳಲ್ಲಿ ಕೊರಗುತ್ತಾ ಅಥವಾ ಇನ್ನೂ ಬಾರದ ಭವಿಷ್ಯದ ಆತಂಕದಲ್ಲಿ ಕಳೆದು ಹೋಗುತ್ತೇವೆ. ಆದರೆ ಬದುಕಿನ ನಿಜವಾದ ತೀವ್ರತೆ ಇರುವುದು ಈ ಕ್ಷಣದಲ್ಲಿ ಮಾತ್ರ. ನಾವು ಮಾಡುವ ಪ್ರತಿಯೊಂದು ಸಣ್ಣ ಕೆಲಸವನ್ನು, ಅದು ಊಟ ಮಾಡುವುದಿರಬಹುದು, ನಡೆಯುವುದಿರಬಹುದು ಅಥವಾ ಇತರರೊಂದಿಗೆ ಮಾತನಾಡುವುದು ಇರಬಹುದು, ಸಂಪೂರ್ಣ ಪ್ರಜ್ಞೆಯಿಂದ ಮತ್ತು ಏಕಾಗ್ರತೆಯಿಂದ ಮಾಡಿದಾಗ ಬದುಕು ಅರ್ಥಪೂರ್ಣವಾಗುತ್ತದೆ. ನೋವು ಮತ್ತು ಸವಾಲುಗಳನ್ನು ನಾವು ಸ್ವೀಕಾರ ಮಾಡುವಾಗ ಅದನ್ನು ಸಕಾರಾತ್ಮಕವಾಗಿ ಸ್ವೀಕಾರ ಮಾಡುವುದು ಅತ್ಯಂತ ಅವಶ್ಯಕ. ಕೇವಲ ಸುಖ ಸಂತೋಷಗಳೇ ಬದುಕಲ್ಲ. ನೋವು, ಸೋಲು ಮತ್ತು ಕಷ್ಟಗಳು ಬದುಕಿನ ತೀವ್ರತೆಯನ್ನು ಅತಿ ಹೆಚ್ಚು ಕಲಿಸುವ ಶಕ್ತಿಗಳು. ಕತ್ತಲೆ ಇದ್ದಾಗಲೇ ಬೆಳಕಿನ ಬೆಲೆ ತಿಳಿಯುವಂತೆ ಕಷ್ಟಗಳು ಎದುರಾದಾಗಲೇ ನಮ್ಮ ಒಳಗಿನ ತಾಳ್ಮೆ ಮತ್ತು ಬದುಕಿನ ನೈಜ ಸ್ವರೂಪ ಅರ್ಥವಾಗುತ್ತದೆ. ಕಷ್ಟಗಳಿಂದ ಓಡಿ ಹೋಗುವ ಬದಲು ಅವುಗಳನ್ನು ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಪಾಠಗಳನ್ನಾಗಿ ನಾವು ಸ್ವೀಕರಿಸಬೇಕು. ಕೃತಜ್ಞತಾ ಭಾವವನ್ನು ಬೆಳೆಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ನಮ್ಮಲ್ಲಿ ಇಲ್ಲದಿರುವ ವಸ್ತುಗಳು, ಸ್ಥಾನಮಾನಗಳ ಬಗ್ಗೆ ಕೊರಗುವ ಬದಲು ಇರುವುದರ ಬಗ್ಗೆ ಕೃತಜ್ಞತೆ ಸಲ್ಲಿಸುವ ರೂಢಿ ಬದುಕಿನ ಆಳವನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ನಮಗೆ ಸಿಕ್ಕಿರುವ ಸಣ್ಣ ಪುಟ್ಟ ಖುಷಿಗಳನ್ನು, ನಮಗೆ ಸಹಾಯ ಮಾಡಿದವರನ್ನು ನೆನೆಯುವುದು ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ. ಕೃತಜ್ಞತೆಯು ಅತೃಪ್ತಿಯನ್ನು ದೂರ ಮಾಡಿ ಬದುಕಿನ ಪ್ರತಿ ಕ್ಷಣವನ್ನು ಸಂಭ್ರಮಿಸಲು ಕಲಿಸುತ್ತದೆ. ಮಾನವೀಯ ಸಂಬಂಧಗಳ ಮೌಲ್ಯಗಳನ್ನು ಉಳಿಸಬೇಕು, ಉಳಿಸಿ ಬೆಳೆಸಬೇಕು. ಬದುಕಿನ ತೀವ್ರತೆ ಅಡಗಿರುವುದು ನಾವು ಇತರರೊಂದಿಗೆ ಬೆಸೆಯುವ ಭಾವನಾತ್ಮಕ ಬಂಧಗಳಲ್ಲಿ. ಪ್ರೀತಿ, ಕರುಣೆ ಮತ್ತು ಸಹಾನುಭೂತಿಯಿಂದ ಇತರರನ್ನು ಅರ್ಥ ಮಾಡಿಕೊಂಡಾಗ ನಮ್ಮ ಬದುಕು ವಿಸ್ತಾರವಾಗುತ್ತದೆ. ಒಬ್ಬ ವ್ಯಕ್ತಿಯ ನೋವಿಗೆ ಸ್ಪಂದಿಸಿದಾಗ ಅಥವಾ ನಿಸ್ವಾರ್ಥವಾಗಿ ಪ್ರೀತಿಸಿದಾಗ ನಮಗೆ ಸಿಗುವ ತೃಪ್ತಿ ಬದುಕಿನ ಅತ್ಯಂತ ಆಳವಾದ ಅನುಭವಗಳಲ್ಲಿ ಒಂದಾಗಿದೆ. ಪ್ರಕೃತಿಯೊಡನೆ ಒಡನಾಟವಿಟ್ಟುಕೊಳ್ಳುವುದು ಅತ್ಯಂತ ಮುಖ್ಯ. ಪ್ರಕೃತಿ ಬದುಕಿನ ಮಹಾನ್ ಗುರು. ಹರಿಯುವ ನದಿ, ನಿಶ್ಚಲವಾದ ಬೆಟ್ಟ, ಬೀಸುವ ಗಾಳಿ ಇವೆಲ್ಲವೂ ಬದುಕಿನ ಲಯವನ್ನು ಮತ್ತು ನಿರಂತರತೆಯನ್ನು ಕಲಿಸುತ್ತವೆ. ಪ್ರಕೃತಿಯ ಮಡಿಲಿನಲ್ಲಿ ಕಾಲ ಕಳೆದಾಗ ಮನುಷ್ಯನ ಅಹಂಕಾರ ಕರಗಿ ತಾನು ಈ ಬೃಹತ್ ಸೃಷ್ಟಿಯ ಒಂದು ಸಣ್ಣ ಕಣ ಎಂಬ ಅರಿವು ಮೂಡುತ್ತದೆ. ಇದು ಬದುಕಿನ ಬಗೆಗಿನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಅಸ್ತಿತ್ವದ ಕ್ಷಣಿಕತೆಯ ಅರಿವು. ಇದು ಸ್ವಲ್ಪ ಕಠೋರವೆನಿಸಿದರೂ ಬದುಕಿನ ತೀವ್ರತೆಯನ್ನು ಅರಿಯಲು ಸಾವಿನ ಅಥವಾ ಅಸ್ತಿತ್ವದ ಕ್ಷಣಿಕತೆಯ ಅರಿವು ಬಹಳ ಮುಖ್ಯ. ಈ ಬದುಕು ಶಾಶ್ವತವಲ್ಲ ಎಂಬ ಅಂತಿಮ ಸತ್ಯವನ್ನು ಒಪ್ಪಿಕೊಂಡಾಗ ಮಾತ್ರ ಇರುವಷ್ಟು ದಿನ ಅರ್ಥಪೂರ್ಣವಾಗಿ ಜೀವಿಸುವ ಹಂಬಲ ಹೆಚ್ಚಾಗುತ್ತದೆ. ಇದು ನಮ್ಮನ್ನು ಅನಗತ್ಯ ದ್ವೇಷ, ಅಹಂಕಾರ ಮತ್ತು ಕ್ಷುಲ್ಲಕ ಜಗಳಗಳಿಂದ ದೂರವಿಡುತ್ತದೆ. ಒಟ್ಟಾರೆ ಹೇಳಬೇಕೆಂದರೆ ಬದುಕಿನ ತೀವ್ರತೆಯನ್ನು ಅರ್ಥೈಸಿಕೊಳ್ಳುವುದು ಎಂದರೆ ಪ್ರತಿ ದಿನವೂ ಮಹತ್ತರವಾದುದನ್ನೇನಾದರೂ ಸಾಧನೆ ಮಾಡಲೇಬೇಕು ಎಂದರ್ಥವಲ್ಲ. ಬದಲಾಗಿ ಒದಗಿದ ಪ್ರತಿ ಕ್ಷಣವನ್ನು ಎಚ್ಚರದಿಂದ, ಪ್ರೀತಿಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಜೀವಿಸುವುದು. ನಮ್ಮೊಳಗಿನ ಅರಿವಿನ ದೀಪವನ್ನು ಬೆಳಗಿಸುವ ಮೂಲಕ ನಾವು ಕೇವಲ ಯಾಂತ್ರಿಕವಾಗಿ ಅಸ್ತಿತ್ವದಲ್ಲಿರುವುದನ್ನು ಬಿಟ್ಟು ನಿಜವಾದ ಅರ್ಥದಲ್ಲಿ ಜೀವಿಸಲು ಪ್ರಾರಂಭಿಸಬಹುದು. ಬದುಕು ಒಂದು ಸುಂದರ ಕಾವ್ಯವಿದ್ದಂತೆ, ಅದನ್ನು ಅದರ ಸಂಪೂರ್ಣ ಆಳ ಮತ್ತು ತೀವ್ರತೆಯಲ್ಲಿ ಆಸ್ವಾದಿಸುವ ಕಲೆ ನಮ್ಮ ದೈನಂದಿನ ಸಣ್ಣ ಸಣ್ಣ ಪ್ರಯತ್ನಗಳಲ್ಲೇ ಅಡಗಿದೆ.
1: ಇದುವರೆಗೂ ಡಾಕ್ಟರ್ ಪಿ ಶಿವರಾಜು ಅವರಿಂದ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆಕಾಶವಾಣಿ ಬೆಂಗಳೂರು.
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 6:35.

ಈಗ ಕೇಳೋಣ ದೇಶಭಕ್ತಿ ಗೀತೆ. ಶ್ರೀನಿವಾಸ್ ಉಡುಪ ಅವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳೋಣ.

0: ಶ್ರೀನಿವಾಸ್ ಉಡುಪ ಇವರ ರಚನೆಯಲ್ಲಿರುವ ದೇಶಭಕ್ತಿ ಗೀತೆಯನ್ನು ವೃಂದಗಾನದಲ್ಲಿ ಕೇಳ್ಬಂದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:40. ಕೇಳೋಣ ರೈತರಿಗೆ ಸಲಹೆ, ಅಮರೇಶ್ ಆಶಿಹಾಳ್ ಅವರಿಂದ. ಆರಂಭದಲ್ಲಿ ಕೇಳೋಣ ಒಂದು ಪ್ರಕಟಣೆ.
1: ರೈತ ಬಾಂಧವರೇ, ಮರು ವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31 ತಾರೀಖು ಕೊನೆಯ ದಿನ.
2: ಸಕಲ ಜೀವರಾಶಿಗಳಿಗೆ ನೀರೇ ಆಧಾರ. ಮನುಷ್ಯನ ನಾಗರಿಕತೆ ಆರಂಭಗೊಂಡಿದ್ದೇ ನದಿ ತೀರಗಳಲ್ಲಿ ಹಾಗೂ ಫಲವತ್ತಾದಂತಹ ಒಂದು ಭೂಪ್ರದೇಶಗಳಲ್ಲಿ. ಕುಡಿಯುವ ನೀರು ನಮ್ಮ ದೇಹವನ್ನು ಹಾಗೆ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಪ್ರಮುಖವಾದಂತಹ ಅಂಶವಾಗಿದೆ. ರಾಯಚೂರು ನಗರ ಮತ್ತು ಹಳ್ಳಿಗಳಲ್ಲಿ ಕೆರೆಗಳ ನೀರನ್ನೇ ಪ್ರಮುಖವಾಗಿ ಕುಡಿಯುವುದಕ್ಕೆ ಬಳಸ್ತಾ ಇದ್ರು. ಇತ್ತೀಚೆಗೆ ಶುದ್ಧ ನೀರಿನ ಒಂದು ಬಳಕೆಯ ಪ್ರಮಾಣ ಕಡಿಮೆ ಆಗ್ತಾ ಇದೆ, ಹಾಗೇ ಲಭ್ಯತೆಯ ಪ್ರಮಾಣ ಕೂಡ ಕಡಿಮೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಕೆರೆಗಳನ್ನು ಅಂತರ್ಜಲ ಜಲಚರಿಗಳಿಗಾಗಿ, ಪ್ರವಾಹ ತಡೆಯುವುದಕ್ಕಾಗಿ ಮತ್ತು ಹೊರಹರಿವು ಹೀರಿಕೊಳ್ಳುವ ವಲಯಗಳಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ರೈತರು ಕೆರೆಯ ಹೂಳನ್ನು ಗೊಬ್ಬರವನ್ನಾಗಿ ಕೂಡ ಬಳಕೆ ಮಾಡ್ತಾ ಇದ್ರು. ಆದರೆ ಈಗ ಹೆಚ್ಚಿನ ನಗರೀಕರಣ ಹಾಗೂ ಕೈಗಾರಿಕಾಕರಣದಿಂದಾಗಿ ನಗರ ಮತ್ತು ಹಳ್ಳಿಯ ಕೆರೆಗಳ ಗುಣಮಟ್ಟವು ಕುಸಿದು ಹೋಗಿದೆ. ಕೆರೆಗಳ ನೀರನ್ನು ಕುಡಿಯಲು ಅಸಾಧ್ಯ ಎಂಬಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಬಂದ್ಬಿಟ್ಟಿದೆ. ಕೃಷಿಗೆ ಬಳಸುವುದು ಕೂಡ ಅಸುರಕ್ಷಿತ ಎಂಬಂತಹ ಒಂದು ನಿರ್ಧಾರಕ್ಕೆ ನಾವು ಬರಬೇಕಾಗ್ತದೆ. ಯಾಕಂತಂದರೆ ಕೆರೆಗಳ ನೀರು ಅದು ಮಾಲಿನ್ಯದಿಂದ ಕೂಡಿದ್ದು, ರಾಸಾಯನಿಕಗಳಿಂದ ಕೂಡಿದ್ದು, ಅದು ಬೆಳೆಯುವಂತಹ ಒಂದು ಆಹಾರದ ಮೇಲೆ ಅಥವಾ ನಾವು ತೆಗೆದುಕೊಳ್ಳುವಂತಹ ಒಂದು ಆಹಾರದ ಮೇಲೆ ಕೆಟ್ಟ ಪರಿಣಾಮ, ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ. ಇತ್ತೀಚಿನ ದಶಕಗಳಲ್ಲಿ ಅಂತರ್ಜಲದ ನೀರನ್ನು ಕುಡಿಯುವುದಕ್ಕಾಗಿ ಅತಿಯಾಗಿ ಬಳಕೆ ಮಾಡ್ತಾ ಇದ್ದಾರೆ. ಇದರಿಂದ ಬಿಕ್ಕುಟ್ಟುಗಳ ಸರಣಿ ಆರಂಭ ಆಗಿದೆ ಅಂತಲೇ ಹೇಳಬಹುದು. ಹೆಚ್ಚಿನ TDS ಮಟ್ಟವನ್ನು ಹೊಂದಿರುವ ನೀರು ಸೇವಿಸಲು ಕಷ್ಟವಾಗಿದೆ. TDS ಹೆಚ್ಚಳಕ್ಕೆ ಮೆಗ್ನೀಸಿಯಂ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳು ಮತ್ತು ಅವುಗಳ ಲವಣಗಳು ಕಾರಣ ಆಗಿವೆ. ರಾಯಚೂರು, ಯಾದಗಿರಿ ಹಾಗೂ ಇನ್ನು ಕೆಲವು ಜಿಲ್ಲೆಗಳಲ್ಲಿ ಅಂತರ್ಜಲದಲ್ಲಿ ಆರ್ಸೆನಿಕ್, ಸೀಸಾ ಹಾಗೂ ಫ್ಲೋರೈಡ್ನಂತಹ ಭಾರವಾದಂತಹ ಲೋಹಗಳು ಸಹ ಪತ್ತೆಯಾಗಿವೆ. ನೀರಿನಲ್ಲಿರುವಂತಹ ಒಂದು ಸೀಸಾ, ನೈಟ್ರೈಟ್, ಕ್ಯಾಡ್ಮಿಯಂ ಮತ್ತು ಅರ್ಸೆನಿಕ್ನಂತಹ ವಿಷಕಾರಿ ಅಯಾನುಗಳ ಉಪಸ್ಥಿತಿಯು ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಕಡಿಮೆ ಗುಣಮಟ್ಟದ ನೀರು ಬೆಳೆಗಳಿಗೆ ನಿಧಾನಗತಿಯ ಬೆಳವಣಿಗೆಗೆ ಕಾರಣ ಆಗ್ತದೆ. ಅಧಿಕ ಕರಗುವ ಲವಣಗಳು ಗಿಡದ ಬೇರುಗಳನ್ನು ನೇರವಾಗಿ ಗಾಯ ಮಾಡ್ತವೆ. ಕೆಲವು ಸಂದರ್ಭಗಳಲ್ಲಿ ಸಸ್ಯಗಳು ಕ್ರಮೇಣವಾಗಿ ಸಾಯಲಿಕ್ಕೆ ಕಾರಣ ಆಗ್ತದೆ. ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುವಿಕೆಯನ್ನು ಅಡ್ಡಪಡಿಸ್ತವೆ. ಲವಣಗಳು ಸಸ್ಯದ ಎಲೆಯ ಅಂಚುಗಳಲ್ಲಿ ಸಂಗ್ರಹವಾಗಬಹುದು. ಇದು ಅಂಚುಗಳ ಸುಡುವಿಕೆಗೆ ಕಾರಣ ಆಗ್ತದೆ. ಹೆಚ್ಚಿನ ಕ್ಷಾರಯತೆ ಹೊಂದಿರುವಂತಹ ನೀರು ಬೆಳೆಯ ಮಾಧ್ಯಮದ PH ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರ್ತದೆ. ಪೌಷ್ಟಿಕಾಂಶವನ್ನು ಹೀರಿಕೊಳ್ಳುವಿಕೆಗೆ ಅಡ್ಡಿಪಡಿಸ್ತದೆ ಮತ್ತು ಸಸ್ಯದ ಆರೋಗ್ಯವನ್ನು ರಾಜಿ ಮಾಡಿಕೊಳ್ಳುವಂತಹ ಪೌಷ್ಟಿಕಾಂಶದ ಕೊರತೆಗೆ ಇದು ಕಾರಣ ಆಗ್ತದೆ. ಮುಖ್ಯವಾಗಿ ನಾವು ಬೆಳೆಯುವಂತಹ ಒಂದು ಬೆಳೆಗೆ ಹಾಗೂ ನಾವು ಕುಡಿಯುವಂತಹ ನೀರು ಶುದ್ಧವಾಗಿದ್ದರೆ ಆರೋಗ್ಯವು ಕೂಡ ಶುದ್ಧವಾಗಿರ್ತದೆ. ಜೊತೆಗೆ ಬೆಳೆಯ ಗುಣಮಟ್ಟ ಹಾಗೂ ಪೋಷಕಾಂಶಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಳಗೊಂಡು ನಮ್ಮ ಆರೋಗ್ಯಕ್ಕೆ ಸಹಕಾರಿ ಆಗ್ತದೆ. ಭಾರತ ಸರ್ಕಾರದ ನಿರ್ದೇಶನದ ಮೇಲೆಗೆ ರೈತ ಬಾಂಧವರು ನೀರು ಹಾಗೂ ಮಣ್ಣಿನ ನಿಯತಕಾಲಿಕ ತಪಾಸಣೆಯನ್ನು ಕಡ್ಡಾಯವಾಗಿ ಮಾಡಬೇಕಾಗ್ತದೆ. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಮತ್ತು ಅಮೆರಿಕನ್ ಪಬ್ಲಿಕ್ ಹೆಲ್ತ್ ಅಸೋಸಿಯೇಷನ್ ಪ್ರಕಾರ ನೀರಾವರಿ ಉದ್ದೇಶ ಮತ್ತು ಕುಡಿಯುವ ನೀರಿನ ಸಾಮರ್ಥ್ಯವನ್ನು ನಿರ್ಣಯಿಸಬೇಕಾಗಿದೆ. ರಾಯಚೂರು ಪ್ರದೇಶದಿಂದ ಸಂಗ್ರಹಿಸಿದ ಸಿಹಿ ನೀರಿನ ಮತ್ತು ಅಂತರ್ಜಲದ ನೀರಿನ ಗುಣಮಟ್ಟ ಸೂಚ್ಯಾಂಕವನ್ನು ತೋರಿಸುತ್ತದೆ. ಇದು ಅತ್ಯಂತ ಕಳವಳಕಾರಿಯಾದಂತಹ ಒಂದು ಸಂಗತಿಯಾಗಿದೆ. ಮಾನವನ ಜೀವನ, ಜಲಚರ ಮತ್ತು ಇತರೆ ಜೀವಿಗಳನ್ನು ರಕ್ಷಿಸಲು ಎರಡು ಮೂಲಗಳಿಂದ ಕುಡಿಯುವ ನೀರಿನ ಗುಣಮಟ್ಟವು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ನಿಯಂತ್ರಕ ಮಿತಿಗಳನ್ನು ಅನುಸರಿಸಬೇಕು. ಪರೀಕ್ಷೆ ಮತ್ತು ಮಾಪನಾಂಕ ನಿರ್ಣಯ ಪ್ರಯೋಗಾಲಯಗಳಿಗಾಗಿ ರಾಷ್ಟ್ರೀಯ ಮಾನ್ಯತೆ ಪಡೆದಂತಹ ಸಂಸ್ಥೆಯಲ್ಲಿ ಕುಡಿಯುವ ನೀರಿನ ಒಂದು ಭೌತಿಕ ಪರೀಕ್ಷೆ ಹಾಗೆಯೇ ರಾಸಾಯನಿಕ ಪರೀಕ್ಷೆಗಳನ್ನು ವಿಶ್ಲೇಷಣೆ ಮಾಡಿ ಅವುಗಳೆಂದರೆ ಬಣ್ಣ, ವಾಸನೆ, ಪ್ರಕ್ಷುಬ್ಧತೆ, TDS, PH, ಒಟ್ಟು ಗಡಸುತನ, ಒಟ್ಟು ಕ್ಷಾರತೆ, ಕ್ಲೋರೈಡ್, ಉಳಿದ ಕ್ಲೋರೈಡ್, ಸಲ್ಫೇಟ್, ನೈಟ್ರೇಟ್, ಫ್ಲೋರೈಡ್, ಕರಗಿದ ಆಮ್ಲಜನಕ ಮತ್ತು ಜೈವಿಕ ರಾಸಾಯನಿಕ ಆಮ್ಲಜನಕ, ಹೀಗೆ 10 ಹಲವಾರು ಅಂಶಗಳನ್ನು ಪರೀಕ್ಷೆ ಮಾಡಿ ನಾವು ನೀರನ್ನು ಬಳಸಬೇಕಾಗ್ತದೆ. ಆದ್ದರಿಂದ ರಾಸಾಯನಿಕ ಮುಕ್ತವಾದಂತಹ ಒಂದು ನೀರನ್ನು ನಾವು ಕುಡಿಯುವುದರಿಂದ ನಮ್ಮ ಆರೋಗ್ಯ ಕೆಡುವುದಲ್ಲದೆ ಬೆಳೆಗಳಿಗೂ ಕೂಡ ಅನಾರೋಗ್ಯದಿಂದ ಕಡಿಮೆ ಗುಣಮಟ್ಟದ ಬೆಳೆಗಳನ್ನು ಅಥವಾ ಉತ್ಪಾದನೆ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಜೊತೆಗೆ ನಾವು ಆ ಒಂದು ರಾಸಾಯನಿಕ ಯುಕ್ತವಾದಂತಹ ಒಂದು ನೀರನ್ನು ಕುಡಿಯುವುದರಿಂದ ನಾವು ಹೆಚ್ಚಿನ ಆದಾಯವನ್ನು ಅಥವಾ ನಮ್ಮ ದೈನಂದಿನ ಖರ್ಚಿನಲ್ಲಿ ಬಳಸಬೇಕಾದಂತಹ ಹಣವನ್ನು ನಾವು ಆರೋಗ್ಯ ಕಡೆ ಬಳಕೆ ಮಾಡುವಂತಹ ಅನಿವಾರ್ಯತೆ ಆಗ್ತದೆ. ಆದ್ದರಿಂದ ರೈತ ಬಾಂಧವರು ಈ ಮಣ್ಣು ಮತ್ತು ನೀರು ಪರೀಕ್ಷೆ ಕಡ್ಡಾಯವಾಗಿ ತಜ್ಞರಿಂದ ಮಾಡಿಸಬೇಕಾಗ್ತದೆ. ರಾಯಚೂರು ಜಿಲ್ಲೆಯಲ್ಲಿ ಮುಖ್ಯವಾಗಿ ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ಮಹಾವಿದ್ಯಾಲಯಗಳು, ಕೃಷಿ ಇಲಾಖೆಯ ಮಣ್ಣು ಮತ್ತು ನೀರು ಪ್ರಯೋಗಾಲಯಗಳಲ್ಲಿ ಈ ಮಣ್ಣು ಮತ್ತು ನೀರಿನ ಪರೀಕ್ಷೆಗಳನ್ನು ಮಾಡಿಸಬೇಕಾಗ್ತದೆ. ಮುಖ್ಯವಾಗಿ ಅವುಗಳ ಪರೀಕ್ಷಾ ವರದಿಯ ಆಧಾರದ ಮೇಲೆ ಈ ಮಣ್ಣಿಗೆ ಬೇಕಾದಂತಹ ಒಂದು ಪೋಷಕಾಂಶಗಳನ್ನಾಗಿರ್ಬೋದು ಅಥವಾ ಕುಡಿಯುವ ನೀರಿನಲ್ಲಿ ಅಡಕವಾಗಿರುವಂತಹ ಒಂದು ರಾಸಾಯನಿಕಗಳನ್ನು ಪತ್ತೆ ಹಚ್ಚಿ ನಾವು ಅವುಗಳನ್ನು ಬಳಕೆ ಮಾಡುವಂತಹ ಒಂದು ಗಮನವನ್ನು ಹರಿಸಬೇಕಾಗ್ತದೆ. ಈ ನಿಟ್ಟಿನಲ್ಲಿ ನಮ್ಮ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ NABL ಅಂತಂದರೆ ರಾಷ್ಟ್ರೀಯ ಮಾನ್ಯತೆ ಪಡೆದಂತಹ ಪ್ರಯೋಗಾಲಯವೂ ಕೂಡ ಇದೆ. ರೈತ ಬಾಂಧವರು ತಮ್ಮ ಕೃಷಿ ಉತ್ಪನ್ನಗಳ ರಾಸಾಯನಿಕ ಪ್ರಮಾಣವಾಗಿರ್ಬೋದು ಅಥವಾ ತಮ್ಮ ನೀರಿನ ಗುಣಮಟ್ಟವನ್ನು ಪರೀಕ್ಷೆ ಮಾಡಿಕೊಂಡು ಅದರ ಬಳಕೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಹೋಗಬೇಕಾಗ್ತದೆ.
0: ಇದುವರೆಗೆ ರೈತರಿಗೆ ಸಲಹೆ ಕೇಳಬಂದ್ರೆ ಅಮರೇಶ್ ಆಶಿಹಾಳ್ ಅವರಿಂದ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಈಗ ಕೇಳೋಣ ಜನಪದ ಗೀತೆಗಳನ್ನು. ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸವಲಿಂಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು.
3: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
5: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

0: ಜನಪದ ಗೀತೆಗಳ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ತಗ್ಗಿಹಾಳ್ ಗ್ರಾಮದ ಬಸವಲಿಂಗಮ್ಮ ಮತ್ತು ಸಂಗಡಿಗರಿಂದ ಸಂಪ್ರದಾಯ ಪದಗಳನ್ನು ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 6:55 ಆಗುತ್ತಲಿದೆ. ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ. ಪ್ರವಾಚಕಃ ಜತಿನ ಶರ್ಮಾ. ಅಥ ವಾರ್ತಾಃ. ಕೇಂದ್ರೀಯ ಶಿಕ್ಷಾಮಂತ್ರಿ ಧರ್ಮೇಂದ್ರ ಪ್ರಧಾನಃ ಸ್ವಪದಾತ್ ತ್ಯಾಗಪತ್ರಂ ದತ್ವಾ ತತ್ ಪ್ರಧಾನಮಂತ್ರಿಣೇ ನರೇಂದ್ರ ಮೋದಿನೇ ಸಮರ್ಪಿತವಾನ್. ಸಾಮಾಜಿಕ ಸಂಚಾರ ಪಟಲೆ ಪ್ರಕಾಶಿತೆ ಏಕಸ್ಮಿನ್ ಸಂದೇಶೆ ಶ್ರೀ ಪ್ರಧಾನ ಅವದತ್ ಯತ್ ಗತ ದಶ ದಿನೇಷು ಛಾತ್ರಾಣಾಂ ವಿರೋಧ ಪ್ರದರ್ಶನಾನಂತರಂ ಉತ್ಪನ್ನಯಾ ಪರಿಸ್ಥಿತ್ಯಾ ಸಹ ಅತ್ಯಂತಂ ವ್ಯಥಿತಃ ಅಭವತ್. ಏತದ್ ಸ್ವಸ್ಯ ಪ್ರತಿಷ್ಠಾಯಾಃ ವಿಷಯಃ ನಾಸ್ತೀತಿ ಇತ್ಯಪಿ ತೇನ ಉಕ್ತಂ. ಅಸೌ ನವದಿಲ್ಯಾಂ ಜಂತರಮಂತರ ಸ್ಥಳೆ ವಿದ್ಯಮಾನಾಂ ಸ್ಥಿತಿಂ ಸಮಗ್ರ ದೇಶಸ್ಯ ಪರಿಸ್ಥಿತಿಂ ಚಾವಲೋಕ್ಯ ನಿರ್ಣಯಂ ಅಕರೋತ್. ಶ್ರೀ ಪ್ರಧಾನ ಪ್ರಧಾನಮಂತ್ರಿಣ ನರೇಂದ್ರ ಮೋದಿನ ಮಾರ್ಗದರ್ಶನಾಯ ವಿಶ್ವಾಸಾಯ ನಿರಂತರ ಸಹಯೋಗಾಯ ಚ ಕೃತಜ್ಞತಾಮಪಿ ಪ್ರಕಟಿತವಾನ್. ಅಸೌ ಏತದಪಿ ಉಕ್ತವಾನ್ ಯತ್ ರಾಷ್ಟ್ರಸೇವಾ ತಸ್ಯ ಜೀವನಸ್ಯ ಸರ್ವೋಚ್ಚ ಪ್ರಾಥಮಿಕತಾ ಅಸ್ತಿ ಸಹೈವ ಜೀವನ ಪರ್ಯಂತಂ ತಸ್ಯೈ ಸಮರ್ಪಿತಃ ಭವಿಷ್ಯತೀತಿ. ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಕೇಂದ್ರೀಯ ಮಂತ್ರಿ ಪರಿಷದ ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಂ ತತ್ಕ್ಷಣ ಪ್ರಭಾವೇಣ ಸ್ವೀಕೃತವತಿ. ಧರ್ಮೇಂದ್ರ ಪ್ರಧಾನಸ್ಯ ತ್ಯಾಗಪತ್ರಾನಂತರಂ ಕೇಂದ್ರೀಯ ಮಂತ್ರಿ ಪ್ರಹ್ಲಾದ ಜೋಶಿ ನೂತನ ಶಿಕ್ಷಾಮಂತ್ರಿ ಭವಿಷ್ಯತಿ. ವರ್ತಮಾನ ದಾಯಿತ್ವೇನ ಸಹ ಶಿಕ್ಷಾ ಮಂತ್ರಾಲಯಸ್ಯ ದಾಯಿತ್ವಮಪಿ ತಸ್ಮೈ ಸಮರ್ಪಿತಂ.
2: ಪ್ರಧಾನಮಂತ್ರಿ ಜೀನೋ ವಿಶ್ವಾಸ ರಕ್ಕೆ ನಾ ಬಡಾ ಜಿಮ್ಮೇದಾರಿ ಮೇರೆ ಉಪರ್ ದಿಯಾ ಹೇ ಉಸ್ಕೋ ಮೈ ಪೂರಾ ವಿನಮ್ರತಾ ಕೆ ಸಾಥ್ ಔರ್ ಪೂರಾ ಜಿಮ್ಮೇದಾರಿ ಕೆ ಸಾಥ್ ಮೈ ನಿಭಾವುಂಗಾ. ಪ್ರಧಾನಮಂತ್ರಿ ಜೀ ಕೋ ಧನ್ಯವಾದ ಅರ್ಪಿತ್ ಕರ್ತಾ ಹೂ ಅಂಡ್ ಐ ವಿಲ್ ಟ್ರೈ ಟು ಕಮ್ ಟು ಹಿಸ್ ಎಕ್ಸ್ಪೆಕ್ಟೇಷನ್ ಇನ್ ದಿಸ್ ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಅಂಡ್ ಐ ವಿಲ್ ವಿತ್ ಫುಲ್ ಸ್ಟ್ರೆಂತ್ ಐ ವಿಲ್ ಟ್ರೈ ಟು ವರ್ಕ್ ವಿತ್ ಆಲ್ ಹ್ಯೂಮಿಲಿಟಿ ಅಂಡ್ ಆನೆಸ್ಟ್.
1: ರಾಷ್ಟ್ರಪತಿ ಪದಾಸೀನ ದ್ರೌಪದಿ ಮುರ್ಮುಹು ಮೋಲ್ದೋವಾ ಉತ್ತರ ಮ್ಯಾಸೆಡೋನಿಯಾ ರೋಮಾನಿಯಾ ದೇಶಾನಾಂ ಆಧಿಕಾರಿಕ ಯಾತ್ರಾಂ ಸಂಪನ್ನಂ ಕೃತ್ವಾ ಅದ್ಯ ಪ್ರಾತಃ ನವದಿಲ್ಲಿಂ ಪ್ರತ್ಯಾಗತವತಿ. ಅಸ್ಯಾಂ ಯಾತ್ರಾಯಾಂ ಅನೇಕಾನಿ ಐತಿಹಾಸಿಕ ಸೋಪಾನಾನಿ ಸ್ಥಾಪಿತಾನಿ. ತೇಷು ಕಸ್ಯಾಪಿ ಭಾರತೀಯ ರಾಷ್ಟ್ರಪತೇಃ ಮೋಲ್ದೋವಾ ಉತ್ತರ ಮ್ಯಾಸೆಡೋನಿಯಾ ದೇಶಯೋಃ ಪ್ರಥಮ ಆಧಿಕಾರಿಕ ಯಾತ್ರಾ ಸಹೈವ ತ್ರಿದಶಕಾನಂತರಂ ರೋಮಾನಿಯಾ ದೇಶಸ್ಯ ಪ್ರಥಮ ಆಧಿಕಾರಿಕ ಯಾತ್ರಾ ಸಮ್ಮಿಲಿತ ಅಸ್ತಿ. ಸಮಗ್ರ ಯಾತ್ರಾವಧೌ ರಾಷ್ಟ್ರಪತಿ ಪದಾಸೀನ ಮುರ್ಮುಹು ವಿಭಿನ್ನ ದೇಶಾನಾಂ ರಾಷ್ಟ್ರಾಧ್ಯಕ್ಷೈ ಸಹ ಪ್ರತಿನಿಧಿ ಮಂಡಲ ಸ್ತರೀಯ ವಾರ್ತಾಃ ಅಕರೋತ್. ವ್ಯಾಪಾರ ಮಂಚಾನ್ ಸಂಬೋಧಿತವತಿ ತಥಾ ಭಾರತೀಯ ಪ್ರವಾಸಿ ಸಮುದಾಯಸ್ಯ ಸದಸ್ಯೈ ಸಹ ಸಂವಾದಮಪಿ ಅಕರೋತ್. ಪ್ರಶಾಸನ ಶ್ವ ಲೋಕಸಭಾಂ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಸಂಶೋಧನ ವಿಧೇಯಕ 20-26 ಪ್ರಸ್ತುತ ಕರಿಷ್ಯತಿ. ಏತದ್ ವಿಧೇಯಕ ಸೋಮವಾಸರಸ್ಯ ಲೋಕಸಭಾ ಕಾರ್ಯಸೂಚೌ ಸಮಾವಿಷ್ಟಂ. ಏತೇನ ಸಾರ್ವಜನಿಕ ಪರೀಕ್ಷಾ ಅನುಚಿತ ಸಾಧನ ನಿವಾರಣ ಅಧಿನಿಯಮ 20-24 ಇತ್ಯೇತಸ್ಮಿನ್ ಸಂಶೋಧನಂ ಭವಿಷ್ಯತಿ. ಕೇಂದ್ರೀಯ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗಃ ಏತದ್ ವಿಧೇಯಕಂ ಲೋಕಸಭಾಯಾಂ ಪ್ರಸ್ತೋಷ್ಯತಿ. ಉಲ್ಲೇಖನೀಯಮಸ್ತಿ ಯತ್ ಗತ ಶುಕ್ರವಾಸರೆ ಕೇಂದ್ರೀಯ ಮಂತ್ರಿ ಮಂಡಲೇನ ಪ್ರಶ್ನಪತ್ರಸ್ಯ ಗೋಪ್ಯತಾ ಭಂಗೆ ಪರೀಕ್ಷಾಸು ಚ ಅನುಚಿತ ಸಾಧನ ಪ್ರಯೋಗ ಪ್ರಕರಣೇಷು ದ್ರುತ ನ್ಯಾಯಾಲಯಾನಾಂ ಸ್ಥಾಪನಾಯ ದೋಷಿಷು ಚ ಕಠೋರತರ ದಂಡ ವಿಧಾನಂ ಸುನಿಶ್ಚೇತುಂ ಪ್ರಾರೂಪ ವಿಧೇಯಕಂ ಅನುಮೋದಿತಂ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪೂರ್ವಾಹ್ನೆ 11:00 ಸ್ವೀಯ ಮನ್ ಕಿ ಬಾತ್ ಇತ್ಯೇತಸ್ಮಿನ್ ಕಾರ್ಯಕ್ರಮೆ ದೇಶವಾಸಿಭಿಃ ಸಾಕಂ ವಿಚಾರ ವಿನಿಮಯಂ ಕರಿಷ್ಯತಿ. ಮನ್ ಕಿ ಬಾತ್ ಇತಿ ಮಾಸಿಕ ಕಾರ್ಯಕ್ರಮಸ್ಯ ಇದಂ 37th ಸಂಸ್ಕರಣಂ ಭವಿತಾ. ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಆಕಾಶವಾಣ್ಯಾಃ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಪ್ರಸಾರಯಿಷ್ಯತೆ. ಅಯಂ ಕಾರ್ಯಕ್ರಮಃ ಆಕಾಶವಾಣಿ ದೂರದರ್ಶನಂ ಪ್ರಧಾನಮಂತ್ರಿ ಕಾರ್ಯಾಲಯಃ ಸೂಚನಾ ಪ್ರಸಾರಣ ಮಂತ್ರಾಲಯಃ ಇತ್ಯೇತೇಷಾಂ ಯೂಟ್ಯೂಬ್ ವಾಹಿನೀಷ್ವಪಿ ದ್ರಷ್ಟುಂ ಶಕ್ಯತೆ ಇತಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಸಾಯಂ 4:45 ದೃಶ್ಯ ಶ್ರವ್ಯ ಪರಾಂತರ್ಜಾಲೀಯ ಮಾಧ್ಯಮೇನ षड्विंशत्यधिकद्विसहस्रतमस्य विकसित वाइब्रेंट विलेज कार्यक्रमस्य सहभागिभिः सह संवादं साधयिष्यति। विंशति प्रतिविंशतेः पुरुष क्रिकेट स्पर्धायां भारतेन त्रिस्पर्धात्मक श्रृंखलायाः द्वितीय क्रीडायां जिम्बाब्वे दलं 90 धावनांकैः पराजितम् इति वार्ताः।
3: नमस्कार,
0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ ಸರಿಯಾಗಿ 7 ಗಂಟೆ.
4: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
5: ಏನು ರಂಗ, ಕೈಗೆ ಬ್ಯಾಂಡೇಜು
6: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
5: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಈ ದಿನ ಬೆಳಗಿನ ಪ್ರಸಾರದಲ್ಲಿ 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:02 ಆಗುತ್ತಲಿದ್ದು ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ ಅಂದರೆ 7:05 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com. ಹಿರಿಯರಿಲ್ಲದ ಮನೆ ದೇವರಿಲ್ಲದ ಗುಡಿಯಿದ್ದಂತೆ. ಅವರ ಜೀವನಾನುಭವ ಕಿರಿಯರ ಬಾಳಿಗೆ ಅಮೃತವಿದ್ದಂತೆ. ಬದುಕಿಗೆ ದಾರಿ ತೋರುವ ಅವರು ಮನೆಯಲ್ಲಿರಬೇಕೇ ಹೊರತು ವೃದ್ಧಾಶ್ರಮಗಳಲ್ಲ. ಹಿರಿಯರನ್ನು ಗೌರವಿಸೋಣ, ಯಶಸ್ವಿ ಬದುಕನ್ನು ಕಟ್ಟಿಕೊಳ್ಳೋಣ.

0: ಅಮ್ಮ ಅಮ್ಮ
1: ಏನೇ ಅದು? ಸ್ವಲ್ಪ ಇರು, ಕಸ್ತೋರ್ ಬಂದಿದ್ದಾರೆ, ಕಸ ಎಸ್ ಬರ್ತೀನಿ.
0: ಏನಮ್ಮ ಹಾಗೆ ಹೇಳ್ತೀಯ? ಅವರು ಪೌರ ಕಾರ್ಮಿಕರು, ಕಸ್ತವರಲ್ಲ. ಕಸ ಎಸೆಯೋದಲ್ಲ, ಕಸನ ಅವರಿಗೆ ಗೌರವದಿಂದ ಕೈಯಲ್ಲಿ ಕೊಡಬೇಕು. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ?
2: ಒಂದೇ ನಾಡಿನ ಮಕ್ಕಳು ನಾವು, ಸೋದರರಂತೆ ನಾವೆಲ್ಲ.
0: ಎಲ್ಲಿ ಹಸಿ ಕಸ, ಒಣಕಸ, ಪ್ಲಾಸ್ಟಿಕ್, ಗ್ಲಾಸು, ಈ ವೇಸ್ಟ್ ಎಲ್ಲ ಬೇರೆ ಬೇರೆ ಮಾಡಿದ್ಯಾ ತಾನೇ?
1: ಓ, ಅದು ಬೇರೆ ಮಾಡ್ತಾರೆ.
0: ಇವಾಗ ಹಾಗೆ ಬೆರೆಸಿ ಹಾಕ್ಬಿಟ್ರೆ ದಂಡ ಕಟ್ಟಬೇಕಾಗತ್ತೆ. ಹಸಿ ಕಸದಿಂದ ಗೊಬ್ಬರ ಆಗುತ್ತೆ, ಒಣಕಸ ಮತ್ತೆ ಪುನರ್ಬಳಕೆ ಆಗೋ ಹಾಗೆ ಮಾಡುವಂತಹ ವಿಧಾನದಿಂದ ಬೇರೆ ಬೇರೆ ತರ ಉಪಯೋಗಕ್ಕೆ ಬರುತ್ತೆ.
1: ಹೌದಾ? ಇನ್ಮೇಲೆ ಹಾಗೆ ಮಾಡ್ತೀನಿ ಬಿಡು. ಆ ಜವಾಬ್ದಾರಿನ ನೀನು ಸಹ ಹೊತ್ಕೊಂಡ್ ಮಾಡ್ಬೇಕು, ಗೊತ್ತಾಯ್ತಾ?
0: ಖಂಡಿತವಾಗಿ ನಾನು ಕೂಡ ಮಾಡ್ತೀನಿ.
3: ಸಹನಾ ಅವರಮ್ಮ ಮೆಸೇಜ್ ಮಾಡಿದಾರಮ್ಮ, ಅರ್ಜೆಂಟ್ ಆಗಿ 52,300 ರೂಪಾಯಿ ಹಾಕ್ಬೇಕಂತೆ ಕಣಮ್ಮ.
4: ಹೌದು, ನನಗೂ ಬಂದಿದೆ ಕಣೆ.
3: ಏ ಅಮ್ಮ ಇರು ಇರು, ಸ್ವಲ್ಪ ಸಿರಿದು ಫೋನ್ ಬರ್ತಾ ಇದೆ, ಏನು ಅಂತ ಕೇಳ್ತೀನಿ. ಹಲೋ
5: ಹಲೋ, ನಮನ, ಸಹನಾ ಅಮ್ಮಂದು ಮೆಸೇಜ್ ಬಂದಿದೆ ನಂಗೆ.
3: ಅಯ್ಯೋ, ನಿಂಗೂ ಬಂತಾ?
5: ಹೌದೇ, ಅವ್ರಿಗೆ ಎಮರ್ಜೆನ್ಸಿ ದುಡ್ಡು ಬೇಕಿತ್ತಂತೆ, ನಾನು ಹಾಕ್ಬಿಟ್ಟೆ. ಗೌರಿಗೂ ಬಂದಿತ್ತಂತೆ, ಅವಳು ಹಾಕ್ಬಿಟ್ಟಿದ್ದಾಳೆ. ಆಮೇಲೆ ಯಾಕೋ ಡೌಟ್ ಬಂದು ಸಹನ ಫೋನ್ ಮಾಡಿ ಕೇಳಿದ್ರೆ, ನಮ್ಮಮ್ಮ ಮನೇಲಿ ತಲೆನೋವು ಅಂತ ಮಲಗಿದ್ದಾರೆ, ನಿಮ್ಗ್ಯಾಕ್ ಮೆಸೇಜ್ ಮಾಡ್ತಾರೆ ಅಂದ್ಲು ಕಣೆ.
3: ಹಾಗಾದ್ರೆ ಇದು ಫ್ರಾಡ್ ಅನ್ಸುತ್ತೆ. ಮೊದ್ಲು ನಿಮ್ಮ ಅಕೌಂಟ್ ಗಳನ್ನೆಲ್ಲ ಬ್ಲಾಕ್ ಮಾಡಿ, ಸೈಬರ್ ಪೊಲೀಸ್ ಗೆ ಕಂಪ್ಲೇಂಟ್ ಕೊಡ್ಬೇಕು.
6: ಸೈಬರ್ ಅಪರಾಧದ ಬಗ್ಗೆ ಎಚ್ಚರವಿರಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನುಪಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಈಗ ವಾರ್ತೆಗಳ ವಿವರ. 1999 ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ ನೆನಪಿಗಾಗಿ ಹಾಗೂ ನಮ್ಮ ಸೈನಿಕರ ಶೌರ್ಯವನ್ನು ಗೌರವಿಸಲು ಮತ್ತು ಹುತಾತ್ಮ ವೀರರನ್ನು ಸ್ಮರಿಸಲು ಇಂದು ಕಾರ್ಗಿಲ್ ವಿಜಯ ದಿನ ಆಚರಿಸಲಾಗುತ್ತಿದೆ. 27ನೇ ಕಾರ್ಗಿಲ್ ವಿಜಯ ದಿವಸ್ ಕೇವಲ ಸ್ಮರಣೆಯ ಸಂದರ್ಭವಲ್ಲ, ಮಾತೃಭೂಮಿಗಾಗಿ ಸರ್ವಸ್ವವನ್ನು ಅರ್ಪಿಸಿದವರ ಪರಂಪರೆಯನ್ನು ಗೌರವಿಸುವ ಅಭಿಮಾನದ ದಿನ. ಗಡಿಯಾಚೆಗಿನ ಭಯೋತ್ಪಾದನೆಗೆ ಭಾರತ ನೀಡುವ ಸ್ಪಷ್ಟ ಮತ್ತು ದೃಢವಾದ ಪ್ರತಿಕ್ರಿಯೆಯಲ್ಲೂ ಕಾರ್ಗಿಲ್ನ ಆ ಸ್ಫೂರ್ತಿ ಪ್ರತಿನಿಧಿಸುತ್ತದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ವಿಶ್ರಾಂತ ಏರ್ ಕಮೊಡೋರ್, ಹಿರಿಯ ವಾಯುಸೇನಾನಿ ಸಿಎಸ್ ಹವಾಲ್ದಾರ್.
1: ಕಾರ್ಗಿಲ್ ಕಾನ್ಫ್ಲಿಕ್ಟ್ ಪಾಕಿಸ್ತಾನದ ಮೋಸದಾಟದಿಂದ ನಡೆಯಿತಾದರೂ ಭಾರತೀಯ ಯುವ ಸೇನೆ ಮತ್ತು ವಾಯುಸೇನೆಯ ಒಗ್ಗಟ್ಟಿನ ಪರಾಕ್ರಮ ಏನೆಂಬುದನ್ನು ಇಡೀ ಜಗತ್ತಿಗೆ ಬಿತ್ತರಿಸಿತು. 13,000 ಅಡಿಗಳಿಂದ 24,000 ಅಡಿಗಳ ಎತ್ತರದ ಹಿಮಾಲಯದ ಪರ್ವತದಲ್ಲಿ ಯಾವ ರೀತಿ ಯುದ್ಧ ಮಾಡಬೇಕು, ಯುದ್ಧ ನೀತಿ ಏನಾಗಬೇಕು, ಹೊಸ ಕಮ್ಯುನಿಕೇಶನ್ ಸಿಸ್ಟಮ್, ನ್ಯಾವಿಗೇಷನ್ ಸಿಸ್ಟಮ್, GPS, ವೆಪನ್ಗಳ ಗೈಡೆನ್ಸ್ ಸಿಸ್ಟಮ್, ಲೇಸರ್ ಡಿಟೆಕ್ಷನ್, ಸ್ಯಾಟಲೈಟ್ ಟಾರ್ಗೆಟ್ ಮ್ಯಾಪಿಂಗ್ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ಒಂದು ಇನೋವೇಟಿವ್ ರೀತಿಯಲ್ಲಿ ಪಾಕಿಸ್ತಾನಕ್ಕೆ ನಾವು ಅಪಾರ ಹಾನಿ ಮಾಡಿ ಪಲಾಯನಗೊಳ್ಳುವಂತೆ ಮಾಡಿದ್ದು ಎಲ್ಲರಿಗೂ ಗೊತ್ತಿದೆ. ಆಪರೇಷನ್ ವಿಜಯ್ ಅಂತ ಪ್ರತಿ ವರ್ಷ ಆಚರಿಸ್ತೀವಿ. ಈ ಆತ್ಮ ನಿರ್ಭರತೆ, ಮೇಕ್ ಇನ್ ಇಂಡಿಯಾ, ಮೇಕ್ ಫಾರ್ ಇಂಡಿಯಾ, ಇಂಡಿಜಿನೈಸೇಷನ್ ಯೋಜನೆಗಳಿಗೆ ಕಾರ್ಗಿಲ್ ಕಾನ್ಫ್ಲಿಕ್ಟ್ ಬುನಾದಿ ಹಾಕಿ ಒಂದು ABC ಕಮಿಟಿ ಅಂತ ಈ ಕಾರ್ಗಿಲ್ ಯುದ್ಧದ ನಂತರ ಆ ರೆಕಮೆಂಡೇಷನ್ ಅಲ್ಲಿ ಏನಿತ್ತು ಅಂದ್ರೆ ಇಂಟರ್ ಸರ್ವಿಸ್ ಇಂಟಿಗ್ರೇಷನ್, ಅಪಾಯಿಂಟ್ಮೆಂಟ್ ಆಫ್ CDS, ಫಾರ್ಮೇಷನ್ ಆಫ್ ಜಾಯಿಂಟ್ ಥಿಯೇಟರ್ ಆಪರೇಷನ್ ಕಮಾಂಡ್, ವಿಷನ್ ಫಾರ್ ಆರ್ಮ್ ಫೋರ್ಸಸ್ ಪರ್ಟಿಕ್ಯುಲರ್ಲಿ ನೇವಿ ಅಂಡ್ ಏರ್ ಫೋರ್ಸ್ ಫಾರ್ 2020, ಸೈನ್ಯ ಶಕ್ತಿಯ ಪ್ರಬಲತೆಯತ್ತ ಸಾಗಿದೆ.
0: ಧಾರವಾಡದ ಸತ್ತೂರಿನ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ಕಾರ್ಗಿಲ್ ವಿಜಯೋತ್ಸವ ಜರುಗಿತು. ಕಾರ್ಗಿಲ್ ಯೋಧ ಸುರೇಶ್ ಯರಿಗೊಪ್ಪ ಪಾಲ್ಗೊಂಡು ತಮ್ಮ ಅನುಭವ ಹಂಚಿಕೊಂಡರು. ಕೃತಜ್ಞತಾ ಪತ್ರ ಸಮರ್ಪಿಸಿ ವಿದ್ಯಾರ್ಥಿಗಳು ಗೌರವಿಸಿದರು. ಬೆಳಗಾವಿ ಜಿಲ್ಲೆ ವಿಶ್ರಾಂತ ಸೈನಿಕರ ಸಂಘಟನೆಗಳ ಮಹಾಒಕ್ಕೂಟ ಕಾರ್ಗಿಲ್ ವಿಜಯೋತ್ಸವದ ಹಿನ್ನೆಲೆ ನಿನ್ನೆ ಸಂಜೆ ದ್ವಿಚಕ್ರ ವಾಹನ ಜಾಥಾ ಆಯೋಜಿಸಿತ್ತು. ರೈತ ಮುಖಂಡ ವೀರಣ್ಣ ರೊಟ್ಟಿ ಚಾಲನೆ ನೀಡಿದರು. 27ನೇ ಕಾರ್ಗಿಲ್ ವಿಜಯ್ ದಿವಸ್ ಹಿನ್ನೆಲೆ ಬಳ್ಳಾರಿ ನಗರದ ವಿಶ್ರಾಂತ ಸೈನಿಕರ ಸಂಘ ನಿನ್ನೆ ಸಂಜೆ ಪಂಜಿನ ಮೆರವಣಿಗೆ ನಡೆಸಿತು. ಅಮರ್ ಜವಾನ್ ಯುದ್ಧ ಸ್ಮಾರಕಕ್ಕೆ ಗಣ್ಯರು ಗೌರವ ನಮನ ಸಲ್ಲಿಸಿದರು. ಕಾರ್ಗಿಲ್ ವಿಜಯ್ ದಿವಸ್ ಪ್ರಧಾನ ಕಾರ್ಯಕ್ರಮ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಬೆಂಗಳೂರಿನ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಇಂದು ಬೆಳಗ್ಗೆ 8:45 ಜರುಗಲಿದೆ. ಧಾರವಾಡದ ಕಾರ್ಗಿಲ್ ಸ್ತೂಪದಲ್ಲಿ ಕಾರ್ಗಿಲ್ ಸ್ಮಾರಕ ಸಮಿತಿ ಇಂದು ಬೆಳಗ್ಗೆ 11 ಗಂಟೆಗೆ ಹುತಾತ್ಮ ಯೋಧರಿಗೆ ಗೌರವ ನಮನ ಹಾಗೂ ಕಾರ್ಗಿಲ್ ವಿಜಯೋತ್ಸವ ಆಯೋಜಿಸಿದೆ. ಶನಿವಾರ ದೇವಶಯನಿ ಆಷಾಢ ಏಕಾದಶಿ ಹಿನ್ನೆಲೆ ಮಹಾರಾಷ್ಟ್ರ ಕರ್ನಾಟಕದ ಗಡಿ ಸೋಲಾಪುರ್ ಜಿಲ್ಲೆ ಪಂಢರಪುರದ ಕನ್ನಡರಾಜ ಶ್ರೀ ವಿಠಲ ರುಕ್ಮಾಯಿ ಮಂದಿರದಲ್ಲಿ ಚಾತುರ್ಮಾಸ್ಯದ ವಿಶೇಷ ಪೂಜೆ ಉತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆತಿದೆ. ವಾರ್ಕರಿ ಸಂತ ಸಂಪ್ರದಾಯದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಹಿರಿಯ ವಿದ್ವಾಂಸ ಧಾರವಾಡದ ಪ್ರೊಫೆಸರ್ ಅಮೃತ್ ಯಾರ್ದಿ.
2: ಸಂತ ಜ್ಞಾನೇಶ್ವರರು ಮತ್ತು ಸಂತ ನಾಮದೇವ ಮಹಾರಾಜರ ಕಾಲದಿಂದ ಈ ಸಂಪ್ರದಾಯ ವ್ಯಾಪಕ ಸ್ವರೂಪ ಪಡೆಯಿತು. ವಾರ್ಕರಿ ಸಂಪ್ರದಾಯ ಅಂದರೆ ಮಹಾರಾಷ್ಟ್ರಕ್ಕೆ ಲಭಿಸಿದ ವಿಶಿಷ್ಟ ಭಕ್ತಿ ಪರಂಪರೆಯಾಗಿದೆ. ಜ್ಞಾನೋಬಾ ತುಕಾರಾಮ್ ಈ ಅಖಂಡ ಜಯಘೋಷದಿಂದ ದುಮಧುಮಿಸುತ್ತಿರುವ ಮಹಾರಾಷ್ಟ್ರ ತಾಳ ಮೃದಂಗಗಳ ಧ್ವನಿಯಲ್ಲಿ, ಹರಿನಾಮ ಗರ್ಜನೆಯಲ್ಲಿ ಲಕ್ಷಾನುಲಕ್ಷ ವಾರ್ಕರಿಯವರು ಭಕ್ತಿಯ ಹೆಜ್ಜೆಗಳನ್ನು ಹಾಕುತ್ತಾ ಪಂಢರಪುರಕ್ಕೆ ಹೋಗುತ್ತಾರೆ. ವಾರಿ ಎನ್ನುವುದು ಕೇವಲ ಧಾರ್ಮಿಕ ಯಾತ್ರೆಯಲ್ಲ, ಅದು ಮಹಾರಾಷ್ಟ್ರದ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಆಧ್ಯಾತ್ಮಿಕ ಪರಂಪರೆಯ ಜೀವಂತ ಪ್ರತೀಕವಾಗಿದೆ. ಆಷಾಢಿ ಏಕಾದಶಿಯಂದು ಮಹಾರಾಷ್ಟ್ರ ಸಮೇತ ಅನೇಕ ರಾಜ್ಯಗಳಿಂದ ಭಕ್ತರು ವಿಠ್ಠಲನ ದರ್ಶನಕ್ಕೆ ಬರುತ್ತಾರೆ. 18 ದಿನಗಳವರೆಗೆ ನಡೆಯುವ ಈ ಆಷಾಢಿ ವಾರಿಯಲ್ಲಿ ವಾರ್ಕರಿ ಜನ ತಮ್ಮ ಮನೆ ಮಠ ಎಲ್ಲವನ್ನು ಬಿಟ್ಟು ಬರುವರು. ಎಷ್ಟೋ ಮಹಿಳೆಯರು ವಾರಿಗೆ ಬರುವಾಗ ತಮ್ಮ ತಲೆಯ ಮೇಲೆ ತುಳಸಿ ವೃಂದಾವನ ಇಟ್ಟುಕೊಂಡು ನಡೆಯುತ್ತಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಯಾರೂ ಮತದಾನದ ಹಕ್ಕು ಕಳೆದುಕೊಳ್ಳುವುದಿಲ್ಲ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಸ್ಪಷ್ಟಪಡಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಸ್ಐಆರ್ ಪ್ರಕ್ರಿಯೆಯ ಪ್ರಗತಿ ಪರಿಶೀಲಿಸಿ ಮಾತನಾಡಿದರು. ಅಂತಿಮ ಮತದಾರರ ಪಟ್ಟಿಯಲ್ಲಿ ಹೆಸರು ಇರದಿದ್ದರೆ ನಮೂನೆ 6 ಸಲ್ಲಿಸುವ ಮೂಲಕ ಅರ್ಹ ಮತದಾರರು ತಮ್ಮ ಹೆಸರು ಸೇರ್ಪಡೆಗೆ ನಿಗದಿತ ದಾಖಲೆಗಳು ಹಾಗೂ ಘೋಷಣಾಪತ್ರ ಸಮೇತ ಅರ್ಜಿ ಸಲ್ಲಿಸಿದರೆ ಸಾಕು ಎಂದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೂ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತಿದೆ ಎಂದು ಕೇಂದ್ರ ಶಿಕ್ಷಣ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕೇಂದ್ರ ಶಿಕ್ಷಣ ಖಾತೆ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಿದ ಬಳಿಕ ನೂತನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಪ್ರಹ್ಲಾದ್ ಜೋಶಿ ತಮ್ಮ ಅನಿಸಿಕೆ ಹಂಚಿಕೊಂಡರು.
6: I thank Honorable Prime Minister for giving such a huge responsibility and with a great trust he has assigned this responsibility to me. I can only say at this moment under his guidance, under his leadership, I will perform and I will try to come to his expectation in this particular department and I will with full strength, I will try to work with all humility and honesty and I thank Honorable Prime Minister for giving such responsibility. In detail, I will talk to you after taking the charge.
0: ಆಕಾಶವಾಣಿಯ ಬಹುಶ್ರುತ ಮಾಸಿಕ ಕಾರ್ಯಕ್ರಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮನ್ ಕಿ ಬಾತ್ 136ನೇ ಆವೃತ್ತಿ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಹಾಗೂ ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲೂ ಪ್ರಸಾರವಾಗಲಿದೆ. ಮ್ಯಾನ್ಗ್ರೋವ್ ಅರಣ್ಯಗಳು ನೀಲಿ ಆರ್ಥಿಕತೆಗೆ ಪ್ರಮುಖ ಪರಿಸರ ವ್ಯವಸ್ಥೆ, ಒಟ್ಟಾಗಿ ಹಸಿರುಮಯ ಕರಾವಳಿಯನ್ನು ಉಳಿಸಿ ಬೆಳೆಸೋಣ ಎಂಬ ಧ್ಯೇಯದೊಂದಿಗೆ ಇಂದು ಕಡಲಂಚಿನ ಸುಂದರವನ ಪರಿಸರ ಸಂರಕ್ಷಣೆಯ ಅಂತಾರಾಷ್ಟೀಯ ದಿನಾಚರಣೆ. 2015ರಲ್ಲಿ ಯುನೆಸ್ಕೋ ಈ ದಿನಾಚರಣೆಯನ್ನು ಅಂಗೀಕರಿಸಿತು. ಆಹಾರ ಭದ್ರತೆ, ಬಿರುಗಾಳಿ ತಡೆಗೋಡೆ, ಮಣ್ಣಿನ ಸಂರಕ್ಷಣೆಯ ನೈಸರ್ಗಿಕ ರಕ್ಷಾ ಕವಚವಾಗಿ ಹಾಗೂ ಇಂಗಾಲದ ಸಂಗ್ರಹಾಗಾರವಾಗಿ ಮ್ಯಾನ್ಗ್ರೋವ್ ಅರಣ್ಯ ಕೆಲಸ ಮಾಡುತ್ತದೆ. ಹುಬ್ಬಳ್ಳಿ ಸೇರಿದಂತೆ ರಾಜ್ಯದ ಇತರ ಜಿಲ್ಲೆಗಳಲ್ಲಿ ಸ್ವಂತ ಕಟ್ಟಡವಿಲ್ಲದೆ ಕಾರ್ಯನಿರ್ವಹಿಸುತ್ತಿರುವ ಅಗ್ನಿಶಾಮಕ ಠಾಣೆಗಳಿಗೆ ಶೀಘ್ರ ನಿವೇಶನ ಒದಗಿಸಲಾಗುವುದು ಎಂದು ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಅಧಿಕಾರಿಗಳೊಂದಿಗೆ ಬೆಂಗಳೂರಿನಲ್ಲಿ ಅವರು ಸಭೆ ನಡೆಸಿದರು. ರಾಜ್ಯದ 219 ಅಗ್ನಿಶಾಮಕ ಠಾಣೆಗಳ ವಸ್ತುಸ್ಥಿತಿಯ ವರದಿ ನೀಡುವಂತೆ ಸೂಚಿಸಿದ ಅವರು 490 ಹುದ್ದೆಗಳ ಭರ್ತಿಗೆ 371 ಜೆ ಅಡಿ ಮೀಸಲಾತಿ ನಿಗದಿಪಡಿಸಿ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದರು. ಗದಗ ಜಿಲ್ಲೆಯಲ್ಲಿ ಕಳೆದ 6 ತಿಂಗಳಲ್ಲಿ 5058 ನಾಯಿ ಕಡಿತ ಹಾಗೂ 169 ಹಾವು ಕಡಿತದ ಪ್ರಕರಣಗಳು ದಾಖಲಾಗಿವೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಸ್ಎಸ್ ನೀಲ್ಗುಂದ್ ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಂಡೀಪುರ ರಾಷ್ಟೀಯ ಉದ್ಯಾನದ ಪ್ರವೇಶ ದರ ಹಾಗೂ ಸಫಾರಿ ಶುಲ್ಕವನ್ನು ಪರಿಷ್ಕರಿಸಲಾಗಿದ್ದು ಸೆಪ್ಟೆಂಬರ್ 1ರಿಂದ ಜಾರಿಗೆ ಬರಲಿದೆ ಎಂದು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಕುಮಾರ್ ಪುಷ್ಕರ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಇಂದು ಕಾರ್ಗಿಲ್ ವಿಜಯೋತ್ಸವ, ನಾಡಿನಾದ್ಯಂತ ಸೇನಾನಿಗಳಿಗೆ ಗೌರವಾರ್ಪಣೆ. ದೇವಶಯನಿ ಆಷಾಢ ಏಕಾದಶಿ, ವಾರ್ಕರಿ ಸಂತರಿಂದ ಪಂಢರಪುರದಲ್ಲಿ ವಿಶೇಷ ಚಾತುರ್ಮಾಸ ಉತ್ಸವಕ್ಕೆ ಚಾಲನೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ, ಅರ್ಹ ಮತದಾರರ ಹಕ್ಕು ಅಬಾಧಿತ, ವಿ ಅನ್ಬುಕುಮಾರ್. ಪ್ರಧಾನಮಂತ್ರಿಯವರ ಮನ್ ಕಿ ಬಾತ್ ಇಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
7: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:15. ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ

0: ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
1: ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ. ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ. ಸಾಮಾಜಿಕ ನಾಯಕತ್ವ ಮತ್ತು ಸಹಭಾಗಿತ್ವ ಯುವ ಜನತೆಯಲ್ಲಿ ಮೂಡಿಸುವ ಸದುದ್ದೇಶದಿಂದ ನಮ್ಮ ಭಾಗದ ಸೇಡಂನಲ್ಲಿ ವಿನೂತನವಾದ ಅನ್ವೀಕ್ಷಕಿ ಅಧ್ಯಯನ ಕೇಂದ್ರ ಆರಂಭವಾಗಿದೆ. ಬದುಕಿನ ವಿವಿಧ ಸಮಸ್ಯೆಗಳಿಗೆ ಎದುರು ನಿಂತು ನಿಸ್ವಾರ್ಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಧ್ಯೇಯದ ಅಡಿಯಲ್ಲಿ ರಾಷ್ಟ್ರಮಟ್ಟದ ಅನ್ವೀಕ್ಷಕಿ ಅಧ್ಯಯನದ ಮೊದಲ ಕೇಂದ್ರವು ಕರ್ನಾಟಕದ ಸೇಡಂ ನಗರದಲ್ಲಿ ಆರಂಭವಾಗಿದೆ. ವಸತಿ ಸಹಿತ 2 ವರ್ಷದ ಅವಧಿಯಿಂದ ಕೂಡಿದ ವಿನೂತನ ಶೈಕ್ಷಣಿಕ ಯೋಜನೆ ಇದಾಗಿದೆ. ವಯೋಮಿತಿ ಕನಿಷ್ಠ 21 ವರ್ಷದಿಂದ 35 ವರ್ಷಗಳು. ಶೈಕ್ಷಣಿಕ ಅರ್ಹತೆ ಅಭ್ಯರ್ಥಿಗಳು ಪದವಿಯನ್ನು ಹೊಂದಿರಬೇಕು. ಪ್ರಕೃತಿ ಕೇಂದ್ರಿತ ಶೈಕ್ಷಣಿಕ ಪರಿಸರದಲ್ಲಿ ಕಲಿಕೆ ಹಾಗೂ ತರಬೇತಿಯನ್ನು ನೀಡಲಾಗುವುದು. ಶೈಕ್ಷಣಿಕ ಅಧ್ಯಯನದ ಪ್ರಮುಖ ಆಧಾರ ಸ್ತಂಭಗಳೆಂದರೆ ಭಾರತೀಯ ಸಂಸ್ಕೃತಿ, ಭಾರತದ ಸಾರ್ವತ್ರಿಕ ಸಮಾಜದ ಮಾನಸಿಕ ಮತ್ತು ಸಾಮಾಜಿಕ ತಿಳುವಳಿಕೆ, ಆರೋಗ್ಯ ಮತ್ತು ಭಾವನಾತ್ಮಕ ಕ್ಷೇಮ, ಸಂವಹನ ಶಕ್ತಿ, ನೀತಿ ಮೌಲ್ಯಗಳು ಮತ್ತು ಸಮಗ್ರತೆ, ನಾಯಕತ್ವ ಮತ್ತು ಆಡಳಿತ, ಕಲೆ ಮತ್ತು ವೈಜ್ಞಾನಿಕ ಚಿಂತನೆ, ಪರಿಸರ ಅರ್ಥಶಾಸ್ತ್ರ ಮತ್ತು ಆರ್ಥಿಕ ಸಾಕ್ಷರತೆ, ಸಂಶೋಧನೆ, ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಳಕೆ. ಆಸಕ್ತ ಅರ್ಹ ಯುವತಿಯರು ಯುವಕರು ಈ ಮುಂದಿನ ವಿಳಾಸಕ್ಕೆ ಸಂಪರ್ಕಿಸಲು ಕೋರಲಾಗಿದೆ. ಸೇಟ್ ಶ್ರೀ ತುಳಸಿರಾಮ್ ಗಿಲ್ಡಾ ನೃಪತುಂಗ ಪದವಿ ಮಹಾವಿದ್ಯಾಲಯ, ಉಡುಗಿ ರಸ್ತೆ, ಸೇಡಂ, ತಾಲೂಕಾ ಸೇಡಂ, ಜಿಲ್ಲೆ ಕಲಬುರಗಿ. ಹೆಚ್ಚಿನ ವಿವರಗಳನ್ನು ನೀವು ಆದಿತ್ಯ ಜೋಶಿ ಅವರನ್ನು ಸಂಪರ್ಕಿಸಿ ಪಡೆದುಕೊಳ್ಳಬಹುದು. ಅವರ ಮೊಬೈಲ್ ಸಂಖ್ಯೆ 8792901108. ವಿಕಾಸ ವಾರ್ತೆ ಕೇಳಿದ್ರಿ. ಆತ್ಮೀಯ ಕೆಳಗರೆ, ಇಂದಿನ ಸಂಚಿಕೆಯಲ್ಲಿ ಈಗ 7ನೇ ಭಾರತೀಯ ಸಂಸ್ಕೃತಿ ಉತ್ಸವದಲ್ಲಿ ನಡೆದ ಗ್ರಾಮ ಕೃಷಿ ಸಮಾವೇಶದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಸಾವಯವ ಕೃಷಿಯ ಕುರಿತು ವಿಜಯನಗರ ಜಿಲ್ಲೆಯ ನಂದಿಪುರ ಚರಂತಾಶ್ರಮದ ಪರಮಪೂಜ್ಯರಾದ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು ಒಂದಿಷ್ಟು ಆಶೀರ್ವಚನದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದರು. ಬನ್ನಿ ಆ ಧ್ವನಿ ಮುದ್ರಣವನ್ನು ಈಗ ಕೇಳಿಬರೋಣ.
3: ತ್ರೈಲೋಕ್ಯ ಸಂಪದಾಲ್ಲೇಖ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ. ನಾವೆಲ್ಲ ಈಗ ಸಾವಯವ ಕೃಷಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಬಂದೇವೆ. ಆದ್ರೆ ನಮ್ಮ ಹಿಂದಿನ ಎಲ್ಲ ಕೃಷಿಕರು ಸಾವಯವ ಕೃಷಿಯನ್ನ ಮಾಡಿದ್ರು. ಒಂದು 50 ವರ್ಷದ ಹಿಂದೆ ಹೋದ್ರೆ ನಮ್ಮೆಲ್ಲ ರೈತರು ಕೃಷಿ ಸಾವಯವ ಕೃಷಿಯನ್ನ ಮಾಡ್ತಿದ್ರು. ಅದನ್ನ ಆಧಾರ ಇಟ್ಕೊಂಡು ನಮ್ಮ ಪೂಜ್ಯ ಪೂರ್ವಾಶ್ರಮದ ತಂದೆಯವರು ಚರಂತಪ್ಪಜ್ಜನವರು ಅವರು ಸಾವಯವ ಕೃಷಿಯನ್ನು ಮಾಡ್ತಿದ್ರು. ಅವರ ಮಾರ್ಗದರ್ಶನದ ಜೊತೆಗೆ ಪೂಜ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರ ಒಂದು ಕೃಷಿ ವೈಖರಿಯನ್ನು ನೋಡಿ ನನಗೆ ಪಟ್ಟಾಧಿಕಾರಿಯಾಗಿ ಈಗ 20 ವರ್ಷ. 20 ವರ್ಷದೊಳಗೆ ಒಂದು 30 ಎಕರೆ ಸಾವಯವ ಕೃಷಿಯನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ ನಮ್ಮ ಭಾಗ ಈ ತುಂಗಭದ್ರಾ ನದಿ ಹತ್ರ ಒಂದು 25 ಕಿಲೋಮೀಟರ್ ದೂರ ನಮ್ಮ ಮಠ. ನಮ್ಮಲ್ಲಿ ಮಾರ್ಚ್ ಏಪ್ರಿಲ್ಗೆಲ್ಲ ನೀರು ಹೋಗ್ಬಿಡವು. ಅದನ್ನ ಆಧಾರ ಇಟ್ಕೊಂಡು ಡಾಕ್ಟರ್ ದೇವರಾಜ್ ರೆಡ್ಡಿ ಅವರ ಮಾರ್ಗದರ್ಶನ ಇಟ್ಕೊಂಡು ಒಂದು ಸಣ್ಣದೊಂದು ಕೆರೆ ಮಾಡಿವಿ. ಒಂದು 100 ಮೀಟರ್ ಉದ್ದ, ಒಂದು 50 ಮೀಟರ್ ಅಗಲ, ಒಂದು 11 ಮೀಟರ್ ಆಳ, ಸುಮಾರು 1.5 ಕೋಟಿ ಲೀಟರ್ ಸಂಗ್ರಹ ಆಗ್ತಕ್ಕಂಥ ಒಂದು ಸಣ್ಣದೊಂದು ಕೆರೆ ಮಾಡಿಕೊಂಡು ಏನು ಮಾರ್ಚ್ಗೆ ನೀರು ಹೋಗ್ತಿದ್ವಲ್ಲ, ಈಗ ಜೂನ್ ಆದ್ರೂ ನಮ್ಮ ಭಾಗದಲ್ಲಿ ಸುಮಾರು ಒಂದು 10 ಕಿಲೋಮೀಟರ್ ಸುತ್ತಮುತ್ತಲು ಜೂನ್ ಆದ್ರೂ ಬೋರ್ನೊಳಗೆ ನೀರಿರೋ ಒಂದು ವ್ಯವಸ್ಥೆ ಆಗಿದೆ ಆ ಕೆರೆ ಮಾಡೋದ್ರಿಂದ. ಜೊತೆಗೆ ನಮ್ಮಲ್ಲಿ ಗೋಶಾಲೆ ಇದೆ, 120 ಹಸುಗಳದಾವ. ಈ ನಮ್ಮ ರೈತರೆಲ್ಲ ಒಂದು ಪದ್ಧತಿ ಸೇರಿ ಮಾಡ್ತಿದ್ರು. ಈ ತೋಟದೊಳಗ ಏನಾದ್ರು ಆಕಳ ಅಥವಾ ನಾಯಿ ಏನಾದ್ರು ಸತ್ರೆ ಅವನ ನಿಂಬಿ ಗಿಡದ ಕೆಳಗೆ ಉಗಿತಿದ್ರು. ಅದನ್ನ ಆಧಾರ ಇಟ್ಕೊಂಡು ನಮ್ಮಲ್ಲಿ ಗೋಶಾಲೆ ಇರ್ತಕ್ಕಂತ ಹಸುಗಳು ಏನಾದ್ರು ಅನಾರೋಗ್ಯದಿಂದ ಆಯುಷ್ ಪೂರ್ತಿ ಮುಗಿದ ಸತ್ರೆ ಅವನ್ನೇ ಒಂದು ಔಸ್ ಮಾಡಿ ಔಸ್ನೊಳಗೆ ಅದನ್ನ ಆಕಳ ತೂಕ ಮಾಡಿ 600 700 800 ಕೆಜಿ ಇರೋ ಆಕಳ ದೇಹವನ್ನ ಅದ್ರಾಗ ಹಾಕಿ ಅದರ ತೂಕದಷ್ಟು ಗೋಮೂತ್ರ ಮತ್ತು ಗಂಜಲನ್ನ ಹಾಕಿ ಒಂದ್ 20 ಪಪ್ಪಾಯಿ ಕಾಯಿ ಸಣ್ಣಗೆ ಹೆಚ್ಚಾಕಿ ಪಪ್ಪಾಯಿ ಕಾಯಿ ಯಾಕೆ ಹಾಕ್ಬೇಕಂದ್ರೆ ಅದು ವಾಸನೆಯನ್ನ ತಡಿತೈತಿ. ಅದ್ರ ಜೊತೆಗೆ ಒಂದ್ 5 ಲೀಟರ್ ನಮ್ ದೇಶಿ ಆಕಳದ ಮೊಸರು ಒಂದ್ ಕೆಜಿ ಆಕಳ ತುಪ್ಪ ಹಾಕಿ ಮುಚ್ಚಿದ್ರೆ ಸುಮಾರು ಒಂದು 3 ತಿಂಗಳಿಗೆ ನಾವು ನಂಬಲಿಕ್ಕೆ ಸಾಧ್ಯ ಇಲ್ಲ. ಆ ಆಕಳದ ಎಲುಬು ಚರ್ಮ ಮಾಂಸ ಎಲ್ಲ ಕರಿಗೆ ನೀರಾಗ್ತತೆ. ಅದಕ್ಕೆ ನಾವು ಗೋ ನಂದಾ ಜಲ ಅಂತ ಕರೆದೀವಿ. ಸುಮಾರು 1 ಆಕಳ 10 ಎಕರೆ ಬೇಕಾದಷ್ಟು ಜಿಂಕು ಐರನ್ ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಪೊಟಾಸಿಯಂ ಸಲ್ಫೇಟ್ ಅದ್ರೊಳಗೆ ಸಿಗ್ತದೆ. ಅದಕ್ಕೆ ಗೋ ನಂದಾ ಜಲ ಅಂತೇಳಿ ಕರೆದೀವಿ. ಅದನ್ನ ಮಾಡಿಕೊಂಡು ನಮ್ಮ 30 ಎಕರೆ ತೋಟದೊಳಗೆ ಒಂದ್ 1000 ಶ್ರೀಗಂಧ, ಒಂದ್ 500 ರಕ್ತಚಂದನ, ಒಂದ್ 500 ಮಹಾಗಣಿ, ಒಂದ್ 500 ನಿಂಬಿ, ಒಂದ್ 500 ನುಗ್ಗಿ, ಒಂದ್ 500 ರಾಮಫಲ, ಒಂದ್ 500 ಲಕ್ಷ್ಮಣ ಫಲ, 1000 ತೆಂಗು, ಇವನ್ನೆಲ್ಲ ಮಾಡಿ ನಮ್ಮಲ್ಲಿ ಬರ್ತಕ್ಕಂತ ಕೃಷಿ ಆಸಕ್ತರಿಗೆ ಪ್ರತಿ ವಾರದೊಳಗೆ 3 ದಿನ ತರಬೇತಿಯನ್ನು ಕೊಟ್ಟು ಸುಮಾರು 8,000 to 10,000 ಜನಕ್ಕೆ ಗೋಕೃಪಾಮೃತವನ್ನು ವಿತರಣೆ ಮಾಡಿ ನಮ್ಮ ಭಾಗದಲ್ಲಿ ಸುಮಾರು 50% ರೈತರೆಲ್ಲ ಸಾವಯವ ಕೃಷಿಗೆ ಬದಲಾವಣೆ ಆಗ್ತಕ್ಕಂತ ಕೆಲಸ ನಮ್ಮ ಭಾಗದಲ್ಲಿ ಆಗಿದೆ. ನಾವು ಇತ್ತೀಚೆಗೆ ನಮ್ಮ ರೈತರು 50 ವರ್ಷದಿಂದ ಆಚೆ ಎಲ್ಲರೂ ಸಾವಯವ ಕೃಷಿಯನ್ನ ಮಾಡ್ತಿದ್ರು. ನಾವೆಲ್ಲ ಮಲ್ಟಿ ನ್ಯಾಷನಲ್ ಕಂಪನಿಯನ್ನ ಮಾರು ಹೋಗಿ ಈ ನಮ್ಮಲ್ಲಿರ್ತಕ್ಕಂತ ಬೀಜದ ತಳಿಯನ್ನ ಪರಿಷ್ಕರಣೆ ಮಾಡಿ ಹಿಂದೆ ನಮ್ಮ ರೈತರು ನಮ್ಮ ಬೆಳೆಯಲ್ಲಿ ಬೆಳೆದ ಬೀಜವನ್ನ ಸಂಗ್ರಹ ಮಾಡಿ ಅವನ್ನ ಬಿತ್ತಿದ್ರು. ಆದ್ರೆ ನಾವೀಗ ಪರಾವಲಂಬಿಗಳಾಗ್ಬಿಟ್ಟು ಅದ್ರ ಜೊತೆಗೆ ಸಾಕಷ್ಟು ರಾಸಾಯನಿಕ ಬಳಸಿ ಬಳಸಿ ಇನ್ನೊಂದು 20-30 ವರ್ಷ ಹೋದ್ರೆ ನಮ್ಮ ಭೂಮಿ ಏನು ಬೆಳೆದೇ ಇರತಕ್ಕಂತ ಪರಿಸ್ಥಿತಿಗೆ ಬರ್ತದೆ. ಅದ್ರ ಜೊತೆಗೆ ಒಂದು ಹೊಲದೊಳಗ ಒಂದು ಚದರಡಿ ಒಳಗೆ ನನಗ ಅನಿಸಿದ ಮಟ್ಟಿಗೆ ಸುಮಾರು 8-12 ಎರೆಹುಳು ಸಿಗ್ತಾವ. ಅವಾಗ ಸಿಗ್ತಿದ್ವು, ಈಗ ಸಿಗಲ್ಲ. ಆ ಎರೆಹುಳು ತನ್ನ ದೇಹದ 1.5 ತೂಕದಷ್ಟು ಮಣ್ಣನ್ನು ತಿರುವರಣೆ ಮಾಡಿ ಏನು ಫಲಾಪೇಕ್ಷೆ ಇಲ್ದಂಗ ಕೂಲಿ ಇಲ್ದಂಗ ನಮ್ಮ ಮಣ್ಣನ್ನ ಹದವನ್ನಾಗಿ ಮಾಡಿ ಜೊತೆಗೆ ಅದಕ್ಕ ಸಂಸ್ಕರಣವನ್ನು ಕೊಡ್ತಕ್ಕಂತ ಕೆಲಸವನ್ನು ಎರೆಹುಳು ಮಾಡ್ತಿದ್ರೆ ಈ ನಾವು ಅತಿಯಾಗಿ ಬಳಸ್ತಕ್ಕಂತ ರಾಸಾಯನಿಕದ ಆವಳಿಯಿಂದ ಎರೆಹುಳುನು ಸಿಗದೆ ಇರತಕ್ಕಂತ ಪರಿಸ್ಥಿತಿಗೆ ನಾವು ಬಂದೇವೆ. ನಾವು ನಮ್ಮ ತೋಟದಲ್ಲಿ ಸುಮಾರು 100 ಜೇನು ಹುಳದ ಬಾಕ್ಸ್ ಇಟ್ಟೇವೆ. ಈಗ ಸುಮಾರು 4-5 ವರ್ಷದೊಳಗೆ ಸುಮಾರು 50-60 ಕ್ವಿಂಟಲ್ ತುಪ್ಪ ತೆಗೆದು ಅದನ್ನ ನಮ್ಮ ಭಾಗದ ರೈತರಿಗೆ ಕೊಡೋ ಒಂದು ಕೆಲಸವನ್ನು ಮಾಡ್ತದೆ. ಆ ಜೇನು ಹುಳು ಐನ್ಸ್ಟೀನ್ ಹೇಳ್ತಾನ, ಐನ್ಸ್ಟೀನ್ ಜೇನು ಹುಳದ

0: ಆಗಿ ಹೊಂಟ್ರೆ ಇನ್ನೊಂದು 5-10 ವರ್ಷಕ್ಕೆ ನಾವು ಕುಡಿಯ ನೀರಿಗೆ ಸಹಿತ ಒಡೆದಾಡಿ ಸಾಯ್ಬೇಕಾಗತ್ತೆ ಅಂತ ಒಂದು ಪರಿಸ್ಥಿತಿಗೆ ನಾವು ಹೊಂಟೇವಿ. ಅತಿಯಾದ ರಾಸಾಯನಿಕ ಬಳಕೆ, ಆಮೇಲೆ ಬೀಜೋಪಚಾರದ ಸಂಸ್ಕರಣದ ಒಂದು ಹಾವಳಿ. ಗಾವೋ ವಿಶ್ವಶ್ಯ ಮಾತಾ ಅಂತ ನಾವು ಹೇಳ್ತೇವೆ. ಒಂದು ಆಕಳ ಇದ್ರೆ 10 ಎಕರೆ ಸಾವಯವ ಕೃಷಿ ಮಾಡಬಹುದು ಅಂತ ಒಂದು ಅದ್ಭುತ ಸಾವಯವ ಕೃಷಿಯೊಳಗೆ ಒಂದು ವಿಶೇಷ ಇದೆ. ಅದರ ಜೊತೆಗೆ ನಾವು ಈ ಸಾವಯವ ಕೃಷಿ ಬೆಳೆದ ರೈತರು ಇವತ್ತು ಎಲ್ಲರೂ ಒಂದ್ ರೀತಿ ಸಂದಿಗ್ಧ ಪರಿಸ್ಥಿತಿಗಳಾದಾರ. ಆ ಸಾವಯವ ಕೃಷಿಯಿಂದ ಬೆಳೆದ ದವಸ ಧಾನ್ಯವನ್ನ ಮೌಲ್ಯವರ್ಧನೆ ಮಾಡಿ ನಾವು ಮಾರುಕಟ್ಟೆ ಕೊಟ್ರೆ ಏನ ರಾಸಾಯನಿಕ ಹಾಕಿ ಹೆಚ್ಚು ಅತಿಯಾಸೆ ಇಟ್ಕೊಂಡು ರೈತ ಅದಕ್ಕಿಂತ ಮೀರಿ ಹೆಚ್ಚಿನ ಮಟ್ಟದೊಳಗೆ ಲಾಭವನ್ನ ಗಳಿಸಬಹುದು ಅನ್ನಕ್ಕ ಬಹಳ ಅದ್ಭುತವಾಗಿ ನಮ್ಮ ರಾಯಚೂರು ಭಾಗದಲ್ಲಿ ಕೃಷಿ ಕ್ರಾಂತಿಯನ್ನ ಮಾಡಿದ ಕೀರ್ತಿ ಕವಿತಾ ಮಿಶ್ರ ಅವರಿಗೆ ಸಲ್ತತೆ. ಅಂತವ್ರು ಸಾಕಷ್ಟು ಜನ ಸಾಧಕರು ನಮ್ಮ ದೇಶದಲ್ಲಿ ಇದ್ದಾರೆ. ಈ ಸಾವಯವ ಕೃಷಿ ಅಂತಂದ್ರೆ ಭೂಮಿಗೆ ನಾವು ಏನು ಮಾಡೋದ ಅವಶ್ಯಕತೆ ಇಲ್ಲ, ಗೊಬ್ಬರ ಹಾಕೋದ ಅವಶ್ಯಕತೆ ಇಲ್ಲ, ಭೂಮಿ ತನ್ನ ಸಮತೋಲನವನ್ನ ಪ್ರಕೃತಿ ದತ್ತವಾಗಿ ಕಾಯ್ಕೊಂಡು ಬರ್ತದೆ. ಆದ್ರೆ ಅದನ್ನ ನಾವು ರಾಸಾಯನಿಕ ಹಾಕಿ ಹಾಕಿ ಅದರ ಸ್ಥಿಮಿತವನ್ನ ಕಳೆದು ಬಿಟ್ಟೇವೆ. ಭೂಮಿ ತಾಯಿಗೆ ವಿಷ ಉಣಿಸ್ತಕ್ಕಂತ ಕೆಲಸವನ್ನು ಮಾಡ್ತಾ ಇದೀವಿ. ತಾಯಿ ಎದೆ ಹಾಲು ಎಷ್ಟು ಅಮೃತಕ್ಕೆ ಸಮಾನೋ ಅದಕ್ಕಿಂತ ಹೆಚ್ಚಿನ ಮಟ್ಟದೊಳಗೆ ಭೂಮಿ ತಾಯಿ ನಮಗೆ ಬೆಳೆಯನ್ನು ಬೆಳೆದು ಒಳ್ಳೆ ಆಹಾರವನ್ನ ಕೊಡ್ತಕ್ಕಂತ ಕೆಲಸ ಮಾಡ್ತಾಳ. ಇತ್ತೀಚೆಗೆ ನಾವೆಲ್ಲ ಈ ಕಳೆನಾಶಕ ಬಳಸ್ತೇವೆ. ಆ ಕಳೆನಾಶಕ ಎಷ್ಟು ಮಟ್ಟಿಗೆ ಪ್ರಭಾವ ಐತೆ ಅಂತಂದ್ರೆ, ಒಂದು ಹೊಲದೊಳಗೆ ನಾವು ಔಷಧಿ ಬಳಸಿದ್ರೆ ಸುತ್ತಮುತ್ತಲು 2-3 ಕಿಲೋಮೀಟರ್ ಇರ್ತಕ್ಕಂತ ಎಲ್ಲಾ ಹೊಲದಲ್ಲಿ ಬೆಳೆ ಹಾನಿ ಆಗ್ತಕ್ಕಂತ ಪರಿಸ್ಥಿತಿಗೆ ನಾವು ಬಂದೇವಿ. ಕೇಂದ್ರ ಸರ್ಕಾರ ಸುಮಾರು ಒಂದು 15-20 ಔಷಧಿಗಳನ್ನು ಬ್ಯಾನ್ ಮಾಡೈತೆ. ಆದ್ರೆ ನಮ್ಮ ರೈತರೆಲ್ಲ ಅತಿಯಾದ ಆಶೆಗೆ ಹೋಗಿ ಅವನ್ನೆಲ್ಲ ಔಷಧಿಯನ್ನು ಬಳಸಿ ಈ ಭೂಮಿ ಬೆಳೆದೇ ಇರ್ತಕ್ಕಂತ ವಾತಾವರಣಕ್ಕೆ ನಾವು ಬಂದೇವೆ. ಇದರ ಜೊತೆಗೆ ಕೃಷಿ ಅದ ಹೇಳ್ತಾರ, ಕೃಷಿತೋ ನಾಸ್ತಿ ದುರ್ಭಿಕ್ಷಂ, ಹೊಲ ನೋಡದ ಹೋತು ಸಾಲ ಕೇಳದ ಹೋತು ಅಂತ. ನಾವು ಹೊಲ 10 ಎಕರೆ ನಮ್ದೇನ್ 10 ಎಕರೆ ಹೊಲ ಐತೆ ಅಂತ ಮನೆ ಕುತ್ಕೊಂಡ್ರೆ ಅದು ಗಿಡಗಂಟಿ ಬೆಳೆದು ಹಾಳಾಗ್ತದೆ. ಇನ್ನ ಒಂದು 10 ವರ್ಷ ಬಿಟ್ರೆ ಮರಗಳು ಬೆಳೆದು ಅಡವಿ ಆಗ್ತದೆ. ಅಡವಿ ಆಗ್ಲಾರ್ದಂಗ ನಾವು ಹೊಲದಲ್ಲಿ ಎಷ್ಟು ಶ್ರಮ ಪಟ್ಟು ದುಡಿತೀವೋ ಅದಕ್ಕೆ 10 ಪಟ್ಟು ನಾವು ಒಂದ್ ಕಾಳು ಜೋಳವನ್ನ ಹಾಕಿದ್ರೆ 1000 ಕಾಳು ತೆನೆ ಕೊಡ್ತಕ್ಕಂತ ಕೆಲಸವನ್ನು ಭೂಮಿ ತಾಯಿ ಮಾಡ್ತದೆ. ಅದ್ರ ಜೊತೆಗೆ ನೀರಿನ ಬಳಕೆ, ಅತಿಯಾದ ದುರ್ಬಳಕೆ. ಒಂದ್ ಕಾಲಕ್ಕ ಸರ್ಕಾರದವ್ರು ಒಡ್ಡ ಹಾಕೋದೊಂದು ಸ್ಕೀಮ್ ಇತ್ತು. ಆ ಸ್ಕೀಮ್ ಈಗಲೂ ಐತೆ, ಅದು ಯಾರು ಬಳಸಲ್ಲ. ಓಡೋ ನೀರನ್ನ ನಿಧಾನವಾಗಿ ಹೋಗಿಸ್ಬೇಕಂತ, ನಿಧಾನವಾಗಿ ಹೋಗೋ ನೀರನ್ನ ಹಿಂಗಿಸ್ಬೇಕಂತ, ಹಿಂಗಸೋ ನೀರನ್ನ ಅಲ್ಲೇ ಕುಡಿಯೋ ವ್ಯವಸ್ಥೆ ಮಾಡ್ಬೇಕಂತ. ಹಂಗಂತಂದ್ರೆ ಮಾತ್ರ ಅಂತರ್ಜಲ ಉಳಿಲಿಕ್ಕೆ ಸಾಧ್ಯತೆ ಐತೆ. ಈಗಾಗಲೇ ಬಿಜಾಪುರ ಆ ಭಾಗದೊಳಗೆ ಸುಮಾರು 700-800 ಒಳಗಡೆ ನೀರು ಸಿಗ್ತದೆ. 1 ಇಂಚ್ ನೀರು ಸಿಕ್ಕರೆ ಬಳ್ಳಾರಿ ಭಾಗದೊಳಗೆ 3-4 ಇಂಚ್ ನೀರು ಸಿಕ್ಕಾಗ ಏನ್ ಖುಷಿ ಆಗ್ತದೆ, ಅಷ್ಟು ಖುಷಿ ಆಗ್ತಾರ ಬಿಜಾಪುರ ಭಾಗದೊಳಗೆ. ಅದಕ್ಕೆ ಕಾರಣ ನಾವೆಲ್ಲ ನೀರಿನ ದುರ್ಬಳಕೆ, ಅತಿಯಾದ ದುರ್ಬಳಕೆಯಿಂದ ನಾವು ನೀರಿನ ಆಳವನ್ನ ಕೆಳಗ್ ಕಳಿಸ್ಬಿಟ್ಟಿವಿ. ಅದ್ರ ಜೊತೆಗೆ ಈ ಸಾವಯವ ಕೃಷಿ ಬಗ್ಗೆ ಗೋಪಾಲ್ ಬಾಯಿ ಸುತಾರಿ ಅವರು ಸುಮಾರು 1 ಲಕ್ಷ ಆಕಳ ಸಾಕಿ ಆಕಳದ ಹಾಲು ಮೊಸರು ತುಪ್ಪ ಗೋಮೂತ್ರ ಸಗಣಿಯಿಂದ ಸಂಸ್ಕರಣ ಮಾಡಿ ಅದಕ್ಕೊಂದು ಗೋ ಕೃಪಾಮೃತ ಅಂತೇಳಿ ನಾಡಿನ ಎಲ್ಲಾ ರೈತರಿಗೆ ಉಚಿತವಾಗಿ ಹಂಚಬೇಕಂತೇಳಿ ಸಂಕಲ್ಪ ಪೂಜ್ಯ ಗೋಪಾಲ್ ಬಾಯಿ ಸುತಾರಿ ಅವರು ಮಾಡ್ತಾ ಇದಾರೆ.
1: ಆತ್ಮೀಯ ಕೆಳಗಡೆ ಇವಾಗಿದ್ವು ಸಾವಯವ ಕೃಷಿ ಕುರಿತು ಹಾಗೂ ಗ್ರಾಮ ಮತ್ತು ಕೃಷಿ ಕುರಿತಾದ ಆಶೀರ್ವಚನದ ನುಡಿಗಳು. ವಿಜಯನಗರ ಜಿಲ್ಲೆ ನಂದಿಪುರದ ಚರಂತಾಶ್ರಮದ ಪರಮ ಪೂಜ್ಯರಾದ ಶ್ರೀ ಡಾಕ್ಟರ್ ಮಹೇಶ್ವರ ಸ್ವಾಮಿಗಳು 7ನೇ ಭಾರತೀಯ ಸಂಸ್ಕೃತಿ ಉತ್ಸವದ ಗ್ರಾಮ ಕೃಷಿ ಸಮಾವೇಶದಲ್ಲಿ ತಮ್ಮ ಆಶೀರ್ವಚನದಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ರು.
2: ಜ್ಞಾನಕ್ಕಾಗಿ ಶಿಕ್ಷಣ.

0: ಹಳ್ಳಿಯ ಬದುಕು ಅಭಿಮಾನದ ಬದುಕಾಗಲಿ. ಕೃಷಿ ಕಾಯಕ ಈ ದೇಶದ ಹೆಮ್ಮೆಯ ಗೌರವದ ಕಾಯಕವಾಗಲಿ.
1: ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲಿ.
0: ಶ್ರದ್ಧೆಯ ದುಡಿಮೆಯೇ ದೇವರು, ಅದುವೇ ವಿಕಾಸಕ್ಕೆ ನಾಂದಿ. ಬನ್ನಿ ನಮ್ಮೊಂದಿಗೆ ಕೈ ಜೋಡಿಸಿ, ನಿಮ್ಮೊಂದಿಗೆ ನಾವಿದ್ದೇವೆ.
2: ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ, ಪ್ರತಿ ರವಿವಾರ ಬೆಳಗ್ಗೆ 7:15. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ, ಕಲಬುರಗಿ.
3: ಇನ್ನು ಕೇಳುಗ್ರೆ, ವಿಕಾಸ್ ಅಕಾಡೆಮಿಗೆ ತಾವು ನೀಡ ಬಯಸುವ ಸಲಹೆ, ಸೂಚನೆ, ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ 7483731322 ಈ ನಂಬರ್ಗೆ ಕರೆ ಮಾಡಿ ಅಥವಾ ಸಂದೇಶವನ್ನ ಕಳಿಸಿ ತಿಳಿಸಬಹುದು. ಹಾಗೆ ವಿಕಾಸ್ ಅಕಾಡೆಮಿ @gmail.com ನಮ್ಮ ಇಮೇಲ್ ವಿಳಾಸ. ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ. ಮುಂದಿನ

0: ಇದುವರೆಗೆ ಕಲಬುರಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು. ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು
1: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ.
2: ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು.
1: ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು.
2: ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ.
1: ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ
2: ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ. ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ.
3: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:30. ಕೇಳಿ ಪ್ರಕಟಣೆಗಳು.
4: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
0: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
0: ಇಂದೇ KSU.WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಈ ದಿನ ಬೆಳಗಿನ ಪ್ರಸಾರದಲ್ಲಿ 10:55 ಗಮನಿಸಿ. ಮನ್ ಕಿ ಬಾತ್ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಈ ಕಾರ್ಯಕ್ರಮದ ಕನ್ನಡ ಅವತರಣಿಕೆ. ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್, ಕೃಷ್ಣಪ್ಪ ಕೆವಿ, ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ, ಕಾರ್ಯಕ್ರಮದ ನಿರ್ವಹಣೆ ಎಎಸ್ ಶಂಕರ್ ನಾರಾಯಣ. ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 7:34 ಆಗುತ್ತಲಿದ್ದು, ವಾಣಿಜ್ಯ ಪ್ರಕಟಣೆ ನಂತರ ಸರಿಯಾಗಿ ಅಂದರೆ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲೇ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗ್ಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136ನೇ ಆವೃತ್ತಿ. ಇಂದು ಬೆಳಿಗ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಣೆ. ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್. ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ವಾರ್ತೆಗಳ ವಿವರ. ಆಕಾಶವಾಣಿಯ ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಿಗ್ಗೆ 11 ಗಂಟೆಗೆ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಇದು ಮನ್ ಕಿ ಬಾತ್ನ 136ನೇ ಆವೃತ್ತಿಯಾಗಿದೆ. ಈ ಕಾರ್ಯಕ್ರಮ ಆಕಾಶವಾಣಿ ಮತ್ತು ದೂರದರ್ಶನದ ಎಲ್ಲ ವಾಹಿನಿಗಳು, ಆಕಾಶವಾಣಿ ಸುದ್ದಿ ಜಾಲತಾಣ ಮತ್ತು ನ್ಯೂಸ್ ಆನ್ ಏರ್ ಮೊಬೈಲ್ ಅಪ್ಲಿಕೇಶನ್ನಲ್ಲಿ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮ ಆಕಾಶವಾಣಿ, ಡಿಡಿ ನ್ಯೂಸ್, ಪ್ರಧಾನಮಂತ್ರಿ ಕಚೇರಿ ಹಾಗೂ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಯೂಟ್ಯೂಬ್ ವಾಹಿನಿಗಳಲ್ಲಿಯೂ ನೇರ ಪ್ರಸಾರ ಮಾಡಲಾಗುತ್ತದೆ. ಹಿಂದಿ ಪ್ರಸಾರದ ನಂತರ ಪ್ರಾದೇಶಿಕ ಭಾಷೆಗಳಲ್ಲಿ ಕಾರ್ಯಕ್ರಮ ಬಿತ್ತರಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ಬಳಿಕ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೂತನ ಶಿಕ್ಷಣ ಸಚಿವರಾಗಿ ನೇಮಕಗೊಂಡಿದ್ದಾರೆ. ತಮ್ಮ ಹಾಲಿ ಖಾತೆಗಳ ಜೊತೆಗೆ ಶಿಕ್ಷಣ ಸಚಿವಾಲಯದ ಹೆಚ್ಚುವರಿ ಜವಾಬ್ದಾರಿಯನ್ನು ಅವರಿಗೆ ವಹಿಸಲಾಗಿದೆ. ಪ್ರಹ್ಲಾದ್ ಜೋಶಿ ಅವರು ಪ್ರಸ್ತುತ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಹಾಗೂ ನೂತನ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇದೇ ವೇಳೆ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈ ನಡುವೆ ತಮ್ಮ ಅನಿಸಿಕೆ ಹಂಚಿಕೊಂಡಿರುವ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬಲಪಡಿಸುವ ಜೊತೆಗೆ ಪ್ರತಿಯೊಂದು ಮಗುವಿಗೆ ಗುಣಮಟ್ಟದ ಶಿಕ್ಷಣ ಹಾಗೂ ಉತ್ತಮ ಕಲಿಕಾ ವಾತಾವರಣ ಕಲ್ಪಿಸಲು ಆದ್ಯತೆ ನೀಡಲಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಿಜೆಪಿ ತನ್ನ ಪ್ರಮುಖ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಸಮ್ಮತಿಸಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ಹಿಂಪಡೆದಿದೆ. ಕೇಂದ್ರ ಸಚಿವರಾದ ಜೆಪಿ ನಡ್ಡಾ ಮತ್ತು ಡಾ ಜಿತೇಂದ್ರ ಸಿಂಗ್ ಅವರು ನಿನ್ನೆ ಸಿಜೆಪಿ ನಿಯೋಗದೊಂದಿಗೆ 3ನೇ ಸುತ್ತಿನ ಮಾತುಕತೆ ನಡೆಸಿದರು. ಪರೀಕ್ಷಾ ವ್ಯವಸ್ಥೆಯಲ್ಲಿ ಸುಧಾರಣೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಸಂಬಂಧಿಸಿದ ಬೇಡಿಕೆಗಳ ಕುರಿತು ಚರ್ಚೆ ನಡೆಯಿತು. ಮಾತುಕತೆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೆಪಿ ನಡ್ಡಾ, ಪ್ರತಿಭಟನಾಕಾರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ, ಎಫ್ಐಆರ್ ದಾಖಲಿಸದಿರಲು ಸರ್ಕಾರ ಒಪ್ಪಿಕೊಂಡಿದೆ ಎಂದು ತಿಳಿಸಿದರು. ಈಗಾಗಲೇ ದಾಖಲಾಗಿರುವ ಎಫ್ಐಆರ್ಗಳನ್ನು ಹಿಂಪಡೆಯಲಾಗುವುದು ಎಂದು ಹೇಳಿದರು. ನೀಟ್ ಯುಜಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ಹಿನ್ನೆಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಕುಟುಂಬಗಳಿಗೆ ನಿಯಮಾನುಸಾರ ಗರಿಷ್ಠ ಪರಿಹಾರ ಒದಗಿಸಲಾಗುವುದು ಎಂದು ಅವರು ಹೇಳಿದರು. ಸಿಜೆಪಿ ರಾಷ್ಟೀಯ ವಕ್ತಾರ ಸೌರವ್ ದಾಸ್, ಸರ್ಕಾರ ಒಪ್ಪಿಕೊಂಡಿರುವ ಭರವಸೆಗಳನ್ನು ನಿಗದಿತ ಅವಧಿಯಲ್ಲಿ ಜಾರಿಗೊಳಿಸುವ ವಿಶ್ವಾಸದೊಂದಿಗೆ ಪ್ರತಿಭಟನೆ ಹಿಂಪಡೆಯುವುದಾಗಿ ಘೋಷಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಾವಿರದ ಕಾರ್ಗಿಲ್ ಯುದ್ಧದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ್ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವು ಕಾರ್ಗಿಲ್ ಯುದ್ಧದಲ್ಲಿ ಪಾಕಿಸ್ತಾನದ ವಿರುದ್ಧ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತಿದೆ. ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ರಾಷ್ಟ್ರ ರಕ್ಷಣೆಗಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು 1999 ಕಾರ್ಗಿಲ್ ಯುದ್ದದಲ್ಲಿ ದುರ್ಗಮ ಪರ್ವತ ಶಿಖರಗಳಲ್ಲಿ ಅಸಾಧಾರಣ ಶೌರ್ಯ ಪ್ರದರ್ಶಿಸಿದ ಭಾರತೀಯ ಯೋಧರಿಗೆ ದೇಶ ಸದಾ ಋಣಿಯಾಗಿರಲಿದೆ ಎಂದು ಹೇಳಿದ್ದಾರೆ. ವೀರ ಯೋಧರ ಅಚಲ ಧೈರ್ಯ, ಪರಮತ್ಯಾಗ ಮತ್ತು ಸಂಕಲ್ಪವು ದೇಶಭಕ್ತಿ, ಕರ್ತವ್ಯ ನಿಷ್ಠೆ ಹಾಗೂ ಮಾತೃಭೂಮಿಯ ಮೇಲಿನ ನಿಸ್ವಾರ್ಥ ಸೇವೆಯ ಮನೋಭಾವದಿಂದ ಮುಂದಿನ ಪೀಳಿಗೆಗಳಿಗೆ ನಿರಂತರವಾಗಿ ಸ್ಫೂರ್ತಿ ನೀಡುತ್ತಲೇ ಇರುತ್ತದೆ ಎಂದು ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಮಾಲ್ಡೋವಾ, ಉತ್ತರ ಮ್ಯಾಸಿಡೋನಿಯಾ ಹಾಗೂ ರೊಮೇನಿಯಾ ರಾಷ್ಟಗಳ ಭೇಟಿಯನ್ನು ಪೂರ್ಣಗೊಳಿಸಿ ಇಂದು ಬೆಳಿಗ್ಗೆ ನವದೆಹಲಿಗೆ ಮರಳಿದ್ದಾರೆ. ಭೇಟಿಯ ವೇಳೆ ಮೂರು ರಾಷ್ಟಗಳ ಉನ್ನತ ನಾಯಕರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ ರಾಷ್ಟಪತಿಗಳು ವ್ಯಾಪಾರ ವೇದಿಕೆಗಳನ್ನು ಉದ್ದೇಶಿಸಿ ಮಾತನಾಡಿದರು ಹಾಗೂ ಭಾರತೀಯ ಸಮುದಾಯದ ಸದಸ್ಯರೊಂದಿಗೆ ಸಂವಾದ ನಡೆಸಿದರು. ಈ ಭೇಟಿ ಹಲವು ಐತಿಹಾಸಿಕ ಮೈಲುಗಲ್ಲುಗಳಿಗೆ ಸಾಕ್ಷಿಯಾಗಿದೆ. ಮಾಲ್ಡೋವಾ ಮತ್ತು ಉತ್ತರ ಮ್ಯಾಸಿಡೋನಿಯಾಗೆ ಭಾರತದ ರಾಷ್ಟಪತಿಯ ಮೊದಲ ಸರ್ಕಾರಿ ಭೇಟಿ ಇದಾಗಿದ್ದು, ರೊಮೇನಿಯಾಕ್ಕೆ ಮೂರು ದಶಕಗಳ ಬಳಿಕ ನಡೆದ ಮೊದಲ ರಾಷ್ಟಪತಿಗಳ ಭೇಟಿ ಎಂಬ ಹೆಗ್ಗಳಿಕೆಯು ಪಡೆದಿದೆ. ರೊಮೇನಿಯಾದ ಬುಕಾರೆಸ್ಟ್ ಆರ್ಥಿಕ ಅಧ್ಯಯನ ವಿಶ್ವವಿದ್ಯಾಲಯವು ರಾಷ್ಟಪತಿ ಮುರ್ಮು ಅವರಿಗೆ ಗೌರವ ಡಾಕ್ಟರೇಟ್ ನೀಡಿ ಸನ್ಮಾನಿಸಿತು. ಭಾರತ ಮತ್ತು ಪೂರ್ವ ಯುರೋಪಿನ ರಾಷ್ಟಗಳ ನಡುವಿನ ಬಾಂಧವ್ಯಕ್ಕೆ ಈ ಭೇಟಿ ಹೊಸ ಚೈತನ್ಯ ನೀಡಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಸಂಜೆ 4:30 ವಿಡಿಯೋ ಸಂವಾದದ ಮೂಲಕ ವಿಕಸಿತ ವೈಬ್ರೆಂಟ್ ವಿಲೇಜ್ ಕಾರ್ಯಕ್ರಮ 2026 ಭಾಗವಹಿಸುವವರೊಂದಿಗೆ ಸಂವಾದ ನಡೆಸಲಿದ್ದಾರೆ. ದೇಶದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಪ್ರತಿನಿಧಿಸುವ 400 ಹೆಚ್ಚು ಯುವಕರು ಈ ಸಂವಾದದಲ್ಲಿ ಭಾಗವಹಿಸಲಿದ್ದಾರೆ. ಕಳೆದ ತಿಂಗಳ 4-30 ಎರಡು ಹಂತಗಳಲ್ಲಿ ಲಡಾಖ್, ಹಿಮಾಚಲ ಪ್ರದೇಶ ಹಾಗೂ ಉತ್ತರಾಖಂಡದ 74 ಗಡಿ ಗ್ರಾಮಗಳಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ದೇಶವ್ಯಾಪಿ ಆನ್ಲೈನ್ ರಸಪ್ರಶ್ನೆ ಸ್ಪರ್ಧೆಯ ಮೂಲಕ 300,000 ಹೆಚ್ಚು ಯುವಕರಲ್ಲಿ ಆಯ್ಕೆಯಾದವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಅಂಗವಾಗಿ ಯುವಕರು ಸ್ಥಳೀಯ ಸಮುದಾಯಗಳೊಂದಿಗೆ ವಾಸವಿದ್ದು ಸ್ವಚ್ಛತಾ ಅಭಿಯಾನ, ಸರ್ಕಾರಿ ಯೋಜನೆಗಳ ಜಾಗೃತಿ ಕಾರ್ಯಕ್ರಮ, ಯುವ ಸಮಾವೇಶ, ಸಾಂಸ್ಕೃತಿಕ ವಿನಿಮಯ, ಮಾದರಿ ಪಂಚಾಯಿತಿ ಚಟುವಟಿಕೆ, ಸ್ಥಳೀಯ ಕುಶಲಕರ್ಮಿಗಳೊಂದಿಗೆ ಸಂವಾದ ಹಾಗೂ ಕಾರ್ಯತಂತ್ರದ ಮಹತ್ವದ ಸಂಸ್ಥೆಗಳ ಭೇಟಿ ಸೇರಿದಂತೆ ವಿವಿಧ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ದರು. ಈ ಕಾರ್ಯಕ್ರಮವು ಗಡಿಭಾಗಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿ, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿಯ ಆಶಯಗಳನ್ನು ಯುವಕರಿಗೆ ನೇರವಾಗಿ ಪರಿಚಯಿಸುವುದರ ಜೊತೆಗೆ ರಾಷ್ಟೀಯ ಏಕತೆ ಹಾಗೂ ಗಡಿಗ್ರಾಮಗಳ ಕಾರ್ಯತಂತ್ರದ ಮಹತ್ವದ ಕುರಿತು ಅರಿವು ಮೂಡಿಸಿದೆ. ಸಿಕ್ಕಿಂನ ನಾಥುಲಾ ಮಾರ್ಗದ ಮೂಲಕ ಕೈಲಾಸ ಮಾನಸರೋವರ ಯಾತ್ರೆ ಕೈಗೊಂಡಿದ್ದ 5 ತಂಡವು ಪವಿತ್ರ ಯಾತ್ರೆಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿ ಸುರಕ್ಷಿತವಾಗಿ ಗ್ಯಾಂಗ್ಟಾಕ್ಗೆ ಮರಳಿದೆ. ಎಫ್ಐಎಚ್ ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್ನ ಪುರುಷರ ಫೈನಲ್ನಲ್ಲಿ ಭಾರತ ಸಾಂಪ್ರದಾಯಿಕ ಎದುರಾಳಿ ಪಾಕಿಸ್ತಾನವನ್ನು 3-1 ಗೋಲುಗಳಿಂದ ಮಣಿಸಿ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ರೋಮಿತ್ ಪಾಲ್, ನಾಯಕ ಕೇತನ ಕುಶ್ವಾಹ ಹಾಗೂ ಶಾರುಖ್ ಅಲಿ ಗಳಿಸಿದ ಗೋಲುಗಳ ನೆರವಿನಿಂದ ಭಾರತ ಪ್ರಶಸ್ತಿ ಗೆದ್ದಿತು. ಈ ಗೆಲುವಿನೊಂದಿಗೆ ಭಾರತ ಎಲೈಟ್ ಪೂಲ್ ಅಂಕಪಟ್ಟಿಯಲ್ಲೂ ಅಗ್ರಸ್ಥಾನ ಪಡೆದಿದೆ. ಫೈನಲ್ ಪ್ರವೇಶಿಸಿರುವುದರಿಂದ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಚೊಚ್ಚಲ ಎಫ್ಐಎಚ್ ಯುವ ಹಾಕಿ 5S ವಿಶ್ವಕಪ್ಗೆ ಅರ್ಹತೆ ಪಡೆದಿವೆ. ಇದೇ ವೇಳೆ ಮಹಿಳೆಯರ ವಿಭಾಗದಲ್ಲಿ ಭಾರತದ ಕಿರಿಯರ ತಂಡ ಚೀನಾದ ವಿರುದ್ಧ ಫೈನಲ್ನಲ್ಲಿ ಹೋರಾಟದ ಪ್ರದರ್ಶನ ನೀಡಿದರೂ ಬೆಳ್ಳಿ ಪದಕಕ್ಕೆ ತೃಪ್ತಿಪಟ್ಟಿತು. ಎರಡು ಭಾರತೀಯ ತಂಡಗಳ ಸಾಧನೆಯನ್ನು ಅಭಿನಂದಿಸಿರುವ ಹಾಕಿ ಇಂಡಿಯಾ ಪುರುಷರ ಚಿನ್ನದ ಪದಕ ವಿಜೇತ ತಂಡದ ಪ್ರತಿಯೊಬ್ಬ ಆಟಗಾರರಿಗೆ 2,00,000 ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 1,00,000 ನಗದು ಬಹುಮಾನ ಘೋಷಿಸಿದೆ. ಮಹಿಳಾ ತಂಡದ ಪ್ರತಿಯೊಬ್ಬ ಆಟಗಾರತಿಗೆ 1,00,000 ಹಾಗೂ ಸಹಾಯಕ ಸಿಬ್ಬಂದಿಯ ಪ್ರತಿಯೊಬ್ಬ ಸದಸ್ಯರಿಗೆ 50,000 ಬಹುಮಾನ ನೀಡುವುದಾಗಿ ಪ್ರಕಟಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನ್ ಕಿ ಬಾತ್ನ 136 ಆವೃತ್ತಿ ಇಂದು ಬೆಳಿಗ್ಗೆ 11:00 ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಮನದಾಳದ ಮಾತು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ನಾಳೆ ಲೋಕಸಭೆಯಲ್ಲಿ ಮಂಡನೆ. ನೂತನ ಕೇಂದ್ರ ಶಿಕ್ಷಣ ಸಚಿವರಾಗಿ ಪ್ರಹ್ಲಾದ್ ಜೋಶಿ ನೇಮಕ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ, ಯೋಧರ ಶೌರ್ಯ ತ್ಯಾಗ ಸ್ಮರಣೆ. ಯುವ ಹಾಕಿ 5S ಏಷ್ಯನ್ ಚಾಂಪಿಯನ್ಶಿಪ್, ಪಾಕಿಸ್ತಾನವನ್ನು ಮಣಿಸಿದ ಭಾರತಕ್ಕೆ ಚಿನ್ನ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12:00.
4: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 7:45. ಈಗ ಕೇಳೋಣ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಒಂದು ಪ್ರಕಟಣೆ.
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
6: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
5: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
4: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳೋಣ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಇವರ ಧ್ವನಿಯಲ್ಲಿ, MS ವಿಶ್ವನಾಥನ್ ಇವರ ಸಂಗೀತ ಸಂಯೋಜನೆಯಲ್ಲಿ, ಜಿ ಉದಯಶಂಕರ್ ಅವರ ಸಾಹಿತ್ಯವಿದೆ.

ಮಾತುಗಳ ಕವಿ ಕೇಳಿ ಒಂದು ಕತೆ ಒಂದು ದೊಡ್ಡ ಕಾಡು ಅಲ್ಲಿ ಒಂದು ದೊಡ್ಡ ಆಲದ ಮರ

ಕಾರ್ಯಕ್ರಮದ ಕೊನೆಯಲ್ಲಿ ಚಂದ್ರ ಚಕೋರಿ ಚಿತ್ರದ ಗೀತೆಯನ್ನು ಚಿತ್ರ ಇವರ ಸ್ವರದಲ್ಲಿ ಕೇಳಿಬಂದ್ರಿ. ಎಸ್ ಎ ರಾಜಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಎಸ್ ನಾರಾಯಣ ಅವರ ಸಾಹಿತ್ಯವಿತ್ತು. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 8:00 ಆಗುತ್ತಲಿದ್ದು ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಮಾಚಾರ ಪ್ರಭಾತ್. 8:15 ಮಾರ್ನಿಂಗ್ ನ್ಯೂಸ್.

0: Championships, and Indian sub-junior men's team beat Pakistan 3-1 to clinch gold at FIH Youth Hockey 5S Asian Championships. Women's team back silver medal. And with that, we end the morning news. Have a nice day.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ರಾಯಚೂರು ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಾಗಾರ ಮತ್ತು ಔಷಧಾಲಯಗಳ ಮಹತ್ವ ಕುರಿತು ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಗಳ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಆದ ನರಸಿಂಹಾಚಾರ್ ಜೋಶಿ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸುತ್ತಾರೆ ವೆಂಕಟೇಶ್ ಬೇವಿನ ಬೆಂಚಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
2: ರಾಯಚೂರಿನ ನವೋದಯ ಆಸ್ಪತ್ರೆಯಲ್ಲಿ ಅತ್ಯುತ್ತಮ ಸೇವೆ ಕೈಗೆಟುಕುವ ಬೆಲೆಯಲ್ಲಿ ದೊರೆಯುವುದು.
3: ತಾಯಿ ಮತ್ತು ಮಗುವಿನ ಸುರಕ್ಷತೆಗಾಗಿ ನವೋದಯ ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕಿಸಿ ಎಲ್ಲಾ ಸೌಲಭ್ಯಗಳನ್ನು ಪಡೆಯಬಹುದು.
2: ಎಲ್ಲ ರೀತಿಯ ಪರೀಕ್ಷೆಗಳಿಗೆ ಕೈಗೆಟುಕುವ ದರದಲ್ಲಿ ತಡೆಯಿಲ್ಲದೆ ಸೇವೆಯನ್ನು ನೀಡುತ್ತದೆ. ಗರ್ಭಿಣಿ ಸ್ತ್ರೀಯರ ಗರ್ಭಧಾರಣೆಯಿಂದ ಸುರಕ್ಷತೆ ಹೆರಿಗೆಯವರೆಗೆ ತಾಯಿ ಮಗುವಿನ ಆರೈಕೆಗೆ ಹೆಚ್ಚಿನ ಆದ್ಯತೆಗೆ ಪ್ರಸೂತಿ ಮತ್ತು ಸ್ತ್ರೀ ರೋಗ ವಿಭಾಗಕ್ಕೆ ಸಂಪರ್ಕ ಮಾಡಿ ಅತ್ಯುತ್ತಮ ಸೇವೆಯನ್ನು ಪಡೆದುಕೊಳ್ಳಿ.
4: ಪ್ರಿಯ ಕೇಳುಗರೆ, ನಮಸ್ಕಾರ. ನವೋದಯ ನಡೆ ಆರೋಗ್ಯದ ಕಡೆ ಅನ್ನುವಂತಹ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ನಮ್ಮ ಸರಣಿ ಕಾರ್ಯಕ್ರಮದಲ್ಲಿ ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಗಳ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಆಗಿರತಕ್ಕಂಥ ನರಸಿಂಹಾಚಾರ್ ಜೋಶಿ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಕಾರ ಮತ್ತು ಔಷಧಾಲಯಗಳ ಮಹತ್ವದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ನಾನು ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್ ಕಾರ್ಯಕ್ರಮಕ್ಕೆ.
5: ನಮಸ್ಕಾರ.
4: ಸ್ನೇಹಿತರೆ, ಮನುಷ್ಯನ ಆರೋಗ್ಯಕ್ಕೆ ಔಷಧಿಗಳ ಮಹತ್ವ ಏನು ಮತ್ತು ಔಷಧಕಾರರ ಮಹತ್ವ ಏನು ಮತ್ತು ಔಷಧಾಲಯಗಳ ಮಹತ್ವ ಏನು ಅನ್ನೋದನ್ನು ಕುರಿತು ಇವತ್ತು ನರಸಿಂಹಾಚಾರ್ಯ ಅವರು ನಮಗೆ ಸಮಗ್ರ ಮಾಹಿತಿಯನ್ನು ಕೊಡ್ತಾರೆ. ಸರ್, ಈಗ ಔಷಧಾಲಯ ಅಂತ ನಾವು ಕರಿತೀವಿ, ಔಷಧಾಲಯ ಅಂದ್ರೆ ಏನು ಅಂತ?
5: ಔಷಧಾಲಯ ಅಂದ್ರೆ ಒಂದು ಸಮೂಹವಾಗಿ ಮಾಡಲ್ಪಟ್ಟಿರತಕ್ಕಂತ ಒಂದು ಮನೆ ಇದ್ದಂತೆ. ಇದನ್ನು ನಾವಿಲ್ಲಿ ಅಂಗಡಿ ಅಂತ ನಾವು ನಿರೂಪಣೆ ಮಾಡಬಹುದು. ಆ ಅಂಗಡಿಯಲ್ಲಿ ಏನೆಲ್ಲ ಮಾಡ್ತಾರೆ ಅಂದ್ರೆ ಉತ್ಪಾದನೆ ಮಾಡಬಹುದು, ಚಿಕಿತ್ಸೆಗಾಗಿ ಔಷಧಗಳನ್ನು ಕಂಡುಹಿಡಿಯಬಹುದು ಮತ್ತು ವಿತರಣೆ ಮಾಡಲಿಕ್ಕೆ ಅಥವಾ ಮೇಲ್ವಿಚಾರಣೆ ಮಾಡಲಿಕ್ಕೆ ಇನ್ನೂ ಅನೇಕ ತರಹದ ಉದಾಹರಣೆಗಳಿದೆ. ಸೊ ಒಂದು ಸಣ್ಣ ಜಾಗವಾದರೂ ಪರವಾಗಿಲ್ಲ, ಏನೆಲ್ಲ ಮಾಡಬಹುದು ನಾವು
4: ಮಾಡಬಹುದು. ಓಕೆ, ಯಾವುದನ್ನು ಲೋಕದ ಫಾರ್ಮಸಿ ಅಂತ ನಾವು ಕರಿತೀವಿ?
5: ಭಾರತವನ್ನು ಲೋಕ ಫಾರ್ಮಸಿ ಅಂತ ಕರೀತಾರೆ, ಯಾಕಂದ್ರೆ ಜನಸಂಖ್ಯಾ ಆಧಾರಿತವಾಗಿ ನಾವು ತೆಗೆದುಕೊಂಡಾಗ. ಸೊ ನಮ್ಮ ಪಾಪ್ಯುಲೇಷನ್ ಅಂದ್ರೆ ಜನಸಂಖ್ಯಾ ಜಾಸ್ತಿ ಇದೆ, ಅದೇ ರೀತಿ ಮ್ಯಾನ್ ಪವರ್ ಮೈಂಡ್ ಪವರ್ ಕೂಡ ಚೆನ್ನಾಗಿರೋದ್ರಿಂದ ಭೂಮಿಯ ಒಂದು ಚದುರಾಂಶಗಳನ್ನು ನೋಡಿದಾಗ ಸೊ ನಮಗೆ ಜಾಸ್ತಿ ಸಿಗೋದ್ರಿಂದ ಉತ್ಪಾದಕತೆ ಜಾಸ್ತಿ, ಜನಸಂಖ್ಯೆ ಕಾರ್ಖಾನೆಗಳನ್ನು ಜಾಸ್ತಿ ಮಾಡೋ ಒಂದು ನಮ್ಮಲ್ಲಿ ತಾಕತ್ ಇರೋದ್ರಿಂದ ನಾವು
4: ಭಾರತವನ್ನು ಔಷಧ ಫಾರ್ಮಸಿ, ಲೋಕದ ಫಾರ್ಮಸಿ ಅಂತ ಕರೀಬಹುದು. ಈಗ ಔಷಧಾಲಯಗಳ ಮಹತ್ವ ಬಗ್ಗೆ ಸ್ವಲ್ಪ ತಿಳಿಸಿ.
5: ನಮ್ಮ ಒಂದು ಆಚರಣೆ ಬರ್ತಾ ಇರೋದು ಔಷಧ ಮಹಾವಿದ್ಯಾಲಯದಲ್ಲಿ. ಅದೇ ರೀತಿ ಬೇರೆ ಸಂಸ್ಥೆಗಳನ್ನು ನಾವು ನೋಡಿದಾಗ ಫಾರ್ಮಸ್ಯೂಟಿಕಲ್ ಸೈನ್ಸ್ ಕಾರ್ಖಾನೆಗೆ ಸಂಬಂಧಪಟ್ಟಿರತಕ್ಕಂಥ ಉತ್ಪಾದಕತೆ ಸಂಬಂಧಪಟ್ಟಿರತಕ್ಕಂಥ ಮೆಡಿಸಿನ್ಗಳನ್ನು ನೋಡಿದಾಗ ಮತ್ತು ವೈದ್ಯಕೀಯ ನೋಡಿದಾಗ ಇನ್ನು ಬೇರೆ ಬೇರೆ ಸಂಸ್ಥೆಗಳನ್ನು ನೋಡಿದಾಗ ಎಲ್ಲದಕ್ಕೂ ಮೂಲ ನಮಗೆ ಬೇಕಾಗಿರೋದು ಔಷಧ ಒಂದು ಶಾಸ್ತ್ರದ ಒಂದು ಮಹತ್ವ ಹಾಗೂ ಔಷಧಕಾರರ ಮಹತ್ವ. ಸೊ ಹೀಗಾಗಿ ಔಷಧ ಶಾಸ್ತ್ರವು ಒಂದೆಲ್ಲ ಮೂಲಗಳ ಒಂದು ಆಗರ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ಅದಕ್ಕಾಗಿ ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಅಲೈಡ್ ಸೈನ್ಸಸ್ ಅಂತ ಹೇಳ್ತೀವಿ.
4: ಓಕೆ, ವಿವಿಧ
5: ವಿಜ್ಞಾನಗಳು ಅಂತಾನೂ
4: ಹೇಳ್ಬೋದು. ಔಷಧಾಲಯಗಳ ವರ್ಗೀಕರಣ ಅದು ಹೇಗೆ ಮಾಡಲಾಗ್ತದೆ ಅಂತ?
5: ಸೊ ಮುಖ್ಯವಾಗಿ ನಾವು ಎಲ್ಲಾ ತರಹದ ಜನರುಗಳನ್ನು ನೋಡಿದಾಗ ಎಲ್ಲಾ ತರಹದ ಒಂದು ವಿಭಾಗಗಳನ್ನು ಲೆಕ್ಕ ಇಟ್ಟುಕೊಂಡು ಅದರ ಮೇಲೆ ಕೂಲಂಕುಷವಾಗಿ ಸರಳವಾಗಿ ಸುಲಲಿತವಾಗಿ ಮಾಡಿದಾಗ ಮೊಟ್ಟ ಮೊದಲನೇದಾಗಿ ಸಮುದಾಯ ಔಷಧಿಕಾರ ಅಂದ್ರೆ ಕಮ್ಯುನಿಟಿ ಫಾರ್ಮಸಿ ಅಂತ ಏನ್ ಹೇಳ್ತೀವಿ, ಬೇರೆ ಬೇರೆ ತರದ ಕಮ್ಯುನಿಟಿಗಳನ್ನ ನಾವು ಇಟ್ಟುಕೊಂಡು ಸಮುದಾಯ ಔಷಧಕಾರ ಅಂತ ಅದನ್ನ ಸಮುದಾಯ ಔಷಧಿ ಅಂತ ಹೇಳ್ಬೋದು. ನಾವು ಯಾರು ಔಷಧಿಗಳನ್ನ ಕೊಡ್ತಾರೆ ಸಮುದಾಯ ಮಟ್ಟಕ್ಕೆ, ಅವರು ಆ ಒಂದು ವಿಭಾಗವನ್ನು ಸಮುದಾಯ ಔಷಧಿ ಅಂತ ಹೇಳ್ಬೋದು, ಕೊಡೋವನಿಗೆ ಸಮುದಾಯ ಔಷಧಿಕಾರ ಅಂತ ಹೇಳ್ಬೋದು. ನೆಕ್ಸ್ಟ್ ಬರೋದು ಸಾಂಸ್ಥಿಕ ಔಷಧಿ. ಸಂಸ್ಥೆಯ ಮೂಲಕ ನಾವು ಎಲ್ಲರಿಗೂ ಒಂದು ವಿಧಾನಗಳ ಬಗ್ಗೆ ಮತ್ತು ಔಷಧಿಗಳ ಬಗ್ಗೆ ತಿಳಿಸಿ ಹೇಳುವುದು ಮತ್ತು ರೋಗಿಯ ಒಂದು ಚಿಕಿತ್ಸಾ ವಿಧಿಗಳನ್ನು ತಿಳಿಸಿ ಹೇಳುವುದು ಮತ್ತು ಅಲ್ಲೇ ರೋಗಿಯನ್ನು ಗುಣಪಡಿಸುವ ಒಂದು ವಿಧಾನಗಳನ್ನು ತಂದುಕೊಡುವುದು ಅಂತ ಒಂದು ವಿಭಾಗವನ್ನು
4: ಸಾಂಸ್ಥಿಕ ಔಷಧ
5: ಔಷಧಾಲಯ
4: ಅಂದ್ರೆ ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡಲಾಗ್ತದೆ.
5: ಅಂದ್ರೆ ಒಂದು ಹೊರಗೆ ಒಂದು ಒಳಗೆ.
4: ಹೊರಗೆ ಔಷಧಕಾರ ಅಂದ್ರೆ ನಾವೇನು ಮೆಡಿಸಿನ್ ಕೊಡ್ತಾರಲ್ಲ ಅವರಿಗೆ ನಾವು ಔಷಧಕಾರ ಅಂತ ಕರಿತೀವಿ. ಔಷಧಕಾರರು ಅಂದ್ರೆ ಯಾರು?
5: ಔಷಧಕಾರ ಮೂಲ ನಮಗೆ ಆರೋಗ್ಯವೇ ಭಾಗ್ಯ ಅನ್ನುವಂತೆ ಆರೋಗ್ಯ ಪಾಲನೆಯಲ್ಲಿ ಮಹತ್ವ ಪಾತ್ರವನ್ನು ಯಾರು ವಹಿಸ್ತಾರೆ ಮತ್ತು ಅದರ ಬಗ್ಗೆ ಔಷಧಿಗಳನ್ನು ಕೊಟ್ಟು ರೋಗ ನಿವಾರಣೆ ಮಾಡತಕ್ಕಂಥವ್ರನ್ನ ಔಷಧಿಕಾರ ಅಂತ ಹೇಳ್ತಾರೆ ಸರ್.
4: ಅವರ ಚಟುವಟಿಕೆಗಳ ಬಗ್ಗೆ ತಿಳಿಸಿ.
5: ಮಾಮೂಲಾಗಿ ವೈದ್ಯಕೀಯದಲ್ಲಿ ಅಥವಾ ಆಸ್ಪತ್ರೆಗೆ ಸಂಬಂಧಿಸಿದಂತೆ ಸಮುದಾಯ ಅಂತಾನೆ ಹೇಳಬಹುದು ಮತ್ತೆ ಸಾಂಸ್ಥಿಕ ಅಂತ ಹೇಳಬಹುದು. ವಿಶದವಾಗಿ ಹೇಳಬೇಕಂದ್ರೆ ಮತ್ತೆ ಎರಡು ವಿಭಾಗಗಳನ್ನು ತೆಗೆದುಕೊಳ್ಳಬಹುದು.
4: ರೋಗಿಗಳ ರಕ್ಷಣೆ ಬಗ್ಗೆ,
5: ರೋಗಿಗಳ ರಕ್ಷಣೆ ಯಾವ ರೀತಿ ಮಾಡಬಹುದು,
4: ಔಷಧ ಸಂಶೋಧನೆ
5: ಅದು ಎರಡನೇದಕ್ಕೆ ಬರುತ್ತೆ ಸರ್.
4: ಕಾರ್ಯಚಟುವಟಿಕೆಗಳ ಬಗ್ಗೆ,
5: ಕಾರ್ಯಚಟುವಟಿಕೆಗಳು ಯಾವ ರೀತಿ ಇವೆ, ಯಾವ್ಯಾವ ವಿಭಾಗಗಳೇ ಅವರು ತಮ್ಮ ಒಂದು ಚಾಕಚಕ್ಯತೆಯನ್ನು ತೋರಿಸಬಹುದು ಅನ್ನೋದನ್ನು ಔಷಧಕಾರರ ಬಗ್ಗೆ ವಿಶದವಾಗಿ ಹೇಳಬಹುದು.
4: ಈಗ ಔಷಧಕಾರರ ವರ್ಗೀಕರಣವನ್ನು ಹೇಗೆ ಮಾಡ್ತೀರಿ?
5: ಅದೇ ಮೇಲೆ ತಿಳಿಸಿದಂತೆ ಸಮುದಾಯ ವರ್ಗೀಕರಣ, ಸಾಂಸ್ಥಿಕ ವರ್ಗೀಕರಣ,
4: ಕೈಗಾರಿಕಾ
5: ವರ್ಗೀಕರಣ ಮತ್ತು ಸಾಮಾನ್ಯ ಮತ್ತು ಆರೋಗ್ಯ ಕ್ಷೇತ್ರಗಳಲ್ಲಿ ಪಾತ್ರ ವಹಿಸತಕ್ಕಂತ ಅವರನ್ನ ಬೇರೆ ತರವಾಗಿ ಔಷಧಕಾರ ಅಂತ ಹೇಳಬಹುದು. ಮತ್ತು ನಾವು ಇಂಡಸ್ಟ್ರಿ ನೋಡಿದಾಗ ಅಂದ್ರೆ ಕಾರ್ಖಾನೆಗಳ ಬಗ್ಗೆ ಗಮನ ಕೊಟ್ಟು ನೋಡಿದಾಗ ಆ ಒಂದು ಸಂಬಂಧಪಟ್ಟ ಕಾರ್ಖಾನೆಗಳ ಸಂಬಂಧಪಟ್ಟ ಔಷಧಕಾರ ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಸೊ ಅವರ ಪಾತ್ರ ಏನು ಅಂತವರನ್ನು ಔಷಧಕಾರ ಅಂತ ಕರೀತಾರೆ. ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಹಾಗೂ ಡ್ರಗ್ ಕಂಟ್ರೋಲ್, ಔಷಧ ಕಂಟ್ರೋಲ್ ಯಾವ ರೀತಿ ಮಾಡಬೇಕು, ನಿಯಂತ್ರಣವನ್ನು ಯಾವ ರೀತಿ ಮಾಡಬೇಕು ಅದನ್ನು ನಾವು ಸರಿಯಾಗಿ ಹೇಳಬಹುದು.
4: ಈಗ ಸಮುದಾಯ ಔಷಧಕಾರರ ಸೇವೆಗಳು ಬಗ್ಗೆ ಮಾತಾಡುವಾಗ ಯಾವ್ಯಾವ ಸೇವೆಗಳು ಅಂತ,
5: ಈ ಸಮುದಾಯ ಔಷಧಿ ಬಂದಾಗ ಅದರಲ್ಲಿ ಸಣ್ಣದಾಗಿರ್ಬೋದು, ಮಧ್ಯಮವಾಗಿರ್ಬೋದು, ದೊಡ್ಡದಾಗಿರ್ಬೋದು, ಅಂದ್ರೆ ಜನಸಂಖ್ಯಾ ನಿಯಂತ್ರಣ ಯಾವ ರೀತಿ ಇದೆ ನೋಡಿಕೊಂಡು ನಾವು ಶಾಪ್ಗಳನ್ನ ಓಪನ್ ಮಾಡಿಟ್ಕೋತೀವಿ. ಈಗ ಸಣ್ಣ ಪಾಪ್ಯುಲೇಷನ್ ಇದ್ದಾಗ, ಜನಸಂಖ್ಯೆ ಇದ್ದಾಗ ದೊಡ್ಡದಾದ ಶಾಪ್ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ಎಕನಾಮಿಕ್ ಆಗಿ ಹಣಕಾಸಿನ ಒಂದು ಪರಿಸ್ಥಿತಿಯನ್ನು ನೋಡಿಕೊಂಡು ನಾವು ಮಾಡಿದಾಗ, ಸೊ ಅದಕ್ಕೆ ನಾವು ಅಷ್ಟೊಂದು ಮಹತ್ವ ಕೊಡೋದು ಬೇಕಾಗಿಲ್ಲ. ದೊಡ್ಡ ದೊಡ್ಡ ಒಂದು ಊರುಗಳಲ್ಲಿ ನಗರ ಒಂದು ದೇಶದ ನೋಡಿದಾಗ ನಾವು ಮಾಮೂಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಸಣ್ಣ ಮಧ್ಯಮ ಮತ್ತು ಘನ ಔಷಧಾಲಯ ಅಂತ ಮಾಡಿಕೊಂಡು ನಾವು ಜನಸಂಖ್ಯಾ ಇಟ್ಕೊಂಡು ನಾವು ಮಾಡಬಹುದು ಸರ್. ಸಲಹೆ ಸೂಚನೆ ಕೊಡಬಹುದು, ಸಂಪರ್ಕವನ್ನು ಸಾಧಿಸಬಹುದು, ಯಾವ ತರದ ರೋಗಿಗಳು ಬರ್ತಾರೆ, ಅವರ ಕಂಡೀಷನ್ ಗಳೇನು, ಅವರ ರೋಗಿ ಲಕ್ಷಣಗಳೇನು ನೋಡ್ಕೊಂಡು ಎಲ್ಲ ಇದು ಮಾಡಬಹುದು.
4: ಜೊತೆಗೆ ಯಾವ್ಯಾವ ಕಾಯಿಲೆಗಳಿಗೆ ಏನ್ ಕೊಡಬಹುದು ಅದ್ರ ಬಗ್ಗೆ ಎಲ್ಲ ಇರುತ್ತ,
5: ಅದರ ಬಳಕೆ, ಸದ್ಬಳಕೆ, ದುರ್ಬಳಕೆ, ಅಡ್ಡ ಪರಿಣಾಮಗಳೇನು ಅದನ್ನೆಲ್ಲ ಕೊಡಬಹುದು ಸರ್.
4: ವ್ಯಾಕ್ಸಿನೇಷನ್ಗೆ ಸಂಬಂಧಪಟ್ಟ,
5: ವ್ಯಾಕ್ಸಿನೇಷನ್ ಅಂದಾಗ ನಮಗೆ ಸಿವಿಯರಿಟಿ ಅಂದ್ರೆ ರೋಗಿಗಳ ಲಕ್ಷಣಗಳು ಅತಿ ಜಾಸ್ತಿ ಮಟ್ಟಕ್ಕೆ ಹೋದಾಗ, ಗುಣಪಡಿಸಲಾರದು ಅಂದಾಗ ನಾವು ಸರ್ಜರಿ, ವ್ಯಾಕ್ಸಿನೇಷನ್, ಜೀವ ರಕ್ಷಕ ಔಷಧಿಗಳು ಅಂತವನ್ನೆಲ್ಲ ಕೊಟ್ಟು ರೋಗಿಗಳನ್ನು ಉಳಿಸುವ ಪ್ರಯತ್ನ ಮಾಡ್ತೀವಿ.
4: ಈಗ ಸಾಂಸ್ಥಿಕ ಔಷಧಿಕಾರರ ಸೇವೆಗಳ ಬಗ್ಗೆ ಸ್ವಲ್ಪ ತಿಳಿಸಿ. ಈಗ ಒಂದು ಸಂಸ್ಥೆಯಲ್ಲಿ ಇದ್ದುಕೊಂಡು ಔಷಧಿಕಾರರಾಗಿರ್ತಾರೆ, ಅವರ ಸೇವೆ ಏನಿರ್ತದೆ?
5: ಈ ಸಂಸ್ಥೆ ಅನ್ನೋದು ಮೆಡಿಕಲ್ ಸಂಸ್ಥೆನೂ ಆಗ್ಬೋದು ಸರ್, ವಿದ್ಯಾಲಯ ಸಂಸ್ಥೆನೂ
4: ಆಗಿರ್ಬೋದು.
5: ಇವೆರಡಕ್ಕೂ ಒಂದು ಕೊಂಡಿಯಂತೆ ನಡೆಸೋದು ಔಷಧಾಲಯ ಅಂತ ಕನೆಕ್ಟಿಂಗ್ ಸಂಬಂಧಪಟ್ಟಂತೆ ಔಷಧಾಲಯಗಳು ಅಂಟ್ಕೊಂಡಿರ್ತವೆ. ಅಲ್ಲಿ ವೈದ್ಯರ, ದಾದಿಯರ, ಶುಶ್ರೂಷಕರ ಮತ್ತು ರೋಗಿಗಳ ಮಿಲನವಾಗಿ ನೇರ ರೋಗಿಯ ರಕ್ಷಣೆ ಮಾಡುವುದು ಮೂಲ ಉದ್ದೇಶ. ಆಮೇಲೆ ಏನೋ ಬಂದ ಏನೋ ಹೋದ ಅಂತ ಆಗಬಾರ್ದು. ರೋಗಿಗಳನ್ನು ಕರೆದು ಅವರಿಗೆ ಯಾವ ತರದ ರೋಗ ಲಕ್ಷಣವಿದೆ, ಅವ್ರಿಗೆ ಯಾವ ತರ ಚಿಕಿತ್ಸೆ ಕೊಡಬಹುದು ಮತ್ತು ಅವರ ಒಂದು ಗುಣಲಕ್ಷಣಗಳನ್ನು ನೋಡಿಕೊಂಡು ಸ್ಯಾಂಪಲ್ ತಯಾರಿ ಮಾಡಿಕೊಂಡು ಟೆಸ್ಟಿಂಗ್ ಮಾಡಬೇಕು. ಟೆಸ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಯಾವ ರೋಗವಿದೆ ಅನ್ನೋದು ತಿಳಿದುಕೊಳ್ಳಲು ನಮಗೆ ಸಹಾಯವಾಗುತ್ತೆ. ಆ ನಂತರ ಅದಕ್ಕೆ ಏನು ಬೇಕೋ ಅದರ ಸಂಯೋಜನೆಗಳನ್ನು ಮಾಡಿಕೊಂಡು ಅದರ ಪ್ರಕಾರವಾಗಿ ರೋಗಿಯನ್ನು ಗುಣಪಡಿಸಬಹುದು. ನಾವೊಂದು ಔಷಧಿಗಳನ್ನು ಸಂಯೋಜನೆ ಮಾಡಿದಾಗ ಆ ಶರೀರಕ್ಕೆ ಒಗ್ಗದೇ ಇದ್ದರೆ ಅದನ್ನ ಬಿಟ್ಟು ಇನ್ನೊಂದು ಏನನ್ನು ಕೊಡಬಹುದು, ಕಾಂಬಿನೇಷನ್ ಅಂದ್ರೆ ಸಂಯೋಜನೆ, ಬೇರೆ ತರದ ಸಂಯೋಜನೆ ಯಾವ ರೀತಿ ಕೊಟ್ಟರೆ ಒಳ್ಳೇದು. ಇದಕ್ಕಾಗಿ ರೋಗಿಯ ಒಂದು ಏಜ್ ಫ್ಯಾಕ್ಟರ್ ಅಂದ್ರೆ
4: ವಯಸ್ಸಿನ
5: ಆಧಾರದ ಮೇಲೆ ನಾವು ಸಂಯೋಜನೆ ಮಾಡಬೇಕು.

0: ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಒಂದೇ ತರ, ಮಧ್ಯಮ ವರ್ಗದ ಒಂದೇ ತರ, ವಯಸ್ಸಾದವ್ರಿಗೆ ಒಂದೇ ತರ, 80 ವರ್ಷ ಆದವ್ರಿಗೆ ಒಂದೇ ತರ ಕೊಡಕ್
1: ಆಗಲ್ಲ.
0: ಒಂದು ಬಾಡಿ ವೇಟು, ಅವೊಂದು ಲಕ್ಷಣಗಳು, ಕೆಲವೊಂದು ಮುಖಚರ್ಯಗಳು ಕಾಣಿಸ್ತಾವ ಸರ್, ಅದನ್ನು ನೋಡಿಕೊಂಡು ನಾವು ಔಷಧಿಗಳನ್ನ ಯಾವ ರೀತಿ ಕೊಟ್ಟರೆ ಅವರಿಗೆ ಬೇಗ ಆರೋಗ್ಯ ಸುಧಾರಿಸುತ್ತೆ ಅನ್ನೋದನ್ನ ನಾವು ಯೋಚನೆ ಮಾಡಿ ಕೊಡಬಹುದು. ಸೊ ಅದಕ್ಕಾಗಿ ನಾವು ವೈದ್ಯರು ಬೇಕೇ ಬೇಕು, ವೈದ್ಯರ ಒಂದು ಸಲಹೆ ಸೂಚನೆ ಇಲ್ಲದೆ
1: ಔಷಧಿಗಳನ್ನು
0: ಕೊಡಬಾರದು. ಅದಕ್ಕಾಗಿ ಔಷಧ ಚೀಟಿ ಅಂತ ಹೇಳ್ತೀವಿ, ಪ್ರಿಸ್ಕ್ರಿಪ್ಷನ್ ಫಾರ್ಮ್ ಅಂತ ಹೇಳ್ತೀವಿ, ಅದು ಇಲ್ಲ ಖಂಡಿತ ನಾವು ಯಾವುದು ಕೊಡಲೇಬಾರದು. ಆ ಪ್ರಿಸ್ಕ್ರಿಪ್ಷನ್ ಬರೆಯೋ ಹಕ್ಕು ಇರೋದು ಓನ್ಲಿ ಕೇವಲ ವೈದ್ಯರಿಗೆ ಮಾತ್ರ. ಸೊ ನಮಗೂ ಮಹತ್ವ ಇರುತ್ತೆ, ಅವ್ರಿಗೂ ಮಹತ್ವ ಇರುತ್ತೆ. ಇಬ್ಬರ ಮಧ್ಯದಲ್ಲಿ ದಾದಿಯವರು ಮತ್ತು ಶುಶ್ರೂಷಕರು ಇಲ್ಲಾಂದ್ರೆ ಯಾವುದೇ ಕೆಲಸ ನಡೆಯಲ್ಲ. ಸೊ ಈ ಸಾಂಸ್ಥಿಕ ಸಮುದಾಯ ಅಥವಾ ಸಾಂಸ್ಥಿಕ ಔಷಧಾಲಯ ಅನ್ನೋದು ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಸರ್.
1: ಔಷಧಕಾರ ಕೈಗಾರಿಕೆಗಳಲ್ಲಿ ಔಷಧಕಾರರು ಏನು ಕೆಲಸ ಮಾಡ್ತಾರೆ, ಅವ್ರ ಸೇವೆ ಏನು ಅಂತ?
0: ಮೂಲ ಔಷಧಕಾರ ನಾನು ಮೊದಲೇ ಹೇಳಿದಂತೆ ಕಾರ್ಖಾನೆಗೆ ಸಂಬಂಧಪಟ್ಟದ್ದು ಸರ್. ಇಲ್ಲಿ ಚಿಕ್ಕದಾದ ಒಂದು ಪರಿಣಾಮಗಳನ್ನು ನಾವು ನೋಡೋದಿಲ್ಲ. ಹಾಗೆ ಮತ್ತೆ ಜನಸಂಖ್ಯೆ ಒಂದು ಪ್ರಶ್ನೆ ಬರುತ್ತೆ. ಉತ್ಪಾದನೆ ಬಹಳ ಮಾಡಬೇಕು, ಬಹಳ ಮಾಡಬೇಕಾದ್ರೆ ಮೂಲ ನಾವು ಔಷಧವನ್ನು ಫಸ್ಟು ಮೂಲ ಅಂದರೆ ಪ್ರಿಲಿಮಿನರಿ ಅಂತೀವಿ ನಾವು, ಪ್ರಪ್ರಥಮವಾಗಿ ಎಷ್ಟು ಡೋಸ್ ಬೇಕು ಅಷ್ಟೊಂದು ಡೋಸ್ ಮಾಡಬೇಕಾ ಮಾಡಬಾರ್ದ, ರೋಗಿಗೆ ಕೊಡಬೇಕಾ ಕೊಡಬಾರ್ದ, ಅಂದರೆ ಉತ್ಪನ್ನಗಳನ್ನ ಎಷ್ಟು ಕೊಡಬೇಕು, ಅಷ್ಟು ಕೊಟ್ಟರೆ ಏನಾಗುತ್ತೆ, ಆಗುವೊಳಗ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಉತ್ಪಾದನೆ ಮಾಡಬೇಕು. ಮೊದಲು ಎಷ್ಟು ಬೇಕು ಅಷ್ಟು ಜನಸಂಖ್ಯಾ ಅನುಸಾರವಾಗಿ ನಾವು ಉತ್ಪಾದಿಸಬೇಕು. ಔಷಧಾಲಯದಲ್ಲಿ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಚೆಕ್ ಮಾಡೋ ಡಿಪಾರ್ಟ್ಮೆಂಟ್ ಇರುತ್ತೆ, ಅಲ್ಲಿ ಸಣ್ಣ ಪ್ರಮಾಣದಲ್ಲಿ ನಾವು ಅದನ್ನು ಟೆಸ್ಟ್ ಮಾಡಿ ನಮ್ಮಲ್ಲೇ ಒಂದು ಪ್ರಿಲಿಮಿನರಿ ಆಗಿ
1: ಪ್ರಯೋಗ ಮಾಡಿ
0: ಅದು ಪಾಸಿಟಿವ್ ಸೈನ್ ತೋರಿಸಿದರೆ ಸೊ ಆವಾಗ ನಾವು ಉತ್ಪಾದನೆಗೆ ಜಾಸ್ತಿ ಒತ್ತು ಕೊಡಬೇಕು. ಎಕನಾಮಿಕ್ ಆಗಿ ನಾವು ಯೋಚನೆ ಮಾಡಿದರೆ ಹಣವು ಉಳಿತಾಯ ಆಗಲ್ಲ, ಹಾಗೂ ಔಷಧಿಗಳು ಕೂಡ ನಾಶವಾಗೋ ಪರಿಣಾಮ ಜಾಸ್ತಿ ಇರುತ್ತೆ.
1: ಸರ್ಕಾರ ಮತ್ತು ಸಾರ್ವಜನಿಕ ಆರೋಗ್ಯ ಕಾರ್ಯಕ್ರಮಗಳಲ್ಲಿ ಔಷಧಕಾರರ ಪಾತ್ರ ಬಗ್ಗೆ ನಮ್ಮ ಕೇಳುಗರಿಗೆ ವಿವರಿಸಿ.
0: ಲಸಿಕೆ ಅಭಿಯಾನ ಮತ್ತು ಸಾಂಕ್ರಾಮಿಕ ರೋಗ ನಿಯಂತ್ರಣಗಳ ಬಗ್ಗೆ ಗಮನ ಕೊಡುವುದು, ಯಾಕಂದ್ರೆ ಸುಮಾರು ಎಷ್ಟೋ ಜನಗಳು ಇವತ್ತಿನ ದಿನ ಜನಸಂಖ್ಯಾ ನಿಮಿತ್ತ ಬಹಳ ರೋಗಗಳನ್ನು ಸಾಯ್ತಾ ಇದ್ದಾರೆ, ಬಹಳಷ್ಟು ಜನಗಳು ನಿಯಂತ್ರಣದಲ್ಲಿಲ್ಲ. ಸೊ ಅದಕ್ಕಾಗಿ ನಾವು ಲಸಿಕೆ ಅಭಿಯಾನ ಮಾಡಬೇಕು. ವ್ಯಾಕ್ಸಿನೇಷನ್ ಅಂತೇಳಿ ನಾವು ಪೂರ್ವದಲ್ಲಿ ಹುಟ್ಟಿದಾಕ್ಷಣ ಕೆಲವು 5 ವರ್ಷಕ್ಕೆ 10 ವರ್ಷಕ್ಕೆಲ್ಲ ನಮ್ಮ ತಾಯಂದಿರು ಕೊಡಿಸ್ತಾ ಇದ್ರು. ಅದು ಮಾತೃದೇವೋಭ ಅಂತ ನಾವು ಉಪನಿಷತ್ತಲ್ಲಿ ಹೇಳಿದಂಗೆ ತಾಯಿಯೇ ಮೊದಲ ಗುರು ಎನ್ನುವಂತೆ, ತಾಯಿಯೇ ಮೊದಲ ಪಾಠಶಾಲೆ ಅನ್ನುವಂತೆ, ಇದೆಲ್ಲ ನಮ್ಮ ಸೆಕೆಂಡ್ರಿ ಸ್ಕೂಲ್ಗಳಿವೆಲ್ಲ. ಸೊ ಆ ರೀತಿ ಇಲ್ಲಿ ನೋಡಿದಾಗ ಲಸಿಕೆ ಅಭಿಯಾನ ಸಣ್ಣ ಮಕ್ಕಳಿಗೆ ಕೊಡಿಸಿದಂತೆ ನಾವು ಈಗ 50 ವರ್ಷ ಮೇಲ್ಪಟ್ಟವರೆಗೂ ವ್ಯಾಕ್ಸಿನೇಷನ್ ಅನ್ನೋದು ಬಹಳ ಮಹತ್ವ ಪಡೆದುಕೊಂಡಿದೆ. ಯಾಕಂದ್ರೆ ಸಾಂಕ್ರಾಮಿಕ ರೋಗಗಳ ಬಗ್ಗೆ ನಾವು ಮಹತ್ವ ಕೊಡ್ತಾ ಇಲ್ಲ, ಹೀಗಾಗಿ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಏನ್ ಹೇಳ್ತೀವಿ ಅದರ ಬಗ್ಗೆ ಯಾರು ಒತ್ತು ಕೊಡ್ತಾ ಇಲ್ಲ. ಗಾಳಿ ರೂಪದಲ್ಲಿ ಹರಡಬಹುದು, ನೀರಿನ ರೂಪದಲ್ಲಿ ಹರಡಬಹುದು, ಬೇರೆ ತರಹದ ರೂಪದಲ್ಲಿ ಹರಡಬಹುದು, ಗಾಳಿ ಯಾವುದೋ ಒಂದು ರೂಪದಲ್ಲಿ ಹರಡಬಹುದು, ಹಂಗಾಗಿ ನಮ್ಗೆ ಗೊತ್ತಾಗೋದಿಲ್ಲ. ಲಸಿಕೆ ವಿತರಣೆಯಲ್ಲಿ ಯಾವ ರೀತಿ ಸಹಾಯ ಮಾಡಬಹುದು ನಾವು, ಅದೆಲ್ಲ ಈ ಸಾರ್ವಜನಿಕ ಆರೋಗ್ಯ ವಲಯಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಂದು ಕಾರ್ಯಕ್ರಮ. ಇನ್ನೊಂದು ರಾಷ್ಟ್ರೀಯ ಆರೋಗ್ಯ ಯೋಜನೆಗಳಲ್ಲಿ ಪಾಲ್ಗೊಳ್ಳುವುದು, NSS ಇದಿರಬಹುದು, ಬೇರೆ ಯಾವ್ದಾದ್ರು ರಾಷ್ಟ್ರೀಯ ಆರೋಗ್ಯ ಯೋಜನೆಗಳು ಇರಬಹುದು, ಮುಖ್ಯವಾಗಿ ಕ್ಷಯರೋಗ ಇರಬಹುದು, TB ಇರಬಹುದು, ಅದಕ್ಕೆಲ್ಲ ಸಂಸ್ಥೆಗಳು ಇರ್ತವೆ. ಆ ಸಂಸ್ಥೆಗಳ ಮುಖಾಂತರ ಅವರ ಮಾನದಂಡಗಳು ಏನೇನು ಹೇಳ್ತಾರೆ ಅದರ ಮುಖಾಂತರ ನಾವು ಇನ್ಫಾರ್ಮೇಶನ್ ಅನ್ನು ತೆಗೆದುಕೊಂಡು
1: ಸಾರ್ವಜನಿಕರಿಗೆ
0: ಅದೇ ರೀತಿಯಾಗಿ ಮಾಹಿತಿ ಕೊಟ್ಟು ಉದ್ದೇಶಗಳೇನು ಅದರ ಪ್ರಯೋಜನಗಳೇನಂತ ನಾವು ತಿಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಬೇಕು. ಫಾರ್ ಎಕ್ಸಾಂಪಲ್ HIV ಇರಬಹುದು, ಏಡ್ಸ್ ಇರಬಹುದು, ಅಥವಾ ಇನ್ನು ಕ್ಯಾನ್ಸರ್ ತರ ಬೇರೆ ರೋಗಗಳು ಇರಬಹುದು. COVID-19 ನಾವು ಆಲ್ರೆಡಿ 2 ವರ್ಷ ನೋಡಿಬಿಟ್ಟಿದ್ದೀವಿ, ಬಹಳ ತುಂಬಾ ಗಂಭೀರವಾಗಿರತಕ್ಕಂತ ಕಾಯಿಲೆಗಳನ್ನು ನೋಡಿದ್ವಿ. ಸೊ ಈ ರೀತಿ ರಾಷ್ಟ್ರೀಯ ಆರೋಗ್ಯ ಯೋಜನೆಗಳು ಬರತಕ್ಕಂತ ಈ ರೋಗಗಳ ಬಗ್ಗೆ ಯಾವ ರೀತಿ ನಾವು ಜನರಿಗೆ ತಿಳಿಸಬಹುದು ಎಂಬುದನ್ನ ನಾನಾ ತರವಾಗಿ ಅಂದ್ರೆ ಫ್ಲೆಕ್ಸ್ ಬೋರ್ಡ್ ಮುಖಾಂತರ, ಬ್ಯಾನರ್ ಮುಖಾಂತರ, ಇನ್ನೂ ಅನೇಕ ಅನೇಕ ನಾಟಕಗಳ ಮುಖಾಂತರ ನಾವು
1: ಸಾರ್ವಜನಿಕರಿಗೆ
0: ತಿಳಿಸಿಬಿಟ್ರೆ ಅವರಿಗೂ ಒಂದು ಮಾಹಿತಿ ಗೊತ್ತಾಗುತ್ತೆ, ಈ ರೀತಿ ಅಂತ ಹೇಳಿ ಅವರಿಗೂ ಮಾಹಿತಿ ಗೊತ್ತಾಗುತ್ತೆ.
1: ಔಷಧ ನಿಯಂತ್ರಣ ಮತ್ತು ಶಿಕ್ಷಣದಲ್ಲಿ ಔಷಧಕಾರರ ಪಾತ್ರ ಬಗ್ಗೆ
0: ಸುಮಾರಾಗಿ ಇವತ್ತಿನ ಜನಗಳು ಏನ್ ಮಾಡ್ತಾರಂದ್ರೆ ಮೆಡಿಕಲ್ ಶಾಪ್ಗೆ ಹೋಗ್ಬಿಡ್ತಾರೆ, ಔಷಧಾಲಯಕ್ಕೆ ಹೋಗ್ತಾರೆ, ದುಡ್ಡಿದೆ ಅಂತ ಹೇಳಿ ಏನೋ ಒಂದು ಬೇಗ ಗುಣಮುಖ ಆಗ್ಬೇಕು ಅಂತ ಹೇಳಿ ಔಷಧ ತಗೋತಾರೆ, ಸರಿಯಾಗಿ ಔಷಧ ಚೀಟಿಯನ್ನು ರೆಫರ್ ಮಾಡುವುದಿಲ್ಲ, ಅದನ್ನ ಅನುಮೋದನೆ ಮಾಡುವುದಿಲ್ಲ, ಅಥವಾ ಇನ್ನೊಬ್ರು ಹೇಳೋದನ್ನು ಕೇಳೋದಿಲ್ಲ. ಸೊ ಯಾವ ರೀತಿ ತಗೋಬೇಕು, ಎಷ್ಟು ಪ್ರಮಾಣ ತಗೋಬೇಕು, ಯಾವ ಪ್ರಮಾಣದ ಔಷಧಿಗಳನ್ನ ತಗೊಂಡ್ರೆ ಯಾವ ನಮ್ಮ ಟಿಶ್ಯೂ ಆರ್ಗೋನ್ ಮೇಲೆ ನಮ್ಮ ಬಾಡಿ ಪರಿಣಾಮ ಆಗತ್ತೆ ಎಂಬುದನ್ನು ಯೋಚನೆ ಮಾಡೋದಿಲ್ಲ. ಹಿಂಗಾಗಿ ಇದಕ್ಕೂ ಔಷಧಕಾರರ ಮಹತ್ವ ಬಹಳ ಇರುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ. ಇದಕ್ಕಾಗಿ ನಮ್ಗೆ ಕೆಲವೊಂದು ಸಂಸ್ಥೆಗಳಿದೆ, ಕಂಟ್ರೋಲಿಂಗ್ ಆರ್ಗನೈಸೇಷನ್ ಏನು ಹೇಳ್ತೀವಿ, ಆರೋಗ್ಯ ಸಂಸ್ಥೆಗಳ ಬಗ್ಗೆ ಒಂದು ನೀತಿ ನಿರೂಪಣೆ ಇರ್ತವೆ, ಅದನ್ನು ನಾವು ಫಾಲೋ ಮಾಡಬೇಕು. ಉದಾಹರಣೆಗಾಗಿ PCI ಅಂತ ಹೇಳ್ತೀವಿ ನಾವು, ಔಷಧ ನಿಯಂತ್ರಣ ಸಂಸ್ಥೆಗಳಾದ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ, ಯಾಕಂದ್ರೆ ನಮ್ಮ ಫಾರ್ಮಸಿ ಬರೋದೇ ಅದರಲ್ಲಿ, ಔಷಧ ಮಹಾವಿದ್ಯಾಲಯ ಅಂಡರ್ ದಿ ಕಂಟ್ರೋಲ್ ಆಫ್ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ, ಅದೇ ರೀತಿ CDSCO ಅಂತ ಹೇಳ್ತೀವಿ.

0: ಸೆಂಟ್ರಲ್ ಡ್ರಗ್ಸ್ ಸ್ಟ್ಯಾಂಡರ್ಡ್ಸ್ ಸ್ಟ್ಯಾಂಡರ್ಡ್ಸ್ ಅನ್ನೋದು ಗುಡ್ ಕ್ವಾಲಿಟೀಸ್ ಇಂಡಿಕೇಶನ್, ಅದರ ಬಗ್ಗೆ ನಿಯಂತ್ರಣ ವಹಿಸುವುದು ಮತ್ತು ಆ ಕಂಪನಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಸಹಾಯ ಮಾಡುವುದು, ಏನೇನು ನಡೀತಾ ಇದೆ ರಾಜ್ಯದಲ್ಲಿ ಮತ್ತು ಇನ್ನು ಸುತ್ತಮುತ್ತ ಕೇಂದ್ರಗಳು ಏನೇನು ನಡೀತಾ ಇದೆ, ಯಾವ ತರಹದ ಕಂಟ್ರೋಲಿಂಗ್ ಅಂದ್ರೆ ನಿಯಂತ್ರಣ ಔಷಧಿ ಬಗ್ಗೆ ನಡೀತಾ ಇದೆ ಅನ್ನೋ ಮಾಹಿತಿಗಳನ್ನು ನಾವು ಕಾಲಕಾಲ ತಕ್ಕಂತೆ ಕೇಂದ್ರೀಯ ಸಂಸ್ಥೆಗಳಿಗೆ ನಾವು ಮುಟ್ಟಿಸಬೇಕು. ಅದು ಒಂದು ಮಹತ್ತರವಾದ ಪಾತ್ರ ಔಷಧಕಾರಂದು. ಹಾಗೂ ಔಷಧ ಗುಣಮಟ್ಟತೆಯ ಬಗ್ಗೆಯೂ ನಾವು ಕಾಲಕಾಲ ತಕ್ಕಂತೆ ಒಂದು ನೋಟ್ ಕಳಿಸ್ಬೇಕು.
1: ಗುಣಮಟ್ಟದ
0: ಒಂದು ಭದ್ರತೆಯ ಬಗ್ಗೆ ಒಂದು ತಿಂಗಳಿಗೊಮ್ಮೆ ಆಗಲಿ, ತ್ರೈಮಾಸಿಕವಾಗಲಿ, ಅಥವಾ ಆರು ತಿಂಗಳಿಗೊಮ್ಮೆ ಆಗಲಿ, ಆ ಥರ ಅವರ ಮಾನದಂಡಗಳು ಯಾವ ಥರ ಇರುತ್ತೆ ಅದರ ಪ್ರಕಾರ ನಾವು ಅವರಿಗೆ ಮುಟ್ಟಿಸಬೇಕಾಗುತ್ತೆ. ಮತ್ತು ಸುರಕ್ಷತೆ ಸೇಫ್ಟಿ ಬಗ್ಗೆಯೂ ನಾವು ಹೈಲೈಟ್ ಮಾಡಬೇಕು, ಒತ್ತಿ ಹೇಳಬೇಕು. ಈ ಮೆಡಿಸಿನ್ ತಗೊಂಡ್ರೆ, ಈ ಔಷಧಿ ತಗೊಂಡ್ರೆ ಎಷ್ಟು ತರಹದ ಅನುಕೂಲಗಳಿದೆ ಮತ್ತು ಯಾವ ತರಹದ ನಮ್ಮ ಬಾಡಿ ಆರ್ಗನ್ಗಳ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದನ್ನು ಒತ್ತಿ ಹೇಳಬೇಕು. ಮುಖ್ಯವಾಗಿ ಡ್ರಗ್ ಕಂಟ್ರೋಲ್ ಅಂಡ್ ಎಜುಕೇಷನ್ ಬಹಳ ಮಹತ್ವ. ಅಂದ್ರೆ ಔಷಧಕಾರರಾಗಿ ಔಷಧದ ಬಗ್ಗೆ ನಾವು
1: ಅರಿವನ್ನು
0: ಯಾವ ರೀತಿ ಮೂಡಿಸ್ಬೇಕಂದ್ರೆ, ಭಾರತ ದೇಶದಲ್ಲಿ ಸುಮಾರಾಗಿ ಔಷಧ ಮಹಾವಿದ್ಯಾಲಯ ತೆರೆದುಕೊಂಡಿವೆ. ಅದರಲ್ಲಿರುವ ಶಿಕ್ಷಣ ಬಗ್ಗೆ ಅರಿವು ಮೂಡಿಸತಕ್ಕಂತ ನಾವು ಲೆಕ್ಚರ್ ಅಂತ ಏನ್ ಹೇಳ್ತೀವಿ, ಬೋಧನಕಾರರು ಅಥವಾ ಟೀಚರ್ಸ್ ಅಂತ ಏನ್ ಹೇಳ್ತೀವಿ, ಅವ್ರು ಸರಿಯಾದ ಒಂದು ಎಲ್ಲಾ ವಿಷಯಗಳ ಬಗ್ಗೆ ಮತ್ತು ಔಷಧಿಗಳ ವಿಶೇಷದ ಬಗ್ಗೆ ಯಾವ ರೀತಿ ನಾವು ಯೋಚನೆ ಮಾಡಬೇಕು, ರೋಗಿಗಳಿಗೆ ಯಾವ ರೀತಿ ನಾವು ಸಲಹಾ ಸೂಚನೆ ಕೊಡಬೇಕು, ಯಾವ ರೋಗಕ್ಕೆ ಯಾವ ಮದ್ದು ಅನ್ನೋದು ಅಂತ ತಿಳಿಸಿ ಹೇಳಬೇಕು. ಅದಕ್ಕಾಗಿ ಕನೆಕ್ಟಿವ್ ಮಹಾವಿದ್ಯಾಲಯ ವತಿಯಿಂದ ಮತ್ತು ಔಷಧಾಲಯ ವತಿಯಿಂದ ಎರಡೂ ಸೇರಿಸಿ ನಾವು ಮಾಡೋದಕ್ಕೆ ಆರ್ಗನೈಸೇಷನಲ್ ಮತ್ತು ಆಸ್ಪತ್ರೆಯುಕ್ತ ಔಷಧಾಲಯ ಅಂತ ಕರಿತೀವಿ ಸರ್. ಸೊ ಇದರ ಮುಖಾಂತರ ನಾವು ಜನರಿಗೆ ಒಂದು ಮಹತ್ವವಾದ ಒಂದು ವಿಷಯ ತಿಳಿಸಬಹುದು.
1: ಈಗ ಜಾಗತಿಕ ಔಷಧ ಕ್ಷೇತ್ರಗಳಲ್ಲಿ ಔಷಧಕಾರರು ಏನು ಪಾತ್ರ ವಹಿಸ್ತಾರೆ ಜಾಗತಿಕವಾಗಿ?
0: ಇವತ್ತಿನ ಯುಗದಲ್ಲಿ ನಾವು ಬರೀ ಭಾರತದಲ್ಲಷ್ಟೇ ನೋಡ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರುವಂತೆ ಭಾರತ ಸುಮಾರು COVID-19 ಬಂದಾಗ ಬೇರೆ ದೇಶದಲ್ಲಿ ಬಹಳ ರೋಗಿಗಳು ಸತ್ತು ಹೋಗಿದ್ರು ಅಥವಾ ಇನ್ನೂ ಸಾಯೋರಿದ್ರು. ಅದಾದ ನಂತರ ಕೂಡ ಎಷ್ಟೋ ಜನಕ್ಕೆ ಔಷಧಗಳು ಕಡಿಮೆ ಇತ್ತು. ಅವಾಗ ನಮ್ಮ ಭಾರತವೇ ಸುಮಾರು 200 ದೇಶಗಳಿಗೆ ಔಷಧಿಗಳನ್ನು ಕಳಿಸಿ ಪ್ರಬುದ್ಧತೆ ಮಾಡಿರತಕ್ಕಂತ ಒಂದು ನಾವು ಉದಾಹರಣೆಯನ್ನು ನೋಡಿದ್ದೀವಿ. ಹೀಗಾಗಿ ಜಾಗತಿಕ ಪ್ರಪಂಚದಲ್ಲಿ ನಮ್ಮ ಕೊಡುಗೆ ಏನು, ಔಷಧಕಾರರ ಪಾತ್ರವೇನು, ಅಥವಾ ನಾವು ಎಷ್ಟು ಪರ್ಸೆಂಟ್ ತತ್ರಾಂಶದ ಮೂಲಕ ನಾವು ಯಾವ ರೀತಿ ಮುಂದುವರೆದಿದ್ದೀವಿ. ಸುಮಾರು ಇಂದಿನ ಯುಗದಲ್ಲಿ ನಮಗೆ 2024 ಹಾಗೂ 25 ಸಮಯಕ್ಕೆ ಸುಮಾರು ನಾವು $65 billion ನಷ್ಟು ಮುಂದೆ ಹೋಗಿದ್ದೀವಿ. ಇನ್ನೊಂದು ಬರೋ ಒಂದು 5 ವರ್ಷಕ್ಕೆ ಅಂದ್ರೆ 2030 ಶಾಖಚಕ್ಕತೆ, ನಮ್ಮ ಉತ್ಪಾದಕತೆ, ಉತ್ಪಾದನೆ ಅಂದ್ರೆ ಕಾರ್ಖಾನೆ ಸಂಬಂಧಪಟ್ಟಂತೆ ಔಷಧಿಗಳನ್ನು ತಯಾರು ಮಾಡಿರತಕ್ಕಂತ ಒಂದು ಇದನ್ನ ನೋಡಿದ್ರೆ, ನಮ್ಮ ಶಕ್ತಿ ನೋಡಿದ್ರೆ, ನಾವು ಇನ್ನು 5 ವರ್ಷದಲ್ಲಿ ಕೇವಲ ಡಬಲ್ $65 billion ನಾವು $130 billion ಹೋಗೋ ಒಂದು ಇದರಲ್ಲಿ ಇದ್ದೀವಿ. ಹೀಗಾಗಿ ನಾವು ಎಲ್ಲದಕ್ಕಿಂತ ಮೇಲೆ ಬರೋ ಒಂದು ಅವಕಾಶ ಕೂಡ ನಮಗೆ ಇದೆ.
1: ಸರಿ, ಈಗ ನಮ್ಮ ಆರೋಗ್ಯ ಒಳ್ಳೆ ರೀತಿಯಲ್ಲಿ ಇರಬೇಕು ಅನ್ನುವಂಥ ವಿಷಯಕ್ಕೆ ಬಂದಾಗ, ಆರೋಗ್ಯ ವ್ಯವಸ್ಥೆಯಲ್ಲಿ ಔಷಧ ಶಾಸ್ತ್ರಜ್ಞರ ಪಾತ್ರ ಅಂದ್ರೆ ಮಹತ್ವ ತುಂಬ ಇರುತ್ತೆ. ಅದ್ರ ಬಗ್ಗೆ ನಮ್ಮ ಕೇಳುಗರಿಗೆ ತಿಳಿಸಿ.
0: ಮೊಟ್ಟ ಮೊದಲನೇದಾಗಿ ನಾವು ಆರೋಗ್ಯವನ್ನು ತೆಗೆದುಕೊಂಡಾಗ ಎಲ್ಲಾ ಜನರುಗಳಿಗೆ ಮುಖ್ಯವಾಗಿ ಹಣ ಇರುವುದಿಲ್ಲ. ಇದಕ್ಕಾಗಿ ನಾವು ಫಸ್ಟ್ ಮೊದಲ ಪ್ರಯತ್ನ ಏನು ಮಾಡೋದಂದ್ರೆ, ಮುದ್ರಾಂಕಿತ ಅಥವಾ ನಾವು ಇದೇನು ಸಿಂಬಾಲಿಕ್ ಆಗಿ ಏನು ಹೇಳ್ತೀವಿ ಬ್ರ್ಯಾಂಡೆಡ್, ಅದನ್ನ ನಾವು ಹೊಡೆದೋಡಿಸ್ಬೇಕು. ಈಗ ಜನರಿಕ್ ಔಷಧ ಅಂತ ಏನ್ ಬಂದಿದೆ, ಜನರಿಕ್ ಅನ್ನೋದು ಜನರಿಗಾಗಿ ಮಾಡಿರ್ತಕ್ಕಂತ ಒಂದು
1: ಔಷಧಿ,
0: ಕಡಿಮೆ ಬೆಲೆಯನ್ನು ಕಡಿಮೆ ಬೆಲೆಯಲ್ಲಿ ಎಲ್ಲಾ ಕಡೆ ಸಿಗುವಂತ ಔಷಧಿಗಳನ್ನ ಸರಳವಾಗಿ ಜನರಿಗೆ ದೊರಕಿಸಿ ಅಡ್ಡ ಪರಿಣಾಮ ಇಲ್ಲದಂತೆ ಅವರಿಗೆ ತಿಳಿ ಹೇಳುವುದು, ಮತ್ತು ರೋಗಗಳನ್ನು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಟೈಮ್ಗಳಲ್ಲಿ ಅಥವಾ ನಮ್ಮ ಒಂದು ಟೈಮ್ ನೋಡಿದಾಗ ಬೇಗ ಗುಣಮುಖವಾಗುವಂತೆ ಅದನ್ನ ಕಾರ್ಯಗತ ಮಾಡುವುದು, ಅದರ ಬಗ್ಗೆ ತಿಳಿಸಿ ಹೇಳುವುದು. ಈ ಜನಕ್ಕೆ ಏನಾಗಿದೆ ಅಂದ್ರೆ ಬೇಗ ಗುಣ ಆಗಬೇಕು, ಬ್ರ್ಯಾಂಡೆಡ್ ಬೇಕು, ದುಡ್ಡಿದೆ, ಆದ್ರೆ ಎಲ್ಲಾ ಜನರಿಗೂ ದುಡ್ಡಿಲ್ಲ, ಕೆಲವೊಂದು ಜನಕ್ಕೆ ಮಾತ್ರ ದುಡ್ಡಿರುತ್ತೆ. ಹೀಗಾಗಿ ದುಡ್ಡಿದ್ದವ್ರು ಕೊಡ್ಲಿ, ಬಡವರು, ಕೆಲವೊಬ್ರು ಹಿಂದುಳಿದವರು, ಅದಕ್ಕಾಗಿ ಜನೌಷಧಿ ಅಂತ ಹೇಳಿ ನಾವು
1: ಪ್ರಧಾನಮಂತ್ರಿ ಜನೌಷಧಿ
0: ಕೇಂದ್ರಗಳನ್ನು ತೆಗೆದಿದ್ದಾರೆ. ಸೊ ಅದನ್ನು ನಾವು ಯಾವ ರೀತಿ ಉಪಯೋಗ ಮಾಡ್ಕೋತೀವಿ, ಆರೋಗ್ಯದ ಬಗ್ಗೆ ನಾವು ಯಾವ ರೀತಿ ತಿಳಿಸಿ ಹೇಳ್ತೀವಿ ಅನ್ನೋದು ಮಹತ್ವ ಮಾಡ್ಕೊಳ್ತದೆ.
1: ಸರ್, ಈಗ ಕೊನೆಯದಾಗಿ ಔಷಧಿ ಅನ್ನೋಂತ ವಿಷಯ ಬಂದಾಗ, ಔಷಧಿ ಅಂದ್ರೆ ಏನು ಮತ್ತು ಔಷಧಿಗಳನ್ನು ಹೇಗೆ ವರ್ಗೀಕರಣ ಮಾಡಬಹುದು ಅನ್ನೋದು ಕುರಿತು ತಾವೇನು ಹೇಳ್ತೀವಿ?
0: ಔಷಧಿ ಅನ್ನೋದು ನೋಡ್ರಿ 4 ಮುಖ್ಯ ಭಾಗಗಳನ್ನ ಹೊಂದಿದೆ. ಈಗ ಔಷಧಿ ಮಾಡ್ಬೇಕಂದ್ರೆ ಒಂದು ಏನೋ ಇರಬೇಕು, ಸುಮ್ಸುಮನೆ ಏನು ಮಾಡ್ಲಕ್ ಆಗಲ್ಲ. ಸೊ ಫಸ್ಟ್ ರೋಗಿ ಬೇಕು, ರೋಗಿ ಇದ್ರೇನೆ ಔಷಧ
1: ಕೊಡಬಹುದು.
0: ಹಿಂಗಾಗಿ ಫಸ್ಟ್ ನಮಗೆ ಮಹತ್ವ ಇರೋದು ರೋಗಿಯ ಗುಣ ಪತ್ತೆ ಹಚ್ಚೋದು, ಅದಕ್ಕಾಗಿ ಉತ್ಪಾದನೆ ಮಾಡುವುದು, ಮತ್ತು ಅದಕ್ಕೆ ಚಿಕಿತ್ಸೆ ಯಾವ ರೀತಿ ಕೊಡಬೇಕು ಮತ್ತು ಯಾವ ರೀತಿ ಗುಣಪಡಿಸಬಹುದು, ಈ 4 ಸಂಬಂಧಪಟ್ಟಂತೆ ಒಂದು ಪರಿಪೂರ್ಣತೆಯ ಒಳ್ಳೆ ಒಂದು ವಸ್ತುಗಳನ್ನ, ಯಾವುದೇ ಒಂದು ಔಷಧವನ್ನ ಅಥವಾ ರಾಸಾಯನಿಕವನ್ನ ಔಷಧಿ ಅಂತ ಹೇಳಿ ನಾವು ಕರಿತೀವಿ.
1: ಒಳ್ಳೆ ಸರ್, ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಕಾರ ಮತ್ತು ಔಷಧಾಲಯಗಳ ಮಹತ್ವದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಟ್ಟರೆ, ತಾವು ಬಂದು ಮಾಹಿತಿಯನ್ನು ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದ.
0: ತಮಗೂ ಧನ್ಯವಾದ.
2: ಇದುವರೆಗೆ ನವೋದಯ ನಡೆ ಆರೋಗ್ಯ ಕಡೆ, ಆರೋಗ್ಯದ ಅರಿವು ಮೂಡಿಸುವ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಆರೋಗ್ಯ ವಿಜ್ಞಾನದಲ್ಲಿ ಔಷಧಿ, ಔಷಧಾಗಾರ ಮತ್ತು ಔಷಧಾಲಯಗಳ ಮಹತ್ವ ಕುರಿತು ರಾಯಚೂರಿನ ನವೋದಯ ಶಿಕ್ಷಣ ಸಂಸ್ಥೆಗಳ ಔಷಧ ವಿಜ್ಞಾನ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಸಹಾಯಕ ಪ್ರಾಧ್ಯಾಪಕರು ಆದ ನರಸಿಂಹಾಚಾರ್ ಜೋಶಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ವೆಂಕಟೇಶ್ ದೇವಿನಬೆಂಚಿ, ಸಹಕಾರ ಬಿ ನರಸಿಂಹಲು.
3: ನವೋದಯ ಆಸ್ಪತ್ರೆಯಲ್ಲಿ ಸಿಗುವ ಮಾನಸಿಕ ರೋಗ, ಸಾಮಾನ್ಯ ವೈದ್ಯಕೀಯ, ಕಿವಿ ಮೂಗು ಗಂಟಲು, ಸ್ತ್ರೀರೋಗ, ಕಣ್ಣಿನ ವಿಭಾಗ, ಚರ್ಮ ರೋಗ ಮುಂತಾದ ರೋಗಗಳಿಗೆ ಚಿಕಿತ್ಸೆ ದೊರೆಯುತ್ತದೆ.
2: ತುರ್ತು ಸಮಯದಲ್ಲಿ ಸರಿಯಾದ ಸಮಯಕ್ಕೆ ಸರಿಯಾದ ಚಿಕಿತ್ಸೆ ಪಡೆಯಲು ನವೋದಯ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯಬಹುದು.
3: ಯಾವುದೇ ಆರೋಗ್ಯ ಸಮಸ್ಯೆಗೆ ಸಂಪರ್ಕಿಸಿ ಮಾರ್ಕೆಟಿಂಗ್ ಮ್ಯಾನೇಜರ್ ರಾಜೇಶ್ ಗೌಡ, ಮೊಬೈಲ್ ಸಂಖ್ಯೆ 9611012134.
2: ಮತ್ತೊಂದು ಮೊಬೈಲ್ ಸಂಖ್ಯೆ 9008729030.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ನವೋದಯ ಮೆಡಿಕಲ್ ಕಾಲೇಜ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ರಾಯಚೂರು.
4: ಈಗ ಕೇಳೋಣ ಅಂಬಿಕಾತಾಯಿನ ದತ್ತಾಯವರ ರಚನೆಯಲ್ಲಿರುವ ಭಾವಗೀತೆಯನ್ನು ಕೇಳೋಣ, ಪುಷ್ಪಲತಾ ಚಂದ್ರಹಾಸ್ ಇವರ ಸ್ವರದಲ್ಲಿಯೇ.

0: ಕಾರ್ಯಕ್ರಮದ ಕೊನೆಯಲ್ಲಿ ಪೋತಿ ನರಸಿಂಹಾಚಾರ್ಯ ಇವರ ರಚನೆಯಲ್ಲಿರುವ ಭಾವಗೀತೆಯನ್ನು ಸಂಗಡಿಗರ ಸ್ವರಗಳಲ್ಲಿ ಕೇಳಿದರೆ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 9 ಗಂಟೆ. ಕೇಳಿ ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU.WSSP.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಇಂದೇ KSU.WSSB.Karnataka.GOV.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.

ಕೇಳುಗರೇ ಗಮನಿಸಿ, ಈ ದಿನ ಬೆಳಗಿನ ಪ್ರಸಾರದಲ್ಲಿ 9:45 ಚಿತ್ರಗೀತೆಗಳು, ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ, 10:55 ಮನ್ ಕಿ ಬಾತ್. ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಮನ್ ಕಿ ಬಾತ್ ಕಾರ್ಯಕ್ರಮದ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನದ ಮಾತು ಈ ಕಾರ್ಯಕ್ರಮದ ಕನ್ನಡ ಅವತರಣಿಕೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ. ಕನ್ನಡಕ್ಕೆ ಅನುವಾದ ಕೆ ಸತ್ಯಪ್ರಸಾದ್ ಮತ್ತು ರಾಧಾಪ್ರಸಾದ್, ನಿರ್ಮಾಣ ಜ್ಯೋತಿದಾಸ್ ಕೃಷ್ಣಪ್ಪ ಕೆವಿ, ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎ ಎಸ್ ಶಂಕರ್ ನಾರಾಯಣ.

0: ಈಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಕೇಳೋಣ ಕೆಲವು ಪ್ರಕಟಣೆಗಳು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
2: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
1: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಇಂದಿನ ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಪೋತಿ ನರಸಿಂಹಚಾರ್ ಇವರ ರಚನೆಯಲ್ಲಿರುವ ಭಾವಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಸಿ ಅಶ್ವಥ್ ಇವರ ಗಾಯನದಲ್ಲಿರುವಂತಹ ಭಾವಗೀತೆ.

ಸಿ ಅಶ್ವಥ್ ಇವರ ಗಾಯನದಲ್ಲಿ ಭಾವಗೀತೆಯನ್ನು ಕೇಳಿ ಬಂದರೆ ಮುಂದಿನ ಭಾವಗೀತೆಯನ್ನು ಕೇಳೋಣ. ಪಲ್ಲವಿ ಇವರ ಧ್ವನಿಯಲ್ಲಿ

0: ಒಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳ ಆಧರಿಸಿದ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಈ ರೀತಿಯಾಗಿವೆ: 2003112 ಮತ್ತೊಂದು ದೂರವಾಣಿ ಸಂಖ್ಯೆ 295898. ಈ ದೂರವಾಣಿ ಸಂಖ್ಯೆಗಳಿಗೆ ಕರೆ ಮಾಡುವುದರ ಮೂಲಕ ನೀವು ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಗೀತೆಯನ್ನು ಕೇಳ್ಬೋದು. ಸ್ನೇಹಿತರೆ ಬನ್ನಿ, ಮೊದಲನೇ ಕಾಲರ್ ರೆಡಿ ಇದ್ದಾರೆ. ಹಲೋ ಆಕಾಶವಾಣಿ.
1: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನಾನು ಪುತ್ತೂರಿನಿಂದ ಸರಸ್ವತಿ ತಿಮ್ಮಪ್ಪ ಮಾತಾಡುದು ಮೇಡಮ್.
0: ಸರಸ್ವತಿ ಅವರು, ಹೇಗಿದ್ದೀರಿ ಸರಸ್ವತಿ ಅವರೇ?
1: ಹಾ, ಚೆನ್ನಾಗಿದ್ದೇವೆ ಮೇಡಮ್. ನೀವೆಲ್ಲರೂ ಹೇಗಿದ್ದೀರಿ?
0: ಹಾ, ನಾವು ಚೆನ್ನಾಗಿದ್ದೀವಿ ನೋಡಿ.
1: ಅಲ್ಲಿ ಮಳೆ ಉಂಟಾ ಮೇಡಮ್?
0: ಮಳೆ ಬರ್ತಾ ಇಲ್ಲ, ಕೆಲವು ದಿನಗಳು ಬಂತು.
1: ಊರಿನಲ್ಲಿ ಜೋರು ಮಳೆ, ಗಾಳಿ
0: ಮಳೆ ಇದೆಯಾ? ತುಂಬಾ ಸಂತೋಷ ಆಯ್ತು ನೋಡಿ ಕೇಳಿ.
1: ಹೌದು, ಮಳೆ ಬಂದ್ರೆ ಒಳ್ಳೇದು, ಆದ್ರೆ ಗಾಳಿ ಬರಬಾರ್ದು ಮೇಡಮ್.
0: ಹಾ, ಗಾಳಿ ಇದ್ರೆ ಮಳೆ ಕಡಿಮೆ ಆಗ್ಬಿಡುತ್ತೆ ಅಲ್ವಾ?
1: ಹೌದು, ಅಲ್ಲ ಮಳೆ ಬರ್ತದೆ, ಆದ್ರೆ ಗಾಳಿ ಬಂದು ಎಲ್ಲ ಮರಗಳೆಲ್ಲ ಬೀಳ್ತದೆ.
0: ಹೌದೌದೌದು, ಅದು
1: ತುಂಬಾ ಕಷ್ಟ ಅಲ್ಲ ಮೇಡಮ್,
0: ಜನರಿಗೆ ತೊಂದರೆ ಆಗುತ್ತೆ. ಹಾಗಾಗಿ ಇದು ಗಾಳಿ ನೋಡಿ, ಆಷಾಢದ ಅಂತ ಹೇಳ್ತೀವಲ್ವಾ, ಈ ಹುಣ್ಣಿಮೆ ಆಗೋವರೆಗೂ ಇರುತ್ತೆ ಇದು ಗಾಳಿ. ಹುಣ್ಣಿಮೆ ಆದ ನಂತರ ಇರೋದಿಲ್ಲ.
1: ಹಾ,
0: ಹುಣ್ಣಿಮೆ ಆದ ನಂತರ ಇರೋದಿಲ್ಲ ನೋಡಿ. ಆವಾಗ ಮಳೆ ಸ್ವಲ್ಪ ಚೆನ್ನಾಗಿ ಬರ್ಬೋದು ಅಂತ ಇಲ್ಲಿನು ನಾವು ಊಹಿಸ್ತಾ ಇದ್ದೀವಿ. ಬಂದ್ರೆ ಸ್ವಲ್ಪ ರೈತರಿಗೂ ಅನುಕೂಲ ಆಗುತ್ತೆ. ನಿಜ ನಿಜ ನಿಜ, ಹೌದಲ್ವಾ? ನಿಜ ನಿಜ, ಇಲ್ಲಾಂದ್ರೆ ಬೆಳೆಗಳು ರೇಟ್ ಹೆಚ್ಚಾಗುತ್ತೆ, ರೈತರು ಬೆಳೆಯೋದು ಕಷ್ಟ ಆಗುತ್ತೆ, ಅವ್ರ ಮನೆ ನಡೆಯೋದು ಕಷ್ಟ ನೋಡಿ. ಎಲ್ಲ ಹೇಗಿವೆ ತೊಂದರೆಗಳು ಹೇಳಿ. ಯಾವ ಗೀತೆಯನ್ನ ಪ್ರಸಾರ ಮಾಡೋಣ ಸರಸ್ವತಿ ಅವರೇ?
1: ಸೈನಿಕ ಚಿತ್ರದಿಂದ ಮಳೆ ಬಿಲ್ಲೆ ಮಳೆ ಬಿಲ್ಲೆ.
0: ಹೌದು ಹೌದು, ಒಳ್ಳೆ ಚೆನ್ನಾಗಿದೆ ನೋಡಿ ಗೀತೆ. ಹೌದು, ಖಂಡಿತ ತಪ್ಪದೆ ಪ್ರಸಾರ ಮಾಡ್ತೀನಿ ನೀವು ಕೋರಿದಂತ ಗೀತೆ. ತುಂಬಾ ಇದೆಯಾ ಮಳೆಯಲ್ಲಿ?
1: ಮಳೆ ಉಂಟು ಮೇಡಮ್, ಇಲ್ಲಿ ಬೆಳಿಗ್ಗೆಯಿಂದ ಒಮ್ಮೆ ಬಿಡುವು ಇರ್ತದೆ, ಮತ್ತೆ ಜೋರ್ ಮಳೆ.
0: ಹೌದಲ್ವಾ, ಇಲ್ಲಿ ಬರ್ತಾ ಇಲ್ಲ ನೋಡಿ ಕೆಲವು ದಿನ.
1: ಅವತ್ತು ಜೂನಿನಲ್ಲಿ ಬಂದಿದೆ 20 ದಿವಸ, ಈಗ ಜುಲೈಯಲ್ಲಿ ತುಂಬಾ ಇವತ್ತಿವರೆಗೂ ಮಳೆ ಉಂಟು.
0: ಹ್ಮ್ ನೋಡಿ, ಇಲ್ಲ ಕೆಲವು ಕಡೆ ಆಗ್ತಾ ಇದೆ ಮಳೆ, ಇನ್ನು ಕೆಲವು ಕಡೆ ಆಗ್ತಾ ಇಲ್ಲ ಸರಿಯಾಗಿ, ಮಳೆನೇ ಇಲ್ಲ. ಹೌದು ನೋಡಿ, ನಮ್ ರಾಯಚೂರಲ್ಲಿ ಒಂದು ಸ್ವಲ್ಪ ಬಂತು ಅಷ್ಟೇ ಮಳೆ, ಭೂಮಿ ತೊಯ್ಯುವಷ್ಟು, ಆದ್ರೆ ಒಳ್ಳೆ ಮಳೆಗಳು ಆಗ್ತಾ ಇಲ್ಲ.
1: ಹೌದು, ಮಂಡ್ಯದಲ್ಲಿ ಸಹ ಮಳೆ ಇಲ್ಲ ಅಂತ ಹೇಳ್ತಾರೆ.
0: ಸ್ವಲ್ಪ ನಮ್ ರಾಯಚೂರ್ ಕಡೆನು ಕಳಿಸ್ಕೊಡಿ. ನಿಜ ನಿಜ ನಿಜ, ಯಾಕಂದ್ರೆ ಸ್ವಲ್ಪ ನೀವು ದಣಿ ಆರಿಸ್ಕೊಳ್ರಿ, ನಾವು ಸ್ವಲ್ಪ ಇಲ್ಲಿ ಮಳೆಯನ್ನ ಬರಮಾಡ್ಕೊಳ್ತೀವಿ, ಹೌದಲ್ವಾ? ಸಂತೋಷ ಸಂತೋಷ, ತಪ್ಪದೆ ಖಂಡಿತ ಪ್ರಸಾರ ಮಾಡ್ತೀನಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ಸರಸ್ವತಿ ಅವರೇ.
1: ತಮ್ಮ
0: ನಮಸ್ತೆ. ಸರಸ್ವತಿ ಅವರು ಕರೆಯನ್ನು ಮಾಡಿದರು ಸ್ನೇಹಿತರೆ. ಅವರಿಗೋಸ್ಕರ ಮಳೆಬಿಲ್ಲು ಚಿತ್ರದಿಂದ ಗೀತೆಯನ್ನು ಕೋರ್ತಾ ಇದ್ದಾರೆ. ಹರಣಿ ಇವರ ಗಾಯನದಲ್ಲಿರುವಂತಹ ಗೀತೆ, ದೇವ ಇವರ ಸಂಗೀತ ಸಂಯೋಜನೆಯಲ್ಲಿ ಗೀತೆ ಮೂಡಿ ಬರ್ತಾ ಇದೆ, ಕೇಳಿಯೇ.

0: ಹಲೋ,
1: ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ಚಿತ್ರದುರ್ಗದಿಂದ ಮೇಡಮ್, ರೂಪಾ ಪಾಂಡುರಂಗ ಅವರು.
0: ರೂಪಾ ಪಾಂಡುರಂಗ ಅವರು, ಚೆನ್ನಾಗಿದ್ದೀರಾ?
1: ಹೌದು ಮೇಡಮ್, ಚೆನ್ನಾಗಿದ್ದೀನಿ ಮೇಡಮ್. ತಾವು?
0: ಹ್ಞೂ, ನಾವು ಚೆನ್ನಾಗಿದ್ದೀವಿ ನೋಡಿ.
1: ಹಾಂ ಮೇಡಮ್.
0: ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ತಾಜ್ ಮೆಹೆಲ್ ಫಿಲಮಲ್ಲಿ.
0: ಯಾವುದು ಹೇಳಿದ್ರಿ?
1: ತಾಜ್ ಮೆಹೆಲ್.
0: ಯಾವ ಗೀತೆ?
1: ಖುಷಿಯಾಗಿದೆ ಅಂತ ಹಾಡಿದೆ ನೋಡಿ ಮೇಡಮ್.
0: ಖುಷಿಯಾಗಿದೆ ಗೀತೆ ಕೇಳ್ತಾ ಇದ್ದೀರಿ?
1: ಹೌದು ಮೇಡಮ್.
0: ಯಾವ ಚಿತ್ರ ಅಂದ್ರಿ ನೀವು?
1: ತಾಜ್ಮಹಲ್.
0: ತಾಜ್ಮಹಲ್ ಚಿತ್ರದಿಂದನಾ?
1: ಹೌದು ಮೇಡಮ್.
0: ಓಹೋ ಹೋ ಹೋ, ಆಯಿತು, ಖಂಡಿತ ತಪ್ಪದೇ ಪ್ರಸಾರ ಮಾಡ್ತೀನಿ. ಮಳೆ ಹೇಗಿದೆ ತಮ್ಮ ಕಡೆ?
1: ಇಲ್ಲ ಮೇಡಮ್, ಇಲ್ಲೇನು ಕಡಿಮೆನೇ ಇದೆ. ಸ್ವಲ್ಪ ಬರುತ್ತೆ ಮೇಡಮ್ ಅಷ್ಟೇ.
0: ಹೌದಲ್ವಾ,
1: ಅಷ್ಟೇನಿಲ್ಲ ಮೇಡಮ್.
0: ಈ ಸರಿ ನೋಡಿ, ಮಳೆನೇ ಇರ್ಲಾರ್ದಂಗ ಆಯ್ತಲ್ವಾ, ಕಡಿಮೆ ಆಗಿದೆ.
1: ಕಡಿಮೆ ಇದೆ, ಆದ್ರೆ ದಕ್ಷಿಣ ಕನ್ನಡದಲ್ಲಿ ಬರ್ತಾ ಇದೆ ಅಂತೆ. ಈ ಕಡೆ ನಮಗೆ ಮಧ್ಯ ಕರ್ನಾಟಕ ಎಲ್ಲ ಕಡಿಮೆ ಇದೆ ಮೇಡಮ್.
0: ಅದೇ ಈಗ ಒಬ್ರು ಫೋನ್ ಮಾಡಿದ್ರು, ಅವರು ಹೇಳಿದ್ರು ನಮ್ ಕಡೆ ತುಂಬಾ ಮಳೆ ಇದೆ, ಆಮೇಲೆ ಗಾಳಿನೂ ಬೀಸ್ತಾ ಇದೆ.
1: ಮುಂಗಾರು ಬಹಳ ಇರುತ್ತೆ ಮೇಡಮ್ ದಕ್ಷಿಣ ಕನ್ನಡದಲ್ಲಿ.
0: ಹೌದೌದು, ಈಗ ಕೆಲವು ದಿನದಿಂದ ಅಲ್ಲಿ ಕೂಡ ಮಳೆ ಆಗ್ತಾ ಇರ್ಲಿಲ್ಲ. ನೋಡಿದ್ರಲ್ವಾ,
1: ನಮಗೆ ಯಾವಾಗ್ಲೂ ಕಡಿಮೆನೆ.
0: ಹೌದಲ್ವಾ,
1: ಮಧ್ಯ ಕರ್ನಾಟಕ ಸ್ವಲ್ಪ ಕಡಿಮೆನೆ. ಏನಾದ್ರು ಸೈಕ್ಲೋನ್ ಈ ತರ ಇದ್ದಾಗ ಒಂದ್ ಎರಡು ದಿನ ಬರುತ್ತೆ ಮೇಡಮ್ ಅಷ್ಟೇ. ಈ ಮಳೆಗಾಲದಲ್ಲಿ ಕಡಿಮೆನೆ ಮೇಡಮ್ ಇಡಬೇಕಂದ್ರೆ.
0: ನಿಜ ನಿಜ ನಿಜ. ಹೌದು, ಏನ್ ಆಗೇ ಅಲ್ವಾ ನಿಮ್ ಕಡೆ ಮಳೆ
1: ಬರ್ತಾ ಇದೆ ಮೇಡಮ್? ಸ್ವಲ್ಪ ಅಷ್ಟೇ. ಸ್ವಲ್ಪ ಸ್ವಲ್ಪ ಒಂದ್ ಗಿನಿ ಗಿನಿ ಗಿನಿ ತರ ಜೋರಾಗ ಮಳೆ ಇಲ್ಲ.
0: ಅಂದ್ರೆ ಬಿಸಿಲು ತುಂಬಾ ಇದೆ?
1: ಇಲ್ಲ ಮೇಡಮ್, ಬಿಸಿಲೇನಿರಲ್ಲ, ಮೋಡ ಕವಿದ ವಾತಾವರಣ.
0: ಆ ರೀತಿ
1: ನೋಡ್ರಿ,
0: ಖುಷಿಯಾಗಿದೆ ಗೀತೆ ಕೇಳಿದ್ರಲ್ವಾ ನೀವು?
1: ಹೌದು ಮೇಡಮ್.
0: ತಪ್ಪದೇ ಪ್ರಸಾರ ಮಾಡ್ತೀನಿ ಹೇಳಿ, ನಿಮಗೋಸ್ಕರ
1: ಹಾಡು ಮೇಡಮ್. ನನ್ನ ಮಗ ಶ್ರವಣಿಗಾಗಿ ಮತ್ತು ಕೇಳುಗರಾದ ಎಂ ಎಸ್ ರವಿಕುಮಾರ್ ಅಂತ ಇದ್ದಾರೆ, ಅವರಿಗೋಸ್ಕರ ಮೇಡಮ್.
0: ಹೌದಾ, ಆಯ್ತು, ಖಂಡಿತ ಪ್ರಸಾರ ಮಾಡ್ತೀನಿ. ಬರ್ತಾ ಇದೆ ನಿಮ್ಗೆ ತಾಯಿ ಕೇಳಿ ರೂಪಾ ಅವ್ರೆ.
1: ಧನ್ಯವಾದ,
0: ನಮಸ್ಕಾರ. ತಾಜ್ಮಹಲ್ ಚಿತ್ರದಿಂದ ಗೀತೆಯನ್ನು ಕೊಡ್ತಾ ಇದ್ದಾರೆ ರೂಪಾ ಅವರು, ಅವರಿಗೋಸ್ಕರ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಕೇಳಿ.
2: ಅವಳಂದ್ರೆ ನಂಗೆ ತುಂಬ ಇಷ್ಟ, ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

0: ಇಷ್ಟ. ಅವನಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.
1: ಹಲೋ ಆಕಾಶವಾಣಿ.
2: ಹಲೋ.
1: ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ. ತಮ್ಮ ಹೆಸರು?
2: ಮೇಡಮ್ ಚಿತ್ರದುರ್ಗದಿಂದ ನೇತ್ರಾ ನಟರಾಜ್.
1: ನೇತ್ರಾ ನಟರಾಜ್ ಅವರು, ಚೆನ್ನಾಗಿದ್ದೀರಾ?
2: ಹಾ ಮೇಡಮ್. ಹಾ ಮೇಡಮ್ ಚೆನ್ನಾಗಿದ್ದೀವಿ ಮೇಡಮ್. ನೀವ್ ಹೇಗಿದ್ದೀರಾ ಮೇಡಮ್?
1: ನಾವು ಚೆನ್ನಾಗಿದ್ದೀವಿ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ
2: ಮೇಡಮ್? ಅಂಬಾ ಚಿತ್ರದಿಂದ ಯಾರೇನಿ ದೇವತೆ ಅಂತಿದೆ ಮೇಡಮ್ ಹಾಡು.
1: ಯಾವ ಗೀತೆ ಹೇಳಿದ್ರಿ?
2: ಅಂಬಾರಿ ಮೇಡಮ್.
1: ಅಂಬಾರಿ ಚಿತ್ರದಿಂದ?
2: ಹಾ ಮೇಡಮ್.
1: ಯಾರೇನಿ ದೇವತೆಯ?
2: ಹಾ ಮೇಡಮ್.
1: ಹಾ, ಖಂಡಿತ ಪ್ರಸಾರ ಮಾಡ್ತೀನಿ ಗೀತೆಯನ್ನ.
2: ಥ್ಯಾಂಕ್ ಯು ಮೇಡಮ್.
1: ನಿಮ್ ಕಡೆ ಮಳೆ ಬರ್ತಾ ಇದೇನಾ?
2: ಮಳೆ ಈಗ ಇಲ್ಲ ಮೇಡಮ್, ನಿನ್ನೆ ಸ್ವಲ್ಪ ಮಳೆ ಬಂದಿತ್ತು, ಇವತ್ತೊಂದು ಸ್ವಲ್ಪ ಬಿಸಿಲಿದೆ ಮೇಡಮ್.
1: ಹೌದಲ್ವಾ? ಚೆನ್ನಾಗಿ ಏನ್ ಮಳೆ ಆಗಿಲ್ಲ, ಸ್ವಲ್ಪ ಆಗಿದೆ ಅಷ್ಟೇ.
2: ಇಲ್ಲ ಮೇಡಮ್, ಅಷ್ಟೇನ್ ಚೆನ್ನಾಗೇನ್ ಆಗಿಲ್ಲ ಮೇಡಮ್, ಸ್ವಲ್ಪ ಹಂಗೆ ಬರ್ತಾ ಇದೆ.
1: ಬಿಸಿಲಿದೇನಾ ತುಂಬಾ? ಇಲ್ಲಲ್ವಾ?
2: ಬಿಸಿಲಿದೆ ಮೇಡಮ್, ಈಗ ಬಿಸಿಲಿದೆ ಮೇಡಮ್.
1: ಹೌದು, ಯಾವ ಕಡೆನು ಮಳೆ ಆಗ್ತಾ ಇಲ್ಲ ರೀ ಸರಿಯಾಗಿ ಈ ವರ್ಷ ಅಲ್ವಾ?
2: ಹೌದು ಮೇಡಮ್.
1: ನಿಜ ನಿಜ ನಿಜ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮ್ಗೆ.
2: ಥ್ಯಾಂಕ್ ಯು ಮೇಡಮ್.
1: ನಮಸ್ಕಾರ.
2: ನಮಸ್ತೆ ಮೇಡಮ್.
1: ಅಂಬಾರಿ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ ಚೇತನ್ ಇವರ ಸ್ವರದಲ್ಲಿ.

0: ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ ಸ್ನೇಹಿತರೆ. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2003121298. ಹಲೋ, ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ನಮ್ಮ ಹಗರಿ ಬೊಮ್ಮಳಿ ತಾಲೂಕು ಹಂಪಸಾಗರ, ಸುಭಾನ್ ಕೋರಿ ಮೇಡಮ್.
0: ಸುಭಾನ್ ಕೋರಿ ಅವರು, ಹೇಗಿದ್ದೀರಾ ಸುಭಾನ್ ಕೋರಿ ಅವರೇ?
1: ಆರಾಮಿದ್ದೀರಿ ಮೇಡಮ್? ಆರಾಮಿದ್ದೀರಿ ಮೇಡಮ್?
0: ಹಾ, ನಾವು ಚೆನ್ನಾಗಿದ್ದೀವಿ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ಶಿಕಾರಿ ಇದೆ ಮೇಡಮ್.
0: ಶಿಕಾರಿ ಚಿತ್ರದಿಂದ ಕೇಳ್ತಾ ಇದ್ದೀರಿ, ಯಾವ ಗೀತೆ ಅದರಲ್ಲಿ?
1: ಅದು ನನ್ನ ಜೊತೆಗೆ ನೀರಲ್ಲ ಅಂತ ಒಂದು ಹಾಡಿದೆ.
0: ಹೌದು, ಇದೆ ಅಲ್ವಾ, ಎಸ್ ಜಾನಕಿ ಅವ್ರ ಗಾಯನದಲ್ಲಿರುವಂತ ಗೀತೆಯನ್ನು ಪ್ರಸಾರ ಮಾಡೋಣ.
1: ಆಯ್ತು ಮೇಡಮ್, ಮಾಡಿ.
0: ಮಳೆ ಆಗ್ತಾ ಇದೇನೆ ನಿಮ್ಮ ಕಡೆ?
1: ಮೇಡಮ್ ಮೊನ್ನೆ ಸ್ವಲ್ಪ ಆಯ್ತು ಮೇಡಮ್, ದೊಡ್ಡ ಮಳೆ ಅಲ್ಲ ಮೇಡಮ್.
0: ಹೌದೌದು, ದೊಡ್ಡ ಮಳೆ ಆಗ್ತಾ ಇಲ್ಲ ಇಲ್ಲಿ.
1: ಇಲ್ಲ ಮೇಡಮ್, ಹೋದ ವರ್ಷ ಈ ಟೈಮ್ಗೆ 14 ಮಳೆ ಆಗಿದೆ ಮೇಡಮ್.
0: ನಿಜ ನಿಜ,
1: 26 14 ಮಳೆ, ದೊಡ್ಡ ದೊಡ್ಡ ಮಳೆ ಆಗಿದೆ ಮೇಡಮ್.
0: ಹೌದು, ಹಾಗೆ ಮತ್ತೆ ಮಳೆ ಡಿಸೆಂಬರ್
1: ಎರಡಾದ್ರೂ ಅಷ್ಟು ದೊಡ್ಡ ಮಳೆ ಅಲ್ಲ ಮೇಡಮ್.
0: ಹೌದು ಹೌದು ಹೌದು, ಇಲ್ಲ ಈ ವರ್ಷ ಯಾವ ಕಡೆ ಕೇಳಿದ್ರು ನಮ್ ಕೇಳುಗರು ಹೇಳ್ತಾ ಇದಾರಲ್ವಾ, ಸ್ವಲ್ಪ ಸರಿಯಾಗಿ ಮಳೆ ಆಗ್ತಾ ಇಲ್ಲ, ಅದೇ ತುಂತುರು ಮಳೆ ಬರ್ತಾ ಇದೆ, ಗಾಳಿ ಇದೆ
1: ನೋಡಿ.
0: ಅದೇ ಅದೇ, ಕೆಲವೊಂದು ಭಾಗದಲ್ಲಿ ಆಗ್ತಾ ಇದೆ, ಇನ್ನು ಕೆಲವು ಭಾಗದಲ್ಲಿ ಆಗ್ತಾ ಇಲ್ಲ. ಅದೇ ಅದೇ, ಹಾ ಅದೇ ನೋಡಿ, ನಮಗ್ ಬೇಕಿದ್ದಾಗ ಅದು ಬರೋದಿಲ್ಲ.
1: ಹೌದೌದು,
0: ಎಲ್ಲರೂ ಮಳೆ ಬರಲಿ ಅಂತ ಪ್ರಾರ್ಥನೆ ಮಾಡೋಣ ದೇವರಲ್ಲಿ. ನಿಜ ನಿಜ ನಿಜ, ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು. ನೀವು ಕೋರಿದಂತ ಗೀತೆಯನ್ನ ಪ್ರಸಾರ ಮಾಡ್ತೀನಿ, ಕೇಳಿ. ನಮಸ್ತೆ. ಶಿಕಾರಿ ಚಿತ್ರದಿಂದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಎಸ್ ಜಾನಕಿ ಇವರ ಸ್ವರದಲ್ಲಿರುವಂತಹ ಗೀತೆ, ಇಳಯರಾಜ ಇವರ ಸಂಗೀತ ಸಂಯೋಜನೆಯಲ್ಲಿ, ಕುಲಕರ್ಣಿ ಅವರ ಸಾಹಿತ್ಯವಿದೆ.

0: ಯಾಕೆ ಹೋಗ್ತೀರಿ?
1: ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ.
0: ಐ ನೋ ಯುವರ್ ಟೇಸ್ಟ್, ಕಮ್ ಆನ್ ಫ್ರೆಂಡ್ಸ್, ನೌ ಲಿಸನ್.
2: La la la la la la la la.

0: ಹಲೋ ಆಕಾಶವಾಣಿ.
1: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ತಮ್ಮ ಹೆಸರು?
1: ದಾವಣಗೆರೆ ಜಿಲ್ಲೆ ಹರಿಹರದಿಂದ ಸುರೇಶ್ ಬೆಣ್ಣಿ.
0: ಸುರೇಶ್ ಬೆಣ್ಣಿ ಅವರು, ಹೇಗಿದ್ದೀರಾ ಸುರೇಶ್ ಅವರೇ?
1: ಆರಾಮದೇವ್ ಮೇಡಮ್ ಅವರೇ, ತಾವ್ ಮೇಡಮ್?
0: ನಾವು ಚೆನ್ನಾಗಿದ್ದೀವಿ ನೋಡಿ. ಯಾವ ಗೀತೆ ಪ್ರಸಾರ ಮಾಡೋಣ?
1: ಬೆತ್ತಲೆ ಸೇವೆ ಅಂತ ಫಿಲಂ ಹೆಸರು ಮೇಡಮ್.
0: ಹೌದಾ? ಯಾವ ಗೀತೆ ಇದರಲ್ಲಿ?
1: ಜೋಕುಮಾರ ಚಿತ್ತಚೋರ ಅಂತ ಐತೆ ನೋಡಿ ಮೇಡಮ್.
0: ಹೌದಾ, ಬೆತ್ತಲೆ ಚಿತ್ರ ಅಂತ ಕೇಳ್ತಾ ಇದ್ದಾರೆ.
1: ಮೇಡಮ್ ಅನಂತ್ ನಾಗ್ ಮಂಜುಳಾ ಅಭಿನಯಿಸಿದ್ದು.
0: ಗೀತೆ ಯಾವ್ದು ಹೇಳಿದ್ರಿ ಅದರಲ್ಲಿ?
1: ಜೋಕುಮಾರ ಅಂತ ಐತೆ ನೋಡ್ರಿ ಮೇಡಮ್.
0: ಜೋಕುಮಾರ ಅನ್ನೋ ಗೀತೆ. ಹೌದು ಹೌದು ಹೌದು, ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರಗಳಲ್ಲಿ ಇರುವಂತ ಗೀತೆ ಅಲ್ವಾ?
1: ಹೌದು ಮೇಡಮ್.
0: ಈ ಗೀತೆಯನ್ನ ಕೊಡ್ತಾ ಇದ್ದಾರೆ.
1: ಮಳೆ ಮಳೆ ಬರ್ತಾ ಇದೆ ಮೇಡಮ್ ರಾಯಚೂರಿನಲ್ಲಿ.
0: ರಾಯಚೂರಿನಲ್ಲಿ ಮಳೆ ಕಡಿಮೆ ಇದೆ ನೋಡ್ರಿ. ನಿಮ್ ಕಡೆ?
1: ನಮ್ ಕಡೆನ ಕಡಿಮೆ ಮೇಡಮ್ ರೇ, ಒಂದ್ ನಾಲ್ಕೈದು ದಿನದಿಂದ ಒಂದ್ ಅರ್ಧ ಗಂಟೆ ಮಳೆ ಆಗಿತ್ತು, ಆಮೇಲೆ ಅಲ್ಪ ಮಳೆ.
0: ಹೌದಾ, ಮೋಡ ಇದೆ.
1: ನಿರೀಕ್ಷೆ ಮಟ್ಟದ ಮಳೆ ಇಲ್ಲ ಮೇಡಮ್.
0: ಇಲ್ಲ ಇಲ್ಲ, ಅದೇ ನಮ್ ಕೆಳಗರೆಲ್ಲ ಹೇಳ್ತಾ ಇದಾರೆ ಯಾವ ಕಡೆನು ಮಳೆ ಬರ್ತಾ ಇಲ್ಲ ಅಂತ ಹೇಳಂದು. ಇಲ್ಲಿ ರಾಯಚೂರಲ್ಲಿ ಅಂತ ಮಳೆ ಏನು ಆಗಿಲ್ಲ ರೀ, ಸ್ವಲ್ಪ ಸ್ವಲ್ಪ ಬಂದಿದೆ. ಮತ್ತೆ ಈಗ 2-3 ದಿವಸದಿಂದ ಬಿಸಿಲು ಬೀಳ್ತಾ ಇದೆ.
1: ಬಿಸಿಲೇನಿಲ್ಲ ಮೇಡಮ್ ರೀ, ಇಲ್ಲಿ ಮೋಡ ಮುಚ್ಚಿದ ವಾತಾವರಣ.
0: ಹೌದಲ್ವಾ, ಮಳೆ? ಹೌದು ನೋಡಿ, ಮೋಡ ಆಗ್ತಾ ಇದೆ, ಮಳೆ ಬರ್ತಾ ಇಲ್ಲ.
1: ಹೌದು ಮೇಡಮ್,
0: ಮಳೆ ಬರ್ತಾ ಇಲ್ಲ. ಕೆಲವೊಂದ್ ಕಡೆ ಆಗ್ತಾ ಇದೆ ಅಂತ, ತುಂಬಾನೇ ಆಗ್ತಾ ಇದೆ ಅಂತ ಕೇಳ್ತಾ ಇದೀವಿ.
1: ಕೆಲವೊಂದ್ ಭಾಗದಲ್ಲಿ ಆಗ್ತದ ಮೇಡಮ್ ಅಷ್ಟು?
0: ಹೌದು ಹೌದು ಹೌದು,
1: ಮಲ್ನಾಡು ಏರಿಯಾ ಕಡೆ ಆಗ್ಬಹುದು ಅಷ್ಟು.
0: ಅಲ್ಲಿ ಆಗ್ತಾ ಇದೆ, ಆಮೇಲೆ ಕಾಶ್ಮೀರ ಆ ಕಡೆ ಆಗ್ತಾ ಇದೆ, ಬಾಂಬೆ ಆ ಕಡೆನು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾ
1: ಇದೆ.
0: ಹೌದ್ ಹೌದ್ ಹೌದು, ಇಲ್ಲ ಕೇಳಿ, ನಾವು ನ್ಯೂಸ್ ನಲ್ಲಿ ನೋಡ್ತಾ ಇದೀವಲ್ವಾ, ಈ ಕಡೆ ಮಳೆ ಆಗಿಲ್ಲ ಅಂದ್ರೂ ನದಿಗಳು ತುಂಬತಾ ಇವೆ ನೋಡಿ ಕೆಲವೊಂದ್ ಕಡೆ.
1: ಅಂದ್ರೆ ಆ ಕಡೆ ಕೃಷ್ಣಾ ನದಿ ಅವೆಲ್ಲ
0: ನಿಜ
1: ಪ್ರವಾಹ ಐತಿ.
0: ಹೌದೌದೌದು, ಹೀಗೆ ಒಂದ್ ಕಡೆ ಜಾಸ್ತಿ ಆದ್ರೆ ಇನ್ನೊಂದ್ ಕಡೆ ಬರೋದೇ ಇಲ್ಲ, ಈ ರೀತಿ ಆಗುತ್ತೆ. ನಮ್ ಭಾಗದಲ್ಲಿ ಕೂಡ ಬರಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡೋಣ ದೇವ್ರ ಕಡೆ.
1: ಓಕೆ ಮೇಡಮ್.
0: ಅಲ್ವಾ, ಆಯ್ತು.
1: ನಮ್ ಸ್ನೇಹಿತರಾದಂತ ವೈವಿ ತಳಮರದ ನಾಗೇಂದ್ರಪ್ಪ ಕೂಡ ಮತ್ತು ಜಗಳೂರಿನ ಹೊನ್ನೂರಲ್ಲಿ ಅಂತಂದ್ರೆ ಮೇಡಮ್ ಅವರೇ, ಜಾಗೀರ ವೆಂಕಟಾಪುರ ಅಂದ್ರೆ ರಾಯಚೂರ್ ಹತ್ರ ಮೇಡಮ್ ಅವರೇ, ರಣಪ್ಪ ಪೂಜಾರಿ
0: ನೋಡ್ರಿ,
1: ಹೊನ್ನಪ್ಪ ದಾಳಿ ಹಾಗೂ ಚಿತ್ರದುರ್ಗದ ನಳಿನಿ ಸತೀಶ್, ಅಮೃತ ರಮೇಶ್ ಮೇಡಮ್ ಮತ್ತದ್ರೆ ಇವರೆಲ್ಲರಿಗೂ ಮೇಡಮ್,
0: ನಿಮ್ಮೆಲ್ಲಾ ಸ್ನೇಹಿತ ಮಿತ್ರರಿಗೂ ಮತ್ತು ಎಲ್ಲಾ ಕೇಳುಗರಿಗೂ ಕೂಡ ಗೀತೆಯನ್ನ ಪ್ರಸಾರ ಮಾಡ್ತೀನಿ. ನೀವು ಕೋರಿದಂತ ಗೀತೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು.
1: ನಮಸ್ತೆ ಮೇಡಮ್.
0: ನಮಸ್ತೆ. ಬೆತ್ತಲೆ ಸೇವೆ ಚಿತ್ರದಿಂದ ಗೀತೆಯನ್ನು ಕೋರಿದ್ದಾರೆ ಎಸ್ ಜಾನಕಿ ಮತ್ತು ಸಂಗಡಿಗರ ಸ್ವರಗಳಲ್ಲಿರುವಂತಹ ಗೀತೆ. ರಾಜನ್ ನಾಗೇಂದ್ರ ಇವರ ಸಂಗೀತ ಸಂಯೋಜನೆಯಲ್ಲಿ ದೊಡ್ಡರಂಗೇಗೌಡ ಇವರ ಸಾಹಿತ್ಯವಿದೆ. ಗೀತೆ ಬರ್ತಾ ಇದೆ, ಕೇಳಿ.

0: ಹಲೋ ಆಕಾಶವಾಣಿ.
1: ನಮಸ್ತೆ ಮೇಡಮ್, ನಾನು ಸೌಮ್ಯ ಟೇಲರ್ ಅಂತ.
0: ಸೌಮ್ಯ ಅವ್ರು ಮಾತಾಡ್ತಾ ಇದ್ದಾರೆ. ಸೌಮ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ತಾವು?
1: ವಿಜಯಪುರ್ ಮೇಡಮ್. ಆರಾಮಿದ್ದೀರಿ?
0: ಆರಾಮಿದ್ದೀವಿ ನೋಡಿ, ತಾವು ಹೇಗಿದ್ರ?
1: ನಾವು ಕೂಡ ಆರಾಮಿದ್ದೀವ್ರಿ ಮೇಡಮ್. ಮಳೆ ಮಾತ್ರ ಕಡಿಮೆ ಅದ.
0: ಹೌದು,
1: ಎಲ್ಲ ಕಡೆ ಎಲ್ಲ ಆಕಾಶವಾಣಿ ಎಲ್ಲರೂ ಕೇಳತಿರ್ತೇವಲ್ಲ, ಎಲ್ಲ ಕಡೆಯಿಂದ ಮಾಹಿತಿ ಬರ್ತದ್ರಿ ನಮಗೆ
0: ನೋಡಿ. ಇಲ್ಲ, ಎಲ್ಲ ಕಡೆನೂ ಮಳೆ ಆಗ್ತಾ ಇಲ್ಲ ನೋಡಿ. ಬಂದ್ರೆ ಎಲ್ಲ ಕಡೆ ಒಮ್ಮೆಗೆ ಬರಲಿ ಅಂತ ಪ್ರಾರ್ಥನೆ ಮಾಡ್ಬೇಕು ದೇವ್ರಲ್ಲಿ.
1: ಇನ್ ಮುಂದೆ ಏನ್ ಮಾಡ್ತಾ ಇದೆ ದೇವ್ರ ಕೃಪೆ ಇರಬೇಕು.
0: ಹೌದೌದೌದು. ಯಾವ ಗೀತೆ ಪ್ರಸಾರ ಮಾಡೋಣ
1: ಮೇಡಮ್? ದೇವ ಒಳಗಿಂದು
0: ದೇವ ಚಿತ್ರದಿಂದ ಗೀತೆ ಕೊಡ್ತಾ ಇದ್ದೀರಿ, ಯಾವ ಗೀತೆ?
1: ನೀ ಹೋಗಿ ಬಾ ನನ್ನ ತಮ್ಮಯ್ಯ ಅಂತ ಹಾಡೋದು ಮೇಡಮ್. ಸುಗ್ಗಿ ಬಂದ ಮೇಲೆ ಮನ ಹಿಗ್ಗೋದು ಹೀಗೆ ಅಂತ.
0: ಹೌದೌದೌದು.
1: ಓಕೆ ಮೇಡಮ್, ಚೆನ್ನಾಗಿದ್ದಂಥದ್ದು ಎಲ್ಲರೂ ರೈತರಿಗೋಸ್ಕರ ಈ ಹಾಡು.
0: ಹೌದಾ ನೋಡಿ, ಸುಗ್ಗಿ ಬರ್ಲಿ, ಮಳೆ ಆಗ್ಲಿ, ರೈತರ ಮನಸ್ಸಿನಲ್ಲಿ.
1: ಈಗ ಬಿತ್ತಣಲ್ವಾ, ನಮ್ ಕಡೆ ಎಲ್ಲ ಮುಂಗಾರು ಬಿತ್ತಣ ಅಂತೂ ಹೇಳ್ತಾರು.
0: ಹೌದೌದೌದು.
1: ಅಂದ್ರೂ ಒಣ ಮಣ ಬಿತ್ತವ್ರು ಬಿತ್ತಿರ್ತಾರು, ಇಲ್ಲಾರ ಮಳೆ ಕಾಯ್ತಿರ್ತಾರು. ಎಲ್ಲರಿಗೂ ದೇವ್ರ ಕೃಪೆ ಇರ್ಲಿ, ಚೆನ್ನಾಗಿ ಬೆಳಿ ಬರ್ಲಿ ಅಂತ ಈ ಹಾಡು.
0: ಹೌದೌದೌದು. ಒಳ್ಳೆ ಒಂದು ನೀವು ವಿಷಯವನ್ನ ಹೇಳಿದ್ರಿ. ಕರೆ ಮಾಡಿದಕ್ಕೆ ಧನ್ಯವಾದಗಳು ತಮ್ಗೆ.
1: ಓಕೆ ಮೇಡಮ್, ನಮಸ್ತೆ.
0: ನಮಸ್ತೆ. ನಮ್ಮ ಕೇಳುಗರೊಬ್ಬರು ಒಳ್ಳೆ ಮಾತನಾಡಿದರು ಸ್ನೇಹಿತರೆ. ಈ ಮಳೆ ಚೆನ್ನಾಗಿ ಬರಲಿ ಅಂಥೇಳಿ ಎಲ್ಲ ಒಂದು ರೈತರಿಗೋಸ್ಕರ ಈ ಹಾಡನ್ನು ನಾವು ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿದರು. ಮಳೆ ಬರಲಿ ಮತ್ತು ರೈತರ ಮನಸ್ಸು ಮತ್ತು ಮುಖದಲ್ಲಿ ಹರ್ಷ ತುಂಬಲಿ ಅಂತ ಹೇಳ್ತೇವೆ. ಮಳೆ ಬಂದ್ರೇ ನಮಗೆಲ್ಲ ಆಹಾರ ಸಿಗುತ್ತೆ, ಇಲ್ಲದೇ ಇದ್ದರೆ ನಾವು ಆಹಾರಕ್ಕಾಗಿ ಪರದಾಡಬೇಕಾಗತ್ತೆ ಸ್ನೇಹಿತರೆ. ಹಾಗಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಇವರ ಸ್ವರದಲ್ಲಿರುವಂತಹ ದೇವ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಉಪೇಂದ್ರ ಕುಮಾರ್ ಇವರ ಸಂಗೀತ ಸಂಯೋಜನೆಯಲ್ಲಿ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರ ಸಾಹಿತ್ಯವಿದೆ.

0: हेलो आकाशवाणी, हेलो
1: ಹಲೋ ನಮಸ್ತೆ.
0: ನಮಸ್ತೆ, ತಮ್ಮ ಹೆಸರು?
1: ನಾನು ಪುತ್ತೂರಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್.
0: ಹಾಂ ಹೇಳಿ, ಯಾವ ಗೀತೆ ಪ್ರಸಾರ ಮಾಡೋಣ?
1: ನನಗೆ ಬೆಂಕಿಯಲ್ಲಿ ಅರಳಿದ ಚಿತ್ರದಿಂದ ತಾಳಿ ಕಟ್ಟುವ ಶುಭ ವೇಳೆ
0: ಬೆಳಿಗ್ಗೆ ಪ್ರಸಾರ ಮಾಡಿದ್ದೆ ಅಲ್ವಾ ಈ ಗೀತೆಯನ್ನ, ಕೇಳಿದ್ರ ನೀವು?
1: ಹಾಗಾದ್ರೆ ಇದು ಎರಡು ಕನಸು ಚಿತ್ರದಿಂದ ಇಂದು ಏನಗೆ ಗೋವಿಂದ.
0: ಎರಡು ಕನಸು ಚಿತ್ರದಿಂದ ಕೇಳ್ತಾ ಇದ್ದೀರಿ? ಹಿಂದು ಏನಾಗಿ ಗೋವಿಂದ
1: ಗೋವಿಂದ.
0: ಹೌದಾ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ?
1: ಪುತ್ತೂರಿಂದ.
0: ಪುತ್ತೂರಿಂದ ಕರೆ ಮಾಡ್ತಾ ಇದ್ದೀರಿ, ಆಗ್ಲೇ ಒಬ್ರು ಕರೆ ಮಾಡಿದ್ರಲ್ವಾ?
1: ಮಾಡಿದ್ರು ನನಗೆ, ಅವರು ಹೊರಗಿದ್ದಾರೆ, ನನಗೆ ಗೊತ್ತಿಲ್ಲ ಅವರು ಮಾಡಿದ್ದು. ನಾನು ಇಲ್ಲಿ ಬೇರೆ ಕಡೆಯಲ್ಲಿದ್ದೇನೆ.
0: ಹೌದಾ, ಆಯ್ತು. ಹ್ಮ್, ಏನ್ ಮಾಡ್ಕೊಂಡಿದ್ದೀರ ತಾವು?
1: ನಾವು ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರು, ಇವತ್ತು ರಜೆ ನನಗೆ.
0: ಹೌದಾ,
1: ಹೌದು.
0: ಅದರಲ್ಲಿ ಎರಡು ಗೀತೆ ಇದೆ, ನೀವು ಕೇಳಿದೊಂದು ಎಂದೆಂದು ನಿನ್ನನ್ನು ಅದನ್ನ ಪ್ರಸಾರ ಮಾಡ್ಲು
1: ಎರಡು. ಅದನ್ನು ಮರೆತು.
0: ಓಕೆ ಓಕೆ, ಸಮಯ ಅಭಾವನೂ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
0: ಓಕೆ.

0: ನಿಮ್ಮ ಕರೆ ನಿಮಗೊಂದು ಗೀತೆ ನೇರ ಫೋನಿನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 10:32 ಆಗುತ್ತಲಿದೆ. ಇನ್ನು ಮುಂದೆ ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು.
1: ಕರ್ನಾಟಕ .gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ಹಿಂದಿನ ಸುನಹರೆ ಪಲ್ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಮೊಹಮ್ಮದ್ ರಫಿ ಹಾಗೂ ಬಲ್ವೀರ್ ಅವರ ದನಿಯಲ್ಲಿ ನಯಾ ಡೋರ್ ಚಿತ್ರದ ಗೀತೆ. ಸಾಹಿರ್ ಲುಧಿಯಾನ್ವಿ ಅವರ ಸಾಹಿತ್ಯಕ್ಕೆ ಓಪಿ ನಾಯರ್ ಅವರ ಸಂಗೀತವಿದೆ.

ಕ್ಯಾರವಾನ್ ಚಿತ್ರಕ್ಕಾಗಿ ಆಶಾ ಭೋಸ್ಲೆ ಹಾಗೂ ಮೊಹಮ್ಮದ್ ರಫಿ ಹಾಡಿರುವ ಗೀತೆ. ಮಜ್ರು ಅವರ ಸಾಹಿತ್ಯಕ್ಕೆ ಆರ್ ಡಿ ಬರ್ಮನ್ ಅವರ ಸಂಗೀತವಿದೆ.

ಮೊಹಮ್ಮದ್ ರಫಿಯವರ ದನಿಯಲ್ಲಿ ಜಿಗರಿ ದೋಸ್ತ್ ಚಿತ್ರದ ಗೀತೆ, ಆನಂದ್ ಭಕ್ಷಿಯವರ ಸಾಹಿತ್ಯಕ್ಕೆ ಲಕ್ಷ್ಮೀಕಾಂತ್ ಪ್ಯಾರೇಲಾಲ್ ಅವರ ರಾಗ ಸಂಯೋಜನೆ ಇದೆ.

0: ರಕ್ತದಾನ ಒಂದು ಪವಿತ್ರ ಸೇವೆ. ಯಾರು ಯಾವ ಸಂದರ್ಭದಲ್ಲಿ ರಕ್ತದಾನ ಮಾಡಬಹುದು ಎನ್ನುವುದನ್ನು ತಜ್ಞ ವೈದ್ಯರಿಂದ ತಿಳಿದು ರಕ್ತದಾನ ಮಾಡಿ. ರಕ್ತದಾನವೆಂದರೆ ಇನ್ನೊಂದು ಜೀವ ಉಳಿಸುವ ಕೆಲಸ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSUWSSB.karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
3: ರಾಜೇಂದರ್ ಕೃಷನ್ ಅವರ ಸಾಹಿತ್ಯಕ್ಕೆ ಹನ್ಸ್ರಾಜ್ ಬೇಲ್ ಅವರ ಸಂಗೀತವಿರುವ ಸಿಕಂದರ್ ಇ ಆಜಂ ಚಿತ್ರದ ಗೀತೆ ಹಾಡಿದ್ದಾರೆ ಮೊಹಮ್ಮದ್ ರಫಿ.

0: ಇವತ್ತು ಪಾರ್ಟಿ ಬೇಕೇ ಬೇಕು.
1: ಮೊದಲು ಚಾಂಪಿಯನ್ ಜೊತೆ ಸೆಲ್ಫಿ ತಗೊಳ್ಳೋಣ.
0: ಐಡಿಯಾ, ಇಲ್ಲೇ ಮಾಡೋಣ ಪಾರ್ಟಿ, ಪಿಜ್ಜಾ ಪಾರ್ಟಿ. ಏ ಬೇಗ ನಿನ್ ಕಾರ್ಡ್ ಮತ್ತೆ ಪಿನ್ ಕೊಡೆ.
2: ನನ್ ಕಾರ್ಡ್ ನ ಡೀಟೇಲ್ಸ್ ನಾನೇ ಹಾಕ್ತೀನಿ. RBI ಹೇಳ್ತಾ ಇದೆ ನಿಮ್ಮ ಪಿನ್, OTP, CVV ಅಥವಾ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಯಾರ ಜೊತೆನೂ ಶೇರ್ ಮಾಡಬೇಡಿ. ಆನ್ಲೈನ್ ಬ್ಯಾಂಕಿಂಗ್ ಬರೀ ನಿಮ್ಮದೇ ಕಂಪ್ಯೂಟರ್, ಮೊಬೈಲ್ ಅಥವಾ ಸೆಕ್ಯೂರ್ ನೆಟ್ವರ್ಕ್ ನಿಂದಲೇ ಮಾಡಿ.
0: ಬೈ ಗರ್ಲ್ಸ್. ಎಲ್ಲಿ ಹೋಗ್ತಿದ್ಯಾ?
1: ಕೇಳಿಸಲ್ವಾ?
0: ನೋ ಶೇರಿಂಗ್.
2: RBI ಹೇಳ್ತಾ ಇದೆ ಜಾಣರಾಗಿರಿ, ಜಾಗರೂಕರಾಗಿರಿ.
3: ಶ್ರೋತೃಗಳೇ, ಸಮಯ 10:55. ಇನ್ನು ಮುಂದೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಳ್ಳುವ ಮನ್ ಕಿ ಬಾತ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ನಂತರ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ.

ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14ರಂದು ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್, ಒನ್ ನೇಷನ್, ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ INS ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. ಶೇಕಡ 75ಕ್ಕೂ ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆಹನಿಯನ್ನು ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4ರಿಂದ ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿಲು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯೂ ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ
ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ.
ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ಬಗೂಚಾಪಿಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ಬಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. ಇಬ್ಬರು ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಝಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು.
ಭಾಡಸ್ ಪ್ರದೇಶದಲ್ಲಿ ಒಂದು ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. 12 ಜುಲೈ ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ 60 ವರ್ಷಗಳ ನಂತರ ಭಾರತೀಯ ಬೂದು ಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ, ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. POP ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪ.

ಪೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಗೆ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ ಮತ್ತು ಖುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ.
ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

0: ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27 ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15 ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು MyGov ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು KSathyaprasad. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾ AS ಶಂಕರನಾರಾಯಣ. ನಿರ್ಮಾಣ KV ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಪ್ರಸಾರವಾಯಿತು. ಶ್ರೋತೃಗಳೇ, ಗಮನಿಸಿ, ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಈ ರಾತ್ರಿ 8 ಗಂಟೆಗೆ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮರುಪ್ರಸಾರವಾಗಲಿದೆ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಇಂದು ಕಾರ್ಗಿಲ್ ವಿಜಯ ದಿನ. ನಮ್ಮ ಸೈನಿಕರ ಅಸಾಧಾರಣ ಧೈರ್ಯ ಹಾಗೂ ಶೌರ್ಯವನ್ನು ಕಾರ್ಗಿಲ್ ವಿಜಯ್ ದಿವಸ್ ನೆನಪಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಆಕಾಶವಾಣಿಯ ಜನಪ್ರಿಯ ಮನ್ ಕಿ ಬಾತ್ನ 136ನೇ ಆವೃತ್ತಿಯಲ್ಲಿ ದೇಶ ವಿದೇಶಗಳಲ್ಲಿರುವ ಭಾರತೀಯರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಹಾಗೂ ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು ಎಂದರು. ಕಾರ್ಗಿಲ್ ವಿಜಯ್ ದಿವಸ್ದಂದು ಎಲ್ಲ ವೀರ ಸೈನಿಕರಿಗೆ ಹಾಗೂ ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುವುದಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಇಂದು ಭಾರತವು ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯವನ್ನು ನಿರಂತರವಾಗಿ ಬಲಪಡಿಸುತ್ತಿದೆ ಎಂದರು. ಕಾರ್ಗಿಲ್ ವಿಜಯ ದಿನದ ಹಿನ್ನೆಲೆ ಕಾರ್ಗಿಲ್ ಯುದ್ಧದ ಅಮರ ವೀರರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಗೌರವ ನಮನಗಳನ್ನು ಸಲ್ಲಿಸಿದ್ದಾರೆ. ದೇಶ ಕಾಯುವ ಸೈನಿಕರ ತ್ಯಾಗ ಹಾಗೂ ಸೇವೆಯು ಸದಾ ಸ್ಮರಣೀಯ ಎಂದು ತಮ್ಮ ಎಕ್ಸ್ ಖಾತೆ ಮೂಲಕ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ್ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಸಮೀಪದ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಆರ್ ಸ್ನೇಹಲ್, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು, ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಗೌರವ ನಮನ ಸಲ್ಲಿಸಿದರು. ಭಾರತೀಯ ರೈಲ್ವೆ ಇಲಾಖೆ ಅಧೀನದ ರೈಲುಗಳಲ್ಲಿ ಬಯೋ ಟಾಯ್ಲೆಟ್ ಪರಿಚಯಿಸಿರುವ ಹಿನ್ನೆಲೆ ಸ್ವಚ್ಛತೆ ಹಾಗೂ ನೈರ್ಮಲ್ಯದಲ್ಲಿ ಗಮನಾರ್ಹ ಸುಧಾರಣೆಯಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದರು. ಬೆಂಗಳೂರು ವಿಭಾಗೀಯ ರೈಲ್ವೆ ಕಚೇರಿಯಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆ ಸಚಿವ ಕೃಷ್ಣ ಬೈರೇಗೌಡ ಜಂಟಿ ಅಧ್ಯಕ್ಷತೆಯಲ್ಲಿ ಜರುಗಿದ ರೈಲ್ವೆ ಭೂಮಿ ಹಾಗೂ ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯ ಘನತ್ಯಾಜ್ಯ ನಿರ್ವಹಣೆ ಕುರಿತ ಅಧಿಕಾರಿಗಳ ಸಭೆಯಲ್ಲಿ ಅವರು ಮಾತನಾಡಿದರು. ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಇಲಾಖೆಗಳ ನಡುವೆ ಪರಸ್ಪರ ಸಮನ್ವಯ ಅಗತ್ಯ ಎಂದರು. ಬೆಂಗಳೂರಿನಲ್ಲಿ ತ್ಯಾಜ್ಯ ಮುಕ್ತತೆ ಉದ್ದೇಶದಿಂದ ಆಗಸ್ಟ್ 1ರಿಂದ ಒಂದು ತಿಂಗಳ ಕಾಲ ಸ್ವಚ್ಛತಾ ಅಭಿಯಾನ ಆರಂಭಿಸಲಾಗುವುದು ಎಂದು ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದರು. ಹೊಸಪೇಟೆ ನ್ಯಾಯಾಲಯದ ಆವರಣದಲ್ಲಿ ನೂತನ ವಿಜಯನಗರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರವನ್ನು ರಾಜ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಪ್ರದೀಪ್ ಸಿಂಗ್ ಯರೂರ್ ಉದ್ಘಾಟಿಸಿದರು. ಕರ್ನಾಟಕ ರೈತ ಸುರಕ್ಷೆ ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಪ್ರಸಕ್ತ ಮುಂಗಾರು ಹಂಗಾಮಿಗೆ ರೈತರು ಹೆಸರು ನೋಂದಾಯಿಸಲು ಈ ತಿಂಗಳ 31 ಕೊನೆಯ ದಿನವಾಗಿದೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಹಿನ್ನೆಲೆ ಬೀದರ್ ಜಿಲ್ಲೆಯ ಒಟ್ಟು 6 ವಿಧಾನಸಭಾ ಕ್ಷೇತ್ರಗಳಲ್ಲಿ 940,423 ಅರ್ಜಿಗಳು ಸ್ವೀಕೃತಗೊಂಡಿವೆ ಎಂದು ಚುನಾವಣಾಧಿಕಾರಿ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಆಕಾಶವಾಣಿ ಸಮಯ ಆಗಿದೆ 12:05:33. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮವಾದಂತಹ ಸ್ವಾಗತ. ಇವತ್ತು ಒಂದು ವಿಶೇಷ ದಿನ ಅಂತಾನೆ ಹೇಳಬಹುದು. ಯಾಕೆ ಅಂತೀರಾ? ನಮ್ಮ ಜೊತೆಗಿರುವಂತಹ ಕಲಾವಿದೆ ಈ ದಿನವನ್ನ ವಿಶೇಷ ಮಾಡಿದ್ದಾರೆ. ಡಾಕ್ಟರ್ TS ಸತ್ಯವತಿ. ಸಂಗೀತ ಪ್ರಪಂಚದಲ್ಲಿ ಸುಪರಿಚಿತವಾದಂತಹ ಹೆಸರು ಇದು. ಎಷ್ಟು ಜನ ಶಿಷ್ಯರನ್ನ ತರಬೇತಿಗೊಳಿಸಿದ್ದಾರೆ ಅನ್ನೋದು ಬಹುಶಃ ಸಂಖ್ಯೆಗೆ ಸಿಲುಕಲಾರದ್ದು ಅಂತ ಅನ್ಸುತ್ತೆ. ಸಂಸ್ಕೃತ ವಿಷಯ ಇರಬಹುದು, ಸಾಹಿತ್ಯಿಕ ವಿಷಯ ಇರಬಹುದು, ಸಂಗೀತದ ವಿಷಯ ಇರಬಹುದು, ಉಪನ್ಯಾಸ ಇರಬಹುದು, ಭಕ್ತಿ ಸಂಗೀತದ ವಿಷಯ ಇರಬಹುದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಛಾಪು ಮೂಡಿಸಿರುವಂತಹ ಈ ಕಲಾವಿದೆಗೆ 2025 ಸಾಲಿನ ಕೇಂದ್ರ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಮೇಡಮ್ ನಮಸ್ಕಾರ.
3: ನಮಸ್ಕಾರ.
2: ನಿಮಗೆ ಅಭಿನಂದನೆಗಳು ಮೊದಲನೇದಾಗಿ.
3: ತುಂಬಾ ಧನ್ಯವಾದಗಳು.
2: ಈ 2025 ಅಕಾಡೆಮಿ ಪ್ರಶಸ್ತಿ ಬಂದಿರೋದು ಆಶ್ಚರ್ಯ ಅಂತೇನು ಅನ್ಸಲ್ಲ, ಯಾಕಂದ್ರೆ ನೀವು

0: ಅಷ್ಟು ದೊಡ್ಡ ಕಲಾವಿದೆ ವಾಗ್ಮಿ ಕೂಡ ನೀವು. ನಿಮ್ಮ ಉಪನ್ಯಾಸಗಳನ್ನ ಕೇಳದೆ ಇರೋರೇ ಇಲ್ಲ ಅನ್ಸುತ್ತೆ ಕರ್ನಾಟಕದಲ್ಲಿ ಬಹುಶಃ. ಈ ಒಂದು ಪಯಣ ಆರಂಭ ಆಗೋದಕ್ಕೆ ಒಂದು ಬುನಾದಿ ಇರ್ಬೇಕಲ್ವಾ? ಆ ಬುನಾದಿ ಆರಂಭ ಆಗಿದ್ದು ನಿಮ್ಮ ತಾಯಿಯಿಂದ ಅಂತ ನಾವು ಕೇಳ್ತಾ ಇರ್ತೀವಿ, ಅದ್ರ ಬಗ್ಗೆ ಒಂದ್ಸೂರ್ ಹೇಳ್ತೀರಾ?
1: ಸತ್ಯವಾದ ಮಾತು. ನಮ್ಮ ಮನೆಯಲ್ಲಿ ನಾವು 4 ಜನ ಮಕ್ಕಳು, ಹಿರಿಯ ಅಕ್ಕಂದ್ರಿಬ್ರು ಒಳ್ಳೆ ಸಂಗೀತಗಾರ್ತಿಯರು, ಹೆಸರು ಕೇಳೇ ಇರ್ತೀರಾ, ವಸಂತ, ಮಾಧವಿ ಮತ್ತು ವಸುಂಧರ. ನನ್ನ ಅಣ್ಣ ಕೂಡ ನರಸಿಂಹಸ್ವಾಮಿ ಅಂತ, ಅವನಿವ ಅಮೆರಿಕದಲ್ಲಿದ್ದಾನೆ, ಅವನು ಇವತ್ತಿಗೂ ಹಾಡ್ತಾನೆ. ಸಂಗೀತ ತುಂಬಾ ಪ್ರೀತಿ, ಮತ್ತೆ ತಾನು ಹಾಡುಗಾರ ಸ್ವತಃ. ನಾನು ಕೊನೆಯವಳು. ನಮ್ಮ 4 ಜನಕ್ಕೂ ಸಂಗೀತ ಮತ್ತು ಸಾಹಿತ್ಯ ಸಮವಾಗಿ ಹುಟ್ಟಿದ ದಿನದಿಂದಲೇ ಅಂತ ಬೇಕಾದರೂ ಅನ್ಕೋಬಹುದು ನನ್ನ ಮಟ್ಟಿಗೆ. ಏಕೆಂದ್ರೆ ನನಗೆ ಮತ್ತು ನನ್ನ ಅಕ್ಕಂದಿರಿಗೆ ಸಾಕಷ್ಟು ವಯಸ್ಸಿನ ಅಂತರ ಕೂಡ ಇರೋದ್ರಿಂದ ಹುಟ್ಟು ಹಾಕಿ ಬೆಳೆಸಿ ಕಡ್ಡಾಯವಾಗಿ ನಾವು ಅದನ್ನ ಮಾಡಲೇಬೇಕು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ದು ಅಮ್ಮ. ಅದು ಹೇಗೆ ಅಂತ ಹೇಳಿದ್ರೆ, ನಮಗೆ ಅಲ್ಲಿ ಆಯ್ಕೆ ಇಲ್ಲ. ಇದು ಮಾಡಬೇಕು ಅಂದ್ರೆ ಮಾಡಬೇಕು. ಎಷ್ಟರ ಮಟ್ಟಿಗೆ, ಬೆಳಗ್ಗೆ 4:30 ಹೇಳಬೇಕು, ನಿನಗಿಷ್ಟ ಇಲ್ಲ ಗೊತ್ತು, ಆದರೆ ನೀ ಹೇಳಬೇಕು, ಈ ಹಾಡು ಹಾಡಬೇಕು, ಮೊನ್ನೆ ಹೇಳ್ಕೊಟ್ಟಿದ್ದು ಒಪ್ಪಿಸ್ಬೇಕದನ್ನ, ಆಗ ಹಾಡಬೇಕು. ಹೀಗೆ ಅವರದ್ದು ಒಂದು ತರಬೇತಿ. ಮತ್ತೆ ಆಗಲೇ ಕಾಲದಲ್ಲಿ ಏನೇನು ನಮಗೆ ಪತ್ರಿಕೆಗಳು ಬರ್ತಾ ಇತ್ತು, ಪುಸ್ತಕಗಳು ಬರ್ತಾ ಇದ್ವು, ಮಾಸಿಕಗಳು, ಅದೆಲ್ಲ ಮನೆಗೆ ಬೀಳ್ತಾ ಇತ್ತು.
0: ಓದಬೇಕು,
1: ಓದಲೇಬೇಕು. ಮತ್ತೆ ಅದರ ಬಗ್ಗೆ ಒಂದಿಷ್ಟು ವಿಮರ್ಶೆ, ಚರ್ಚೆ ಎಲ್ಲ ಮನೆಯಲ್ಲಿ ನಮ್ಮದೇ ಆದ ರೀತಿಯಲ್ಲಿ ನಡೆಯೋದು. ವಾರಕ್ಕೊಂದು ಸಲ ಅವರು ಕೊಟ್ಟಂತಹ ವಿಷಯವನ್ನ ಕುರಿತು ಒಂದೊಂದು ಪುಟದ, ಎರಡೆರಡು ಪುಟದ, ನಮ್ಮ ನಮ್ಮ ಸ್ವಸಾಮರ್ಥ್ಯಕ್ಕೆ ಅನುಗುಣವಾಗಿ ಒಂದು ಲೇಖನ ಬರಿಬೇಕು. ಅದಕ್ಕೆ ಅಂಕ ಕೂಡ ಕೊಡೋರು ಸಾಯಂಕಾಲದ ಹೊತ್ತಿಗೆ.
0: ಅಲ್ಲ, ನಿಜವಾಗ್ಲೂ ಮನೆಯೇ ಮೊದಲ ಪಾಠಶಾಲೆ, ತಾಯಿ ತಾನೇ ಮೊದಲ ಗುರುವು.
1: ಹೌದು, ಇದನ್ನ ನಾನು ಎಲ್ಲ ಕಡೆಯಲ್ಲೂ ಹೇಳಿರ್ತೇನೆ. ಯಾಕಂದ್ರೆ ಅಂಥದ್ದೊಂದು ಇಲ್ಲದೆ ಇದ್ರೆ ನಾವು ಹೇಗೆ ಏನನ್ನಾದರೂ ಮಾಡೋದಕ್ಕೆ ಸಾಧ್ಯ? ಯಾವ ಮಕ್ಕಳಿಗೂ ಆ ವಯಸ್ಸಿನಲ್ಲಿ ಸ್ವಯಂ ಪ್ರೇರಿತರಾಗಿ ಏನೋ ಒಂದು ಮಾಡಿಬಿಡ್ಬೇಕು ಅನ್ನೋಂಥದ್ದು ಇರಲ್ಲ. ಏನೋ ಒಂದು ಇನ್ಸೆಂಟಿವ್ ಬೇಕಾಗತ್ತೆ ಒಂದು ಅವ್ರನ್ನ ಆಕರ್ಷಿಸೋದಕ್ಕೆ. ಹಾಗೆ ಒಂದು ಸ್ಕೂಲ್ನಲ್ಲಾಗಲಿ ಯಾವುದೇ ಸ್ಪರ್ಧೆ, ಅದು ಡಿಬೇಟ್ ಆಗಬಹುದು ಅಥವಾ ಚರ್ಚಾ ಸ್ಪರ್ಧೆ, ಇದು ಯಾವುದೇ ಆಗ್ಬೋದು, ಲೇಖನ ಸ್ಪರ್ಧೆ ಆಗ್ಬೋದು, ಅದಕ್ಕೆ ಕಳಿಸ್ಬಿಡೋರು. ಹೋಗಲೇಬೇಕು, ಅವರು ಒಂದಷ್ಟು ಪಾಯಿಂಟ್ಸ್ ಹಾಕೋರು. ಮುಂದೆ ಮುಂದೆ ಮುಂದೆ ನನಗಿದು ಆಗೋಲ್ಲ, ನಿಮ್ಮ ಟೀಚರ್ನ ಕೇಳು ಅಂತ ಹೇಳಿ ನಮ್ಮ ಟೀಚರ್ಗಳ ಹತ್ರ ಹಾಕಿಸ್ಕೊಂಡು ಹೋಗಿ ಫಸ್ಟ್ ಪ್ರೈಸ್, ಅದು ಬರಲೇಬೇಕು, ಆ ರೀತಿಯಾದಂಥ ಒಂದು ಒತ್ತಾಸೆ. ತಗೊಂಡು ಬಂದರೆ ಪ್ರೈಸು, ಮನೇಲಿ ಹಬ್ಬ, ಒಂದು ಸಿಹಿ ಮಾಡಲೇಬೇಕು, ಗೆಳೆಯರನ್ನ ಕರೆದು ಎಲ್ಲರಿಗೂ ಕೊಟ್ಟು ಸಂತೋಷ ಪಡಬೇಕು.
0: ಈಗಿನ ದಿನಗಳಲ್ಲಿ ನಾವು ಇದನ್ನ ಯೋಚನೆ ಮಾಡುವಾಗ ಪಿಯರ್ ಪ್ರೆಷರ್ ಅಂತ ಹೇಳ್ತಾರೆ.
1: ಕರೆಕ್ಟ್.
0: ಆದ್ರೆ ಈ ಪಿಯರ್ ಪ್ರೆಷರ್ ಅನ್ನೋದಕ್ಕಿಂತ ಇದು ಒಂದು ಒತ್ತಾಸೆ, ಉತ್ತೇಜನ ಇದ್ರೆ ಮಕ್ಕಳು ಮುಂದುವರ್ಕೊಂಡು ಹೋಗೋದಕ್ಕೆ ಸಾಧ್ಯ ಅನ್ನೋದಕ್ಕೆ ನಿಜವಾದ ಸಾಕ್ಷಿ.
1: ಹೌದು, ಬಲವಂತವಾಗಿ ಏನನ್ನು ಮಾಡಿಸೋದಕ್ಕೆ ಸಾಧ್ಯ ಇಲ್ಲ. ಅವರು ಪ್ರೀತಿಯಿಂದ ಮಾಡುವ ಹಾಗೆ ಒಂದು ವಾತಾವರಣ ನಿರ್ಮಾಣ ಮಾಡೋದಿದೆಯಲ್ಲ, ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಕೆಲವರಿಗೆ ಮಾತ್ರ ಅದಿರುತ್ತೆ, ಅವರಿಗೆ ಅದು ತುಂಬ ಉತ್ಕಟವಾಗಿ ಬೇಕು ಅಂತ ಆಗಬೇಕು ತಂದೆ ತಾಯಂದ್ರಿಗೆ. ಆದರೆ ಹೇಗೆ ಹೇಗೋ ಮಾಡಿದ್ರೆ ಮಕ್ಕಳಿಗೆ ಅದು ತುಂಬ ಒತ್ತಡನೂ ಆಗಬಹುದು, ಮತ್ತೆ ಅವರದನ್ನು ಬಿಟ್ಟು ತೀರ ತದ್ವಿರುದ್ಧವಾಗೂ ಹೋಗುವಂಥದ್ದೇ ಇದೆ ಎಷ್ಟೋ ಸಲ. ಹಾಗಾಗಿ ಅವರಿಗೆ ಇಷ್ಟವಾಗುವಂಥದ್ದನ್ನೂ ಮಾಡ್ತಾ ನೀ ಮಾಡ್ತಾ ಇರೋದು ಚೆನ್ನಾಗಿದೆ, ಬೆಂತಟ್ಬೇಕು, ಪ್ರೋತ್ಸಾಹ ಬೇಕು. ಕೇವಲ ಬಯ್ಯೋದಲ್ಲ, ಒಂದೇನೋ ಒಂದು ಸಣ್ಣ ಒಂದು ಬಹುಮಾನ ತಂತು ಅಂದರೆ ಅದು ಫಸ್ಟ್ ಪ್ರೈಸೇ ಆಗಬೇಕು ಅಂತಿಲ್ಲ, ಎಲ್ಲೋ ಒಂದು ಕಡೆ 3ನೇ ಪ್ರೈಸು ಬರುತ್ತೆ, ಬಹುಮಾನ ಬಂದಿರುತ್ತೆ ಆ ಕಾಲ.
0: ಈಗ ನೀವು ಹೇಳ್ತಾ ಇದ್ರಿ ನಿಮ್ಮ ತಾಯಿ ಬಗ್ಗೆ ಹೇಳುವಾಗ, ಒಂದು 4 ಸಾಲು ಫಸ್ಟ್ ಒಂದು 4 ಸ್ಟೆಪ್ಸ್ ಹೇಳ್ಕೊಟ್ಬಿಟ್ಟು ಅದಾದ್ಮೇಲೆ ಉಳಿದಿದ್ದನ್ನ ನಿಮ್ಮ ಟೀಚರ್ ಹತ್ರ ಹೇಳಿಸ್ಕೊ ಅಂತ ನನಗೆ ಗೊತ್ತಿಲ್ಲ. ಈ ಒಂದು ಗೈಡೆನ್ಸ್ ಇದೆಯಲ್ಲ, ಈ ಜೊತೆಗೆ ನಿಲ್ಲುವಂಥದ್ದು, ಅದು ಪೋಷಕರ ಜೊತೆಗೆ ನಿಂತಾಗ ಪಿಯರ್ ಪ್ರೆಷರ್ ಅನ್ನಿಸ್ಕೊಳ್ಳೋ
1: ಆಗೋಲ್ಲ. ಹಲವಂ ಬಲ್ಲವರಿಂದ ಕಲಿತು,
0: ನಿಜ,
1: ಯಾರ್ಯಾರ ಹತ್ರ ಏನೇನು ಒಳ್ಳೇದಿದೆ ಕಳಿಸೋರು ಅವ್ರ ಹತ್ರ, ಅದು ಅವರು ತುಂಬಾ ಬುದ್ಧಿವಂತರು, ಅದನ್ನ ಅವ್ರ ಹತ್ರ ಕೇಳ್ಕೊಂಡು ತಿಳ್ಕೊಂಡು ಬಾ. ಇದು ತುಂಬಾ ತುಂಬಾ ಕೆಲಸ ಮಾಡಿದೆ ಅದು. ಇವತ್ತು ಏನೇನು ನಾವು 4 ಜನ, ನಾನು ಅಂತ ಮಾತ್ರ ಅಲ್ಲ, ನಾವು 4 ಜನ ಇವತ್ತು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಏನನ್ನ ಸಾಧನೆ ಅಂತ ಮಾಡಿದ್ದೇವೆ, ಅದರಲ್ಲಿ 99.9% ಅವ್ರಿಗೆ ಹೋಗಬೇಕಾಗತ್ತೆ.
0: ತಂದೆ ತಾಯಿಯ ಅಷ್ಟೇ ಪ್ರಾಧಾನ್ಯತೆ ಬಹುಶಃ ನಿಮಗೆ ಕೊಟ್ಟವರು ಅಂತಂದ್ರೆ ನಿಮ್ಮ ಗುರುಗಳು ಅಂತ ಹೇಳ್ಬೋದು.
1: ಅದು ನಂತರದ ದಿನಗಳಲ್ಲಿ, ಆರಂಭದಲ್ಲಿ ಅಮ್ಮ, ಆಮೇಲೆ ಸರಿಯಾದ ಗುರುಗಳನ್ನ ಹಿಡಿದು. ಏಕೆಂದ್ರೆ ಮನೆಯಲ್ಲಿಯೇ 2 ಅಕ್ಕಂದ್ರೆ ನನಗೆ ಗುರುಗಳು, ವಿದ್ವತ್ತು ಫಸ್ಟ್ ರ್ಯಾಂಕ್ ಬಂತು, ಅಲ್ಲಿಯವರೆಗೂ ಪಾಠ ಎಲ್ಲ ಅಲ್ಲಿದ್ದೇನೆ, ಹೊರಗಡೆ ಹೋಗಿದ್ದೇ ಇಲ್ಲ.
0: ಓಕೆ.
1: ಅದಾಗಿ ನನಗೆ ಒಂದು ರಾಷ್ಟ್ರೀಯ ಇದು ಸಾಂಸ್ಕೃತಿಕ ವಿದ್ಯಾರ್ಥಿ ವೇತನ, ನ್ಯಾಷನಲ್ ಕಲ್ಚರಲ್ ಸ್ಕಾಲರ್ಶಿಪ್, ಅದಕ್ಕೆ ಅಪ್ಲೈ ಮಾಡಿದಾಗ ಬಂದ್ಬಿಡ್ತದು. ಆಗ ನಾನು MA ಇನ್ನೂ ಸೇರ್ತಾ ಇದ್ದೆ, ಆಗ ಮೇಷ್ಟ್ರು ಶ್ರೀಕಂಠನ್ನವರು ಅವ್ರ ಹತ್ರ ನಾನು ಕೇಳಿಕೊಂಡು ತಮ್ಮ ಹತ್ರ ಕಲಿಬೇಕು ಅಂತ. ಯಾಕೆಂದರೆ ಆಕಾಶವಾಣಿಯಲ್ಲಿ ಅವರು ಗುರುಗಳಾಗದೇ ಇರೋರೇ ಇಲ್ಲ ಅನಿಸುತ್ತೆ.
0: ಗಾನವಿಹಾರದ ಮೂಲಕ
1: ಎಲ್ಲರೂ ಸಂಗೀತದ ವಿದ್ಯಾರ್ಥಿಗಳೆಲ್ಲ ಅವರ ವಿದ್ಯಾರ್ಥಿಗಳೇ ಪರೋಕ್ಷವಾಗಿ. ನನಗೆ ಪ್ರತ್ಯಕ್ಷವಾಗಿ ಅವ್ರ ಹತ್ರ ಕಲಿಬೇಕು ಅನ್ನೋ ಅಪೇಕ್ಷೆ ಬಹಳ ದಿನಗಳಿಂದ ಇತ್ತು. ಹೊರಗೆ ಹೋಗೋದೇ ಆದರೆ ಅದು ಶ್ರೀಕಂಠನ್ ಮೇಷ್ಟ್ರೇ ಆಗಬೇಕು ಅಂತ. ಹಾಗಾಗಿ ಹೋಗಿ ನಮ್ಮ ತಾಯಿಯವ್ರ ಜೊತೆಯಲ್ಲಿ ಕೇಳಿದೆ. ಅವರು ಬಹಳ ಸಂತೋಷದಿಂದ ಒಪ್ಕೊಂಡ್ರು. ಅಷ್ಟೊತ್ತಿಗೆ ನನಗೆ ವಿದ್ವತ್ ಆಗಿತ್ತು. ತುಂಬ ಸಂತೋಷ, ಅವರು ಹೇಳ್ಕೊಡ್ತೀನಿ ಅಂತ ಒಪ್ಕೊಂಡ್ರು. ಅಲ್ಲಿಂದ ಮುಂದಕ್ಕೆ ಅವರ ಕೊನೆಯ ದಿನಗಳವರೆಗೂ ವಿದ್ಯಾರ್ಥಿನಿಯಾಗಿ ಮುಂದುವರೆದ್ನಲ್ಲ, ನನ್ನ ಸೌಭಾಗ್ಯ ಅದು.
0: ಆ ಒಂದು ದಾಸರ ಸಾಹಿತ್ಯ, ಭಕ್ತಿ ಸಂಗೀತ ನಿಮ್ಮ ಧ್ವನಿಯಲ್ಲಿ, ಅದ್ರ ಬಗ್ಗೆ ಕೇಳೋದೇ ಒಂದು,
1: ಅದಕ್ಕೂ ಗುರುಗಳೇ ಕಾರಣ. ಅವ್ರದ್ದು ಎಷ್ಟು ದೇವರ ನಾಮಗಳಿಗೆ ರಾಗ ಹಾಕಿದ್ದಾರೆ. ಸುಮಾರು ಜನಕ್ಕೆ ಅವರು ಯಾವ ಯಾವ ದೇವರ ನಾಮಗಳಿಗೆ ಅವರು ರಾಗ ಹಾಕಿದ್ದು ಅಂತ ಗೊತ್ತಿಲ್ಲದೆ ಇರಬಹುದು. ನಾರಾಯಣನನ್ನ ಅದು ಅತ್ಯಂತ ಪ್ರಸಿದ್ಧವಾದ್ದು. ಶುದ್ಧನ್ಯಾಸಿ ರಾಗ ಅದು ಮೇಷ್ಟ್ರು ಹಾಕಿರೋದು. ಅದು ಪ್ರಖ್ಯಾತಿಗೆ ಬಂದದ್ದು MS ಅಮ್ಮ ಅವರ ಮೂಲಕ. ತುಂಬಾ ಜನ ಅಂದ್ಕೊಂಡಿದ್ದಾರೆ ಅವರು ಹಾಕಿದ್ದಾರೆ ಅಥವಾ ಅವರಿಗೆ ಬೇರೆ ಯಾರೋ ಹಾಕಿಕೊಟ್ಟಿದ್ದಾರೆ ಅಂತ. ಆದರೆ ಅದನ್ನ ಆ ರಾಗ ಹಾಕಿದ್ದು ಗುರುಗಳು.
0: RK ಶ್ರೀಕಂಠನ್ ಅವರು ಒಮ್ಮೆ ಆಕಾಶವಾಣಿ ಸಂದರ್ಶನದಲ್ಲಿ ಹೇಳ್ತಾ ಇದ್ರು, ಹೇಗೆ MS ಸುಬ್ಬಲಕ್ಷ್ಮಿ ಅವರು ಒಮ್ಮೆ ಬಂದು ಇವ್ರ ಹತ್ರ
1: ಕಲ್ತಿದ್ದಾರೆ
0: ಅಂತ.
1: ಹೌದು ಹೌದು, ಅದೊಂದೇ ಅಲ್ಲ, ಇನ್ನೊಂದು 2-4 ದೇವರ ನಾಮಗಳನ್ನ ಕಲ್ತಿದ್ದಾರವರು. ಗುರುಗಳಿಗೆ ಅದೊಂದು ವಿಶೇಷವಾದ ಶಕ್ತಿ ಅಂತಲೇ ಹೇಳಬೇಕು ಭಕ್ತಿ ಸಂಗೀತ. ಯಾಕೆಂದ್ರೆ ಅವ್ರಿಗೆ ಸಂಗೀತ ಉಸಿರು. ನೀವು ಯಾವಾಗ ಅವರ ಮನೆಗೆ ಹೋಗಿ ಅವ್ರು ಯಾವುದೋ ಒಂದು ಕೃತಿಯ ಸಾಹಿತ್ಯದ ಸ್ಕ್ರಿಪ್ಟ್ ಕೈಯಲ್ಲಿ ಇರೋದೇ ಇರೋದು. ಪಾಠಕ್ಕೆ ಹೋದ್ರೆ ಹಾ ಅದನ್ನು ಪಕ್ಕದಲ್ಲಿ ಇಟ್ಬಿಟ್ಟು ಬಾ ಕೂತ್ಕೋ ಅಂತ ಆಮೇಲೆ ಪಾಠ ಪ್ರಾರಂಭ ಮಾಡೋರು. ಅದಿಲ್ಲದೆ ಇರೋ ಸಮಸ್ತ ಕಾಲವೂ ಕೂಡ ಅವರ ಪತ್ನಿಯವರು ಅದನ್ನು ಹೇಳಿದ್ದಾರೆ. ಒಂದೊಂದು ತಿಂಗಳು ಒಂದೊಂದು ರಾಗ ಅವರು ತೆಗೆದುಕೊಂಡ್ಬಿಡೋರು. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ನಿತ್ಯ ಕರ್ಮಗಳನ್ನು ಮುಗಿಸೋದಕ್ಕೆ ಎಷ್ಟು ಸಮಯ ಬೇಕೋ ಅಷ್ಟೇ, ಇನ್ನು ಮಿಕ್ಕಿದ್ದೆಲ್ಲ ಸಂಗೀತ. ಆ ರೀತಿಯಾದ ತಪಸ್ಸು ಅವ್ರದ್ದು. ಹಾಗಾಗಿ ಅವರು ರಾಗ ಸಂಯೋಜನೆ ಮಾಡುವಾಗ ಅವರು ನಮಗೂ ಹೇಳೋರು, ಒಂದು ಕೃತಿಗೆ ಯಾರದ್ದೇ ಆಗಲಿ ಕೇವಲ ಸಾಹಿತ್ಯ ಇದೆ ಅಂದಾಗ ನೀನು ಎಂಥ ರಾಗ ಹಾಕಬೇಕು, ಹೇಗೆ ಅದನ್ನು ಹಾಡಬೇಕು ಅಂದರೆ ಉದ್ದೇಶ ಏನಿತ್ತು ಕೃತಿಕರ್ತರದ್ದು ಅದನ್ನು ನೀನು ಮನಸ್ಸಿಗೆ ತಂದುಕೋಬೇಕು. ಅದಕ್ಕೆ ನೀನು ಧ್ಯಾನಕ್ಕೆ ಹೋಗಬೇಕಾಗತ್ತೆ. ಮತ್ತು ಒಂದು ಸಂಗತಿಯನ್ನು ಹಾಕಬೇಕಾದ್ರೆ ಅದು ಆ ಕೃತಿ ಅದನ್ನು ಒಪ್ಪಿಕೊಳ್ಳುತ್ತಾ ಅಪ್ಪಿಕೊಳ್ಳುತ್ತಾ ನೋಡು, ಇಲ್ಲದೆ ಇದ್ರೆ ಅದನ್ನು ನಮ್ಮ ಭಾಷೆಯಲ್ಲಿ ಹೇಳೋರು ಒಥಿಯಂದು ಒದಿಯತ್ತೆ ಅಂತ. ಅದು ಒದ್ದುಬಿಡುತ್ತೆ ಕೃತಿ. ಎಂಥ ದೊಡ್ಡ ಮಾತದು! ನಿನಗೆ ಬೇಕಾದ್ದನ್ನು ಹಾಡಬಾರ್ದು. ನನಗೀ ಕಂಠ ತುಂಬ ಚೆನ್ನಾಗಿದೆ, ಈ ಪಲಕ್ ಹಾಕ್ಬಿಡ್ತೀನಿ ಅದಕ್ಕೆ ಅಂದರೆ ಆ ಸಾಹಿತ್ಯ ಅದನ್ನು ತಗೊಳುತ್ತಾ? ಅದನ್ನು ಯೋಚನೆ ಮಾಡಿಬಿಟ್ಟು ಹಾಕಬೇಕು. ಹಾಗಾಗಿ ಇವತ್ತು ಅವರು ಯಾವ ಯಾವ ದೇವರ ನಾಮಗಳಿಗೆ ಭಕ್ತಿ ರಚನೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅದನ್ನು ಬೇರೆ ಯಾರು ಬೇರೆ ಯಾವ ರೀತಿಯಲ್ಲೂ ಹಾಡೋಕ್ಕಾಗಲ್ಲ.
0: ಒಳ್ಳೆ ಗುರುಗಳು ಸಿಕ್ಕ ಹಾಗೇನೆ ಗುರುವಿಗೆ ತಕ್ಕಂಥ ಶಿಷ್ಯರು ಸಿಗೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ ಅನ್ನೋದಕ್ಕೆ ಬಹುಶಃ ನೀವೇ ಸಾಕ್ಷಿ ಅನ್ಸುತ್ತೆ. ನಿಮ್ಮಅಮ್ಮ ಇರಬಹುದು, ಗುರುಗಳಿರಬಹುದು, ಏನ್ ಗೈಡೆನ್ಸ್ ಕೊಟ್ರು ಅದನ್ನ ನೀವು ಅಪ್ಕೊಂಡ್ರಿ ಅಲ್ಲ?
1: ನಂದು ಅದು ಬರೀ ನನ್ನ ಹೆಗ್ಗಳಿಕೆ ಅನ್ಸಲ್ಲ, ನಮ್ಮ ಗುರುಗಳ ಶಿಷ್ಯರು ಅಷ್ಟು ಜನ ಇದ್ದಾರೆ. ಅವರ ಹೆಸರನ್ನು ಉಳಿಸೋದಕ್ಕೆ ಇವತ್ತು ಬಹುಶಃ ಇಡೀ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯ ಮತ್ತು ಆ ಗುಣಮಟ್ಟದ ಶಿಷ್ಯರು ನಮ್ಮ ಗುರುಗಳಿಗೆ ಮಾತ್ರನೇ ಇದ್ದಾರೆ. ಅದು ಆಕಾಶವಾಣಿ ಮೂಲಕವೂ ಆಗತ್ತೆ, ಕಲಿತು ತಾವೇ ರೂಢಿಸ್ಕೊಂಡಿರುವಂಥವರು ಕೂಡ ಅದೇ ಪಂಥದಲ್ಲಿ ಬಂದವರು, ಅಷ್ಟೇ ಸೊಗಸಾಗಿ ಹಾಡೋರು ತುಂಬ ಜನ ಇದ್ದಾರೆ. ಅದಕ್ಕೆ ಗುರುಗಳ ಒಂದು ಶಕ್ತಿಯೇ ದೊಡ್ಡದು ಅಂತ ನನ್ನ ಭಾವನೆ.
0: ನೀವು ಸಾಕಷ್ಟು ಶಿಷ್ಯರನ್ನು ತರಬೇತಿಗೊಳಿಸ್ತಾ ಹೋದ್ರಿ. ಸಂಗೀತ ತರಬೇತಿ ಜೊತೆಗೆ ಸಂಸ್ಕೃತದಲ್ಲೂ ಕೂಡ ನೀವು ಸಾಕಷ್ಟು ಅಧ್ಯಯನ ಮಾಡಿದವರು.
1: ಹಾ, MA MPhil PhD ಕೂಡ ನಾನು ಬೆಂಗಳೂರು ವಿಶ್ವವಿದ್ಯಾಲಯದಿಂದಲೇ ಮಾಡಿದ್ದು. ಸಂಸ್ಕೃತ ಮತ್ತು ಸಂಗೀತ ಅನ್ನೋದು ಎರಡನ್ನು ಬೇರ್ಪಡಿಸಲಾಗಲ್ಲ ಅಂತ ನನ್ನ ಭಾವನೆ. ಏಕೆಂದರೆ ನಮ್ಮ ದೇಶದ ಯಾವುದೇ ಭಾಷೆಯ ಸಾಹಿತ್ಯ ಬೆಳೆದಿರೋದೇ ಸಂಸ್ಕೃತದಿಂದ. ಸಂಸ್ಕೃತ ಇಲ್ಲದೆ ಭಾರತೀಯ ಸಂಸ್ಕೃತಿಯೇ ಇಲ್ಲ. ಹಾಗಾಗಿ ನಮ್ಮ ಸಂಸ್ಕೃತಿಯ ಬೇರುಗಳಿರುವಂತಹ ಭಾಷೆ ಅದು. ಸಂಗೀತ ಇನ್ನೆಷ್ಟು ಎಂಥ ದೊಡ್ಡ ಕಲೆ, ಅದರಲ್ಲಿ ಸಂಸ್ಕೃತ ಹೇಗೆ ಹಾಸುಹೊಕ್ಕಾಗಿ ಸೇರಿದೆ. ಇದನ್ನು ಅನುಭವೈಕ ವೇದ್ಯ, ಅದನ್ನು ಅನುಭವಿಸಿ ಅಧ್ಯಯನ ಮಾಡಿ ತಿಳ್ಕೊಂಡ್ರೆ ಅದೆರಡನ್ನು ಬೇರ್ಪಡಿಸೋಕೆ ಸಾಧ್ಯ ಇಲ್ಲ ಅನ್ನೋ ಸತ್ಯ ನಮಗೆ ಗೋಚರವಾಗುತ್ತೆ. ಹಾಗಾಗಿ ಇದೆರಡೂ ಕೂಡ ನನ್ನ ಜೊತೆ ಜೊತೆಯಲ್ಲೇ ಬರ್ತಾ ಇದೆ. ಇವತ್ತಿಗೂ, ಹಿಂದಕ್ಕೂ, ಇನ್ನು ಮುಂದಕ್ಕೂ ಕೂಡ ಸಂಗೀತ ಮತ್ತು ಸಂಸ್ಕೃತವನ್ನು ಯಾವ ರೀತಿಯಲ್ಲಿ ಜೊತೆಲಿ ತಗೊಂಡು ಹೋಗಬೇಕು ಅನ್ನೋದೇ ನನ್ನ ಗುರಿಯಾಗಿರುತ್ತೆ. ಇದು ಬರೀ ಎಂ ಎ ಮಾಡಿದ್ದು, ಎಂ ಫಿಲ್ ಮಾಡಿದ್ದು, ಈ ಡಿಗ್ರಿಯಿಂದ ಬರಲ್ಲ ಇದು. ಹಾ, ಒಂದು ಅದರಿಂದ ಅಂದರೆ ಅದು ಒಂದು ಕೂಡ ನಮಗೆ ಸಹಾಯಕವಾಗಿ ಕೆಲಸ ಮಾಡುತ್ತೆ ಅನ್ನೋದು ಸುಳ್ಳಲ್ಲ. ಆದರೆ ಅದರ ಪ್ರಯೋಜನವನ್ನು ಪಡ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಹೀಗೆ ಅದು ಎರಡು ಹಾಸು ಹೊಕ್ಕಾಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡ ಮೇಲೆ ಅದರಲ್ಲಿ ಆಳ ಆಳಕ್ಕೆ ಹೋಗುವಂಥ ಪ್ರಯತ್ನ ಮಾಡೋದು. ಮತ್ತು ಒಂದು ಕೃತಿಯ ಪಾಠ ಮಾಡಬೇಕಾದ್ರೆ ಬರೀ ಸ್ವರ ಸಾಹಿತ್ಯ ಹೇಳ್ಕೊಡೋದೇನೆ, ಮತ್ತು ಪದಶಃ ಅರ್ಥವನ್ನು ಮಾತ್ರ ಹೇಳದೆಯೇ ಆ ವಾಗ್ಗೇಯ ಕಾರಣ, ಆಶಯ, ಉದ್ದೇಶ, ಅದರಲ್ಲಿ ಒಳಗಡೆ ಇರುವಂತಹ ಎಷ್ಟೋ ಸಲ ಪುರಾಣದ ಕಥೆಗಳು, ಪ್ರತಿಮೆಗಳು ಎಷ್ಟು ನಮ್ಮ ಶಾಸ್ತ್ರೀಯ ಸಂಗೀತದಲ್ಲಿ ಇದೆ ಅಂದರೆ ಆ ವೈಶಿಷ್ಟ್ಯವೇ ಅದರಲ್ಲಿ ಇದೆ ಅಂತ ಅನಿಸುತ್ತೆ ನನಗೆ.
0: ಈ ಪ್ರತಿಮೆ ಮತ್ತು ಉಪಮೆಗಳನ್ನು ಎಕ್ಸ್ಪ್ಲೇನ್ ಮಾಡದಿರೋದ್ರೆ ಒಂದು ಸಾಹಿತ್ಯ ಅರ್ಥ ಆಗಕ್ಕೆ ಸಾಧ್ಯವೇ ಇಲ್ಲ.
1: ಬರೀ ಸಾಹಿತ್ಯ ಅಲ್ಲ, ಅದು ಅದು ಸಂಗೀತದ ಜೊತೆಗೆ ಹಾಗೆ ಸೇರ್ಕೊಂಡ್ಬಿಟ್ಟಿದೆಯಲ್ಲ. ಮತ್ತು ಎಷ್ಟು ಸುಲಭ ಕ್ರಮದಲ್ಲಿ ನಮ್ಮ ಬದುಕನ್ನೇ ಕಟ್ಟಿಕೊಡಬಹುದಲ್ಲ ಮಕ್ಕಳಿಗೆ ಪಾಠ ಹೇಳುವಾಗ. ಇದನ್ನು ನಾನು ಸಮಗ್ರ ಸಂಗೀತ ಅಂತ ಕರಿತೀನಿ. ಬರೀ ಕೀರ್ತನೆ ಪಾಠ ಮಾಡೋದು, ಬರೀ ಆಲಾಪನೆ ಹೇಳ್ಕೊಟ್ಬಿಡೋದು, ಆ ರಾಗದ ಸ್ವರಗಳು ನೋಡಿಕೊಂಡು, ಇದಲ್ಲ. ಒಟ್ಟಾರೆಯಾದ ಹೋಲಿಸ್ಟಿಕ್ ಅಪ್ರೋಚ್ ಅಂತೀವಲ್ಲ ಇಂಗ್ಲೀಷ್ನಲ್ಲಿ, ಆ ರೀತಿಯಾದಾಗ ಒಂದು ಒಟ್ಟಾರೆ ಒಟ್ಟಂದದ ಸ್ವರೂಪವನ್ನು ಶಿಷ್ಯರಿಗೆ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗುವ ತರಬೇತಿ ಕೊಡಬೇಕು ಅನ್ನೋದು ನನ್ನ ತುಂಬ ತುಂಬ ದೊಡ್ಡ ಆಶಯವೇ. ಅದು ಕಷ್ಟದ ಕೆಲಸ, ಆದರೆ ಅದಕ್ಕಾಗಿ ಪ್ರಾಮಾಣಿಕವಾದ ಪ್ರಯತ್ನ ಪ್ರತಿಯೊಬ್ಬರೂ ಮಾಡಬೇಕು. ಅದರಲ್ಲಿ ಒಂದು ಸ್ವಲ್ಪ ಮಾಡಿದ್ದೇನೆ ಅನ್ನುವಂಥದ್ದು ನನ್ನ ತೃಪ್ತಿ ಅಷ್ಟೇ.
0: ಸ್ವಲ್ಪ ಏನಿಲ್ಲ, ಯಾಕಂದರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇರುವಾಗ, ಎಷ್ಟೋ ಬಾರಿ ನಿಮ್ಮ ಉಪನ್ಯಾಸಗಳನ್ನು ಕೇಳುವಾಗ, ಎಷ್ಟು ಸರಾಗವಾಗಿ ಸುಲಲಿತವಾಗಿ ಅಲ್ಲಲ್ಲಿ ಆ ಒಂದು ಪದಗಳು ಅಥವಾ ಒಂದು ನುಡಿಗಟ್ಟುಗಳು ಇವೆಲ್ಲ ತಾನಾಗ್ತಾನೇ ಉದ್ಭವ ಆಗ್ತಿರುತ್ತೆ. ಹೇಗೆ ಇವರು ಎಲ್ಲಿಂದ ಗಾಳಿಯಿಂದ ಹಿಂಗೆ ಹಿಡಿದು ನಮಗೆ ಕೊಟ್ಬಿಟ್ರ ಅನ್ನೋ ಅಷ್ಟು ಸುಲಲಿತವಾಗಿ ಹೇಳ್ತೀರಾ ನೀವು?
1: ಅದೇ, ಅದಕ್ಕೆ ಈ ಒಂದು ಹಿನ್ನೆಲೆಯೇ ಕಾರಣ. ಒಂದು ಅಲ್ಲಿಂದ ಆರಂಭವಾದ ವಾತಾವರಣ, ಮತ್ತು ನಾನು ವಿದ್ಯಾವರ್ಧಕ ಸಂಘದಲ್ಲಿ ಸಂಸ್ಕೃತ ಉಪನ್ಯಾಸಕಿಯಾಗಿ ಒಂದು 32 ವರ್ಷ ಕೆಲಸ ಮಾಡಿದ್ದೇನೆ. ಅಲ್ಲಿಯ ವಾತಾವರಣ, ಆ ಮ್ಯಾನೇಜ್ಮೆಂಟು, ಎನ್ಲೈಟನ್ ಮ್ಯಾನೇಜ್ಮೆಂಟ್ ಅಂತ, ಅವರು ತುಂಬ ತಿಳುವಳಿಕೆ ಇರೋರು ಮತ್ತು ಬೆಲೆ ತಿಳಿದವರು. ಸಂಗೀತಕ್ಕಾಗಲಿ, ಸಾಹಿತ್ಯಕ್ಕಾಗಲಿ, ಕಲೆಗೆ ಯಾವ ಮಹತ್ವ ಕೊಡಬೇಕು ಅಂತ ಈ ಹೊತ್ತಿನವರೆಗೆ ಅದು ಆ ಸಂಸ್ಥೆಯಲ್ಲಿ ಜ್ವಲಂತವಾಗಿಯೇ ಇದೆ. ಹಾಗಾಗಿ ಅಲ್ಲಿ ನಾನು ಬೆಳೆದದ್ದು, ಎಲ್ಲ ನನ್ನ ಸುತ್ತಮುತ್ತ ಇದ್ದಂಥವರೆಲ್ಲ ನನ್ನನ್ನು ಬೆಳೆಸಿದರು. ದೊಡ್ಡವರ ಸಂಪರ್ಕ,
0: ನಿಜ.
1: ಎಂತೆಂಥವರು, ಎಸ್ ಕೆ ರಾಮಚಂದ್ರ ರಾಯರ್ ಆಗ್ಬೋದು, ಪು ತಿ ನರಸಿಂಹಾಚಾರ್ ಆಗ್ಬೋದು, ನಮ್ಮ ಗುರುಗಳಾಗ್ಬೋದು, ಬಿ ವಿ ಕೆ ಶಾಸ್ತ್ರಿ ಅವರಾಗ್ಬೋದು, ಈ ಒಂದು 10-15 ಹೆಸರುಗಳನ್ನು ನಾನು ಹೇಳಬಲ್ಲೆ. ಕರ್ನಾಟಕ ಗಾನಕಲಾ ಪರಿಷತ್ತಿನಲ್ಲಿ ದೊಡ್ಡ ವಿದ್ವಾಂಸರ ಸಂಪರ್ಕ, ಅವರ ಸಂಗೀತ ಕೇಳುವ, ನೇರವಾಗಿ ಕೇಳುವ ಅವಕಾಶ, ಕೇಳ್ಮೆ, ಸಂಗೀತ, ಸಂಸ್ಕೃತ, ಈ ಎರಡೂ ಕಡೆಯಿಂದ ನನಗೆ ಒದಗಿದ ವಾತಾವರಣ, ನನಗೆ ಸಿಕ್ಕ ಒಂದು ಅವಕಾಶಗಳು, ಮತ್ತು ಸಿಕ್ಕ ಪ್ರೋತ್ಸಾಹ, ಸಮಯಕ್ಕೆ ಸರಿಯಾಗಿ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಅವಕಾಶ ಆಯಿತು.
0: ಈ ಕೇಳ್ಮೆ ಅಂತಂದ ಕೂಡಲೇ ನಮ್ಮ ಮನಸ್ಸಿಗೆ ಬರೋ ಸಂಸ್ಥೆನೇ ಆಕಾಶವಾಣಿ.
1: ನಿಜ,
0: ಕಿವಿ ಎಷ್ಟು ಪ್ರಾಧಾನ್ಯ, ಶ್ರವಣಕ್ಕೆ ಪ್ರಾಧಾನ್ಯತೆ ಕೊಟ್ಟರು.
1: ಖಂಡಿತ, ಕಣ್ಣಿಗೆ ಆಯಾಸ ಆಗುತ್ತಂತೆ, ಅದು ಆಯಾಸ ಆದ ತಕ್ಷಣ ತಾನೇ ಮುಚ್ಕೊಂಡ್ಬಿಡುತ್ತೆ, ಕಿವಿಗೆ ಆಯಾಸ ಆಗೋಲ್ಲ. ನಾವು ಅದನ್ನು ಏನಾದರೂ ಕರ್ಕಶವಾಗಿದ್ದರೆ ಕೈಯಿಂದ ಮುಚ್ಕೋಬೇಕಾಗತ್ತೆ, ಇಲ್ಲದಿದ್ದರೆ ಕಿವಿ ತೆರೆದ ಮನಸ್ಸದು, ಅದನ್ನು ತುಂಬುವಂಥದ್ದಿದೆಯಲ್ಲ, ಅದು ಬಹಳ ಕಷ್ಟದ ಕೆಲಸ, ಅದನ್ನು ಆಕಾಶವಾಣಿ ಮಾಡುತ್ತೆ. ಎಂಥ ಮಧುರವಾದ ಸಂಗೀತ, ಎಷ್ಟು ವೈವಿಧ್ಯಮಯವಾದ ಕಾರ್ಯಕ್ರಮಗಳು, ಎಷ್ಟು ನಾನು ಪುಟ್ಟವಳಾಗಿ ನಮ್ಮ ಮನೆಯಲ್ಲಿ ಬೆಳಗ್ಗೆ ಅದರ ವಾದ್ಯ ಸಂಗೀತ ಪ್ರಾರಂಭ ಆಯಿತು ಅಂದರೆ ಆಕಾಶವಾಣಿದು ಸಿಗ್ನೇಚರ್ ಟ್ಯೂನ್ ಪ್ರಾರಂಭ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಅದನ್ನು ಆರಿಸ್ತಾನೇ ಇರಲಿಲ್ಲ, ಅದಲ್ಲಿರಲೇಬೇಕು ಹಿನ್ನೆಲೆಯಲ್ಲಿ. ಒಂದಲ್ಲ ಒಂದು ಒಳ್ಳೆ ಕಾರ್ಯಕ್ರಮ, ಮಕ್ಕಳ ಕಾರ್ಯಕ್ರಮದಿಂದ ಹಿಡಿದು ಎಲ್ಲ ಕಾರ್ಯಕ್ರಮಗಳು.
0: ಈ ಆಕಾಶವಾಣಿಯಲ್ಲಿ ನೀವು ನಡೆಸಿಕೊಟ್ಟಂತಹ ಕಾರ್ಯಕ್ರಮಗಳು, ಡಾಕ್ಟರ್ ವಿ ಬಿ ಆರ್ತಿ ಅವ್ರ ಜೊತೆ ಸೇರಿ ಪ್ರಸ್ತುತಪಡಿಸಿದ ಕಾರ್ಯಕ್ರಮ ಇರಬಹುದು, ಸಂಗೀತದ ಕಾರ್ಯಕ್ರಮ, ಮತ್ತೆ ನಿಮ್ಮ ಜೀವನವನ್ನೇ ಪಯಣವನ್ನು ಆಧರಿಸಿದಂತಹ ಸಂಪತ ಇರಬಹುದು, ನೀವು ಡಾಕ್ಟರ್ ಆರ್ ಕೆ ಶ್ರೀಕಂಠನ್ ಅವ್ರ ಜೊತೆ ಮಾತಾಡಿದಂತಹ ಸಂದರ್ಶನ ಇರಬಹುದು, ಒಂದೊಂದು ಒಂದು ಜ್ಞಾನದ ಭಂಡಾರವನ್ನೇ ತೆರೆದಿಡ್ತಾ ಹೋಗುತ್ತೆ. ಅಷ್ಟರ ಮಟ್ಟಿಗೆ ನೀವು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೆಸರು ಮಾಡುವಾಗ ನೀವು ನಿಮ್ಮ ಶಿಷ್ಯರಿಗೆ ಏನೆಲ್ಲ ಧಾರೆ ಎರೆದಿದ್ದೀರಿ ಅಂತ ಊಹಿಸೋಕ್ಕೂ ಅಸಾಧ್ಯ ಅನ್ಬೋದು.
1: ಹಾಗೇನಿಲ್ಲ, ಇದು ಅನುಭವ. ಅನುಭವವನ್ನು ಹಂಚಿಕೊಳ್ಳೋದಕ್ಕೆ ಒಂದು ಏನೋ ಒಂದು ಭಾಷೆಯ ಬೆಂಬಲವೂ ಬೇಕಾಗತ್ತಲ್ಲ, ಅದನ್ನು ಒದಗಿಸಿಕೊಟ್ಟದ್ದು ನನ್ನ ಒಂದು ಉಪನ್ಯಾಸಕ ವೃತ್ತಿ. ಅಲ್ಲಿ ಹೋಗಿ ಮಕ್ಕಳಿಗೆ ಏನಾದರೂ ಒಂದು ಪಾಠ ಮಾಡಬೇಕಾದ್ರೆ ಹೇಗೆ ಮಾಡಿದರೆ ಅವರಿಗೆ ಅದು ಅರ್ಥ ಆಗುತ್ತೆ ಎನ್ನುವಂಥ ಒಂದು ಪ್ರಯೋಗಶೀಲತೆ ಅದು ಸಂಗೀತ ಹೇಳ್ಕೊಡುವಾಗಲೂ ಬೇಕಾಗತ್ತೆ. ಎಲ್ಲರಿಗೂ ಒಂದೇ ರೀತಿ ಪಾಠ ಆಗೋದಿಲ್ಲ, ಹಾಗಾಗಿ ಅವರವರಿಗೆ ಬೇಕಾಗುವಷ್ಟು ಅವರವರ ಒಂದು ಅಳತೆಗೆ ಸಿಗುವಂತಹ ಭಾಷೆಯನ್ನೂ ಬಳಸ್ತಾ ಮಾಡುವಂಥದ್ದು ಇದೆಯಲ್ಲ. ಇದೆಲ್ಲದಕ್ಕೂ ಕಾರಣ ನಾನು ಬೆಳೆದು ಬಂದಂತಹ ಒಂದು ಪರಿಸರ, ಜನಸಂಪರ್ಕ, ಅವಕಾಶಗಳು, ಅನುಭವ, ಇದಿಷ್ಟು ಸೇರಿಕೊಂಡು ಒಂದಿಷ್ಟು ಮುಂದಕ್ಕೂ ಅದನ್ನು ತೆಗೆದುಕೊಂಡು ಹೋಗೋಕ್ಕೆ ಅವಕಾಶ ಅನುಕೂಲ ಆಗಿದೆ ಅಂತ ನಾನು ಭಾವಿಸ್ತೇನೆ.
0: ಈ ಪ್ರಶಸ್ತಿಗಳು ಅಂತಂದಾಗ ಅದು ಒಂದು ರೀತಿ ಉತ್ತೇಜನಕಾರಿನೂ ಹೌದು, ಹಾಗೆ ಒಂದು ರೀತಿಯ ಜವಾಬ್ದಾರಿ,
1: ಅದೇ ಹೆಚ್ಚು ನನ್ನ ಪ್ರಕಾರ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ಪ್ರಶಸ್ತಿಗಾಗಿ ನಾನು ಅನ್ಕೊಳ್ಳೋ ಮಟ್ಟಿಗೆ ಯಾವ ಕಲಾವಿದರೂ ಸಂಗೀತವನ್ನಾಗಲಿ ನೃತ್ಯವನ್ನಾಗಲಿ ಇನ್ನೊಂದು ಕಲೆಯನ್ನಾಗಲಿ ಅಭ್ಯಾಸ ಮಾಡಿರೋದಿಲ್ಲ. ಯಾರಿಗೆ ಆಗಿರುತ್ತೆ ಆ ಥರ? ಅದು ಯಾವುದೋ ಒಂದು ಸಂದರ್ಭದಲ್ಲಿ ಅದು ಬಂತು ಅಂದಾಗ ಸಂತೋಷ ಪಡುವುದರ ಜೊತೆಗೆ ನೀವು ಹೇಳಿದ ಹಾಗೆ ಅದು ನಮಗೆ ಏನೋ ಹೇಳ್ತಾ ಇದೆ, ಒಂದು ಸೂಚನೆ ಕೊಡ್ತಾ ಇದೆ, ನೀನು ಇದೀಯಾ, ಮಾರ್ಗದಲ್ಲಿದೆಯಾ, ಆದರೆ ನಿನಗಿನ್ನೂ ಹೋಗಲಿಕ್ಕೆ ತುಂಬ ದೊಡ್ಡ ಮಾರ್ಗ ಇದೆ, ನೀನು ಅದನ್ನು ನಿರ್ವಾಹ ಮಾಡಬೇಕು. ಈ ಒಂದು ಸೂಚನೆ ಸಿಗುತ್ತೆ. ಪ್ರತಿಯೊಂದು ಪ್ರಶಸ್ತಿಯೂ ಅಂಥದ್ದೇ ಅದು. ಹಾಗಾಗಿ ಪ್ರಶಸ್ತಿಯನ್ನು ನಾವು ಇರಿಸಿಕೊಳ್ಳಬೇಕು ನಮ್ಮ ಒಳಗೆ, ಅದನ್ನು ಮೆರೆಸಬಾರದು. ನನಗೆ ಆ ಪ್ರಶಸ್ತಿ ಬಂದಿದೆ, ಈ ಪ್ರಶಸ್ತಿ ಬಂದಿದೆ ಅನ್ನೋದಕ್ಕಿಂತ ಆ ಪ್ರಶಸ್ತಿ ನನಗೆ ಏನನ್ನ ಹೇಳ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಕೊಂಡ್ರೆ ಅಬ್ಬ, ಇನ್ನು ಮುಂದಕ್ಕಾದರೂ ಇನ್ನಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕಿದು ಪ್ರೇರಣೆ ಆಗಲಿ ಅನ್ನುವ ಭಾವ ಬೆಳಿಬೇಕು ಅಂತ ನನಗನ್ಸುತ್ತೆ.
0: ನೀವು ನಿಮ್ಮ ಗುರುಗಳಿಂದ, ನಿಮ್ಮ ತಾಯಿಯಿಂದ ಪ್ರೇರೇಪಣೆ ಪಡೆದಂಥವ್ರು, ನೀವು ಮತ್ತು ನಿಮ್ಮ ಶಿಷ್ಯವರ್ಗ, ಇದ್ರ ಬಗ್ಗೆ ಒಂದಿಷ್ಟು ಪರಿಚಯ ಮಾಡಿ.
1: ನನ್ನ ಶಿಷ್ಯರು ನಾನು ತುಂಬ ಹೆಮ್ಮೆ ಪಟ್ಕೊಂಡೇ ಹೇಳಬೇಕಾಗತ್ತೆ ಈ ಮಾತನ್ನು. ಸುಮಾರು ಒಂದು 35-40 ಜನ. ನನ್ನ ಒಂದು ಸಮಯದ ಮಿತಿಯ ಕಾರಣದಿಂದ ನಾನು ಅದನ್ನು ಹಿಗ್ಗಿಸ್ಲಿಕ್ಕೆ ಹೋಗಲಿಲ್ಲ. ಸುಮಾರು 10-15 ವರ್ಷದ ಹಿಂದೆ ನಾನು ಹೊಸ ವಿದ್ಯಾರ್ಥಿಗಳನ್ನು ತಗೊಳ್ಳೋದನ್ನು ನಿಲ್ಲಿಸ್ಬಿಟ್ಟೆ. ಆದರೆ ಆ ಶಿಷ್ಯರು ಒಬ್ಬೊಬ್ಬರು ಇವತ್ತು ನನ್ನ ಹತ್ರ ಇರೋರು 30 ವರ್ಷ 25 ವರ್ಷ 22 ವರ್ಷವೇ ಅಷ್ಟೇ, ಅದಕ್ಕಿಂತ ಇತ್ತೀಚಿನವರು ಇಲ್ಲವೇ ಇಲ್ಲ. ಅಷ್ಟು ವರ್ಷದ ಅಧ್ಯಯನ ನನ್ನ ಹತ್ರ ಮಾಡ್ತಾ ಇರ್ತಾರೆ, ಮಾಡಿರೋರು. ಮತ್ತು ಅವರು ಅವರ ಶಿಷ್ಯರನ್ನು ಬೆಳೆಸ್ತಾ ಇದ್ದಾರೆ. ಅನೇಕ ನನ್ನ ಹಿರಿಯ ಶಿಷ್ಯರ ಶಿಷ್ಯರು ವಿದ್ವತ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ ತುಂಬ ಒಳ್ಳೆಯ ಅಂಕಗಳು ತಗೊಂಡಿದ್ದಾರೆ. ಕಚೇರಿ ಸ್ಪರ್ಧೆಗಳಲ್ಲಿ ಉತ್ತೀರ್ಣರಾಗಿ ದೊಡ್ಡ ಇದನ್ನು ತಗೊಳ್ತಾರೆ, ಬಹುಮಾನವನ್ನು. ಹೀಗೆಲ್ಲ ಮಾಡೋದಕ್ಕೆ ಕಾರಣ ಅಂದರೆ ನಮ್ಮ ಪ್ರಯತ್ನ ಇದೆ, ಗುರುಗಳದ್ದಾಗಿ ಖಂಡಿತ ಇದೆ. ಆದರೆ ಅವರು ಅದನ್ನು ರೂಢಿಸ್ಕೊಳ್ಳೋವಂಥದ್ದು, ಬೆಳೆಸ್ಕೊಳ್ಳೋವಂಥದ್ದು. ಮತ್ತು ಎಲ್ಲರೂ ಕಚೇರಿ ಕಲಾವಿದರಾಗಬೇಕಾಗಿಲ್ಲ. ಇದನ್ನು ನಾನು ಒತ್ತಿ ಒತ್ತಿ ಹೇಳ್ತೇನೆ ನನ್ನ ಶಿಷ್ಯರಲ್ಲಿ. 35 ಜನ 40 ಜನ ಎಲ್ಲರೂ ಏನು ವೇದಿಕೆಯವರಲ್ಲ. 15 ಜನ ಇದ್ದಾರೆ, 16 ಜನ ಆಕಾಶವಾಣಿ ಗ್ರೇಡೆಡ್ ಆರ್ಟಿಸ್ಟ್ ಇದ್ದಾರೆ. ಆದರೆ ಎಲ್ಲರೂ ಕೂಡ ಸಂಗೀತವನ್ನು ಅಷ್ಟೇ ಪ್ರೀತಿಯಿಂದ ಇವತ್ತಿಗೂ ಹಾಡ್ತಾರೆ. ಮನೆಯಲ್ಲೇ ಹಾಡಲಿ, ಅವರ ಶಿಷ್ಯರಿಗೆ ಹೇಳ್ಕೊಡ್ಲಿ, ಇದು ನಾನಾ ಬಗೆಯಲ್ಲಿ ಇದನ್ನು ನಾವು ಆತ್ಮಸಾತ್ ಮಾಡ್ಕೊಳ್ಬಹುದು, ಸಂಗೀತವನ್ನು ನಮ್ಮದಾಗಿ ಮಾಡ್ಕೊಳ್ಬಹುದು. ಆ ಪ್ರಯತ್ನದಲ್ಲಿ ಶಿಷ್ಯರಿದ್ದಾರೆ, ಅವರು ಅವರ ಶಿಷ್ಯರನ್ನು ಹಾಗೆ ಬೆಳೆಸ್ತಾ ಇದ್ದಾರೆ ಅನ್ನೋದು ತುಂಬ ಸಂತೃಪ್ತಿಗೆ ಕಾರಣವಾದ ವಿಷಯ.
0: ಅಂದರೆ ಕಲಾರಾಧನೆ ಮುಖ್ಯ ಅಂತ ನೀವು
1: ಹೇಳಿದ್ರಿ. ಹೌದು ಹೌದು, ಅದನ್ನ ಆರಾಧನೆ ಉಪಾಸನೆ ಈ ಎರಡು ಶಬ್ದಗಳನ್ನ ಇಟ್ಕೊಳ್ಬೇಕು ನಾವು. ನಮಗಾಗಿ ಅದಲ್ಲ, ಅದಕ್ಕಾಗಿ ನಾವಿರಬೇಕು. ಆಗ ಕಲೆ ನಮಗೆ ಏನು ಆನಂದವನ್ನ ಕೊಡುತ್ತೆ, ಯಾವ ಒಂದು ತೃಪ್ತಿಯನ್ನ ಕೊಡುತ್ತೆ, ಅದು ಅಳತೆಗೆ ಮೀರಿದ್ದು. ಮತ್ತೆ ಅದಕ್ಕೆ ಯಾವುದೇ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ.
0: ನಿಮ್ಮ ಸಂಗೀತದ ಆವಿಷ್ಕಾರಗಳ ಬಗ್ಗೆ ಹೇಳಿ, ಸಾಹಿತ್ಯ, ಸಂಗೀತಕ್ಕೆ ಸಂಬಂಧಪಟ್ಟಂತ ಸಾಹಿತ್ಯ.
1: ನಾನು ವಾಗ್ಗೇಯಕಾರಳಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಇದುವರೆಗಿನ ನನ್ನ ಈ ವೃತ್ತಿ ಸಂಗೀತ ಜೀವನದಲ್ಲಿ ಒಂದೇ ಒಂದು ತಿಲ್ಲಾನವನ್ನು ಮಾತ್ರ ನಾನು ಮಿಶ್ರಚಾಪುವಿನಲ್ಲಿ ತುಂಬ ಇತ್ತೀಚೆಗೆ ಕಳೆದ ವರ್ಷವಷ್ಟೇ ಮಾಡಿದೆ. ಏನೋ ಒಂದು ಸುಮ್ಮನೆ ಮಾಡೋಣ ಅಂತ ಅಷ್ಟೆ. ಆದರೆ ಆ ಕಡೆ ನನ್ನ ಒಲವಿಲ್ಲ. ನಮ್ಮ ಗುರುಗಳು ಇದು ಹೇಳೋರು, ಅವರು ಮಾಡಲೇ ಇಲ್ಲ. ಯಾರೋ ಅವರನ್ನು ಕೇಳಿದಾಗ ಹೇಳಿದ್ರಂತೆ, ಈಗಿರುವಂತಹ ರಚನೆಗಳನ್ನು ಅಭ್ಯಾಸ ಮಾಡೋಕ್ಕೆ ನಾನು ಇನ್ನೊಂದು 100 ಜನ್ಮ ಎತ್ತಬೇಕಾಗತ್ತೆ, 1 ಜನ್ಮ ಎಲ್ಲಿ ಸಾಕಾಗತ್ತೆ, ಇನ್ನು ನಾನು ಎಲ್ಲಿಂದ ಮಾಡಲಿ ಅಂದ್ರಂತೆ ಅವರು. ಅದು ಅವರು ಹೇಳಿದರು ಸರಿ, ಆದರೆ ಅದಕ್ಕಿಂತ ಮುಂಚಿಂದಲೂ ನನಗೂ ಅದರ ಕಡೆ ಗಮನ ಇಲ್ಲ. ಈಗಿರೋದನ್ನು ಅಭ್ಯಾಸ ಮಾಡಬೇಕು. ಎಷ್ಟು ರಚನೆಗಳು, ಎಷ್ಟು ಸ್ವಾರಸ್ಯ ಅದರೊಳಗೆ, ಈ ಕಡೆಗೆ ಹೋಗಿದ್ದೇನೆ. ಆದರೆ ಅನೇಕ ದೇವರ ನಾಮಗಳಿಗೆ, ಜಯದೇವನ ಅಷ್ಟಪದಿಗಳಿಗೆ, ವಚನಗಳಿಗೆ, ಮತ್ತು ಮಾಸ್ತಿಯವರ ಕೆಲವು ರಚನೆ, ಈ ರೀತಿಯಾದ ಕವಿಗಳ ರಚನೆಗಳಿಗೂ ಸ್ವಲ್ಪ ಸಾಂದರ್ಭಿಕವಾಗಿಯೂ ಆಯ್ತದು, ಅದಕ್ಕೆ ರಾಗ ಸಂಯೋಜನೆ ಮಾಡಿದ್ದು ಉಂಟು. ಆ ಥರದ್ದು ತುಂಬ ಚೆನ್ನಾಗಿದೆ. ಅದಷ್ಟು ಕೂಡ ಶಾಲೆ ಎನ್ನುವಂಥ ಸಂಸ್ಥೆ SHAAL ಅದು ಅದರಲ್ಲಿ ದಾಖಲಾಗಿದೆ. ಅದು ಅದಷ್ಟು ಕೂಡ ಒಂದು 40-50 ರಚನೆಗಳಿಗೆ ನಾನು ರಾಗ ಸಂಯೋಜನೆ ಮಾಡಿದ್ದನ್ನು ಶಿಷ್ಯರ ಮೂಲಕ ಹಾಡಿಸಿ ಅಲ್ಲಿ ಅದು ಸಿಗುತ್ತೆ. ಇವತ್ತು ಯಾರಿಗೆ ಬೇಕಾದ್ರೂ ಕೇಳೋದಕ್ಕೆ ಸಿಗುತ್ತೆ.
0: ಈ ಇಷ್ಟೆಲ್ಲ ಕ್ಷೇತ್ರಗಳ ಕಡೆ ನೀವು ಹೆಜ್ಜೆ ಇಟ್ಟಿರುವಾಗ, ಅಂದರೆ ಸಾಕಷ್ಟು ಸಂಸ್ಕೃತ ಸಾಹಿತ್ಯ, ಉಪನ್ಯಾಸ, ಸಂಗೀತ, ಎಲ್ಲ ಕ್ಷೇತ್ರಗಳಲ್ಲೂ ಡಾಕ್ಟರ್ ಸೇರ್ಕೊಂಡು

0: ಕೆಪಾಸಿಟಿ ಅಂತೇನು ಹೇಳ್ತಾರಲ್ಲ ಅದು ವ್ಯಕ್ತಿಗೆ ಇರಬೇಕಾಗತ್ತೆ. ಆ ಗುರುವಾಗುವಂಥ ವ್ಯಕ್ತಿತ್ವ ಇರಬಹುದು, ಕಲಾವಿದರಾಗುವ ವ್ಯಕ್ತಿತ್ವ ಇರಬಹುದು, ಅದು ನಿಮ್ಮಲ್ಲಿ ಸಾಕಷ್ಟಿದೆ.
1: ಓ, ನಿಮ್ಮ ಸಹೃದಯತೆಗೆ ನಮೋ ನಮಃ. ನಿಜವಾಗಿ ಹೇಳಬೇಕು ಅಂದರೆ ಅವಿನಯಂ ಅಪನಯ ವಿಷ್ಣು ಅಂದರು, ಎಂಥ ಆಚಾರ್ಯರೇ ಹೇಳಿದ್ರು, ವಿನಯ ಎಲ್ಲಿದೆ ಅಲ್ಲಿ ವಿದ್ಯೆ ಅಂತ. ಸಂಸ್ಕೃತದ ಒಂದು ಮಾತಿದೆಯಲ್ಲ, ವಿದ್ಯಾ ದದಾತಿ ವಿನಯಂ ಅಂತ. ನಾನು ಅದನ್ನು ಮಾರ್ಪಡಿಸ್ಬಿಟ್ಟಿದ್ದೀನಿ, ವಿನಯ ಲಭ್ಯತೆ ವಿದ್ಯಾ ಅಂತ.
0: ಅಲ್ಲ, ವಿನಯ ಜಾತಿ ಪಾತ್ರತಾಮಂದ್ರು ನಿಮಗೆ ಆ ಪಾತ್ರ.
1: ಅಲ್ಲ, ವಿನಯ ಇದ್ದರೆ ವಿದ್ಯೆ ಬರುತ್ತೆ ಮೂಲತಃ. ವಿದ್ಯೆ ಕೂಡ ವಿನಯ ಇಲ್ಲದೆ ಎಲ್ಲಿ ಬರುತ್ತೆ? ನನಗೆಲ್ಲ ಬಂದಿದೆ ಅಂದಮೇಲೆ ನಾನು ಗುರು ಹತ್ರ ಯಾಕೆ ಹೋಗ್ತೀನಿ? ಹಾಂ, ನನಗೇನು ಬರ್ತಾ ಇಲ್ಲ, ಹೇಳ್ಕೊಡಿ, ಶಾದಿಮಾಂ ಪ್ರಪನ್ನಂ ಅಂತ ಅರ್ಜುನ ಹೇಳಿದಾಗೆ, ನನಗೇನು ಗೊತ್ತಿಲ್ಲ, ತಿಳಿಸ್ಕೊಡಿ ಗುರುಗಳೇ ಅಂದಾಗ ಏನೋ ಒಂದಿಷ್ಟು ಬರಬಹುದು ಅಷ್ಟೇ. ಹಾಗಾಗಿ ವಿನಯ ಮೂಲತಃ ಇದ್ದರೆ ಮಾತ್ರ ವಿದ್ಯೆಯ ಪ್ರಾಪ್ತಿ ಆಗತ್ತೆ, ಮತ್ತು ಆ ವಿದ್ಯೆ ಬರ್ತಾ ಬರ್ತಾನುವೆ ವಿನಯ ಹಾಗೆ ಉಳ್ಕೊಳ್ಳಿ ಅನ್ನೋದೇ ಆಶಯ.
0: ನಿಮ್ಮಂಥ ಘನ ವ್ಯಕ್ತಿತ್ವದ ವ್ಯಕ್ತಿ ಮಹಿಳೆ ಒಬ್ಬರನ್ನು ಇವತ್ತು ನಾವು ಮಹಿಳಾ ಕಾರ್ಯಕ್ರಮದಲ್ಲಿ ಕೂಡಿಸ್ಕೊಂಡು ಮಾತಾಡಿಸ್ತಾ ಇರೋದು ನಿಜವಾಗ್ಲೂ ನಮ್ಮ ಸೌಭಾಗ್ಯ ಅಂತ ಹೇಳಬಹುದು. ಅದರ ಜೊತೆಗೆ ಈ ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ನಿಮಗೆ ಧನ್ಯವಾದಗಳು ಹೇಳೋದಷ್ಟೇ ಅಲ್ಲ, ನೀವು ಅದಕ್ಕೆ ನಿಜವಾಗಿ ಪಾತ್ರರು ಅಂತ ಈಗ ನೀವೇ ಹೇಳಿದ ಹಾಗೆ ವಿದ್ಯಾ ದದಾತಿ ವಿನಯಂ ಅದು ನಿಮ್ಗೆ ಕೊಟ್ಬಿಟ್ಟಿದೆ, ವಿನಯಾತ್ ಯಾತಿ ಪಾತ್ರತಮ್ಮ ಪಾತ್ರ ನಿಮಗೆ ಸಿಕ್ಕಿದೆ. ಹಾಗಾಗಿ ನಮಗೂ ನಿಮ್ಮಷ್ಟೇ ಸಂತೋಷ ಆಗಿದೆ ಇವತ್ತಿನ ಈ ಮಹಿಳಾ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ನಿಮ್ಮ ಒಂದು ಜೀವನದ ಅನುಭವವನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಸಂತೋಷ, ನಮ್ಮ ಕೇಳುಗರಿಗೂ ಅಷ್ಟೇ ಸಂತೋಷ ಆಗಿದೆ ಅಂತ ಭಾವಿಸ್ತೀವಿ. ಭಾಗವಹಿಸಿದ ಧನ್ಯವಾದ.
1: ಆಕಾಶವಾಣಿಗೂ ನಿಮಗೂ ಅನಂತಾನಂತ ಕೃತಜ್ಞತೆಗಳು, ಮತ್ತೆ ವರ್ಧತಾಂ ಅಭಿವರ್ಧತಾಂ ಆಕಾಶವಾಣಿ.
0: ಕೇಳಿದ್ರೆ ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದವರು ಹಿರಿಯ ಕಲಾವಿದೆ ಡಾಕ್ಟರ್ ಟಿ ಎಸ್ ಸತ್ಯವತಿ ಅವರು. ಕೇಂದ್ರ ಸಂಗೀತ ನಾಟಕ ಅಕಾಡೆಮಿಯ ಪ್ರಶಸ್ತಿ ಬಂದಂತಹ ಸಂದರ್ಭದಲ್ಲಿ ಇವರ ಜೊತೆಗಿನ ಮಾತುಕತೆಯನ್ನ ಇದುವರೆಗೂ ಕೇಳ್ತಾ ಇದ್ರಿ. ಇದರೊಂದಿಗೆ ಇವತ್ತಿನ ವನಿತಾ ವಿಹಾರ ಮುಕ್ತಾಯ ಮಾಡ್ತಾ ಇದ್ದೀವಿ. ಮತ್ತೆ ಸಿಗೋಣ. ನಮಸ್ಕಾರ.

0: ಆಕಾಶವಾಣಿ
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ತರಂಗಾಂತರ 102.1 ಮೆಗಾ ಹರ್ಟ್ಸ್ಗಳು. ಆತ್ಮೀಯ ಕೇಳುಗರೆ, ಈಗ ಸಮಯ ಸರಿಯಾಗಿ 12:30.

0: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ಏನು ರಂಗ, ಕೈಗೆ ಬ್ಯಾಂಡೇಜು?
2: ಬಿದ್ದ್ಬಿಟ್ಟಾಕ, ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
1: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಹಿಂದೆ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
4: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇದರ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU WSSB.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ಹನ್ನೆರಡು ಗಂಟೆ 35 ನಿಮಿಷಕ್ಕೆ ಕೇಳಿ ಆರೋಗ್ಯ ಕಾರ್ಯಕ್ರಮ. ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ. ಇನ್ನು 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು.

ಮೂರು ಗಂಟೆಗೆ ಎಫ್ಎಂ 101.3 ಕಂಪನಾಂಕದ ಕಾರ್ಯಕ್ರಮಗಳು. ನಿಲಯದ ಈ ದಿನದ ಸಂಜಯ್ ಪ್ರಸಾರದಲ್ಲಿ 5 ಗಂಟೆಗೆ ಚಿತ್ರಗೀತೆಗಳನ್ನು ಕೇಳುವಿರಿ. 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ತಾಂತ್ರಿಕ ಮಹಾವಿದ್ಯಾಲಯ ರಾಷ್ಟ್ರೀಯ ಸೇವಾ ಯೋಜನೆ ವಿಶ್ವವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 6:15 ಸಂಧ್ಯಾ ಕಿರಣ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ. ಕಾರ್ಯಕ್ರಮದ ಪ್ರಸ್ತುತಿ ಪರಮೇಶ್ವರಪ್ಪ ಗೋಪ್ಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. 6:51 ರೈತರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಸುಮಾ ಟಿವಿ ಅವರಿಂದ ಮಾಹಿತಿಯನ್ನು ಕೇಳುವಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ರೈತರಿಗಾಗಿ. ಜನಪದ 7:20 ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗೋಳ್ ಮತ್ತು ಸಂಗಡಿಗರಿಂದ ದೊಡ್ಡಾಟದ ಪದಗಳು. 7:45 ಕನ್ನಡ ಭಾಷಣ. ಜನಪರರಲ್ಲಿ ಮೇದಾರ ಕೇತಯ್ಯ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿಯವರಿಂದ ಭಾಷಣ ಮೂಡಿಬರಲಿದೆ. ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ. ಚಿತ್ರಗೀತೆಗಳು. 8:30 ಜನಪದ ಸಂಗೀತ ಕಾರ್ಯಕ್ರಮ. ಮಾನ್ವಿ ತಾಲೂಕಿನ ರಾಜೋಳಿ ಗ್ರಾಮದ ನಾಗೇಂದ್ರಪ್ಪ ಭೀಮಣ್ಣ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳು. 9:15 ಭಾವಗೀತೆಗಳು. 9:30 ಕಾರ್ಗಿಲ್ ವಿಜಯ ದಿವಸದ ನಿಮಿತ್ತ ಕಾರ್ಗಿಲ್ ಕಲಿಗಳಿಗೆ ನಮನ ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. 10:00 ಅಮರ ಮಧುರ ಹಳೆಯ ಕನ್ನಡ ಚಿತ್ರಗೀತೆಗಳು.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯ 12:35 ಆಗುತ್ತಲಿದ್ದು, ಇನ್ನು ಮುಂದೆ ಆರೋಗ್ಯ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಹೆಪಟೈಟಿಸ್ ಕಾಮಾಲೆ ರೋಗಗಳು ಮತ್ತು ಅದಕ್ಕೆ ಪರಿಹಾರ ಕುರಿತು ಡಾಕ್ಟರ್ ನವೀನ್ ಚಂದ್ರಕುಲಾಲ್ ಅವರೊಂದಿಗೆ ಸಂದರ್ಶನ, ನಂತರ ದೃಷ್ಟಿದೋಷಗಳು ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ ಆಗಿದೆ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೆಪಾಟೈಟಿಸ್, ಕಾಮಾಲೆ ರೋಗಗಳು ಮತ್ತು ಅದಕ್ಕೆ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಸಂದರ್ಶನ, ಹಾಗೂ ದೃಷ್ಟಿದೋಷಗಳು ಈ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಸಂದರ್ಶಿಸುವವರು ಲತೀಶ್ ಪಾಲ್ದನೆ. ಮೊದಲಿಗೆ ಹೆಪಟೈಟಿಸ್ ಅಥವಾ ಕಾಮಾಲೆ ರೋಗ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
2: ಕೇಳುಗರೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ನಮ್ಮ ಜೊತೆಗಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ತೆ ಸರ್.
2: ಡಾಕ್ಟರ್, ಈಗ ಇತ್ತೀಚೆಗೆ ನಾವು ವಿಶೇಷವಾಗಿ ಜಾಂಡಿಸ್ ಪ್ರಕರಣಗಳನ್ನು ನೋಡ್ತಾ ಇದ್ದೇವೆ. ಈ ಪ್ರಕರಣಗಳೇನಾದ್ರೂ ಜಾಸ್ತಿ ಆಗ್ತಾ ಇದೆ ಅಂತ ತಮ್ಗೆ ಅನ್ನಿಸ್ತಾ ಇದೆಯಾ?
3: ಖಂಡಿತ ಹೌದು. ಈಗ ಒಂದಷ್ಟು ಸಮಯದಲ್ಲಿ, ಕಳೆದ ಒಂದು ತಿಂಗಳಲ್ಲಿ ಒಂದಷ್ಟು ಕಾಮಾಲೆ, ಜಾಂಡಿಸ್ ಅಥವಾ ಹಳದಿ ರೋಗ, ಬೇರೆ ಬೇರೆ ಹೆಸರುಗಳಿಂದ ಏನು ನಾವು ಕರಿತೇವ, ಖಂಡಿತ ಒಂದಿನಿತು ಸಂಖ್ಯೆ ಜಾಸ್ತಿ ಆಗಿದೆ. ಜಾಂಡಿಸ್ ಅಂದ್ರೆ ತುಂಬಾ ದೊಡ್ಡ ಸ್ಪೆಕ್ಟ್ರಮ್, ಅದು ತುಂಬಾ ರೋಗಗಳ ಲಕ್ಷಣಗಳನ್ನು ನಾವು ಜಾಂಡಿಸ್ ಅಲ್ಲಿ ನೋಡಬಹುದು. ಮೊದಲನೇದಾಗಿ ನಾವು ಏನು ನೆನಪಿಡಬೇಕು ಅಂತ ಹೇಳಿದ್ರೆ, ಜಾಂಡಿಸ್ ಅಥವಾ ಕಾಮಾಲೆ ಅಥವಾ ಹಳದಿ ರೋಗ ಅದು ರೋಗ ಅಲ್ಲ, ಅದು ರೋಗಗಳ ಲಕ್ಷಣ, ಒಂದು ರೋಗದ್ದು ಅಲ್ಲ. ಸೊ ಮೊದಲಿಗೆ ನಾವು ಯಾವ್ಯಾವ ರೋಗಗಳಿಂದ ಕಾಮಾಲೆ ಬರಬಹುದು ಅಂತ ತಿಳ್ಕೊಳ್ಳದೆ ಜಾಂಡಿಸ್ ಜಾಸ್ತಿ ಆಗಿದೆ ಅನ್ನೋದನ್ನು ಮಾತಾಡಿದ್ರೆ ನನಗೆ ಅನಿಸ್ತದೆ ಅದೊಂದು ಪ್ರಸ್ತುತ ಅಲ್ಲ ಅಂತ.
2: ಹಾಗಾದ್ರೆ ಯಾವೆಲ್ಲ ರೋಗಗಳಿಂದ ಈ ಜಾಂಡಿಸ್ ಲಕ್ಷಣ ಕಾಣಿಸ್ತದೆ ಡಾಕ್ಟರ್?
3: ಈಗ ಮೊದಲೇದಾಗಿ ಈಗ ಒಬ್ಬನಿಗೆ ರಕ್ತ ಕಮ್ಮಿ ಆಗತ್ತೆ, ರಕ್ತಹೀನತೆ, ಅದರಲ್ಲೂ ಜಾಂಡಿಸ್ ತರ ಕಾಣುತ್ತೆ, ಮುಖ ಎಲ್ಲ ಹಳದಿ ಆಗತ್ತೆ, ಬಿಳಿಚಿಕೊಂಡಿರ್ತದೆ. ಈಗ ಚಿಕ್ಕ ಮಗು ಹುಟ್ಟಿದ ತಕ್ಷಣ ಮಗು ಒಂದಷ್ಟು ಕಾಮಾಲೆ ತರ ಕಾಣತ್ತೆ, ಅದಕ್ಕೆ ಆಗ ನಾವು ಬಿಸಿಲಿಗೆ ಮೈ ಒಡ್ಡೋದು ಅಥವಾ ಒಂದಷ್ಟು ಅದಕ್ಕೆ ಬೇಕಾದ ಈಗ ಹೊಸ ಹೊಸ ಉಪಕರಣಗಳಿವೆ, ಅವುಗಳಲ್ಲಿ ಮಗುವನ್ನು ಒಂದಷ್ಟು ದಿವಸ ಇರಿಸಿ ಮತ್ತೆ ಕಾಮಾಲೆ ವಾಸಿ ಆಗುವಂತೆ ಮಾಡ್ತಾರೆ. ಪಿತ್ತಕೋಶದಲ್ಲಿ ಕಲ್ಲು ಬಂದ್ರೆ ಅಥವಾ ಕಲ್ಲು ಉಂಟಾದ್ರೆ ಕೂಡ ಕಾಮಾಲೆ ಉಂಟಾಗಬಹುದು, ಪಿತ್ತ ರಸ ಹರಿಯದೆ ಅಲ್ಲೇ ಬಾಕಿಯಾಗಿ. ನಮ್ಮ ಲಿವರ್ ಅಲ್ಲಿ ಒಂದು ಏನಾದರೂ ಕಲ್ಲು ಅಥವಾ ಟ್ಯೂಮರ್, ಕಲ್ಲುಗಿಂತಲೂ ಟ್ಯೂಮರ್ ಅಂತ ಹೇಳ್ತೇವೆ, ಗಡ್ಡೆಗಳಾದರೂ ಆಗ್ಬೋದು. ಇನ್ನೂ ಮುಂದುವರಿದು ಹಲವಾರು ರೋಗಗಳಿಂದ ಬರ್ತವೆ. ಇದು ಒಂದಷ್ಟು ಕಾರಣಗಳು ಅಂತ ಆದರೆ ರೋಗಗಳು ಹಲವಾರು ಇದೆ. ಈಗ ಮಲೇರಿಯಾ ಆದರೂ ಕಾಮಾಲೆ ಬರ್ಬೋದು. ಮಲೇರಿಯಾ ಬಿಟ್ಟು ಈಗ ಲೆಪ್ಟೋಸ್ಪೈರ ಅಥವಾ ಇಲಿ ಜ್ವರದಲ್ಲೂ ಕಾಮಾಲೆ ಬರ್ತದೆ. ಇನ್ನೂ ಮುಂದುವರಿದು ನಮಗೆ ವೈರಸ್ ಇಂದ ಬರುವ ಒಂದಷ್ಟು ಜಾಂಡಿಸ್ ಇರ್ತದೆ. ಹೆಚ್ಚಾಗಿ ನಾವು ಜಾಂಡಿಸ್ ಅಂತ ಹೇಳಿದ ಕೂಡಲೇ ನಮಗೆ ತಲೆಗೆ ಬರುವುದು ಈ ವೈರಸ್ ಇಂದ ಬರುವ ಕಾಮಾಲೆಗಳು. ಅದರಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾದ್ದು ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಸಿ, ಡಿ ಮತ್ತು ಇ. ಅದರಲ್ಲೂ ಈಗ ಬಿ ಮತ್ತು ಸಿ ಹಾಗೂ ಡಿ ಇದು ಹೆಚ್ಚಾಗಿ ಹರಡೋದು ರಕ್ತದಿಂದ. ಸೊ ನಾವು ಈಗಂತೂ ರಕ್ತದ ಬಗ್ಗೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಬಂದಿದೆ. ರಕ್ತವನ್ನು ಪರೀಕ್ಷೆ ಮಾಡದೆ ಕೊಡುವುದಿಲ್ಲ ಒಬ್ಬರಿಂದ ಒಬ್ಬರಿಗೆ. ಸೊ ಅವು ಹರಡುವ ಸಾಧ್ಯತೆ ತುಂಬಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಎ ಮತ್ತು ಇ ಏನಿದೆ, ಇದು ಹರಡುವುದು ನೀರಿನ ಮೂಲಕ ಅಥವಾ ನಾವು ಬೇಯಿಸದೆ ತಗೊಳ್ಳುವ ಆಹಾರದ ಮೂಲಕ. ಸೊ ಈ ಕಾಯಿಲೆ ಒಂದಷ್ಟು ದಿವಸದಿಂದ ಈಗ ಕಂಡು ಬರ್ತಾ ಇದೆ. ಆ ರೀತಿಯಲ್ಲಿ ನಾವು ಕಾಮಾಲೆಯನ್ನು ನೋಡ್ತಾ ಇದ್ವಿ. ಕಾಮಾಲೆ ಅಂತ ಹೇಳುವುದಕ್ಕಿಂತಲೂ ಹೆಪಟೈಟಿಸ್ ಎ ರೋಗ ಇವತ್ತು ಜಾಸ್ತಿ ಆಗ್ತದೆ ಅಂತ ಹೇಳುದು ಪ್ರಸ್ತುತ.
2: ಅಂದ್ರೆ ಹೆಪಟೈಟಿಸ್ ಎ ಇಂದಾಗಿ ಈ ಕಾಮಾಲೆ ಬರ್ತಾ ಇದೆ, ಇತ್ತೀಚೆಗೆ ಅದು ನಮ್ಮಲ್ಲಿ ಕಾಣಿಸ್ಕೊಳ್ತಾ ಇರುವಂತ.
3: ಖಂಡಿತ ಹೌದು, ತಾವೀಗ ಹೇಳಿದ ಮಾತು ತುಂಬಾನೇ ಪ್ರಸ್ತುತ. ಯಾಕೆಂತ ಹೇಳಿದ್ರೆ ಹೆಪಟೈಟಿಸ್ ಎ ಈಗ ಕಳೆದ ಒಂದೆರಡು ತಿಂಗಳಲ್ಲಿ ಒಂದಷ್ಟು ಸಂಖ್ಯೆಗಳು ಜಾಸ್ತಿ ಕಂಡು ಬರ್ತಾ ಇದೆ.
2: ಯಾಕೆ ಈ ಸಮಯದಲ್ಲಿ ಇದು ಜಾಸ್ತಿ ಆಗ್ತಾ ಇದೆ ಡಾಕ್ಟ್ರೆ?
3: ಈಗ ಹೆಚ್ಚಾಗಿ ನೋಡಿ, ಇದು ಈ ರೋಗ ಬರುವುದು ನಮ್ಮ ಅಜಾಗರೂಕತೆ ಅಂತ ಹೇಳಿದ್ರೆ, ಕಲುಷಿತ ಆಹಾರ, ಕಲುಷಿತ ನೀರು ಕುಡಿದ್ರೆ. ಕಲುಷಿತ ಅಂತ ಹೇಳಿದ್ರೆ ಅದರಲ್ಲಿ ಈ ಹೆಪಟೈಟಿಸ್ ಎ ವೈರಸ್ ಸೇರಿಕೊಂಡಂತ ನೀರು ಅಥವಾ ಆಹಾರವನ್ನು ಸೇವಿಸಿದ್ರೆ ಈ ರೋಗ ಬರಬಹುದು. ಈಗ ಒಂದಷ್ಟು ಜನ ಅವರ ಮನೆ ನೀರು ಬಾವಿಯಿಂದ ಉಪಯೋಗಿಸ್ತಾ ಇರ್ಬೋದು, ಒಂದಷ್ಟು ಜನ ನಲ್ಲಿ ನೀರು ಉಪಯೋಗಿಸ್ತಾ ಇರ್ಬೋದು. ಎರಡೂ ಕಡೆ ನೀವು ಸರಿಯಾದ ರೀತಿ ನೀರನ್ನು ಶುದ್ಧೀಕರಿಸದೆ ಕುಡಿದ್ರೆ, ಅದೇ ರೀತಿ ಇವತ್ತು ನಲ್ಲಿ ಕೂಡ ಹಾಗೆ ಕೂಡ ನಲ್ಲಿ ನೀರಲ್ಲಿ ಕೂಡ ಸಾಕಷ್ಟು ಕಾರಣಗಳಿರ್ಬೋದು. ಅಥವಾ ಸಂಪ್ ಅಂತ ಒಂದು ನೀರನ್ನು ಶೇಖರಿಸುವಂತ ಮಾಡ್ತಾರೆ, ಸರಿಯಾಗಿ ಅದನ್ನು ಸ್ವಚ್ಛಗೊಳಿಸದಿದ್ರೆ, ಅಥವಾ ಓವರ್ ಹೆಡ್ ಟ್ಯಾಂಕ್ ಅಂತ ಹೇಳ್ತೇವೆ, ಅಥವಾ ಮನೆಯ ಮೇಲ್ಗಡೆ ಇರುವಂತ ನೀರು ಸಂಗ್ರಹಕ ಇರ್ತದೆ, ಅದನ್ನು ಅದರಲ್ಲಿ ನೀರು ಅವರು ಸಂಗ್ರಹ ಮಾಡ್ತಾರೆ. ಕ್ರಮ ಪ್ರಕಾರವಾಗಿ ನೀವು ಮೂರು ತಿಂಗಳಿಗೆ ಒಂದ್ಸಲವಾದ್ರೂ ಈ ಎರಡೂ ಟ್ಯಾಂಕ್ ಅನ್ನು ಕ್ಲೀನ್ ಮಾಡಬೇಕು. ಇದು ಯಾವುದನ್ನು ನಾವು ಮಾಡದೆ ನೀರನ್ನು ಸರಿಯಾಗಿ ಪರೀಕ್ಷಿಸದೆ ಕುಡಿದಾಗ ಈ ರೀತಿಯ ರೋಗ ಬರುವ ಸಾಧ್ಯತೆ ತುಂಬಾನೇ ಜಾಸ್ತಿ ಇರ್ತದೆ. ಇದು ಒಂದು ಕಾರಣ. ಇನ್ನೊಂದು ಕಾರಣ ಏನಾಗ್ತದೆ, ಇತ್ತೀಚೆಗೆ ಜನರಿಗೆ ಈ ಹೊರಗಡೆಯಿಂದ ತಿಂಡಿ ತಿನ್ನುವ ಅಥವಾ ಆಹಾರ ಪದಾರ್ಥವನ್ನು ತೆಗೊಳ್ಳುವ ಅಭ್ಯಾಸ ಜಾಸ್ತಿ ಆಗಿದೆ. ಅದರಲ್ಲೂ ನಾವೇನು

0: ಸಾಧ್ಯತೆ ಇದೆ ಅಂತ ಹೇಳಿ. ಕಲುಷಿತ ನೀರನ್ನ ಕುಡಿಯುವುದ್ರ ಮೂಲಕ ಮಾತ್ರ ಬರ್ತದ ಅಥವಾ ಈಗ ಕೈಕಾಲು ಮುಖ ತೊಳೆಯುವಂಥದ್ದು, ಸ್ನಾನ ಮಾಡುವಂಥದ್ದು, ಇದರ ಮೂಲಕ ಬರುವಂತ ಸಾಧ್ಯತೆ ಇರ್ತದ?
1: ಅದ್ರ ಮೂಲಕ ಬರುವ ಸಾಧ್ಯತೆ ತುಂಬಾನೇ ಕಮ್ಮಿ. ಹೆಚ್ಚಾಗಿ ಏನಾಗತ್ತೆ ಅಂತ ಹೇಳಿದ್ರೆ ನೋಡಿ, ನಮ್ದು ಪರ್ಸನಲ್ ಹೈಜಿನ್ ಅಂತ ಹೇಳ್ತೀವಿ. ಪರ್ಸನಲ್ ಹೈಜಿನ್ ಅಂತ ಹೇಳಿದ್ರೆ ಈಗ ಶೌಚಾಲಯಕ್ಕೆ ಹೋಗಿ ಬರ್ತೇವೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈಯನ್ನು ತೊಳಿತೀರಾ ಇಲ್ವಾ ಅಂತ, ಕೈ ಕಾಲುಗಳು ತೊಳಿತೀರಾ ಇಲ್ವಾ, ತೊಳಿತೀರಿ ಅಂತ ಹೇಳಿದ ಮೇಲೆ ಹೌದು ಅಂತ ಆದ್ರೆ ಎಷ್ಟು ಚೆನ್ನಾಗಿ ತೊಳಿತೀರಿ ಅನ್ನೋದು ಇಂಪಾರ್ಟೆಂಟ್. ತೊಳಿದಿಲ್ವಾ ಕೇಳಿದ್ರೆ ಎಲ್ಲರೂ ತೊಳಿತಾರೆ, ಟ್ಯಾಪ್ ಅಲ್ಲಿ ಒಂದು ಕೈಯನ್ನು ಹಾಗೆ ಒಂದೊಂಚೂರು ಹಿಸುಕಿದ ಹಾಗೆ ಮಾಡಿ ಬರ್ತಾರೆ, ಅದು ತೊಳೆಯುವುದಲ್ಲ. ನೀವು ಕೈ ಕಾಲುಗಳಿಗೆ ಸಾಬೂನು ಹಚ್ಚಿ ತಿಕ್ಕಿ ಈ ರೀತಿ ತೊಳೆದ್ರೆ ಮಾತ್ರ ತೊಳೆಯುವುದಕ್ಕೆ ತೊಳೆದಿದ್ದೇವೆ ಅಂತ ಹೇಳ್ಬೋದೇ ಹೊರತು, ನೀರಲ್ಲಿ ನೀವು ಕೈ ಮುಳುಗಿಸಿ ತೆಗೆದ ಕೂಡಲೇ ಕೈ ತೊಳೆದದ್ದಲ್ಲ. ಸೊ ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಈ ರೀತಿಯಾಗಿ ಶುಚಿಯಾಗಿ ಕೈ ತೊಳೆದ್ರೆ, ಒಂದು ವೇಳೆ ನೀವು ಕಲುಷಿತ ಆಹಾರ ಅಥವಾ ತಿಂದು ಒಬ್ಬನಿಗೆ ಹೆಪಟೈಟಿಸ್ ಎ ಶುರುವಾಗಿದ್ದರೆ ಆ ಶೌಚಾಲಯವನ್ನು ಉಪಯೋಗಿಸಿದ್ರೂ ಕೂಡ ತಮಗೆ ಹರಡುವ ಸಾಧ್ಯತೆ ಇರುವುದಿಲ್ಲ. ಒಂದು ಎರಡನೇದು, ಆಹಾರ ವಸ್ತುವನ್ನು ತಿನ್ನುವುದಕ್ಕೆ ಮೊದಲು ಸರಿಯಾಗಿ ಕೈ ತೊಳೆಯುವುದು ಅಗತ್ಯ. ಖಂಡಿತ ನಮಗೆ ರೋಗ ಬರುವ ಸಾಧ್ಯತೆ 90%
0: ಕಮ್ಮಿ ಆಗುತ್ತೆ. ಡಾಕ್ಟರ್, ಈಗ ಈ ಹೆಪಟೈಟಿಸ್ ಎ ಅಂತ ಏನು ಹೇಳಿದ್ರಿ, ಇದರ ಲಕ್ಷಣಗಳು ಏನೆಲ್ಲ ಇರುತ್ತೆ? ಯಾಕಂದ್ರೆ ಕಾಮಾಲೆ ಬಗ್ಗೆ ಹೇಳಿದ್ರಿ, ಅದು ಬಿಟ್ಟು ಬೇರೆ ಏನಾದರೂ ಲಕ್ಷಣಗಳು ಇರ್ತಾವ?
1: ಈ ಕಾಮಾಲೆ ಅಂತ ಹೇಳಿದ್ರೆ ಅಥವಾ ಈ ಹೆಪಟೈಟಿಸ್ ಎ ರೋಗ ಬರುವಾಗ ಮೊದಲಿಗೆ ಏನಾಗ್ತದೆ, ಜ್ವರ ಬರಬಹುದು. ನಮ್ಮ ಮಲೇರಿಯಾ ರೀತಿ ತುಂಬಾ ಚಳಿ ಬಂದು ಜ್ವರ ಬರಲಿಕ್ಕಿಲ್ಲ. ಇಲ್ಲಿ ಮುಖ್ಯವಾದ ವ್ಯವಸ್ಥೆ ಅಂತ ಹೇಳಿದ್ರೆ ಜ್ವರ ಮತ್ತು ಸುಸ್ತು ಅತಿಯಾಗಿ ಗಮನಿಸಬೇಕಾದ ಒಂದು ಅಂಶ ಅಂತ ಹೇಳಿದ್ರೆ, ನಮಗೆ ಹೆಚ್ಚಾಗಿ ಆಹಾರ ವಸ್ತುವಿನ ಮೇಲೆ ಒಂಥರ
0: ನಿರಾಸಕ್ತಿ
1: ಬರುತ್ತೆ. ತುಂಬಾ ಹತ್ತಿರದ ಮಾತು ಅದು, ನಿಮಗೆ ಆಹಾರ ತಿನ್ನುವುದೇ ಬೇಡ ಅಂತ ಅನ್ನಿಸ್ತದೆ, ವಾಂತಿ ಬರ್ತದೆ ಆಹಾರ ನೋಡುವಾಗ, ಅಜೀರ್ಣ ಆಗ್ತದೆ, ವಾಂತಿ ಬರ್ಬೋದು, ವಾಕರಿಕೆ ಬರ್ಬೋದು, ವಿಪರೀತ ಸುಸ್ತಾಗ್ಬೋದು, ಇದೆಲ್ಲದರ ಮಧ್ಯೆ ಕಡು ಹಳದಿ ಬಣ್ಣದ ಮೂತ್ರ ಹೋಗ್ಬೋದು, ಕಣ್ಣುಗಳಲ್ಲಿ ನಮ್ಮ ಏನು ಬಿಳಿ ಇರ್ತದೆ ಆ ಬಿಳಿ ಹೋಗಿ ಒಂದಷ್ಟು ಹಳದಿ ಸ್ಟಿಂಜ್ ಅಥವಾ ಹಳದಿ ರೀತಿಯ ಒಂದು ಕಲರ್ ಬರ್ಬೋದು, ಇನ್ನೂ ಮುಂದುವರಿದ್ರೆ ಚರ್ಮ ಕೂಡ ಹಳದಿ ಆಗ್ಲಿಕ್ಕೆ ಶುರು ಆಗ್ಬೋದು. ಇದೆಲ್ಲ ಹೆಪಟೈಟಿಸ್ ಎ ಲಕ್ಷಣಗಳು.
0: ಈಗ ಇದು ಎಷ್ಟು ಮಾರಣಾಂತಿಕ ಅಂದ್ರೆ ಎಷ್ಟು ಅಪಾಯಕಾರಿಯಾದಂತಹ ರೋಗ ಇದು?
1: 100 to 100 ಗುಣ ಆಗ್ತಾರೆ, ಒಂದು 10 to 15 ಅವರಿಗೆ ಈ ರೀತಿಯ ಸುಸ್ತು, ವಿಪರೀತವಾದ ಆಹಾರದಲ್ಲಿ ನಿರಾಸಕ್ತಿ ಅದೆಲ್ಲ ಇರ್ತದೆ. ಆಮೇಲೆ ಅವರು ಸರಿ ಹೋಗ್ಲಿಕ್ಕೆ ಶುರು ಆಗ್ತಾರೆ. ಬಟ್ ಉಳಿದ 10 ಒಂದಷ್ಟು ಜಾಸ್ತಿ ತೊಂದರೆ ಆಗ್ಬೋದು, ಮತ್ತೆ ಮೆದುಳಿಗೆ ಕೂಡ ಈ ರೋಗ ಹರಡಬಹುದು, ಅಥವಾ ಹಳದಿ ರೋಗದ ತೊಂದರೆ ಮೆದುಳನ್ನು ಕಾಡಿ ಎನ್ಸೆಫಲಿಪತಿ ಅಂತ ಹೇಳ್ತೇವೆ. ಎನ್ಸೆಫಲಪತಿ ಅಂತ ಹೇಳಿದ್ರೆ ಹೆಪಾಟಿಕ್ ಎನ್ಸೆಫಲಪತಿ ಅಂತ ಇನ್ನು ಸರಿಯಾದ ಭಾಷೆ ಅದಕ್ಕೆ. ಆ ರೀತಿ ಆದ್ರೆ ಜೀವಕ್ಕೆ ಕೂಡ ಅಪಾಯ, ಅತಿ ವಿರಳವಾಗಿ ಆಗಬಾರದು ಅಂತ ಎಲ್ಲ ಆಗಬಹುದು. ಸೊ ಯಾವುದಿದ್ರೂ ಇಲ್ಲಿ ಅತಿ ಮುಖ್ಯವಾದ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ನೀವು ಜಾಗರೂಕತೆಯಿಂದ ಇದ್ರೆ ಅಂದ್ರೆ ಕಲುಷಿತ ಆಹಾರ ಕಲುಷಿತ ನೀರು ಸೇವಿಸದೆ ಕೈ ಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿ ಆಹಾರ ಸೇವಿಸಿದ್ರೆ, ಶೌಚಾಲಯಕ್ಕೆ ಹೋಗಿ ಬಂದ ನಂತರ ಕೈ ಕಾಲುಗಳನ್ನು ಸರಿಯಾಗಿ ಶುಚಿಗೊಳಿಸಿದ್ರೆ ಈ ರೋಗ ಹರಡದಂತೆ ಖಂಡಿತ ನಾವು ಕಾಪಾಡಬಹುದು.
0: ಈಗ ಇನ್ನು ಚಿಕಿತ್ಸೆ ಬಗ್ಗೆ ಮಾತಾಡೋದಾದ್ರೆ ಡಾಕ್ಟರ್, ಯಾವ ರೀತಿಯಾಗಿ ಇದಕ್ಕೆ ಚಿಕಿತ್ಸೆಯನ್ನು ನೀಡಲಾಗುತ್ತೆ?
1: ನೋಡಿ, ಇಲ್ಲಿ ಮುಖ್ಯವಾದ ವಿಷಯ ಕೂಡ ಇದೆ, ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲ. ಇದೇ ರೀತಿಯ ಚಿಕಿತ್ಸೆ, ನಾವು ತುಂಬಾ ಹಳೆಯ ಮಾತನ್ನು ಕೇಳಬಹುದು, ಹಳದಿ ರೋಗದವನಿಗೆ ಚಿಕಿತ್ಸೆ ಅಗತ್ಯ ಇಲ್ಲ, ಪಥ್ಯ ಮಾಡಬೇಕು, ಪಥ್ಯ ಆಹಾರ ಮತ್ತೆ ಒಂದಷ್ಟು ಸಾಕಷ್ಟು ಈ ಗಿಡ ಮೂಲಿಕೆ ಅಂದ್ರೆ ನೆಲ ನೆಲ್ಲಿ ಅಂತ ಹೇಳ್ತೀವಿ, ಅಥವಾ ನೆಲದಲ್ಲಿ

0: ಹೋದ್ರೆ ಒಂದು ವೇಳೆ ಈಗ ತುಂಬಾನೇ ತೊಂದರೆ ಆಯಿತು, ಲಿವರ್ ತುಂಬಾನೇ ಹಾಳ ತೊಂದರೆಗೆ ಒಳಪಟ್ಟರೆ ಆಗ ಒಂದಷ್ಟು ಚಿಕಿತ್ಸೆ ಖಂಡಿತ ಲಭ್ಯ ಇದೆ.
1: ಡಾಕ್ಟರ್, ಈಗ ತಾವು ವೈರಸ್ ಇಂದ ಬರೋದು ಅಂತ ಹೇಳಿದ್ರಿ, ಹಾಗಾದ್ರೆ ಇದಕ್ಕೆ ಏನಾದರೂ ಲಸಿಕೆ ಅಂತ ಇದೆಯಾ? ಇದ್ರೆ ಯಾರು ತಗೋಬಹುದು?
0: ಈಗ ಖಂಡಿತ ಲಸಿಕೆ ಇದೆ, ಆದರೆ ಇದು ತುಂಬಾ ಮಾರಣಾಂತಿಕ ಕಾಯಿಲೆ ಅಲ್ಲದ ಕಾರಣ ಪ್ರತಿಯೊಬ್ಬರಿಗೆ ಲಸಿಕೆಯನ್ನು ನಾವು ಹೇಳುವುದಿಲ್ಲ. ಆದರೆ ಯಾರಾದರೂ ಈ ಆಹಾರ ವಸ್ತುಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡುವವರು ಇರ್ತಾರಲ್ಲ, ಅಂಥವರಿಗೆ ಲಸಿಕೆ ಕೊಡಲಿಕ್ಕೆ ಆಗತ್ತೆ. ಎರಡು ಬಗೆಯ ಲಸಿಕೆ ಬರುತ್ತೆ, ಒಂದು ಕಿಲ್ಡ್ ಮತ್ತು ಅಟೆನ್ಯುಯೇಟೆಡ್ ಅಂತ ಎರಡು ಬಗೆಯ ಲಸಿಕೆ ಇದೆ. ಸದ್ಯದ ಮಟ್ಟಿಗೆ ಸರ್ಕಾರ ಅದನ್ನು ಕೊಡುವ ಯೋಚನೆಯಲ್ಲಿಲ್ಲ, ಯಾಕೆಂತ ಹೇಳಿದ್ರೆ ಇದರಿಂದ ಸಾವು ಸಂಭವಿಸುವುದು ಅತಿ ವಿರಳ. ಆದರೆ ಹೆಪಟೈಟಿಸ್ ಎ ಬಂದರೆ 10-50 ದಿವಸ ಒಬ್ಬನ ದುಡಿತ ಖಂಡಿತ ಹೋಗ್ತದೆ. ಆದ ಕಾರಣ ಈ ರೋಗದ ಬಗ್ಗೆ ನಾವು ಜಾಗರೂಕರಾಗಿರ್ಬೇಕು.
1: ಈಗ ಈ ಹೆಪಟೈಟಿಸ್ ಬಂದವರು ನಮ್ಮ ಮನೇಲಿ ಇದ್ದಾರೆ ಅಂತ ಹೇಳಿದ್ರೆ, ಅವರ ಮೂಲಕ ಅವರಿಂದ ನಮಗೆ ಬೇರೆ ಯಾವುದಾದ್ರೂ ರೀತಿಯಿಂದ ರೋಗ ಹರಡಲಿಕ್ಕೆ ಸಾಧ್ಯ ಇದೆಯಾ?
0: ಎಲ್ಲಕ್ಕಿಂತ ಮುಖ್ಯ ವಿಷಯ ಇದೆ, ಈ ಒಬ್ಬನಿಗೆ ಹೆಪಟೈಟಿಸ್ ಎ ಬಂತು, ಏನೋ ಅವನ ಗ್ರಹಚಾರ ಬಂತು, ಅವನ ಮಲ ಮೂತ್ರ ವಾಂತಿ ದೇಹ ದ್ರವಗಳಿಂದ ಇನ್ನೊಬ್ಬನಿಗೆ ಹರಡ್ತದೆ. ಸೊ ಏನ್ ಮಾಡಬೇಕು? ಆತನು ಶೌಚಾಲಯಕ್ಕೆ ಹೋದ್ಮೇಲೆ ಆ ಶೌಚಾಲಯವನ್ನು ತುಂಬಾ ಚೆನ್ನಾಗಿ ಸ್ವಚ್ಛಗೊಳಿಸಬೇಕು. ಫಿನಾಯಿಲ್ ಇರಬಹುದು ಅಥವಾ ಯಾವುದೇ ಇರಬಹುದು, ಶುದ್ಧೀಕರಣ ದ್ರವಗಳನ್ನು ಹಾಕಿ ಕ್ಲೀನ್ ಮಾಡಬೇಕು. ಆ ಶೌಚಾಲಯವನ್ನು ಇನ್ನೊಬ್ಬರು ಉಪಯೋಗಿಸ್ತಾರಾದ್ರೆ ಅವರು ಸೂಕ್ತ ರೀತಿಯಲ್ಲಿ ಕೈ ಕಾಲುಗಳನ್ನು ತೊಳಿಬೇಕು. ಆತನ ಮಲ ಮೂತ್ರ ಏನಾದರೂ ಅಥವಾ ವಾಂತಿಯನ್ನು ಸ್ವಚ್ಛಗೊಳಿಸುವ ಅಗತ್ಯ ಬಿದ್ದರೆ ಆ ನಂತರ ಕೈಗಳನ್ನು ಸರಿ ತೊಳೆದ್ರೆ ಸಾಕು. ಇದು ಅತಿ ಆಗದೆ ಅವನ ಸೇವೆಯಿಂದ ಖಂಡಿತ ಯಾರಿಗೂ ಹರಡುವುದಿಲ್ಲ.
1: ಈ ಒಂದು ಜಾಂಡಿಸ್ ಪ್ರಕರಣಗಳೇನು ಕಾಣಿಸ್ತಾ ಇದೆ, ಇದರಿಂದ ಜನ ಭಯ ಪಡಬೇಕಾ ಅಥವಾ ಯಾವ ರೀತಿಯಾದಂತಹ ಜಾಗೃತಿಯನ್ನು ಅವ್ರು ವಹಿಸ್ಕೋಬೇಕಾಗತ್ತೆ?
0: ಈಗ ನೋಡಿ, ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ಎಲ್ಲ ಆಹಾರ ತಯಾರಿಕಾ ಘಟಕದವರದು ನಮ್ಮ ಈ ಮಾಧ್ಯಮದ ಮೂಲಕ ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ, ತಮ್ಮ ಆಹಾರ ರುಚಿ ಇಲ್ಲದಿದ್ರೂ ತೊಂದರೆ ಇಲ್ಲ, ರೋಗವನ್ನು ಕೊಡಬಾರ್ದು. ರೋಗವನ್ನು ಕೊಡಬಾರ್ದು ಅಂತ ಹೇಳಿದ್ರೆ ಕಲುಷಿತ ಆಹಾರವನ್ನು ಕೊಡಬಾರ್ದು ನೀವು. ಸೊ ಬೇಯಿಸದೆ ಕೊಡುವ ಆಹಾರವನ್ನು ಸ್ವಚ್ಛಗೊಳಿಸುವಾಗ ಅಷ್ಟೇ ಶುದ್ಧೀಕೃತ ನೀರಿಂದ ಅದನ್ನು ತೊಳಿಬೇಕು. ಅದೇ ರೀತಿ ಇವತ್ತು ಮಜ್ಜಿಗೆ ಮಾಡ್ತೇವೆ ನಾವು, ಮಜ್ಜಿಗೆಗೆ ಒಂದಷ್ಟು ಅಂದ್ರೆ ದಪ್ಪ ಇದ್ರೆ ಅದನ್ನು ತೆಳು ಮಾಡ್ಲಿಕ್ಕೆ ನೀರು ಹಾಕ್ಲೇಬೇಕು. ಸೊ ಅಂತ ನೀರನ್ನು ಕೂಡ ಶುದ್ಧೀಕೃತ ನೀರನ್ನೇ ಹಾಕಬೇಕು ಆಹಾರ ವಸ್ತುಗಳಲ್ಲಿ. ಮತ್ತೆ ಯಾರು ಆಹಾರ ವಸ್ತುವನ್ನು ತಯಾರಿಸ್ತಾರ, ಅವರು ಕ್ಯಾಟ್ರಿಂಗ್ ಇರ್ಬೋದು, ಅಡಿಗೆ ತಯಾರಕರು ಇರ್ಬೋದು, ಹೋಟೆಲ್ನವರು ಇರಬೇಕು, ಸರಿಯಾಗಿ ಕೈಗಳನ್ನು ತೊಳಿಕೊಳ್ಬೇಕು. ಯಾರು ವ್ಯಾಕ್ಸಿನ್ ತಗೊಳ್ಬೇಕು ಅಂತ, ಸೊ ಇಂಥವ್ರು ವ್ಯಾಕ್ಸಿನ್ ತಗೊಂಡ್ರೆ ಖಂಡಿತ ಒಳ್ಳೇದು. ಟೈಫಾಯ್ಡ್ ವ್ಯಾಕ್ಸಿನ್, ನಮ್ಮ ಹೆಪಟೈಟಿಸ್ ಸಿ ವ್ಯಾಕ್ಸಿನ್ ಇವ್ರು ತಗೊಂಡ್ರೆ ಒಳ್ಳೇದು. ಒಂದು ವೇಳೆ ವ್ಯಾಕ್ಸಿನ್ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ, ಆಯಿತು, ಸರಿಯಾಗಿ ಕೈ ತೊಳೆದು ಕೈಗಳನ್ನು ಸರಿಯಾಗಿ ಸ್ವಚ್ಛಗೊಳಿಸಿ ಆಹಾರ ವಸ್ತುಗಳನ್ನು ತಯಾರಿಸಿದಲ್ಲಿ ಆಹಾರ ವಸ್ತುವಿನ ಮೂಲಕ ಈ ರೋಗ ಇನ್ನೊಬ್ಬರಿಗೆ ಬರುವುದಿಲ್ಲ.
1: ಧನ್ಯವಾದಗಳು ಡಾಕ್ಟ್ರೇ, ಇಷ್ಟೊತ್ತು ಈ ಜಾಂಡಿಸ್ ರೋಗ ಅಥವಾ ಹೆಪಟೈಟಿಸ್ ಎ ರೋಗ ಮುಖ್ಯವಾಗಿ ಇದರ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು.
0: ಧನ್ಯವಾದಗಳು ಸರ್.
2: ಇದುವರೆಗೆ ಹೆಪಟೈಟಿಸ್ ಕಾಮಾಲೆ ರೋಗ ಈ ವಿಷಯದ ಕುರಿತು ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದೆ ದೃಷ್ಟಿದೋಷಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ.
1: ಕೇಳುಗರೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಕನ್ಸಲ್ಟೆಂಟ್ ಆಪ್ಥಾಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಎಂ ವಸಂತ ಪೈ ಅವರು. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ಎಲ್ಲರಿಗೂ ನಮಸ್ಕಾರ.
1: ಡಾಕ್ಟರ್, ಈಗ ನಾವು ಹೇಳ್ತೇವೆ ದೃಷ್ಟಿ ಅನ್ನುವಂಥದ್ದು ಅಮೂಲ್ಯ ಅಂತ ಹೇಳಿ, ಕಣ್ಣಿಲ್ಲ ಅಂತ ಹೇಳಿದ್ರೆ ನಮ್ಗೆ ಪ್ರಪಂಚವನ್ನ ಕಾಣ್ಲಿಕ್ಕೇನೆ ಸಾಧ್ಯ ಆಗಲ್ಲ. ಸೊ ಇಂಥ ಸಂದರ್ಭದಲ್ಲಿ ಒಬ್ಬ ವೈದ್ಯರಾಗಿ ಮಾನವನ ದೇಹದಲ್ಲಿ ಕಣ್ಣಿನ ಪಾತ್ರ ಏನು ಮತ್ತು ಎಷ್ಟು ಮಹತ್ವದ್ದು ಇದು?
3: ಇದು ಸುಮಾರು 1000 ವರ್ಷ ಮುಂಚೆನೆ ನಮ್ಮ ಪೂರ್ವಜರು ಹೇಳಿದ್ದಾರೆ. ಪಂಚೇಂದ್ರಿಯ ನಮ್ಮ ನಯನಂ ಪ್ರಧಾನಂ ಅಂತ ಹೇಳಿ 5 ಸೆನ್ಸರಿ ಆರ್ಗನ್ಸ್ ಅಂತ ಹೇಳ್ತೇನೆ. ಆದರೆ ಕಣ್ಣು ಹಾಗೆ ಅಲ್ಲ. ಸೊ ಅದರಿಂದ ಪೂರ್ವಜರು ಹೇಳಿದ್ದಾರೆ ಎಲ್ಲ ಸೆನ್ಸರಿ ಆರ್ಗನ್ಸ್ ಇಂದ ಕಣ್ಣು ತುಂಬ ಪ್ರಧಾನವಾದದ್ದು ಅಂತ ಹೇಳಿ. ನಮ್ಮ ಈಗಿನವರು ಹೇಳ್ತಾರೆ ಐ ಇಸ್ ಅ ವಿಂಡೋ ಟು ದ ವರ್ಲ್ಡ್ ಅಂತ ಹೇಳಿ. ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲ ವಿಷಯದಲ್ಲಿ ಕಣ್ಣಿನ ಆರೋಗ್ಯ ಮತ್ತೆ ಅದರ ತಿಳುವಳಿಕೆ ಎಲ್ಲರಿಗೆ ಗೊತ್ತಾಗಬೇಕು.
1: ಡಾಕ್ಟರ್, ಈಗ ಸಾಮಾನ್ಯವಾಗಿ ಏನಾಗುತ್ತೆ, ದೇಹದ ಯಾವುದೇ ಭಾಗದಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳನ್ನು ಮಾಡೋದನ್ನು ನೋಡ್ತೇವೆ. ರಕ್ತ ಪರೀಕ್ಷೆ ಆಗಿರ್ಬೋದು, ಮೂತ್ರ ಪರೀಕ್ಷೆ ಆಗಿರ್ಬೋದು, ಏನೋ ಮಾಡ್ತಾ ಇರ್ತಾರೆ. ಈ ಕಣ್ಣಿಗೆ ಸಂಬಂಧಿಸಿದ ಹಾಗೆ ಕಣ್ಣು ಸರಿಯಾಗಿ ಇದೆಯೋ ಇಲ್ವೋ ಅಂತ ಹೇಳಿ ಪರೀಕ್ಷೆ ಮಾಡುವುದು ಹೇಗೆ?
3: ನಾರ್ಮಲ್ ಫಿಸಿಯಾಲಜಿ ಅಂತ ಹೇಳ್ತೇವೆ. ಒಂದು ಮನುಷ್ಯರಿಗೆ ಇಷ್ಟೇ ದೃಷ್ಟಿ ಇರಬೇಕಂತ ಇದೆ ನಮ್ಮ ಇದರಲ್ಲಿ ಸಹ, ಅದನ್ನು ಹೇಗೆ ಗೊತ್ತಾಗುದು ನಮ್ಮ ದೃಷ್ಟಿ ಕಮ್ಮಿ ಆಗಿದೆ ಇಲ್ಲದ್ರೆ ಕಾಣಿಸುದಿಲ್ಲ ಅಂತ ಹೇಳಿ. ಈಗ ಒಂದು ಸ್ಟ್ಯಾಂಡರ್ಡೈಸ್ ಇದು ಮಾಡಿದ್ದೇವೆ, ಒಂದು ಚಾರ್ಟ್ ಇದೆ ಕಣ್ಣಲ್ಲಿ, ಆ ಚಾರ್ಟ್ಗೆ ಸ್ನೆಲ್ಲನ್ಸ್ ಚಾರ್ಟ್ ಅಂತ ಹೇಳ್ತೇವೆ, ಅದಕ್ಕೆ ಪರ್ಟಿಕ್ಯುಲರ್ ಇಲ್ಯುಮಿನೇಷನ್ ಇರಬೇಕು. ಅದು ಸೈಂಟಿಫಿಕಲಿ ಆಗಿ ಮಾಡಿದ್ದು, ದೊಡ್ಡ ಅಕ್ಷರ ಮತ್ತೆ ಸಣ್ಣ ಅಕ್ಷರಕ್ಕೆ ಹಂತ ಹಂತವಾಗಿ ಕಮ್ಮಿ ಆಗ್ತಾ ಉಂಟು. ಸೊ ದ ಸ್ಮಾಲೆಸ್ಟ್ ಇಸ್ 10 ಟೈಮ್ಸ್ ಲೆಸರ್ ದೆನ್ ದ ಲಾರ್ಜೆಸ್ಟ್ ಒನ್. ಹಾಗೆ ಹಂತ ಹಂತವಾಗಿ ಜನರು ಒಂದು ಕಣ್ಣನ್ನು ಮುಚ್ಚಿ ನಾವು ಪರೀಕ್ಷೆ ಮಾಡಬೇಕು. ಸಾಧಾರಣವಾಗಿ ಹೇಳುವುದಾದ್ರೆ ಮನುಷ್ಯರು ಎಲ್ಲಾ ಅಕ್ಷರವನ್ನು ಓದಿದ್ರೆ ಎರಡು ಕಣ್ಣಲ್ಲಿ ಸಹ ಅವರ ಕಣ್ಣಿನ ದೃಷ್ಟಿ ಸಾಮಾನ್ಯವಾಗಿ ನಾರ್ಮಲ್ ಇದೆ ಅಂತ ಹೇಳ್ಬೋದು ನಾವು. ಮತ್ತೆ 40 ವರ್ಷ ಆದ ಅವರಿಗೆ ದೂರದೃಷ್ಟಿ ಮಾತ್ರ ಅಲ್ಲ, ಹತ್ತಿರಕ್ಕೆ ಸಹ ಪ್ರಾಬ್ಲಮ್ ಬರ್ತದೆ. ಸೊ ಹತ್ತಿರದ್ದು ನಾವು ಚಾರ್ಟ್ ಇದೆ, ಅದಕ್ಕೂ ಅದರಲ್ಲಿ ದೊಡ್ಡ ಚಾರ್ಟ್ ಇದೆ, ಸಣ್ಣ ಚಾರ್ಟ್ ಇದೆ. ಸೊ ಸಣ್ಣ ಚಾರ್ಟ್ ಅಲ್ಲಿ ಎಲ್ಲ ಓದಿದ್ರೆ ಮನುಷ್ಯರು ಅವರ ದೂರದೃಷ್ಟಿ ಮತ್ತೆ ಅವರ ಹತ್ತಿರ ದೃಷ್ಟಿ ಎರಡೂ ಸರಿ ಇದೆ ಅಂತ ನಮಗೆ ಗೊತ್ತಾಗ್ತದೆ.
1: ಡಾಕ್ಟರ್, ಈಗ ನಾವು ಕನ್ನಡಕ ಅಂತ ಹಾಕುವಾಗ ಹೇಳ್ತಾರೆ 0.5 ಅಂತ ಹೇಳ್ತಾರೆ, 1 ಅಂತ ಹೇಳ್ತಾರೆ, ಏನಿದು ನಂಬರ್ಗಳು?
3: ಇದು ಲೆನ್ಸ್ ಇದು ಪವರ್ ಹೇಳ್ತೇವೆ ನಾವು. ಈ ಲೆನ್ಸ್ ಅಂತ ಹೇಳಿದ್ರೆ ಈಗ ಮನುಷ್ಯರಿಗೆ ಒಬ್ಬರಿಗೆ ದೃಷ್ಟಿ ಸರಿ ಇಲ್ಲ ಅಂತ ಎನಿಸೋಣ. ಈ ಸರಿ ಇಲ್ಲದಿದ್ರೆ ಏನ್ ಮಾಡಬೇಕು? ಫಸ್ಟ್ ದೃಷ್ಟಿ ನೋಡಿದ್ದೇವೆ, ಈ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನಿಗೆ ದೂರಕ್ಕೆ ಸರಿಯಾಗಿ ಕ್ಲಿಯರ್ ಆಗಿ ಕಾಣುವುದಿಲ್ಲ. ಈಗ ಯಾಕೆ ಕಾಣುವುದಿಲ್ಲ ಅಂತ ನಮಗೆ ಗೊತ್ತಾಗ್ಬೇಕು.

0: ಹೌದು,
1: ಒಬ್ಬರಿಗೆ ದೃಷ್ಟಿ ಸರಿ ಇದೆ, ಇಲ್ಲದ್ರೆ ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇದೆ, ಒಂದು ಕಣ್ಣಲ್ಲಿ ದೃಷ್ಟಿ ಸರಿ ಇಲ್ಲ, ಆ ಕಣ್ಣಲ್ಲಿ ಯಾಕೆ ದೃಷ್ಟಿ ಸರಿ ಇಲ್ಲ ಅಂತ ಅದು ಗೊತ್ತಾಗಬೇಕಾಗ್ತದೆ. ಇದರಲ್ಲಿ ಎರಡು ವಿಧಾನ ಉಂಟು, ಒಂದು ದೃಷ್ಟಿ ದೋಷ ಅಂದ್ರೆ ನಾವು ರಿಫ್ರಾಕ್ಟಿವ್ ಎರರ್ಸ್ ಅಂತ ಹೇಳ್ತೇವೆ, ಇನ್ನೊಂದು ಕಣ್ಣಲ್ಲಿ ಬರುವಂತಹ ಕಾಯಿಲೆಗಳು, ಅದು ಬೇರೆ ಪ್ರಾಬ್ಲಮ್. ಈ ಎರಡು ಪ್ರಾಬ್ಲಮ್ ಇಂದಲ್ಲಿ ಸಹ ದೃಷ್ಟಿಯಲ್ಲಿ ಈ ಓದಲಿಕ್ಕೆ ಇಲ್ಲದ್ರೆ ದೃಷ್ಟಿ ಕಮ್ಮಿ ಇರ್ತದೆ. ಸೊ ಅದರಿಂದ ಇಂಪಾರ್ಟೆಂಟ್ ಇಸ್ ನಮ್ಗೆ ಗೊತ್ತಾಗ್ಬೇಕು ಈ ದೃಷ್ಟಿ ದೋಷವ ಇಲ್ಲದ್ರೆ ಬೇರೆ ಕಾಯಿಲೆಯಿಂದ ಹಾಗೆ ಬಂದಿದೆ ಅಂತ. ಸೊ ಸುಮಾರು ನಮ್ಮನೆದು ಕಾಯಿಲೆ ಇದೆ, ಕಣ್ಣಿನ ಹೊರಗಿನಿಂದ ಒಳಗೆ ತನಕ ಎಲ್ಲಾ ನಮ್ಮನೆದು ಕಾಯಿಲೆಯಲ್ಲಿ ಮನುಷ್ಯರನ ದೃಷ್ಟಿ ಕಮ್ಮಿ ಆಗ್ತದೆ. ಸೊ ಇದು ನಾವು ನೋಡಿ ಆ ಕಣ್ಣು ಹಿಡಿಯೋದು ಅದು ನಮ್ಗೆ ಸಂಬಂಧಪಟ್ಟದ್ದು.
0: ಈಗ ದೃಷ್ಟಿ ದೋಷಗಳ ಬಗ್ಗೆ ಮಾತಾಡೋದಾದ್ರೆ ಯಾವೆಲ್ಲ ಕಾರಣಗಳಿಗಾಗಿ ದೃಷ್ಟಿ ದೋಷ ಕಾಣಿಸಿಕೊಳ್ಳುತ್ತೆ?
1: ನೋಡಿ, ಮೇನ್ಲಿ ದೃಷ್ಟಿ ದೋಷಗಳು ನಾವು ಕ್ಲಾಸಿಫೈ ಮಾಡುವಾಗ ಎರಡು ಹೇಳ್ತೇವೆ ನಾವು, ಮಯೋಪಿಯಾ ಅಂತ ಹೇಳ್ತೇವೆ ಮತ್ತೆ ಹೈಪರ್ ಮೆಟ್ರೋಪಿಯಾ ಅಂತ ಹೇಳ್ತೇವೆ. ಈ ಕಣ್ಣಿನ ಈ ನಮ್ಮ ಫಿಸಿಯಾಲಜಿಯಲ್ಲಿ ಏನಾಗ್ತದೆ ಅಂದ್ರೆ, ಕಣ್ಣಿನ ಒಳಗೆ ಲೈಟ್ ಹೋದ ಕೂಡಲೇ ಆ ಕಣ್ಣಿನ ಲೈಟ್ ಒಳಗೆ ಹೋಗಿ ಲೆನ್ಸ್ ಕಾರ್ನಿಯ ಮೇಲೆ ಬಿದ್ದು ಮತ್ತೆ ಲೆನ್ಸ್ನ ಬಿದ್ದು ಕಣ್ಣಿನ ಒಳಗೆ ಅಕ್ಷಿಪಟ ಅಂತ ಇದೆ, ರೆಟಿನಾ ಅಂತ ಹೇಳ್ತೇವೆ, ಅದರ ಮಧ್ಯದಲ್ಲಿ ಕರೆಕ್ಟ್ ಆಗಿ ಬೀಳ್ಬೇಕು. ಅದು ಕರೆಕ್ಟ್ ಆಗಿ ಬಿದ್ದರೆ ಅವರ ದೃಷ್ಟಿ ಸರಿ ಉಂಟಂತ, ಫಾರ್ ಆಲ್ ಪ್ರಾಕ್ಟಿಕಲ್ ಪರ್ಪಸಸ್. ಕೆಲವು ಸರ್ತಿ ದೃಷ್ಟಿ ಆ ಇದರಲ್ಲಿ ಬೀಳುದಿಲ್ಲ, ಎರಡು ಲೈಟ್ಗಳು ಒಟ್ಟಾಗಿ ಕಣ್ಣಿನ ಎದುರಿಗೆ ಬೀಳ್ಬೋದು, ಇಲ್ಲದ್ರೆ ಕಣ್ಣಿನ ಹಿಂದೆ ಬೀಳ್ಬೋದು. ನಾವು ಕಣ್ಣಿನ ಎದುರಿಗೆ ಬಿದ್ರೆ ನಾವು ಮಯೋಪಿಯಾ ಅಂತ ಹೇಳ್ತೇವೆ, ಆ ಕಣ್ಣಿನ ಹಿಂದೆ ಬಿದ್ರೆ ನಾ ಹೈಪರ್ ಮೆಟ್ರೋಪಿಯಾ ಅಂತ ಇದ್ದೇವೆ. ಈ ಮಯೋಪಿಯಾ ಅಂತ ಹೇಳಿದ್ರೆ ನಾವು ನಾರ್ಮಲಿ ಕಾಲ್ಡ್ ಇಸ್ ಆಸ್ ಅದು ಶಾರ್ಟ್ ಸೈಟ್ ಅಂತ ಹೇಳ್ತೇವೆ, ಬಟ್ ಇಟ್ ಈಸ್ ಅ ಮಿಸ್ಅಂಡರ್ಸ್ಟೂಡ್. ಶಾರ್ಟ್ ಅಂತ ಹೇಳಿದ್ರೆ ಹತ್ತಿರ ಮಾತ್ರ ಕಾಣೋದಿಲ್ಲ, ದೂರ ಕಂಡ ಹಾಗೆಲ್ಲ, ಇದು ಇದು ಆಕ್ಚುಲಿ ಮನುಷ್ಯರಿಗೆ ದೂರಕ್ಕೆ ಸರಿಯಾಗಿ ಕಾಣೋದಿಲ್ಲ. ಟೆಸ್ಟ್ ಮಾಡಿ ನೋಡುವಾಗ ಅವರಿಗೆ ದೂರಕ್ಕೆ ಅವರ ದೃಷ್ಟಿ ಕಮ್ಮಿ ಇದೆ, ಬಟ್ ಇಟ್ಸ್ ಕಾಲ್ಡ್ ಅ ಶಾರ್ಟ್ ಸೈಟ್. ಶಾರ್ಟ್ ಸೈಟ್ ಅಂದ್ರೆ ಹತ್ತಿರಕ್ಕೆ ಕಾಣ್ತದೆ, ದೂರಕ್ಕೆ ಕ್ಲಿಯರ್ ಆಗಿ ಕಾಣೋದಿಲ್ಲ. ಇದಕ್ಕಾಗಿ ನಾವು ಮೈನಸ್ ಪವರ್ ಕೊಡ್ತೇವೆ. ಈಗ ಮುಂಚೆ ನಾವು ರೆಟ್ನೋಸ್ಕೋಪಿ ಅಂತ ಮಾಡ್ತಾ ಇದ್ದೇವೆ ಹಳೆ ಕಾಲದಲ್ಲಿ, ಅದು ಅದರಿಂದ ಗೊತ್ತಾಗ್ತಿತ್ತು, ಕಣ್ಣಿನ ಒಳಗಿದ್ದು ಶ್ಯಾಡೋ ನೋಡಿ ಲೆನ್ಸ್ ಹಾಕಿ ಮತ್ತೆ ಗೊತ್ತಾಗ್ತಿತ್ತು ಆ ಮನುಷ್ಯರಿಗೆ ದೃಷ್ಟಿ ದೋಷ ಉಂಟು, ಎಷ್ಟು ಪವರ್ ಬೇಕಾಗ. ಈಗ ಮಾಡರ್ನ್ ಸೈನ್ಸ್ ಅಲ್ಲಿ ಹೊಸ ಹೊಸ ಮೆಷಿನ್ಗಳು ಬಂದಿವೆ, ನಾವು ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ, ಆಟೋ ರಿಫ್ರಾಕ್ಟೋಮೀಟರ್ ಇಲ್ಲದ್ರೆ ಈಗ ಕಂಪ್ಯೂಟರೈಸ್ಡ್ ಐ ಟೆಸ್ಟಿಂಗ್ ಅಂತ ಹೇಳೋ. ಸೊ ಆಟೋ ರಿಫ್ರಾಕ್ಟೋಮೀಟರ್ ಅಂತ ಹೇಳ್ತೇವೆ, ಈ ಆಟೋ ರಿಫ್ರಾಕ್ಟೋಮೀಟರ್ ಅಲ್ಲಿ ಜನರ ಕಣ್ಣಲ್ಲಿ ನೋಡಿ ಒಂದು ಇದು ಬೀಪ್ ಆಗಿ ಆಟೋಮ್ಯಾಟಿಕ್ ಆಗಿ ಅವರ ಪವರ್ ಬರ್ತದೆ. ಸೊ ಇದರಿಂದ ತುಂಬಾ ಕೆಲಸ ಸುಲಭ ಆಗ್ತದೆ ಈಗಿನ ಕಾಲದಲ್ಲಿ, ಇಲ್ಲದ್ರೆ ಒಂದು ಕಣ್ಣು ಪರೀಕ್ಷೆ ಮಾಡಲಿಕ್ಕೆ ತುಂಬಾ ಟೈಮ್ ಆಗ್ತಾ ಇತ್ತು, ಪ್ರತಿ ಸಲ ಕಣ್ಣಿಗೆ ಮದ್ದಾಕಿ ಕಣ್ಣಿನ ಪ್ಯೂಪಿಲ್ ಡೈಲೇಟ್ ಮಾಡಿ ನೋಡಬೇಕಾಗ್ತದೆ. ಬಟ್ ಈ ಆಟೋ ರಿಫ್ರಾಕ್ಟೋಮೀಟರ್ ಬಂದಿದ್ರಿಂದ ಅಬೌಟ್ 70-80% ಆಫ್ ದ ಟೈಮ್ ನಮ್ಮ ಕೆಲಸ ತುಂಬಾ ಸುಲಭ ಆಗ್ತದೆ. ಪೇಷಂಟ್ ಬರ್ತಾರೆ, ಅವರ ಐ ಟೆಸ್ಟ್ ಆಗ್ತದೆ, ಅವರ ಪ್ರಿಂಟ್ ಔಟ್ ಸಹ ಸಿಗ್ತದೆ ನಮಗೆ, ಅವರಿಗೆ ಎಷ್ಟು ಪವರ್ ಬೇಕಾಗ್ತದೆ. ಆ ಪವರ್ ಎಷ್ಟು ಬೇಕಾಗ್ತದೆ ಅಂತ ಗೊತ್ತಾದ ಮೇಲೂ ಸಹ ಪುನಃ ನಾವು ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಮಾಡಬೇಕು. ಸಬ್ಜೆಕ್ಟಿವ್ ಟೆಸ್ಟ್ ಅಂತ ಹೇಳಿದರೆ, ಹೂ ಆರ್ ಗುಡ್ ಕ್ವಾಲಿಫೈಡ್ ಆಪ್ಟೋಮೆಟ್ರಿಸ್ಟ್, ಅವರು ಬಂದು ಅವರ ದೃಷ್ಟಿ ಎಷ್ಟು ಉಂಟು, ಅವರಿಗೆ ಲೆನ್ಸ್ ಹಾಕಿ ಈ ಕಣ್ಣಲ್ಲಿ ಅವರಿಗೆ ಈಗ ಒಬ್ಬರಿಗೆ ಒಂದು 3-4 ಲೈನ್ ಕಾಣಿದರೆ ಅವ್ರು 6x18 ಅಂತ ಹೇಳ್ತೇವೆ. ಸೊ ಆ 6x18 ಅನ್ನು 6x6 ಹೇಗೆ ಮಾಡುದಂತ ಆ ಲೆನ್ಸ್ ಹಾಕಿ ಸರಿ ಮಾಡ್ತಾರೆ, ಲೆನ್ಸ್ ಹಾಕಿ ನೋಡ್ತೇವೆ. ಆ ಲೆನ್ಸ್ ಹಾಕಿ ನೋಡಿ ಅವರಿಗೆ ಕ್ಲಿಯರ್ ಆಗಿ ಕಾಣದಾದ್ರೆ ಅವರ ದೃಷ್ಟಿ ಸರಿ ಆಯಿತು, ಇಲ್ಲದ್ರೆ -0.5. ಈ ಮೈನಸ್ ಅಂತ ಹೇಳಿದ್ರೆ ದೇ ಆರ್ ಕಾಲ್ಡ್ ಆಸ್ ಕಾನ್ಕೇವ್ ಲೆನ್ಸಸ್. ಜನರಿಗೆ ಸಾಮಾನ್ಯವಾಗಿ ಇಟ್ಸ್ ಅ ಮೇಸಿಕ್ ಫಿಸಿಕ್ಸ್ ವೇರ್ ಲೈಟ್ಸ್ ಆರ್ ನಾಟ್ ಫಾಲೋಯಿಂಗ್ ಇನ್ ದ ರಿಟಿನಾ. ಸೊ ಈ ಕಾನ್ಕೇವ್ ಇಂದ ಕಣ್ಣಿನ ದೃಷ್ಟಿ ಸರಿ ಮಾಡುತ್ತದೆ. ನಾವು ಈಗ ಎಷ್ಟು ಬೇಕು, ಎಷ್ಟು ಪವರ್ ಎಷ್ಟಿಂದ ಎಷ್ಟು ಹೋಗ್ತದೆ ನೀವು ಕೇಳಿದಾಗೆ, ಈಗ -0.5 ಅಂತ ಹೇಳಿದೆ, -0.5 ಇಂದ ಕೆಲವು ಜನರಿಗೆ -20 ತನಕ ಸಹ ಹೋಗ್ತದೆ. ಅದು ಬಿಕಾಸ್ ಆಫ್ ದ ಸೈಜ್ ಆಫ್ ದ ಐ ಬಾಲ್, ಬಿಕಾಸ್ ಆಫ್ ದ ಚೇಂಜ್ ಇನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್. ಸೊ ಇದರಿಂದ ಜನರಿಗೆ ಎಷ್ಟೇ ಪವರ್ ಬರಬಹುದು ಅದರಲ್ಲಿ ಏನು ಲಿಮಿಟ್, ಬಟ್ ನಾರ್ಮಲಿ ಅರೌಂಡ್ -2-3 ಒಂದು ಸಾಮಾನ್ಯ, ದಟ್ ಇಸ್ ವಿ ಕಾಲ್ ಇಟ್ ಎಸ್ ಅ ಫೇರ್ಲಿ ಲೋ ಪವರ್, ಅರೌಂಡ್ -1-1.5. ಮತ್ತೆ -4, -5, -6 ಗೆ ಬರ್ತದೆ, ಅದು ಸಾಧಾರಣ ಮೀಡಿಯಂ ರೇಂಜ್. -10 ಕ್ಕಿಂತ ವೇಟಿಂಗ್ ಇಟ್ ಎಸ್ ಅ ಯುನೋ ಹೈ ಪವರ್ ಅಂಡ್ ವಿ ಕಾಲ್ ಇಟ್ ಎಸ್. ಬೇರೆ ಬೇರೆ ಪ್ರಾಬ್ಲಮ್ಗೆ ಬೇರೆ ಬೇರೆ ಟೈಪ್ ಇದ್ದು ಟ್ರೀಟ್ಮೆಂಟ್ ಸಹ ಇದೆ. ಮುಂಚಿನ ಕಾಲದಲ್ಲಿ ಈ ಮೈನಸ್ ಪವರ್ ಇದ್ದವರಿಗೆ ಟೆಸ್ಟ್ ಮಾಡಿ ಈ ಗ್ಲಾಸ್ ಕೊಡ್ತಾ ಇದ್ದೇವೆ. ಕೆಲವರಿಗೆ ನೀವು ನೋಡಿರ್ಬೋದು ತುಂಬಾ ದಪ್ಪ ಕನ್ನಡಕ ಇದ್ದವರು, ಅದು -10, -15. ಬಟ್ ದಿಸ್ ಇಸ್ ಅ ಕಾಮನ್ ಪ್ರಾಬ್ಲಮ್. ಬಟ್ ಅಂತ ಪವರ್ ಇದ್ದವರು ತುಂಬಾ ರೇರ್, ಅಷ್ಟು ತುಂಬಾ ಕಾಮನ್ ಏನಿಲ್ಲ. ಬಟ್ ದ ಕಾಮನೆಸ್ಟ್ ಇಸ್ ಏನೋ -1, -2. ಸೊ ಈ ಗ್ಲಾಸ್ ಹಾಕಿದ್ರಿಂದ ಅವರಿಗೆ ಕ್ಲಿಯರ್ ಆಗಿ ಕಾಣ್ತದೆ. ಈಗ ಫಸ್ಟ್ ಟೈಮ್ ಬಂದವರಿಗೆ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ಅವ್ರು ಬಂದ ಕೂಡಲೇ ಅವರಿಗೆ ಪ್ರಾಬ್ಲಮ್ ಇದ್ರೂ ಸಹ ನಮ್ಗೆ ಅವರಿಗೆ ಎಷ್ಟು ಪವರ್ ಬೇಕಂತ ಗೊತ್ತಿದ್ರು ಸಹ ನಾವು ಅವರಿಗೆ ಕಣ್ಣಿಗೆ ಒಂದು ಡ್ರಾಪ್ಸ್ ಹಾಕ್ತೇವೆ. ದಿಸ್ ಇಸ್ ಅ ಡೈಲಟೇಷನ್ ಅಂತ ಹೇಳ್ತೇವೆ. ದಿಸ್ ಇಸ್ ಬೇಸಿಕಲಿ ಎಲ್ಲ ಮಕ್ಕಳಿಗೆ ಎಲ್ಲರಿಗೆ ಮಾಡಲೇಬೇಕದು, ದಟ್ ಇಸ್ ಅ ಕಂಪಲ್ಸರಿ. ಬಟ್ ಈವನ್ ಓಲ್ಡರ್ ಪೀಪಲ್ ಆಲ್ಸೋ ಕೆಲವರು ಸರ್ತಿ ಫಸ್ಟ್ ಇಷ್ಟರವರೆಗೆ ಅವರ ಕನ್ನಡಕ ಇಡಲೇ ಇಲ್ಲ ಅಂತ ಹೇಳಿದ ಕೂಡಲೇ ನಾವು ಕರೆಕ್ಟಾಗಿ ಅವರಿಗೆ ಚೆಕ್ ಮಾಡಬೇಕಾದ್ರೆ ಕಣ್ಣಿಗೆ ಡ್ರಾಪ್ಸ್ ಹಾಕಿ ಪುನಃ ಕಂಪ್ಯೂಟರಲ್ಲಿ ಚೆಕ್ ಮಾಡಿ ಪುನಃ ಅವರ ದೃಷ್ಟಿ ನೋಡಿ ಮತ್ತೆ ಅವರಿಗೆ ಒಂದು ಎರಡು ಮೂರು ದಿವಸ ನಂತರ ಅವರಿಗೆ ಬಂದು ಪುನಃ ಚೆಕ್ ಮಾಡಿ ನಾವು ಕನ್ನಡಕ. ಸೊ ಇಟ್ಸ್ ಅ ಡಬಲ್ ಮತ್ತೆ ಟ್ರಿಬಲ್ ಇದು ಮಾಡ್ತೇವೆ ಅಂತ ಹೇಳ್ತೀವಿ ನೋಡಿ.
0: ಈಗ ತಾವು ಹೇಳಿದ್ರಿ ಕನ್ನಡಕ ಕೊಟ್ಟಾಗ ಸಾಮಾನ್ಯವಾಗಿ ಅದನ್ನ ಸರಿ ಮಾಡಬಹುದು ಅಂತ ಹೇಳಿ. ಈಗ ಇತ್ತೀಚೆಗೆ ನಾವು ಲೆನ್ಸ್ ಗಳನ್ನ ನೋಡ್ತಾ ಇದ್ದೇವೆ, ಈ ಲೆನ್ಸ್ ಗಳಿಗೂ ಕನ್ನಡಕಗಳಿಗೆ ಏನಾದ್ರು ವ್ಯತ್ಯಾಸ ಇದೆ?
1: ಕನ್ನಡಕ್ಕೆ ಸಹ ನಾವು ಲೆನ್ಸ್ ಅಂತ ಹೇಳುದು, ಬಟ್ ದೇ ಆರ್ ಸ್ಪೆರಿಕಲ್ ಲೆನ್ಸಸ್.
0: ಹೌದು,
1: ಈಗ ಒಬ್ಳು ಹುಡುಗಿ ಇದ್ದಾಳೆ, ಒಂದು 15-16 ವರ್ಷದ ಹುಡುಗಿ, ಅವಳಿಗೆ ಒಂದು -3 ಬಂತಂದೆ ಎನಿಸುವ, ಅವರಿಗೆ 10th ತನಕ ಅವರು ಕನ್ನಡಕ ಹಾಕಿ ಹೇಗೋ ಸುಧಾರಿಸಿದ್ರು. ಮತ್ತೆ ಅವರಿಗೆ ಈಗ ಏಜ್ ಆಗುವಾಗ ಅವರಿಗೆ ಒಂದು ಸೋಷಿಯಲ್ ಇದು ಒಂದು ಕಾಸ್ಮೆಟಿಕ್ ಅಂತ ಹೇಳ್ತೇವೆ. ಈ ಲೆನ್ಸಿನ ಉದ್ದೇಶ ಇಟ್ಸ್ ಮೇನ್ಲಿ ಫಾರ್ ಕಾಸ್ಮೆಟಿಕ್ ರೀಸನ್ಸ್. ಸೊ ಕಾಂಟ್ಯಾಕ್ಟ್ ಲೆನ್ಸಸ್ ಈಸ್ ಕಣ್ಣಿನ ಒಳಗೆ ಇಡುವಂಥದ್ದು, ಬೆಳಿಗ್ಗೆ ಹಾಕಬೇಕು ರಾತ್ರಿ ತೆಗಿಬೇಕು. ಇಯರ್ಲಿ ಕಾಂಟ್ಯಾಕ್ಟ್ ಲೆನ್ಸ್ ಇದೆ ಅಂದರೆ ಒಂದು ದಿವಸ ಹಾಕಿದ್ರೆ ಒಂದು ವರ್ಷ ತನಕ ಯೂಸ್ ಮಾಡ್ಬೋದು ಹಾಗೆ ಕೇರ್ ತಗೊಂಡ್ರೆ, ಇಲ್ಲದ್ರೆ ಮಂತ್ಲಿ ಡಿಸ್ಪೋಸಬಲ್ ಅಂತಿದೆ, ಮತ್ತೆ ಫೋರ್ಟ್ ನೈಟ್ಲಿ ಡಿಸ್ಪೋಸಬಲ್ ಅಂತಿದೆ. ಈಗ ಡೈಲಿ ಡಿಸ್ಪೋಸಿಬಲ್ಸು ಬಂದಿದೆ. ಡೈಲಿ ಡಿಸ್ಪೋಸಬಲ್ ಅಂತ ಹೇಳಿದ್ರೆ ನಿಮ್ಮ ಪವರ್ ಇದ್ದು ಬೆಳಿಗ್ಗೆ ನೀವು ಹಾಕೋದು, ರಾತ್ರಿ ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು. ಕೆಲವರು ಎಫೋರ್ಡ್ ಮಾಡುವವರು ಅವರು ತಗೊಳ್ತಾರೆ, ಅಂದ್ರೆ ಕೆಲವರು ತುಂಬಾ ಯೂಸ್ ಮಾಡೋದಿಲ್ಲ, ಒಂದ್ಸಿನವೇ ನನಗೆ ಬೇಕಾದ್ದು ಆದ್ರೆ ಅಂತ ಹೇಳಿದ್ರೆ ಡೈಲಿ ಡಿಸ್ಪೋಸಿಬಲ್ ಮಾಡ್ತಾರೆ. ಬೆಳಿಗ್ಗೆ ಅದು ಪ್ಯಾಕೆಟ್ ಇಂದ ತೆಗೆಯುವುದು, ಕಣ್ಣಿಗೆ ಹಾಕೋದು, ರಾತ್ರಿ ತೆಗೆದು ಡಸ್ಟ್ಬಿನ್ ಅಲ್ಲಿ ಬಿಸಾಡೋದು. ಸೊ ಆ ಟೈಪ್ ಆಗ್ತದೆ.
0: ಧನ್ಯವಾದಗಳು ಡಾಕ್ಟ್ರೆ.
2: ಇದುವರೆಗೆ ದೃಷ್ಟಿದೋಷಗಳು ಹಾಗೂ ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ವಸಂತ ಪೈ ಅವರೊಂದಿಗೆ ಲತೀಶ್ ಪಾಲ್ದನೆ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೋಪಾನ ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ, ಈ ಕುರಿತು ಮಾಹಿತಿ ನೀಡುತ್ತಾರೆ ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ.
2: ನಮಸ್ಕಾರ, ನಾನು ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಸ್ನೇಹಿತರೆ, ಲಕ್ಷಗಟ್ಟಲೆ ಸಂಬಳ ಕೊಡುವಂತಹ ಅದೆಷ್ಟೇ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದರು, ಕೆಲಸದಲ್ಲಿದ್ದರು, ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದು ಅಂದ್ರೆ ಕೆಲವರಿಗೆ ಕಸಿವಿಸಿ. ತನ್ನದೇ ಆದಂತಹ ಸ್ವಂತ ಉದ್ಯಮ ಇರಬೇಕು, ನಾನೇ ಅದರ ಬಾಸ್ ಆಗಿರ್ಬೇಕು, ನಾನು ಯಾರದೇ ಕೈ ಕೆಳಗೆ ಕೆಲಸ ಮಾಡೋ ರೀತಿಯಲ್ಲಿ ಇರಬಾರ್ದು, ಬದಲಾಗಿ ನಾನೇ ಒಂದಷ್ಟು ಜನಕ್ಕೆ ಕೆಲಸವನ್ನ ಕೊಡಬೇಕು ಅನ್ನುವಂತಹ ಕನಸು ಅನೇಕ ಜನಕ್ಕಿರುತ್ತೆ. ಆದ್ರೆ ಇದಕ್ಕೆ ಪೂರಕವಾಗಿ ಬೇಕಾದಂತಹ ಬಂಡವಾಳ ಇರ್ಬೋದು ಅಥವಾ ಅನುಕೂಲಕರವಾದಂತಹ ವ್ಯವಸ್ಥೆ ಇಲ್ಲದೆ ಅನೇಕರ ಈ ಕನಸು ಅಲ್ಲಿಗೆ ನಿಂತು ಹೋಗುತ್ತೆ ಅಥವಾ ಕಮರಿ ಹೋಗುತ್ತೆ. ಆದ್ರೆ ಇಂಥ ಮಹತ್ವಾಕಾಂಕ್ಷೆಯನ್ನ ಇಟ್ಟುಕೊಂಡವರು ಯಾವುದೇ ಅನಾನುಕೂಲತೆಯ ಕಾರಣದಿಂದ ತಮ್ಮ ಕನಸನ್ನ ಕೈ ಬಿಡಬಾರ್ದು, ಅವರ ಕನಸು ಕೈಗೂಡಬೇಕು ಅನ್ನುವಂತಹ ಉದ್ದೇಶದಿಂದ ಭಾರತ ಸರ್ಕಾರ ಒಂದು ವಿಶಿಷ್ಟವಾದಂತಹ ಯೋಜನೆಯನ್ನ ಜಾರಿಗೊಳಿಸಿತು. ಆ ಯೋಜನೆಯ ಕಾರಣದಿಂದ ಇತ್ತೀಚೆಗೆ ಭಾರತದ ಯುವ ಜನತೆ ಸ್ವಂತ ಉದ್ಯಮದತ್ತ ಒಲವು ತೋರ್ತಾ ಇದ್ದಾರೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಅಂದ್ರೆ ನವೋದ್ಯಮಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯನ್ನ ಕಾಣ್ತಾ ಇದೆ. ಅದರಲ್ಲೂ ಬೆಂಗಳೂರು ಅತಿ ಹೆಚ್ಚು ನವೋದ್ಯಮಗಳಿಗೆ ನೆಚ್ಚಿನ ತಾಣ ಆಗಿದ್ದು ಭಾರತದ ಸ್ಟಾರ್ಟ್ಅಪ್ ಹಬ್ ಎನ್ನುವಂತಹ ಖ್ಯಾತಿಯನ್ನ ಗಳಿಸಿದೆ. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಸಂಖ್ಯೆ ಗಣನೀಯ ಏರಿಕೆಯನ್ನ ಕಾಣಲು ಕಾರಣವಾಗಿರುವಂತಹ ಈ ಒಂದು ಯೋಜನೆ ಹೆಸರು ಸ್ಟಾರ್ಟ್ಅಪ್ ಇಂಡಿಯಾ. ಕೇಂದ್ರ ಸರ್ಕಾರ ಈ ಯೋಜನೆಯನ್ನ 2016 ಜಾರಿಗೆ ತಂದಿದೆ. ನವೋದ್ಯಮಿಗಳಿಗೆ ಸೂಕ್ತವಾದ ಬೆಂಬಲವನ್ನ ಕೊಡಬೇಕು, ಅವರಿಗೆ ಉದ್ಯಮವನ್ನು ಆರಂಭಿಸಲಿಕ್ಕೆ ಬೇಕಾದಂತಹ ಮೂಲಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು, ಜೊತೆಗೆ ಅವರಿಗೆ ಬೇಕಾದಂತಹ ಎಲ್ಲ ರೀತಿಯದ್ದು ಆರ್ಥಿಕ ಸಹಾಯ ಇರಬಹುದು ಅಥವಾ ಇನ್ನಾವುದೇ ರೀತಿಯ ಸಹಾಯವನ್ನ ಮಾಡುವ ಮೂಲಕ ಭಾರತವನ್ನ ನವೋದ್ಯಮಗಳ ತಾಣವನ್ನಾಗಿ ರೂಪಿಸಬೇಕು ಅನ್ನುವಂತಹ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿಯವರ ಸರ್ಕಾರ ಈ ಒಂದು ಯೋಜನೆಯನ್ನ ಜಾರಿಗೆ ತಂತು. ಭಾರತದಲ್ಲಿ ಸ್ಟಾರ್ಟ್ಅಪ್ಗಳ ಒಂದು ಬೆಳವಣಿಗೆ ಅತ್ಯಂತ ರೋಚಕವಾದ ಇತಿಹಾಸವನ್ನೇ ಹೊಂದಿದೆ ಅಂತ ಹೇಳ್ಬೋದು. ಭಾರತದಲ್ಲಿಯೇ ಕೇಂದ್ರ ಸ್ಥಾನವನ್ನ ಹೊಂದಿದ್ದು ಸ್ಥಾಪನೆಯಾಗಿ 10 ಪೂರ್ಣಗೊಳಿಸದೇ ಇರುವಂತಹ, ಹಾಗೆಯೇ 100 ಕೋಟಿ ರೂಪಾಯಿಗಳಿಗಿಂತ ಕಡಿಮೆ ವಾರ್ಷಿಕ ವಹಿವಾಟನ್ನ ನಡೆಸುವಂತಹ ಕಂಪನಿಗಳನ್ನ ಸಾಮಾನ್ಯವಾಗಿ ಸ್ಟಾರ್ಟ್ಅಪ್ ಅಂತ ಪರಿಗಣಿಸಲಾಗುತ್ತೆ. ಅಂದ್ರೆ ನವೋದ್ಯಮ ಅಂತ ಯಾವುದೇ ಉದ್ಯಮವನ್ನ ಕರಿಬೇಕು ಅಂದ್ರೆ ಅದರ ಕೇಂದ್ರ ಕಚೇರಿ ಅಥವಾ ಕೇಂದ್ರ ಸ್ಥಾನ ಭಾರತದಲ್ಲಿಯೇ ಇರಬೇಕು, ಅದು ಸ್ಥಾಪನೆಯಾಗಿ 10 ಪೂರ್ಣ ಆಗಿರಬಾರದು, ಹಾಗೆ ಅದರ ವಾರ್ಷಿಕ ವಹಿವಾಟು 100 ಕೋಟಿ ರೂಪಾಯಿಗಳಿಗಿಂತ ಜಾಸ್ತಿ ಇರಬಾರದು. ಇಂಥವುಗಳನ್ನ ಸ್ಟಾರ್ಟ್ಅಪ್ ಅಂತ ಕರಿಬಹುದು. ಈ ಒಂದು ಸ್ಟಾರ್ಟ್ಅಪ್ಗಳ ಪಟ್ಟಿಯಲ್ಲಿ ಉದ್ಯೋಗ ಸೃಷ್ಟಿಯ ಜೊತೆ ಜೊತೆಗೆ ಉತ್ತಮ ಆದಾಯವನ್ನ ಹುಟ್ಟುಹಾಕುವ ಸಾಮರ್ಥ್ಯವನ್ನ ಇರುವ ಸಂಸ್ಥೆಗಳನ್ನ ಗುರುತಿಸಿ ಈ ಪಟ್ಟಿಗೆ ಅವುಗಳನ್ನ ಸೇರಿಸ್ತಾರೆ. ಈಗಾಗಲೇ ಇರುವಂತಹ ಒಂದು ಕಂಪನಿ ಅಥವಾ ಸಂಸ್ಥೆಯನ್ನ ವಿಭಜನೆ ಮಾಡಿ ಅದರಿಂದ ಹೊಸ ಸಂಸ್ಥೆಯನ್ನ ಹುಟ್ಟು ಹಾಕಿದ್ರೆ ಅಥವಾ ಇರುವ ಸಂಸ್ಥೆಗೆ ಈಗಾಗಲೇ ಇರುವಂತಹ ಒಂದು ಕಂಪನಿಗೆ ಬೇರೆ ರೂಪವನ್ನ ನೀಡಿ ಹೊಸ ರೂಪವನ್ನ ನೀಡಿ ಅದನ್ನ ನಾವು ಹೊಸ ಕಂಪನಿ ಅಂತ ಕರಿತೇವೆ ಅಂದ್ರೆ ಅದನ್ನ ಸ್ಟಾರ್ಟ್ಅಪ್ ಅಂತ ಪರಿಗಣಿಸ್ಲಿಕ್ಕೆ ಆಗಲ್ಲ. ಸ್ಟಾರ್ಟ್ಅಪ್ ಅಂತ ಯಾವುದೇ ಒಂದು ಉದ್ಯಮ ಗುರುತಿಸಲ್ಪಡಬೇಕು ಅಂತ ಅಂದ್ರೆ ಅದು ಹೊಸದಾಗಿಯೇ ಆರಂಭ ಆಗಿರಬೇಕು, ಯಾವುದೇ ಹಳೆ ಯೋಜನೆಯ ಮುಂದುವರಿಕೆಯೂ ಆಗಿರಬಾರ್ದು ಅಥವಾ ಹಳೆಯ ಸಂಸ್ಥೆಯೊಂದರ ಪರಿವರ್ತನೆಯೂ ಆಗಿರಬಾರ್ದು. ಹೊಸದಾಗಿ ಆರಂಭ ಮಾಡಿದ್ರೆ ಮಾತ್ರ ಸ್ಟಾರ್ಟ್ಅಪ್ ಅನ್ನುವಂತಹ ಪಟ್ಟಿಯಲ್ಲಿ ಅದನ್ನ ಸೇರಿಸಲಿಕ್ಕೆ ಅವಕಾಶ ಆಗುತ್ತೆ. ಭಾರತದಲ್ಲಿ ಸ್ವಂತ ಉದ್ಯಮಗಳಿಗೆ ಹೆಚ್ಚಿನ ಉತ್ತೇಜನವನ್ನ ಕೊಡಬೇಕು, ಆ ಮೂಲಕ ಭಾರತೀಯ ಯುವಕರು ಉದ್ಯೋಗವನ್ನ ಪಡೆಯುವವರಾಗದೆ ಉದ್ಯೋಗದಾತರಾಗಬೇಕು ಅನ್ನುವಂತಹ ತುಂಬಾ ಸೊಗಸಾದ ಕನಸನ್ನ ಇಟ್ಟುಕೊಂಡು ಕೇಂದ್ರ ಸರ್ಕಾರ ಈ ಯೋಜನೆಯನ್ನ ಜಾರಿಗೆ ತಂತು. ಭಾರತೀಯ ಉದ್ಯಮಿಗಳಿಗೆ ಮೊಬೈಲ್ ಆಪ್ ಸ್ಟಾರ್ಟ್ಅಪ್ಗಳನ್ನ ಆರಂಭ ಮಾಡಲಿಕ್ಕೆ ಅಂತಲೇ ಐಮೇಡ್ ಅನ್ನುವಂತಹ ಯೋಜನೆಯನ್ನ ಕೂಡ ಸರ್ಕಾರ ಆರಂಭ ಮಾಡಿತು. ಅಲ್ಲದೆ ಮುದ್ರಾ ಬ್ಯಾಂಕ್ ಮೂಲಕ ಆರ್ಥಿಕವಾಗಿ ಹಿಂದುಳಿದಂತಹ ಜನರಿಗೆ ಉದ್ಯಮಗಳನ್ನ ಆರಂಭಿಸಲು ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯವನ್ನ ಕೂಡ ಸರ್ಕಾರ ನೀಡ್ತಾ ಇದೆ. ಈ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅನೇಕ ರೀತಿಯಲ್ಲಿ ಉದ್ಯಮಿಗಳಿಗೆ ನೆರವನ್ನ ನೀಡುತ್ತೆ. ಈ ಯೋಜನೆಯ ಅಡಿಯಲ್ಲಿ ಸ್ಟಾರ್ಟ್ಅಪ್ಗಳು ಸರ್ಕಾರದಿಂದ ಹಲವಾರು ರೀತಿಯ ನೆರವನ್ನ ಪಡಿತಾರೆ. ಆದ್ರೆ ಈ ಪ್ರಯೋಜನವನ್ನ ಪಡಿಬೇಕಂದ್ರೆ ಆ ಸಂಸ್ಥೆ ಅಥವಾ ಕಂಪನಿ ಕೈಗಾರಿಕೆ ಹಾಗೂ ಆಂತರಿಕ ವ್ಯಾಪಾರ ಸಂವರ್ಧನಾ ಇಲಾಖೆ ಅಂದ್ರೆ DPIIT ಇಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಡಬೇಕು. ಅಂದ್ರೆ ಆ ಇಲಾಖೆ ಹೌದು ಇದು ಹೊಸದಾಗಿ ಆರಂಭವಾಗಿರುವಂತಹ ಉದ್ಯಮ ಅಂತ ಎಲ್ಲ ಮಾನದಂಡಗಳನ್ನ ಪರಿಶೀಲನೆಯನ್ನ ಮಾಡಿ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅನ್ನ ಕೊಡಬೇಕು. ಇದು ಸ್ಟಾರ್ಟ್ಅಪ್ ಹೌದು ಅಂತ ಆ ಇಲಾಖೆ ಸರ್ಟಿಫಿಕೇಟ್ ಅನ್ನ ಕೊಡಬೇಕು ಆರಂಭದಲ್ಲಿ. ಆಮೇಲೆ 6 ಕಾರ್ಮಿಕ ಮತ್ತು 3 ಪರಿಸರ ಕಾನೂನುಗಳಿರ್ತವೆ. ಈ ಕಾನೂನುಗಳನ್ನ ಈ ಸ್ಟಾರ್ಟ್ಅಪ್ಗಳು ಅನುಸರಿಸ್ತಾ ಇದ್ದಾವೆ ಅನ್ನುವಂತಹ ದೃಢೀಕರಣ ಬೇಕಾಗುತ್ತೆ. ಆದ್ರೆ ಈ ದೃಢೀಕರಣವನ್ನ ಪಡೆಯಲಿಕ್ಕೆ ಯಾವುದೇ ಇಲಾಖೆಯನ್ನ ಸಂಪರ್ಕ ಮಾಡುವಂತಹ ಅಗತ್ಯ ಇಲ್ಲ, ಇದನ್ನ ಸ್ವಯಂ ದೃಢೀಕರಣ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಆದ್ರೆ ಯಾವುದೇ ಸ್ಟಾರ್ಟ್ಅಪ್ ಆರಂಭವಾದ ಕೇವಲ 5 ವರ್ಷಗಳವರೆಗೆ ಮಾತ್ರ ಈ ಒಂದು ಸ್ವದೃಢೀಕರಣ ಮಾಡಲಿಕ್ಕೆ ಅವಕಾಶ ಇದೆ. ಆ ಬಳಿಕ ಇದಕ್ಕೆ ಬೇರೆ ಬೇರೆ ರೀತಿಯ ನಿಯಮಗಳನ್ನ ಪಾಲಿಸಿ ಆ ಒಂದು ಸರ್ಟಿಫಿಕೇಟ್ ಅನ್ನ ಪಡಿಬೇಕಾಗತ್ತೆ. ಹೀಗೆ ಸ್ಟಾರ್ಟ್ಅಪ್ ಅಂತ ಪ್ರಮಾಣ ಪತ್ರವನ್ನ ಪಡೆದಿರುವಂತಹ ಕಂಪನಿಗಳಿಗೆ ಸತತ 3 ವರ್ಷಗಳ ಕಾಲ ಆ ಸಂಸ್ಥೆ ಗಳಿಸುವಂತಹ ಲಾಭಕ್ಕೆ ಸರ್ಕಾರ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ನೀಡುತ್ತೆ. ಅಂದ್ರೆ ಸ್ಟಾರ್ಟ್ಅಪ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಯಾವ ಕಂಪನಿಗಳು ಅಥವಾ ಯಾವ ಸಂಸ್ಥೆಗಳು ಸ್ಟಾರ್ಟ್ಅಪ್ ಅನ್ನುವಂತಹ ಪ್ರಮಾಣ ಪತ್ರವನ್ನ ಪಡೆದಿರ್ತಾವೆಯೋ ಆ ಕಂಪನಿಗಳು ಗಳಿಸುವ ಲಾಭಕ್ಕೆ 3 ವರ್ಷಗಳವರೆಗೆ ಸರ್ಕಾರ ಯಾವುದೇ ರೀತಿಯ ಇನ್ಕಮ್ ಟ್ಯಾಕ್ಸ್ ಅನ್ನ ವಿಧಿಸೋದಿಲ್ಲ, ಇದಕ್ಕೆ ವಿನಾಯಿತಿಯನ್ನ ಇರುತ್ತೆ. ಅಂದ್ರೆ ನವೋದ್ಯಮಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು, ಅವುಗಳಿಗೆ ಆರ್ಥಿಕವಾದಂತಹ ಶಕ್ತಿಯನ್ನ ತುಂಬಬೇಕು, ಆರ್ಥಿಕವಾಗಿ ಯಾವುದೇ ರೀತಿಯ ಒತ್ತಡ ಅವರ ಮೇಲೆ ಬೀಳಬಾರದು ಅನ್ನುವಂತಹ ಉದ್ದೇಶದಿಂದ ಅವರಿಗೆ ಆದಾಯ ತೆರಿಗೆಯಿಂದ ವಿನಾಯಿತಿಯನ್ನ ಕೊಡಲಾಗಿದೆ ಈ ಒಂದು ಯೋಜನೆ ಮೂಲಕ. ಹಾಗೆ ಈ ಸ್ಟಾರ್ಟ್ಅಪ್ಗಳು ಮಾರುಕಟ್ಟೆ ಮೌಲ್ಯಕ್ಕಿಂತ ಹೆಚ್ಚಿನ ಬೆಲೆಗೆ ತಮ್ಮ ಷೇರ್ಗಳನ್ನ ಮಾರಾಟ ಮಾಡಿದಾಗ ಗಳಿಸುವ ಆದಾಯ ಅದು 10 ಕೋಟಿ ರೂಪಾಯಿ ತನಕದ ಆದಾಯಕ್ಕೆ ಯಾವುದೇ ರೀತಿಯ ತೆರಿಗೆ ಇರೋದಿಲ್ಲ. ಹಾಗೆ ಸ್ಟಾರ್ಟ್ಅಪ್ ಅನ್ನ ಪ್ರಾರಂಭ ಮಾಡಿ ತೀವ್ರ ನಷ್ಟ ಆಗೋಯ್ತು, ಅವರು ಅಂದುಕೊಂಡ ರೀತಿಯಲ್ಲಿ ಉದ್ಯಮ ಬೆಳೆಸಲಿಕ್ಕೆ ಸಾಧ್ಯ ಆಗಲಿಲ್ಲ, ನಷ್ಟ ಆಯ್ತು ಅಂದ್ರೆ ಆ ಸಂಸ್ಥೆಯನ್ನ ಮುಚ್ಚೋದಕ್ಕೆ ಕೂಡ ಸುಲಭವಾದ ಮಾರ್ಗಗಳನ್ನ ಈ ಒಂದು ಯೋಜನೆ ಮೂಲಕ ಕಲ್ಪಿಸಲಾಗಿದೆ. ಬೇರೆ ಕಂಪನಿಗಳನ್ನ ಮುಚ್ಚೋದಕ್ಕೆ ಕನಿಷ್ಠ 180 ದಿನಗಳು ಬೇಕು. ಆದ್ರೆ ಸರ್ಕಾರದಿಂದ ಸ್ಟಾರ್ಟ್ಅಪ್ ಅಂತ ಗುರುತಿಸಲ್ಪಟ್ಟಂತಹ ಕಂಪನಿಗಳು ಒಂದು ವೇಳೆ ಬಾಗಿಲು ಮುಚ್ಚಬೇಕು ಅಂದ್ರೆ 90 ದಿನಗಳಲ್ಲೇ ಆ ಒಂದು ಕೆಲಸವನ್ನ ಮಾಡಬಹುದು. ಅಲ್ಲದೆ ಇಂಥ ಸ್ಟಾರ್ಟ್ಅಪ್ ಆಸ್ತಿಗಳನ್ನ ಮಾರಾಟ ಮಾಡಿ ಅದರಿಂದ ಬಂದ ಹಣವನ್ನ ಸಾಲ ಕೊಟ್ಟವರಿಗೆ ಪಾವತಿಯನ್ನ ಮಾಡೋದಕ್ಕೂ ಕೂಡ ಸರ್ಕಾರ ಒಬ್ಬ ಅಧಿಕಾರಿಯನ್ನ ನೇಮಿಸಿಕೊಡುತ್ತೆ. ಈ ಎಲ್ಲ ಪ್ರಕ್ರಿಯೆಗಳನ್ನ ಸ್ಟಾರ್ಟ್ಅಪ್ ನಿಲ್ಲಿಸುವಂತಹ ಬಗ್ಗೆ ಅಂದ್ರೆ ನಾನು ಈ ಕಂಪನಿಯನ್ನ ಮುಚ್ಚುತ್ತಾ ಇದ್ದೇನೆ ಅಂತ ಅರ್ಜಿಯನ್ನ ಸಲ್ಲಿಸಿದ 6 ತಿಂಗಳ ಒಳಗೆ ಎಲ್ಲ ಪ್ರಕ್ರಿಯೆಗಳನ್ನ ಸರ್ಕಾರ ನಿಮ್ಗೆ ಪೂರ್ಣಗೊಳಿಸಿ ಕೊಡುತ್ತೆ. ಹಾಗೆ ಈ ಒಂದು ಸ್ಟಾರ್ಟ್ಅಪ್ ಗೆ ಸಂಬಂಧಪಟ್ಟಂತಹ ಪೇಟೆಂಟ್ ಇರ್ಬೋದು ಅಥವಾ ಬೌದ್ಧಿಕ ಆಸ್ತಿ ಹಕ್ಕು ಅಂತ ನಾವೇನ್ ಕರಿತೀವಿ ಅದರ ರಕ್ಷಣೆಗಾಗಿ ಕೂಡ ಸರ್ಕಾರ ಸೂಕ್ತ ಕ್ರಮಗಳನ್ನ ಕೈಗೊಳ್ಳುತ್ತೆ. ಬೇರೆ ಬೇರೆ ರೀತಿಯ ಆವಿಷ್ಕಾರಗಳಲ್ಲಿ ತೊಡಗಿರುವಂತಹ ಇಂಥ ಸ್ಟಾರ್ಟ್ಅಪ್ಗಳ ಅಭಿವೃದ್ಧಿ ಮತ್ತು ಅವುಗಳ ಬೆಳವಣಿಗೆಗಾಗಿ ಕೇಂದ್ರ ಸರ್ಕಾರ ಬರೋಬ್ಬರಿ 10,000 ಕೋಟಿ ರೂಪಾಯಿ ಹಣವನ್ನ ಮೀಸಲಾಗಿಟ್ಟಿದೆ. ಭಾರತೀಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಬ್ಯಾಂಕ್ ಈ ಒಂದು ಹಣವನ್ನ ನಿರ್ವಹಣೆ ಮಾಡ್ತಾ ಇದೆ. ಹೀಗೆ ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಯಾವಾಗ್ಲೂ ಭಾರತದ ಯುವ ಜನರಿಗೆ ಕರೆಯನ್ನು ಕೊಡ್ತಾ ಇರ್ತಾರೆ. ಭಾರತ ಇವತ್ತು ದೇಶದಲ್ಲಿ ಅತ್ಯಂತ ಕ್ಷಿಪ್ರಗತಿಯಲ್ಲಿ ಬೆಳವಣಿಗೆಯನ್ನು ಹೊಂದುತ್ತಾ ಇರುವಂತಹ ದೇಶ. ಭಾರತ ಇವತ್ತು ಆರ್ಥಿಕತೆಯಲ್ಲಿ 4ನೇ ಸ್ಥಾನದಲ್ಲಿದೆ. ಸಮೀಕ್ಷೆಗಳ ಪ್ರಕಾರ ಮುಂದಿನ ದಿನಮಾನಗಳಲ್ಲಿ ಅಮೆರಿಕವನ್ನ ಕೂಡ ಹಿಂದಿಕ್ಕಿ ಭಾರತ ಜಾಗತಿಕ ಸೂಪರ್ ಪವರ್ ಆಗಿ ಮುಂದೋಗುತ್ತಾ ಇದೆ ಅನ್ನುವಂತಹ ವರದಿಗಳನ್ನ ನಾವೆಲ್ಲ ನೋಡ್ತಾ ಇದ್ದೇವೆ. ಇದು ಆಗಬೇಕು, ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತ ಬೇರೆ ದೇಶಗಳ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡಿ ಬೇರೆ ದೇಶಗಳೇ ಭಾರತದ ಮೇಲೆ ಅವಲಂಬಿತರಾಗುವ ರೀತಿಯಲ್ಲಿ ಭಾರತ ಬೆಳವಣಿಗೆಯನ್ನ ಕಾಣಬೇಕು. ಇದು ಸಾಧ್ಯ ಆಗಬೇಕು ಅಂದ್ರೆ ಭಾರತದಲ್ಲಿಯೇ ಉದ್ಯಮಗಳು ಬೆಳಿಬೇಕು. ಭಾರತ ಪ್ರಪಂಚದ ಬೇರೆ ರಾಷ್ಟ್ರಗಳಿಗೆ ಅಲ್ಲಿನ ಜನಗಳಿಗೆ ಉದ್ಯೋಗವನ್ನು ಕೊಡೋ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು ಅನ್ನುವಂಥದ್ದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಂಡಂತಹ ಕನಸು. ಈ ಉದ್ದೇಶದಿಂದ ಸ್ಟಾರ್ಟ್ಅಪ್ ಯೋಜನೆಯಂತಹ ಅನೇಕ ಯೋಜನೆಗಳನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಜಗತ್ತಿಗೆ ಭಾರತದಿಂದ ನೆರವು ಕೊಡುವಂತಹ ಒಂದು ಒಳ್ಳೆಯ ಸಂದರ್ಭ ಬರಲಿ ಅಂತ ಆಶಿಸ್ತಾ ಎಲ್ರಿಗೂ ನಮಸ್ಕಾರ.
3: ಇದುವರೆಗೆ ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನ ಮಂತ್ರಿ ಸ್ಟಾರ್ಟ್ಅಪ್ ಇಂಡಿಯಾ ಈ ಕುರಿತು ಮಾಹಿತಿ ನೀಡಿದವರು ಪತ್ರಕರ್ತೆ ದಿವ್ಯಾ ಹೆಗಡೆ ಕಬ್ಬಿನಗದ್ದೆ. ಪ್ರಸ್ತುತಿ ತಿಮ್ಮಪ್ಪ ಹೆಚ್ ಗೌಡ. ಇದು
1: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟಪತಿ ಸೇರಿದಂತೆ ಗಣ್ಯರಿಂದ ವೀರ ಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು. ಅಮರನಾಥ ಯಾತ್ರೆ ಪುನರಾರಂಭ. ವಾರ್ತೆಗಳ ವಿವರ. 1990ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಭಾರತೀಯ ಯೋಧರ ಶೌರ್ಯ ಮತ್ತು ತ್ಯಾಗವನ್ನು ಸ್ಮರಿಸಲು ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಗುತ್ತಿದೆ. ಈ ದಿನವೂ ಕಾರ್ಗಿಲ್ ಯುದ್ದದಲ್ಲಿ ಪಾಕಿಸ್ತಾನದ ವಿರುದ್ದ ಭಾರತ ಸಾಧಿಸಿದ ವಿಜಯದ 27ನೇ ವಾರ್ಷಿಕೋತ್ಸವ ಹಾಗೂ ಆಪರೇಷನ್ ವಿಜಯ್ ಯಶಸ್ವಿಯಾಗಿ ಪೂರ್ಣಗೊಂಡ ದಿನದ ಸ್ಮರಣಾರ್ಥ ಆಚರಿಸಲಾಗುತ್ತದೆ. ಆ ಕಾರ್ಯಾಚರಣೆಯಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳು ಜಮ್ಮು ಕಾಶ್ಮೀರದ ಕಾರ್ಗಿಲ್ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಹಾಗೂ ಉಗ್ರರು ಅತಿಕ್ರಮಿಸಿಕೊಂಡಿದ್ದ ಪ್ರದೇಶಗಳನ್ನು ಮರಳಿ ವಶಪಡಿಸಿಕೊಂಡಿದ್ದವು. ಲಡಾಖ್ನ ದ್ರಾಸ್ನಲ್ಲಿರುವ ಪ್ರಸಿದ್ಧ ಕಾರ್ಗಿಲ್ ಯುದ್ದ ಸ್ಮಾರಕಕ್ಕೆ ಭೇಟಿ ನೀಡಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಶೌರ್ಯ ಸಂಧ್ಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವೀರಯೋಧರ ತ್ಯಾಗ ಮತ್ತು ಬಲಿದಾನಗಳನ್ನು ಸ್ಮರಿಸಿ ಶ್ರದ್ಧಾಂಜಲಿ ಸಲ್ಲಿಸಿದರು. ಕಾರ್ಗಿಲ್ ವಿಜಯ ದಿವಸ ಅಂಗವಾಗಿ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಹಲವು ಗಣ್ಯರು ಮಾತೃಭೂಮಿಯ ರಕ್ಷಣೆಗಾಗಿ ಪ್ರಾಣಾರ್ಪಣೆ ಮಾಡಿದ ವೀರ ಯೋಧರಿಗೆ ಗೌರವ ನಮನ ಸಲ್ಲಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಜನಪ್ರಿಯ ಮನ್ ಕಿ ಬಾತ್ನಲ್ಲಿ ಮೊದಲಿಗೆ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ದೇಶದ ವೀರ ಯೋಧರಿಗೆ ಭಾವಪೂರ್ಣ ನಮನ ಸಲ್ಲಿಸಿದರು. ಕಾರ್ಗಿಲ್ ಯುದ್ದದಲ್ಲಿ ಭಾರತೀಯ ಸೈನಿಕರು ಪ್ರತಿಕೂಲ ಹವಾಮಾನ, ದುರ್ಗಮ ಪರ್ವತ ಪ್ರದೇಶ ಹಾಗೂ ಶತ್ರುಗಳ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ ದೇಶದ ಸಾರ್ವಭೌಮತ್ವವನ್ನು ಕಾಪಾಡಿದ ತ್ಯಾಗವನ್ನು ಸ್ಮರಿಸಿದ ಪ್ರಧಾನಿ ಅವರ ಶೌರ್ಯ ದೇಶಕ್ಕೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು.
1: आज कारगिल विजय दिवस है. ये दिन हमें गर्व से भर देता है. ये दिन हमें अपने वीर जवानों के अद्भुत साहस की याद दिलाता है. कारगिल की ऊंची ऊंची चोटियां, कठिन मौसम, दुश्मन की चुनौती, हर परिस्थिति हमारे सैनिकों के सामने थी, लेकिन उनका हौसला हर चुनौती से बड़ा था. उन्होंने माँ भारती की रक्षा के लिए अपना सर्वस्व अर्पित कर दिया. आज कारगिल विजय दिवस पर मैं सभी वीर शहीदों और वीर सैनिकों को श्रद्धापूर्वक नमन करता हूँ.
0: ಈ ವರ್ಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಿರುವುದಾಗಿ ತಿಳಿಸಿದ್ದ ಪ್ರಧಾನಿ, ಜುಲೈ 14ರಂದು ದೆಹಲಿಯ ರಾಷ್ಟೀಯ ಯುದ್ದ ಸ್ಮಾರಕದಿಂದ ಆರಂಭವಾದ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನ ಕಾರ್ಗಿಲ್ ಯುದ್ದ ಸ್ಮಾರಕವನ್ನು ತಲುಪಲಿದ್ದು, ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬ ಸಂದೇಶದ ಮೂಲಕ ಯುವ ಜನತೆಯಲ್ಲಿ ರಾಷ್ಟ್ರಭಕ್ತಿ ಮೂಡಿಸುತ್ತಿದೆ ಎಂದು ಹೇಳಿದರು. ಭಾರತವು ಸೈನಿಕರ ಶೌರ್ಯದ ಜೊತೆಗೆ ರಕ್ಷಣಾ ತಂತ್ರಜ್ಞಾನದಲ್ಲಿಯೂ ಗಮನಾರ್ಹ ಸಾಧನೆ ಮಾಡುತ್ತಿದೆ. ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ನಿರ್ಮಿಸಲಾದ ಐಎನ್ಎಸ್ ಮಹೇಂದ್ರಗಿರಿ ಯುದ್ದ ನೌಕೆಯನ್ನು ಭಾರತೀಯ ನೌಕಾಪಡೆಗೆ ಸೇರ್ಪಡೆಗೊಳಿಸಿರುವುದು ಆತ್ಮನಿರ್ಭರ ಭಾರತದ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಎಂದರು. ಈ ಯುದ್ದ ನೌಕೆಯಲ್ಲಿ 75%ಕ್ಕೂ ಹೆಚ್ಚು ಸ್ವದೇಶಿ ವಸ್ತುಗಳನ್ನು ಬಳಸಲಾಗಿದೆ ಎಂದು ಅವರು ಮಾಹಿತಿ ಹಂಚಿಕೊಂಡರು. ಡಿಆರ್ಡಿಒ ಅಭಿವೃದ್ಧಿಪಡಿಸಿರುವ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಹಾಗೂ ಕುಶ ಕ್ಷಪಣಿಗಳ ಯಶಸ್ವಿ ಪರೀಕ್ಷೆಯನ್ನು ಪ್ರಧಾನಿ ಅಭಿನಂದಿಸಿದರು. ತಮ್ಮ ಈ ಹಿಂದಿನ ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಸ್ತಾಪಿಸಿದ್ದ ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ ದೊರೆತಿರುವುದಕ್ಕೆ ಪ್ರಧಾನಿ ಸಂತಸ ವ್ಯಕ್ತಪಡಿಸಿದರು. ಜುಲೈ 4ರಿಂದ ರಾಷ್ಟವ್ಯಾಪಿ ವಿಶೇಷ ಅಭಿಯಾನ ನಡೆಯುತ್ತಿದ್ದು, ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಹಾಗೂ ವೃಕ್ಷಾರೋಪಣ ಕಾರ್ಯಗಳು ವ್ಯಾಪಕವಾಗಿ ನಡೆಯುತ್ತಿದ್ದು, ಪ್ರತಿ ಹನಿ ನೀರನ್ನು ಉಳಿಸುವುದು ಮುಂದಿನ ಪೀಳಿಗೆಗೆ ಅಮೂಲ್ಯ ಆಸ್ತಿಯಾಗಲಿದೆ ಎಂದು ಹೇಳಿದರು.
1: कैच द रेन का संदेश बहुत सीधा है. जब बारिश गिरे, पानी को वहीं सहेजिए. इसलिए 4 जुलाई से देश भर में एक विशेष अभियान भी चलाया जा रहा है. इसके तहत बारिश के पानी के संचयन, ग्राउंड वाटर रिचार्ज, पुराने जल स्रोतों के पुनर्जीवन और वृक्षारोपण को नई गति दी जा रही. मुझे बहुत खुशी है कि गांव हो या शहर, पंचायतें हो या सामाजिक संस्थाएं, हर जगह लोगों ने बढ़ चढ़कर भागीदारी की है.
0: ಗ್ಲಾಸ್ಕೋದಲ್ಲಿ ಆರಂಭವಾಗಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವ ಭಾರತೀಯ ಕ್ರೀಡಾಪಟುಗಳಿಗೆ ಪ್ರಧಾನಿ ಶುಭ ಹಾರೈಸಿದರು. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾದ ಪಿವಿ ಸಿಂಧು ಅವರನ್ನು ಅಭಿನಂದಿಸಿದರು. ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ಐತಿಹಾಸಿಕ ಟೆಸ್ಟ್ ಪಂದ್ಯದಲ್ಲಿ 270 ರನ್ಗಳ ಅಂತರದಿಂದ ಗೆಲುವು ಸಾಧಿಸಿದ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಸಾಧನೆಯನ್ನು ಪ್ರಧಾನಿ ಶ್ಲಾಘಿಸಿದರು. ಭಾರತದ ಮೊದಲ ಖಾಸಗಿ ರಾಕೆಟ್ ವಿಕ್ರಮ್ ಒಂದರ ಯಶಸ್ವಿ ಉಡಾವಣೆಯನ್ನು ದೇಶದ ಬಾಹ್ಯಾಕಾಶ ಕ್ಷೇತ್ರದ ಐತಿಹಾಸಿಕ ಸಾಧನೆ ಎಂದು ಬಣ್ಣಿಸಿದ ಪ್ರಧಾನಿ, ಖಾಸಗಿ ವಲಯಕ್ಕೆ ಅವಕಾಶ ನೀಡಿದ ಪರಿಣಾಮ ಯುವ ವಿಜ್ಞಾನಿಗಳು ಮತ್ತು ನವೋದ್ಯಮಿಗಳಿಗೆ ಹೊಸ ಅವಕಾಶಗಳು ದೊರೆತಿದ್ದು ಅದರ ಫಲಿತಾಂಶವನ್ನು ಇಂದು ವಿಶ್ವವೇ ಗಮನಿಸುತ್ತಿದೆ ಎಂದು ಹೇಳಿದರು. ದೇಶದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಸ್ಫೂರ್ತಿದಾಯಕ ಉಪಕ್ರಮಗಳನ್ನು ಉಲ್ಲೇಖಿಸಿದ ಪ್ರಧಾನಿ, ವೋಕಲ್ ಫಾರ್ ಲೋಕಲ್ ಅಭಿಯಾನವನ್ನು ಮತ್ತಷ್ಟು ಬಲಪಡಿಸುವಂತೆ ದೇಶವಾಸಿಗಳಿಗೆ ಕರೆ ನೀಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರಧಾನಮಂತ್ರಿಯವರು ಮನದ ಮಾತಿನಲ್ಲಿ ಮಾತನಾಡಿ, ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಸಂತಸ ವ್ಯಕ್ತಪಡಿಸಿದರು. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಅವರು ಉಲ್ಲೇಖಿಸಿದರು. ಮುಂಬರುವ ಗಣೇಶೋತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸುವಂತೆ ಪ್ರಧಾನಿ ಮತ್ತೊಮ್ಮೆ ಮನವಿ ಮಾಡಿದರು. ಇದರಿಂದ ಪರಿಸರ ಸಂರಕ್ಷಣೆಗೂ ನೆರವಾಗುವುದರ ಜೊತೆಗೆ ಸ್ಥಳೀಯ ಕುಶಲಕರ್ಮಿಗಳಿಗೂ ಬೆಂಬಲ ದೊರೆಯುತ್ತದೆ ಎಂದು ಹೇಳಿದರು. ಆಗಸ್ಟ್ 7ರಂದು ಆಚರಿಸಲಿರುವ ರಾಷ್ಟೀಯ ಕೈಮಗ್ಗ ದಿನದ ಅಂಗವಾಗಿ ದೇಶದ ನೇಕಾರರಿಗೆ ಪ್ರಧಾನಿ ಶುಭಾಶಯ ಕೋರಿದರು. ಕೈಮಗ್ಗ ಉತ್ಪನ್ನಗಳು ಭಾರತದ ಸಾಂಸ್ಕೃತಿಕ ಪರಂಪರೆಯ ಪ್ರತೀಕವಾಗಿದ್ದು ಪ್ರತಿಯೊಂದು ಉಡುಪಿನ ಹಿಂದೆ ಸಾವಿರಾರು ಕುಶಲಕರ್ಮಿಗಳ ಪರಿಶ್ರಮ ಅಡಗಿದೆ ಎಂದು ಹೇಳಿದರು. ನಾಳೆ ಭಾರತರತ್ನ ಡಾ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಇರುವುದನ್ನು ಸ್ಮರಿಸಿದ ಪ್ರಧಾನಿ, ಕಲಾಂ ಅವರ ಜೀವನ ಯುವಜನತೆಗೆ ಸದಾ ಸ್ಫೂರ್ತಿಯಾಗಿದೆ ಎಂದು ಹೇಳಿದರು. ವಿಜ್ಞಾನಿಯಾಗಿ, ರಾಷ್ಟ್ರಪತಿಯಾಗಿ ಹಾಗೂ ಶಿಕ್ಷಕರಾಗಿ ಅವರು ನೀಡಿದ ಕೊಡುಗೆ ಅಪಾರವಾಗಿದೆ ಎಂದು ಪ್ರಧಾನಿ ತಿಳಿಸಿದರು. ಈ ವಾರ ಆಚರಿಸಲಾಗುವ ಗುರುಪೂರ್ಣಿಮೆ ಹಬ್ಬದ ಹಿನ್ನೆಲೆಯಲ್ಲಿ ತಾಯಿ, ತಂದೆ, ಶಿಕ್ಷಕರು ಹಾಗೂ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲಾ ಗುರುಗಳಿಗೆ ಪ್ರಧಾನಿ ಗೌರವ ನಮನ ಸಲ್ಲಿಸಿದರು. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಕುರಿತು ಮಾತನಾಡಿದ ಪ್ರಧಾನಿ, ಆಗಸ್ಟ್ 15ರಂದು ದೇಶದ ಪ್ರತಿಯೊಬ್ಬ ನಾಗರಿಕನಿಗೂ ಹೆಮ್ಮೆಯ ದಿನವಾಗಿದ್ದು, ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಿಸುವ ಸಂದರ್ಭವಾಗಿದೆ ಎಂದು ಹೇಳಿದರು. ರಾಷ್ಟ್ರಧ್ವಜವು ದೇಶದ ಏಕತೆ, ಸ್ವಾತಂತ್ರ್ಯ ಹಾಗೂ ಸಂವಿಧಾನದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ಅವರು ತಿಳಿಸಿದರು. ಕಳೆದ ಕೆಲವು ವರ್ಷಗಳಿಂದ ದೇಶಾದ್ಯಂತ ಯಶಸ್ವಿಯಾಗಿ ನಡೆಯುತ್ತಿರುವ ಹರ್ ಘರ್ ತಿರಂಗಾ ಅಭಿಯಾನವನ್ನು ಈ ವರ್ಷವೂ ಅದೇ ಉತ್ಸಾಹದಿಂದ ಆಚರಿಸುವಂತೆ ಪ್ರಧಾನಿ ಕರೆ ನೀಡಿದರು. ಪ್ರತಿಯೊಬ್ಬರು ತಮ್ಮ ಮನೆಗಳಲ್ಲಿ ಗೌರವಯುತವಾಗಿ ರಾಷ್ಟ್ರಧ್ವಜ ಹಾರಿಸಿ ಸ್ವಾತಂತ್ರ್ಯದ ಸಂಭ್ರಮದಲ್ಲಿ ಭಾಗವಹಿಸಬೇಕು ಎಂದು ಅವರು ಜನತೆಗೆ ಮನವಿ ಮಾಡಿದರು. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯಲ್ಲಿ ಸಂಭವಿಸಿದ ಭೂಕುಸಿತ ತೆರವುಗೊಂಡ ಬಳಿಕ ಅಮರನಾಥ ಯಾತ್ರೆಯು 19ನೇ ತಂಡದ 4,474 ಯಾತ್ರಾರ್ಥಿಗಳು ಇಂದು ಮುಂಜಾನೆ ಜಮ್ಮುವಿನ ಮೂಲ ಶಿಬಿರದಿಂದ ಪವಿತ್ರ ಯಾತ್ರೆಗೆ ತೆರಳಿದ್ದಾರೆ. ಅಧಿಕಾರಿಗಳ ಪ್ರಕಾರ ಬಿಗಿ ಭದ್ರತೆಯ ನಡುವೆ 166 ವಾಹನಗಳ ಬೆಂಗಾವಲಿನಲ್ಲಿ ಯಾತ್ರಾರ್ಥಿಗಳು ಇಂದು ಬೆಳಿಗ್ಗೆ 2:40 ಗಂದೇರ್ಬಲ್ ಜಿಲ್ಲೆಯ ಬಲ್ತಾಲ್ ಮೂಲ ಶಿಬಿರದತ್ತ ಪ್ರಯಾಣ ಬೆಳೆಸಿದರು. 57 ದಿನಗಳ ಅಮರನಾಥ ಯಾತ್ರೆ ಸುಗಮವಾಗಿ ಸಾಗುತ್ತಿದ್ದು, ಜುಲೈ 3ರಂದು ಯಾತ್ರೆ ಆರಂಭವಾದ ಬಳಿಕ ಸಮುದ್ರ ಮಟ್ಟದಿಂದ 3,880 ಮೀಟರ್ ಎತ್ತರದಲ್ಲಿರುವ ಪವಿತ್ರ ಗುಹಾ ದೇಗುಲಕ್ಕೆ ಇದುವರೆಗೆ 4 ಲಕ್ಷಕ್ಕೂ ಹೆಚ್ಚು ಭಕ್ತರು ಭೇಟಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಆಗಸ್ಟ್ 28ರ ರಕ್ಷಾಬಂಧನ ದಿನದಂದು ಅಮರನಾಥ ಯಾತ್ರೆ ಸಮಾಪ್ತಿಗೊಳ್ಳಲಿದೆ. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026ನ್ನು ಕೇಂದ್ರ ಸರ್ಕಾರ ನಾಳೆ ಲೋಕಸಭೆಯಲ್ಲಿ ಮಂಡಿಸಲಿದೆ. 2024ರ ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಣೆ. ರಾಷ್ಟ್ರಪತಿ ಸೇರಿದಂತೆ ಗಣ್ಯರಿಂದ ವೀರಯೋಧರಿಗೆ ಗೌರವ ನಮನ. ಮುಂಬರುವ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಹರ್ ಘರ್ ತಿರಂಗಾ ಅಭಿಯಾನದಲ್ಲಿ ದೇಶದ ಜನತೆ ಉತ್ಸಾಹದಿಂದ ಪಾಲ್ಗೊಳ್ಳುವಂತೆ ಪ್ರಧಾನಿ ಕರೆ. ಕ್ಯಾಚ್ ದಿ ರೇನ್ ಅಭಿಯಾನಕ್ಕೆ ದೇಶಾದ್ಯಂತ ಉತ್ತಮ ಸ್ಪಂದನೆ. ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿ ಭೂಕುಸಿತ ತೆರವು. ಅಮರನಾಥ ಯಾತ್ರೆ ಪುನರಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
5: ಇದು ಆಕಾಶವಾಣಿ ಬೆಂಗಳೂರು ಮುಖ್ಯ ವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kilohertz ಕಾರ್ಯಕ್ರಮಗಳನ್ನು ಆಲಿಸ್ತಾ ಇದ್ದೀರಾ. ಸಮಯ ಸರಿಯಾಗಿ 1:28:28 ಇನ್ನು ಮುಂದೆ ಚಿತ್ರಗೀತೆಗಳನ್ನು ಕೇಳುವಿರಿ. ಅದಕ್ಕೂ ಮುನ್ನ ಕೆಲವು ಜಾಹೀರಾತುಗಳನ್ನು ಕೇಳೋಣ.
6: ಏನು ರಂಗ, ಕೈಗೆ ಬ್ಯಾಂಡೇಜು
7: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ್ದಿಕ್ಕು?
6: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸ್ಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 rupees ಸಹಾಯ ಸಿಗುತ್ತೆ. 18-60 years ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
8: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಚಿತ್ರಗೀತೆಗಳಲ್ಲಿ ಮೊದಲಿಗೆ ಕೇಳೋಣ ಕಿರಿಕ್ ಪಾಟಿ ಚಿತ್ರದಿಂದ ಮೂಡಿ ಬರ್ತಾ ಇರೋ ಗೀತೆಗೆ.

ಚಿತ್ರಗೀತೆಗಳಲ್ಲಿ ಕೇಳಿ ಕಿರಿಕ್ಪಾತಿ ಚಿತ್ರದಿಂದ ವಾಸುಕಿ ವೈಭವ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇರೋ ಗೀತೆಗೆ ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯವಿದೆ, ಅಜುನೇಶ್ ಲೋಕನಾಥ್ ಅವರ ಸಂಗೀತ ಸಂಯೋಜನೆ ಇದೆ.

0: ಆಕಾಶವಾಣಿ, ಸಮಯ ಸರಿಯಾಗಿ 1:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮೊದಲಿಗೆ ಒಂದು ಪ್ರಕಟಣೆ, ನಂತರ ಚೈತ್ರವನ್ನ ಪ್ರಸಾರವಾಗಲಿದೆ.
1: ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
2: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
1: ಕೇವಲ ₹50 ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಇಂದೇ KSUWSSB.karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಆಕಾಶವಾಣಿ ಚೈತ್ರವನ. ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
3: ಚೈತ್ರವನ ಕಾರ್ಯಕ್ರಮದ ಕೇಳುಗರಿಗೆಲ್ಲ ನಮಸ್ಕಾರಗಳು ಹಾಗೂ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಪ್ರಿಯ ಕೇಳುಗರೇ, ಇಂದಿನ ಈ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದ 26ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಡಾಕ್ಟರ್ ಮತ್ತೂರು ಎಸ್ ಸನತ್ಕುಮಾರ್, ವ್ಯಾಖ್ಯಾನ ಮಾಡಲಿದ್ದಾರೆ ಡಾಕ್ಟರ್ ಮಹಾಬಲೇಶ್ವರ.
4: ಕೃಷ್ಣಾರ್ಜುನರು ಮುಂದೆ ಹೋಗ್ತಾ ಇದ್ದಾರೆ. ಕೃಷ್ಣ ಒಬ್ಬ ವೃದ್ಧ ಬ್ರಾಹ್ಮಣನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ಅರ್ಜುನ ಅವನ ಶಿಷ್ಯನ ವೇಷವನ್ನು ಧಾರಣೆ ಮಾಡಿಕೊಂಡಿದ್ದಾನೆ. ತಮ್ಮ ನಿಜರೂಪು ಯಾರಿಗೂ ಗೊತ್ತಾಗದಂತೆ ಇಬ್ಬರೂ ಕೂಡ ರತ್ನಪುರಿಯ ಕಡೆಗೆ ಆಗಮಿಸ್ತಾ ಇದ್ದಾರೆ. ಅಷ್ಟೊತ್ತಿಗೆ ಸೂರ್ಯ ಮುಳುಗುವ ಸಮಯ, ಪೂರ್ವ ದಿಕ್ಕಿನಲ್ಲಿ ಚಂದ್ರ ಉದಯಿಸ್ತಾ ಇದ್ದಾನೆ. ಈ ರೀತಿಯಾಗಿ ಚಂದ್ರೋದಯವಾಗ್ತಾ ಇರಬೇಕಾದ್ರೆ ಮನ್ಮಥ ತನ್ನ ವಿರಹಿಗಳ ಮೇಲೆ ಬಾಣವನ್ನ ಪ್ರಯೋಗ ಮಾಡೋದಕ್ಕೋಸ್ಕರ ತನ್ನ ಪುಷ್ಪ ಬಾಣವನ್ನ ತನ್ನ ಬಿಲ್ಲಿಗೆ ಕೂಡ್ತಾ ಇದ್ದಾನೆ.
5: ತವೆ ಶಾಂತಂ ಅಮೃತ ರೂಪಂ ಶೈತ್ಯವರ್ಧ.

ಈ ಪದ್ಯದಲ್ಲಿ ಕವಿ ಶ್ಲೇಷಾಲಂಕಾರದ ಮೂಲಕ ಚಂದ್ರನನ್ನ ರಾಜನಿಗೆ ಹೋಲಿಸ್ತಾ ಇದ್ದಾನೆ. ಸುಂದರವಾದಂತಹ ಪದ್ಯಗಳಲ್ಲಿ ಇದು ಕೂಡ ಒಂದು. ಆ ಚಂದ್ರೋದಯವಾದಾಗ ಏನೇನಾಗತ್ತೆ? ಚಂದ್ರ ಹೇಗಿದ್ದಾನೆ? ಅತಿ ಶಾಂತನಾಗಿದ್ದಾನೆ, ಶೈತ್ಯವನ್ನ ಹೆಚ್ಚಿಸುವವನಾಗಿದ್ದಾನೆ, ಲೋಕಕ್ಕೆ ಬೆಳಕನ್ನು ಉಂಟು ಮಾಡುವವನು, ಜನಗಳ ನೋಟಕ್ಕೆ ಪ್ರಿಯನಾದವನು, ಆಕಾಶದಲ್ಲಿ ಸಂಚರಿಸುವವನು, ಬೆಳ್ಳಗಿರುವ ದುಂಡಾದ ಶರೀರವುಳ್ಳವನು, ವಿಷ್ಣು ಪಾದಗಳ ಸೇವಕನು, ಕಪ್ಪು ಕಲೆಯುಳ್ಳವನು, ದೇವತಾ ಪ್ರಿಯನು ಆದಂತಹ ಇಂತಹ ಚಂದ್ರೋದಯದಿಂದ ಕನ್ನೈದಿಲೆಗಳು ಅರಳತ್ತೆ, ಜಾರ ಚೋರರು ಅಡಗುತ್ತಾರೆ. ಇದು ಚಂದ್ರನಿಗೆ ಅನ್ವಯವಾದರೆ, ಅದನ್ನೇ ರಾಜನಿಗೆ ಅನ್ವಯಿಸಿದರೆ ರಾಜ ಅತಿಶಾಂತ ಸಮಾಧಾನಿ, ಪ್ರಜಾಹಿತೈಷಿ, ಅವರಿಗೆ ಸಂತಸವನ್ನು ಕೊಡುವಂತಹವನು, ಲೋಕಪ್ರಸಿದ್ಧ, ಜನಾನುರಾಗಿ, ಸ್ವಚ್ಛನಾದ ಮಾತು ಮತ್ತು ದೇಹಗಳಿಂದ ಶೋಭಿಸುವಂತಹವನು, ಸದಾ ಕೃಷ್ಣ ಭಕ್ತ, ತುಳಸೀಹಾರವನ್ನು ಧಾರಣೆ ಮಾಡಿಕೊಂಡಂತಹವನು, ದೇವತೆಗಳನ್ನು ಯಾಗದಲ್ಲಿ ತೃಪ್ತಿಪಡಿಸುವವನು. ಹಾಗೂ ಕೂಡ ಇಂತಹ ರಾಜ ಇರಬೇಕಾದ್ರೆ ಯಾವ ರಾಜ್ಯದಲ್ಲಿ ತಾನೇ ಸಮೃದ್ಧಿ ಉಂಟಾಗೋದಿಲ್ಲ? ಅದರಲ್ಲಿ ಏನು ಆಶ್ಚರ್ಯ? ಅಂತಹ ರಾಜ್ಯದಲ್ಲಿ ಜಾರರು ಇರೋದಿಲ್ಲ, ಚೋರರು ಇರೋದಿಲ್ಲ. ಈ ರೀತಿಯಾಗಿ ರಾಜನಂತೆ ಚಂದ್ರನು ಕೂಡ ರಾತ್ರಿಯಲ್ಲಿ ಹೊಳೆದ.

ಚಂದ್ರೋದಯವಾದ ಕೂಡಲೇ ದಿಕ್ಕು ದಿಕ್ಕುಗಳೆಲ್ಲ ಆ ಬೆಳದಿಂಗಳಿಂದ ಬೆಳ್ಳಗೆ ಕಾಣಿಸ್ತಾ ಇದೆಯಂತೆ. ಹೇಗೆ ಅಂದ್ರೆ ಬೆಳ್ಳಿಯ ಹಾಸನ್ನ ಹಾಸಿದ್ದಾರೆಯೋ ಎಂಬಂತೆ ಕಾಣಿಸ್ತಾ ಇದೆ. ಈ ಚಂದ್ರ ಕಿರಣಗಳಿಂದ ಚಂದ್ರಕಾಂತ ಶಿಲೆಗಳು ಕರಗ್ತಾ ಇದೆಯಂತೆ. ಚಂದ್ರಕಾಂತ ಶಿಲೆಗಳಿಂದ ಮಾಡಿದಂತಹ ಭವನಗಳು ಅಲ್ಲೂ ಕೂಡ ಅದು ಕರಗಿ ನೀರಾಗಿ ಹರಿತಾ ಇದೆಯಂತೆ. ಈ ಚಂದ್ರ ಮುಖಿಯರ ಮನಸ್ಸು ಕೂಡ ಕರಗ್ತಾ ಇದೆಯಂತೆ. ಅದು ಹೇಗೆ ಅಂತ ಹೇಳಿದ್ರೆ ಅಂತರಂಗದಲ್ಲಿರುವಂತಹ ಕೆಚ್ಚು ದ್ರವಿಸುವಂತೆ ಯಾವ ರೀತಿ ಚಂದ್ರಕಾಂತ ಶಿಲೆ ಕರಗ್ತಾ ಇದೆಯೋ ಇವರ ಹೃದಯವೂ ಕೂಡ ಆರ್ದ್ರವಾಗಿದೆ. ಇವರು ತಮ್ಮ ಪ್ರಿಯತಮರನ್ನ ರಂಜಿಸಬೇಕು ಎಂಬಂತಹ ಒಂದು ಮನೋಸ್ಥಿತಿಯಲ್ಲಿದ್ದಾರೆ. ಅದೇ ರೀತಿಯಾಗಿ ಪುರುಷರು ಕೂಡ ಅವರ ಜೊತೆ ಕೂಡಿ ಸುಖದಿಂದ ಇದ್ದಾರೆ.

ಒಂದು ಕಡೆ ಕಾಮಿನಿ ತನ್ನ ಪ್ರಿಯತಮನ ಮಾತಿನ ದೋಷವನ್ನ ಎತ್ತಿ ತೋರಿಸ್ತಾ ಇದ್ದಾಳೆ. ಆ ದೋಷವನ್ನ ಕೇಳಿದಾಗ ಕಾಮಿನಿಯ ಕಾಲ್ಗಳಿಗೆ ಎರಗಿ ತಪ್ಪಾಯಿತು ಅಂತ ಆ ರಸಿಕ ಹೇಳ್ತಾ ಇದ್ದಾನಂತೆ. ಏನದು ಅಂತ ಹೇಳಿದ್ರೆ, ಸುಂದರವಾಗಿರುವಂತಹ ಕಾಮಿನಿ, ತನ್ನ ವಿಶಾಲವಾದಂತಹ ಮುಖ, ಕಪ್ಪಾದಂತಹ ಕೂದಲು, ಆ ಕಣ್ಣುಗಳಿಗೆ ಕಪ್ಪಾದಂತಹ ಕಾಡಿಗೆಗಳನ್ನ ಹಾಕೊಂಡಿದ್ದಾಳೆ ಆ ಮೀನಾಕ್ಷಿಯಾಗಿದ್ದಾಳೆ. ತನ್ನ ವಿಶಾಲವಾದಂತಹ ವಕ್ಷಸ್ಥದ ಮೇಲೆ ಕಪ್ಪಾದ ಕೂದಲುಗಳನ್ನ ಇಳಿಬಿಟ್ಕೊಂಡಿದ್ದಾಳಂತೆ. ಅಂತಹ ಸುಂದರಿಯನ್ನ ಕಂಡು ಈ ರಸಿಕ ಹೇಳ್ತಾ ಇದ್ದಾನೆ, ನಾನು ನಿನ್ನ ರೂಪದಿಂದ ಆಕರ್ಷಿತನಾಗಿದ್ದೇನೆ, ಆದ್ರೆ ಆ ಹೃದಯದ ಕೃಷ್ಣ ಭಾವ ನನಗೆ ವಿರೋಧವಾಗಿದೆ ಅಂತ ಹೇಳ್ತಾ ಇದ್ದಾನೆ.

ಅದಕ್ಕೆ ಅವಳು ಹೇಳಿ ಒಂದು ಸರಿ ಮಾಡಿಸ್ಕೋಬೇಕು, ಕರೆಕ್ಷನ್ ಪ್ಲೀಸ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಈ ಒಂದು ಹೃದಯ ಆಕರ್ಷಿತವಾಗಿದೆ. ಕೃಷ್ಣ ಅಂದ್ರೆ ಆಕರ್ಷಣೆಯಿಂದ ಕೂಡಿರ್ಬೇಕಾದ್ರೆ ಇದು ಎಲ್ಲಿ ಬದಲಾಗತ್ತೆ ಇದು ಅಂತ ಅವಳು ಹೇಳಿದಾಗ, ಅವಳು ಜೋರಾಗಿ ಕೇಳಿದಾಗ, ನನ್ನ ಮಾತು ತಪ್ಪಾಯಿತು, ನೀನು ಆಕರ್ಷಣೀಯವಾದಂತಹ ರೂಪವನ್ನು ಹೊಂದಿದೀಯಾ ಅಂತ ಒಪ್ಕೊಳ್ತಾ ಇದ್ದಾನೆ ಮತ್ತು ಅವಳ ಕಾಲಿಗೆ ಎರಗಿ ಅವಳನ್ನ ಸಂತೈಸ್ತಾ ಇದ್ದಾನೆ.

0: ಸುಂದರವಾದಂತಹ ಬೆಳದಿಂಗಳು. ಒಬ್ಬ ವಿಟ ತನ್ನ ಪ್ರಿಯೆಯ ಸರ್ವಾಂಗವನ್ನು ಕೂಡ ಹಾಗೆ ನೋಡಿ ಆಕರ್ಷಿತನಾಗಿದ್ದಾನೆ. ಅದರಿಂದ ಅತ್ಯಂತ ಸಂತೋಷವನ್ನು ಕೂಡ ಹೊಂದಿದವನಾಗಿದ್ದಾನೆ ಆಕೆಯ ದೇಹವನ್ನು ನೋಡಿ. ಪ್ರಿಯೆ, ನಿನ್ನ ಸರ್ವಾಂಗವನ್ನು ನೋಡಿ ನಾನು ಮೆಚ್ಚಿದ್ದೇನೆ. ಅದು ಹೇಗಿದೆ ಅಂದರೆ, ಶ್ರೀಕೃಷ್ಣ ಸಗುಣ ರೂಪವನ್ನು ಎಷ್ಟು ನೋಡಿದರೂ ತೃಪ್ತಿಯಾಗದಂತೆ ನಾನು ನಿನ್ನ ರೂಪವನ್ನು ಪುನಃ ಪುನಃ ನೋಡಿತಾ ಇದ್ದೇನೆ, ಸವಿತಾ ಇದ್ದೇನೆ ಅಂತ ಹೇಳಿದಾಗ ಅವಳು ಹೇಳ್ತಾಳೆ, ಪ್ರಿಯತಮೆ ಮರುಳಾ, ನೀನು ತಪ್ಪನ್ನು ಹೇಳ್ತಾ ಇದೀಯಾ. ನನ್ನ ದೃಷ್ಟಿಗೆ ಅತ್ಯಾನಂದಕರವಾದಂತಹ ಈ ರೂಪ ಇರಬೇಕಾದ್ರೆ, ಕೃಷ್ಣಾರೂಪ ಅಂದರೆ ಆಕರ್ಷಿತವಾದ ರೂಪ ಇರಬೇಕಾದ್ರೆ ನಿನಗೆ ಇನ್ನೊಬ್ಬಳ ಸಹವಾಸ ಏಕೆ, ಬೇರೆಯವರ ಅವಶ್ಯಕತೆ ನಿನಗೇನಿದೆ ಅಂತ ಅವಳು ಕೇಳ್ತಾ ಇದ್ದಾಳೆ ತನ್ನ ವಿಟನನ್ನ.
1: ಅಂಗಜ ಶ್ರಮದಿಂದೆ ಬೆಮರ್ದ ಕಾಮಿನಿ, ತನ್ನ ತುಂಗ ಕುಚ ತಟದ ಕಸ್ತೂರಿಯೊಳ್ಪುದಿದ ಇನಿಯ ನಂಗಮಂ ಕಂಡು ಇದೇತಕೆ

ಇಬ್ಬರು ಯುವಕ ಯುವತಿಯರು ರಾಸಲೀಲೆಯಲ್ಲಿ ತೊಡಗಿ ಆ ಸಂತೋಷವನ್ನು ಅನುಭವಿಸಿ ಆ ಶ್ರಮದಿಂದ ಪರಸ್ಪರ ಬೆವರನ್ನು ಹೊಂದಿದ್ದಾರೆ. ಆ ಕಾಮಿನಿ ಪ್ರಿಯತಮನ ಜೊತೆ ಸೇರೋದಕ್ಕೋಸ್ಕರ ತನ್ನ ಮೈಗೆ ಸುಗಂಧ ದ್ರವ್ಯಗಳನ್ನು ಕಸ್ತೂರಿಯನ್ನು ಲೇಪನ ಮಾಡಿಕೊಂಡಿದ್ದಾಳೆ. ತನ್ನ ಪ್ರಿಯತಮನೆಯನ್ನು ಆಲಿಂಗಿಸಿಕೊಂಡಾಗ ಆ ಕಸ್ತೂರಿ ಈ ವಿಟನ ಶರೀರದ ಮೇಲೆ ಎದೆಯ ಮೇಲೆ ಅದು ಕೂಡ ಕೂಡಿ ಬಂದು ಇವನ ಶರೀರವಲ್ಲ ಕಪ್ಪು ಭಾವನೆಯನ್ನು ಹೊಂದಿದೆ. ಆಗ ಆ ಕಾಮಿನಿ ಕೇಳ್ತಾ ಇದ್ದಾಳೆ, ಯಾಕಿದು, ಯಾಕೆ ನೀನು ಕೃಷ್ಣ ರೂಪಾದೆ ಅಂತ ಕೇಳಿದಾಗ ಅದಕ್ಕೆ ಕಾಂತೆ, ಅಂದು ಕೃಷ್ಣ ಒಂದು ಬೆಟ್ಟವನ್ನು ಹಿಡಿದು ಅವನು ಕಪ್ಪಾದ, ನಾನು ನಿನ್ನ ವಕ್ಷಸ್ಥಲದ ಆಲಿಂಗನದಿಂದ ಕಪ್ಪಾಗದೆ ಇರೋದಕ್ಕೆ ಸಾಧ್ಯವೇ ಅಂತ ರಸಿಕ ಅತ್ಯಂತ ನಸುನಗುತ್ತಾ ಹೇಳ್ತಾ ಇದ್ದಾನೆ.

ಒಬ್ಬಳು ನಾಯಕಿಯ ಮನೆ, ಅಲ್ಲಿ ಚಿನ್ನದ ಪಂಜರ, ಪಂಜರದಲ್ಲಿ ಒಂದು ಅರಗಿಳಿ ಸಾಕಿದ ಗಿಳಿ. ಆ ಗಿಳಿ ನಾಯಕಿಯನ್ನು ಕುರಿತು ಹೀಗೆ ಹೇಳ್ತಾ ಇದೆ, ಯಾರಾದರೂ ಕೂಡ ಕತ್ತಲೆಯನ್ನ ಒರ್ತಿ ಹಿಡಿಯೋದಕ್ಕೆ ಸಾಧ್ಯವೇ? ನಕ್ಷತ್ರಗಳನ್ನ ಕೆಳಕ್ಕೆ ಕೆಡೋದಕ್ಕಾಗುತ್ತದೆಯೇ? ಕೈಗಳಿಂದ ಬೆಟ್ಟಗಳನ್ನ ಒತ್ತಿ ಚಿಕ್ಕದಾಗಿ ಮಾಡೋದಕ್ಕೆ ಸಾಧ್ಯವೇ? ತನ್ನ ತೆಕ್ಕೆಯಿಂದ ಆಕಾಶವನ್ನ ಪಡೆಯೋದಕ್ಕಾಗುತ್ತದೆಯೇ? ಪೂರ್ಣ ಚಂದ್ರನನ್ನ ಚುಂಬಿಸೋದಕ್ಕಾಗುತ್ತದೆಯೇ ಅಂತ ಒಂದು ಗಿಳಿ ಕೇಳ್ತಾ ಇದೆ. ಇದು ಅಸಾಧ್ಯವಾದದ್ದು ಲೋಕದಲ್ಲಿ, ಆದರೆ ಕವಿ ಸಮಯದಲ್ಲಿ ಇದೆಲ್ಲ ಸಾಧ್ಯ. ಹೇಗೆ ಅಂದ್ರೆ, ಆ ಮನ್ಮಥನ ಕಲಹದ ಯೋಧರ ರೀತಿಯೇ ಬೇರೆ ಆಗಿರುವಂತಹದ್ದು. ಇಲ್ಲಿ ಕತ್ತಲೆಯ ನಡೆಸಿ ಅಂತ ಹೇಳಿದ್ರೆ, ಕಪ್ಪಾದಂತಹ ಕೂದಲನ್ನ ಮನ್ಮಥನ ಯೋಧ ಹಿಡಿತಾನೆ. ನಕ್ಷತ್ರಗಳನ್ನು ಬೀಳಿಸೋದಕ್ಕಾಗೋದಿಲ್ಲ. ತಲೆಯ ಮೇಲೆ ಮುಡಿದಂತಹ ಸುಂದರವಾದಂತಹ ಆ ಸಂಪಿಗೆ ಹೂವುಗಳನ್ನ ಕೆಳಗು ಬಿಟ್ಟು ಅವನು ಅದನ್ನ ಎಣಿಸಬಹುದು. ಹಾಗೇನೆ ಕೈಗಳಿಂದ ಬೆಟ್ಟಗಳನ್ನ ಒತ್ತಿ ಚಿಕ್ಕದಾಗಿಸೋದಕ್ಕಾಗೋದಿಲ್ಲ, ಆದ್ರೆ ನಿನ್ನನ್ನು ಆಲಿಂಗಿಸಿಕೊಂಡು ಏಕಾರ್ಧ ಶರೀರವನ್ನು ಹೊಂದಬಹುದು. ಹಾಗೇನೆ ತೆಕ್ಕೆಯಿಂದ ಆಕಾಶವನ್ನು ಹಿಡಿಯೋದಕ್ಕಾಗೋದಿಲ್ಲ, ಆದ್ರೆ ನಿನ್ನ ನಡುವನ್ನು ಹಿಡಿಬಹುದು. ನಿನ್ನ ನಡು ಅಷ್ಟು ಸುಂದರವಾಗಿದೆ, ತೆಳುವಾಗಿದೆ ಎನ್ನುವಂತಹದ್ದು. ಪೂರ್ಣ ಚಂದ್ರನನ್ನ ಚುಂಬಿಸೋದಕ್ಕಾಗೋದಿಲ್ಲ, ನಿನ್ನ ಮುಖ ಚಂದ್ರ ಅದು ಪೂರ್ಣ ಚಂದ್ರನಂತೆ ಇದೆ, ಅದನ್ನ ಚುಂಬಿಸಬಹುದು. ಇದೆಲ್ಲವೂ ಸಾಧ್ಯ ಎಲ್ಲಿ ಅಂದ್ರೆ, ಮನ್ಮಥನ ಕಲಹದ ಯೋಧರಿಗೆ. ಲೋಕದಲ್ಲಿ ಅಸಾಧ್ಯವಾಗದೆ ಇರೋದು ಇಲ್ಲಿ ಸಾಧ್ಯವಾಗುತ್ತೆ ಎನ್ನುವಂತಹದ್ದನ್ನ ಕವಿ ಅತ್ಯಂತ ಚಮತ್ಕಾರವಾಗಿ ಚಿತ್ರಿಸ್ತಾ ಇದ್ದಾನೆ. ಹರಷ

0: ಸವದಿ ಮತ್ಸರ ಕೋರ್ವಳು ಓಪನಂ ಕೋಪಿಸಿದಳು.
1: ಒಬ್ಬಳು ಮತ್ತೊಬ್ಬನಲ್ಲಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾಳೆ ಅಂತ ಸವತಿ ಮಾತ್ಸರ್ಯದಿಂದ ತನ್ನ ಪ್ರಿಯತಮನನ್ನ ದೂಷಣೆ ಮಾಡ್ತಾ ಇದ್ದಾಳೆ. ಇಲ್ಲೇನು ಅಂತ ಹೇಳಿದ್ರೆ, ತನ್ನ ಪ್ರಿಯತಮನನ್ನ ಆತ ವರ್ಣನೆ ಮಾಡಿದ್ದಾನೆ. ಹರಶರ ಪ್ರಥಮಾವತಾರ ಅಂತ ಹೇಳಿದ್ರೆ ವಿಷ್ಣುವಿನ ಪ್ರಥಮಾವತಾರ ಮತ್ಸ್ಯಾವತಾರ, ಅದರಂತೆ ಲೋಚನೆಯುಳ್ಳವಳು ಕಣ್ಣುಳ್ಳವಳು ಅಂತ ಹೇಳಿದ್ರೆ ಮೀನಾಕ್ಷಿ ಅಂತ ನನ್ನನ್ನ ವರ್ಣಿಸಿದ್ದೀಯ. ಎರಡನೇದಾಗಿ ಮಹೇಶ್ವರ ಚಾಪತುಂಗ ವಕ್ಷೋಜಾತೆ ಅಂತ ವರ್ಣನೆ ಮಾಡಿದೀಯ. ಆ ಮಹೇಶ್ವರನ ಧನುಸ್ಸಿನಂತೆ, ಆ ಮೇರು ಪರ್ವತದಂತೆ ಉನ್ನತವಾದಂತಹ ಸ್ತನವುಳ್ಳವಳು ಅಂತ ವರ್ಣನೆ ಮಾಡಿದೀಯ. ಅದು ಸೌಂದರ್ಯದ ಇನ್ನೊಂದು ರೂಪ. ಮೂರನೇದಾಗಿ ಹಿಮಕರಾಭರಣ ಮೌರ್ವಿ ವೇಣಿ ತಾನು ಅಂತ, ಆ ಹಿಮಕರ ನಾಗವೇಣಿ ಎಂಬುದಾಗಿ ನನ್ನನ್ನ ಕರೆದಿದೀಯ. ಇದು ಮೂರು ಕೂಡ ಸೌಂದರ್ಯದ ಅತಿಶಯವಾದಂತಹದ್ದು. ಹೀಗೆ ನಾನಿರಬೇಕಾದ್ರೆ ನೀನು ಇನ್ನೊಬ್ಬಳನ್ನು ಕರೀತಾ ಇದೀಯಾ? ಯಾವ ರೀತಿ ಕರೀತಾ ಇದೀಯಾ? ಇವನು ಪ್ರಿಯತಮ ಇನ್ನೊಬ್ಬಳನ್ನು ಹೇಳ್ತಾ ಇದ್ದಾನೆ. ಏನಂತ? ಮದನ ಬಾಣ ಅಕ್ಷಿ ಅಂತ. ಮದನನ ಬಾಣ ಹೂವು, ಹೂವಿನಂತೆ ಕಣ್ಣುಳ್ಳವಳು ಅಂತ. ಇವಳು ಪ್ರಿಯತಮೆ ಅನ್ಕೋತಾಳೆ, ಆತನನ್ನ ಮದನ ಬಾಣಾಕ್ಷಿ ಅಂತ. ಇವನು ಹೇಳ್ತಾ ಇದ್ದಾನೆ ಮದನ ಬಾಣಾಕ್ಷಿ ಅಂದ್ರೆ ಹೂಗಣ್ಣುಳ್ಳವಳು, ಸೊಟ್ಟು ಕಣ್ಣುಳ್ಳವಳು ಅಂತ. ಹಾಗೆ ಸ್ಮರಣ ಕಾರ್ಮುಕ ಬಿಲ್ಲು, ಮನ್ಮಥನ ಬಿಲ್ಲು ಅಂತ ಹೇಳಿದ್ರೆ ಕಬ್ಬು, ಆ ಕಬ್ಬಿನ ಬಿಲ್ಲಿನಂತೆ ಇರುವಂತಹ ಹುಬ್ಬು ಅಂತ ಇವನು ಹೇಳ್ತಾ ಇದ್ರೆ, ಅದು ಹೇಗೆ ಅಂತ ಹೇಳಿದ್ರೆ, ಕಬ್ಬು ಹೇಗೆ ಡೊಂಕಾಗಿರುತ್ತೋ, ಗಣ್ಣು ಗಣ್ಣಿಂದ ಕೂಡಿರುತ್ತೋ, ಅವಳು ಹುಬ್ಬು ಗಂಟುಳ್ಳವಳು ಅಂತ ಆ ರೀತಿಯಾಗಿ ವರ್ಣನೆ ಮಾಡ್ತಾ ಇದ್ದಾನೆ. ಹಾಗೆ ಶಂಬರ ಮಥನ ಶಿಂಜಿನಿ ಲೋಲ ಕುಂತಳೆ, ಉಂಗುರು ಕೂದಲು ಉಳ್ಳವಳು ಅಂತ ಇವನು ಹೇಳ್ತಾ ಇದ್ದಾನೆ. ಅವಳು ಏನ್ ಅರ್ಥ ಮಾಡ್ಕೋತಾ ಇದ್ದಾಳೆ, ಕಪ್ಪಾದ ಕೂದಲು ಅಂತ. ಇವನ ಪ್ರೌಢಿಮೆಯ ಒಂದು ವ್ಯಾಖ್ಯಾನ ಅವಳಿಗೆ ಅರ್ಥ ಆಗ್ಲಿಲ್ಲ, ಆದ್ರೆ ಅವನು ಈ ರೀತಿಯಾಗಿ ಕರೆದೆ ಅಂತ ಕೂಪಿಸ್ಕೊಳ್ತಾ ಇದ್ದಾಳೆ.

0: ಮತ್ತೊಬ್ಬಳು ಕಾಮಿನಿ ವಿರಹ ವೇದನೆಯಿಂದ ಬಳಲಿ ಚಿಂತಾಕ್ರಾಂತಳಾಗ್ತಾ ಇದ್ದಾಳಂತೆ. ಪ್ರಪಂಚದಲ್ಲಿ ಮೂರು ವಸ್ತುಗಳು ಸತ್ತು ಬದುಕಿವಿ ಅಂತೆ. ಆ ಮೂರು ವಸ್ತುಗಳು ಯಾವುವು ಅಂತ ಹೇಳಿದ್ರೆ, ಒಬ್ಬ ಸ್ನೇಹಿತ ಅಂತ ಅಗ್ನಿಯನ್ನ ಒಪ್ಪಿಕೊಂಡು ಬದುಕಿರುವಂತಹವನು, ಆ ಮಂದಾನಿಲ ಬೆಂಕಿಯ ಮೇಲೆ ಬೀಸಿದ್ರೆ ಅನಿಲಕ್ಕೆ ಏನು ಆಗೋದಿಲ್ವಂತೆ. ಆ ರೀತಿಯಾಗಿ ಗಾಳಿ ಬೆಂಕಿಯನ್ನ ಅಪ್ಪಿಕೊಂಡು, ಸ್ನೇಹಿತ ಅಂತ ಅಪ್ಪಿಕೊಂಡು ಇನ್ನೂ ಭೂಮಿಯ ಮೇಲಿದೆ. ಎರಡನೇದು ಹಾವು ಕಚ್ಚಿ ತಿಂದ್ಬಿಟ್ಟಿದೆ, ಆದ್ರೂ ಬದುಕಿದ್ದಾನೆ. ಯಾರು ಅಂತ ಹೇಳಿದ್ರೆ ಚಂದ್ರ. ಆ ಚಂದ್ರನನ್ನ ರಾಹು ಕಚ್ಚಿ ನುಂಗ್ಬಿಡ್ತಾನೆ, ಆದ್ರೂ ಚಂದ್ರ ಬದುಕಿದ್ದಾನೆ. ಇದೊಂದು. ಮೂರನೇದು ಆ ಪರಮಾತ್ಮನ ಮೂರನೆಯ ಕಣ್ಣಿಂದ ಸುಟ್ಟು ಭಸ್ಮನಾಗಿಯೂ ಬದುಕಿದಂತಹವನು ಮನ್ಮಥ. ಈ ಮೂರು ಜನ ಇದಾರಲ್ಲ, ಒಂದು ಮಂದಾನಿಲ, ಇನ್ನೊಂದು ಚಂದ್ರ, ಮೂರನೇದು ಮನ್ಮಥ. ಈ ಮೂರೂ ಜನ ಸತ್ತು ಬದುಕಿದ್ದಾರೆ. ಯಾತಕ್ಕೆ ಬದುಕಿದ್ದಾರೆ ಅಂದ್ರೆ, ನನಗೆ ತೊಂದರೆಯನ್ನು ಉಂಟು ಮಾಡೋದಕ್ಕೋಸ್ಕರ, ವಿರಹಿಗಳನ್ನ ಕೊಲೆ ಮಾಡೋದಕ್ಕೋಸ್ಕರ ಇವರು ಬದುಕಿ ಉಳಿದಿದ್ದಾರೆಯೋ, ಅಯ್ಯೋ ನಾನೇನ್ ಮಾಡ್ಲಿ ಅಂತ ವಿರಹ ವೇದನೆಯಿಂದ ಮತ್ತೊಬ್ಬಳು ಕಾಮಿನಿ ಚಿಂತಾಕ್ರಾಂತಳಾಗಿದ್ದಾಳೆ.
1: ವಂಚನೆಯೊಳಿಂತಿರುಳ್ಪುರ ಜನದ ನಾನಾ ಪ್ರಪಂಚಲ್ಲಮಂ ನೋಡುತ್ತ.

0: ಈ ಪ್ರಕಾರವಾಗಿ ಕೃಷ್ಣಾರ್ಜುನರು ಆ ಚಂದ್ರನ ಬೆಳಕಿನಲ್ಲಿ ಆ ರಾತ್ರಿಯಲ್ಲಿ ಆ ರತ್ನಪುರದಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ನಾನಾ ವಿಧವಾದಂತಹ ಕಾಮಕೇಳಿಗಳನ್ನು ನೋಡ್ತಾ ಇರಬೇಕಾದ್ರೆ ನಾನಾ ವಿಧವಾದಂತಹ ವಂಚನೆಗಳಿಂದ ನೋಡ್ತಾ ತಿರುಗಾಡ್ತಾ ಇರಬೇಕಾದ್ರೆ ಅಷ್ಟರಲ್ಲಿ ಆ ಕಾಂತರ ಆಲಿಂಗನದಲ್ಲಿ ಇದ್ದಂತಹ ಸ್ತ್ರೀಯರ ಎದೆ ಬಡಬಡ ಹೊಡಿಕೊಳ್ಳೋದಕ್ಕೆ ಶುರು ಆಯ್ತಂತೆ. ಯಾಕೆ ಅಂತ ಹೇಳಿದ್ರೆ ಕೋಳಿಗಳು ಕೂಗ್ತಾ ಇವೆಯಂತೆ. ಕೋಳಿಗಳ ಕೂಗು ಸೂರ್ಯೋದಯದ ಒಂದು ಮುನ್ಸೂಚನೆ. ಹೀಗೆ ಸೂರ್ಯೋದಯವಾದ ಕೂಡಲೇ ಅವರು ಇಷ್ಟು ರಾತ್ರಿ ಪಟ್ಟಂತಹ ಎಲ್ಲ ಸುಖಕ್ಕೂ ಕೂಡ ಒಂದು ಇತಿಶ್ರೀ ಹಾಡಬೇಕಾಗತ್ತಲ್ಲ ಎಂಬ ರೀತಿಯಲ್ಲಿ ಅವರೆಲ್ಲರೂ ಕೂಡ ಭಯವನ್ನು ಹೊಂತಾ ಇದ್ದಾರಂತೆ ಆ ಕಾಮಿನಿಯರು. ಕೋಳಿಗಳು ಉಚ್ಚಸ್ವರದಿಂದ ಕೂಗ್ತಾ ಇದೆ. ಇತ್ತ ಚಕ್ರವಾಕ ಪಕ್ಷಿಗಳು ಯಾವ ರಾತ್ರಿಯಲ್ಲಿ ವಿರಹ ವೇದನೆಯನ್ನು ಅನುಭವಿಸಿದ್ದುವು ಆ ಚಕ್ರವಾಕ ಪಕ್ಷಿಗಳು ಪರಸ್ಪರ ಒಂದಾಗೋದಕ್ಕೆ ಮುಂದಾಗ್ತಾ ಇದೆ. ಹೀಗೆ ಸೂರ್ಯೋದಯ ಬೆಳಗಾಗ್ತಾ ಇದೆ. ತಾವರೆಯಲ್ಲಿರುವಂತಹ ದುಂಬಿಗಳು ಒಳಗಡೆ ಸಿಗಾಕೊಂಡಂತಹ ದುಂಬಿಗಳು ಕೂಡ ಹೊರಗಡೆ ಬರೋದಕ್ಕೆ ಪ್ರಯತ್ನಿಸ್ತಾ ಇದೆ. ನೈದಿಲೆಗಳೆಲ್ಲ ಮುಚ್ಚುತ್ತಾ ಇದೆ. ಈ ರೀತಿಯಾಗಿ ಆ ರಾತ್ರಿ ನಿಧಾನವಾಗಿ ಕಳೀತಾ ಇದೆ, ಸೂರ್ಯೋದಯವಾಗ್ತಾ ಇದೆ.
1: ಬಳಿಕ ದಿನ ದಿನ ಕೊಂದು ಪರಿಯಾಗಿ ದೋಷಮಂ

ಪ್ರಧಾನವಾಗಿ ಪೂರ್ವ ದಿಕ್ಕಿನಲ್ಲಿ ಉಷಃಕಾಲ ಪ್ರಾರಂಭವಾಗಿ ಆಕಾಶವೆಲ್ಲ ಕೆಂಪುಮಯವಾಗ್ತಾ ಇದೆಯಂತೆ. ಅಲ್ಲಿ ದಿನ ದಿನಕ್ಕೆ ಒಂದೊಂದು ರೀತಿಯಲ್ಲಿ ದೋಷವನ್ನು ಹೊಂದಿ ತನ್ನ ಕೈಗಳಿಂದ ಆ ಕಮಲದ ಮನೆಯನ್ನು ಸೂರೆಗೊಳ್ಳುವ ಚಂದ್ರನಂತೆ ಮತ್ತು ರಾಜನಂತೆ ಅಂತ ಕವಿ ಹೇಳ್ತಾ ಇದ್ದಾನೆ. ಯಾವ ರೀತಿ ಚಂದ್ರ ದಿನದಿಂದ ದಿನಕ್ಕೆ ತನ್ನ ಕಲೆಯನ್ನು ಹೆಚ್ಚಿಸ್ಕೊಂಡು ಹೋಗ್ತಾನೆ, ತನ್ನ ಕೈಗಳಿಂದ ಕಿರಣಗಳಿಂದ ಐಶ್ವರ್ಯವಿರುವಂತಹ ಮನೆ ಅಂತ ಹೇಳಿದರೆ ಆ ಕಮಲ, ಆ ಕಮಲದ ಸೌಂದರ್ಯವನ್ನು ಸೂರೆಗೊಳ್ತಾನೆ. ಆ ರೀತಿಯಾಗಿ ರಾಜನೂ ಕೂಡ ದಿನದಿಂದ ದಿನಕ್ಕೆ ತನ್ನ ದೋಷವನ್ನು ಹೆಚ್ಚಿಸ್ಕೊಳ್ತಾ ತನ್ನ ಕೈಗಳಿಂದ ಅಂದರೆ ಕರಗಳಿಂದ ಕರವನ್ನು ಹಾಕೋದ್ರ ಮೂಲಕ ಐಶ್ವರ್ಯವಿರುವಂತಹ ಮನೆ ಅಂತ ಹೇಳಿದರೆ ಧನಿಕರ ಮನೆಯನ್ನ ಸೂರೆಗೊಳ್ತಾನೆಯೋ, ಅವರನ್ನು ಐಶ್ವರ್ಯವಿಲ್ಲದಂತೆ ಮಾಡ್ತಾನೆಯೋ, ಹಾಗೆ ಬೆಳದಿಂಗಳು ಕೂಡ ಹೋಗಿಯೇ ಬಿಡ್ತಂತೆ. ಪೂರ್ವ ದಿಕ್ಕಿನಲ್ಲಿ ದಿಗ್ವನಿತೆ ಸೂರ್ಯನ ಜೊತೆ ಸೇರಬೇಕು ಅನ್ನೋ ತವಕದಿಂದ ಆ ಕುಂಕುಮ ಸ್ನಾನವನ್ನು ಮಾಡಿ ಮಂಗಳ ಸ್ನಾನವನ್ನು ಮಾಡಿದಳು ಎಂಬಂತೆ ಉದಯೇ ಸವಿತಾ ರಕ್ತ ಅನ್ನೋ ರೀತಿಯಲ್ಲಿ ಉದಯ ಕಾಲದಲ್ಲಿ ಕೆಂಪಾದಂತಹ ಅರುಣೋದಯ ಆಗ್ತಾ ಇದೆ.

0: ಮಹತಾಂ ನೋಪಕರಣೆ, ಮಹಾತ್ಮರ ಕ್ರಿಯಾಸಿದ್ಧಿ ಅವರ ಸತ್ವದಲ್ಲಿರುತ್ತದೆಯೇ ಹೊರತು ಉಪಕರಣಗಳಲ್ಲಿ ಇಲ್ಲ. ಹಾಗೇನೆ ಮನಸ್ವಿ ಕಾರ್ಯಾರ್ಥಿ ನ ಗಣಯತಿ ದುಃಖಂ ನ ಚ ಸುಖಂ ಎಂಬುದಾಗಿ ಹೇಳ್ತಾರೆ. ಸೂರ್ಯನಿಗೆ ಅವನ ರಥಕ್ಕೆ ಇರೋದು ಒಂದೇ ಗಾಲಿ, ಎರಡು ಗಾಲಿ ಇಲ್ಲ. ಕುದುರೆಗಳು ಎರಡಲ್ಲ ನಾಲ್ಕಲ್ಲ, ಏಳು ಕುದುರೆಗಳು. ಅದರ ಜೊತೆಗೆ ಆ ಸಾರಥಿ, ಅವನಿಗೆ ತೊಡೆಗಳೇ ಇಲ್ಲ. ಹೀಗಿರಬೇಕಾದ್ರೆ ಅವನು ಸರಿಯಾದ ಸಮಯಕ್ಕೆ ಉದಯಿಸ್ತಾನೆ, ಸರಿಯಾದ ಸಮಯಕ್ಕೆ ಅಸ್ತಮಾನ ಆಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನು ಆ ಕಾಲಯಾತ್ರೆಯನ್ನ ಲೋಕಯಾತ್ರೆಯನ್ನ ಯಾಕೆ ಮಾಡ್ತಾ ಇದ್ದಾನೆ ಹೀಗೆ ಅಂತ ಹೇಳಿದ್ರೆ, ಇಡೀ ಮೂರು ಲೋಕಕ್ಕೂ ಕೂಡ ಯಾರೂ ಕೂಡ ಕಾಲವನ್ನು ಮೀರಬಾರದು, ಸರಿಯಾದ ಕಾಲಕ್ಕೆ ಸರಿಯಾದ ಸಮಯಕ್ಕೆ ನಿಮ್ಮ ನಿಮ್ಮ ಕರ್ತವ್ಯಗಳನ್ನ ಮಾಡಬೇಕು, ಇದನ್ನ ತಿಳಿಸ್ಕೊಡೋದಕ್ಕೋಸ್ಕರವೋ ಎಂಬಂತೆ ಸೂರ್ಯ ಎಂತಹ ಕಷ್ಟದ ಪರಿಸ್ಥಿತಿಯಲ್ಲೂ ಕೂಡ ಅವನು ಹೋಗ್ತಾ ಇದ್ದಾನೆ. ಅವನು ಏಕಚಕ್ರ ಏಕಧುರ ಈ ರೀತಿಯಾಗಿ ಅವನು ಹೋಗ್ತಾ ಇದ್ದಾನೆ. ಮತ್ತು ಕೂಡ ಈ ಲೋಕದ ಅಂಧಕಾರವನ್ನೆಲ್ಲ ಆತನು ಅಡಗಿಸ್ತಾ ಇದ್ದಾನೆ. ಹೀಗೆ ಸೂರ್ಯ ಎಂದಿನಂತೆ ಉದಯಿಸಿದ, ಕತ್ತಲು ಅಡಗಿತು.
1: ಜನನಾಥ ಕೇಳ್ ಮಯೂರಧ್ವಜ ಮಹೇಶ್ವರಂ, ದಿನನಾಥನುದಯದೊಳ್ ವಿಮಲ ಸಂಧ್ಯಾವಿಧಿಯನನು ಕರಿಸಿ, ಕೃಷ್ಣನಿದ್ದೆಡೆಗೆ ತಾಂ ಪೋಗಿ ಕಂಡೆಪೆನೆಂಬ ಕಾರಿಯವನು ಮನದೊಳಗೆ ನಿಶ್ಚಯಿಸಿ, ಪೊರಮಡುವನಾಗಿ ನಿಜತನು ಜನಂ ಕರೆಸಿ, ಮಂತ್ರಿಗಳೆಲ್ಲರೂ ಭರಿಸಿ

ಸೂರ್ಯೋದಯವಾಗಿದೆ. ಇತ್ತ ರತ್ನಪುರಿಯಲ್ಲಿ ನರ್ಮದಾ ನದಿ ತೀರನಲ್ಲಿ ಮಯೂರಧ್ವಜ ಯಜ್ಞದೀಕ್ಷಿತನಾಗಿ ಕುಳಿತುಕೊಂಡಿದ್ದಾನೆ. ಆ ಪರಮಾತ್ಮನನ್ನು ನೋಡಬೇಕು ಎಂಬಂತಹ ತವಕ ಅವನಲ್ಲಿ ಕ್ಷಣೇ ಕ್ಷಣೇ ಹೆಚ್ಚಾಗ್ತಾ ಇದೆ. ಸೂರ್ಯೋದಯಕ್ಕೆ ಸರಿಯಾಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ಸಂಧ್ಯೋಪಾಸನೆಯನ್ನು ಮಾಡಿ ನಿತ್ಯ ಕರ್ಮಗಳನ್ನೆಲ್ಲ ಅನುಷ್ಠಾನ ಮಾಡಿ ಕೃಷ್ಣನ ಬಳಿಗೆ ಹೋಗಬೇಕು, ಅವನ ದರ್ಶನವನ್ನು ಪಡೆಯಬೇಕು ಅಂತ ನಿಶ್ಚಯಿಸಿಬಿಟ್ಟು ಅವನು ಮಂತ್ರಿಗಳನ್ನೆಲ್ಲ ಕರೆಸಿದ್ದಾನೆ. ಪುರೋಹಿತರನ್ನೆಲ್ಲ ಕರೆಸಿಕೊಂಡು ಅವನು ತನ್ನ ಯಾಗಶಾಲೆಯಲ್ಲಿ ಮಗನ ಜೊತೆ ಕುಳಿತುಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕುಮಾರಿ ಕೇವಳ. ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ತಾಯಿಯ ಹೆಸರಿನಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ದೊರೆತಿರುವ ಸ್ಪಂದನೆಗೆ ಪ್ರಧಾನಿ ನರೇಂದ್ರ ಮೋದಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಅಹಮದಾಬಾದ್ನಲ್ಲಿ ಒಂದು ಗಂಟೆಯೊಳಗೆ 1.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಟ್ಟು ಗಿನ್ನೆಸ್ ದಾಖಲೆ ನಿರ್ಮಿಸಿರುವುದನ್ನು ಮನ್ ಕಿ ಬಾತ್ನಲ್ಲಿ ಅವರು ಪ್ರಸ್ತಾಪಿಸಿದ್ದಾರೆ. ಗಣೇಶ ಹಬ್ಬದ ಸಂದರ್ಭದಲ್ಲಿ ಮಣ್ಣಿನಿಂದಲೇ ತಯಾರಿಸಿದ ಗಣೇಶ ಮೂರ್ತಿಗಳನ್ನು ಪೂಜಿಸಬೇಕೆಂದು ಪ್ರಧಾನಮಂತ್ರಿ ಮನವಿ ಮಾಡಿದ್ದಾರೆ. ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಶ್ರಮದ ಪ್ರತೀಕವಾಗಿದೆ. ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ಪ್ರಧಾನಿ ಹೇಳಿದ್ದಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿಅಂಶ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ಖಾದಿ, ಕೈಮಗ್ಗ, ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ಪ್ರಧಾನಿ ಜನತೆಗೆ ಕರೆ ನೀಡಿದ್ದಾರೆ. ಈ ವರ್ಷವೂ ಹರ್ ಘರ್ ತಿರಂಗ, ಮನೆ ಮನೆಯಲ್ಲೂ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸದಿಂದ ಮುಂದುವರಿಸಬೇಕು, ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು ಎಂದು ಪ್ರಧಾನಿ ಹೇಳಿದ್ದಾರೆ. ನಾಳೆ ಭಾರತ ರತ್ನ ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯಸ್ಮರಣೆ ದಿನವಾಗಿದ್ದು, ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು ಎಂದು ಸ್ಮರಿಸಿದ್ದಾರೆ. ಈ ವಾರ ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದು, ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಗುರು ಪೂರ್ಣಿಮೆಯು ಎಲ್ಲಾ ಗುರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲಾ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ ಎಂದು ತಮ್ಮ ಮನದಾಳದ ಮಾತಿನಲ್ಲಿ ಪ್ರಧಾನಿಯವರು ಹೇಳಿಕೊಂಡಿದ್ದಾರೆ. ದೇಶದ ವಿದ್ಯಾರ್ಥಿ ಯುವಜನರ ಉಜ್ವಲ ಭವಿಷ್ಯ ರೂಪಿಸುವ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ದಿಸೆಯಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಕೇಂದ್ರದ ನೂತನ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ ವ್ಯಕ್ತಪಡಿಸಿದ್ದಾರೆ. ದೆಹಲಿಯಲ್ಲಿ ನೂತನ ಶಿಕ್ಷಣ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ 12 ವರ್ಷಗಳಿಂದಲೂ ಭಾರತದ ಶಿಕ್ಷಣ ವ್ಯವಸ್ಥೆ ಅಭೂತಪೂರ್ವ ಸುಧಾರಣೆ ಕಂಡಿದೆ. ಅವರ ಮಾರ್ಗದರ್ಶನದಲ್ಲಿ ಮತ್ತಷ್ಟು ಹೊಸ ಹೊಸ ಸುಧಾರಣಾ ಕ್ರಮಗಳು ಕಾರ್ಯರೂಪಕ್ಕೆ ಬರಲಿವೆ ಎಂದರು. ನೀಟ್ ವಿವಾದದಂತಹ ಪ್ರಸ್ತುತ ಸನ್ನಿವೇಶದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ನಂಬಿಕೆಯಿಟ್ಟು ಶಿಕ್ಷಣ ಇಲಾಖೆಯ ಹೆಚ್ಚುವರಿ ಹೊಣೆಗಾರಿಕೆ ವಹಿಸಿದ್ದಾರೆ. ಎಲ್ಲರ ಸಹಕಾರದಲ್ಲಿ ಅತ್ಯಂತ ಜವಾಬ್ದಾರಿಯುತವಾಗಿ ಹೊಣೆ ನಿಭಾಯಿಸುತ್ತೇನೆಂದು ಹೇಳಿದರು. ಧರ್ಮೇಂದ್ರ ಪ್ರಧಾನ್ ಅವರು ಹೊಸ ರಾಷ್ಟೀಯ ಶಿಕ್ಷಣ ನೀತಿ ಜಾರಿ ಮೂಲಕ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಆವಿಷ್ಕಾರ, ಕ್ರಾಂತಿ

0: ಶಾಂತಿಗೆ ನಾಂದಿ ಹಾಡಿದ್ದಾರೆ. ಅವರ ಅಗತ್ಯ ಸಲಹೆ ಸಹಕಾರದೊಂದಿಗೆ ಮತ್ತಷ್ಟು ಸುಧಾರಣಾ ನೀತಿಗಳನ್ನು ಕೈಗೊಳ್ಳಲಾಗುವುದು ಎಂದು ಹೇಳಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಿರೀಕ್ಷೆ ಜೊತೆಗೆ ವಿದ್ಯಾರ್ಥಿ ಯುವಜನರ ಸಮಗ್ರ ಶೈಕ್ಷಣಿಕ ವಲಯದ ಆಶೋತ್ತರಗಳಿಗೆ ತ್ವರಿತವಾಗಿ ಸ್ಪಂದಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಪ್ರಹ್ಲಾದ್ ಜೋಶಿ ಭರವಸೆ ನೀಡಿದ್ದಾರೆ. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ ಆಚರಿಸಲಾಗುತ್ತಿದೆ. 1999 ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಬೆಂಗಳೂರಿನ ನೆಹರು ತಾರಾಲಯದ ರಾಷ್ಟೀಯ ಸೈನಿಕ ಸ್ಮಾರಕದಲ್ಲಿ ಭಾನುವಾರ ನಡೆದ ಕಾರ್ಗಿಲ್ ವಿಜಯ ದಿವಸ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹುತಾತ್ಮ ಯೋಧರ ಸ್ಮರಣಾರ್ಥ ಸ್ತಂಭಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಬಳಿಕ ಮಾತನಾಡಿದ ಮುಖ್ಯಮಂತ್ರಿ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ದವಾಗಿದೆ ಎಂದರು. 27 ವರ್ಷಗಳ ಹಿಂದೆ ನಡೆದ ಯುದ್ದದಲ್ಲಿ ನಮ್ಮ ತಾಯ್ನಾಡನ್ನು ರಕ್ಷಿಸಲು 527 ಯೋಧರು ಹುತಾತ್ಮರಾಗಿದ್ದಾರೆ. ಅದರಲ್ಲಿ ಕರ್ನಾಟಕದ 13 ಯೋಧರು ಸೇರಿದ್ದಾರೆ. ಎಲ್ಲಾ ಪರಿಸ್ಥಿತಿಯಲ್ಲೂ ದೇಶದ ರಕ್ಷಣೆಗೆ ಬದ್ದರಾಗಿದ್ದಾರೆ. ಭಾರತದ ರಕ್ಷಣಾ ಪಡೆಗೆ ಕರ್ನಾಟಕ ಬೆನ್ನೆಲುಬಾಗಿದೆ ಎಂದು ತಿಳಿಸಿದರು. ಡಿಆರ್ಡಿಒ, ಇಸ್ರೋ ಸೇರಿದಂತೆ ಅನೇಕ ಸಂಸ್ಥೆಗಳು ಕರ್ನಾಟಕದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಭಾರತದ ಮೊದಲ ಸೇನಾ ಮುಖ್ಯಸ್ಥರಾದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಅವರ ಕೊಡುಗೆ ಮರೆಯಲು ಸಾಧ್ಯವಿಲ್ಲ ಎಂದರು. ನಮ್ಮ ರಾಜ್ಯದಲ್ಲಿ ಲಕ್ಷಾಂತರ ಯೋಧರ ಕುಟುಂಬಗಳು ನೆಲೆಸಿದ್ದು ಅವರ ಹಿತ ಕಾಪಾಡಲು ಸರ್ಕಾರ ಬದ್ದವಾಗಿದೆ. ಅವರ ಸಲಹೆ ಸ್ವೀಕರಿಸಲು ಸರ್ಕಾರ ಮುಕ್ತವಾಗಿದೆ ಎಂದು ತಿಳಿಸಿದರು. ಈ ವೇಳೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ, ಸೇನೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಧಾರವಾಡದಲ್ಲಿ ಜಿಲ್ಲಾಡಳಿತ ಹಾಗೂ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆ ವತಿಯಿಂದ ಕಾರ್ಗಿಲ್ ವಿಜಯ ದಿವಸದ ಅಂಗವಾಗಿ ಹುತಾತ್ಮ ಯೋಧರಿಗೆ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಬಳಿ ಇರುವ ಕಾರ್ಗಿಲ್ ಸ್ತೂಪದಲ್ಲಿ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅವರ ನೇತೃತ್ವದಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಸದಸ್ಯರು ಹಾಗೂ ವಿವಿಧ ಶಾಲಾ ವಿದ್ಯಾರ್ಥಿಗಳು ಹುತಾತ್ಮ ವೀರಯೋಧರಿಗೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಸೈನಿಕ ಪರಶುರಾಮ ನವಲಗುಂದ ಆಕಾಶವಾಣಿಯೊಂದಿಗೆ ತಮ್ಮ ಅನಿಸಿಕೆ ಹಂಚಿಕೊಂಡರು.
1: ಅಗ್ನಿವೀರ ತರಬೇತಿ 4 ವರ್ಷ ಮನುಷ್ಯ ಒಂದು ಇತ್ತು ಮಾಡಿದ ಮೇಲೆ ಅವನಲ್ಲಿ ಬೆಳೀತಕ್ಕಂತ ಇರೋದು ಮೊದಲನೇದಾಗಿ ಡಿಸಿಪ್ಲಿನ್, ಎರಡನೇದಾಗಿ ದೇಶ ಪ್ರೇಮ, ಮೂರನೇದಾಗಿ ತನ್ನ ಆರ್ಥಿಕ ಸ್ಥಿತಿಯನ್ನು ದೃಢಪಡಿಸಿಕೊಳ್ಳಲು ಈ ಒಂದು ಅಗ್ನಿವೀರ ತರಬೇತಿ ವ್ಯಕ್ತಪಡಿಸಲಾಗಿದೆ. ಅಗ್ನಿವೀರ ತರಬೇತಿ 4 ವರ್ಷ ಮುಗಿಸಿ ಬಂದ ನಂತರ ಅವನು ಕಾಲೇಜಿಗೆ ಹೋಗಬಹುದು, ಬೇರೆ ಯಾವ್ದಾದ್ರು ಸೋರ್ಸ್ ಹೋಗಬಹುದು. ಆಮೇಲೆ ಅವನಲ್ಲಿ ಇರ್ತಕ್ಕಂಥ ಡಿಸಿಪ್ಲಿನ್, ಅವನು ರಿಟೈರ್ಡ್ ಆಗಿ ಬಂದು ಊರಾಗ ಅಥವಾ ಬಜಾರ್ದಾಗಲಿ ಸಮಾಜದಲ್ಲಿ ಆಗಲಿ ಒಂದು ಡಿಸಿಪ್ಲಿನ್ ಇವ ಮಾಜಿ ಸೈನಿಕ ತೋರಿಸಿಕೊಡಲು, ಸಮಾಜದಲ್ಲಿ ಅವೇರ್ನೆಸ್ ಬೆಳೆಯಲು, ಒಂದು ದೇಶ ಪ್ರೇಮ ಬೆಳೆಯಲು ಆ ಕಾರ್ಗಲ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ರಾಜ್ಯದ ವಿವಿಧೆಡೆ ಮತದಾರರ ಸಮಗ್ರ ಪಟ್ಟಿ ಪರಿಷ್ಕರಣೆ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದ ವಿಜಯಪುರ ಬಡಾವಣೆಯ ಕೆಲ ಮನೆಗಳಿಗೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಭೇಟಿ ನೀಡಿ ಎಸ್ಐಆರ್ ಪ್ರಕ್ರಿಯೆ, ಮತದಾರರ ಪಟ್ಟಿ ಬಗ್ಗೆ ಮಾಹಿತಿ ಪಡೆದುಕೊಂಡರು. ನಂತರ ಮಾತನಾಡಿದ ಅವರು, ಯಾವುದೇ ಮತದಾರರು ತಮ್ಮ ಹಕ್ಕಿನಿಂದ ವಂಚಿತರಾಗಬಾರದು ಎಂಬುದು ಎಸ್ಐಆರ್ ಪ್ರಕ್ರಿಯೆಯ ಮೂಲ ಉದ್ದೇಶವಾಗಿದೆ. ನಮ್ಮ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಮತ್ತಷ್ಟು ಪಾರದರ್ಶಕ ಹಾಗೂ ಬಲಪಡಿಸುವಲ್ಲಿ ಈ ಅಭಿಯಾನವು ಮಹತ್ತರ ಪಾತ್ರ ವಹಿಸುತ್ತಿದೆ ಎಂದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 82.1% ಮಾಹಿತಿ ಗಣಕೀಕರಣ ಮಾಡಲಾಗಿದೆ. ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಶಾಸಕ ಧೀರಜ್ ಮುನಿರಾಜು ಮನೆಗಳಿಗೆ ಭೇಟಿ ನೀಡಿ ಮತದಾರರ ಗಣತಿ ನಮೂನೆಗಳನ್ನು ವೀಕ್ಷಿಸಿದರು. ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲಿ ಯಾವುದೇ ಲೋಪಗಳಾಗದಂತೆ ಎಚ್ಚರಿಕೆ ವಹಿಸಬೇಕು. ಅರ್ಹ ಮತದಾರರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕಿದೆ ಎಂದು ಅವರು ಸೂಚಿಸಿದರು. ಕೋಲಾರ ಜಿಲ್ಲೆಯಲ್ಲಿ 10,46,314 ನಮೂನೆಗಳನ್ನು ಡಿಜಿಟಲೀಕರಣ ಮಾಡಲಾಗಿದೆ. ಒಟ್ಟು 6,077 ಮತದಾರರು ಆನ್ಲೈನ್ ಮೂಲಕ ಸ್ವಯಂ ದಾಖಲಿಸಿದ್ದಾರೆ ಎಂದು ಜಿಲ್ಲಾಧಿಕಾರಿ ಪ್ರಕಟಣೆ ತಿಳಿಸಿದೆ. ಬೆಂಗಳೂರು ಪೂರ್ವ ನಗರ ಪಾಲಿಕೆ ವ್ಯಾಪ್ತಿಯ ಪ್ರಮುಖ ಜಂಕ್ಷನ್ಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಿರುವ ಸಂಚಾರ ದಟ್ಟಣೆಯನ್ನು ಕಡಿಮೆಗೊಳಿಸಿ ಸಾರ್ವಜನಿಕರಿಗೆ ಸುಗಮ ಮತ್ತು ಸುರಕ್ಷಿತ ಸಂಚಾರ ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ಆಯುಕ್ತ ಡಿಎಸ್ ರಮೇಶ್ ಮತ್ತು ಜಂಟಿ ಪೊಲೀಸ್ ಆಯುಕ್ತ ಕಾರ್ತಿಕ್ ರೆಡ್ಡಿ ಇಂದು ವಿವಿಧ ಪ್ರಮುಖ ಜಂಕ್ಷನ್ಗಳಲ್ಲಿ ಸ್ಥಳ ಪರಿಶೀಲನೆ ನಡೆಸಿದರು. ರಸ್ತೆ ಮೂಲಸೌಕರ್ಯ ಅಭಿವೃದ್ಧಿ, ಕೆಳಸೇತುವೆ ನಿರ್ಮಾಣ ಸೇರಿದಂತೆ ಸಂಚಾರ ದಟ್ಟಣೆ ನಿವಾರಣೆಗೆ ಅಗತ್ಯವಾದ ಶಾಶ್ವತ ಕ್ರಮಗಳ ಕುರಿತು ಅಧಿಕಾರಿಗಳೊಂದಿಗೆ ಸಮಾಲೋಚನೆ ನಡೆಸಿ ಅಗತ್ಯ ನಿರ್ದೇಶನಗಳನ್ನು ನೀಡಿದರು. ಕೋಲಾರ ಜಿಲ್ಲೆ ಕೆಜಿಎಫ್ ತಾಲೂಕಿನ ಗೋಪಿಯನಹಳ್ಳಿಯಲ್ಲಿ ಆಹಾರ ಸುರಕ್ಷತೆ ಹಾಗೂ ಪೊಲೀಸ್ ಇಲಾಖೆ ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ಸುಮಾರು 200 ಲೀಟರ್ ಕಲಬೆರಕೆ ಹಾಲನ್ನು ಜಪ್ತಿ ಮಾಡಿ ಸ್ಥಳದಲ್ಲೇ ನಾಶಪಡಿಸಲಾಗಿದೆ. ಜಿಲ್ಲಾಧಿಕಾರಿಯ ನಿರ್ದೇಶನದ ಮೇರೆಗೆ ಜಿಲ್ಲಾ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯ ಅಧಿಕಾರಿ ಡಾ ರಾಕೇಶ್ ಅವರ ಮಾರ್ಗದರ್ಶನದಲ್ಲಿ ಈ ದಿಢೀರ್ ದಾಳಿ ಕೈಗೊಳ್ಳಲಾಗಿದೆ. ದಾಳಿ ನಡೆಸಿದ ಅಧಿಕಾರಿಗಳ ತಂಡ ಒಟ್ಟು 5 ಹಾಲು ಕ್ಯಾನ್ಗಳಲ್ಲಿದ್ದ 200 ಲೀಟರ್ ಕಲಬೆರಕೆ ಹಾಲನ್ನು ವಶಕ್ಕೆ ಪಡೆದು ನಾಶಪಡಿಸಿದೆ. ಸ್ಥಳದಲ್ಲಿ ಹಾಲು ಮತ್ತು ಕಲಬೆರಕೆಗೆ ಬಳಸಲಾಗುತ್ತಿದ್ದ ನೀರಿನ ಮಾದರಿಗಳನ್ನು ಸಂಗ್ರಹಿಸಿ ಹೆಚ್ಚಿನ ತಪಾಸಣೆಗಾಗಿ ಬೆಂಗಳೂರಿನ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗಿದೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡಿರುವ ಅಧಿಕಾರಿಗಳು ಇಂತಹ ಅಕ್ರಮ ಚಟುವಟಿಕೆಗಳ ವಿರುದ್ದ ಮುಲಾಜಿಲ್ಲದೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಾಯಿಯ ಹೆಸರಲ್ಲಿ ಒಂದು ಸಸಿ ಅಭಿಯಾನಕ್ಕೆ ದೇಶಾದ್ಯಂತ ಅಭೂತಪೂರ್ವ ಸ್ಪಂದನೆ, ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂತಸ. ದೇಶದ ಶೈಕ್ಷಣಿಕ ಕ್ಷೇತ್ರವನ್ನು ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ, ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ಭರವಸೆ. ಇಂದು ಕಾರ್ಗಿಲ್ ವಿಜಯ ದಿವಸ, ಯೋಧರ ಕುಟುಂಬಗಳ ಹಿತ ಕಾಯಲು ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಾದ್ಯಂತ ಮುಂದುವರೆದ ಎಸ್ಐಆರ್ ಪ್ರಕ್ರಿಯೆ, ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಬಲಪಡಿಸುವಲ್ಲಿ ಅಭಿಯಾನ ಮಹತ್ತರ ಪಾತ್ರ, ಸಿಟಿ ರವಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40.

0: ಆಕಾಶವಾಣಿ ಸಮಯ ಆಗಿದೆ 2:41 ಇನ್ನೀಗ ಕೆಲವು ಪ್ರಕಟಣೆಗಳನ್ನ ಕೇಳೋಣ.
1: ಮೈಸೂರ್ ಸ್ಯಾಂಡಲ್
2: ನೋಡು, ಇದೇ ನಮ್ ಫೇವರೇಟ್ ಸೋಪ್. ಮೈಸೂರ್ ಸ್ಯಾಂಡಲ್ ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
3: ಏನು ರಂಗ, ಕೈಗೆ ಬ್ಯಾಂಡೇಜು?
4: ಬಿದ್ದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
2: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KSU.WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
0: ಸಮಯ ಆಗಿದೆ 2:40. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕಾರ್ಮಿಕರಿಗಾಗಿ ಕಾರ್ಯಕ್ರಮ. ಮಹಿಳಾ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಭಾಷಣ ಮಾಡಲಿದ್ದಾರೆ ವಕೀಲರಾದ ಸೌಮ್ಯ ಎಂಎನ್ ಅವರು.
5: ಕಾರ್ಖಾನೆಗಳಲ್ಲಿ ಪುರುಷ ಸಮಾನವಾಗಿ ಇಂದಿನ ದಿನಗಳಲ್ಲಿ ಮಹಿಳೆಯರು ಸಹ ಪುರುಷ ಸಮಾನವಾಗಿ ದುಡಿಯುತ್ತಿರುತ್ತಾರೆ. ಆದ್ದರಿಂದ ಇಂತಹ ಸಂದರ್ಭಗಳಲ್ಲಿ ಮಹಿಳೆಯರು ಅನೇಕ ರೀತಿಯಲ್ಲಿ ತೊಂದರೆಯನ್ನು ಎದುರಿಸಿರುತ್ತಿರುತ್ತಾರೆ ಹಾಗೂ ಅನುಭವಿಸಿರುತ್ತಾರೆ. ಅಂತಹ ಸಂದರ್ಭದಲ್ಲಿ ಕಾರ್ಮಿಕ ಮಹಿಳೆಯರು ಹಾಗೂ ಉದ್ಯೋಗಸ್ಥ ಮಹಿಳೆಯರಿಗೆ ನಮ್ಮ ಕಾನೂನಿನಲ್ಲಿ ಬಹಳಷ್ಟು ಕಾನೂನು ಸೌಲಭ್ಯಗಳು ಇವೆ ಹಾಗೂ ಕಾನೂನಿನಲ್ಲಿ ಅವರಿಗೆ ಆದಂತ ಮಹಿಳೆಯರಿಗೆ ತನ್ನದೇ ಆದಂತ ಸೌಲಭ್ಯಗಳು ಸಹ ಇದೆ. ಉದ್ಯೋಗಸ್ಥ ಮಹಿಳೆಯರಿಗೆ ಸುರಕ್ಷತೆಗಾಗಿ ನಮ್ಮ ಭಾರತದಲ್ಲಿ ಹಾಗೂ ಕರ್ನಾಟಕದಲ್ಲಿ ಹಲವಾರು ಕಟ್ಟುನಿಟ್ಟಾದ ಕಾನೂನುಗಳು ಹಾಗೂ ಮಾರ್ಗಸೂಚಿಗಳನ್ನು ಕಾನೂನಿನಲ್ಲಿ ಜಾರಿಗೆ ತರಲಾಗಿದೆ. ಮೊದಲನೆಯದಾಗಿ, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳವನ್ನು ತಡೆಯುವುದು. ಲೈಂಗಿಕ ಕಿರುಕುಳ ಅಂದ್ರೆ ಏನು? ಒಬ್ಬ ಪುರುಷ ಅಥವಾ ಒಬ್ಬ ಮಹಿಳೆ ಲೈಂಗಿಕವಾಗಿ ಇನ್ನೊಬ್ಬ ಮಹಿಳೆಯನ್ನು ಅಸಭ್ಯ ರೀತಿಯಲ್ಲಿ ನಡೆದುಕೊಳ್ಳುತ್ತಿದ್ದರೆ ಅಂತಹವುಗಳನ್ನು ತಡೆಗಟ್ಟೋದಕ್ಕೆ ನಮ್ಮ ಕಾನೂನಿನಲ್ಲಿ ಬಹಳಷ್ಟು ಅವಕಾಶಗಳಿದೆ. ಮೊದಲನೆಯದಾಗಿ, ವಿಶಾಖ ಮಾರ್ಗಸೂಚಿಗಳು ಮತ್ತು ಪೌಷ್ ಆಕ್ಟ್. ಇದು 1997 ಸುಪ್ರೀಂ ಕೋರ್ಟ್ ಕೆಲಸದ ಸ್ಥಳದಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆಗಟ್ಟಲು ಮಾರ್ಗಸೂಚಿಗಳನ್ನು ರೂಪಿಸಲಾಗಿದೆ. ಆ ಮಾರ್ಗಸೂಚಿಗಳು ಏನಂದ್ರೆ, ಪೌಷ್ ಆಕ್ಟ್ ಕಾಯ್ದೆ. ಈ ಕಾಯ್ದೆಯನ್ನು ಕಡ್ಡಾಯವಾಗಿ ಜಾರಿಗೆ ತರಬೇಕು. ಅಂದ್ರೆ ಈ ಕಾಯ್ದೆಯಲ್ಲಿ ಏನಿರಬೇಕು? ಆಂತರಿಕ ದೂರು ಸಮಿತಿ. ಅಂದ್ರೆ 10 ಅಥವಾ ಅದಕ್ಕಿಂತ ಹೆಚ್ಚು ನೌಕರರನ್ನು ಹೊಂದಿರುವ ಪ್ರತಿಯೊಂದು ಸಂಸ್ಥೆಯು ಕಡ್ಡಾಯವಾಗಿ ಈ ಸಮಿತಿಯನ್ನು ರಚಿಸಬೇಕು ಹಾಗೂ ಈ ಸಮಿತಿಯ ದೂರುಗಳನ್ನು ಸ್ವೀಕರಿಸಿ ತ್ವರಿತವಾಗಿ ಪರಿಹರಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತದೆ. ಈ ಆಂತರಿಕ ದೂರು ಸಮಿತಿ ಅಂದ್ರೆ, ಪ್ರತಿಯೊಂದು ಕಾರ್ಖಾನೆಗಳಲ್ಲೂ 10ಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಕ್ಕಂತ ಒಂದು ಯಾವುದೇ ಒಂದು ಸಂಸ್ಥೆ, ಒಂದು ಸ್ಕೂಲ್ ಆಗಿರ್ಬೋದು, ಕಾರ್ಖಾನೆ ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಯಾವುದೇ ಒಂದು ಸಂಸ್ಥೆ 10ಕ್ಕಿಂತ ಹೆಚ್ಚು ಜನ ಹೊಂದಿರ್ತಕ್ಕಂತ ನೌಕರರನ್ನು ಹೊಂದಿರ್ತಕ್ಕಂತ ಪ್ರತಿಯೊಂದು ಸಂಸ್ಥೆಯು ಈ ಆಂತರಿಕ ದೂರು ಸಮಿತಿನ ಕಡ್ಡಾಯವಾಗಿ ರಚಿಸಿರಬೇಕು. ಅಲ್ಲಿ ತಮ್ಮ ಈ ಹೆಣ್ಣು ಮಕ್ಕಳು ತಮಗಾದಂತ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಅಥವಾ ತಮ್ಮ ಬೇರೆ ದೂರುಗಳನ್ನು ದಾಖಲಿಸುವ ಅದು ಸಮಿತಿ ಆಗಿರುತ್ತೆ. ಆ ಸಮಿತಿಗೆ ಹೋಗಿ ಅವರು ದೂರು ಕೊಡಬೇಕು. ಆ ಸಮಿತಿ ಅದನ್ನ ತ್ವರಿತವಾಗಿ ಪರಿಹರಿಸಬೇಕು. ಅಂದ್ರೆ ಯಾರು ದೂರು ಕೊಟ್ಟವರು, ಯಾರ ಮೇಲೆ ದೂರು ಕೊಟ್ಟಿದ್ದಾರೆ, ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅವರಿಗೆ ಒಂದು ಒಳ್ಳೆ ರೀತಿಯಲ್ಲಿ ಪರಿಹರಿಸುವ ಕಾರ್ಯವನ್ನು ಈ ಆಂತರಿಕ ಸಮಿತಿಯವರು ಯಾರು ಮಾಡಿರ್ತಾರೆ, ಕಂಪನಿಯವರು ಇರ್ತಾರಲ್ಲ ಆಂತರಿಕ ಸಮಿತಿ ಅಂತ, ಅವರು ಅದನ್ನ ತ್ವರಿತವಾಗಿ ಬಗೆಹರಿಸಬೇಕು. ಇದು ಒಂದು. ನೆಕ್ಸ್ಟ್, ರಾತ್ರಿ ಪಾಳೆಯದಲ್ಲಿ ಸೂಕ್ತ ಭದ್ರತೆ ಒದಗಿಸಬೇಕು. ಈಗಿನ ದಿನಗಳಲ್ಲಿ ರಾತ್ರಿ ನೈಟ್ ಶಿಫ್ಟ್ ಅಂತ ಹೇಳ್ತಾರೆ. ಇಂತಹ ಸಮಯದಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡತಕ್ಕಂತ ಸಂದರ್ಭ ಬಂದರೆ ಅವರಿಗೆ ಸೂಕ್ತವಾದ ಭದ್ರತೆಯನ್ನು ಕೂಡ ಕೊಡಬೇಕಾಗತ್ತೆ. ಯಾರು? ಸಂಸ್ಥೆಯವರು. ಈ ಸಂಸ್ಥೆ ಹೆಣ್ಣು ಮಕ್ಕಳು ಕಾರ್ಖಾನೆಗಳಲ್ಲಿ ಬರ್ತಕ್ಕಂತ ಹೆಣ್ಣು ಮಕ್ಕಳಿಗೆ ರಾತ್ರಿ ವಾಹನ ಸೌಲಭ್ಯವನ್ನು ಮನೆಯಿಂದ ಕಂಪನಿ, ಫ್ಯಾಕ್ಟರಿ, ಈ ಕಾರ್ಖಾನೆಗಳಿಗೂ ಕರೆದುಕೊಂಡು ಹೋಗಿ ಕೆಲಸ ಮಾಡಿ ಕೆಲಸದ ಸ್ಥಳದಿಂದ ಮತ್ತೆ ಅವರನ್ನು ಮನೆಗೆ ತಲುಪಿಸುವ ಜವಾಬ್ದಾರಿ ಕಾರ್ಖಾನೆಗಳು ಹೊಂದಿರುತ್ತದೆ. ಅದೇ ರೀತಿ ಭದ್ರತೆನೂ ಸಹ ಒದಗಿಸ್ಬೇಕಾಗತ್ತೆ. ಅಂದ್ರೆ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ಲೇಡಿ ಸೆಕ್ಯೂರಿಟಿ ಸಹ ಇರಬೇಕಾಗತ್ತೆ. ಇದು ಭದ್ರತೆ ಒದಗಿಸ್ತದೆ. ಅದೇ ರೀತಿ ಪ್ರತಿ ಸಂಸ್ಥೆಯಲ್ಲೂ ಮಹಿಳೆಯರಿಗೆ ಮೆಟರ್ನಿಟಿ ರಜೆಯನ್ನು ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಅಂದ್ರೆ ಈ ಯಾವುದೇ ಒಂದು ಮಹಿಳೆ ತಾನು ಕೆಲಸ ಮಾಡ್ತಕ್ಕಂಥ ದಿನಗಳಲ್ಲಿ ಅವರು ಪ್ರೆಗ್ನೆಂಟ್ ಏನಾದರೂ ಆಯಿತು ಅಂತ ಅಂದರೆ ಅವರಿಗೆ ಸಂಬಳದ ಜೊತೆ ಮೆಟರ್ನಿಟಿ ರಜೆಯನ್ನು ಸಹ ಕಡ್ಡಾಯವಾಗಿ ನೀಡುವುದು ಕಾರ್ಖಾನೆಯ ಜವಾಬ್ದಾರಿಯಾಗಿರುತ್ತದೆ. ಪ್ರತಿ 45 ನಿಮಿಷಕ್ಕೆ ಒಂದು ಬಾರಿ ಶಿಶುವಿಗೆ ಹಾಲು ಉಣಿಸಲು ಅನುಮತಿ ಮಾಡಿಕೊಡಬೇಕಾಗುತ್ತದೆ. ಅಂದರೆ ಯಾವುದೇ ಒಂದು ಮಹಿಳೆ ತಾನು ಡಿಲಿವರಿ ಆದ ನಂತರ ಸಣ್ಣ ಮಗು ಇರತಕ್ಕಂಥ ಮಹಿಳೆ ಮೆಟರ್ನಿಟಿ ಲೀವ್ ಮುಗಿಸಿ ತಾನು ಕೆಲಸಕ್ಕೆ ಬಂದ ನಂತರ ಪ್ರತಿ 45 ನಿಮಿಷಕ್ಕೆ ಒಂದು ಬಾರಿ ಶಿಶುವಿಗೆ ಹಾಲು ಉಣಿಸಲು ಅನುಮತಿ ಕೊಡುವುದು ಕಾರ್ಖಾನೆಗಳ ಜವಾಬ್ದಾರಿಯಾಗಿರುತ್ತದೆ. ಅದೇ ರೀತಿ ಈ ಸೌಲಭ್ಯಗಳು ಇಲ್ಲ ಅಂದರೆ ನೀವು ಹೋಗಿ ಆಂತರಿಕ ದೂರು ಸಮಿತಿಗೆ ದೂರನ್ನು ಸಲ್ಲಿಸಬಹುದು. ಆ ದೂರು ಸಲ್ಲಿಸಿ ಅವರೂ ಕೂಡ ಅದರ ಬಗ್ಗೆ ಸಂಸ್ಥೆಯ, ಯಾಕಂದ್ರೆ ಆಂತರಿಕ ದೂರು ಸಮಿತಿ ಇರೋದೇ ಮಹಿಳೆಯರ ದೂರುಗಳನ್ನು ಪರಿಶೀಲಿಸಿ ಅವರಿಗೆ ಶೀಘ್ರಗತಿಯಲ್ಲಿ ಪರಿಹಾರ ಒದಗಿಸ್ಬೇಕು ಅಂತ. ಆದರೆ ಅವರು ಯಾವುದೇ ರೀತಿ ಬಗೆಹರಿಸಿಲ್ಲ ಅಂದರೆ ಇದನ್ನು ನೀವು ಕಾನೂನಿನ ಚೌಕಟ್ಟಿನಲ್ಲಿಯೂ ಸಹ ಬಗೆಹರಿಸಿಕೊಳ್ಳಬಹುದು. ಅದೇ ರೀತಿ ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಮೂಲಭೂತ ಸೌಕರ್ಯಗಳು ಮತ್ತು ಭದ್ರತಾ ಕ್ರಮಗಳನ್ನು ಒದಗಿಸಬೇಕು. ಯಾವುದೇ ಒಂದು 10 ಜನಕ್ಕಿಂತ ಹೆಚ್ಚು ಕೆಲಸ ಮಾಡ್ತಕ್ಕಂಥ ಕಾರ್ಖಾನೆಗಳಲ್ಲಿ ಮೊದಲಿಗೆ ಮೂಲಭೂತ ಸೌಕರ್ಯಗಳು ಇರಬೇಕಾಗತ್ತೆ. ಮೂಲಭೂತ ಸೌಕರ್ಯ ಅಂದ್ರೆ ಏನು? ಯಾವುದು? CCTV, ಕಣ್ಗಾವಲು, ತುರ್ತು ಸಾಧನಗಳು ಇರಬೇಕು, ಶೌಚಾಲಯಗಳು ಇರಬೇಕು. ಈ ಮೂರು ಪ್ರಮುಖವಾಗಿ ಇರ್ತಕ್ಕಂಥ ಮೂಲಭೂತ ಸೌಕರ್ಯ. CCTV ಕಣ್ಗಾವಲು ಅಂದ್ರೆ ಸಂಸ್ಥೆಗಳು ತಮ್ಮ ಕ್ಯಾಂಪಸ್ ಹಾಗೂ ಸುರಕ್ಷತೆಯ ದೃಷ್ಟಿಯಿಂದ ಸೂಕ್ಷ್ಮ ಪ್ರದೇಶಗಳಲ್ಲಿ CCTVಯನ್ನು ಅಳವಡಿಸಲೇಬೇಕಾಗುತ್ತದೆ. CCTV ಹಾಕೋದ್ರಿಂದ ಯಾರು ಏನು ಮಾಡಿದೆ, ನಿಮಗೆ ಆಗ್ಲೇ ಹೇಳ್ದಂಗೆ ಲೈಂಗಿಕ ದೌರ್ಜನ್ಯ ಆಗಿತ್ತು ಅಂದ್ರೂ ಕೂಡ CCTVನಲ್ಲಿ ನಾವು ಪರಿಶೀಲಿಸಬಹುದು. ಅಥವಾ ಬೇರೆ ಏನು ಯಾರೋ ಹರಾಸ್ಮೆಂಟ್ ಮಾಡಿದರೆ, ಬೇರೆ ಹುಡುಗ ಅಥವಾ ಪುರುಷ ಉದ್ಯೋಗಸ್ಥ ಆಗಿರ್ಬೋದು, ಮಹಿಳಾ ಉದ್ಯೋಗಸ್ಥೆನೂ ಕೂಡ ಕೆಲವು ಬಾರಿ ಹರಾಸ್ಮೆಂಟ್ ಆಗತ್ತೆ. ತುಂಬಾ ಹೈಯರ್ ಆಫೀಸರ್ ಕಡೆಯಿಂದ ಹರಾಸ್ಮೆಂಟ್ ಹಾಗೆ ಆಗತ್ತೆ. ಸೊ ಈ ರೀತಿ ಇರುವಾಗ ನೀವು ಆ CCTV ಹಾಕೋದ್ರಿಂದ ಸಂಸ್ಥೆಗಳು ಯಾರು ಏನು ತಪ್ಪು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸೂಕ್ಷ್ಮವಾಗಿ CCTV ಇಂದ ನಿಮ್ಗೆ ಗೊತ್ತಾಗ್ಬೋದು. ಅದೇ ರೀತಿ ತುರ್ತು ಸಾಧನಗಳು, ಮಹಿಳಾ ಉದ್ಯೋಗಿಗಳಿಗೆ ಪೆಪ್ಪರ್ ಸ್ಪ್ರೇ ಮತ್ತು ಸೈರನ್ ಅಲಾರಾಮ್ ನಂತಹ ವೈಯಕ್ತಿಕ ಸುರಕ್ಷತಾ ಸಾಧನಗಳನ್ನು ಬಳಸುವ ಬಗ್ಗೆ ಜಾಗೃತಿ ಮೂಡಿಸಬೇಕು. ತಿಂಗಳಿಗೆ ಒಂದು ಬಾರಿ ಮಹಿಳಾ ಉದ್ಯೋಗಿಗಳಿಗೆ ಪೆಪ್ಪರ್ ಸ್ಪ್ರೇ ಬಳಸೋದು ಹೇಗೆ, ಆಮೇಲೆ ಆ ಸೈರನ್ ಅಲಾರಾಮ್ ನಂತಹ ವೈಯಕ್ತಿಕ ಸುರಕ್ಷತಾ ಸಾಧನಗಳ ಬಳಸುವುದು ಹೇಗೆ ಅನ್ನೋದನ್ನ ಅವರ ಕ್ಯಾಂಪಸ್ ಒಳಗಡೆನೆ ಮಹಿಳಾ ಉದ್ಯೋಗಸ್ಥರಿಗೆ ಅದರ ಬಗ್ಗೆ ಟ್ರೈನ್ ಅಪ್ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಂದು ಕಾರ್ಖಾನೆಯ ಹಕ್ಕಾಗಿದೆ. ಹಾಗೂ ಅದನ್ನ ಅವರು ಪ್ರತಿಯೊಂದು ಉದ್ಯೋಗಸ್ಥ ಮಹಿಳೆಗೂ ಅದು ಜಾಗೃತಿ ಮೂಡಿಸುವ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಬೇಕಾಗುತ್ತದೆ. ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಶೌಚಾಲಯಗಳು ಪ್ರತ್ಯೇಕವಾಗಿ ನಿರ್ಮಿಸಬೇಕು. ಮಹಿಳಾ ಉದ್ಯೋಗಿಗಳಿಗೆ ಹಾಗೂ ಪುರುಷ ಉದ್ಯೋಗಿಗಳಿಗೆ ಪ್ರತ್ಯೇಕ ಶೌಚಾಲಯ, ಇದು ಎಲ್ಲನೂ ಕೂಡ ಪ್ರತಿಯೊಂದು ಕಾರ್ಖಾನೆಗಳಲ್ಲೂ ಇದು ಇರಲೇಬೇಕು. ಒಂದು ವೇಳೆ ಇದಿಲ್ಲ ಅಂತ ಅಂದ್ರೆ ನೀವು ಕಾನೂನಿನ ಪ್ರಕಾರ ಆಗ್ಲೇ ಹೇಳ್ದಂಗೆ ಪಾಶ್ ಆಕ್ಟ್ ಕಾಯ್ದೆ 1997 ಇದ್ರ ಮುಖಾಂತರ ನೀವು ಕಾನೂನಿನಲ್ಲಿ ಬಗೆಹರಿಸಿಕೊಳ್ಬಹುದು. ಮತ್ತೆ ರಾತ್ರಿ ಪಾಳ್ಯದಲ್ಲಿ ಕೆಲಸಕ್ಕೆ ಇರುವ ನಿಯಮಗಳು, ಕರ್ನಾಟಕದಲ್ಲಿ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆಯಡಿ ರಾತ್ರಿ ವೇಳೆ ಅಂದರೆ ರಾತ್ರಿ 8 ರಿಂದ ಬೆಳಗ್ಗೆ 6ರವರೆಗೆ ಮಹಿಳೆಯರು ಕೆಲಸ ಮಾಡಲು ಕೆಲವು ಷರತ್ತುಗಳು ಇವೆ. IT ಕಂಪನಿಗಳಲ್ಲಿ ಮತ್ತು ITES ಸಂಸ್ಥೆಗಳಲ್ಲಿ ರಾತ್ರಿ ಪಾಳ್ಯ ಕೆಲಸ ಮಾಡಲು ಮಹಿಳೆಯರಿಗೆ ಅವಕಾಶವಿದ್ದರೂ ಪ್ರತಿ ಪಾಳ್ಯದಲ್ಲಿ ಕನಿಷ್ಠ 5 ಜನ ಮಹಿಳೆಯರು ಉದ್ಯೋಗಿಗಳು ಇರಬೇಕು. ಈ ಐಟಿ ಕಂಪನಿಗಳು ಮತ್ತು ITES ಸಂಸ್ಥೆಗಳಲ್ಲಿ ರಾತ್ರಿ ಪಾಳ್ಯ ಕೆಲಸ ಮಾಡಲು ಮಹಿಳೆಯರಿಗೆ ಅವಕಾಶ ಇರುತ್ತೆ. ಪ್ರತಿ ಪಾಳ್ಯ ಅಂದ್ರೆ ಪ್ರತಿ ಶಿಫ್ಟ್ನಲ್ಲಿ ಕನಿಷ್ಠ 5 ಜನ ಮಹಿಳೆಯರು ಇರಲೇಬೇಕು. 5ಕ್ಕಿಂತ ಕಡಿಮೆ ಮಹಿಳೆಯರು ಇದ್ದರೆ ಅದರಲ್ಲಿ ರಾತ್ರಿ ಪಾಳೆ ಮಹಿಳೆಯರು ಕೆಲಸ ಮಾಡೋ ಹಾಗಿಲ್ಲ. 5 ಜನ ಅಥವಾ 5ಕ್ಕಿಂತ ಹೆಚ್ಚು ಜನ ಇದ್ರೆ ಕೂಡ ರಾತ್ರಿ ಪಾಳೆಯನ್ನ ಆ ಕಾರ್ಖಾನೆ ಮಾಡಬೇಕಾಗತ್ತೆ. ಮಹಿಳಾ ಉದ್ಯೋಗಿಗಳಿಗೆ ಮನೆಗೆ ಸುರಕ್ಷಿತವಾಗಿ ತೆರಳಲು ಉದ್ಯೋಗದಾತರು ಕಡ್ಡಾಯವಾಗಿ ಸಾರಿಗೆ ವ್ಯವಸ್ಥೆ ಒದಗಿಸಬೇಕು. ಮಹಿಳಾ ಉದ್ಯೋಗಿಗಳಿಗೆ ಅಂದ್ರೆ ಯಾರು ಈ ಕಾರ್ಖಾನೆಗಳಲ್ಲಿ ಮಹಿಳಾ ಉದ್ಯೋಗಿಗಳು ಇರ್ತಾರಲ್ಲ, ಅವರು ರಾತ್ರಿ ಪಾಳೆ ಕೆಲಸ ಮಾಡ್ತಿದ್ದಾರೆ ಅಂತ ಅಂದ್ರೆ ಆ ಮಹಿಳೆಗೆ ಸುರಕ್ಷಿತವಾಗಿ ಮನೆಗೆ ತೆರಳಲು ಹಾಗೂ ಕಂಪನಿಗೆ ಬರಲು ಉದ್ಯೋಗದಾತರು ಅಂದ್ರೆ ಕಾರ್ಖಾನೆಯ ಓನರ್ ಯಾರು ಇರ್ತಾರೆ ಅವರು ಕಡ್ಡಾಯವಾಗಿ ಸಾರಿಗೆ ವ್ಯವಸ್ಥೆಯನ್ನು ಒದಗಿಸಬೇಕಾಗುತ್ತದೆ. ಅದೇ ರೀತಿ ಇದೆಲ್ಲ ಆಗಿದೆ. ಒಂದು ಮಹಿಳೆಯರು ಏನೀಗ ಏನೇನಾಯ್ತು, ಮಹಿಳಾ ಉದ್ಯೋಗಸ್ಥರು ಯಾವ್ಯಾವ ರೀತಿನಲ್ಲಿ ಏನೇನ್ ಮಾಡಬೇಕು, ದೂರು ಎಲ್ಲಿ ಆಂತರಿಕ ದೂರು ಸಲ್ಲಿಸಬಹುದು ಒಂದು, ಎರಡನೇದು ಇನ್ನೊಂದು ಎಲ್ಲಿ ಸಲ್ಲಿಸಬಹುದು, ಮಹಿಳಾ ಆಯೋಗದಲ್ಲೂ ಕೂಡ ದೂರು ನೀಡುವುದು ಮಹಿಳೆಯರಿಗೆ ಇರುವ ಕಾನೂನಿನ ಅವಕಾಶವಿದೆ. ಮಹಿಳಾ ಆಯೋಗದಲ್ಲಿ ದೂರು ನೀಡುವ ವೇದಿಕೆಗಳು ಒಂದು ವೇಳೆ ಉದ್ಯೋಗ ಸ್ಥಳದಲ್ಲಿ ಸುರಕ್ಷತೆಯ ಉಲ್ಲಂಘನೆ ಆದರೆ, ಈ ಯಾವ್ಯಾವ ಸುರಕ್ಷತೆ, ಸಿಸಿಟಿವಿ ಇರೋದಿಲ್ಲ, ಶೌಚಾಲಯಗಳು ಇರೋದಿಲ್ಲ, ರಾತ್ರಿ ಪಾಳ್ಯದಲ್ಲಿ ಕೆಲಸ ಮಾಡಲು ಒಬ್ರೋ ಇಬ್ರನ್ನೋ ಹಾಕೊಂಡಿರ್ತಾರೆ, ಜೊತೆಗೆ ಈ ಮೂರು ಜನ ಕೆಲಸ, ಬರೀ ರಾತ್ರಿ ಪಾಳ್ಯದಲ್ಲಿ ಮೂರೇ ಜನ ಮಹಿಳೆಯರು ಇರ್ತಾರೆ, ಅದೇ ರೀತಿ ಮಹಿಳಾ ಮೆಟರ್ನಿಟಿ ಲೀವ್ ಕೊಡೋದಿಲ್ಲ, ಭದ್ರತೆ ಇರೋದಿಲ್ಲ, ಸೂಕ್ತ ಭದ್ರತೆ, ಇಂತಹ ಸಂದರ್ಭದಲ್ಲಿ ಮಹಿಳಾ ಆಯೋಗಕ್ಕೂ ಸಹ ದೂರು ನೀಡುವುದು ಮಹಿಳೆಯರಿಗೆ ಇರುವ ಅವಕಾಶ ಇದೆ. ಉದ್ಯೋಗ ಸ್ಥಳದಲ್ಲಿ ಸುರಕ್ಷತೆ ಉಲ್ಲಂಘನೆ ಆದರೆ ಮಹಿಳೆಯರು ಸರ್ಕಾರದ ಇಲಾಖೆಗಳನ್ನು ಸಂಪರ್ಕಿಸಬಹುದು ಹಾಗೂ ಕರ್ನಾಟಕ ರಾಜ್ಯ ಮಹಿಳಾ ಆಯೋಗಕ್ಕೂ ದೂರು ನೀಡಬಹುದು. ದೂರವಾಣಿ ಮೂಲಕ ಅಥವಾ ಆಯೋಗದ ವೆಬ್ಸೈಟ್ ಮೂಲಕ ದೂರು ದಾಖಲಿಸಬಹುದಾಗಿದೆ. ಕರ್ನಾಟಕ ಮಹಿಳಾ ಆಯೋಗ ಅಂತ ಅಂದ್ರೆ ನಾವು ಈ ಆನ್ಲೈನ್ ಅಲ್ಲಿ ನೋಡಿದಾಗ, ಗೂಗಲ್ ನಲ್ಲಿ ಸರ್ಚ್ ಮಾಡಿದಾಗ ಕರ್ನಾಟಕ ಮಹಿಳಾ ಆಯೋಗ ಅಂದ್ರೆ ಅದು ಆ ಮಹಿಳಾ ಆಯೋಗದ್ದು ವೆಬ್ಸೈಟು ಅಡ್ರೆಸ್ಸು ಬರುತ್ತೆ. ಸೊ ಎಲ್ಲಾ ಮಹಿಳೆಯರು ಆ ಆಯೋಗಕ್ಕೆ ದೂರು ನೀಡಬಹುದು ಅಥವಾ ದೂರವಾಣಿ ಮೂಲಕ ಅಥವಾ ಇಮೇಲ್ ಮೂಲಕ ಮಹಿಳೆಯರು ಮಹಿಳಾ ಆಯೋಗಕ್ಕೆ ದೂರನ್ನು ನೀಡಬಹುದಾಗಿದೆ. ಹಾಗೆ ಮತ್ತೆ ಸಮಾಜದಲ್ಲಿ ಕಾರ್ಖಾನೆ ವಲಯದಲ್ಲಿ ಮಹಿಳಾ ಕಾರ್ಮಿಕರ ಸ್ಥಿತಿಗತಿಯು ಸುಧಾರಿಸುತ್ತಿದ್ದರೂ ಕೆಲವು ಬಾರಿ ಅಸಮಾನತೆ, ಕಡಿಮೆ ವೇತನ, ಶೋಷಣೆ, ಇನ್ನೂ ಮುಂದುವರಿದ ಕೃಷಿ, ಕೈಗಾರಿಕೆ ಮತ್ತು ಅಸಂಘಟಿತ ವಲಯಗಳಲ್ಲಿ ಲಕ್ಷಾಂತರ ಮಹಿಳೆಯರು ತೊಡಗಿಸಿಕೊಂಡಿದ್ರೂ ಅವರಿಗೆ ಸಮಾನ ಅವಕಾಶಗಳು ಸಿಗುತ್ತಿಲ್ಲ. ಯಾಕೆ ಸಮಾನ ಅವಕಾಶ ಸಿಗುತ್ತಿಲ್ಲ, ಏನು ಸವಾಲು ಏನೇನಿದೆ ಅನ್ನೋದಾದ್ರೆ, ಮೊದಲಿಗೆ ವೇತನ ತಾರತಮ್ಯ. ಪುರುಷರಿಗೆ ಹೋಲಿಸಿದರೆ ಮಹಿಳೆಯರಿಗೆ ಕಡಿಮೆ ಕೂಲಿ ನೀಡುವುದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯನೇ. ಅದೇ ರೀತಿ ಅಸುರಕ್ಷಿತ ವಾತಾವರಣ, ಕೆಲಸದ ಸ್ಥಳದಲ್ಲಿ ಲೈಂಗಿಕ ಕಿರುಕುಳ ಮತ್ತು ರಕ್ಷಣೆಯ ಕೊರತೆ ಬಹಳಷ್ಟು ಇದೆ. ಅಸಂಘಟಿತ ವಲಯ, ಉದ್ಯೋಗ ಭದ್ರತೆ, ಪಿಂಚಣಿ, ಕನಿಷ್ಠ ವೇತನದಲ್ಲಿ ಕೆಲಸ ಮಾಡೋದು, ಜವಾಬ್ದಾರಿಗಳ ಕೊರತೆ, ಕುಟುಂಬ ನಿರ್ವಹಣೆ ಮತ್ತು ಉದ್ಯೋಗವನ್ನು ಒಟ್ಟಿಗೆ ನಿರ್ವಹಿಸುವ ಮಾನಸಿಕ ಹಾಗೂ ದೈಹಿಕ ಒತ್ತಡ, ಇಂಥವುಗಳು ಬಹಳಷ್ಟು ಸವಾಲುಗಳನ್ನ ಮಹಿಳೆಯರು ಎದುರಿಸಬೇಕಾಗುತ್ತದೆ. ಇದರಲ್ಲಿ ಸರ್ಕಾರ ತಾನು ಏನೇನು ಸೌಲಭ್ಯ ಮತ್ತು ಕ್ರಮಗಳು ಹೇಗಿದೆ ಅಂದ್ರೆ, ಹೆರಿಗೆ ಭತ್ಯೆ ಕೊಡಬೇಕು ಸರ್ಕಾರ. ಮೊದಲಿಗೆ ಕರ್ನಾಟಕ ಕಾರ್ಮಿಕ ಕಲ್ಯಾಣ ಮಂಡಳಿ ವತಿಯಿಂದ ಮಹಿಳಾ ಕಾರ್ಮಿಕರಿಗೆ ಮೊದಲು ಎರಡು ಮಕ್ಕಳ ಜನನಕ್ಕೆ ತಲಾ 10,000 ಆರ್ಥಿಕ ಸಹಾಯ ಕೂಡ ಸರ್ಕಾರದಿಂದ ಸಿಗುತ್ತದೆ. ಅದೇ ರೀತಿ ಉದ್ಯೋಗ ಖಾತರಿ ಅಂದ್ರೆ ನರೇಗಾ ಯೋಜನೆಯಲ್ಲಿ ಮಹಿಳೆಯರಿಗೆ ಸಮಾನ ವೇತನ ಮತ್ತು 50% ಉದ್ಯೋಗವನ್ನು ಗುರಿಯಾಗಿಸಿಕೊಂಡಿದೆ ಸರ್ಕಾರ. ಏನಾಗಿದೆ, ನರೇಗಾ ಯೋಜನೆಯಲ್ಲಿ ಪಂಚಾಯತ್ ಮಟ್ಟದಲ್ಲಿ ಹೆಚ್ಚಾಗಿ ಬರುತ್ತದೆ. ಸಮಾನ ವೇತನ ಅಂದ್ರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಸಮಾನವಾಗಿ ವೇತನ ಕೊಡಬೇಕು. ಅದೇ ರೀತಿ 50% ಮಹಿಳೆಯರಿಗೆ ಉದ್ಯೋಗವನ್ನು ಕೊಡಬೇಕು ಅನ್ನೋದು ಸರ್ಕಾರದ ಸೌಲಭ್ಯಗಳಾಗಿದೆ. ಕಾನೂನಿನ ರಕ್ಷಣೆ, ಕೆಲಸದ ಸ್ಥಳದಲ್ಲಿ ಮಹಿಳೆಯರ ರಕ್ಷಣೆಗಾಗಿ ವಿಶೇಷ ಕಾರ್ಮಿಕ ಕಾನೂನುಗಳು ಸಹ ಇದೆ. ಮಹಿಳಾ ಕಾರ್ಮಿಕರ ನಿರ್ದಿಷ್ಟ ಯೋಜನೆಗಳ ಬಗ್ಗೆ ಅಥವಾ ಯಾವುದೇ ನಿರ್ದಿಷ್ಟ ವಲಯದ ಅಂದ್ರೆ ಉದಾಹರಣೆಗೆ ಕಟ್ಟಡ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರ ಬಗ್ಗೆ ಹೆಚ್ಚಿನದಾಗಿ ಸರ್ಕಾರವು 50% ಉದ್ಯೋಗವನ್ನು ಕೊಡಲೇಬೇಕು ಅನ್ನೋದು ಗುರಿಯಾಗಿಸಿಕೊಂಡಿದೆ. ಅದೇ ರೀತಿ ಮಾಲೀಕರು ಹಾಗೂ ಗುತ್ತಿಗೆದಾರರು ಕಟ್ಟಡ ನಿರ್ಮಾಣ ಕಾಮಗಾರಿಯಲ್ಲಿ ತೊಡಗಿಸಿರುವ ಬಗ್ಗೆ ಕಾರ್ಮಿಕರಿಗೆ ನೀಡುವ ಫಾರ್ಮ್ VA ಕಡ್ಡಾಯವಾಗಿ ಮಹಿಳಾ ಕಾರ್ಮಿಕರು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಕಾರ್ಮಿಕರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸ ಮಾಡುತ್ತಿರುವ ಬಗ್ಗೆ ಮಹಿಳಾ ಕಾರ್ಮಿಕರು ಸಂಘದವರು ನೀಡಿರುವ ಫಾರ್ಮ್ VB ನೋಂದಾಯಿಸಿ ಕಾರ್ಮಿಕರ ಅಡಿಯಲ್ಲಿ ಅವರನ್ನು ನೋಂದಾಯಿಸಿಕೊಳ್ಳಬೇಕಾಗುತ್ತದೆ. ಅದೇ ರೀತಿ ಕಾರ್ಮಿಕರು, ಅಧಿಕಾರಿಗಳು, ಹಿರಿಯ ಕಾರ್ಮಿಕರು, ನಿರೀಕ್ಷಕರು, ಕಾರ್ಮಿಕ ನಿರೀಕ್ಷಕರು ನೀಡುವ ಫಾರ್ಮ್ VC ಅನ್ನು ಸಹ ಅವರು ಫಾರ್ಮ್ ಫಿಲ್ ಮಾಡಬೇಕಾಗತ್ತೆ. ಇದೆಲ್ಲ ಮಹಿಳೆಯರಿಗೆ ಇರ್ತಕ್ಕಂತ ಕಟ್ಟಡ ವಲಯಗಳಲ್ಲಿ ಇರ್ತಕ್ಕಂತ ಮಾರ್ಗಸೂಚಿಗಳು. ಅದೇ ರೀತಿ ಮಾರ್ಗಸೂಚಿ ಅನುಸರಿಸಿದ ಪೂರಕ ದಾಖಲೆಗಳನ್ನು ಸಹ ಮಹಿಳಾ ಕಾರ್ಮಿಕರು ತಗೋಬೇಕಾಗತ್ತೆ. ಉದ್ಯೋಗ ದೃಢೀಕರಣ ಪತ್ರ, ನಮೂನೆ VA, VB, VC, VD ಇಂಥವುಗಳನ್ನ ಉದ್ಯೋಗ, ನೀವು ಯಾವುದೇ ಒಂದು ಸಂಸ್ಥೆಯಲ್ಲಿ ಏನಿದೆ ಕಾರ್ಮಿಕರು ಅಂತ ಅನ್ಬಿಟ್ಟು ಫಾರ್ಮ್ VA ನೀವು ಯಾವುದು ನಮೂದನೆ ಮಾಡಿ ಕೊಡ್ತೀರಲ್ಲ, ಅದರದ್ದು ಪುನಃ ಅವರ ಕಡೆಯಿಂದ ಅಂದ್ರೆ ಉದ್ಯೋಗದಾತರ ಕಡೆಯಿಂದ ಉದ್ಯೋಗ ದೃಢೀಕರಣ ಪತ್ರವನ್ನು ಸಹ ನೀವು ಪಡಿಬೇಕಾಗತ್ತೆ. ಅದೇ ರೀತಿ ಸ್ವಯಂ ದೃಢೀಕೃತಿ ಪ್ರತಿ, ಆಧಾರ್ ಕಾರ್ಡ್ ಅನ್ನು ನೀವೇ ಸಹ ದೃಢೀಕರಣ ಮಾಡಿ ಕೊಡಬೇಕಾಗತ್ತೆ. ವಯಸ್ಸಿನ ದೃಢೀಕರಣ ಪತ್ರ ಕೊಡಬೇಕಾಗುತ್ತದೆ. ಹಾಗೆಯೇ ಗ್ರಾಮೀಣ ಭಾಗದಲ್ಲಿ ಮಹಿಳಾ ಕೂಲಿ ಕಾರ್ಮಿಕರಿಗೆ ಆಸರೆಯಾಗಲು ರೂಪಿಸಿದೆ ಸರ್ಕಾರ ಕೂಸಿನ ಮನೆ ಯೋಜನೆ, ಹೊಸ ಮನ್ವಂತರಕ್ಕೆ ನಾಂದಿ ಹಾಡಿದೆ. ದುಡಿಯುವ ಹಂಬಲವುಳ್ಳ ಮಹಿಳೆಯರಿಗೆ ನೆಮ್ಮದಿ ನೀಡುವ ಕೂಸಿನ ಮನೆಗಳು ಸ್ವಾವಲಂಬಿ ಮಹಿಳೆಯರು ಮತ್ತು ನರೇಗಾ ಯೋಜನೆಯ ಪ್ರಗತಿ ಮೇಲೆ ಬೀರಿರುವ ಪರಿಣಾಮ ಅಗಾಧವಾಗಿದೆ. ಅದೇ ರೀತಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಪುರುಷರು ಮತ್ತು ಮಹಿಳೆಯರು ಸಮಾನ ವೇತನ ನೀಡಲಾಗುತ್ತಿದೆ. ಇದರ ಒಟ್ಟು ಮಾನವ ದಿನಗಳ ಸೃಜನೆಯಲ್ಲಿ ಮಹಿಳೆಯರ ಪಾಲು ಕನಿಷ್ಠ 50% ಗುರಿಯನ್ನು ತಲುಪಬೇಕು ಎನ್ನುವುದು ನಮ್ಮ ಸರ್ಕಾರದ ಆಶಯವಾಗಿದೆ. ಕೂಸಿನ ಮನೆ ಯೋಜನೆಯ ಕೂಲಿ ದರ ಹೆಚ್ಚಳದಂತೆ ದಿಟ್ಟ ನಿರ್ಧಾರಗಳ ಫಲವಾಗಿ ಮಹಿಳಾ ಕೂಲಿ ಕಾರ್ಮಿಕರಿಂದ 50%-68% ಮಾನವ ದಿನಗಳ ಸೃಜನೆಯಾಗಿದೆ. ಅದೇ ರೀತಿ ಗ್ರಾಮೀಣ ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಮೆಟ್ಟಿಲಾಗಿರುವ ಮಹಿಳಾ ಕಾರ್ಮಿಕರ ಮಾನವ ದಿನಗಳ ಸಂಖ್ಯೆಯಲ್ಲಿ 2.5% ಹೆಚ್ಚಳ ದಾಖಲಾಗಿದೆ. ಗ್ರಾಮೀಣ ಮಹಿಳೆಯರಿಗೆ ಸಾಮಾಜಿಕವಾಗಿ ಹಾಗೂ ಆರ್ಥಿಕವಾಗಿ ಶಕ್ತಿ ತುಂಬುವುದು ಸರ್ಕಾರದ ಮುಖ್ಯ ಕೆಲಸವಾಗಿದೆ. ಹೀಗೆ ಕಾರ್ಮಿಕ ವಲಯಗಳಲ್ಲಿ ಮಹಿಳಾ ಕಾರ್ಮಿಕರಿಗೆ ಇರ್ತಕ್ಕಂಥ, ಸರ್ಕಾರದಲ್ಲಿ ಇರ್ತಕ್ಕಂಥ ಹಾಗೂ ನಮ್ಮ ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಸೌಲಭ್ಯಗಳು ಹಾಗೂ ಉದ್ಯೋಗದಾತರು ಈ ಎಲ್ಲವನ್ನೂ ಸಹ ಸೌಲಭ್ಯಗಳನ್ನು ಮಹಿಳಾ ಕಾರ್ಮಿಕರಿಗೆ ನೀಡುವುದು ಕಡ್ಡಾಯವಾಗಿದೆ.

ಇದುವರೆಗೂ ಕಾರ್ಮಿಕರಿಗಾಗಿ ವಿಶೇಷ ಕಾರ್ಯಕ್ರಮ ಆಲಿಸಿದ್ರಿ. ಕಾರ್ಯಕ್ರಮದಲ್ಲಿ ಮಹಿಳಾ ಕಾರ್ಮಿಕರ ಸ್ಥಿತಿಗತಿಗಳ ಕುರಿತು ಭಾಷಣ ವಕೀಲರಾದ ಸೌಮ್ಯ ಎಂಎನ್ ಅವರಿಂದ ಆಲಿಸಿದಿರಿ.

0: ಸಮಯಾಗಿದೆ 8:58. ಇನ್ನೀಗ ಒಂದು ಪ್ರಕಟಣೆ.
1: ನಮ್ಮ ಮನೆ ಆರೋಗ್ಯ ಮತ್ತು ನೆಮ್ಮದಿಯ ನೆಲೆಮನೆ. ತಿನ್ನುವ ಆಹಾರ, ಉಡುವ ಬಟ್ಟೆ, ಆಡುವ ಮಾತು, ಇಲ್ಲೆಲ್ಲ ಸ್ವಚ್ಛತೆ ಕಾಪಾಡೋಣ. ಜೊತೆಗೆ ನಮ್ಮ ನಡವಳಿಕೆಯಲ್ಲೂ.
2: ನೀರಿನ ಸೇವನೆ, ಕಸ ವಿಲೇವಾರಿ, ಶೌಚಾಲಯ ಮತ್ತು ಅದರ ಬಳಕೆ, ತ್ಯಾಜ್ಯ ವಿಲೇವಾರಿ, ಸಾರ್ವಜನಿಕ ಮತ್ತು ಸಮುದಾಯ ಶೌಚಾಲಯಗಳ ಬಳಕೆ, ಈ ಎಲ್ಲ ವಿಚಾರಗಳಲ್ಲೂ ಹೊಣೆಗಾರಿಕೆಯಿಂದ ನಡೆದುಕೊಳ್ಳುವುದು ಎಲ್ಲ ನಾಗರಿಕರ ಹೊಣೆ.
1: ಬನ್ನಿ, ಸ್ವಚ್ಛ ಆರೋಗ್ಯಕರ ಸಮಾಜ ನಿರ್ಮಾಣಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸೋಣ.

0: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ.
1: ಮಹಿಳೆ ಜೀವನದ ನಿರೂಪಕಿ.
2: ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ.
3: ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ
4: ಸಹನೆಗೆ ಮತ್ತೊಂದು ಹೆಸರಾದವಳೇ ಮಹಿಳೆ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
0: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಹಾಯ್ ಹಲೋ ನಮಸ್ಕಾರ, ಏನ್ ಸಮಾಚಾರ ರೀ? ಎಲ್ರೂ ಹೇಗಿದ್ದೀರಾ? ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM. ಸಮಯ 3:02. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಅಲ್ವಾ, ಬಿಸಿಲೇ ಇರಲಿ, ಮಳೆನೇ ಇರಲಿ, ಚಳಿನೇ ಇರಲಿ, ಎಂಥ ಬಿರುಗಾಳಿನೇ ಇರಲಿ, ಹೊಂಬಿಸಿಲು ಮಾತ್ರ ಸದಾ ನಿಮ್ಮ ಜೊತೆ ಇರುತ್ತೆ ಅಂತ. ಟೈಮಿಗೆ ಸರಿಯಾಗಿ ಹೊಂಬಿಸಿಲು ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಾ ಇದೆ. ಹಾಗೆ ಹೊಂಬಿಸಿಲಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಅರ್ಜಯ್ ಮಂಜುನಾಥ್. ಹೊಂಬಿಸಿಲು ಅಂತ ಹೇಳಿದ ತಕ್ಷಣ ತಡ ಸಾಕು, ಒಂದಷ್ಟು ಸಂದೇಶಗಳು ಆಲ್ರೆಡಿ ಬಂದಿದೆ. ಏನಿರುತ್ತೆ ಇವತ್ತಿನ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ? ಕ್ವೆಶನ್ ಪೇಪರ್ ಟಫ್ ಆಗಿರುತ್ತಾ? ಯಾವ ವಿಚಾರದ ಬಗ್ಗೆ ಪ್ರಶ್ನೆಗಳನ್ನ ತಂದಿದ್ರೆ ಅಂತ ಬಹಳಷ್ಟು ಕುತೂಹಲಕಾರಿ ಪ್ರಶ್ನೆಗಳು ಬಂದಿದೆ. ನಿಮ್ಮ ಕುತೂಹಲಕ್ಕೆ ಒಂದು ಬ್ರೇಕ್ ಹಾಕೋಣ, ಏನಂತೀರಾ? ಇವತ್ತಿನ ಹೊಂಬಿಸಿಲು ಯಾವುದರ ಬಗ್ಗೆ ಇರುತ್ತೆ ಅಂತ ಒಂದು ಸಣ್ಣ ಕ್ಲೂ ಅನ್ನ ಕೊಟ್ಬಿಡ್ತೀನಿ. ನಾಳೆ ದಕ್ಷಿಣ ಭಾರತದ ಒಬ್ಬ ದಿಗ್ಗಜ ಗಾಯಕಿಯೊಬ್ಬರು ತಮ್ಮ ಬರ್ಡೇನ ಆಚರಿಸ್ಕೋತಾ ಇದ್ದಾರೆ. ಇವತ್ತು ಅಡ್ವಾನ್ಸ್ ಆಗಿ ನಾವು ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಯಾರು ಆ ಗಾಯಕಿ ಗೆಸ್ ಮಾಡಿ, ವಾಟ್ಸ್ಆಪ್ ಸಂಖ್ಯೆ 9484801013 9480901013 ಗೆ ನಿಮ್ಮ ಸಂದೇಶಗಳು ಬರಲಿ. ನಂತರ ಹೊಂಬಿಸಿಲು ಶುರುವಾಗತ್ತೆ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನ ಬಿಲ್ಲು 101.3 FM ಹೊಂಬಿಸಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮ ಮನೆ ಮಾತು ಆರ್ಜೆ ಮಂಜುನಾಥ್. ಸೊ ನಾಳೆ ಒಬ್ಬ ಗಾಯಕಿ ತಮ್ಮ ಬರ್ಡೇನ ಆಚರಿಸ್ಕೋತಾ ಇದ್ರೆ ಯಾರು ಅವರು ಇವತ್ತು ಹೊಂಬಿಸಲು ಅವರ ಕುರಿತಾಗಿರುತ್ತೆ ಅಂತ ನಾನು ಕೇಳಿದೆ. ಬಹಳಷ್ಟು ಜನ ಯಾರು ಅಂತ ಸರಿಯಾಗಿ ಗೆಸ್ ಮಾಡಿದ್ದಾರೆ, ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಶಿವಗಂಗಾ ಹೆಬ್ಬಾಳದಿಂದ, ಹರೀಶ್ ಮಲ್ಲೇಶ್ವರದಿಂದ, ನಾವು ರೈಡಿಂಗ್ ಫ್ರಮ್ 548 ಅವರ ಉತ್ತರ ಸರಿಯಾಗಿದೆ. ಹಾಗೆ ಸಂಡೂರಿನಿಂದ ಗೆಸ್ ಮಾಡಿದ್ದಾರೆ ಸುಮಿತ್ರ ಅವರು. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ಗುರುರಾಜ ಕುಟುಂಬ ವಿರೂಪಾಕ್ಷಪುರದಿಂದ, ರಾಜೇಶ್ವರಿ ಕೊಟ್ರೇಶ್ ಹೊಸಪೇಟೆ ವಿಜಯನಗರದಿಂದ ಗೆಸ್ ಮಾಡಿದ್ದಾರೆ. ಗಂಗು ಪೂಜಾರಿ ಇಂಡಿಯಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಶ್ವೇತಾ ಭಾಗಮಂಡಲದಿಂದ, ವರಲಕ್ಷ್ಮಿ ಪೀಣ್ಯದಿಂದ, ಎಚ್ ಆರ್ ರುದ್ರಸ್ವಾಮಿ ಕಡದಾಳು ಹೊಸ ಬಡಾವಣೆಯಿಂದ, ಯಶಸ್ ಪ್ರಧಾನ್ ಕರಿಹೋಬನಹಳ್ಳಿ ಬೆಂಗಳೂರಿನಿಂದ, ಬಿಳೆಬಾವಿಯಿಂದ ಮಂಜುನಾಥ್ ಇಂದ್ರಗಿ, ಹಾಗೆ ಪ್ರಕಾಶ್ ಅಕ್ಕಪಾಡಿಯಿಂದ, ಶ್ವೇತಾ ಹೆಸರಾವ್ ಸುಳ್ಯದಿಂದ, ಹರಿಹರನ್ ವಿಜ್ಞಾನ ನಗರದಿಂದ, ಚಂದ್ರಕಾಂತ್ ಹವಾಲ್ದಾರ್ ರಾಯಚೂರಿನಿಂದ ಸರಿಯಾಗಿ ಗೆಸ್ ಮಾಡಿದ್ದೀರಾ. ಒಂದು ಧ್ವನಿ, ಸಾವಿರ ಭಾವನೆಗಳು, ಕೋಟ್ಯಂತರ ಹೃದಯಗಳ ಸ್ಪಂದನ. ಒಂದು ಸಂಗೀತದ ಸುಂದರ ಪಯಣಕ್ಕೆ ನಿಮ್ಮನ್ನ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕೆಲವು ಧ್ವನಿಗಳು ಕೇವಲ ಕಿವಿಗೆ ಬೀಳೋದಿಲ್ಲ, ನೇರವಾಗಿ ಮನಸ್ಸಿಗೆ ಬೀಳುತ್ತೆ, ಹೃದಯನ ತಲುಪುತ್ತವೆ. ಕೆಲವು ಹಾಡುಗಳು ಕೇವಲ ನಮ್ಮ ಜೊತೆ ಸಾಗೋದಿಲ್ಲ, ನಮ್ಮ ನೆನಪುಗಳ ಭಾಗವಾಗಿಬಿಡ್ತವೆ. ಅಂತಹ ಅನೇಕ ಅಮರ ಗೀತೆಗಳಿಗೆ ಜೀವ ತುಂಬಿದಂಥ ಅಪರೂಪದ ಗಾನ ಮಾಧುರ್ಯದ ಗಾನ ಗಂಧರ್ವೆ ಡಾಕ್ಟರ್ ಕೆ ಎಸ್ ಚಿತ್ರ. ಮಗುವಿನ ನಗುವಿನ ಮುಗ್ಧತೆ, ತಾಯಿಯ ಮಮತೆ, ಪ್ರೀತಿಯ ಮಿಡಿತ, ಇದೆಲ್ಲದರ ಸ್ವರೂಪ ಡಾಕ್ಟರ್ ಕೆ ಎಸ್ ಚಿತ್ರ. ಕಂಠದಲ್ಲಿ ಮುಗ್ಧ ನಗುವಿನ ಆ ಮುಗ್ಧತೆ, ತಾಯಿಯ ಮಮತೆ, ಪ್ರೀತಿಯ ಮಿಡಿತ, ವಿರಹದ ನೋವು, ಭಕ್ತಿಯ ಭಾವ, ಇವೆಲ್ಲವನ್ನ ಒಂದೇ ಕಂಠದಲ್ಲಿ ಜೀವಂತಗೊಳಿಸಿದ ಅಪರೂಪದ ಗಾಯಕಿ. ಅವರ ಧ್ವನಿ ಕೇಳಿದ್ರೆ ಸಾಕು, ಮನಸ್ಸು ತನ್ನಷ್ಟಕ್ಕೆ ತಾನೇ ಒಂದು ಸುಂದರ ನೆನಪಿನ ಲೋಕಕ್ಕೆ ಪ್ರಯಾಣ ಬೆಳೆಸುತ್ತೆ. ಮಲಯಾಳಂನಿಂದ ಆರಂಭವಾದ ಅವರ ಸಂಗೀತಯಾನ ಇಂದು ಭಾರತೀಯ ಸಂಗೀತ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ದಾಖಲಿಸಲಾಗಿದೆ ಅನ್ನಬಹುದು. ಕನ್ನಡ, ತಮಿಳು, ತೆಲುಗು, ಹಿಂದಿ ಸೇರಿದಂತೆ 20 ಹೆಚ್ಚಿನ ಭಾಷೆಗಳಲ್ಲಿ ಸಾವಿರಾರು ಹಾಡುಗಳನ್ನು ಹಾಡಿರುವಂತಹ ಚಿತ್ರಾಮ್ ಅವರು ತಮ್ಮ ಗಾಯನದಿಂದ ಕೋಟ್ಯಾಂತರ ಸಂಗೀತ ಪ್ರಿಯರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನ ಪಡೆದಿದ್ದಾರೆ. ಅವರ ಸಾಧನೆಗೆ ಸಾಕ್ಷಿಯಾಗಿ ರಾಷ್ಟ್ರೀಯ ಪ್ರಶಸ್ತಿಗಳು, ಪದ್ಮಭೂಷಣ ಸೇರಿದಂತೆ ಅನೇಕ ಗೌರವಗಳು ಅವರನ್ನ ಅಲಂಕರಿಸಿವೆ. ಆದರೆ ಅವರಿಗೆ ಸಿಕ್ಕಿರುವಂತಹ ಅತಿದೊಡ್ಡ ಪ್ರಶಸ್ತಿ ಅಂದರೆ ಅದು ತಮ್ಮ ಅಭಿಮಾನಿಗಳ ಪ್ರೀತಿ ಅಂತ ಅವರು ಹೇಳ್ತಾರೆ. ನಾಳೆ ಆ ಗಾನಕೋಗಿಲಿಯ ಜನ್ಮದಿನ, ಹಾಗಾಗಿ ಇವತ್ತು ಅಡ್ವಾನ್ಸ್ ಆಗಿ ನಾವೆಲ್ಲರೂ ಅವರ ಬರ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹೊಂಬಿಸಿಲಿನ ಕಾರ್ಯಕ್ರಮದಲ್ಲಿ. ಹಾಗಾದರೆ ಸಂಗೀತವನ್ನೇ ಉಸಿರಾಗಿಸಿಕೊಂಡು ತನ್ನ ಕಂಠದಿಂದ ಭಾವನೆಗಳಿಗೆ ಹೊಸ ಭಾಷೆ ನೀಡಿದಂಥ ಭಾರತೀಯ ಸಂಗೀತ ಲೋಕದ ಅತ್ಯಮೂಲ್ಯ ರತ್ನ ಕೆ ಎಸ್ ಚಿತ್ರ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಡ್ವಾನ್ಸ್ ಆಗಿ ಹ್ಯಾಪಿ ಹ್ಯಾಪಿ ಬರ್ಡೇ.

ಸೊ ತಡ ಮಾಡಬೇಡ, ಕಾರ್ಯಕ್ರಮದ ಮೊದಲ ಪ್ರಶ್ನೆಯನ್ನ ಆರಂಭ ಮಾಡೋಣ. ಕೆ ಎಸ್ ಚಿತ್ರ ಅವರು ಹಾಡಿದಂಥ ಮೊದಲ ಕನ್ನಡ ಹಾಡು ಯಾವುದು? ಕೆ ಎಸ್ ಚಿತ್ರ ಅವರು ಹಾಡಿದಂಥ ಮೊದಲ ಕನ್ನಡ ಹಾಡು ಯಾವುದು ನನಗೆ ಗೊತ್ತು. ನೀವೆಲ್ಲರೂ ಫುಲ್ಲು ಹುಷಾರಿದ್ದೀರಾ, ಫುಲ್ಲು ಬುದ್ಧಿವಂತರಿದ್ದೀರಾ, ಗೂಗಲಲ್ಲಿ ಅವೈಲೇಬಲ್ ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲಿ ಹುಡುಕ್ತೀರಾ, ಬಟ್ ಅಲ್ಲಿ ಸಿಗುವಂಥ ಉತ್ತರ ತಪ್ಪು. ನಾನು ಕೇಳ್ತಾ ಇರೋದು ಅವರು ರೆಕಾರ್ಡ್ ಮಾಡಿದಂಥ ಮೊದಲ ಹಾಡು ಯಾವುದು. ಗೆಸ್ ಮಾಡಿ, ವಾಟ್ಸಪ್ ಸಂಖ್ಯೆ 9480901013ಗೆ ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡಿ.

ಮೊದಲ ಪ್ರಶ್ನೆಗೆ ಯಾರೆಲ್ಲ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋ ಸಮಯ. ಪದ್ಮಶ್ರೀ ಕುಟುಂಬದಿಂದ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಹೇಮಾವತಿ ಕೊಡಗಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ. ಜೈಶ್ರೀ ಸುನೀಲ್ ರಾಜಾಜಿನಗರದಿಂದ. ಇವರ ಉತ್ತರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು ಅಂತರಂಗದ ಮೃದಂಗ ಚಿತ್ರದ ವಸಂತ ರಾಜನ ಅನ್ನೋ ಗೀತೆ. ಚಿತ್ರ ಅವರು ಕನ್ನಡದಲ್ಲಿ ಹಾಡಿದಂತಹ ಮೊದಲ ಗೀತೆ. ಚಿತ್ರ ಅವರ ಗಾಯನಕ್ಕೆ ಮಹಾಲಕ್ಷ್ಮಿ ಅವರು ಹೆಜ್ಜೆ ಹಾಕಿರ್ತಾರೆ. ಗಜೇಂದ್ರ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತ ಇರುತ್ತೆ. ಸೊ ಕನ್ನಡಕ್ಕೆ ಚಿತ್ರ ಅವರನ್ನ ಅಫಿಷಿಯಲ್ ಆಗಿ ಕರ್ಕೊಂಡು ಬಂದಿದ್ದು ಎಂ ರಂಗರಾವ್ ಅಂತ ಹೇಳಬಹುದು. ಎಷ್ಟೋ ಜನ ನೀ ಹಚ್ಚಿದ ಕುಂಕುಮ ಇರಬಹುದಾ ಅಂತ ಕನ್ಫ್ಯೂಸ್ ಆಗಿದ್ರಿ. ಸೊ ಅದು ಅಫಿಷಿಯಲ್ ಆಗಿ ರಿಲೀಸ್ ಆಯಿತು, ಬಟ್ ಅದಕ್ಕಿಂತ ಮೊದಲು ರೆಕಾರ್ಡ್ ಆಗಿದ್ದಂಥ ಗೀತೆ ಅಂತರಂಗದ ಮೃದಂಗ ಚಿತ್ರದ ವಸಂತ ರಾಜನ ಅನ್ನೋ ಗೀತೆ. ನೇತ್ರ ಅವರು ಕೂಡ ಕೆಂಗೇರಿಯಿಂದ ಸರಿಯಾದ ಉತ್ತರವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮದ ಮುಂದಿನ ಪ್ರಶ್ನೆ, ಕೆಎಸ್ ಚಿತ್ರ ಹಾಗೂ ಎಸ್ ಪಿ ಬಿ ಅವರು ಹಾಡಿದಂಥ ಮೊದಲ ಕನ್ನಡ ಡುಯೆಟ್ ಯಾವುದು? ಕೆಎಸ್ ಚಿತ್ರ ಹಾಗೂ ಎಸ್ ಪಿ ಬಿ ಅವರು ಹಾಡಿದಂಥ ಮೊದಲ ಕನ್ನಡ ಡುಯೆಟ್ ಯಾವುದು? ಗೆಸ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9480910013.

0: ಬಳಗ ನೇಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3 ರಲ್ಲಿ

ಹೋಮ್ ಬಿಸಿಲನ್ನ ಮುಂದುವರ್ಸೋಣ. ಹೋಮ್ ಬಿಸಿಲಲ್ಲಿ ನಿಮ್ ಜೊತೆ ಆಗಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಕೆ ಚಿತ್ರಾ ಅವರು ಹಾಗೂ ಎಸ್ ಪಿ ಬಿ ಅವರು ಹಾಡಿದಂತಹ ಮೊದಲ ಕನ್ನಡ ಡುಯೆಟ್ ಹಾಡು ಯಾವುದು ಅಂತ ನಾನು ಕೇಳಿದ್ದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಟ್ಟಿರೋದು ಕೇವಲ ಒಬ್ಬರು ಮಾತ್ರ, ಬಹಳಷ್ಟು ಜನ ಕನ್ಫ್ಯೂಸ್ ಆಗಿದ್ದೀರ. ಸರಿಯಾದ ಉತ್ತರ ಕೊಟ್ಟಿರೋದು ಬೃಂದಾ ಭಾರದ್ವಾಜ್ ಮತ್ತು ನಿಶಾನ್ ಭಾರದ್ವಾಜ್ ಚಿಕ್ಕಮಗಳೂರಿನಿಂದ. ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು 1986 ತೆರೆ ಕಂಡಂತಹ ನೀ ಹಚ್ಚಿದ ಈ ಕುಂಕುಮ ಅನ್ನೋ ಹಾಡು ಪ್ರೀತಿ ಚಿತ್ರದ ಗೀತೆ ಇದಾಗಿತ್ತು. ಜಿ ಕೆ ವೆಂಕಟೇಶ್ ಅವರ ಸಂಗೀತ ಇದಕ್ಕಿದ್ರೆ ಸಾಹಿತ್ಯ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರದ್ದಾಗಿತ್ತು. ಚಿತ್ರ ಹಾಗೂ ಎಸ್ ಪಿ ಬಿ ಅವರ ಕಾಂಬಿನೇಷನ್ ಇನ್ನ ಡುಯೆಟ್ ಹಾಡುಗಳು ಸರ್ವಕಾಲಕ್ಕೂ ಕೂಡ ಎಲ್ಲರ ಪ್ಲೇಲಿಸ್ಟ್ ಅಲ್ಲಿ ಗುಣಗುಣತಾನೆ ಇರುತ್ತೆ. ಈ ಜೋಡಿಯ ಕಾಂಬಿನೇಷನ್ ಅಲ್ಲಿ ಬಂದಿರುವಂತಹ ಡುಯೆಟ್ಗಳು, ಇವುಗಳ ಗೀತೆಗಳು ಕಾಲ ಅಳಿದ್ರು ಕೂಡ ಈ ಗೀತೆಗಳು ಸದಾ ಎಲ್ಲರ ಮನದಲ್ಲೂ ಅಚ್ಚಳಿದೆ ಹಾಗೆ ಉಳ್ಕೊಂಡಿರುತ್ತೆ ಅಂತ ಹೇಳಿದ್ರು ಕೂಡ ಅದು ಅತಿಶಯೋಕ್ತಿ ಅಲ್ವೇ ಅಲ್ಲ. ಚಿತ್ರ ಅವರ ವಾಯ್ಸ್ ರೇಂಜನ್ನ ಮೆಚ್ಚಿ ಎಸ್ ಪಿ ಬಿ ಸರ್ರು ಚಿತ್ರ ಅವರನ್ನ ಆಂಜನೇಯ ಅಂತ ಕರಿತಾ ಇದ್ರಂತೆ. ಯಾಕೆ ಸರ್ ನನ್ನನ್ನು ಕೋತಿ ಅಂತೀರಾ ಅಂತ ಚಿತ್ರಮ್ಮ ಕೇಳಿದಾಗ, ಕೋತಿ ಅಲ್ಲ ಕಣಮ್ಮ, ನಿನ್ನ ಶಕ್ತಿ ನಿನಗೇ ಗೊತ್ತಿಲ್ಲ, ಎಷ್ಟೇ ಸಸ್ಟೇನಿ ನೋಟಿದ್ರು ಕೂಡ ಅದನ್ನು ಅಷ್ಟು ಸರಾಗವಾಗಿ ಹಾಡ್ತೀಯ ತಾಯಿ ನೀನು ಅಂತ ಮೆಚ್ಚಿ ಹೊಗಳಿದ್ರಂತೆ ಎಸ್ ಪಿ ಬಿ ಸರು ಚಿತ್ರಮ್ಮ ಅವರ ವಾಯ್ಸ್ ರೇಂಜನ್ನು. ಅದಕ್ಕೆ ಉದಾಹರಣೆಯಾಗಿ ನಮ್ಮದೇ ಒಂದು ಕನ್ನಡ ಗೀತೆಯನ್ನು ಕೇಳಿಸೋದಾದರೆ ಇಲ್ಲಿದೆ ಕೇಳಿ, ಅವರ ಸಸ್ಟೇನಿಂಗ್ ನೋಟು, ಸಸ್ಟೇನಿಂಗ್ ರೇಂಜು, ವಾಯ್ಸ್ ರೇಂಜು, ವಾಯ್ಸು ಹೇಗಿದೆ ಅಂತ ಇದು ಒಂದು ಸಣ್ಣ ಛಲಕ್ಕೆ ಸಾಕು.

0: ಆಗಿನ್ನೂ ಅದು ಚಿತ್ರಮ್ಮ ಅವರ ಆರಂಭಿಕ ದಿನಗಳು. ತೆಲುಗು ಭಾಷೆ ಅಷ್ಟಾಗಿ ಗೊತ್ತಿಲ್ಲದೆ ಇದ್ರಿಂದ ಎಸ್ ಪಿ ಬಿ ಸರ್ ಲಿರಿಕ್ಸ್ ಬರ್ಕೊಳ್ಳೋದಕ್ಕೆ ಸಹಾಯ ಮಾಡಿ ಪ್ರೊನೌನ್ಸಿಯೇಷನ್ ಹೇಗಿರಬೇಕು ಅಂತೆಲ್ಲ ಹೇಳ್ಕೊಡ್ತಾ ಇದ್ರಂತೆ. ಹೀಗೆ ಒಂದು ಹಾಡಿನ ರೆಕಾರ್ಡಿಂಗ್ ಸಂದರ್ಭದಲ್ಲಿ ತೆಲುಗು ಲಿರಿಕ್ಸ್ ಅನ್ನ ಚಿತ್ರಮ್ಮ ಮಲಯಾಳಂ ಅಲ್ಲಿ ಬರ್ಕೊತಾ ಇದ್ರು. ಆಗ ಮೂಲ ಸಾಹಿತ್ಯ ಏನಿದೆ ಅದರ ಬದಲಾಗಿ ಈಗ ಸಾಧಾರಣವಾಗಿ ಮೂರ್ಖ ದಡ್ಡ ಅಂತೆಲ್ಲ ನಾವು ಬೈತೀವಲ್ಲ, ಅದೇ ರೀತಿ ಲಿರಿಕ್ಸ್ ಅನ್ನ ಬದಲಾಯಿಸಿ ಎಸ್ ಪಿ ಬಿ ಸರ್ ಹೇಳಿದ್ರಂತೆ. ಚಿತ್ರಮ್ಮ ಅದನ್ನು ಹಾಗೆ ಬರ್ಕೊಂಡು ಶ್ರುತಿಬದ್ಧವಾಗಿ ರೆಕಾರ್ಡಿಂಗ್ಸ್ ಮೈಕ್ ಮುಂದೆ ನಿಂತ್ಕೊಂಡು ಹಾಡ್ತಾರಂತೆ. ಸ್ಟುಡಿಯೋಲಿರೋ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ, ಏನು ಈ ಥರ ಹಾಡ್ತಾ ಇದ್ದಾರೆ ಇವರು ಅಂತ. ಎಲ್ಲರೂ ಗಾಬರಿ ಆಗಿರೋದು ನೋಡಿ ಚಿತ್ರಮ್ಮ ಅವರಿಗೆ ಶಾಕು. ಅವರು ಅಲ್ಲ ಏನು ಕೊಟ್ಟಿದ್ರು ಅದನ್ನೇ ಹಾಡಿದ್ದೀನಿ ಅಂತ ಗಾಬರಿಯಿಂದ ನೋಡ್ತಾ ಇದ್ರೆ ಎಸ್ ಪಿ ಬಿ ಸರ್ ಪಕ್ಕದಲ್ಲಿ ನಿಂತ್ಕೊಂಡು ನಗ್ತಾ ಇದ್ರಂತೆ. ಎಂಥ ಬ್ಯೂಟಿಫುಲ್ ಮೂಮೆಂಟ್ಸ್ ಅಲ್ವಾ. ನಾವು ವಿ ಆರ್ ಸೋ ಬ್ಲೆಸ್ಡ್ ಅಂಥ ಒಂದು ಅವರಿರುವಂಥ ಜನರೇಷನಲ್ಲಿ ನಾವು ಹುಟ್ಟಿ ಅವರ ಹಾಡುಗಳನ್ನು ಕೇಳ್ತಾ ಇದ್ದೀವಿ ಅನ್ನೋದಕ್ಕೆ. ಆ ಮೂರ್ಖ ದಡ್ಡ ಅನ್ನೋ ಬೈಗುಳನ್ನ ಕೂಡ ಬೈಗುಳಗಳನ್ನ ಕೂಡ ಅಷ್ಟೇ ಶ್ರುತಿಬದ್ಧವಾಗಿ ಚಿತ್ರಮ್ಮ ಹಾಡಿದ್ರಂತೆ. ಇನ್ನೋಸೆನ್ಸ್ ಅಲ್ವಾ. ಸಮಯ ಆಗ್ತದೆ 3:30. ಈಗ ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ, ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಇದಾದ ನಂತರ ನಮ್ಮ ಹೊಂಬಿಸಲು ಮುಂದುವರಿಯುತ್ತೆ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.

0: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಜೀವವ ತುಂಬಿದೆ.
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.
5: ಎಂ ಜಯ್ ಅಬ್ ಗರೀಬೋ ಕಿ ಜಯ್ ಬನ್ ಗಯಿ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನ ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555ಕ್ಕೆ ಕರೆ ಮಾಡಿ.
1: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
2: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆಯ ದಿನಾಂಕ 31 ಜುಲೈ 2026.
1: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
2: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ. ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
1: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
0: ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

ಸಮಯ 3:37 ಹೊಂಬಿಸಲನ್ನ ಮುಂದುವರೆಸೋಣ. ಈಗ ಒಂದು ಹಾಡಿನ ಪ್ರಸಾರ ಮಾಡ್ತೀನಿ. ನೀವು ಆ ಹಾಡಿನ ಪಲ್ಲವಿಯನ್ನ ಗೆಸ್ ಮಾಡಬೇಕು. ಯಾವ ಹಾಡು ಅಂತ ಗೆಸ್ ಮಾಡ್ತೀರಲ್ವಾ? ಹಾಡು ಹೇಗಿದೆ ಕೇಳಿ.

ಯಾರೆಲ್ಲ ಸರಿಯಾದ ಉತ್ತರವನ್ನ ಕಳ್ಸಿಕೊಡ್ತಾರೆ ನೋಡೋಣ. ಶ್ರೀಲಕ್ಷ್ಮಿ ಗುರುರಾಜ ಟೆಲಿಕಾಂ ಲೇಔಟ್ನಿಂದ ಟೆಲಿಕಾಂ ಲೇಔಟ್ನಿಂದ ಸರಿಯಾದ ಉತ್ತರವನ್ನ ಕಳ್ಸಿಕೊಟ್ಟಿದ್ದಾರೆ. ವರಲಕ್ಷ್ಮಿ ಪೀಣ್ಯದಿಂದ ದೇವಿ ಸಿಂಗ್, ಸರೋಜಾ ಸಿಂಗ್, ರವೀಂದ್ರ ಅವರು, ಎಸ್ಎಂ ಶೋಭಾ ಹಾಸನದಿಂದ, ಸುಬಾನ್ ಕೋರಿ ಹಂಪಸಾಗರದಿಂದ, ವಿರೀಶ್ ಅಗಸನಕಟ್ಟೆ ಧುಳೆಹೊಳೆಯಿಂದ, ಸುಬ್ರಹ್ಮಣ್ಯ ಜಯಂತ್ ಅವರು ಉತ್ತರ ಸರಿಯಾಗಿದೆ, ಜಿಎಸ್ ಚಂದನ ಚಿತ್ರದುರ್ಗದಿಂದ, ಶ್ರೀಲಕ್ಷ್ಮಿ ಚಿಕ್ಕಮಗಳೂರಿನಿಂದ, ಸಿಂಧನೂರ್ ಸುರೇಶ್ ಬಳುಟಗಿ ಅವರ ಉತ್ತರ ಸರಿಯಾಗಿದೆ, ಮಹಾದೇವಿ ಚಂದ್ರ ಅವರ ಉತ್ತರ ಸರಿಯಾಗಿದೆ, ಸುಧಾಮೂರ್ತಿ ಕೇಹಳ್ಳಿ, ಹರೀಶ್ ಮಲ್ಲೇಶ್ವರ, ಜೈಶ್ರೀ ಸುನೀಲ್ ರಾಜಾಜಿನಗರದಿಂದ, ನೇತ್ರಾ ಕೆಂಗೇರಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ. ಈ ಎಲ್ಲರ ಉತ್ತರ ಸರಿಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು, ಓ ಪ್ರೇಮದ ಗಂಗೆಯೇ ಇಳಿದು ಬಾ, ಹೃದಯ ಹೃದಯ ಚಿತ್ರದ ಗೀತೆಯದಾಗಿತ್ತು. ಚಾಮುಂಡೇಶ್ವರಿ ಸ್ಟುಡಿಯೋನಲ್ಲಿ ಈ ಹಾಡಿನ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಅಣ್ಣವರು ಹಾಗೂ ಚಿತ್ರ ಅವರು ಈ ಹಾಡನ್ನ ಹಾಡಬೇಕು ಅಂತ ಹಂಸಲೇಖ ಅವರು ಡಿಸೈಡ್ ಮಾಡಿರ್ತಾರೆ. ಅಣ್ಣವರು ಅಂದ್ರೆ ಎಲ್ರಿಗೂ ಒಂದು ರೀತಿಯ ಭಯ ಭಕ್ತಿ ಹಾಗೂ ಶಿಸ್ತು. ಸ್ಟುಡಿಯೋಗೆ ಬರ್ತಾ ಇದ್ದಾರೆ ಅಣ್ಣವರು ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಚೆಲ್ಲಾಪಿಲಿ ಆಗಿರುವಂತಹ ವಸ್ತುಗಳನ್ನ ಎತ್ತಿಟ್ಟು ಕಾಶಿಯಸ್ ಆಗಿ ಎಲ್ಲರೂ ಕಾಯ್ತಾ ಇರ್ತಾರೆ. ಸೊ ಎಲ್ಲರೂ ಅಷ್ಟು ಅರ್ಜೆಂಟ್ ಅರ್ಜೆಂಟಲ್ಲಿ ಎಲ್ಲಾನು ಸರಿಪಡಿಸಿ ಕಾಯ್ತಾ ಇರೋದು ನೋಡಿ ಚಿತ್ರಾಮರಿಗೂ ಕೂಡ ಒಂದು ರೀತಿಯ ಟೆನ್ಷನ್ ಆಗುತ್ತೆ. ಅವ್ರಿಗೆ ಅರ್ಥ ಆಗುತ್ತೆ, ಓ ಯಾರೋ ಒಬ್ಬರು ದೊಡ್ಡ ಸಿಂಗರೇ ಬರ್ತಾ ಇದ್ದಾರೆ ಅಂತ. ಅದಾದ ನಂತರ ಅಣ್ಣವರು ಬರ್ತಾರೆ, ಹಾಡಿನ ಸಾಹಿತ್ಯ ನೋಡ್ಕೋತಾರೆ, ಟ್ಯೂನನ್ನು ಕೇಳ್ಕೋತಾರೆ, ತಕ್ಕಂತ ಸ್ಪೀಡಾಗಿ ಹೋಗಿ ಹಾಡನ್ನು ಹಾಡ್ತಾರೆ. ಹಾಡಿದ ನಂತರ ಚಿತ್ರಾಮ ಅವರನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹಾಡಿದ್ರಿ ನೀವು ಅಂತ. ಆಗಿನ ಚಿತ್ರಾಮ ತುಂಬ ಚಿಕ್ಕವರಂತೆ. ಅಣ್ಣವರು ಬಂದ ಕೂಡಲೇ ಸ್ಟುಡಿಯೋದ ಅಟ್ಮಾಸ್ಫಿಯರ್ ಬದಲಾಯ್ತಂತೆ. ಇವತ್ತು ಕೂಡ ಚಿತ್ರಮ್ಮ ಅವರು, ನಾನು ಹಂಸಲೇಖ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಅಂಥ ಒಬ್ಬ ಲೆಜೆಂಡ್ರಿ ವ್ಯಕ್ತಿ ಜೊತೆ ನನಗೆ ಹಾಡೋದಕ್ಕೆ ಒಂದಷ್ಟು ಹಾಡುಗಳನ್ನ ಮಾಡಿದ್ರು, ಅವಕಾಶಗಳನ್ನ ಕಲ್ಪಿಸ್ಕೊಟ್ರು ಅಂತ ಹೇಳ್ತಾರೆ. ಹಾಗೆ ಈ ಚಿತ್ರ ಅವರಿಗೆ ಒಮ್ಮೆ ನ್ಯಾಷನಲ್ ಅವಾರ್ಡ್ ಸಿಕ್ಕಾಗಲೂ ಕೂಡ ಅಣ್ಣವರೇ ಅದನ್ನು ತಮ್ಮ ಕೈಯಾರೆ ನೀಡಿದರು. ಇದಷ್ಟಲ್ಲದೆ ಅಣ್ಣಾವರು ಹಾಗೂ ಚಿತ್ರ ಅವರ ಕಂಠಸಿರಿಲಿ ಎಷ್ಟು ಒಳ್ಳೊಳ್ಳೆ ಯುಗಳ ಗೀತೆಗಳು ಇವೆ ಅಲ್ವಾ. ಥಯಾರಿ ಥಯ ಆಗಿರ್ಬೋದು, ಓಹೋ ಪ್ರೇಮ ಕಾಶ್ಮೀರ ಆಗಿರ್ಬೋದು, ಆಮೇಲೆ ಓ ಗೆಳತಿ, ಹೋರಾಟ, ಮನದಲ್ಲಿ, ಎಂಥೆಂಥ ಗೀತೆಗಳು ಅಲ್ವಾ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30,00,000 ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹೊಂಬಿಸಿಲಿನ ಮುಂದಿನ ಪ್ರಶ್ನೆ ಹೀಗಿದೆ. ಚಿತ್ರ ಅವರು ಹಾಡಿರುವಂತಹ ಒಂದು ಹಾಡಿನ ಒಂದಷ್ಟು ಸಾಲುಗಳನ್ನ ಹೇಳ್ತೀನಿ, ಯಾವ ಹಾಡು ಅಂತ ನೀವು ಗೆಸ್ ಮಾಡಬೇಕು. ಕತ್ತರಿಯ ಬಾಯೊಳಗೆ ನಲುಗುತ್ತಿರುವೆ, ಸಂಗೀತ ಮಧುರ ಸಂಸಾರ ಸಮರ. ಕತ್ತರಿಯ ಬಾಯೊಳಗೆ ನಲುಗುತ್ತಿರುವೆ, ಸಂಗೀತ ಮಧುರ ಸಂಸಾರ ಸಮರ. ಇದು ಯಾವ ಹಾಡಿನಲ್ಲಿ ಬರುವಂತಹ ಸಾಲುಗಳು? ಗೆಸ್ ಮಾಡಿ. ವಾಟ್ಸ್ಆಪ್ ಸಂಖ್ಯೆ 9484809910 ಒಂದು ಮೂರಕ್ಕೆ ನಿಮ್ಮ ಉತ್ತರಗಳನ್ನ ಕಳಿಸ್ಕೊಡಿ.

ಸರಿಯಾದ ಉತ್ತರವನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ನೋಡಿದಾದ್ರೆ ಎಸ್ ಎಂ ಶೋಭಾ ಹಾಸನದಿಂದ, ಬಿಎನ್ ಸರೋಜಾ ಅವರ ಉತ್ತರ ಸರಿಯಾಗಿದೆ ಚಿಕ್ಕಮಗಳೂರಿನಿಂದ, ಜಗದಾಂಬಿಕಾ ಹಂಸವೇಣಿಯವರ ಉತ್ತರ ಸರಿಯಾಗಿದೆ. ಇಷ್ಟು ಜನರ ಉತ್ತರ ಮಾತ್ರ ಸರಿಯಾಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಅಂತ ಗೆಸ್ ಮಾಡ್ತಾ ಇದ್ದೀರಾ ಅಲ್ವಾ? ಕರುಳಿನ ಕೂಗು ಚಿತ್ರದ ರಾಗವಾಗಿ ನಾನು ಭೂಮಿಗೆ ಬಂದೆ ಅನ್ನೋ ಹಾಡು ಹಂಸಲೇಖಾ ಅವರ ಸಾಹಿತ್ಯ ಹಾಗೂ ಸಂಗೀತ ಈ ಗೀತೆಗಿತ್ತು. ಪಂಚಮದ ಸ್ವರವಿಲ್ಲ, ನಿಷಾದದ ನೆರವಿಲ್ಲ, ಶಾಸ್ತ್ರೀಯ ಸಂಗೀತದ ಆಧಾರದಲ್ಲಿ ನೋಡೋದಾದ್ರೆ ಸಪ್ತ ಸ್ವರಗಳಲ್ಲಿ ಪಂಚಮ ನಿಷಾದ ಇವೆರಡನ್ನ ತೆಗೆದರೆ ಉಳಿಯೋದು ಐದು ಸ್ವರಗಳು ಮಾತ್ರ. ಈ ಐದು ಸ್ವರಗಳನ್ನು ಇಟ್ಟುಕೊಂಡು ಪ್ರಯೋಗ ಮಾಡಿದಂಥ ಒಂದು ವಿಭಿನ್ನ ಹಾಡು ಇದಾಗಿತ್ತು. ಹಾಡಿನ ಕೊನೆಯ ಭಾಗದಲ್ಲಿ ಈ ಪಂಚಮ ಹಾಗೂ ನಿಷಾದ ಬರೋ ಹಾಗೆ ಮಾಡ್ತಾರೆ ಹಂಸಲೇಖಾ ಅವರು. ಕರುಳಿನ ಕೂಗು ಹೂ ವಿಲ್ ಟೇಕ್ ಕೇರ್ ಆಫ್ ಮೈ ಚಿಲ್ಡ್ರನ್ ಸಿನಿಮಾದ ಕನ್ನಡದ ಅವತರಣಿಕೆ ಆಗಿತ್ತು. ಸಿನಿಮಾದಲ್ಲಿ ತಾಯಿ ಪಾತ್ರ ವಿನಯಾ ಪ್ರಸಾದ್ ಅವರು ಮಾಡಿರ್ತಾರೆ. ಹಾಗಾಗಿ ಹಂಸಲೇಖಾ ಅವರು ವಿನಯಾ ಪ್ರಸಾದ್ ಅವರಿಗೆ ಸಂಗೀತದ ಅಭಿರುಚಿ ಇರೋದ್ರಿಂದ ಒಂದು ಡಿಫ್ರೆಂಟ್ ಆಗಿ ಒಂದು ಹಾಡನ್ನ ಕಂಪೋಸ್ ಮಾಡೋಣ ಅಂತ ಕೇಳಿದಾಗ ರಾಜೇಂದ್ರ ಬಾಬು ಅವರು ಹೂ ಅಂತ ಒಪ್ಕೋತಾರೆ. ಆಗ ಹುಟ್ಟಿಕೊಂಡಂತಹ ಗೀತೆಯೇ ಈ ಗೀತೆ. ರಾಗವಾಗಿ ನಾನು ಭೂಮಿಗೆ ಬಂದೆ ಅನ್ನೋ ಹಾಡನ್ನ ಹಾಡುವಂತಹ ಸಂದರ್ಭದಲ್ಲಿ ಚಿತ್ರಮ್ಮ ಸಿಕ್ಕಾಪಟ್ಟೆ ಹತ್ತಿದ್ರಂತೆ. ಕರ್ಣ ಆ ಸಮಯದಲ್ಲಿ ಅವರಿಗೆ ಇನ್ನೂ ಮಕ್ಕಳಾಗಿಲ್ಲ ಅನ್ನೋ ಕೊರತೆ ತುಂಬ ಕಾಡ್ತಾ ಇತ್ತಂತೆ. ಹಾಗಾಗಿ ಈ ಹಾಡಿನ ರೆಕಾರ್ಡಿಂಗ್ ಸಂದರ್ಭದಲ್ಲಿ ತುಂಬ ಕಣ್ಣೀರನ್ನು ಹಿಡ್ತಾರೆ, ಅದನ್ನು ಹಂಸಲೇಖ ಅವರು ಕೂಡ ಗಮನಿಸ್ತಾರೆ. ಈ ಹಾಡಿನ ಕಂಪೋಸಿಷನ್, ಅದರ ಆಪ್ತ ಭಾವ ಹಾಗಿದೆ, ಕೇಳಿದಂತಹ ಪ್ರತಿಯೊಬ್ಬರ ಕಣ್ಣೀರಲ್ಲೂ ನೀರನ್ನು ತರಿಸ್ಬಿಡುತ್ತೆ. ಸ್ಪೆಷಲಿ ಈ ಸಿನಿಮಾ ನೋಡಿದಾಗ ಅಳದೇ ಇರುವಂಥ ಯಾರು ಕೂಡ ವ್ಯಕ್ತಿಗಳೇ ಇರೋದಿಲ್ಲ, ಅಷ್ಟು ಎಮೋಷನಲ್ ಮಾಡುತ್ತೆ ಪ್ರತಿ ಬಾರಿ ನೋಡಬೇಕಾದ್ರೂ ಕೂಡ. ಇನ್ನು ಹಾಡಬೇಕಾದ್ರೆ ಅವ್ರಿಗೆ ಎಷ್ಟು ಫೀಲ್ ಆಗಿರಬಹುದು ಅಲ್ವಾ? ಕಾರ್ಯಕ್ರಮದ ಕೊನೆಯ ಪ್ರಶ್ನೆ. ಚಿತ್ರ ಅವರಿಗೆ ಎರಡನೇ ಬಾರಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯನಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಯಾವ ಹಾಡಿಗೆ ಸಿಕ್ತು?

ಶ್ವೇತಾ ಎಸ್ರಾವ್ ಸುಳ್ಳಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿರೋದು ಶೋಭಾ ಅವರು. ಹಾಗೆ ಎಸ್ ರಾಘವೇಂದ್ರ ಅವರು ಚಿಕ್ಕಮಗಳೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಕೆಎಚ್ಪಿ ಕಾಲೋನಿ ಹರಿಹರದಿಂದ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಯಾರು? ರಾಜೇಶ್ ರಾಜ್ಕುಮಾರ್ ಅವರು. ನೇತ್ರ ಕೆಂಗೇರಿಯಿಂದ ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕಳಿಸ್ಕೊಟ್ಟಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿತ್ತು 2001 ತೆರೆಗಂಡಂತಹ ಗಟ್ಟಿಮೇಳ ಚಿತ್ರದ ನವಿಲೇನು ಕುಣಿಬೇಕು ಅನ್ನೋ ಗೀತೆ. ಸೊ ಇದಾಗಿತ್ತು ಈ ಹೊತ್ತಿನ ಹೊಂ ವಿಸ್ತರಣೆ ವಿಶೇಷ. ಉತ್ತರ ಕಳಿಸ್ಕೊಟ್ಟಂತಹ ಪ್ರತಿಯೊಬ್ಬರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಈಗ ಹೊಂಬಿಸಲನ್ನ ಮುಕ್ತಾಯ ಮಾಡೋಣ. ಕೆ ಎಸ್ ಚಿತ್ರ ಅವರ ಸಂಗೀತ ಯಾನವನ್ನ ಪ್ರಶ್ನೆಗಳ ಮೂಲಕ ಮತ್ತೊಮ್ಮೆ ನೆನಪಾಡ್ಕೊಂಡು ಅಲ್ವಾ. ಪ್ರತಿಯೊಂದು ಉತ್ತರ ಕೂಡ ಅವರ ಸಾಧನೆಯನ್ನಷ್ಟೇ ಅಲ್ಲ, ಭಾರತೀಯ ಸಂಗೀತ ಲೋಕಕ್ಕೆ ಅವರು ನೀಡಿರುವಂತಹ ಅಮೂಲ್ಯ ಕೊಡುಗೆಯನ್ನ ನಮಗೆ ಪರಿಚಯ ಮಾಡಿಸ್ತು. ಕಾಲ ಬದಲಾದರೂ, ಸಂಗೀತದ ಶೈಲಿಗಳು ಬದಲಾದರೂ, ಕೆಲವು ಧ್ವನಿಗಳು ಎಂದಿಗೂ ಬದಲಾಗೋದಿಲ್ಲ, ಹಳೆಯೋದಾಗೋದಿಲ್ಲ. ಅಂಥ ಧ್ವನಿಗಳಲ್ಲಿ ಚಿತ್ರ ಅವರ ಕಂಠ ಕೂಡ ಒಂದು ಶಾಶ್ವತ ಸಂಗೀತದ ಪ್ರತೀಕ. ಅವರ ಹಾಡುಗಳು ಮುಂದಿನ ಹಲವಾರು ತಲೆಮಾರುಗಳಿಗೂ ಸ್ಫೂರ್ತಿಯಾಗಲಿ, ಮನಸ್ಸುಗಳನ್ನು ಮತ್ತಷ್ಟು ತಂಪಾಗಿಸ್ಲಿ ಅನ್ನೋದು ನಮ್ಮೆಲ್ಲರ ಹಾಯಿಕೆ. ಹರಕೆ ಹಾರೈಕೆ ವಿಶಸ್. ಗಾನ ಸರಸ್ವತಿ ಕೆ ಎಸ್ ಚಿತ್ರ ಅವರಿಗೆ ನಮ್ಮೆಲ್ಲರ ಕಡೆಯಿಂದ ಮತ್ತೊಮ್ಮೆ ಅಡ್ವಾನ್ಸ್ ಹ್ಯಾಪಿಯೆಸ್ಟ್ ಬರ್ಡೇ. ಹೀಗೆ ಸದಾಕಾಲ ಆರೋಗ್ಯವಾಗಿ ಸಂತೋಷದಿಂದ ನಮ್ಮನ್ನು ಮತ್ತಷ್ಟು ಸುಮಧುರ ಗೀತೆಗಳೊಂದಿಗೆ ರಂಜಿಸ್ತಾ ಇರಲಿ, ಸಂಗೀತ ಲೋಕವನ್ನು ಮತ್ತಷ್ಟು ಸಮೃದ್ಧಗೊಳಿಸಲಿ ಅಂತ ಹಾರೈಸೋಣ. ಹೊತ್ತು ನಿಮ್ಮ ಜೊತೆ ಆಗಿತ್ತು ನಿಮ್ಮನೆ ಮಾತು ಆರ್ ಜೆ ಮಂಜುನಾಥ್.

ಶುಭ ಸಂಜೆ, ಸಮಯ 4:02 ನೀವು ಕೇಳ್ತಾ ಇದ್ರ ನಿಮ್ಮ ಮನೆ ಬಾಗಿಲ ಮಳೆ ಬೆಲ್ಲು ಕನ್ನಡ ಕಾಮನ ಬೆಲ್ಲು 101.3 FM ಸಖತ್ ಸಂಜೆಯಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಗುಲ್ಮೊಹರ್ನ ಶುರು ಮಾಡುವಂತಹ ಸಮಯ. ಗುಲ್ಮೊಹರ್ನಲ್ಲಿ ಈ ಒಂದು ವಿಚಾರದ ಬಗ್ಗೆ ಡಿಸ್ಕಸ್ ಮಾಡೋಣ. ಏನು ವಿಚಾರ ಅನ್ನೋದಾದ್ರೆ, ಈ ವಿಚಾರದ ಡಿಸ್ಕಷನ್ ಅಲ್ಲಿ ನೀವೆಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಲೇಬೇಕು. ಇಟ್ಸ್ ಅ ವೆರಿ ಈಸಿ ವಿಚಾರ, ನಾವು ಪ್ರತಿನಿತ್ಯವೂ ಕೂಡ ಬಳಸುವಂತಹ ಒಂದು ಎಂಥದ್ದು ಕೃತಕ ಬುದ್ಧಿಮತ್ತೆಯ ಕುರಿತಾದಂತಹ ವಿಚಾರ ಇದು. ಇವತ್ತು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಏನು, ಈ AI ಅನ್ನೋದು ನಮ್ಮ ಜೀವನವನ್ನ ಸುಲಭ ಮಾಡ್ತಾ ಇದೆಯಾ ಅಥವಾ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ. AI, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನಮ್ಮ ಜೀವನವನ್ನ ಸುಲಭ ಮಾಡ್ತಾ ಇದೆಯಾ ಅಥವಾ ನಮ್ಮನ್ನ ಸೋಮಾರಿ ಮಾಡ್ತಾ ಇದೆಯಾ? ಒಂದಷ್ಟು ಜನರಿಗೆ ಅದು ಸಹಾಯಕಾರಿ ಅನ್ನಿಸಬಹುದು, ಒಂದಷ್ಟು ಜನಕ್ಕೆ ಅದು ಹಾನಿಕಾರಕ ಅನ್ಸಬಹುದು. ಒಂದಷ್ಟು ಜನ ಸುಲಭ ಮಾಡ್ತಾ ಇದೆ ಅಂತಾರೆ, ಒಂದಷ್ಟು ಜನ ಸೋಮಾರಿ ಮಾಡ್ತಾ ಇದೆ ಅಂತ ಹೇಳ್ತಾರಾ? ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಹಂಚ್ಕೊಳ್ಳಿ. ವಾಟ್ಸ್ಆಪ್ ಸಂಖ್ಯೆ 9408091013 ಉತ್ತರಗಳನ್ನ ಕಳ್ಸ್ಕೊಡಿ. ಅಲ್ಲಿವರೆಗೊಂದು ಬ್ಯೂಟಿಫುಲ್ ಗೀತೆ ನಿಮಗಾಗಿ.

ಎಐ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ ಏನು ಅಂತ ನಾನು ಕೇಳಿದೆ. ಯಾರೆಲ್ಲ ಏನೇನು ಹೇಳ್ತಾರೆ ನೋಡೋಣ. ಸುಲಭದ ಜೊತೆಗೆ ಸೋಂಬೇರಿ ಮಾಡ್ತಾ ಇದೆ ಅಂತ ಮುದ್ದಪ್ಪ ವೀರ ನಾಗಪ್ಪ ಕಾಡತಿಪುರಿಂದ ಸಂದೇಶವನ್ನ ಕಳ್ಸಿಕೊಡಿದ್ದಾರೆ. ಸೋಮಾರಿ ಮಾತ್ರ ಅಲ್ಲ, ಸುಳ್ಳು ಸುದ್ದಿ ತಯಾರಿಸುವವರಿಗೆ ಅನುಕೂಲ ಮಾಡಿಕೊಡ್ತಾ ಇದೆ ಅಂತ ಹರೀಶ್ ಅವರು ಮಲ್ಲೇಶ್ವರದಿಂದ ಹೇಳ್ತಾ ಇದ್ರೆ. ನಮಸ್ಕಾರ, ನನ್ನ ಹೆಸರು ವೀರೇಶ್ ಅಗಸನಕಟ್ಟಿ, ಥುಳೆ ಹೊಳೆ ದಾವಣಗೆರೆಯಿಂದ. ಎಐ ಎಲ್ಲರನ್ನ ಸೋಂಬೇರಿ ಮಾಡ್ತಿದೆ ಸರ್, ಅತಿ ವೇಗ ಒಳ್ಳೇದು ಅಲ್ವಾ? ಎಐ ಫುಲ್ ಫಾಸ್ಟ್ ಆಗಿದೆ ಅಂತ ಇದಾರೆ. ನಿಮ್ಗೇನ್ ಅನ್ಸುತ್ತೆ, ಏ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ? ಏನ್ ಕಥೆ, ನಮ್ಮ ಕೆಲಸನ ಸುಲಭ ಮಾಡ್ತಾ ಇದೆಯಾ? ಸೊ ನಿಮ್ಗೆ ಸೋಂಬೇರಿ ಮಾಡ್ತಾ ಇದೆ ಅಂತ ಅನ್ಸಿದ್ರೆ ಯಾಕೆ ಸೋಂಬೇರಿ ಮಾಡ್ತಾ ಇದೆ ಅಂತ ಕಾರಣ ಕೊಟ್ಟು, ಸೋಂಬೇರಿ ಮಾಡ್ತೀರಾ ಅಂದ್ರೆ ಯಾಕೆ ಸೋಂಬೇರಿ ಮಾಡ್ತಾ ಇಲ್ಲ, ಸುಲಭ ಮಾಡ್ತಾ ಇದೆ ಅಂತ ಕಾರಣ ಕೊಟ್ಟು ಸಂದೇಶ ಕಳ್ಸ್ಕೊಡಿ. ಕರೆ ಮಾಡೋದಾದ್ರೆ ವಾಟ್ಸ್ಆಪ್ ಸಂಖ್ಯೆಯಲ್ಲಿ ಸಂದೇಶ ಕಳ್ಸ್ಕೊಡಿ 9480901013. ಕರೆ ಮಾಡ್ತೀನಿ ಅನ್ನೋದಾದ್ರೆ 0802228216 ಕರೆ ಮಾಡಿ. ಒಂದಷ್ಟು ಬ್ಯೂಟಿಫುಲ್ ಟ್ರ್ಯಾಕ್ಸ್ ನಿಮಗಾಗಿ ಕೇಳಿ, ಎಂಜಾಯ್ ಮಾಡಿ.

0: ಸವಿತಾ ಅವರು ಬೆಂಗಳೂರಿಂದ ಹೇಳ್ತಾ ಇದ್ರೆ ಎಐ ತುಂಬಾ ಸಹಾಯ ಮಾಡ್ತಾ ಇದೆ. ಬಿಕಾಸ್ ಈಗ ನಾವು ಒಂದಷ್ಟು ಆಪ್ಗಳನ್ನ ಬಳಸ್ತಾ ಇದೀವಿ, ಎಐ ಇರುವಂಥದ್ದೇ, ಆಫೀಸ್ ಮೇಲ್ಸ್ಗಳಾಗಿರಲಿ, ಏನೋ ಒಂದು ಮೆಸೇಜ್ ಡ್ರಾಫ್ಟ್ ಮಾಡೋದಾಗಿರಲಿ, ಅಂಥದ್ದಾಗಿರಲಿ, ಅಂಥದ್ದು ನಾವು ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದಂತಹ ಕೆಲಸಗಳನ್ನೇ ಇದು ತುಂಬ ಸಿಂಪಲ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರೆ. ಸ್ನೇಹಿತರು ಲೈನ್ಲಿದ್ದಾರೆ, ಮಾತಾಡ್ಸೋಣ, ಇವ್ರೇನು ಹೇಳ್ತಾರೆ ಕೇಳೋಣ. ನಮಸ್ಕಾರ.
1: ನಮಸ್ಕಾರ ಮಂಜುನಾಥ್ ಅವರೇ.
0: ನಮಸ್ಕಾರ. ಎಲ್ಲಿಂದ ಮಾತಾಡ್ತಾ ಇರೋದು?
1: ನಾನು ಸೋಮನಾಥ್ ಅಂತ ಹೇಳಿ, ಗುರುಸಿದ್ದಾಪುರ ಗ್ರಾಮ, ಜಗಳೂರು ತಾಲೂಕು, ದಾವಣಗೆರೆ ಜಿಲ್ಲೆಯಿಂದ.
0: ದಾವಣಗೆರೆಯಿಂದ ಹೇಳಿ
1: ಸರ್. ಇವತ್ತು ಪ್ರಚಲಿತ ವಿದ್ಯಾಮಾನಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಈ ಒಂದು ಟಾಪಿಕ್ ತಂದಿರೋದು ನೀವು ಒಳ್ಳೇದೇ ಆಗಿದೆ. ಎಐ ಎಲ್ಲಾ ಕಡೆ ನಾವು ಕೇಳ್ತಾ ಇದೀವಿ ಈಗ, ಎಐ ಎಐ ಅಂತೇಳಿ.
0: ಹೌದು.
1: ಹೌದು, ಇತ್ತೀಚಿಗಷ್ಟೇ ನಾನು ನಮ್ಮ ಚಿತ್ರದುರ್ಗ ರೇಡಿಯೋ ಸ್ಟೇಷನ್ ಕೇಳ್ತಾ ಇರುವಾಗ ಒಬ್ಬ ವೈದ್ಯರು ಮಾತಾಡ್ತಾ ಇದ್ರು, ಈ ರೋಬೋಟಿಕ್ ಇಂದ ಮಂಡಿ ಆಪರೇಷನ್ ಎಲ್ಲ ಮಾಡೋದು ಎಲ್ಲ ಬಂದಿದೆ ಅಂತ ಹೇಳಿ ಹೇಳ್ತಿದ್ರು. ಅದೇ ರೀತಿಯಾಗಿ ಈ ಎಐ ಎಂಬುದು ಎಲ್ಲಾ ರಂಗದಲ್ಲೂ ಕೆಲಸ ಮಾಡುತ್ತೆ ಅಂತ ನಾವು ಕೇಳ್ತಾ ಇದೀವಿ. ನನ್ನ ಕೋರಿಕೆ ಏನಂದ್ರೆ, ವಿಜ್ಞಾನಿಗಳಲ್ಲಿ ಈ ಒಂದು ತಂತ್ರಜ್ಞಾನವನ್ನ ವ್ಯವಸಾಯ ಕ್ಷೇತ್ರದಲ್ಲೂ ತನ್ನಿ
0: ತಂದ್ರೆ ಚೆನ್ನಾಗಿರುತ್ತೆ ಅನ್ನೋದು
1: ಚೆನ್ನಾಗಿರುತ್ತೆ ಅಭಿಪ್ರಾಯ.
0: ಹಾಗೆ ನಿಮ್ಮ ಕೆಲಸಗಳನ್ನ ಕೂಡ ಸುಲಭ ಮಾಡ್ಕೋಬಹುದು.
1: ಖಂಡಿತ ಸರ್, ಯಾಕಂದ್ರೆ ಈಗ ನಾವು ನೋಡ್ತಾ ಇದ್ದಾಗೆ ರೈತರುಗಳು ಈಗ ಹಸುಗಳನ್ನ ಎಮ್ಮೆಗಳನ್ನ ಕಟ್ಟಿ ಸಾಕಿ ಆ ಒಂದು ಅದರಿಂದ ಬರ್ತಿದ್ದಂತಹ ಗೊಬ್ಬರವನ್ನ ಜಮೀನಿಗೆ ಹಾಕಿ ಬೆಳೀತಾ ಇದ್ರು, ಆರೋಗ್ಯಕರವಾದ ಬೆಳೆ ಕೊಡ್ತಾ ಇತ್ತು ಭೂಮಿ. ಆದ್ರೆ ಇವತ್ತೇನಾಗಿದೆ, ಎಲ್ಲ ನಾವು ಕೆಮಿಕಲ್ ಫರ್ಟಿಲೈಸರ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಬೆಳೀತಾ ಇದೀವಿ, ಹಾಗಾಗಿ ಅದು ಆರೋಗ್ಯಕ್ಕೆ ದುಷ್ಪರಿಣಾಮ ಬೀರುತ್ತಿದೆ.
0: ಹೌದು,
1: ಹಂಗಾಗಿ ನನಗೆ ಆಕಳ ಮೇಯಿಸಲಿಕ್ಕೆ ಎಐ ನಲ್ಲಿ ಏನಾದ್ರು ತಂತ್ರಜ್ಞಾನದಲ್ಲಿ ಶ್ರೀಕೃಷ್ಣನ
0: ನಮ್ ವಿಜ್ಞಾನಿಗಳು ಇದ್ರ ಬಗ್ಗೆ ಯೋಚನೆ ಮಾಡ್ಬೇಕು.
1: ನನ್ನ ಆಕಳಗಳಿಗೆ ಒಬ್ಬ ಶ್ರೀಕೃಷ್ಣನ ಸೃಷ್ಟಿ ಮಾಡ್ಲಿಕ್ಕೆ ಆಗ್ತದ ಅಂತ ನಾನು ಭಿನ್ನ ಮಾಡ್ಕೋತೀನಿ.
0: ಓಕೆ, ಇದನ್ನೆಲ್ಲ ಬಿಟ್ಟು ನಿಮ್ಮ ಪ್ರಕಾರ ಎಐ ಇವಾಗ ಸಹಾಯ ಮಾಡ್ತಾ ಇದೆಯಾ, ಸೋಂಬೇರಿ ಮಾಡ್ತಾ ಇದೆಯಾ ನಮ್ಮನ್ನ?
1: ನಮ್ಮ ಭಾರತ ದೇಶದ ದೊಡ್ಡ ಜನಸಂಖ್ಯೆಗೆ ಎಐ ಅನ್ನುವುದು ಒಂದ್ ಸ್ವಲ್ಪ ಮಾರಕವಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಜೊತೆಗೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ, ಇದು ಒಂದ್ ಸ್ವಲ್ಪ ಸೋಂಬೇರಿಯನ್ನಾಗಿ ಮಾಡುತ್ತೆ. ಈಗ ಆಲ್ರೆಡಿ ಎಲ್ಲಾ ಮೆಷಿನರಿಗಳು ಬಂದು ರೈತರನ್ನ, ನನ್ನ ದಿನನಿತ್ಯದ ಬದುಕಲ್ಲಿ ನಾನು ನೋಡ್ತಿದ್ದ ಹಾಗೆ ರೈತರನ್ನ ಸೋಂಬೇರಿಯನ್ನಾಗಿ ಮಾಡಿದೆ. ರಾಗಿಯನ್ನ ನಾವು ಕುಡುಗೋಲಿನಿಂದ ಕುಯ್ತಾ ಇದ್ವಿ, ಈಗ ಅದಕ್ಕೆ
0: ಮೆಷಿನ್
1: ಬಂತು. ರಾಗಿ ಹುಲ್ಲನ್ನ ಜಮೀನಿಂದ ತರ್ಲಿಕ್ಕೆ ನಾವು ಬಂಡಿಯಲ್ಲಿ ಹೇರ್ಕೊಂಡ್ ಬರ್ತಿದ್ವಿ, ಈಗ ಅದು ಪೆಂಡಿ ಕಟ್ಟೋ ಮಿಷಿನ್ ಬಂತು, ಪೆಂಡಿ ಕಟ್ಟುತ್ತೆ ಅದು. ಹಾಗಾಗಿ ಈ ಒಂದು ವ್ಯವಸಾಯ ಕ್ಷೇತ್ರದಲ್ಲೂ ಕೂಡ ಮೆಷಿನರಿ ತುಂಬಾ ಅಳವಡಿಕೆ ಆಗಿದೆ. ಇನ್ನ ಈ ಅಳವಡಿಕೆ ಹೆಚ್ಚಾಗ್ತಾ ಹೋದಾಗೆಲ್ಲ ಮಾನವ ಸೋಂಬೇರಿ
0: ಆಗ್ತಾನೆ
1: ಅಭಿಪ್ರಾಯ.
0: ಓಕೆ, ನಿಮ್ಮ ಅಭಿಪ್ರಾಯಕ್ಕೆ ಧನ್ಯವಾದ, ಕರೆ ಮಾಡಿದಕ್ಕೆ ಧನ್ಯವಾದ. ಕಾರ್ಯಕ್ರಮ ಕೇಳ್ತಾ
1: ಶುಭ ಸಾಯಂಕಾಲ.
0: ಧನ್ಯವಾದ.

0: ಜಗಮಲಗುಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆ ಜೀವವ ತುಂಬಿದೆ
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ ಕನಸುಗಳ ಕಂಠರಿಸೋ ಮಧುರ ತಾಣ

0: ಹೃದಯದ ಹೆಜ್ಜೆಗೆ ಪ್ರೇಮದ ಗೆಜ್ಜೆ ಕಟ್ಟಿ ಒಲುಮೆ ಧಾರೆ ಹರಿಸುತ್ತಾ ನಿಮ್ಮ ಜೊತೆಯಾಗತ್ತೆ ಒಲವಿನ ಆಲಾಪ. ಪ್ರತಿದಿನ ರಾತ್ರಿ 7:45 ಒಲವಿನ ಆಲಾಪ, ಇದು ರಾಗಾನುರಾಗಗಳ ಸಲ್ಲಾಪ. ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3
1: ಆಕಾಶವಾಣಿ.
2: ಸ್ವಲ್ಪ ಗಮನಿಸಿ, ನಿಮ್ಮ ಅಗತ್ಯದ ಕೆಲಸಗಳ ನಡುವೆ ಇನ್ನೊಂದು ಮಹತ್ವದ ಕೆಲಸವನ್ನು ಮರೆಯಬೇಡಿ.
3: 2025-26 ಹಣಕಾಸು ವರ್ಷದ ಆದಾಯ ತೆರಿಗೆ ರಿಟರ್ನ್ ಅನ್ನು ITR 1 ಅಥವಾ ITR 2 ನಮೂನೆಯಲ್ಲಿ ಸಲ್ಲಿಸಬೇಕಾದ ತೆರಿಗೆದಾರರಿಗೆ ರಿಟರ್ನ್ ಸಲ್ಲಿಸುವ ಕೊನೆ ದಿನಾಂಕ 31 ಜುಲೈ 2026.
2: ರಿಟರ್ನ್ ಸಲ್ಲಿಸುವ ಮೊದಲು ನಿಮ್ಮ AIS ಮತ್ತು ಫಾರ್ಮ್ 26AS ಅನ್ನು ಎಚ್ಚರಿಕೆಯಿಂದ ಪರಿಶೀಲಿಸಿ. ಹಾಗೆಯೇ ನಿಮ್ಮ ವಿದೇಶಿ ಆದಾಯ ಅಥವಾ ವಿದೇಶಿ ಆಸ್ತಿಗಳಿದ್ದರೆ ಅವುಗಳ ಸರಿಯಾದ ಮತ್ತು ಸಂಪೂರ್ಣ ವಿವರಗಳನ್ನು ತಪ್ಪದೇ ನೀಡಿ.
3: ನಿಮ್ಮ ಆದಾಯ ತೆರಿಗೆ ರಿಟರ್ನ್ ನಲ್ಲಿ ಸರಿಯಾದ ಮತ್ತು ನಿಖರವಾದ ಮಾಹಿತಿ ತುಂಬಿ, ಇದು ಶೀಘ್ರ ಮರುಪಾವತಿ ದೊರಕಲು ಸಹಾಯಕ. ಸರಿಯಾದ ರಿಟರ್ನ್, ಶೀಘ್ರ ರಿಫಂಡ್.
2: ಪ್ರತಿಯೊಬ್ಬ ಆದಾಯ ತೆರಿಗೆದಾರ ಒಬ್ಬ ರಾಷ್ಟ್ರ ನಿರ್ಮಾತೃ. ಆದಾಯ ತೆರಿಗೆ ಇಲಾಖೆ, ಭಾರತ ಸರ್ಕಾರ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ನಮಸ್ಕಾರ
5: ಸರ್. ನಮಸ್ಕಾರ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇರೋದು?
5: ಸರ್, ಹೊಸಪೇಟೆಯಿಂದ, ವಿಜಯನಗರ ಡಿಸ್ಟ್ರಿಕ್ಟ್, ರಾಜೇಶ್ವರಿ ಕೊಟ್ರೇಶ್ ಅಂತ ಮಾತಾಡೋದು. ಸರ್,
0: ರಾಜೇಶ್ವರಿ ಅವರು ಏನ್ ಮಾಡ್ಕೊಂಡಿರ್ತಾವೋ?
5: ಸರ್, ನಾ ಪ್ರೈವೇಟ್ ಸ್ಕೂಲಲ್ಲಿ ಕ್ಲರ್ಕ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸರ್.
0: ಓಕೆ, ಇವತ್ತಿನ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಎಐ ನಮ್ಮನ್ನ ನಮಗೆ ಸಹಾಯ ಮಾಡ್ತಾ ಇದೆಯಾ ಅಥವಾ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ?
5: ಸರ್, 50-50 ಸರ್.
0: ಯಾಕೆ 50-50 ಅನಿಸಿಕೆ?
5: ಸರ್, ಅದೇ ನಾವು ಕೆಲವೊಂದು ಟೆಕ್ನಾಲಜಿನ ಕಲಿತಾ ಇದ್ದೇವೆ ಸರ್.
0: ಹೌದು ಹೌದು,
5: ಅದೇ ರೀತಿ ನಾವು ಸೋಂಬೇರಿಗಳು ಆಗ್ತಾ ಇದ್ವಿ. ಅವಾಗೆಲ್ಲ ನಾವು ಒಂದು ಶಬ್ದ ಇಂಗ್ಲಿಷ್ ಪದದ ಅರ್ಥ ತಿಳ್ಕೊಬೇಕಂದ್ರೆ ಡಿಕ್ಷನರಿ
0: ತೆಗೆದು, ಹೌದು, ಅದು ಪೇಜ್ ನಂಬರ್ ಹುಡುಕಿ ಎಂ ಅಲ್ಲಿ.
5: ಪಾಕೆಟ್ ಡಿಕ್ಷನರಿ ಇದೆ ಸರ್ ನನ್ನ ಬ್ಯಾಗ್ ನಲ್ಲಿ, ಯಾವಾಗ್ಲೂ ಪಾಕೆಟ್ ಡಿಕ್ಷನರಿ ಇರ್ತದೆ. ಆದ್ರೆ ಈಗ ನಾವು ಗೂಗಲ್ ಹೋಗ್ತಾ ಇದ್ದೇವೆ ಸರ್. ಟೆಕ್ನಾಲಜಿ ಹೆಚ್ಚಾದಂಗ್ ನಾವು ಸೋಂಬೇರಿಗಳಾಗ್ತೇವೆ. ಅಂದ್ರೆ ಟೆಕ್ನಾಲಜಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಸುಳ್ಳು ಬಾಳೆ ಸುಳ್ಳು ಕೊಡ್ತಾ ಇದೆ ಸರ್.
0: ಹೌದು ಹೌದು ಹೌದು,
5: ಇದರಿಂದ ನಾವು ಅದೇ ಎಲ್ಲಾ ವಿಭಾಗದಲ್ಲಿ ನಾವು ಸೋಂಬೇರಿಗಳಾಗ್ತಿದ್ದೆ. ಮ್ಯಾನ್ ಮೇಕಿಂಗ್ ಪವರ್ ಹೋಗ್ತಾ ಇದೆ, ಮ್ಯಾನ್ ಎಲ್ಲ ಮೆಕ್ಯಾನಿಸಮ್. ಒಂದ್ ರೀತಿಯಿಂದ ಒಳ್ಳೇದ್ ಸರ್, ಒಂದ್ ರೀತಿಯಿಂದ ಕೆಟ್ಟದಂತಲ್ಲ. ಅದೇ ಸೋಂಬೇರಿಗಳಾಗಕ್ಕೆ ಪ್ರಚೋದನೆ
0: ಕೊಡುತ್ತಾ ಇದೆ. ಓಕೆ, ನಮ್ ಥಿಂಕಿಂಗ್ ಕೆಪಾಸಿಟಿನ ಕಿತ್ಕೋತಾ ಇದೆ ಅಲ್ವಾ?
5: ಹೌದೌದು ಸರ್, ಅದೇ ವಿಚಾರ ಮಾಡಕ್ ಅವಕಾಶನೇ ಕೊಡ್ತಾ ಇಲ್ಲ, ಎಲ್ಲ ರೆಡಿಮೇಡ್ ಸಿಕ್ ಬಿಡ್ತಾ ಇದೆ ಅಲ್ಲ ಸರ್. ಯಾರು ಕಷ್ಟ ಪಡಲ್ಲ, ಸುಲಭವಾಗಿ ಸಿಕ್ಬಿಡುತ್ತಲ್ಲ, ಯೂಸ್ ಮಾಡ್ಕೊಂಡ್ಬಿಡ್ತಾರೆ, ಎಲ್ಲ ಹ್ಯಾಂಡಲ್ ಸಿಸ್ಟಮ್ ಇರ್ತೈತಿ. ಇವನ್ ನಾನು ಮಾಡ್ತೀನಿ
0: ಸರ್. ಥ್ಯಾಂಕ್ ಯು ಸೋ ಮಚ್, ಹೀಗೆ ಕಾರ್ಯಕ್ರಮ ಕೇಳ್ತಾ ಇರಿ, ಕರೆ ಮಾಡೋದಕ್ಕೆ ಧನ್ಯವಾದ.
5: ಧನ್ಯವಾದ ಸರ್.
0: ಧನ್ಯವಾದ.
6: ಯೇ ಕ್ಯಾ ಲಿಫ್ಟ್ ಬೀಚ್ ಮೇ ಕ್ಯೂ ರೋಕ್ ದೇ?
7: ತುಮ್ಹಾರಾ ಸಾಥ್ ಜ್ಯಾದಾ ಜ್ಯಾದಾ ಬಹುತ್ ಜ್ಯಾದಾ ದೇರ್ ರಹನೆ ಕೆ ಲಿಯೇ.
6: ಓ ಮೈ ಗಾಡ್, ಮೇರಿ ತೋ ಹಿಂದಿ ಕವಿತಾ ಕಿ ಕ್ಲಾಸ್ ಹೈ.
7: ಹಿಂದಿ ಕವಿತಾ ಹೈ ನಾ?
6: ಹಾಂ.
7: ವೋ ಮೈ ತುಮ್ಕೋ ಟೀಚ್ ಕರ್ತಾ ಹೂಂ.
6: ತುಮ್ ಔರ್ ಹಿಂದಿ ಕವಿತಾ?
7: ತುಮ್ ಸಮಜ್ತಾ ಮೈ ಹಿಂದಿ ಕವಿತಾ ನಹೀ ಜಾನ್ತಾ. ಮೇರೇ ಜೀವನ್ ಸಾಥಿ ಪ್ಯಾರ್ ಕಿಯೇ ಜಾ, ಜವಾನಿ ದಿವಾನಿ ಖೂಬ್ಸೂರತ್ ಜಿದ್ದಿ ಪಡೋಸನ್ ಸತ್ಯಂ ಶಿವಂ ಸುಂದರಂ ಬೆನ್ಹರ್.

ಏನಿಂದ ಒಳ್ಳೆಯದಿದೆ ಹಾಗೆ ನಾವು ಬಳಕೆ ಮಾಡೋ ವಿಧಾನ ಕೂಡ ಒಳಿತು ಕೆಡುಕುಗಳ ಪರಿಣಾಮ ಅರ್ಥ ಆಗುತ್ತೆ. ಒಟ್ಟಿನಲ್ಲಿ ಜಾಣತನದ ಸೋಮಾರಿ ದಡ್ಡತನದ ಜಾಣನನ್ನಾಗಿ ಮಾಡ್ತಾ ಇದೆ ಅಂತ ಸತೀಶ್ ಗೌಡ್ರು ಕಡುವಿನ ಹೊಸಹಳ್ಳಿ ಹಾಸನದಿಂದ ಸಂದೇಶವನ್ನು ಕಳಿಸ್ಕೊಡ್ತಾರೆ. ಕಾರ್ಯಕ್ರಮ ಚೆನ್ನಾಗಿದೆ. ಏನಿಂದ ಒಳ್ಳೆಯದು ಇದೆ ಹಾಗೆ ಕೆಟ್ಟದ್ದು ಇದೆ ನಾವು ಹೇಗೆ ಯೂಸ್ ಮಾಡ್ತೀವೋ ಅದ್ರ ಮೇಲೆ ಸರ್ ಎಲ್ಲನೂ ಅಂತ ತೀರ್ಥೇಶ್ ಅವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಫ್ರಾಂಕ್ ಆಗಿ ಹೇಳಬೇಕು ಅಂದ್ರೆ ಎಐ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆ ಅಂತ ವೀಡಾ ಕರಿಯಪ್ಪ ಕಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸ್ಕೊಡಿದ್ದಾರೆ. ಮಂಡಿಕಲ್ನಿಂದ ಕೃಪಾ ಅವರು ನಮಸ್ಕಾರ ಸರ್, ಎಐ ನಮ್ಮನ್ನ ಸೋಮಾರಿಯನ್ನಾಗಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ನಿಮ್ಗೆ ಏನಿಸುತ್ತೆ ಹಂಚಿಕೊಳ್ಳಿ ವಾಟ್ಸ್ಆಪ್ ಸಂಖ್ಯೆ 9480809013.

ಸಮಯ ಆಗ್ತಾ ಇದೆ. 4:50 ಇದು ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು 101.3 ಎಫ್ಎಂ. ಏ ನಮ್ಮನ್ನ ಸೋಂಬೇರಿ ಮಾಡ್ತಾ ಇದೆಯಾ ಅಥವಾ ಸೋಮಾರಿ ಮಾಡ್ತಾ ಇದೆಯಾ ಅಥವಾ ನಮ್ಗೆ ಸಹಾಯ ಮಾಡ್ತಾ ಇದೆ, ಎಲ್ಲ ಕೂಡ ನಮ್ಮ ಮೇಲೆ ಇದೆ. ನಾವು ಹೇಗೆ ಬಳಸ್ತೀವಿ ಹಾಗೆ ಅದ್ರ ಮೇಲೆ ಎಲ್ಲ ನಿರ್ಧಾರ ಆಗುತ್ತೆ. ಇಷ್ಟು ಹೇಳ್ತಾ ಈಗ ನಾನು ಟಾಡಾ ಬಾಯ್ ಬಾಯ್ ಹೇಳುವಂತಹ ಹೊತ್ತು. ಮತ್ತೆ ಸಿಗೋಣ. ಮತ್ತೆ ಸಿಗೋರ್ಗೆ ಏನ್ ಮಾಡ್ಬೇಕು, ನೀವನ್ನ ಮಿಸ್ ಮಾಡ್ಕೋಬೇಕು. ಮಿಸ್ ಮಾಡ್ಕೋತೀರಲ್ವಾ? ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥು. ಕೊಡುವುದೇನು ಕೊಂಬುದೇನು ಒಲವು ಸ್ನೇಹ ಪ್ರೀತಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಆತ್ಮೀಯ ಕೇಳುಗರಿಗೆ ಶ್ರೀದೇವಿಯ ಶುಭ ಸಂಜೆಯ ನಮಸ್ಕಾರಗಳು. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳ ಮೇಲೆ ನಮ್ಮ ನಿಲಯದ ಸಂಜೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಸಮಯ 5 ಗಂಟೆ. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳ ಮೇಲೆ ಕೇಳಿ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಮುಂಗಾರು ಮಳೆ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್. ಯೋಗರಾಜ್ ಭಟ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಮನೋಮೂರ್ತಿ.

ಮುಂದಿನ ಗೀತೆಯನ್ನು ಕೇಳಿ. ಮಾಸ್ತಿ ಗುಡಿ ಚಿತ್ರದಿಂದ ಗಾಯಕರು ಶ್ರೇಯಾ ಘೋಷಾಲ್, ಕವಿರಾಜ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಸಾಧು ಕೋಕಿಲಾ.

ವಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯದಲ್ಲಿ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ ಕೇಳಿ ಕುರುಕ್ಷೇತ್ರ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್.

ಎಣ್ಣೆ ಹೊಡೆದ್ರೆ, ತೂರಾಟ ಪ್ರೀತಿಲ್ ಬಿದ್ದರೆ, ಹಾರಾಟ ಯಾ ಮರದ್ರೆ.

ಹರಿಚರಣ್ ಅವರ ಧ್ವನಿಯಲ್ಲಿ ಗೂಗ್ಲಿ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಕವಿರಾಜ್ ಅವರ ಸಾಹಿತ್ಯದಲ್ಲಿ, ಜೋಶುವಾ ಶ್ರೀಧರ್ ಅವರ ಸಂಗೀತದಲ್ಲಿ. ಮುಂದಿನ ಗೀತೆಯನ್ನು ಕೇಳಿ. ಅಯೋಗ್ಯ ಚಿತ್ರದಿಂದ ಗಾಯಕರು ವಿಜಯ್ ಪ್ರಕಾಶ್ ಹಾಗೂ ಪಲ್ಲಕ್ ಮುಚ್ಚಳ್. ಚೇತನ್ ಕುಮಾರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಅರ್ಜುನ್ ಜನ್ಯ.

0: ಇದುವರೆಗೂ ಚಿತ್ರಗೀತೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 5:30 ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕಾರ್ಯಕ್ರಮ ಯುವವಾಣಿ. ಕೇಳಿ ವಾಣಿಜ್ಯ ಪ್ರಕಟಣೆಗಳನ್ನು.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಏನು ರಂಗ, ಕೈಗೆ ಬ್ಯಾಂಡೇಜು
3: ಬಿದ್ಬಿಟ್ಟಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
1: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ನೀವು ಖಾಸಗಿ ವಾಹನ ಚಾಲಕರ

0: ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ ಶಿಬಿರಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. ಹಾಗಾದರೆ ಮೊದಲಿಗೆ ಕೇಳಿ ಪ್ರಾರ್ಥನಾ ಗೀತೆ ಅರ್ಪಿತಾರವರಿಂದ.
1: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.

0: ಅರ್ಪಿತಾರವರಿಂದ ಪ್ರಾರ್ಥನಾ ಗೀತೆಯನ್ನು ಕೇಳಿದ್ದೀರಿ. ಇದೀಗ ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಲು ಬರುತ್ತಿದ್ದಾರೆ ಕುಮಾರಿ ದೀಪಾ ಶಿಂದೆಯವರು.
1: ರಾಷ್ಟ್ರೀಯ ಸೇವಾ ಯೋಜನೆ ಎಂಬುದು ಯುವಕೋದ್ಯಮ ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿರುವ ಭಾರತ ಸರ್ಕಾರದ ಸಮಾಜಮುಖಿ ಕಾರ್ಯಕ್ರಮವಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆ ಎಂಬುದು ಯುವಕೋದ್ಯಮ ಮತ್ತು ಕ್ರೀಡಾ ಸಚಿವಾಲಯದ ಅಧೀನದಲ್ಲಿರುವ ಭಾರತ ಸರ್ಕಾರದ ಸಮಾಜಮುಖಿ ಕಾರ್ಯಕ್ರಮವಾಗಿದೆ. ಇದರ ಇತಿಹಾಸ ಆರಂಭವಾಗಿದ್ದು 1969 ಅಕ್ಟೋಬರ್ 2 ಗಾಂಧೀಜಿಯವರ ಜನ್ಮ ಶತಮಾನೋತ್ಸವದ ಸಂದರ್ಭದಲ್ಲಿ. ಈ ಯೋಜನೆಯ ಮುಖ್ಯ ಉದ್ದೇಶವು ವಿದ್ಯಾರ್ಥಿಗಳ ವ್ಯಕ್ತಿತ್ವವನ್ನು ಸಮುದಾಯ ಸೇವೆಯ ಮೂಲಕ ಅಭಿವೃದ್ಧಿಪಡಿಸುವುದಾಗಿದೆ. ರಾಷ್ಟ್ರೀಯ ಸೇವಾ ಯೋಜನೆಯ ಘೋಷವಾಕ್ಯವೇ ನಾನು ಅಲ್ಲ ನೀವು ಎಂಬುದಾಗಿದೆ. ಇದು ಸ್ವಯಂ ಸೇವೆಯ ಮಹತ್ವವನ್ನು ಮತ್ತು ಯುವಶಕ್ತಿಯಲ್ಲಿ ಹುರಿದುಂಬಿಸುವುದಾಗಿದೆ. ಈ ಘೋಷವಾಕ್ಯವು ರಾಷ್ಟ್ರೀಯ ಸೇವಾ ಯೋಜನೆಯ ಸ್ವಯಂ ಸೇವಕರಿಗೆ ಸಮುದಾಯ ಸಮಸ್ಯೆಗಳನ್ನು ಮತ್ತು ಜನರ ಕಷ್ಟಗಳನ್ನು ಅರಿತು ಜನರೊಂದಿಗೆ ಜನರಿಗಾಗಿ ಕೆಲಸ ಮಾಡಲು ಪ್ರೋತ್ಸಾಹಿಸುತ್ತದೆ. ವಿದ್ಯಾರ್ಥಿಗಳು ರಾಷ್ಟ್ರೀಯ ಸೇವಾ ಯೋಜನೆಯ ಹಲವಾರು ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ. ಅದರಲ್ಲಿ ಸ್ವಚ್ಛತೆಯ ಅಭಿಯಾನಗಳು, ವೃಕ್ಷಾರೋಹಣ, ರಕ್ತದಾನ ಶಿಬಿರಗಳು, ಆರೋಗ್ಯ ಮತ್ತು ಶಿಕ್ಷಣದ ಅರಿವು ಅಭಿಯಾನಗಳು ಮತ್ತು ಗ್ರಾಮಗಳಲ್ಲಿ ವಿಶೇಷ ಶಿಬಿರಗಳು ಮತ್ತು ಇನ್ನೂ ಇತರೆ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುತ್ತಾರೆ. ಈ ಎಲ್ಲ ಚಟುವಟಿಕೆಗಳಿಂದ ವಿದ್ಯಾರ್ಥಿಗಳು ತಮ್ಮ ಶಿಸ್ತಿನ ಪ್ರಜ್ಞೆ, ನಾಯಕತ್ವ ಗುಣ ಮತ್ತು ಸಹಕಾರ ಭಾವನೆ ಮತ್ತು ಸಮಾಜದತ್ತ ಒಲವನ್ನು ಬೆಳೆಸಿಕೊಂಡು ಭಾರತದ ಒಳ್ಳೆಯ ನಾಗರಿಕರಾಗಲು ಸಿದ್ಧರಾಗುತ್ತಾರೆ. ಎನ್ಎಸ್ಎಸ್ ಸೇವೆಯ ಮೂಲಕ ವಿದ್ಯಾರ್ಥಿಯ ಸಮಾಜಕ್ಕೆ ಕೊಡುಗೆ ನೀಡುವುದಷ್ಟೇ ಅಲ್ಲದೆ ತಮ್ಮ ವ್ಯಕ್ತಿತ್ವವನ್ನು ಸಹ ರೂಪಿಸಿಕೊಂಡು ತಮ್ಮ ಜೀವನಕ್ಕೆ ಆದರ್ಶ ವ್ಯಕ್ತಿಗಳಾಗಿ ರೂಪುಗೊಳ್ಳುತ್ತಾರೆ. ಎನ್ಎಸ್ಎಸ್ ನಮಗೆ ಇತರಿಗಾಗಿ ಬದುಕುವುದು ಎಂಬ ನಿಜವಾದ ಮುಖ್ಯವನ್ನು ಕಲಿಸಿಕೊಡುತ್ತದೆ. ಯುವ ಜನತೆಗೆ ಮತ್ತು ಮುಂದಿನ ಪೀಳಿಗೆಗೆ ಎನ್ಎಸ್ಎಸ್ ಒಂದು ಸದೃಢ ಜೀವನದತ್ತ ಕರೆದೊಯ್ಯುವ ಒಳ್ಳೆಯ ವೇದಿಕೆಯಾಗಿದೆ. ಎನಿತು ಜನ್ಮಗಳಿಗೆ ನಾನು ಎನಿತ ಋಣಿಯೋ ಹಾಗೆ ನುಡಿದರೆ ಈ ಜನ್ಮ ಎಂಬುದು ಒಂದು ಋಣದ ಗಣಿಯೋ ಎಂಬ ಸುಧಾಮೂರ್ತಿಯವರ ಈ ಮಾತಿನಂತೆ ನನ್ನ ಈ ಮಾತುಕತೆಗೆ ವಿರಾಮವನ್ನು ನೀಡುತ್ತಿದ್ದೇನೆ.
0: ರಾಷ್ಟ್ರೀಯ ಸೇವಾ ಯೋಜನೆಯ ಕಾರ್ಯಕ್ರಮದ ಕುರಿತು ಒಂದೆರಡು ಮಾತುಗಳನ್ನಾಡಿದಂತಹ ದೀಪಾ ಶಿಂದೆಯವರಿಗೆ ಧನ್ಯವಾದಗಳು. ಇದೀಗ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಆನಂದಮ್ಮಿ ಮತ್ತು ಸಂಗಡಿಗರು.
2: ರಾಷ್ಟ್ರೀಯ ಸೇವಾ ಯೋಜನೆ ಮಾಡಿ ಹರು ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ.

0: ಬನ್ನಿ. ಭಾವೈಕ್ಯತೆ ಗೀತೆಯನ್ನು ಆಡಿದಂತಹ ಎನ್ಎಸ್ಎಸ್ ಶಿಬಿರಾರ್ಥಿಗಳಿಗೆ ಧನ್ಯವಾದಗಳು. ಇದೀಗ ಭಾರತದ ಮೇಲೆ ಪಾಶ್ಚಾತ್ಯ ಸಂಸ್ಕೃತಿಯ ಪರಿಣಾಮಗಳ ಬಗ್ಗೆ ವಿವರವಾಗಿ ತಿಳಿಸಲು ಬರುತ್ತಿದ್ದಾರೆ ಹೇಮಾದ್ರಿ ಅವರು.
1: ಪಾಶ್ಚಿಮಾತ್ಯ ಸಂಸ್ಕೃತಿಯ ಪ್ರಭಾವ ಭಾರತದ ನಾಗರಿಕರ ಮೇಲೆ ತುಂಬಾ ಅಗಾಢವಾಗಿ ಬೀರುತ್ತಿದೆ. ಈಗ ಈ ವಿಷಯಕ್ಕೆ ಬರುವ ಮೊದಲು ನಾವು ಏನನ್ನು ಒಂದೆರಡು ಚರ್ಚೆಗಳನ್ನು ಮಾಡಬೇಕೆಂದರೆ, ನಮ್ಮ ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡುತ್ತಿರುವ ಹಾಗೆ ಕೆಲವು ಜನರು ತಮ್ಮ ತಾಯಿ ತಂದೆಗಳನ್ನು ರೋಡ್ನಲ್ಲಿ ಬಿಟ್ಟು ಹೋಗ್ತಿರುವುದು, ಹಾಗೂ ಕೆಲವರು ಮದುವೆ ಆದವರು ಹೆಂಡತಿಯಂದಿರು ಗಂಡಂದಿರನ್ನು ಸಾಯಿಸ್ತಿರುವುದು, ಗಂಡಂದಿರು ಹೆಂಡತಿಯರನ್ನು ಸಾಯಿಸ್ತಿರುವುದು, ಈ ತರ ತುಂಬಾ ವಿಷಯಗಳು ನಮ್ಗೆ ಕೇಳ್ತಾ ಬರ್ತಾ ಇದೆ. ಇದಕ್ಕೆಲ್ಲ ನಾವು ಏನು ರೀಸನ್ ಅಂತ ಹುಡ್ಕೊಂತ ಹೋದ್ರೆ ನಮ್ಗೆ ಗೊತ್ತಾಗೋದು ಮೇನ್ ರೀಸನ್, ನಮ್ಮ ಸಂಸ್ಕೃತಿ ಏನಿದೆ, ಭಾರತದ ಸಂಸ್ಕೃತಿ, ಅದು ತುಂಬಾ ಹಾಳಾಗ್ತಾ ಇದೆ. ನಮ್ಮ ಭಾರತದ ಸಂಸ್ಕೃತಿ ಮೇಲೆ ಪಾಶ್ಚಾತ್ಯರ ಸಂಸ್ಕೃತಿ ಏನಿದೆ ಅದು ತುಂಬಾ ಅಗಾಢವಾಗಿ ಪರಿಣಾಮ ಬೀರ್ತಾ ಇದೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ಸ್ ಅಂದ್ರೆ, ನಾವು ಈಗ ರೀಸೆಂಟ್ ಆಗಿ ತಗೊಂಡ್ರೆ, ನಾವೀಗ ಈ ನಡುವೆ ತುಂಬಾ ಡೇಸ್ ಅಂತ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಫಾದರ್ಸ್ ಡೇ ಇರ್ಬೋದು, ಬ್ರದರ್ಸ್ ಡೇ ಇರ್ಬೋದು, ಮದರ್ಸ್ ಡೇ, ವ್ಯಾಲೆಂಟೈನ್ಸ್ ಡೇ, ಈ ತರ ತುಂಬಾ ಡೇಸ್ ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ಅದೇ ನಾವು ಒಂದು 20-30 ಇಯರ್ಸ್ ಹಿಂದೆ ಹೋದ್ರೆ ಈ ತರ ಯಾವ ಡೇಸ್ ನಾವು ಕಾಣ್ತಾ ಇರಲಿಲ್ಲ. ನಾವ್ ಇಲ್ಲಿ ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನಿದೆ ಅಂದ್ರೆ, ಈ ಡೇಸ್ ಅಂತೆಲ್ಲ ಏನ್ ಬರ್ತಾ ಇದೆ ನಮ್ಗೆ, ಇದೆಲ್ಲ ಆಕ್ಚುಲಿ ನಮ್ ಸಂಸ್ಕೃತಿಲಿ ಇಲ್ಲ, ನಮ್ಮ ವ್ಯವಸ್ಥೆಲಿ ಇಲ್ಲ. ಇದು ಬರ್ತಾ ಇರೋದು ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಇಂದ. ನಾವು ಈಗ ನೋಡಬಹುದು ವ್ಯಾಲೆಂಟೈನ್ಸ್ ಡೇ ಚಾಕ್ಲೇಟ್ಸ್ ಕೊಡ್ಬೇಕಂತ ಸ್ಪ್ರೆಡ್ ಮಾಡ್ತಾರೆ, ಇನ್ನೊಂದು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಿ ಆಂಟಿ ವ್ಯಾಲೆಂಟೈನ್ಸ್ ಡೇ ಅಂತ ಮಾಡ್ತಾರೆ, ಈ ತರ ತುಂಬಾ ನೋಡಿದಿವಿ ನಾವು. ಬಟ್ ನಾವು ತಿಳ್ಕೊಬೇಕಾಗಿರೋದು ಏನಾಗಿದೆ ಅಂದ್ರೆ, ಸೊ ಇಲ್ಲಿ ಏನೇ ಆದ್ರೂ ಯಾವ ಚಾಕ್ಲೇಟ್ಸ್ ಎಲ್ಲಾದ್ರೂ ಪ್ರಾಫಿಟ್ ಆಗೋದು ಬಂದ್ಬಿಟ್ಟು ಒಂದೇ ಕಂಪ್ನಿಗೆ. ಸೊ ಈ ತರ ಬಿಸ್ನೆಸ್ ಮೈಂಡ್ ಸೆಟ್ ಇಂದ ನಮ್ಗೆ ಆ ಡೇ ಈಡ್ ಅಂತ ತುಂಬಾ ಡೇಸ್ ತರ್ತಾ ಇದಾರೆ. ಈ ಡೇಗಳ ಸೆಲೆಬ್ರೇಷನ್ ಹುಚ್ಚನ್ನ ನಾವು ಜಾಸ್ತಿ ಮಾಡ್ಕೊಂಡು ನಮ್ಮ ನಿಜವಾದ ಸಂಸ್ಕೃತಿನ ಮರಿತಾ ಹೋಗ್ತಾ ಇದೀವಿ. ಏನೋ ರೀಸೆಂಟ್ ಆಗಿ ಬ್ರದರ್ಸ್ ಡೇ, ಸಿಸ್ಟರ್ಸ್ ಡೇ ಅಂತೆಲ್ಲ ಮಾಡ್ತಾ ಇದೀವಿ. ಬಟ್ ಆ ಸಂಸ್ಕೃತಿನ ಒಂದು ಅಣ್ಣ ತಂಗಿ ಇಲ್ಲ ಅಕ್ಕ ತಮ್ಮನ ಬಾಂಧವ್ಯನ ಬೆಸೆಯಕ್ಕೆ ಅಂತ ನಮ್ಮ ಸಂಸ್ಕೃತಿಲಿ ನಮ್ಗೆ ಆಲ್ರೆಡಿ ಹಬ್ಬಗಳಿದಾವೆ. ನಾವು ರಕ್ಷಾಬಂಧನ ಸೆಲೆಬ್ರೇಟ್ ಮಾಡ್ತೀವಿ, ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಮಾಡಕ್ಕೆ ಅಂತಾನೆ ದುರ್ಗಾಷ್ಟಮಿ ಅಂತೆಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ. ನಾವು ಇದನ್ನೆಲ್ಲ ಬಿಟ್ಟು ಪಾಶ್ಚಾತ್ಯರ ಏನ್ ಸಂಸ್ಕೃತಿ ಇದೆ ಅದ್ರ ಕಡೆ ಡೈವರ್ಟ್ ಆಗ್ತಾ ಇದೀವಿ. ಹೀಗೆ ಇನ್ನ ಒಂದು ಕೆಲವು ವಿಷಯ, ಇನ್ನು ಪಾಶ್ಚಾತ್ಯರ ಅವರ ಊಟದ ವ್ಯವಸ್ಥೆ ನಮ್ಮ ಊಟದ ವ್ಯವಸ್ಥೆ ಹೇಗೆ ಹಾಳು ಮಾಡ್ತಾ ಇದೆ ಅಂತ ಯೋಚನೆ ಮಾಡೋದಾದ್ರೆ, ನಾವು ಈ ನಡುವೆ ತುಂಬಾ ಪಿಜ್ಜಾ, ಬರ್ಗರ್ ಈ ತರ ಐಟಮ್ಸ್ಗೆ ನಾವು ತುಂಬಾ ಡೈವರ್ಟ್ ಆಗ್ತಾ ಇದೀವಿ. ಬಟ್ ನಾವು ಏನ್ ಇಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋ ಮೇನ್ ಕಾನ್ಸೆಪ್ಟ್ ಏನಿದೆ ಅಂದ್ರೆ, ಪಾಶ್ಚಾತ್ಯರು ಅಂದ್ರೆ ಅಮೆರಿಕ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಅವರು ನಮ್ಮ ಆಹಾರ ಪದ್ಧತಿನ ಅವ್ರದ್ ಮಾಡ್ಕೊಳ್ಳೋಕೆ ತುಂಬಾ ಪ್ರಯತ್ನ ಪಡ್ತಾ ಇದಾರೆ. ಇದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, 1997 ಅಲ್ಲಿ ನಮ್ಮ ಏನ್ ಬಾಸುಮತಿ ಅಕ್ಕಿ ಇದೆ, ಭಾರತದ ಬಾಸುಮತಿ ಅಕ್ಕಿನ ಪಾಶ್ಚಾತ್ಯರು ಅಮೆರಿಕ ಕಂಟ್ರಿ ಅವ್ರ ಬಾಸುಮತಿ ಅಕ್ಕಿ ಅಂತ ಪೇಟೆಂಟ್ ಮಾಡಿಸ್ಕೊಂಡಿರ್ತಾರೆ ಅದನ್ನ. ಆ ಪೇಟೆಂಟ್ ನ 2000 ಅಲ್ಲಿ ಮತ್ತೆ ನಾವು ಇಂಡಿಯನ್ಸ್ ಫೈಟ್ ಮಾಡಿ ಕ್ಯಾನ್ಸಲ್ ಮಾಡಿಸಬೇಕಾಯ್ತು. ಇದೇ ತರ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ, ನಮ್ಗೆ ಈ ನಡುವೆ ಮನೇಲಿ ಏನಾದ್ರು ಚಿಕ್ಕ ಮಕ್ಳು ಬಿದ್ದು ಗಾಯ ಆಗ್ಬಂತಂದ್ರೆ ಮಕ್ಳಿಗೆ ನಮ್ಮ ಮನೇಲಿ ಅಮ್ಮದಿರ ಅರ್ಶನ ಹಚ್ಚೋದು ಕಾಮನ್ ಆಗಿದೆ. ಆದ್ರೆ ಅದೇ ಅರ್ಶನ 1995 ಅಲ್ಲಿ ಅಮೆರಿಕದವರು ಮತ್ತೆ ಅವ್ರ ಮೆಡಿಸಿನ್ ಅಂತ ಟೆಂಡರ್ ಮಾಡ್ಕೊಂಡಿದ್ರು, ಐ ಮೀನ್ ಪೇಟೆಂಟ್ ಮಾಡಿಸ್ಕೊಂಡಿದ್ರು. ಈ ತರ ಅವ್ರ ನಮ್ಮ ಆಹಾರ ಪದ್ಧತಿನ ನಮ್ಮ ಸಂಸ್ಕೃತಿನ ನಮ್ಮ ಮೆಡಿಸಿನ್ಸ್ ನ ಕಾಪಿ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ, ಅವ್ರ ಆಹಾರ ಪದ್ಧತಿ ಅವರ ಸಂಸ್ಕೃತಿನ ಕಾಪಿ ಮಾಡಕ್ ಹೋಗಿ ನಮ್ಮ ಏನು ಹೆರಿಟೇಜ್ ಇದೆ ನಮ್ಮ ದೇಶದ ಅದನ್ನ ನಾವು ಹಾಳು ಮಾಡ್ಕೊಂಡು ಹೋಗ್ತಾ ಇದೀವಿ. ಸೊ ಇಲ್ಲಿ ಮೇನ್ ಆಗಿ ಕಾನ್ಸೆಪ್ಟ್ ಏನ್ ಬರುತ್ತೆ ಅಂದ್ರೆ, ನಾವು ನಮ್ಮ ಸಂಸ್ಕೃತಿ ನಾವು ಎಷ್ಟು ಉಳಿಸ್ಕೊಂತೀವೋ ಅದು ನಮ್ಮನ್ನ ನಮ್ಮ ಏನಿದೆ ರೂಟ್ಸ್ ನ ಸ್ಟ್ರಾಂಗ್ ಮಾಡುತ್ತೆ. ನಾವು ಅದನ್ನ ಬಿಟ್ಟು ಬೇರೆಯವರ ಪಾಶ್ಚಾತ್ಯ ಸಂಸ್ಕೃತಿ ಆಗಿರ್ಬೋದು, ಅಮೆರಿಕ ಸಂಸ್ಕೃತಿ ಆಗಿರ್ಬೋದು, ಇಂಗ್ಲೆಂಡ್ ಸಂಸ್ಕೃತಿ ಆಗಿರ್ಬೋದು, ಇದನ್ನ ಹಿಡಿತಾ ಹೋದ್ರೆ ನಮ್ಮ ಬೇಸ ನಾವು ಕಳ್ಕೊಂತಾ ಹೋಗ್ತೀವಿ. ನಮ್ಮನ್ನ ಬ್ರಿಟಿಷರು ಹಾಳು ಮಾಡಿದ್ದು ಹಿಂಗೇನೆ, ನಮ್ಮನ್ನ ಹಾಳಿದ್ದು ಹಿಂಗೇನೆ, ನಮ್ಮ ಸಂಸ್ಕೃತಿನ ನಮ್ಮಿಂದ ಕಿತ್ಕೊಂಡು ಹೋದ್ರು. ಹಂಗಾಗಿ ನಮ್ಮ ಬೇರೆ ಗೊತ್ತಾಗದೆ ನಾವು ಆ ಕಾಲದಲ್ಲಿ ತುಂಬಾ ಕಷ್ಟಪಟ್ಟಿದ್ದಾಯ್ತು. ಈಗ ನಮ್ಮ ಸಂಸ್ಕೃತಿ ಏನು, ನಮ್ಮ ಪರಂಪರೆ ಏನಿದೆ ಅನ್ನೋದನ್ನ ನಾವು ತಿಳ್ಕೊಂತ ಬರ್ತಾ ಇದೀವಿ, ಅದನ್ನ ಉಳ್ಸ್ಕೊಂಡು ಹೋಗೋದು ನಮ್ಮ ಕೈಲಿದೆ. ಇನ್ನ ಇದೇ ತರ ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೇಕಂದ್ರೆ, ನಾವು ಮೆಡಿಸಿನ್ ಅಲ್ಲಿ ಬರ್ಬೋದು. ನಮ್ಮ ಆಯುರ್ವೇದ ಅನ್ನೋ ಮೆಡಿಸಿನ್ ನಮ್ಗೆ ತುಂಬಾ ವರ್ಷದಿಂದ ನಮ್ಮ ದೇಶದಲ್ಲಿ ಇದೆ. ಆದ್ರೆ ಈಗ ತುಂಬಾ ಮೆಡಿಕಲ್ ಕಾಲೇಜಸ್ ಇದೆ ಆಯುರ್ವೇದದ, ಆದ್ರೆ ನ್ಯಾಚುರಲ್ ಆಯುರ್ವೇದ ಮೆಡಿಸಿನ್ ತುಂಬಾ ಜನ ಗೊತ್ತಿರಲ್ಲ. 90% ಆಫ್ ದ ನ್ಯಾಚುರಲ್ ಆಯುರ್ವೇದ ಮೆಡಿಸಿನ್ಸ್ ಏನಿದೆ ಅದೆಲ್ಲ ನಶಿಸಿ ಹೋಗಿದೆ ಅಂತಾರೆ. ನಮ್ಗೆ ಎಷ್ಟೋ ಗಿಡಮೂಲಿಕೆಗಳು ನಮ್ಮ ಏನ್ಷಿಯಂಟ್ ಜನಕ್ಕೆ ಗೊತ್ತಿತ್ತು, ಅಂದ್ರೆ ಚರಕ ಸಂಹಿತ, ಆಮೇಲೆ ಸುಶ್ರುತ ಸಂಹಿತ, ಎಷ್ಟೋ ಬುಕ್ಸ್ ಇದೆ. ಆ ಬುಕ್ಸ್ ನಮಗೆ ಟ್ರಾನ್ಸ್ಲೇಟ್ ಮಾಡಕ್ ಗೊತ್ತಾಗ್ತಾ ಇಲ್ಲ. ಈಗ ತುಂಬಾ ದೊಡ್ಡ ಡಿಸೀಸಸ್ ಅಂದ್ರೆ ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರ್ಬೋದು, ಈ ಡಿಸೀಸಸ್ ಈಗ ಮಾತ್ರ ಉಟ್ಕೊಂತ ಆಗಿನ ಕಾಲದಲ್ಲಿ ಇರಲಿಲ್ವಾ? ಆಬ್ವಿಯಸ್ಲಿ ಇತ್ತು. ಬಟ್ ಅದನ್ನ ಹೇಗೆ ಕಂಟ್ರೋಲ್ ಮಾಡ್ತಿದ್ರು ಅಂದ್ರೆ, ನಮ್ಮ ಏನು ಪೂರ್ವಜರು ಇದ್ರು ಅವ್ರಿಗೆ ಅದರದ್ದು ಮೆಡಿಸಿನ್ಸ್ ಗೊತ್ತಿತ್ತು, ಹಂಗಾಗಿ ಅವ್ರು ಕಂಟ್ರೋಲ್ ಮಾಡ್ತಿದ್ರು. ಆ ಮೆಡಿಸಿನ್ಸ್ ಈಗಲೂ ಪ್ರೆಸೆಂಟ್ ಅರ್ಥಲ್ಲಿ ಇದೆ, ಬಟ್ ಅದನ್ನ ಟ್ರಾನ್ಸ್ಲೇಟ್ ಮಾಡಕ್ ನಮಗ್ ಗೊತ್ತಾಗ್ತಾ ಇಲ್ಲ. ಸೊ ನಾವು ಈಗ ಸುಶ್ರುತ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೆ, ಈ ಅವರು ಇಡೀ ಅರ್ಥಕ್ಕೆ ಫಸ್ಟ್ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ರು. ಅವರು ಯೂಸ್ ಮಾಡಿದ್ದ ಮೆಡಿಸಿನಲ್ ಮೆಥಡ್ಸ್ ಇರ್ಬೋದು, ಇಲ್ಲ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಇರ್ಬೋದು, ಅದು ಬುಕ್ ಇದೆ. ಆ ಬುಕ್ ಸಂಸ್ಕೃತದಲ್ಲಿ ಇದೆ. ಆ ಸಂಸ್ಕೃತದಲ್ಲಿ ಇರೋ ಬುಕ್ ನ ನಾವು ಈಗ ಪ್ರೆಸೆಂಟ್ ಇಂಗ್ಲಿಷ್ ಆಗಿರ್ಬೋದು ಇಲ್ಲ ಹಿಂದಿ ಆಗಿರ್ಬೋದು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಕ್ ಆಗ್ತಿಲ್ಲ. ಇದರಿಂದ ನಮ್ಮ ಏನ್ ಪದ್ಧತಿ ಉಳಿದಿದೆ ಅದನ್ನ ಹಾಳು ಮಾಡ್ಕೊಂತ ಹೋಗ್ತಾ ಇದೀವಿ. ನಾವು ಆಲ್ರೆಡಿ ಈಗ ಸಂಸ್ಕೃತನ ಕೈಯಿಂದ ಕಳ್ಕೊಂಡಿದೀವಿ. ಈ ತರ ಎಷ್ಟೋ ವೈಜ್ಞಾನಿಕ ಚಿಂತನೆಗಳು ನಮ್ಮ ಕನ್ನಡದಲ್ಲೂ ಇದೆ, ಅದನ್ನ ನಾವು ಕಳ್ಕೋಬಾರ್ದು. ಅಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಪರಂಪರೆಯನ್ನ ಉಳಿಸ್ಕೊಂತ ಹೋಗ್ಬೇಕು.
0: ಅನೇಕ ವಿಚಾರಗಳ ಕುರಿತು ನಮ್ಮಲ್ಲಿ ಅರಿವು ಮೂಡಿಸಿದ ಹೇಮಾದ್ರಿ ಅವರಿಗೆ ಧನ್ಯವಾದಗಳು. ಇದೀಗ ತಮ್ಮ ಚುಟುಕು ಕವನಗಳ ಮೂಲಕ ನಮ್ಮನ್ನು ಮನೋರಂಜಿಸಲು ಬರುತ್ತಿದ್ದಾರೆ ದೀಪಾ ಶಿಂದೆ ಅವರು.
2: ಮನೆಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಓದಲೆಂದು ಬಂದಂತಹ ವಿದ್ಯಾರ್ಥಿಗಳಿಗಾಗಿ ಒಂದು ಚುಟುಕು ಕವನ. ಓಡುತ್ತಿರುವ ಜಗತ್ತು ನೋಡುತ್ತಿರುವೆಯಾ ನಿಂತು, ನೀ ಓಡುವೆ ಯಾವತ್ತು ಶುರು ಮಾಡು ಇವತ್ತು, ಓಡು ಹಿಂದಿರುಗಿಸಬೇಡ ಹೆತ್ತವರ ಬೆವರಹಣಿ ಕಾಡುತ್ತಿದೆ ಕಣ್ಣ ಮುಂದೆ, ಅದಕ್ಕಾಗಿ ಹೊತ್ತಿರುವೆ ಕನಸುಗಳ ಮೂಟೆ ಬೆನ್ನ ಹಿಂದೆ, ಕೊನೆಗೆ ದನಗಳೇ ದಾರಿ ತೋರಿದವು ನನ್ನ ಮುಂದೆ, ಹೊರಟಿರುವೆ ಮನೆ ಕಡೆಗೆ ಅವುಗಳ ಹಿಂದೆ, ಹಾಗಾಗಿ ಮುಗಿಯಿತು ನನ್ನ ಸಂಜೆ ದನಗಳ ಹಿಂದೆ.
0: ತಮ್ಮ ಹನಿಗವನದ ಮೂಲಕ ನಮ್ಮೆಲ್ಲರನ್ನು ಮನೋರಂಜಿಸಿದ ದೀಪಾ ಶಿಂದೆ ಅವರಿಗೆ ಧನ್ಯವಾದಗಳು. ನಮ್ಮ ಬಾಲ್ಯದ ನೆನಪುಗಳನ್ನು ಮರುಕಳಿಸಲು ಬರುತ್ತಿದ್ದಾರೆ ಪ್ರಿಯಾಂಕರ್ ಅವರು.
3: ಹರಿದ ಸಂವಸ್ತ್ರ, ತೂತಾದ ಜೇಬು, ಜೇಬಿನೊಳಗೊಂದು ನಾಲ್ಕನೆಯ ಹುಸಿನಗು, ದನಿದಷ್ಟು ಆಟ, ಅಮ್ಮನ ದಿಟ್ಟನೆಯ ನೋಟ, ಬಡತನದ ನೋವು, ಆ ನೋವಲ್ಲೊಂದು ನೆಮ್ಮದಿಯ ಚಾಪು, ಪ್ರತಿಯೊಂದು ಗಾಯದ ನೋವಿನೊಳಗೆ ಕಲಿತ ಪಾಠಗಳೆಷ್ಟೋ, ಕಾಲಚಕ್ರವು ಸರಿದವು ವಯಸ್ಸಿನ ಪರದೆಯೊಂದಿಗೆ, ಮರೆಯಾದವು ಬಾಲ್ಯದ ನೆನಪುಗಳು ಗಾಯದ ಗುರುತಿನೊಂದಿಗೆ. ಬಾಲ್ಯದ ನೆನಪುಗಳೆಂದರೆ ಶಾಲಾ ಜೀವನವು ಅತ್ಯುತ್ತಮ ಜೀವನ. ವಿದ್ಯಾರ್ಥಿಯಾಗಿರುವ ಯಾರಿಗಾದರೂ ಶಾಲಾ ಜೀವನ ಏನೆಂದು ತಿಳಿದಿದೆ? ಇದು ಕಲಿಕೆಯ ಸುವರ್ಣ ಅವಧಿ ಮತ್ತು ಇದು ವಿದ್ಯಾರ್ಥಿಗಳ ಜೀವನದ ಮೇಲೆ ನಿಜವಾಗಿಯೂ ಪರಿಣಾಮ ಬೀರುತ್ತದೆ. ಶಾಲಾ ಜೀವನದ ಮಹತ್ವವನ್ನು ಅಲ್ಲಗಳೆಯಲು ಸಾಧ್ಯವಿಲ್ಲ ಮತ್ತು ಇದು ಮಕ್ಕಳ ಮತ್ತು ವಯಸ್ಕ ವಿದ್ಯಾರ್ಥಿಗಳಿಗೆ ಸಮಾನವಾಗಿ ಒಂದು ಪ್ರಮುಖವಾದ ರಚನಾತ್ಮಕ ಅನುಭವವಾಗಿದೆ. ಶಾಲೆಯು ನಮಗೆ ಆತ್ಮವಿಶ್ವಾಸ, ಪ್ರೇರಣೆ ಮತ್ತು ಯಾವಾಗಲೂ ನಮ್ಮ ಅತ್ಯುತ್ತಮವಾದದ್ದನ್ನು ನೀಡುವ ಇಚ್ಛೆಯನ್ನು ಕಲಿಸುವ ಒಂದು ಪ್ರಮುಖ ಕಲಿಕೆಯ ಅನುಭವವನ್ನು ಪ್ರತಿನಿಧಿಸುತ್ತದೆ. ಇದಲ್ಲದೆ ಶಾಲೆಯು ನಮಗೆ ಸ್ನೇಹಿತರನ್ನು ನೀಡುತ್ತದೆ. ಅವರಲ್ಲಿ ಅನೇಕರು ನಮ್ಮ ಜೀವನದುದ್ದಕ್ಕೂ ನಮ್ಮೊಂದಿಗೆ ಇರುತ್ತಾರೆ. ಶಾಲಾ ದಿನಗಳು ನಿಜವಾಗಿಯೂ ನಮ್ಮ ಜೀವನದ ಅತ್ಯುತ್ತಮ ದಿನಗಳು ಮತ್ತು ನಮ್ಮ ಶಾಲಾ ದಿನಗಳ ಬಗ್ಗೆ ನನಗೆ ಒಳ್ಳೆಯ ನೆನಪುಗಳು ಮಾತ್ರ ಇವೆ. ನನಗೆ ಈ ದಿನಗಳು ಅಮೂಲ್ಯವಾದ ನಿಧಿಯಂತೆ. ಶಾಲೆಯಲ್ಲಿ ನನ್ನ ಮೊದಲ ದಿನ ನನಗೆ ಸ್ಪಷ್ಟವಾಗಿ ನೆನಪಿದೆ ಮತ್ತು ಈ ದಿನದ ನೆನಪುಗಳು ಇನ್ನೂ ಎದ್ದು ಕಾಣುತ್ತವೆ. ಶಾಲೆಯಲ್ಲಿ ನನ್ನನ್ನು ಎಷ್ಟು ಪ್ರೀತಿಯಿಂದ ಸ್ವಾಗತಿಸಲಾಯಿತು ಎಂಬುದನ್ನು ನಾನು ಇನ್ನೂ ಅನುಭವಿಸಬಲ್ಲೆ. ಅಂತಹ ಪ್ರೀತಿಯಿಂದ ಸ್ವಾಗತಿಸುವಿಕೆಯು ಮಗುವಿನ ಶಾಲಾ ಅನುಭವವನ್ನು ಅತ್ಯುತ್ತಮ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತದೆ. ಶಾಲಾ ಬಾಲಕನಾಗಿದ್ದಾಗ ನಾವು ಸಹಕರಿಸುವುದು ಕಲಿಕೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರ ಸಹವಾಸದಲ್ಲಿ ಪ್ರೇರಣೆ ಪಡೆದು ರೂಪುಗೊಂಡೆ. ನನ್ನ ಶಿಕ್ಷಕರಿಂದ ನಮಗೆ ಬಂದ ಮೊದಲ ವರ್ಷದ ಶುಭಾಶಯಗಳು ನನಗೆ ಇನ್ನೂ ನೆನಪಿವೆ ಮತ್ತು ನನ್ನ ಪ್ರಾಥಮಿಕ ಶಾಲಾ ಜೀವನದ ನೆನಪುಗಳು ನಾನು ಯಾವಾಗಲೂ ನಿಧಿಯೆಂದೇ ಪರಿಗಣಿಸುತ್ತೇನೆ. ನನ್ನ ಪ್ರೌಢಶಾಲೆಯ ಸಮಯವು ಅಷ್ಟೇ ಅಮೂಲ್ಯವಾದ ಕಲಿಕೆಯ ಅನುಭವವಾಗಿತ್ತು ಮತ್ತು ನಾನು ಇಂದು ಪ್ರೌಢಶಾಲೆಯಲ್ಲಿ ಕೆಲವು ಉತ್ತಮ ಸ್ನೇಹಿತರನ್ನು ಭೇಟಿಯಾದೆ. ನನ್ನ ಪ್ರೌಢಶಾಲೆಯ ವರ್ಷಗಳಲ್ಲಿ ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ ಎಂದು ಒಪ್ಪಿಕೊಳ್ಳಬಹುದು. ಆದರೆ ನನ್ನ ಪ್ರಾಮಾಣಿಕ ಸ್ನೇಹಿತರು ಮತ್ತು ಪ್ರಾಮಾಣಿಕ ಶಿಕ್ಷಕರಿಗೆ ಧನ್ಯವಾದಗಳು. ನಾನು ಯಾವಾಗಲೂ ಹೆಚ್ಚಿನ ತೊಂದರೆಗಳಿಂದ ಪಾರಾಗಿದ್ದೇನೆ. ಸಹಕಾರ ಮತ್ತು ಪ್ರೀತಿಯ ನಿಜವಾದ ಅರ್ಥವನ್ನು ಪ್ರೌಢಶಾಲೆಯು ನನಗೆ ಕಲಿಸಿದ್ದು ಹೀಗೆ. ಹಿಂತಿರುಗಿ ನೋಡಿದಾಗ ನನ್ನ ಶಾಲಾ ದಿನಗಳಲ್ಲಿ ನಾನು ಎಷ್ಟು ಅಜ್ಞಾನಿಯಾಗಿದ್ದೆ ಮತ್ತು ನನ್ನಲ್ಲಿ ಎಷ್ಟು ನ್ಯೂನತೆಗಳಿವೆ ಎಂದು ನನಗೆ ಅರಿವಾಗುತ್ತದೆ. ಆದಾಗ್ಯೂ ನನ್ನ ಪ್ರೌಢಶಾಲಾ ಸಮಯವು ನನಗೆ ಶಾಲಾ ಜೀವನ ಎಷ್ಟು ಮುಖ್ಯ ಎಂಬುದನ್ನು ತೋರಿಸಿದೆ ಮತ್ತು ನನ್ನ ಪ್ರೌಢಶಾಲಾ ವರ್ಷಗಳು ಇಲ್ಲದಿದ್ದರೆ ಇಂದು ನನಗಿರುವ ಉತ್ತಮ ಸ್ನೇಹಿತರು, ಉತ್ತಮ ಜ್ಞಾನ, ಉತ್ತಮ ಅನುಭವಗಳು ಮತ್ತು ಉತ್ತಮ ನೆನಪುಗಳು ನನಗೆ ಸಿಗುತ್ತಿರಲಿಲ್ಲ. ಪ್ರೌಢಶಾಲಾ ದಿನಗಳು ಮತ್ತು ವರ್ಷಗಳು ತುಂಬಿರುವ ಉತ್ಸಾಹದ ಹೊರತಾಗಿಯೂ ಸಮಯದ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವಷ್ಟು ನಾವು ಪ್ರಬುದ್ಧರಾಗಿರುತ್ತೇವೆ. ನನ್ನ ಪ್ರೌಢಶಾಲಾ ಜೀವನವು ನನ್ನ ನೆನಪುಗಳಲ್ಲಿ ಒಂದು ಅದ್ಭುತ ಅಧ್ಯಾಯವಾಗಿದೆ. ಏಕೆಂದರೆ ನಾನು ಸಮರ್ಪಣೆ, ಕಠಿಣ ಪರಿಶ್ರಮ, ಪ್ರೇರಣೆ ಮತ್ತು ಸ್ವಯಂ ವಾಸ್ತವಿಕರವನ್ನು ಕಲಿತಿದ್ದೇನೆ. ಒಬ್ಬ ವ್ಯಕ್ತಿಯು ತನ್ನ ಶಾಲೆಯ ಮೊದಲ ದಿನ ಮತ್ತು ಶಾಲೆಯ ಕೊನೆಯ ದಿನವನ್ನು ಯಾವಾಗಲೂ ನೆನಪಿಸಿಕೊಳ್ಳುತ್ತಾನೆ ಎಂದು ಹೇಳಲಾಗುತ್ತದೆ. ಮಗು ಅಳುತ್ತಾ ಬಂದ ಕಾರಣ ಮೊದಲ ದಿನವನ್ನು ನೆನಪಿಸಿಕೊಳ್ಳುತ್ತದೆ ಮತ್ತು ವಿದ್ಯಾರ್ಥಿ ಶಾಲೆಯಿಂದ ಹೊರಟ ಕಾರಣ ನೆನಪಿಸಿಕೊಳ್ಳುವ ಕೊನೆಯ ದಿನವನ್ನು ಮತ್ತೆ ಅಳುತ್ತಾನೆ. ನನ್ನ ವಿಷಯದಲ್ಲಿ ಶಾಲೆಯಲ್ಲಿ ನನ್ನ ಮೊದಲ ದಿನ ಮತ್ತು ಶಾಲೆಯಲ್ಲಿ ನನ್ನ ಕೊನೆಯ ದಿನ ನನಗೆ ಸ್ಪಷ್ಟವಾಗಿ ನೆನಪಿದೆ. ಶಾಲಾ ಜೀವನದ ಸಂತೋಷಗಳು ಖಂಡಿತವಾಗಿಯೂ ಲೆಕ್ಕವಿಲ್ಲದಷ್ಟು. ನಿಜಕ್ಕೂ ಶಾಲಾ ದಿನಗಳು ನಮ್ಮ ಜೀವನದ ಅತ್ಯುತ್ತಮವಾದವು.
0: ಆಹಾ, ಎಷ್ಟು ಸುಂದರ ಅಲ್ವಾ ನಮ್ಮ ಬಾಲ್ಯ ದಿನಗಳು. ಇದನ್ನು ಮರುಕಳಿಸಿದಂತಹ ಪ್ರಿಯಾಂಕರ್ ಅವರಿಗೆ ಧನ್ಯವಾದಗಳು. ಇದೀಗ ತಮ್ಮ ಕವನದ ಮೂಲಕ ನಮ್ಮನ್ನು ಮತ್ತೊಮ್ಮೆ ಮನರಂಜಿಸಲು ಬರುತ್ತಿದ್ದಾರೆ ಭುವನೇಶ್ವರಿ ಅವರು.
2: ನಗರಕ್ಕೆ ಕನಸುಗಳ ಹೊತ್ತು ಬಂದ ವಿದ್ಯಾರ್ಥಿಯ ಮನದಲ್ಲಿ ಮೂಡುವ ತಂದೆ ತಾಯಿಯ ಕನಸಿನ ಬಗ್ಗೆ. ಒತ್ತಿಕ್ಕಿ ಕನಸುಗಳ ನಿಮ್ಮ ಕಣ್ಣಲ್ಲಿ, ಬಚ್ಚಿಟ್ಟು ಕಷ್ಟಗಳ ನಿಮ್ಮ ಮನದಲ್ಲಿ, ತೋರಿಸುವಿರಿ ನೀವು ಅಪಾರ ಪ್ರೀತಿ, ನಮ್ಮ ಕನಸುಗಳಿಗೆ ನೀವೇ ಸ್ಫೂರ್ತಿ. ಮಿಡಿಯುವುದು ಮನವು, ಏಳಿಹುದು ಮಾತು, ಕೇಳಿಹುದು ಕೂಗು, ಅದೇನೆಂದರೆ ಜೀವನದ ದೇವರು ಕಂಡಿರಲು ಕನಸು, ನೀನದನಾವರಿಸು. ಕೃಷ್ಣನ ಬಗ್ಗೆ ಒಂದು ಕವನ. ನಿನ್ನ ಮಾತು ವೇದವಾಕ್ಯ, ನೀನಾದೆ ಬಾಳ ಸತ್ಯ, ನಿನ್ನ ತ್ಯಾಗ ಪ್ರೇಮ ಸ್ವಾರಸ್ಯ, ಅಧರ್ಮಿಯರಿಗೆ ನೀನೇ ಮೃತ್ಯು, ಧರ್ಮಿಯರಿಗೆ ನೀನೇ ಮಿತ್ರ, ತುಂಟರಲ್ಲಿ ಅತಿ ತುಂಟನಿ, ಶ್ರೇಷ್ಠರಲ್ಲಿ ಅತಿಶ್ರೇಷ್ಠನಿ, ಜ್ಞಾನಿಗಳಲ್ಲಿ ಮಹಾಜ್ಞಾನಿನಿ, ಅಮ್ಮನ ಮುದ್ದಿನ ಕುವರ, ನೀನಾದೆ ದ್ವಾರಕಾಧೀಶ, ಗಾಂಧಾರಿ ಶಾಪ ಎದು ವಂಶನಾಶ, ಜಿಂಕೆ ಎಂದು ಬಾಣಬಿದ್ದು ನೀ ಕಂಡೆ ಅಮರತ್ವ, ಯಾರಿಹರು ನಿನಗೆ ಸರಿಸಾಟಿ, ನೀ ನಿನಗೇ ಸಾಟಿ ಚಕ್ರಧಾರಿ.
0: ಕವನಗಳನ್ನೇಳಿದಂತಹ ಭುವನೇಶ್ವರಿ ಅವರಿಗೆ ಧನ್ಯವಾದಗಳು. ಇದೀಗ ಸ್ವಾತಂತ್ರ್ಯದ ಬೆಲೆ ಎಂಬ ವಿಷಯವನ್ನು ಕುರಿತು ಒಂದೆರಡು ಮಾತುಗಳನ್ನಾಡಲಿದ್ದಾರೆ ಶರಣಬಸಪ್ಪನವರು.
1: ನಮಸ್ಕಾರ ಪ್ರೀತಿಯ ಶ್ರೋತೃ ಮಿತ್ರರೇ, ಸ್ವಾತಂತ್ರ್ಯದ ಬೆಲೆ ನಾವು ಮರೆತೀವಿ. ಸ್ವಾತಂತ್ರ್ಯ ನಮ್ಮ ಹಕ್ಕು, ಆದರೆ ಅದು ಕೇವಲ ಹಕ್ಕು ಅಲ್ಲ, ಅದು ಸಾವಿರಾರು ತ್ಯಾಗಗಳ ಫಲವಾಗಿದೆ. ಈಗ ಯೋಗ್ಯವಾಗಿ ಕೇಳಬೇಕಾದ ಪ್ರಶ್ನೆ, ನಾವು ಆ ತ್ಯಾಗವನ್ನು ಸ್ಮರಿಸುತ್ತಿದ್ದೇವೆ. ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯಕ್ಕಾಗಿ ಜೀವ ಹೋಮ ಮಾಡಿದ ಅನೇಕ ಯೋಧರು ಇದ್ದರು, ಆದರೆ ನೀವು ಕೇಳಿದರೆ ಒಂದು ಹೆಸರು ಇನ್ನಷ್ಟು ಹೊಳೆಯುತ್ತದೆ, ಅದು ಭಗತ್ ಸಿಂಗ್. ಅವರು ಕೇವಲ 23 ವರ್ಷ ವಯಸ್ಸಿನಲ್ಲಿ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟು ಬಿಟ್ಟರು. ಅವರು ಹೇಳಿದ ಮಾತು, ನಾನು ಬಾಂಬ್ ಇಡಬೇಕೆಂದುಕೊಂಡಿದ್ದಿಲ್ಲ, ನಾನು ಜನರ ಕಿವಿಗೆ ಧ್ವನಿ ಹೊಡೆಯಬೇಕೆಂದಿದ್ದೆ. ಹೀಗೆ ಅವರ ಆದರ್ಶಗಳು, ತಾತ್ವಿಕ ದೃಷ್ಟಿ, ಧೈರ್ಯ ಎಲ್ಲವೂ ನಮ್ಮ ಮುಂದಿನ ಪೀಳಿಗೆಗೆ ಪ್ರೇರಣೆ. ಆದರೆ ಇಂದು ನಾವು ಸ್ವಾತಂತ್ರ್ಯವನ್ನು ಸ್ವಲ್ಪ ವಿಕಾಸ ಸ್ಮಾರ್ಟ್ಫೋನ್ಗಳಲ್ಲಿ ಮಾತ್ರ ನೋಡುತ್ತಿದ್ದೇವೆ. ಭಗತ್ ಸಿಂಗ್ ರಂತಹ ಹೀರೋಗಳಿಗೆ ನಮ್ಮ ಜೀವನದಲ್ಲಿ ಜಾಗವಿದೆಯಾ? ಅವರ ತ್ಯಾಗವನ್ನು ನಾವು ಕೇವಲ ಶಾಲಾ ಪುಸ್ತಕಗಳಲ್ಲಿ ಮಾತ್ರ ಉಳಿಸಿರುವುದಾ? ಹೀಗೆ ನಮ್ಮ ಮುಂದೆ ಪ್ರಶ್ನೆಗಳು ಕಾಡುತ್ತಿವೆ. ಸ್ನೇಹಿತರೆ, ನಾವು ಪ್ರತಿದಿನ ಸ್ವಾತಂತ್ರ್ಯದ ಅರ್ಥವನ್ನು ಜೀವನದಲ್ಲಿ ಅನುಭವಿಸುತ್ತಿದ್ದೇವೆ. ಭಗತ್ ಸಿಂಗ್ ಮುಂತಾದ ಹೋರಾಟಗಾರರ ತ್ಯಾಗವನ್ನು ಯುವಕರು ಈಗಿನ ದಿನಗಳಲ್ಲಿ ಅರಿಯುತ್ತಾರೆಯಾ? ದೇಶಪ್ರೇಮ ನಿಜವಾದ ಅರ್ಥದಲ್ಲಿ ಬದುಕುವುದೆಂದರೆ ಏನು? ಭಗತ್ ಸಿಂಗ್ ಅವರ ಬಲಿದಾನವು ಇಂದು ನಮಗೆ ಹೇಗೆ ಪ್ರೇರಣೆಯಾಗಬಹುದು? ನೀವು ಹೇಳಬೇಕು. ನಾವು ಸ್ವಾತಂತ್ರ್ಯದ ಬೆಲೆ ಮರೆತಿದ್ದೇವಾ? ಅಂತಿಮವಾಗಿ, ಸ್ವಾತಂತ್ರ್ಯ ಬರುವುದಕ್ಕೆ ಹಲವು ತಲೆಮಾರುಗಳು ತಮ್ಮ ಎಲ್ಲವನ್ನು ತ್ಯಾಗ ಮಾಡಿವೆ. ಭಗತ್ ಸಿಂಗ್ ಒಂದೇ ಒಂದಷ್ಟೇ ಉದಾಹರಣೆ.
0: ಸ್ವತಂತ್ರದ ಬೆಲೆ ಎಂಬ ವಿಷಯದ ಬಗ್ಗೆ ಮಾತನಾಡಿದಂತಹ ಶರಣಬಸಪ್ಪನವರಿಗೆ ಧನ್ಯವಾದಗಳು. ಇದೀಗ ಭಕ್ತಿಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಪ್ರಿಯಾಂಕರವರು.
3: ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷನ ಭವಭಯಾರಣ್ಯ.

0: ನಗಿದು ನೇಮಿಸು ಪ್ರತಿದಿನ ಈ ಮನಸ್ಸಿಗೆ ಸುಖ ಸ್ತೋಮವ ತೋರು ತಪಾಮರಮತಿಯನ್ನು ನೀ ಮಾನಿಪುದು ಪವಮಾನ ಪವಮಾನ ಪವಮಾನ ಜಗದ ಪ್ರಾಣ ಸಂಕರುಷನ ಭವ ಭಯಾರಣ್ಯ ದಹನ ದಹನ.
1: ತಮ್ಮ ಸುಮಧುರ ಕಂಠದಿಂದ ಭಕ್ತಿಗೀತೆಯನ್ನು ಹಾಡಿದಂತಹ ಪ್ರಿಯಾಂಕರವರಿಗೆ ಧನ್ಯವಾದಗಳು. ಇದೀಗ ವಚನಗಳನ್ನು ಹೇಳಲು ಬರುತ್ತಿದ್ದಾರೆ ಭುವನೇಶ್ವರಿ ಅವರು.

0: ತಮ್ಮ ವಚನದ ಮೂಲಕ ನಮ್ಮನ್ನು ರಂಜಿಸಿದಂತಹ ಭುವನೇಶ್ವರಿ ಅವರಿಗೆ ಧನ್ಯವಾದಗಳು. ಇದೀಗ ದೇಶಭಕ್ತಿ ಗೀತೆಯ ಮೂಲಕ ನಮ್ಮನ್ನು ಮನೋರಂಜಿಸಲು ಬರುತ್ತಿದ್ದಾರೆ ಆನಂದಂಬಿ ಅವರು.
1: ನಾನು ಇದೀಗ ಈ ಗೀತೆಯನ್ನು ತಾಯಿ ಭಾರತಾಂಬೆಗೆ ಸಮರ್ಪಿಸುತ್ತಿದ್ದೇನೆ. ಓ ತಾಯೆ ನಿನ್ನ ಮಡಿಲೊಳಗೆ ಜನ್ಮ, ಜಯ ಭಾರತೀಯನಲು ಬದುಕಾಯಿತು ಧನ್ಯ, ಬದುಕಾಯಿತು ಧನ್ಯ. ಓ ತಾಯೆ ನಿನ್ನ ಮಡಿಲೊಳಗೆ ಜನ್ಮ, ಜಯ ಭಾರತೀಯನಲು ಬದು

ಭಾವೈಕ್ಯದೊಳಗೆ ನಾವೆಲ್ಲ ಬಾಳುವೆವು ಭಾವೈಕ್ಯದೊಳಗೆ. ಓ ತಾಯೆ ನಿನ್ನ ಮಡಿಲೊಳಗೆ ಜನ್ಮ, ಜಯ ಭಾರತಿಯನಲು ಬದುಕ.

0: ಮತ್ತೊಮ್ಮೆ ನಮಗೆ ರಿತೆ ತನ ನನ ರಿತೆ ತನ ನನ ರಿತೆ ತನ ನನ ನನ ನನ ರಿತೆ ತನ ನನ ರಿತೆ ತನ ನನ ರಿತೆ ತನ ನನ ನನ ನನ ಜನುಮವ ನೀಡಿರುವೆ ಮತ್ತೊಮ್ಮೆ ನಮಗೆ ಊತಾಯ ನಿನ್ನ ಮಡಿಲೊಳಗೆ ಜನ್ಮ ಜಯ ಭಾರತೀಯನಲು ಬದುಕಾಯಿತು ಧನ್ಯ ಬದುಕಾಯಿತು ಧನ್ಯ.
1: ಭಾರತ ಮಾತೆಯ ಮಕ್ಕಳಾದ ನಾವು ಭಾರತ ಮಾತೆಯನ್ನು ಸ್ಮರಿಸುವುದು ನಮ್ಮ ಧರ್ಮ. ಭಾರತ ಮಾತೆಯನ್ನು ಸ್ಮರಿಸಿದಂತಹ ಆನಂದಂಬಿ ಅವರಿಗೆ ಧನ್ಯವಾದಗಳು. ಇದೀಗ ತಮ್ಮ ಕಥೆಯ ಮೂಲಕ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ಭುವನೇಶ್ವರಿ ಅವರು.
2: ಒಬ್ಬ ಶ್ರೀಮಂತರ ಮಗ ರಾಮನಾದ. ರಾಮನಾದ ಅವ್ರ ಅಪ್ಪ ತೀರ್ಕೊಂಡ ಆದ್ಮೇಲೆ ರಾಮನಾದ ಯಾವುದು ಕೆಲಸ ಮಾಡಲಾರ್ದ ಸುಮ್ಮನೆ ಮನೆಯಲ್ಲಿ ಕಾಲವನ್ನು ಕಳೆಯುತ್ತಾ ಜೀವನವನ್ನು ಮಾಡುತ್ತಿದ್ದರು. ರಾಮನಾದ ಅವರ ಹೆಂಡತಿ ಮಧುಮತಿ ಅವರು ಎಷ್ಟೇ ಬೈದರೂ ಕೇಳಲಾರ್ದ ಒಂದು ಮ್ಯಾಜಿಕ್ ಪೋಷನ್ ಅನ್ನು ನಂಬಿಕೊಂಡು ಬಾಳ್ತಿದ್ರು. ಆ ಮ್ಯಾಜಿಕ್ ಪೋಷನ್ ಅದು ಒಂದು ಹನಿ ಯಾವುದಾದ್ರು ಸಾಮಗ್ರಿ ಮೇಲೆ ಹಾಕಿದ್ದುಗಟ್ಲೆ ಅದು ಒಂದು ಬಂಗಾರವಾಗಿ ಮಾರುತ್ತದೆ ಎಂದು ನಂಬಿಕೊಂಡು ಜೀವನವನ್ನು ಬಾಳುತ್ತಿದ್ದ. ಎಷ್ಟೋ ಜನ ಅವನ ಮೋಸ ಮಾಡಿ ಹೋದ ಮೇಲೂ ಅವನು ಅದು ಐತೆ ಅಂತ ನಂಬಿಕೊಂಡು ಬಾಳುವಾಗ ಒಂದು ಪೂಜಾರಿ ಅವನು ಇರೋ ಊರಿಗೆ ಬಂದಿದ್ದ. ಆ ಪೂಜಾರಿಗೆ ಇವ ಹೋಗಿ ಕೇಳಿದ್ದ, ಕರೆವಾಗ್ಲೂ ಅಂತ ಒಂದು ಮ್ಯಾಜಿಕ್ ಪೋಷನ್ ಆಯ್ತಾ, ಅದು ಯಾವುದೇ ಸಾಮಗ್ರಿ ಮೇಲೆ ಹಾಕಿದಾಗ ಅದು ಬಂಗಾರವಾಗಿ ಮಾರುತ್ತಾ ಅಂತ ಕೇಳಿದಾಗ ಹ್ಞೂ ಆಯ್ತೆ ಅಂತ ಅಂದ ಪೂಜಾರಿ. ಪೂಜಾರಿಯ ಹೆಸರು ಮಾಹಿಪತಿ. ಮಾಹಿಪತಿ ಅಂದರು, ಚಳಿಗಾಲದಲ್ಲಿ ಬಾಳೆಹಣ್ಣ ಗಿಡದ ಎಳೆ ಮೇಲೆ ಹನಿ ಹನಿ ಸೇರ್ಕೊಂಡಿರುವ ನೀರನ್ನು 5 ಬಾಟಲಿಗಳಲ್ಲಿ ಸೇರಿಸಿದ ಮೇಲೆ ನನಗೆ ತಂದುಕೊಡು, ನಾ ನಿನಗೆ ತೋರಿಸ್ತೇನೆ ಅದು ಹೆಂಗ ಬಂಗಾರವಾಗಿ ಆಗುತ್ತದೆ ಆ ಹನಿಯ ನೀರು ಬಿದ್ದ ಮೇಲೆ ಅಂತ ಹೇಳಿದ. ಬಟ್ ಅದನ್ನು ಹೇಳಿದಾದ್ಮೇಲೆ ರಾಮನಾಥ ಹೇಳಿದ, ಅದು ಮಾಡ್ಬೇಕಾ ಅಂದರೆ ಒಂದು ಅಲ್ಲ ಎರಡು ಅಲ್ಲ ಸಾವಿರಾರು ಗಿಡ ಹಚ್ಚೋದು ನನಗೆ ಅವಶ್ಯಕತೆ ಆಗುತ್ತ. ರಾಮನಾಥ ಅವರು ಅಪ್ಪ ಬಿಟ್ಟು ಹೋಗಿರುವ ಹೊಲದಲ್ಲಿ ರಾಮನಾಥ ವ್ಯವಸಾಯ ಮಾಡಿದ. ಅದರಲ್ಲಿ ಬಾಳೆಹಣ್ಣು 4 ಇಲ್ಲ 5 ವರ್ಷಗಳ ನಂತರ ಬಾಳೆಹಣ್ಣು ಗಿಡದ ಬೆಳೆಸಿದ. ಅದರಲ್ಲಿ ಒಂದೊಂದು ಹನಿಯ ಸೇರಿಸಿದ. ಚಳಿಗಾಲದಲ್ಲಿ ಅದ್ರ ಮೇಲೆ ಬಿದ್ದಿರುವ ಒಂದೊಂದು ಹನಿಗಳನ್ನು ಸೇರಿಸಿ 5 ಬಾಟಲನ್ನು ತಯಾರು ಮಾಡಿದ. ಇದರನ್ನು ತಯಾರು ಮಾಡಿಕೊಂಡು ಹೋಗಿ ಆ ಪೂಜಾರಿ ಹತ್ರ ಕೊಟ್ಟ. ಪೂಜಾರಿ ಏನೋ ಒಂದು ಮಾಯ ಮಂತ್ರ ಮಾಡ್ತೀನಿ ಅಂತ ಹೇಳಿ ಒಂದು ಮಂತ್ರವನ್ನು ಹೇಳಿ ಆ ಬಾಟಲನ್ನು ರಾಮನಾಥಕ್ಕೆ ಕೊಟ್ಟರು. ರಾಮನಾಥ ಅದನ್ನು ತಗೊಂಡು ಅದನ್ನ ಒಂದು ಸಾಮಗ್ರಿ ಮೇಲೆ ಹಾಕಿದ. ಅದು ಬಂಗಾರವಾಗಿ ಮಾರಲಿಲ್ಲ. ಇದನ್ನು ಯಾಕೆ ನೀವು ಹಿಂಗ ಮೋಸ ಮಾಡ್ತೀರಾ, ಅದ್ ಯಾಕೆ ಬಂಗಾರ ಆಗಿಲ್ಲ ಅಂತ ಹೇಳಿ ರಾಮನಾಥ ಹೇಳ್ತಾನ. ಅವಾಗ ಮಾಹಿಪತಿ ಪೂಜಾರಿ ಮಧುಮತಿ ಅದೇ ರಾಮನಾಥ ಅವರ ಹೆಂಡತಿನ ಕರೀತಾರೆ. ಅವರು ಒಂದು ಡಬ್ಬಿದಾಗ ಬಂಗಾರವನ್ನು ತಗೊಂಬರ್ತಾರೆ. ಅದನ್ನ ನೋಡಿ ರಾಮನಾಥ ಎಲ್ಲಿಂದ ಬಂತು ಅಂತ ಯೋಚನೆ. ಆಮೇಲೆ ಗೊತ್ತಾಗುತ್ತ ಮಧುಮತಿ ರಾಮನಾಥ ಬೆಳೆಸಿರುವ ಬಾಳೆಯನ್ನು ಗಿಡವನ್ನು ಇಂದ ಬಂದಿರುವ ಬಾಳೆಯನ್ನು ಮಾರಿರದಿಂದ ವರ್ಷಗಳ ಕಷ್ಟಪಟ್ಟು ಸೇರಿಸಿರೋದಿಂದ ಈ ಬಂಗಾರ ಬಂದಿದೆ. ಇದನ್ನು ಪೂಜಾರಿ ಹೇಳಿದ. ಇದನ್ನು ನಾ ಮುಂಚೆ ಹೇಳಿದ್ರೆ ನೀವು ನಂಬುತ್ತಿರ್ಲಿಲ್ಲ. ಕಷ್ಟಪಟ್ಟರೆ ಬರುತ್ತೆ ಬಂಗಾರ, ನಾವು ಅಂತ ಮ್ಯಾಜಿಕ್ ಪೋಷನ್ ಎಲ್ಲ ಏನೂ ಇಲ್ಲ ಅಂತ ಹೇಳಿ ತಿಳಿಸಿಕೊಟ್ಟ. ಇದು ಮೊದಲೇ ಹೇಳಿದ್ರೆ ನಂಬುತ್ತಿರ್ಲಿಲ್ಲ, ಅದಕ್ಕೆ ಕಷ್ಟಪಟ್ಟು ದುಡಿದು ನೋಡಿದ ಮೇಲೆ ತಿಳ್ಕೊಂಡಿದ್ದಾರೆ ರಾಮನಾಥ. ಇದೇ ತರ ನಾವು ಕಷ್ಟಪಟ್ಟು ದುಡಿಬೇಕು.
1: ಕಥೆಯನ್ನು ಹೇಳಿದಂತಹ ಭುವನೇಶ್ವರಿ ಅವರಿಗೆ ಧನ್ಯವಾದಗಳು. ಇದೀಗ ಹುಚ್ಚುಕೋಡಿ ಮನಸ್ಸು ಎಂಬ ಭಾವಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ದುರ್ಗಾಶ್ರೀ ಅವರು.
3: ಹುಚ್ಚು

0: ಇದೀಗ ಪರಿಸರ ಸಂರಕ್ಷಣೆ ಕುರಿತು ಅನನ್ಯಾರವರಿಂದ ಒಂದೆರಡು ಮಾತುಗಳು. ಕವಿಕಣದನ್ನು ರವಿಕಂಡ ಎಂಬಂತೆ ನಮ್ಮ ನಾಡಿನ ಕವಿಗಳು ಪರಿಸರ ಸೊಬಗವನ್ನು ರಮಣೀಯವಾಗಿ ತಮ್ಮ ಸುಮಧುರ ಹಾಡುಗಳ ಮೂಲಕ ವರ್ಣಿಸಿದ್ದಾರೆ. ಇಂತಹ ಪರಿಸರವನ್ನು ಸಂರಕ್ಷಿಸುವುದು ಪ್ರಜ್ಞಾವಂತ ಪ್ರಜೆಗಳಾದ ನಮ್ಮ ಕರ್ತವ್ಯವಾಗಿದೆ. ಪರಿಸರ ಸಂರಕ್ಷಣೆ ಎಂದರೆ ನೈಸರ್ಗಿಕ ಪರಿಸರವನ್ನು ರಕ್ಷಿಸಲು, ಮಾಲಿನ್ಯವನ್ನು ತಡೆಗಟ್ಟಲು ಮತ್ತು ಪರಿಸರ ಸಮತೋಲನವನ್ನು ಕಾಪಾಡಿಕೊಳ್ಳಲು ಕ್ರಮಗಳನ್ನು ತೆಗೆದುಕೊಳ್ಳುವುದಾಗಿದೆ. ಸರಳವಾಗಿ ಹೇಳುವುದಾದರೆ ಪರಿಸರವೆಂಬುದು ನಮ್ಮನ್ನು ಸುತ್ತುವರೆದಿರುವ ಎಲ್ಲವೂ ಸೂಚಿಸುತ್ತದೆ. ಮರಗಳು, ಗಿಡಗಳು, ಕಾಡುಗಳು, ನದಿಗಳು ಮತ್ತು ಎಲ್ಲವೂ ನಮ್ಮ ಪರಿಸರವಾಗಿದೆ. ಭೂಮಿಯ ಮೇಲಿನ ಎಲ್ಲಾ ಜೀವಿಗಳು ಆರೋಗ್ಯಕರ ಪರಿಸರವನ್ನು ಅವಲಂಬಿಸಿರುತ್ತವೆ. ಆದರೆ ಇದೀಗ ಇವೆಲ್ಲವೂ ಹದಗೆಡುವ ಲಕ್ಷಣಗಳು ಗೋಚರಿಸುತ್ತಿವೆ. ಪರಿಸರವೇ ನಮ್ಮ ಮನೆ. ನಾವು ಪರಿಸರವನ್ನು ಏಕೆ ರಕ್ಷಿಸಬೇಕು ಎಂಬುದಕ್ಕೆ ಮುಖ್ಯ ಕಾರಣಗಳೆಂದರೆ, ಮುಖ್ಯವಾಗಿ ಮಾನವನ ಬದುಕುಳಿಯುವುದಕ್ಕಾಗಿ ಆಹಾರವು ಅತ್ಯಗತ್ಯವಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳನ್ನು ಒದಗಿಸುತ್ತದೆ, ಜೀವನೋಪಾಯಕ್ಕೆ ಎಡೆ ಮಾಡಿಕೊಡುತ್ತದೆ, ಹಾಗೆಯೇ ಸಂಪೂರ್ಣ ಪರಿಸರ ವ್ಯವಸ್ಥೆಯನ್ನು ಬೆಂಬಲಿಸುತ್ತದೆ. ಪರಿಸರವನ್ನು ತ್ಯಾಜ್ಯವನ್ನು ನಿಯಂತ್ರಿಸುವುದರ ಮೂಲಕ, ಮಳೆ ನೀರು ಕೊಯ್ಲುಗಳನ್ನು ನಿರ್ಮಾಣ ಮಾಡುವುದರ ಮೂಲಕ, ಪರಿಸರ ಸ್ನೇಹಿ ಪೇಪರ್ ಬ್ಯಾಗ್ಗಳನ್ನು ಉಪಯೋಗಿಸುವುದರ ಮೂಲಕ.
1: ಇದುವರೆಗೂ ರಾಯಚೂರಿನ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರಾರ್ಥಿಗಳಿಂದ ವೈವಿಧ್ಯ ಕಾರ್ಯಕ್ರಮ ಕೇಳಿದ್ರಿ. ಇದಾಗಿತ್ತು ಇಂದಿನ ಯುವವಾಣಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6 ಗಂಟೆ. ಕಾರ್ಯಕ್ರಮಗಳ ವಿವರಣೆ ನಿಲಯದಿಂದ ಈ ದಿನ ಮತ್ತು ನಾಳೆ ಬೆಂಗಳೂರು ಹಾಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಬಿತ್ತರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಕಾರ್ಯಕ್ರಮಗಳ ವಿವರಣೆ ನಂತರ ಕೇಳಲಿದ್ದೀರಿ. 6 ಗಂಟೆ 5 ನಿಮಿಷಕ್ಕೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. ಇನ್ನು 6 ಗಂಟೆ 10 ನಿಮಿಷಕ್ಕೆ ಪ್ರಕಟಣೆಗಳು. 6 ಗಂಟೆ 15 ನಿಮಿಷಕ್ಕೆ ಸಂಧ್ಯಾಕಿರಣ, ಹಿರಿಯ ನಾಗರಿಕರ ಜೀವನ ಅನುಭವದ ಕುರಿತಾದ ಕಾರ್ಯಕ್ರಮದಲ್ಲಿ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಿರಿಯ ಹಾಸ್ಯ ಕವಿಗಳಾದ ವೆಂಕಟೇಶ್ ಪಿ ಬಾಗಲ್ವಾಡ್. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವವರು ಪರಮೇಶ್ವರಪ್ಪ ಗೋಪ್ಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಇನ್ನು 6 ಗಂಟೆ 51 ನಿಮಿಷಕ್ಕೆ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ. ಕೃಷಿ ರಂಗದಲ್ಲಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಸುಮಾ ಟಿವಿ ಅವರಿಂದ ಮಾಹಿತಿ. ಇನ್ನು 7:20ಕ್ಕೆ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗುಳ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಲಿದ್ದೀರಿ. 7:45 ನಿಮಿಷಕ್ಕೆ ಕನ್ನಡ ಭಾಷಣದಲ್ಲಿ ಜನಪದರಲ್ಲಿ ಮೇದಾರ ಕೇತಯ್ಯರ ಕುರಿತು ಡಾಕ್ಟರ್ ಸರ್ವಮಂಗಳ ಸಕ್ರಿಯವರಿಂದ ಭಾಷಣ ಪ್ರಸಾರವಾಗಲಿದೆ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ, ರಾಜ್ಯವ್ಯಾಪಿ ಪ್ರಸಾರದಲ್ಲಿ. ಇನ್ನು 8 ಗಂಟೆಗೆ ಭಾರತದ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನದ ಮಾತು ಕಾರ್ಯಕ್ರಮದ ಕನ್ನಡದ ಅವತರಣಿಕೆಯ ಮರು ಪ್ರಸಾರ ಕೇಳಲಿದ್ದೀರಿ. 8:30ಕ್ಕೆ ಜನಪದ ಸಂಗೀತದಲ್ಲಿ ಮಾನ್ವಿ ತಾಲೂಕಿನ ರಾಜೋಳ್ಳಿ ಗ್ರಾಮದ ನಾಗೇಂದ್ರಪ್ಪ ಹಾಗೂ ಸಂಗಡಿಗರಿಂದ ಡೊಳ್ಳಿನ ಪದಗಳು. 8:45 ನಿಮಿಷಕ್ಕೆ ಸಮಾಚಾರ ಸಂಧ್ಯೆ. 9:00 ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ. ಇನ್ನು 9:15 ನಿಮಿಷಕ್ಕೆ ಭಾವಗೀತೆಗಳು. 9:30ಕ್ಕೆ ಕಾರ್ಗಿಲ್ ವಿಜಯ ದಿವಸದ ನಿಮಿತ್ತ ಕಾರ್ಗಿಲ್ ಕಲಿಗಳಿಗೆ ನಮನ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಬಿಎಂ ಶರಭೇಂದ್ರ ಸ್ವಾಮಿ. ಇನ್ನು 10:00 ಗಂಟೆಯಿಂದ 11:05 ನಿಮಿಷದವರೆಗೆ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಅಮರ ಮಧುರ.

ನಿಲಯದ ನಾಳೆಯ ಬೆಳಗಿನ ಪ್ರಸಾರದಲ್ಲಿ 6 ಗಂಟೆಗೆ ಕಾರ್ಯಕ್ರಮಗಳ ವಿವರಣೆ, 6:10 ವಂದನ, 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ, ಡಾಕ್ಟರ್ ಎನ್ ಇಸ್ಮಾಯಿಲ್ ಅವರಿಂದ ಕಾರ್ಯಕ್ರಮ, ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ, 6:40 ರೈತರಿಗೆ ಸಲಹೆಗಳು, 6:45 ಜನಪದ ಸಂಗೀತದಲ್ಲಿ ಸಂಗೀತ ಕಟ್ಟಿ ಹಾಗೂ ಸಂಗಡಿಗರಿಂದ ಜನಪದ ಗೀತೆಗಳು, 7:15 ಹಾಗೂ 9:05 ಭಾವಗೀತೆಗಳು, 7:45 ಮತ್ತು 9:30 ಚಿತ್ರಗೀತೆಗಳು, 8:30 ವಚನ ಗಾಯನ, 9:00 ಪ್ರಕಟಣೆಗಳು, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು. ಇನ್ನು ಮಧ್ಯಾಹ್ನ 12:05 ವನಿತಾ ವಿಹಾರ ಕಾರ್ಯಕ್ರಮ, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ, 12:35 ಆರೋಗ್ಯ ಕಾರ್ಯಕ್ರಮದಲ್ಲಿ ಚಿಕಿತ್ಸಾತ್ಮಕ ಯೋಗ ಕುರಿತು ಆಯುರ್ವೇದ ವೈದ್ಯರು ಹಾಗೂ ಯೋಗ ತಜ್ಞರಾದ ಡಾಕ್ಟರ್ ಎಎಸ್ ಚಂದ್ರಶೇಖರ್ ಅವರೊಡನೆ ಸಂದರ್ಶನ ಕಾರ್ಯಕ್ರಮ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:00 ಪ್ರಗತಿ ಪಥ ಕಾರ್ಯಕ್ರಮದಲ್ಲಿ ಪಿಎಂ ಲೈವ್ ಸ್ಟಾಕ್ ಮಿಷನ್ ಕುರಿತು ಕಾರ್ಯಕ್ರಮ ಪ್ರಸಾರವಾಗಲಿದೆ. 1:20 ಚಿತ್ರಗೀತೆಗಳು, 1:30 ಚೈತ್ರವನ, ಲಕ್ಷ್ಮೀಶನ, ಜೈಮಿನಿ ಭಾರತದ ಸಮಗ್ರ ವಾಚನ ಮತ್ತು ವ್ಯಾಖ್ಯಾನ ಕುರಿತ ಕಾರ್ಯಕ್ರಮ. 2:40 ಹಿಂದಿ ಪಾಠ, 3:00 ಎಫ್ಎಂ 101.3 ಮೆಗಾಹರ್ಟ್ಸ್ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ನಿಲಯದ ನಾಳೆ ಸಂಜೆ ಪ್ರಸಾರದಲ್ಲಿ 5:00 ಚಿತ್ರಗೀತೆಗಳು, 5:30 ಯುವವಾಣಿ ಕಾರ್ಯಕ್ರಮದಲ್ಲಿ ಗೀತಲಹರಿ ಜೇನುಗೂಡು ವಿಷಯಾಧಾರಿತ ಚಿತ್ರಗೀತೆಗಳ ಕಾರ್ಯಕ್ರಮ, ಪ್ರಸ್ತುತಿ ಜಯಶ್ರೀ ಹಾಂಡೆ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. 6:15 ಭಾವಗೀತೆಗಳು, 6:51 ಕೃಷಿ ರಂಗದಲ್ಲಿ ನವಣೆಯ ಸಂರಕ್ಷಣೆ ಮತ್ತು ಮೌಲ್ಯವರ್ಧನೆ ಕುರಿತು ತಜ್ಞರಾದ ಡಾಕ್ಟರ್ ಉದಯ್ಕುಮಾರ್ ನಿಡೋಣಿ ಅವರೊಡನೆ ಸಂದರ್ಶನ, ನಂತರ ಹವಾಮಾನ ವರದಿ, ಕೃಷಿ ಸಲಹೆ ಮತ್ತು ಪೇಟೆ ಧಾರಣೆಯನ್ನು ಕೇಳಲಿದ್ದೀರಿ. 7:20 ಜನಪದ ಸಂಗೀತದಲ್ಲಿ ಎಚ್ ಕೃಷ್ಣಯ್ಯ ಅವರಿಂದ ಜನಪದ ಗೀತೆಗಳು, 7:45 ಚಿತ್ರಗೀತೆಗಳು, 8:00 ಮನೆ ಮನೆಯಲ್ಲಿ ವಾರದ ಕೌಟುಂಬಿಕ ಚರ್ಚೆ, 8:30 ಜನಪದ ಸಂಗೀತ, 9:15 ಭಾವಗೀತೆಗಳು, 9:30 ಬಯಲಾಟ, ಮಹಿಷಾಸುರ ಮರ್ದಿನಿ. ಇನ್ನು 10:00 ದೆಹಲಿ ಕೇಂದ್ರದಿಂದ ಸಂಸತ್ತಿನಲ್ಲಿ ನಡೆಯದ ಉಭಯ ಸದನಗಳ ಪ್ರಶ್ನೋತ್ತರ ಕಾರ್ಯಕಲಾಪಗಳ ಧ್ವನಿ ಮುದ್ರಿಕೆ, ನಂತರ ಹಿಂದಿ ಚಿತ್ರಗೀತೆಗಳು. ಇದುವರೆಗೂ ಕಾರ್ಯಕ್ರಮಗಳ ವಿವರಣೆಯನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:05 ಆಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

0: the news read by Nishit Kumar. Prime Minister Narendra Modi has said collective participation has always been a source of strength in India's cultural ethos. Mr. Modi made the remarks while interacting with participants of the Viksit Vibrant Village Programme 2026 through video conferencing today. More than 400 young participants from all states and union territories shared their experiences with the Prime Minister. During the interaction, Mr. Modi highlighted the community participation, national integration and awareness about the strategic importance of border villages.
1: हमारे सीमावर्ती गांवों में विकास की आकांक्षा और देशभक्ति की भावना ये हम बराबर बराबर और कभी तो लगता है कि उनके लिए खुद से ज्यादा देश होता है देश पहले बाकी सारी सुविधाएं बाद में ये हमको सीमावर्ती गांवों में खास अनुभव आती है और इसलिए उद्देश्य ये था कि देश के अलग अलग जिलों के युवा हिमाचल उत्तराखंड
0: Prime Minister Modi remembered the brave hearts of the nation today on the occasion of Kargil Vijay Diwas, stating that India is continuously scaling new heights, be it defence production, defence exports or political cooperation with friendly nations. Addressing the nation in his Mann Ki Baat programme on Akashwani, Mr. Modi said today that 26th of July is a date that does not require a calendar to be remembered as Kargil Vijay Diwas is being celebrated today.
1: आज कारगिल विजय दिवस है ये दिन हमें गर्व से भर देता है ये दिन हमें अपने वीर जवानों के अद्भुत साहस की याद दिलाता है कारगिल की ऊंची ऊंची चोटियां कठिन मौसम दुश्मन की चुनौती हर परिस्थिति हमारे सैनिकों के सामने थी लेकिन उनका हौसला हर चुनौती से बड़ा था उन्होंने मां भारती की रक्षा के लिए अपना सर्वस्व अर्पित कर दिया आज कारगिल विजय दिवस पर मैं सभी वीर शहीदों और वीर सैनिकों श्रद्धापूर्वक नमन करता हूँ
0: Mr. Modi said India is continuously strengthening her technological capabilities. He highlighted the recent induction of INS Mahendragiri into the Indian Navy. The Prime Minister said every Indian is filled with pride following the successful launch of Vikram 1 last Sunday. Mr. Modi praised young innovators for displaying remarkable skill, passion and patience. The Prime Minister also said every Indian is cheering for all the athletes participating in the Commonwealth Games, which began in Glasgow a few days ago. Union Minister Prahlad Joshi today assumed the charge as the Education Minister. Mr. Joshi was appointed to the post yesterday following the resignation of Dharmendra Pradhan. Mr. Joshi also continues to hold the portfolios of Consumer Affairs, Food and Public Distribution, to New and Renewable Energy. Soon after taking charge, he chaired a review meeting of the Education Ministry to assess the implementation of various schemes and key initiatives. Minister of State for Education Jayant Chaudhary and several senior ministry officials attended the meeting. The Indian Embassy in Ukraine today said that it is closely monitoring the situation following the incident involving the cargo vessel MV Aegean Ragnar, which was struck at the port of Odisha yesterday. The embassy said that four Indian nationals were on board the vessel. It added that two of them have been confirmed safe, while information about the other two is still awaited. The embassy further said that search and rescue operations are underway and that it is in constant touch with the concerned authorities. At the ongoing Commonwealth Games, India's Rishikant Singh Chamban won the silver medal in the men's 60-kilogram weightlifting event in Glasgow today. Rishikant lifted 121-kilogram in the snatch, setting a new Commonwealth Games record before Malaysia's Muhammad Ani Kasdan equaled the mark. Malaysia's Muhammad Ani Kasdan clinched the gold medal with the Commonwealth Games record total of 273-kilograms. The silver medal is India's second medal at this year's Commonwealth Games and first in an able-bodied event. Earlier, para powerlifter Jandu Kumar opened India's medal account with the bronze in the men's heavyweight event. And in men's cricket, India has set a target of 193 runs for Zimbabwe in the third and the final T20 international of series in Harare. Opting to bat, India posted 192 for 5 wickets in their allotted 20 overs. Vaibhav Suryavanshi starred with bat, scoring 81 of 49 balls, while Ishan Kishan contributed 29 of 26 deliveries. For Zimbabwe, Brad Evans took 2 wickets. India made 2 changes to the playing 11 with Suryansh Hegde and Ashok Kumar replacing Shivam Dubey and Prince Yadav. And with that, we end this news bulletin.
2: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:10. ಈಗ ಕೇಳಿ ವಾಣಿಜ್ಯ ಪ್ರಕಟಣೆಗಳನ್ನು.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೆ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ. ಹಿಂದೆ KSU WSSB.Karnataka.gov.in
3: ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ.
8: ಮಷೀನ್ ನಲ್ಲಿ ಬಟ್ಟೆ ಹಾಕೋ ಮೊದಲು ಚೆಕ್ ಮಾಡಿಲ್ವಾ?
7: ಬದಲಿಸಿ ಬದಲಿಸಿ ಅಭ್ಯಾಸ ಬದಲಿಸಿ. ಈಗ ಹತ್ತಿರದ ಬ್ಯಾಂಕ್ಗೆ ಹೋಗಿ ಹರಿದ ಹಳೆ ನೋಟ್ಸ್ ಬದಲಿಸಿ. ಬ್ಯಾಂಕ್ ತಗೊಳ್ಳೋದಿದ್ರೆ RBIನ ಓಂಬಡ್ಸ್ಮನ್ ಗೆ ದೂರು ನೀಡಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ.
9: ಮನುಷ್ಯನಿಗೆ ಆರೋಗ್ಯವೇ ಅತಿದೊಡ್ಡ ಭಾಗ್ಯ. ಆದರೆ ಇಂದಿನ ಜಂಜಾಟದ ಬದುಕಿನಲ್ಲಿ ಎಲ್ಲರೂ ಆರೋಗ್ಯದ ಸಮಸ್ಯೆಯನ್ನು ನಿರ್ಲಕ್ಷ್ಯ ಮಾಡುತ್ತಾರೆ. ಆಸ್ಪತ್ರೆಗೆ ಹೋಗಲು ಸಮಯ ಅಥವಾ ಸಾರಿಗೆ ಸೌಲಭ್ಯದ ಸಮಸ್ಯೆ ಇಲ್ಲವೇ ಹಣಕಾಸು ಸಮಸ್ಯೆಯಿಂದ ಎಷ್ಟೋ ಕುಟುಂಬಗಳು ಕಂಗಾಲಾಗಿವೆ. ಇನ್ನು ಆತಂಕ ಬೇಡ. ರೋಗ ಬರುವ ಮುನ್ನ ಆರೋಗ್ಯ ಸೇವೆಗಳೇ ನಿಮ್ಮ ಮನೆ ಬಳಿಗೆ ಬಂದರೆ? ಹೌದು, ಇದು ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಗೃಹ ಆರೋಗ್ಯ. ಆಸ್ಪತ್ರೆಗೆ ರೋಗಿ ಬರುವುದಕ್ಕಿಂತ ಮೊದಲೇ ರೋಗ ಬರದಂತೆ ತಡೆಗಟ್ಟುವುದೇ ಈ ಯೋಜನೆಯ ಗುರಿ. ಈ ಯೋಜನೆ ಅಡಿ BP, ಸಕ್ಕರೆ ಕಾಯಿಲೆ, ಅನಿಮಿಯಾ, ಬಾಯಿ, ಸ್ತನ, ಗರ್ಭಕಂಠದ ಕ್ಯಾನ್ಸರ್ ಸೇರಿದಂತೆ 14 ಬಗೆಯ ಅಸಾಂಕ್ರಾಮಿಕ ರೋಗಗಳಿಗೆ ನಿಮ್ಮ ಮನೆಯಲ್ಲೇ ಉಚಿತ ತಪಾಸಣೆ ಲಭ್ಯವಿದೆ. ಈಗಾಗಲೇ 1 ಕೋಟಿಗೂ ಅಧಿಕ ಜನರನ್ನು ತಲುಪಿರುವ ಈ ಆರೋಗ್ಯ ಕ್ರಾಂತಿಗೆ ಕೈಜೋಡಿಸಿ. ಆಶಾ ಕಾರ್ಯಕರ್ತೆಯರು ನಿಮ್ಮ ಬಳಿ ಬಂದಾಗ ಮಾಹಿತಿ ನೀಡಿ ಸಹಕರಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
4: ಏನು ರಂಗ, ಕೈಗೆ ಬ್ಯಾಂಡೇಜು?
5: ಬಿದ್ಬಿಟ್ಟಾಕ. ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
4: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
3: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
4: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
4: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
3: ಹಿಂದೆ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
2: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
10: ಆಕಾಶವಾಣಿ ರಾಯಚೂರು

0: ಹಿರಿಯ ನಾಗರಿಕರ ಜೀವನದ ಅನುಭವಗಳ ಕುರಿತು ಕಾರ್ಯಕ್ರಮ ಸಂಧ್ಯಾ ಕಿರಣ. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ.
1: ಶ್ರೋತೃ ಬಾಂಧವರಿಗೆಲ್ಲ ಸಂಧ್ಯಾ ಕಿರಣ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶ್ರೋತೃ ಬಾಂಧವರ, ಇವತ್ತಿನ ಕಾರ್ಯಕ್ರಮದಲ್ಲಿ ವೃತ್ತಿಯಲ್ಲಿ ಗ್ರಾಮೀಣ ಶಾಖಾ ಅಂಚೆ ಪಾಲಕರಾಗಿ 35 ವರ್ಷಗಳ ಕಾಲ ಕಾರ್ಯನಿರ್ವಹಿಸಿದ, ಹಾಗೆ ಹಾಸ್ಯ ಸಾಹಿತ್ಯ, ಕವನಗಾರರು, ಹೀಗೆ ಅನೇಕ ಸಾಹಿತ್ಯ ಕ್ಷೇತ್ರಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿರತಕ್ಕಂತ, ಹಾಗೆ ಸಮಾಜ ಸೇವೆಯನ್ನ ಗೈಯುತ್ತಿರುವ, ಇತಿಹಾಸ ಅಕಾಡೆಮಿಯಲ್ಲಿ ತಮ್ಮದೇ ಆಗಿರತಕ್ಕಂಥ ಆಸಕ್ತಿಯನ್ನು ಹೊಂದಿರುವ, ಅನೇಕ ಸಂಘ ಸಂಸ್ಥೆಗಳಲ್ಲಿ ಸೇವೆಯನ್ನ ಸಲ್ಲಿಸ್ತಾ ತಮ್ಮ ಕೊಡುಗೆಯನ್ನು ನೀಡ್ತಾ ಬಂದಿರುವಂತಹ ಪಿ ವೆಂಕಟೇಶ್ ಬಾಗಲವಾಡ ಸರ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಬನ್ನಿ, ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್, ಸಾಹಿತ್ಯಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಾಹಿತ್ಯಗಳನ್ನ ನಾವು ಗಮನಿಸ್ತೀವಿ, ಅದರಲ್ಲೂ ಹಾಸ್ಯ ಸಾಹಿತ್ಯ ತುಂಬಾನೇ ಸವಾಲು ಭರಿತವಾಗಿರ್ತಕ್ಕಂಥ ಸಾಹಿತ್ಯ ಅಂತಾನೆ ಹೇಳ್ಬಹುದು. ಆರಂಭದ ದಿನಗಳಲ್ಲಿ ತಾವು ವಿವಿಧ ರೀತಿಯ ಸಾಹಿತ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರೆ, ಪ್ರಸ್ತುತ ದಿನಮಾನಗಳಲ್ಲಿ ಹಾಸ್ಯ ಸಾಹಿತ್ಯದಲ್ಲಿ ತಾವು ಕೃಷಿಯನ್ನ ಮಾಡ್ತಾ ಇದ್ರೆ, ಯಾಕೆ ತಾವು ಹಾಸ್ಯ ಸಾಹಿತ್ಯವನ್ನ ಬರೆಯೋದಕ್ಕೆ ಆರಂಭಿಸಿದ್ರೆ?
2: ಯಾಕೆ ಅಂತಂದ್ರೆ, ನಾನು 1990 ಬಹುಶಃ 2090 ಈ ಕರೋನಾ ಬರೋದಕ್ಕಿಂತ ಮೊದಲು ಅಲ್ಲಿವರೆಗೂ ನಾನು ಕೇವಲ ಕವನಗಳನ್ನ ಮಾತ್ರ ಬರೀತಿದ್ದೆ, ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ದೆ. ಅದಕ್ಕಿಂತ ಮೊದಲು ನಾನು ಬೇರೆ ಹವ್ಯಾಸಗಳಿದ್ವು, ಶಿಕ್ಷಣ ಸೇವೆ, ಸಮಾಜ ಸೇವೆ, ಇಂಥ ಸೇವೆಗಳಲ್ಲಿ ತೋರಿಸಿದ್ದೆ. ಈ ಹಾಸ್ಯ ಸಾಹಿತ್ಯ ಬರೀಬೇಕಾದ್ರೆ ನಾನು ಚಿಕ್ಕವನಿದ್ದಾಗಿಂದ ಬಾಲ್ಯದಲ್ಲಿ ನನ್ನೊಳಗಡೆ ಹಾಸ್ಯ ಪ್ರಜ್ಞೆ ಇತ್ತು. ಮಾತಾಡಬೇಕಾದ್ರೆ ಅಥವಾ ಓದಬೇಕಾದ್ರೆ ಜಾಸ್ತಿ ಅವನ್ನೇ ಓದ್ತಾ ಇದ್ದೆ. ಬಾಲ್ಯದಲ್ಲಿದ್ದಾಗ ಬೀಚಿ ಕಾದಂಬರಿಗಳನ್ನು ಸಾಕಷ್ಟು ಓದಿದ್ದೇನೆ. ಸತ್ತವನೇ ಅದ್ದು ಬಂದಾಗ, ಖಾದಿ ಸೀರೆ, ಟೆಂಟ್ ಸಿನಿಮಾ, ಬೆಳ್ಳಿತಿಮ್ಮ, ನೂರೆಂಟು ಹೇಳಿದ, ಇಂಥವೆಲ್ಲ ಬಹಳಷ್ಟು ಓದಿದೆ. ನಂತರ ಮಯೂರ ಪತ್ರಿಕೆಯಲ್ಲಿ ಆಗಿನ ಕಾಲದಲ್ಲಿ ಅವರ ಮಿತ್ರ ಟಿ ಸುನಂದಮ್ಮ, ಇತ್ತೀಚೆಗೆ ಬಂದಂತಹ ಭುವನೇಶ್ವರ ಹೆಗಡೆ ಅವರ ಕಥೆಗಳನ್ನು, ಹಾಸ್ಯ ಬರಹಗಳನ್ನು ಓದ್ತಾ ಇದ್ದೆ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ನಮ್ಮ ತಾಯಿ ಒಳ್ಳೆ ಓದುಗಳು. ಆಗಿನ ಕಾಲದಲ್ಲಿ ನೈಜಾಮಿ ಸ್ಟೇಟ್ನಲ್ಲಿ 4ನೇ ಕ್ಲಾಸ್ ಓದಿದ್ದಾಳು ಅಂದ್ರೆ ಸುಮಾರು 5,000 ಕಾದಂಬರಿಗಳು ಓದಿದ್ದಾರೆ. ಅವರೆಲ್ಲ ಓದಿ ಓದಿ ನಮ್ಮನ್ನು ಓದಿನ ರುಚಿಗೆ ಹಚ್ಚಿಸಿದ್ರು.
1: ಹಾಸ್ಯ ಸಾಹಿತ್ಯಕ್ಕೆ ಯಾಕೆ ತಮಗೆ ಅಭಿರುಚಿ ಜಾಸ್ತಿ?
2: ಯಾಕೆ ಅಂತಂದ್ರೆ, ನಮ್ಮಲ್ಲಿ ಪ್ರಸನ್ನ ಮಂಡಲಗಿರಿ ಅಂತ ಒಬ್ರು ವಿದ್ವಾಂಸ ಕಥೆಗಾರರಿದ್ದಾರೆ. ಅವರು ಪ್ರಬಂಧ ಗಿಬಂಧ ಬರೀತಾರೆ. ನಾನು ಅವರು ಒಡನಾಟದಲ್ಲಿದ್ದಾಗ, ವೆಂಕಟೇಶ ನೀವು ಈ ಕತೆ ಕವನಕ್ಕಿಂತ ಹಾಸ್ಯ ಬರಹಕ್ಕೆ ಯಾಕೆ ಬರಬಾರ್ದು, ನಾವು ತಮಾಷೆ ಮಾತಾಡೋದು ನೋಡಿ ಅವರು ನನಗೆ ಕೇಳಿದ್ರು. ಇಲ್ಲ ಸರ್, ಬರೆಯೋಕ್ಕಾಗಲ್ಲ, ಅದು ಬಹಳ ಕಷ್ಟ, ಹಾಸ್ಯ ಬೇರೆ ಏನಾದ್ರು ಬರಬಹುದು, ಹಾಸ್ಯ ಬರೀಬೇಕಾದ್ರೆ ನಮ್ಮೊಳಗೆ ಮೊದಲು ಹಾಸ್ಯ ಪ್ರಜ್ಞೆ ಮೂಡಬೇಕು. ನದಿ ಹರಿದ್ರೆ ತಾನೇ ಹೊಲಗಳಿಗೆ ನೀರು ಬರ್ಲಿಕ್ಕೆ ಸಾಧ್ಯ, ನದಿನೇ ಹರಲಿದ್ದು ಹೊಲಗಳಿಗೆ ಹೆಂಗೆ ಬರ್ಲಿಕ್ಕೆ ಸಾಧ್ಯ ಅಂತಂದ, ಇಲ್ಲ ಬರೀ ನೀವೆಲ್ಲ ಬರೀ ಪ್ರಯತ್ನ ಮಾಡಿ, ನಿನ್ನ ಹತ್ರ ಹಾಸ್ಯ ಪ್ರಜ್ಞೆ ಇದೆ, ಅವನು ಬರೆದು ನನಗೆ ಹಾಕು, ನಾನೆಲ್ಲ ಎಡಿಟ್ ಮಾಡಿ ನಿಮಗೆ ತಿಳಿಸ್ತೀನಿ, ಮುಂದಿನ ದಿನಗಳಲ್ಲಿ ಸರಿ ಮಾಡೋಣ ಅಂತಂದು. ಸರಿ ಅಂತಂದು ಒಂದು 2-3 ಬರೆದು ಹಾಕಿದೆ. ಅವ್ರಿಗೆ ಭಾಳ ಮೆಚ್ಚುಗಾಯಿತು, ಇದನ್ನು ಮುಂದುವರಿಸು, ಪರವಾಗಿಲ್ಲ, ಚೆನ್ನಾಗಿದೆ ಅಂತ. ಬೇರೆ ಬೇರೆ ವಿಷಯಗಳನ್ನ ಬೇರೆ ಬೇರೆ ನುಡಿಮುತ್ತುಗಳನ್ನ ಅದರಲ್ಲಿ ಸೇರಿಸಿ, ಹಾಸ್ಯ ಪ್ರಸಂಗ ಸೇರಿಸಿ, ನಿನ್ನ ಶಾಲಾ ದಿನಗಳು, ಸಾಂಸಾರಿಕ ದಿನಗಳು ಏನೆಲ್ಲ ಅನುಭವಿಸಿಬಿಟ್ಟಿದ್ದೆ ಈಗಾಗಲೇ 60 ವರ್ಷ, ಅವೆಲ್ಲ ನಿನ್ನ ಸಾಕಷ್ಟು ಸಂಗ್ರಹ ಇದೆ, ಅವನು ಈ ರೂಪಕ್ಕೆ ತಗೊಂಡು ಅಂತ ಭಾಳ ಒತ್ತಾಯ ಮಾಡಿದ್ರು. ಸರಿ ಅಂತ ಅದು ಏನಾಯ್ತು, ಕರೋನಾ ದಿನಗಳಲ್ಲಿ ಎಂಪ್ಟಿ ಮೈಂಡ್ ಇತ್ತಲ್ಲ, ಖಾಲಿದೆ, ಏನು ಮಾಡೋಣ ಅಂತ ಆಗಲಿಂದ ಬರೀಲಿಕ್ಕೆ ಶುರು ಮಾಡಿದೆ. ನಂತರ ಪೇಪರ್ನಲ್ಲಿ ಕೊಡಿದ್ದೀನಿ ಅಂತಂದು ರಾಯಚೂರು ವಾಣಿಯಲ್ಲಿ ಒಂದು 2-3 ಸಲ ಹಾಕಿದೆ, ಅವ್ರು ಹಾಕಲಿಲ್ಲ. ಅದೇನು ಕಾರಣ ನಾನು ಯೋಚನೆ ಮಾಡಲ್ಲ. ತಿರುಗಿ ನಾನು ಕಥೆ ಕವನ ಸ್ನೇಹಿ ಮತ್ತು ಕಥಾಗುಚ್ಚ ಬಳಗಂತ ಆನ್ಲೈನ್ನಲ್ಲಿದ್ದಾವೆ, ಅದಕ್ಕೆ ನಾನು ಮೆಂಬರ್ ಆದೆ. ಮೆಂಬರ್ ಆದ್ಕೂ ಅವರು ನಾನು ಹಾಕ್ತಾ ಹೋದೆ, ಅವ್ರು ಭಾಳಷ್ಟು ಕಮೆಂಟ್ ಮಾಡಕತ್ತಿದ್ರು, ಒಳ್ಳೆ ಚೆನ್ನಾಗಿದೆ, ಇನ್ನು ಮುಂದೆ ಬರೀರಿ, ಹಾಕ್ರಿ, ವಾರ ಹಾಕ್ರಿ, ನಿನ್ನ ಅಡ್ಮಿನ್ ಮಾಡ್ತೀವಿ, ಅದೇ ಮಾಡ್ತೀವಿ ಅಂತ. ನನಗೆ ಅದು ಯಾವ್ದು ಬೇಕಿದ್ರೆ ನನ್ನ ಕಥಾವಸ್ತು ಓದಿದ್ರೆ ಸಾಕು, ಮೆಚ್ಚುಗೆ ಸಿಕ್ಕಿದ್ರೆ ಸಾಕಂದು. ಹಂಗೆ ಅವರೆಲ್ಲ ಭಾಳ ಮಂದಿ ದೊಡ್ಡ ದೊಡ್ಡ, ಅದರಲ್ಲಿ ಸುಮಾರು ಕಥಾಗುಚ್ಚಬಳದಲ್ಲಿ 800 ಮಂದಿ ಮಹಿಳೆಯರ ಲೇಖಕರಿದ್ದಾರೆ, ಕಥೆ ಕವನಗುಚ್ಚದಲ್ಲಿ ಒಂದು 400 ಜನ ಇದ್ದಾರೆ, ಎಲ್ಲ ಬೆಂಗಳೂರು, ಮೈಸೂರು, ದಾವಣಗೆರೆ, ಅವರೆಲ್ಲ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದವರು ಪುರುಸತ್ ಮಾಡ್ಕೊಂಡು ರಾತ್ರಿ ಬಂದು ಓದಿ ನನ್ನ ಕಮೆಂಟ್ ಮಾಡ್ತಾ ಇದ್ರು. ಅದು ನನ್ನ ಭಾಳ ಸ್ಫೂರ್ತಿ ಸಿಕ್ತು. ನಂತರ ಅಲ್ಲಿ ಕೊಡಗಿನ ಗಿರಿವಾಹಿನಿ ಪತ್ರಿಕೆಯಲ್ಲಿ ನಾನು ಲೇಖನಗಳು ಮುದ್ರಿಸ್ಲಾಕಿದ್ರು, ಸಿಂಧನೂರು ಸುದ್ದಿಬಿಂಬ ಪತ್ರಿಕೆಯಲ್ಲಿ ಪ್ರಕಟಿಸಿದ್ರು. ಅದಾದ್ಮೇಲೆ ತಿರುಗಿ ನಮಗೆ ಶ್ರೀನಿವಾಸ್ ಗಟ್ಟು ರಾಯಚೂರು ವಾಣಿಯವರು ಒಂದ್ಸಲ ಪರಿಚಯ ಆದ್ರು, ಅವ್ರು ಅದೆಲ್ಲ ಓದಿದ್ರಂತ. ಏ, ನಮ್ಮ ರಾಯಚೂರು ವಾಣಿ ಯಾಕೆ ಕೊಡಬಾರ್ದು ಅಂತಂದ್ರು. ಇಲ್ಲ ಸರ್, ಒಂದು 2-3 ಸಲ ಕಳಿಸಿದ್ದೆ, ಹಿಂಗೆ ಆಗಿಲ್ಲ ನಾನು, ಏ ಈ ಸಲ ನಾನೇ ಇರ್ತೀನಿ, ಕಳಿಸ್ತೀನಿ ನಿನಗೆ, ಎಲ್ಲ ಪ್ರತಿ ತಿಂಗಳು ಕಂಪಲ್ಸರಿ ಹಾಕ್ತೀನಿ ಅಂತಂದು. ಹಿಂಗೆ ರಾಯಚೂರು ವಾಣಿ ಕಳಿಸಿ, ಅವತ್ತಿಂದ ರಾಯಚೂರು ಪ್ರತಿ ತಿಂಗಳು 2 ಕಂಟಿನ್ಯೂ ಬರ್ತಾ ಇದ್ದೆ 1 ವರ್ಷದಿಂದ.
1: ಈ ನಿಟ್ಟಿನಲ್ಲಿ ತಾವು ಅನೇಕರ ಪ್ರೋತ್ಸಾಹದಿಂದ, ನಿಮ್ಮ ಹೃದಯದಲ್ಲಿ ಹಾಸ್ಯ ಇರೋದ್ರಿಂದ ಈ ಹಾಸ್ಯ ಸಾಹಿತ್ಯಕ್ಕೆ ತಮ್ಮನ್ನ ತಾವು ಒಗ್ಗಿಸ್ಕೊಂಡ್ರಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ತುಂಬಾ ಸಂತೋಷದ ವಿಷಯ ಸರ್. ಆರಂಭದ ದಿನಗಳು, ಬಾಲ್ಯ ಜೀವನ ಎಲ್ಲಿ ಜನಿಸಿದಿರ್ತಾವು, ತಮ್ಮ ಬಾಲ್ಯ ಜೀವನ ಎಲ್ಲಿ ಕಳೆದ್ರಿ, ಹೇಗೆ ಕಳೆದ್ರಿ?
2: ನಾನು ಆಗಿನ ಮಾನವಿ ತಾಲೂಕು, ಈಗಿನ ಸಿರಿವಾರ ತಾಲೂಕು, ಬಾಗಲವಾಡದಲ್ಲಿ 1960 ಜನಿಸಿದೆ. ಅದೇ ನನ್ನ ತಾಯಿ ತವರ ಮನೆ. ನಾವು ತಾಯಿ ಆಸ್ತಿಗೆ ಬಂದದ ಕಾರಣ ಇಲ್ಲೇ ಇದ್ವಿ. ನನ್ನ ತಂದೆ ಅವರು ಕುಷ್ಟಗಿ ತಾಲೂಕು ಪಟ್ಟಣ ಚಿಂತೆ ಅಂತ, ಅವರು ಹಿಂದಿ ಅಧ್ಯಾಪಕರಾಗಿದ್ರು. ನಾವು ಚಿಕ್ಕವರಿದ್ದಾಗ ತೀರ್ಕೊಂಡ್ಬಿಟ್ರು, ಅವ್ರು ನೋಡಿದ ನೆನಪು ಕಡಿಮೆ. ನಂತರ ನಮ್ಮ ತಾಯಿ ಆಸ್ತಿ ಬಂದ್ಮೇಲೆ ಇದ್ದೇ ಇದ್ದೆ, 7ನೇ ಕ್ಲಾಸ್ವರೆಗೆ ಇಲ್ಲೇ ಬಾಗಲವಾಡದಲ್ಲಿ ಇದೆ. ಆ ದಿನಗಳಲ್ಲೇ ನಮ್ಮ ತಾಯಿ ಕಡೆಯಿಂದ ನಾವು ಓದೋ ಹವ್ಯಾಸ ಪ್ರಾರಂಭ ಆಗಿತ್ತು. ಅದಕ್ಕೂ ಮುಖ್ಯ ಅಂದ್ರೆ ನಮ್ಮ 7ನೇ ಕ್ಲಾಸ್ನಲ್ಲಿ ಧಾರವಾಡದ ವಸಂತರಾವ್ ಕುಲಕರ್ಣಿ ಅಂತ ಟೀಚರ್ ಬಂದಿದ್ರು. ಅವರು ಕನ್ನಡದ ಸಮಗ್ರ ಮಾಹಿತಿ ಅಂದ್ರೆ ಗ್ರಾಮರ್ ಬಗ್ಗೆ ಎಲ್ಲ ನಮ್ಗೆ ಆಗ 7ನೇ ಕ್ಲಾಸ್ಗೆ ಪರಿಪೂರ್ಣ ಮಾಡಿಬಿಟ್ಟಿದ್ರು. ಹಿಂಗಾಗಿ ಶಬ್ದ ಅಲಂಕಾರಗಳ ಬಗ್ಗೆ ಅವುಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ನಮ್ಮ ಹತ್ರ ಒಂದು ಕಲ್ಪನೆಗಳು ಮೂಡ್ತಾ ಇದ್ವು. ಏನಾರ ಒಂದು ಹೇಳ್ಬೇಕಾದ್ರೆ ಅದಕ್ಕೊಂದು ಮಂತ್ರನೇ ಕಲಿಸ್ಬಿಟ್ಟಿದ್ರು. ಉದಾಹರಣೆಗೆ ವಿಕೀರ್ತಗಳು ಅಂತ ಬರ್ತಾವೆ ಗ್ರಾಮರಲ್ಲಿ, ಸವರ್ಣಮಯಲಂಗ ಮುಂಬಗೆಗಳಲ್ಲಿ ಮತ್ತೆ ವಿಕೀರ್ತಮ್ ಅಂತ ಅದನ್ನ ಗಟ್ಟಿ ಮಾಡಿಬಿಟ್ರೆ ಆಯ್ತು ಅದು ಮತ್ತೆ ವಿಕೀರ್ತ ಅಂತ ಅರ್ಥ. ಮತ್ತೆ ಏನು ಮಾಡೋದು ಬೇಡ ಅಂತ ಹಿಂಗ ಅವರಿಂದ ಸ್ಫೂರ್ತಿ ಆದ್ವಿ. ತಿರು 8ನೇ ಕ್ಲಾಸ್ ಸಿಂಧನೂರಿಗೆ ಹೋದೆ. ತಿರುಗಿ 9:10 ನಮ್ಮ ತಾಯಿ ತಂಗಿ ಗಂಡ ಅಂದ್ರೆ ನಮ್ಮ ಕಾಕ ಅವ್ರು ದೊಡ್ಡ ವಿದ್ವಾಂಸರು, ಮುರಳೀಧರ ಆಚಾರ್ಯ ಗರಗಲಿ ಅಂತ, ಪಂಡ್ರನಾಥ ಆಚಾರ್ಯ ಗರಗಲಿ ತಮ್ಮಂದ್ರವರು ಖ್ಯಾತ ವಿದ್ವಾಂಸರು, ಅವರು ನಮ್ಮನ್ನು ಓದ್ಲಿಕ್ಕೆ ಮತ್ತೆ 9:10 ಲಿಂಕ್ಸ್ಗೂರಿಗೆ ಕರ್ಕೊಂಡೋದ್ರು. ಅವ್ರ ಮನೆಯಲ್ಲೇ ಇದೆ, ಅವರು ಒಂದು ವೈದಿಕ ವಾತಾವರಣ ಬಹಳ ಸ್ಟ್ರಿಕ್ಟ್ ಅಲ್ಲಿ. ಅವ್ರ ಮನೇಲಿ 10ನೇ ಕ್ಲಾಸ್ ಆದ್ಮೇಲೆ ತಿರಿ ಪಿ ಯು ಸಿಗೆ ಒಂದು ವರ್ಷ ಗ್ಯಾಪ್ ಆಯ್ತು ನಂದು. ನಮ್ಮ ಅಣ್ಣ ಬಿ ಎ ಫೈನಲ್ ಇದ್ದ, ನಾನು ಇಬ್ಬರನ್ನು ಓದ್ಸೋಕ್ಕಾಗಲ್ಲ, ನಮ್ಮಮ್ಮ ಬಿಡಿಸಿಬಿಟ್ಲು. ನಾನೇನ್ ಮಾಡೋದಂತ ಒಂದು ವರ್ಷ ಏನ್ ಮಾಡಿದೆ, ಮೇಸ್ತ್ರಿ ಕೆಲಸ ಮಾಡಿದೆ ಕೆನಾಲ್ ಮೇಲೆ. ನಂತರ ಪಿ ಯು ಸಿಗೆ ರಾಯಚೂರಿಗೆ ಬಂದೆ ನೆಕ್ಸ್ಟ್ ಇಯರ್. ಮೊದಲೇ ವರ್ಷ ಟ್ಯಾಗೋರ್ನಲ್ಲಿ ಓದಿ ಪಿ ಯು ಸಿ ಫಸ್ಟ್ ಇಯರ್, ಯಾಕಂದ್ರೆ ಅಯ್ಯಪ್ಪ ತುಕ್ಕಾಯಿ ಅಂತ ಲೆಕ್ಚರರ್ ಇದ್ರು, ಅವರು ನಮ್ಮ ಮಾವನ ಕ್ಲಾಸ್ ಬಿಟ್ಟು ನಮ್ಮ ಅಕ್ಕನ ಕ್ಲಾಸ್, ಅವರೇ ನಾನೆಲ್ಲ ಅಡ್ಮಿಷನ್ ಗಿಡ್ಮಿಷನ್ ಎಲ್ಲ ಮಾಡಿಸಿದ್ರು. ಆಮೇಲೆ ನಾನು ಬ್ರಾಹ್ಮಿನ್ಸ್ ವಿದ್ಯಾರ್ಥಿನಿಲ್ಲ ಎಲ್ ಇಡಿ ಕಾಲೇಜ್ ಅಂತಿದ್ದೆ, ಅಲ್ಲಿಂದ ಇಲ್ಲಿ ಬರೋಕ್ ದೂರ ಆಯ್ತು ಅಂತ ಮತ್ತೆ ಸೆಕೆಂಡ್ ಇಯರ್ಗೆ ಏನಂದ್ರೆ ನಾನು ಬಿ ಆರ್ ಬಿ ಕಾಲೇಜ್ಗೆ ಹೋಗ್ಬಿಟ್ಟೆ, ಅಲ್ಲಿ ಬಿ ಕಾಮ್ ತನ ಮುಗಿಸಿದೆ. ಅವಾಗ ಹಾಸ್ಟೆಲ್ ಇದ್ದಾಗಲೇ ಒಂದು ಎರಡು ಮೂರು ಕವನ ಬರಿತಾ ಇದ್ದೆ.
1: ನಮ್ಮ ಪ್ರಾಥಮಿಕ ಪ್ರೌಢ ಹಾಗೆ ಪದವಿ ಶಿಕ್ಷಣವನ್ನ ಪಡ್ಕೊಂತ ಬಂದ್ರೆ ಈ ಸಾಹಿತ್ಯ ಅಭಿರುಚಿ ತಮ್ಗೆ ಎಲ್ಲಿಂದ ಆರಂಭ ಆಯ್ತು, ಯಾವ ಸನ್ನಿವೇಶ ಏನಾದ್ರೂ ಹೇಳ್ತೀರಾ ನಮ್ಮ ಶ್ರೋತೃ ಬಂದವರಿಗೆ?
2: ಸನ್ನಿವೇಶ ಅಂದ್ರೆ ನಮ್ಮ ತಾಯಿದೆ ಮೊದ್ಲು ಬಳವಳಿ ನಮಗಿತ್ತು, ಆದ್ರೆ ಬರವಣಿಗೆ ರೂಪದಲ್ಲಿ ಇದ್ದಿಲ್ಲ. ಈ ಕಾಲೇಜಿಗೆ ಬಂದ್ಮೇಲೆ ಏನಂದ್ರೆ ಇಲ್ಲಿ ಸಣ್ಣ ಪುಟ್ಟ ಕಾರ್ಯಕ್ರಮ ಭಾಗವಹಿಸಲು ಏನೋ ಬರೀಣ ಅಂತ ಪ್ರಯತ್ನ ಮಾಡಿದೆ. ಒಂದ್ಸಲ ಒಬ್ಬಕ್ಕೆ ಏನೋ ಹಣ್ಣು ಮಾರ್ಲಿಕ್ಕೆ ಬಂದಿದ್ದು ಹಾಸ್ಟ್ಲಿಗೆ, ಬಂದಾಗ ಸ್ವಲ್ಪ ಸುಂದರ ಚೆಲುವಿನೇ ಇದ್ಲ ಅಂದ್ಕೊಳ್ಳಿ, ಅವಾಗ ನಾವು ಹರೆಯದ ಯುವಕರು. ಹಿಂಗಾಗಿ ನಮ್ಮಲ್ಲಿ ಒಬ್ಬ ಜಗನ್ನಾಥ್ ಅಂತಿದ್ದ, ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ ಆದ, ಅವನು ಏ ವೆಂಕಟೇಶ್ ನಿನ್ನದು ಸಾಹಿತ್ಯದ ಆಕೆ ಬಗ್ಗೆ ಏನಾರು ಒಂದು ಕವನ ಬರಿಬೇಕಲ್ಲ ಅಂದ. ಏನ್ ಬರೀಲ್ಲ ಅಂತಂದು ಏನೋ ಬರೀ. ಅವಾಗ ಹಣ್ಣು ಮಾರಕ್ಕೆ ಮೇಲೆ ಒಂದು ಏನೋ ಒಂದು ಚುಟ್ಕಾಗಿ ಒಂದು 6-7 ಸಾಲ ಬರೀದ್ದೆ, ಚೆನ್ನಾಗಿದೆ ಅಂತಂದ. ತಿರುಗಿ ಸಾಹಿತ್ಯ ಪೇಪರ್ನಲ್ಲಿ ಬರಬೇಕಲ್ಲ ಇದು. ನಾನೇನ್ ಮಾಡಿದೆ, ರಾಯಚೂರು ವಾಣಿಯಲ್ಲಿ ಕೆಲ್ಸಕ್ಕಂತ ಸೇರಿದೆ. ಎನ್ ಕೆ ಕುಲಕರ್ಣಿ ಅವರು ಇದ್ರು, ಸರ್ ನನಗೆ ಒಂದ್ ಏನೋ ಕೆಲಸ ಕೊಡ್ರಿ, ಮಳೆ ಜೋಡಿಸ್ತೇನೆ ಅಂತ. ಹ್ಞೂನ್ರಿ ಅಂತ ಹೇಳಿದ್ವಿ. ಮಳೆ ಜೋಡಿಸಿ ಕೆಲಸ ಸೇರಿದೆ. ಒಂದ್ 3 ತಿಂಗಳು ಮಳೆ ಜೋಡಿಸಿದ್ಮೇಲೆ ಅವ್ರ ಏನಂದ್ರೆ ಇಲ್ಲ ಪ್ರೂಫ್ ರೀಡಿಂಗ್ ನಲ್ಲಿ ಕೆಲಸ ಮಾಡಂತಂದ್ರು. ಅದೇ ಬೇಕಾಯ್ತು ನನಗೂ. ಪ್ರೂಫ್ ರೀಡಿಂಗ್ ಮಾಡಕ್ಕೆ ನಾನು ಕವನನ್ನು ಅದ್ರಲ್ಲಿ ಸೇರಿಸ್ತಾ ಇದ್ದೆ. ರೀಡಿಂಗ್ ಮಾಡಿ ಅದಕ್ಕೊಂದು ವ್ಯಂಗ್ಯ ಚಿತ್ರ ಬರೆಸಿ ಹಾಕಿ ಬರ್ತಿದ್ದೆ. ಹಿಂಗಾಗಿ ಕವನ ಒಂದು ಆವಾಗ ಒಂದು ಇವಾಗ ಒಂದು ರಾಯಚೂರಿನಲ್ಲಿ ಬರ್ತಾ ಇದ್ವು. ಅದು ನನಗೆ ಸಾಹಿತ್ಯಕ್ಕೆ ಮೂಲ ಪ್ರೇರಣೆ ಆಯ್ತು. ಅಲ್ಲಿಂದ ಪಂಪಯ್ಯ ಶೆಟ್ರು ನಮಗ ಟ್ಯಾಗೋರ್ನಲ್ಲಿ ಹೋದಾಗ ಅವರು ಅಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಿದ್ರು. ಅವರು ನಮಗೆ ಪರಿಚಯ, ನಮ್ಮ ಪಕ್ಕದ ಹಳ್ಳಿಯವರು. ಅವ್ರು ಏನ್ ಮಾಡಿದ್ರು, ಒಂದ್ಸಲ ನೀವು ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯ ಆಗ್ಬೇಕು ವೆಂಕಟೇಶ ಅಂತ ನನ್ನ ಸದಸ್ಯನ ಮಾಡ್ಕೊಂಡ್ರು. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಆ ಕಾಲದಲ್ಲಿ ಪತ್ರ ಹಾಕ್ತಿದ್ರು, ಅವನು ಕಾರ್ಡ್, ಇಂಥ ಕಾರ್ಯಕ್ರಮಕ್ಕೆ ಬರಬೇಕು ನೀನು, ಸುಮ್ಮನೆ ಅಟೆಂಡ್ ಮಾಡು ಅಂತ. ಹಿಂಗೆ ಬರ್ತಿದ್ದೆ. ಅವಾಗ ಇಂಥವೆಲ್ಲ ಸಣ್ಣ ಸಣ್ಣ ಕವಿಗೋಷ್ಠಿ, ನಿಮ್ಮ ಆಕಾಶವಾಣಿ ಕಡೆಯಿಂದ ಒಂದ್ಸಲ ಕವಿಗೋಷ್ಠಿ ನಡೆದ ಪಾರ್ಕ್ನಲ್ಲಿ. ಅವಾಗ ಭಗತ್ ರಾಜ್ ನಿಜಾಮ್ಕರು ಅವ್ರ ಜೊತೆಗೆ ನಾವು ಕವಿಗೋಷ್ಠಿ ಮಾಡಿದೆ. ಆಗಲೇ ಅವ್ರು ಬೆಳೆದ ದೊಡ್ಡ ಕವಿಗಳಾಗಿದ್ರು, ಅದ ಅಂತರ ಅವಕಾಶ ಸಿಕ್ತು. ಹಿಂಗಾಗಿ ನನ್ನ ಸಾಹಿತ್ಯ ಬೆಳಕೋದ್ ಬೆಳಕೋದ್ ಬರ್ಲಿಕ್ಕೆ ಕಾರಣ.
1: ಪದವಿಯನ್ನ ಮುಗಿಸಿದ್ರಿ, ವಿದ್ಯಾರ್ಥಿ ಜೀವನದಲ್ಲೇ ಕವನಗಳ ಗೀಳು ಹತ್ತಿತ್ತು.
2: ಹೌದು,
1: ಅವಾಗಿಂದ ಕವನಗಳನ್ನ ರಚನೆ ಮಾಡ್ತಾ ಬಂದಿದ್ರಿ. ಈ ನಿಟ್ಟಿನಲ್ಲಿ ಯಾವ್ದಾದ್ರು ಕವನಗಳು ವಾಚನ ಮಾಡೋದಾದ್ರೆ ಈ ಸಂದರ್ಭದಲ್ಲಿ?
2: ಬಹುಶಃ 1992-93 ಬರೆದಂತ ಕವನ ಇರಬಹುದು. ಅದ್ರ ಹಿಂದಿನ ಅಂದ್ರೆ ರಾಯಚೂರಿನಲ್ಲಿ ಬಂದಿತ್ತು, ಕರ್ತವ್ಯದ ಕರೆ ಅಂತ. ಅಂದ್ರೆ ಸೂರ್ಯ ಹಂಗ ತನ್ನ ದಿನನಿತ್ಯ ತನ್ನ ಕರ್ತವ್ಯ ತಪ್ಪದೇ ಮಾಡ್ತಾನೆ, ಒಂದು ದಿವಸನೂ ತಪ್ಪಲ್ಲ. ನಾವು ಥರ ಸೂರ್ಯನ ಥರ ನಮ್ಮ ಕೆಲಸಗಳನ್ನು ಮಾಡಬೇಕನ್ನೋದನ್ನು ಒಂದು ಕರ್ತವ್ಯದ ಕರೆ ಅಂತ. ಮಸುಕಾದ ಬೆಳಕಿನಲ್ಲಿ ಕೆಂಬಣ್ಣದ ಜೊತೆಯಲ್ಲಿ ಬಹುತೇನು ರವಿಯು ಪ್ರಖರ ತೇರಿನಲ್ಲಿ ಬರುವ ಮುನ್ನ ಕತ್ತಲೆಯನ್ನು ಕಳಿಸಿ ಆಕಾಶದಲ್ಲಿ ವಿವಿಧ ರಂಗನ್ನು ಕಲಿಸಿ ಹಕ್ಕಿ ಪ್ರಾಣಿಗಳನ್ನು ಬಡಿದೆಬ್ಬಿಸಿ ಮಾರುತನಿಗೆ ಬೀಸಲು ತಿಳಿಸಿ ಮಲಗಿದ್ದ ಜನರನ್ನು ಪ್ರಖರದಿಂದ ಎಬ್ಬಿಸಿ ಮಲಗಿದ್ದ ಮಗು ಅಳಲು ಆರಂಭಿಸಿ ತೂಕಡಿಸಿದ ದನಗಳು ಬಾಲ ಜಾಡಿಸಿ ಎಲ್ಲರನ್ನೂ ಎಬ್ಬಿಸನು ಒಂದು ಕೂಡಿಸಿ ಹೊತ್ತಾಯಿತೆಂದು ಗರಿತಿ ಸಿಟ್ಟಿನಲ್ಲಿ ಬುತ್ತಿ ತಂದು ಕೈಯಲ್ಲಿರಿಸಿ ಮತ್ತೇನು ಎಂದು ಕಣ್ಣು ಅಗಲಿಸಿ ಹೊತ್ತಾಯಿತು ಹೋಗೆಂದು ತಿಳಿಸಿ ಎಲ್ಲರನ್ನು ಎಬ್ಬಿಸಿ ಕೆಲಸಕ್ಕೆ ಕಳಿಸಿ ತನ್ನ ಕಾರ್ಯವು ಪೂರ್ಣಗೊಳಿಸಿ ಮೆಲ್ಲನೆ ಜಾರುವನು ದಿಗಂತ ನಡೆಸಿ ಕರ್ತವ್ಯದ ನಿರ್ವಹಣೆ ಎಲ್ಲರಿಗೂ ತಿಳಿಸಿ.
1: ಸೂರ್ಯನ ಕರ್ತವ್ಯದ ಕುರಿತು ತಮ್ಮದೇ ಆಗಿರತಕ್ಕಂತ ರೀತಿಯಲ್ಲಿ ಕವನವನ್ನ ಬರೆದಿದ್ರೆ ತುಂಬಾ ಸಂತೋಷ ಸರ್.
2: ಇದು ಬಹುಶಃ 90ರ ದಶಕದಲ್ಲಿ ಬಂದಿದ್ದು. ತಾಯಿ ಮಗು ಅಂತಂದು, ತಾಯಿ ಮತ್ತು ಮಗುವಿನ ಒಂದು ಸಂವಾದ ಇದು. ಮಗು ತಾಯಿನ ಕೇಳಿದ್ರೆ ತಾಯಿ ಅದಕ್ಕೇನು ಉತ್ತರ ಕೊಡ್ತಾನೆ? ನೀಲಾಕಾಶದಿ ಬೆಳ್ಳಗೆ ಕಾಣುವ ನಾರಮ್ಮ, ಆತನ ಬೆಳಕು ಎಲ್ಲೆಡೆ ಇರುವದೇ ನಮ್ಮ, ಎಲ್ಲರ ಬಿಟ್ಟು ಮೇಲೆ ಏಕಿರುವ ನಮ್ಮ, ನಡೆದರ ಹಿಂದೆ ಬರುವ ನೇಕಮ್ಮ, ಬೆಳ್ಳಗೆ ಹೊಳೆಯುವ ಬೆಳಕನ್ನು ನೀಡುವ, ಎಲ್ಲರಿಗೂ ಒಂದೇ ರೀತಿ ಕಾಣಿಸುವ, ಎಳೆಯ ಮಕ್ಕಳನ್ನು ಆನಂದಿಸುವ, ಚಂದಿರನೆಂದು ಕಂಗೊಳಿಸುವ, ಹಿರಿಯರು ಕಿರಿಯರು ಎನ್ನುವುದಿಲ್ಲ, ಜಗತ್ತನ್ನೆಲ್ಲ ವ್ಯಾಪಿಸಿರುವನಲ್ಲ, ಭೇದ ಭಾವ ಈತನಿಗೆ ತಿಳಿದೇ ಇಲ್ಲ, ಎಲ್ಲರ ಮೇಲೆ ಇರುವನಲ್ಲ, ಆತನ ಗೆಳೆಯರು ಯಾರಿರೋರಮ್ಮ, ಆಡಲು ಕೂಡ ಬರುವುದಿಲ್ಲಮ್ಮ, ಓಡಿದರೆ ಹಿಂದೆ ಓಡೋನಮ್ಮ, ಕೆಳಗೆ ಏಕೆ ಇಳುವುದಿಲ್ಲಮ್ಮ, ಆತನ ಗೆಳೆಯರು ನಾನು ನೀನು, ಕೆಳಗೆ ಬಂದರೆ ಬಿಡುವೆಯ ನೀನು, ಮೇಲೆಯೇ ಕುಳಿತು ತಿಳಿಸನು, ನಾವೆಲ್ಲರೂ ಒಂದೇ ಎಂಬುದನ್ನು.
1: ಈ ನಿಟ್ಟಿನಲ್ಲಿ ಮಗು ತನ್ನ ತಾಯಿಗೆ ಕೇಳುವ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಕವನವನ್ನ ತಾವು ರಚಿಸಿದೆ ಸರ್. ಅದು ನಮಗೆ ತುಂಬಾನೇ ಹೆಮ್ಮೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸರ್, ಈಗ ಕವಿಗಳಿಗೆ ಒಂದು ದೊಡ್ಡ ಸಮಸ್ಯೆ ಏನು ಅಂದ್ರೆ, ಅವರು ಅನೇಕ ಸನ್ನಿವೇಶಗಳನ್ನ ನೋಡ್ತಾ ಇರ್ತಾರೆ. ಆ ಸನ್ನಿವೇಶಗಳನ್ನ ಗ್ರಹಿಸಿದಾಗ ಕವನಗಳು ತನ್ನಷ್ಟಕ್ಕೆ ತಾನೇ ಸೃಷ್ಟಿಯಾಗ್ತವೆ. ಆ ಕವನಗಳನ್ನ ಶೇಖರಿಸಿಡೋದು, ಅವುಗಳನ್ನ ಪುಸ್ತಕದ ರೂಪದಲ್ಲಿ ಹೊರಹೊಮ್ಮಿಸೋದು ತುಂಬಾ ಸವಾಲಿನ ಸಂಗತಿ ಅಂತಕ್ಕಂಥದ್ದನ್ನ ಹೇಳ್ಬೋದು. ಈ ನಿಟ್ಟಿನಲ್ಲಿ ಕವನಗಳನ್ನ ಯಾವ ರೀತಿಯಾಗಿ ತಾವು ಸಂಗ್ರಹಿಸ್ತಾ ಇದ್ರಿ, ಹಾಗೆ ಎಷ್ಟು ಪುಸ್ತಕಗಳನ್ನ ಹೊರತಂದಿದ್ರಿ ಇದುವರೆಗೆ?
2: ನಾನು ಪುಸ್ತಕ ತಂದಿರೋದು ಈ ಸದ್ಯ ಇದೊಂದು ಹಾಸ್ಯ ಬರಹಗಳ ಸಂಕಲನ, ನಿಮಗೆ ತಿಳಿಯೋದಿಲ್ಲ ಬಿಡ್ರಿ ಅನ್ನತಕ್ಕಂಥ ಒಂದು ಹಾಸ್ಯ ಬರಹಗಳ ಸಂಕಲನ. ಇದರಲ್ಲಿ ಪತಿ ಪತ್ನಿಯರ ಒಂದು ಸರಸ ಸಂವಾದಗಳು, ಸಂಸಾರದಲ್ಲಿ ಬರ್ತಕ್ಕಂಥ ಒಂದು ಸನ್ನಿವೇಶಗಳು, ಮತ್ತು ನಮ್ಮ ಶಾಲಾ ದಿನಗಳಲ್ಲಿ ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಮಧ್ಯೆ ನಡೆತಕ್ಕಂಥ ಸನ್ನಿವೇಶಗಳು, ಅದರಲ್ಲೂ ಮುಖ್ಯವಾಗಿ PT ಸರ್ ಅಂತ ಇರ್ತಾರಲ್ಲ, ದೈಹಿಕ ಶಿಕ್ಷಕ, ಅವರ ಮಧ್ಯೆ ಮತ್ತು ವಿದ್ಯಾರ್ಥಿ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧಗಳು, ಅವ್ರು ಎಷ್ಟೇ ನಮಗೆ ಸಿಟ್ಟು ಮಾಡಿದ್ರು, ಎಷ್ಟೇ ಇದು ಮಾಡಿದ್ರು, ಮತ್ತೆ ಒಂದು ಕ್ಷಣದಲ್ಲಿ ನಮ್ಮನ್ನು ಪ್ರೀತಿಯಿಂದ ನೋಡ್ತಕ್ಕಂಥ ಒಂದು ಮನೋಭಾವ ಆಗಿನ ಶಿಕ್ಷಕರಲ್ಲಿ ನಾವು ನೋಡುವಂಥ ಒಂದು ಸನ್ನಿವೇಶಗಳು, ಮತ್ತು ನಮ್ಮ ಗ್ರಾಮೀಣ ಪರಿಸರದಲ್ಲಿ ಕೆಲವೊಂದು ಬಹಳಷ್ಟು ಹಾಸ್ಯಗಳು ನಮಗೆ ಸಿಗ್ತಾ ಇದ್ದಾವೆ. ಈ ಒಗ್ಗರಣೆ ಮಿರ್ಚಿ ತಿನ್ನುವಾಗ ಮಾತಾಡುವಾಗ ಮಾತಾಡ್ತಕ್ಕಂಥದ್ದು ಹಿಂಗೆ ಬೇರೆ ಬೇರೆ, ಅದರಿಂದ ಸಂಸಾರದಲ್ಲಿ ಈ ಮನೆಯಲ್ಲಿರ್ತಕ್ಕಂಥ ಅಜ್ಜಿಯಂದರು ನಮಗೆ ಹೇಳ್ತಕ್ಕಂಥ ಒಂದು ನೀತಿ ಪಾಠಗಳು, ಅವು ಸಿಟ್ಟಿನಲ್ಲೇ ಇರ್ಬೋದು ಅನ್ನಿಸ್ಬೋದು ನಮಗೆ, ಬಟ್ ಅವ್ರು ಹೇಳ್ತಕ್ಕಂಥ ನೀತಿ ಪಾಠಗಳು ಬಹಳ ಮಾರ್ಮಿಕವಾಗಿ ಸಂಸಾರವನ್ನು ಮುನ್ನಡೆಸಿಕೊಂಡು ಹೋಗಲಿಕ್ಕೆ ಸಹಾಯ ಆಗ್ತಕ್ಕಂಥ ಸನ್ನಿವೇಶಗಳು ಈ ಥರ. ಮತ್ತು ಇತ್ತೀಚಿನ ದಿನಗಳಲ್ಲಿ ಯಂಗ್ಸ್ಟರ್ ಅಂತೀವಲ್ಲ, ಒಂದು ಜೀಜನ್
1: ಹದಿಹರಿಯದು,
2: ಅವ್ರೇನ್ ಮಾಡ್ತಾರೆ, ಈ ಎಲ್ಲ ಜಂಕ್ ಫುಡ್ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಸ್ನ್ಯಾಕ್ಸ್ ಅಂತೀವಿ. ಅವುಗಳ ಬಗ್ಗೆ ತಂದೆ ತಾಯಿಗಳಿಗೆ ಎಷ್ಟು ಪ್ರೀತಿ ಇರ್ತದೆ, ಮಕ್ಕಳು ಜಂಕ್ ಫುಡ್ ತಿನ್ನೋದನ್ನೇ ಒಂದು ದೊಡ್ಡ ಆನಂದ ಪಡ್ತಾ ಇರ್ತಾರೆ, ಅದ್ರ ಆಗ್ತಕ್ಕಂಥ ಹಾನಿಗಳ ಬಗ್ಗೆ ಅವರಿಗೆ ಅಷ್ಟೊಂದು ಅರಿವಿರಲ್ಲ. ಅವುಗಳ ಬಗ್ಗೆ ಇಂಥವೆಲ್ಲ ಅವನ್ನು ಹಾಸ್ಯ ಮಿಶ್ರಿತ ಜನರಿಗೆ ಇದ್ರ ಮುಖಾಂತರ ತಿಳುವಳಿಕೆ ಕೊಟ್ಟು ಎಚ್ಚರಿಸ್ತಕ್ಕಂಥ ಒಂದು ಕೆಲಸ ಇದು. ನನ್ನ ಪುಸ್ತಕ ಕೇವಲ ಹಾಸ್ಯ ಅನಿಸ್ಬೋದು ಎಂಬುದು, ಇದರಲ್ಲಿ ನನ್ನ ಅನುಭವ ಇದೆ ಮತ್ತು ಸಂದೇಶ ಇದೆ ಮತ್ತು ಆನಂದ ನೀಡಿರತಕ್ಕಂಥದ್ದು. ಹೀಗೆ ಮೂರು ವಿಷಯಗಳನ್ನು ಸೇರಿಸಿ ಈ ಪುಸ್ತಕ ಬರೆದಿನಿ. ಕೇವಲ ಓದಿ ನಕ್ಕು ಬಿಡೋದಲ್ಲ, ನಕ್ಕು ಅದನ್ನೇನ ಮನಸ್ಸಿನಲ್ಲಿ ಒಂದು ಚಿಂತನಾ ಲಹರಿ ಇಟ್ಕೊಂಡು ಮುಂದೆ ಯಾವ ರೀತಿ ನಾವು ಇದನ್ನು ಬಳಸಿಕೊಳ್ಬಹುದು ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ರಚನೆ ಮಾಡಿದ್ದೀನಿ.
1: ಒಂದು ವಿಧವಾದ ನೀತಿ ಪಾಠವನ್ನ ಹೇಳ್ತಕ್ಕಂಥ ರೀತಿಯಲ್ಲಿ
2: ಕಲ್ಯಾಣ ಬಗ್ಗೆ ಒಂದು ಬರ್ತಿದ್ದೆ. ಆ ಕಲ್ಯಾಣ ನೆನಪಿದೆ, ಅದು ಪಬ್ಲಿಷನ್ ಆಯ್ತು, ಅದು ಸ್ವಲ್ಪ ಕಾಂಟ್ರವರ್ಸಿನೂ ಆಯ್ತು. ಯಾಕಂದ್ರೆ ನಾನು ಅಂಚೆ ಇಲಾಖೆಯಲ್ಲಿ ಇರ್ತೀನಲ್ಲ, ಆದ್ರೆ ಕಲ್ಯಾಣ ಹಿಂದ್ಗಡೆ ಅಂಚೆ ಇಲಾಖೆ, ಅದು ಅಂಚೆ ಮೊಹರಿನ ಜೋರಿಗೆ ಕಲ್ಯಾಣ ನಡುಗ್ತದೆ ಅನ್ನೋ ಒಂದು ಕಲ್ಪನೆಯಲ್ಲಿ ಬರೆದಿದ್ದೆ ನಾನು. ಅಂತ ಜೋರು ಇರಲ್ಲ ಆದ್ರೂ ಕಲ್ಪನೆ. ಆ ಕಲ್ಯಾಣ ಮತ್ತು ನವರಂಗ ದರಾಜ್ ಬಗ್ಗೆ ಎರಡೂ ಕವನ ಬರೆದಾಗ ಆಗಿನ ಜಿಲ್ಲಾಧಿಕಾರಿಗಿಂತ ಅಶೋಕ್ ದಳವಾಯಿ ಅದನ್ನು ನೋಡಿ ಗಮನ ಸೆಳೆದು ನನ್ನ ಕರೆಸಿ ಆ ಕವನದ ಬಗ್ಗೆ ಅದನ್ನ ಬರೆದ್ರು. ನಂತರ ಅದೇ ಥೀಮ್ ಮೇಲೆ ಅವರು ಕೋಟೆ ಅಧ್ಯಯನ ಸಮಿತಿ ಕಡೆಯಿಂದ ಇಡೀ ರಾಯಚೂರು ಕೋಟೆಯನ್ನು ಸ್ವಚ್ಛ ಮಾಡಲಿಕ್ಕೆ ಒಂದು ತಿಂಗಳ ಕಾಲ ತಾವೇ ಮುಂದಾಳತ್ವ ಸಲಿಕೆ ಗುದ್ದಿಡಿದು ಆ ಒಂದು ಕೋಟೆ ಸ್ವಚ್ಛತಾ ಕಾರ್ಯಕ್ರಮ ಮಾಡಿದ್ರು. ಅದು ಒಂದು ನನ್ನ ಜೀವನದ ದೊಡ್ಡ ಸಾರ್ಥಕತೆ ಅನ್ಕೋಬಹುದು.
1: ರಾಯಚೂರಿನ ಕೋಟೆ ಅಭಿವೃದ್ಧಿಯಲ್ಲೂ ಕೂಡ ತಮ್ಮ ಪಾತ್ರ ಇದೆ ಅಂತ ತಮ್ಮನ್ನ ತಾವು ಹೆಮ್ಮೆ ಪಡ್ಕೋತೀರಿ. ಸರಿ, ಈಗ ಡಿಗ್ರಿ ಮುಗಿಸಿದ ನಂತರ ಏನಾಗ್ಬೇಕು ಅನ್ಕೊಂಡಿದ್ರಿ ತಾವು?
2: ಮುಖ್ಯವಾಗಿ ನಾನು ಶಾಲಾ ಶಿಕ್ಷಕನಾಗಬೇಕಂತೇ ಮೊದಲಿಂದ ನನ್ನ ಐಡಿಯಾ ಇತ್ತು. ಆದ್ರೆ ನಮ್ಮನೆಯಲ್ಲಿ ಆ ಕಾಲಕ್ಕೆ ಟೀಚರ್ಸ್ ಓದಿಸ್ಲಿಕ್ಕೆ ಅವಕಾಶ ಮಾಡಲಿಲ್ಲ, 1400 ರೂಪಾಯಿ ಫೀಸ್ ಇತ್ತು, ಕೊಡ್ಲಿಕ್ಕೆ ನಮ್ಮ ಮನೆಗೆ ಆಗ್ತಾ ಇರಲಿಲ್ಲ. ಆಮೇಲೆ ಏನ್ ಮಾಡ್ರು, ನಮ್ಮ ತಾಯಿ ಬೇಡ ಟೀಚರ್ ಬೇಡ, ನೀನು ಸುಮ್ನೆ ಬ್ಯಾಂಕ್ ನೌಕರಿ ಸಿಗ್ತಾವ ಬಿಕಾಂ ಮಾಡಿಬಿಡ ಅಂತ ಬಿಕಾಂಗ್ ಹಚ್ಚಿಬಿಟ್ರು. ಆದ್ರೂ ನನ್ನಲ್ಲಿ ಶಿಕ್ಷಕರ ತುಡಿತಾ ಇತ್ತು. ಈ ಒಟ್ಟ ಜೀವನದಲ್ಲಿ ಶಿಕ್ಷಕ ಮಾಸ್ಟರ್ ಅನ್ಸಬೇಕು. ಏನ್ ಮಾಡುದು ಟೀಚರ್ ಅಂತ ಆಗ್ಲಿಲ್ಲ ಅಂತಂದ್ರೆ ರೈಲ್ವೆ ಸೇರ್ಬೇಕಂದ್ರೆ ರೈಲ್ವೆ ಸ್ಟೇಷನ್ ಮಾಸ್ಟರ್ ಆಗ್ಬೇಕಂತ ಅದಕ್ಕೂ ಸಿಕಂದ್ರಾಬಾದ್ ಎಲ್ಲೆಲ್ಲೋ ಅಡ್ಡಾಡಿ ಇಂಟರ್ವ್ಯೂ ಅಪ್ಲೈ ಮಾಡೋದು ಅದು ಆಗಲಿಲ್ಲ. ಕೊಡಿಗೆ ಏನದ, ಊರಿಗೆ ಬಂದು ಕೂತೆ. ಊರಿಗೆ ಬಂದು ಕೂತಾಗ ಅನಾಯಾಸ ನಮ್ಮ ಮಾಮ ಕೆಲಸ ಮಾಡ್ತಿದ್ರು, ಪೋಸ್ಟ್ ಮಾಸ್ಟರ್ ಕೆಲಸ. ಅವರು ಆರೋಗ್ಯ ಹದಗೆಟ್ಟ ಕಾರಣ ಅವ್ರು ರಿಸೈನ್ ಮಾಡಿದ್ರು. ನಾನು ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಿದ್ದೆ, ಕೊನೆ ನನಗೆ ಆರ್ಡರ್ ಕೊಟ್ಟೋಗ್ಬಿಟ್ರು. ಅಂದ್ರೆ ಸ್ಕೂಲ್ ಮಾಸ್ಟರ್ ಆಗ್ಲಿಲ್ಲ, ಸ್ಟೇಷನ್ ಮಾಸ್ಟರ್ ಆಗಲಿಲ್ಲ, ಪೋಸ್ಟ್ ಮಾಸ್ಟರ್ ಆದೆ. ಅಂತೂ ಜೀವನದಲ್ಲಿ ಮಾಸ್ಟರ್ ಆದೆ. ಆದ್ರೂ ಮನಸ್ಸಿನಲ್ಲಿ ತುಡಿತಾ ಇತ್ತು ಏನ್ ಮಾಡ್ಬೇಕು ಅಂದಾಗ 1994 ನಮ್ಮಲ್ಲಿ ಖ್ಯಾತ ಅಂತಾರಾಷ್ಟ್ರೀಯ ಜಾನಪದ ಕಲಾವಿದ ಅಪ್ಪಗಿರಿ ತಿಮ್ಮರಾಜರು ಬಾಗಲವಾಡಕ್ಕೆ ಹೆಡ್ ಮಾಸ್ಟರ್ ಆಗಿ ಬಂದ್ರು. ಅವರು ನಮ್ಗೆ ಆಗಲೇ ಒಡನಾಟ ಆಗಿತ್ತು, ಅನೇಕ ಕಾರ್ಯಕ್ರಮಗಳು ಹಳ್ಳಿಯಲ್ಲಿ ಮಾಡ್ತಿದ್ರು. ಅವರು, ವೆಂಕಟೇಶ ನೀವು ಬಿಕಾಂ ಆಗಿರಿ, ಯಾಕೆ ನಮ್ಮ ಶಾಲೆ ಪಾಠ ಹೇಳಬಾರ್ದು ಅಂತ ಕೇಳಿದ್ರು. ಸರ್, ನಾನು ಹೇಳ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಏನದ, ಇಲ್ಲ ಕನ್ನಡ ಹೇಳು, ಸೋಷಿಯಲ್ ಸೈನ್ಸ್ ಹೇಳು, SLC ನಡೀತದೆ ಅಂತ. ಅವರೇ ಮೊಟ್ಟ ಮೊದಲೇ ಬಾರಿಗೆ ನನ್ನ ಸ್ಟೇಜ್ ಮೇಲೆ ನಿಂದಿಸಿ 8ನೇ ಕ್ಲಾಸಿಗೆ ಈ ಸೋಷಿಯಲ್ ಸ್ಟಡಿ ಹೇಳಿಕೆ ಅನುವು ಮಾಡಿಕೊಟ್ರು. ಅವತ್ತಿನಿಂದ ಜರ್ನಿ ಶುರುವಾಗಿ 1994 ಸುಮಾರು 2016-17 ಹೇಳಿದೆ. ನಂತರ ಕಾಲೇಜ್ ಆಯಿತು, ಕಾಲೇಜ್ ಎಕನಾಮಿಕ್ಸ್ ಹೇಳಿದೆ, ಶಾಲಾ ಶಿಕ್ಷಕರ ಒಡನಾಟ ಆಯಿತು, ಮಕ್ಕಳ ಒಡನಾಟ, ಅವ್ರ ಮುಖಾಂತರ ಅನೇಕ ಕಾರ್ಯಕ್ರಮ ಮಾಡಲಿಕ್ಕೆ ನನಗೆ ಅವಕಾಶ ಆಯಿತು. ಅವಾಗ ಬೇಂದ್ರೆ ಬಗ್ಗೆ ಒಂದು 2-3 ಕಾರ್ಯಕ್ರಮ ಮಾಡಿದೆ ಶಾಲೆಯಲ್ಲಿ. ಏನೆಲ್ಲ ಊರ ಕಾರ್ಯಕ್ರಮ ಆದರೂ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೆ.
1: ಈಗ ಪೋಸ್ಟ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ರೆ, ಈಗ ಮಾವನವರ ಕಾರಣದಿಂದಾಗಿ ತಮಗೆ ನೌಕರಿ ಬಂತು ಅಂತ, ಆ ಸನ್ನಿವೇಶ ಏನಾದರೂ ನೆನಪು ಮಾಡಿಕೊಂಡ್ರೆ ಏನು ನೆನಪಾಗುತ್ತೆ? ಅವಕಾಶ ಹೇಗೆ ಒದಗಿ ಬಂತು ಅಂತ?
2: ಅವಕಾಶ ಒದಗಿ ಬಂತಂದ್ರೆ ಆಗ ಬರೀ 270 ರೂಪಾಯಿ ಸಂಬಳ, ಯಾರು ಮಾಡ್ಲಿಕ್ಕೆ ಮುಂದೆ ಬರ್ತಿಲ್ಲ. ಇನ್ನೊಂದು ವಿದ್ಯಾವಂತರೂ ಕಡಿಮೆ. ಅದು ನಮ್ಮನೆಯಲ್ಲೇ ಸುಮಾರು ಆಲ್ರೆಡಿ 35 ವರ್ಷದಿಂದ ಅಂಚೆ ಕಚೇರಿ ಇತ್ತು. ನಮ್ಮ ತಾತ ಮಾಡ್ದ, ನಮ್ಮ ಅಣ್ಣ ಮಾಡ್ದ, ನಮ್ಮ ಮಾಮ ಮಾಡ್ದ, ನಂತರ ನಾನು. ಒಟ್ಟಾರೆ 57 ವರ್ಷ ನಮ್ಮನೆಯಲ್ಲೇ ಅಂಚೆ ಕಚೇರಿ ಇತ್ತು. ಅದು ನಮ್ಮ ಅವಿನಾಭಾವ ಸಂಬಂಧ ರಕ್ತಗತವಾಗಿಬಿಟ್ಟಿತ್ತು. ಒಂದ್ ದಿವಸ ಬ್ಯಾಗ್ ಬರಲ್ಲ, ಒಂದ್ ದಿವಸ ಪತ್ರ ನೋಡ್ಲಿಲ್ಲ ಅಂದ್ರೆ ನಮ್ಗೆ ಏನೋ ಸಮಾಧಾನ ಆಗ್ತಾ ಇದ್ದಿಲ್ಲ. ಸಂಡೆ ಯಾಕೆ ಬರ್ತದೆ ಅನಿಸ್ತಿದ್ವಿ. ಹಿಂಗಾಗಿ ನಮ್ಮ ಮಾಮ ಬಂದ ಆಟೋಮೆಟಿಕ್ ಆಗಿ ಅದನ್ನ ನಾನು ಮಾಡ್ತಾ ಇದ್ದೆ. ನಮ್ಮ ಇನ್ಸ್ಪೆಕ್ಟರ್ ಆದರೂ ಸರ್ SS ಪಾಟೀಲ್ ಅಂತ ಗುಲ್ಬರ್ದವರು, ಭಾಳ ಒಳ್ಳೆ ಮನುಷ್ಯ ವೆಂಕಟೇಶ. ಮತ್ತೆ ಇನ್ನೊಬ್ಬರು ಯಾರು ಅರ್ಜಿ ಹಾಕಿದ್ರು, ಅರ್ಜಿ ಕಾಲ್ಫಾರ್ ಮಾಡಿದ್ರು, ನಾನೊಂದು ಹಾಕಿದೆ, ಉಳಿದವ್ರು ಯಾರು ಹಾಕಲಿಲ್ಲ. ಯಾರು ಹಾಕಿಲ್ಲ, ಕಂಟಿನ್ಯೂ ನೀನೇ ಮಾಡಿದ್ ಇಲ್ಲೇ ಸರ್ ನಾ ಬೇರೆ ನೌಕರಿಗೆ ಹೋಗ್ತಾ ಅಂದ್ರೆ ಇಲ್ಲ ಮಾಡಷ್ಟು ದಿವಸ ಮಾಡೋದು ನನಗೆ ಕೊಟ್ರು. ಅನಿವಾರ್ಯವಾಗಿ ನಾನು ಅಲ್ಲೇ ಉಳಿಬೇಕಾಯ್ತು.
1: ಈ ನಿಟ್ಟಿನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಎಂಪ್ಲಾಯ್ ಆಗಿ ತಮಗೆ ಅವಕಾಶ ಒದಗಿ ಬಂತು. ಈ ಅಂಚೆ ಕಚೇರಿಯಲ್ಲೇ ತಾವು 35 ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿ ಒಂದೇ ಊರಲ್ಲಿ ಜಾಯಿನ್ ಆಗಿ ಒಂದೇ ಊರಲ್ಲಿ ರಿಟೈರ್ಡ್ ಆಗಿರ್ತಕ್ಕಂತ ಪ್ರಸಂಗ ಒದಗಿ ಬಂತು. ತುಂಬಾ ಸಂತೋಷ ಸರ್. ಈ ನಿಟ್ಟಿನಲ್ಲಿ 35 ವರ್ಷಗಳ ಕಾಲ ಅಂಚೆ ಕಚೇರಿಯಲ್ಲಿ ತಾವು ಸೇವೆಯನ್ನ ಸಲ್ಲಿಸಿ ಬಂದಿದ್ರಿ. ಹಾಗೆ ಹೇಳಿದ್ರಿ, ಇತಿಹಾಸದಲ್ಲಿ ನನಗೆ ಬಹಳಷ್ಟು ಆಸಕ್ತಿ ಇತ್ತು ಅಂತ. ಇತಿಹಾಸದ ಅಕಾಡೆಮಿಯಲ್ಲಿ ಅನೇಕ ರೀತಿಯಲ್ಲಿ ಆಗಿರ್ತಕ್ಕಂತ ಏನು ಸಂದರ್ಭಗಳು, ಸನ್ನಿವೇಶಗಳು, ಉತ್ಖನನಗಳ ಪ್ರದೇಶಗಳಲ್ಲಿ ತಾವು ಹೋಗಿ ತಮ್ಮ ನಿರ್ಮಾಣಗಳನ್ನ ಕಳೆದಿದ್ರಿ ಅಂತ. ಎಲ್ಲೆಲ್ಲಿ ಹೋಗಿದ್ರಿ ಸರ್ ತಾವು?
2: ಮೊಟ್ಟವಲ್ಲಿ ನನಗೆ ಇತಿಹಾಸ ಆಸಕ್ತಿ ಬರಬೇಕಂದ್ರೆ ನಾವು ಚಿಕ್ಕವರಿದ್ದಾಗ ನಮ್ಮ ಊರಲ್ಲಿ ಕಲ್ಯಾಣ ಚಾಲಕರ ದೇವಾಲಯಗಳಿದ್ದಾವೆ, ರಾಮಲಿಂಗೇಶ್ವರ ದೇವಾಲಯ, ಈಶ್ವರ ದೇವಾಲಯ ಅಂತ. ಅವ ಒಳ್ಳೆ ಅತ್ಯದ್ಭುತವಾದ ಕಲಾತ್ಮಕ

0: ಹಾಕಿದ್ರು, ನಾನು 94 ವರ್ಷ ನನಗೆ ಬರಲಿಕ್ಕಾಗಲ್ಲ, ಏನಾಗಲ್ಲ, ನೀವೇ ಇಲ್ಲಿ ಬರಬಹುದು ಅಂತ ಹಾಕಿದರು. ಸರಿ ಅಂತಂದು ಅವ್ರ ಊರಿಗೆ ಹೋದೆ. ಒಂದು ದಿವಸ ಇದ್ದು ಅವ್ರ ಜೊತೆ ಡಿಸ್ಕಸ್ ಮಾಡಿ, ಅವರ ಸಹಾಯಕರಾದಂಥ ವಿದ್ಯುಲತಾ ಅನ್ನೋರ ಜೊತೆ ಡಿಸ್ಕಸ್ ಮಾಡಿ ಅದೆಲ್ಲ ವಿಷಯ ತಿಳ್ಕೊಂಡ್ಮೇಲೆ ನನಗೆ ಇನ್ನೂ ಹೆಚ್ಚು ಆಸಕ್ತಿ ಹುಟ್ಟಲಿಕ್ಕೆ ಪ್ರಾರಂಭ ಆಯಿತು. ಅದಾದಮೇಲೆ ಮಿಥಿಕ್ ಸೊಸೈಟಿ ಬೆಂಗಳೂರಲ್ಲಿ ಒಂದು ಕಾರ್ಯಾಗಾರ ಇತ್ತು, ವರ್ಕ್ಶಾಪ್ ಇತ್ತು, ಹೋಗಿದ್ದೆ. ಹೋದಾಗ ಅಲ್ಲಿ ನಾವು ವರ್ಕ್ಶಾಪ್ ಮುಗಿದ್ಮೇಲೆ ಯಾರ್ಯಾರು ಉತ್ಕಲ್ ಮಾಡಲಿಕ್ಕೆ ಇಚ್ಛೆ ಇದೆ, ನಾವು ಕರ್ಕೊಂಡು ಹೋಗ್ತೀವಿ, ಬರ್ಲಿಕ್ಕೆ ತಯಾರಿದ್ದವ್ರು ಹೆಸರು ಬರ್ಸ್ಕೊಂಡು ಬರೆಸಿದೆ. ಅಲ್ಲಿ ಜಪಾನ್ದಕ್ಕೆ ಹೋಗಬೇಕು, ಆಲ್ ಮಿತ್ರ ಅನ್ನಕ್ಕೆ ಬಂದಿದ್ಲು, 60 ವರ್ಷ ವಯೋವೃದ್ಧಿ. ಆಕೆ ಬೆಂಗಳೂರಿನ 80 ಕಿಲೋಮೀಟರ್ ದೂರದಲ್ಲಿ ಕೊಣ್ಣೂರಲ್ಲಿ ಒಂದು ಉತ್ಖನ ಇಟ್ಕೊಂಡಿದ್ಲು. ನಮ್ಮನ್ನೆಲ್ಲ ಕರ್ಕೊಂಡು ಹೋದ್ರು, ಒಳ್ಳೆ ಸುಸಜ್ಜಿತ ಬಸ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ರು, 8 ದಿವಸ ಇರಬೇಕು ಅಲ್ಲಿ. ಆಕೆನ ಒಂದು ದೊಡ್ಡ ಹೊಲದಲ್ಲಿ ಹೋಗಿ ನಮ್ಮನ್ನು ಬಿಟ್ಬಿಡ್ಲು, ಅಲ್ಲಿ ಹಗೆವಿದ್ದಾವೆ ಹೊಲದಲ್ಲಿ, 20-20 ಫೀಟ್ ಆಳಕ್ಕಿಂತ ಜಾಸ್ತಿ ಹಗೆವಿದ್ದಾವೆ. ಬೆಳಗ್ಗೆ ನಮ್ಮನ್ನು ಇಳಿಸಿಬಿಡೋರು ಹಗೆವದಲ್ಲಿ, ಅಲ್ಲಿ ಹಗೆವ ತೋಡಿ ಒಳಗಡೆ ಏನೇನು ಸಿಗ್ತಾವೆ ಲಿಸ್ಟ್ ಮಾಡ್ಕೊಂಡು ಬಂದು ಮತ್ತೆ ಸಾಯಂಕಾಲ ಕಿಕ್ಕೊಳ್ಳೋದು ನಮ್ಮ ಕೆಲಸ. ಬ್ಯಾಟ್ರಿ ಎಲ್ಲ ತೊಗೊಂಡು ಹೋಗೋದು, ಟಾರ್ಚ್ ಗಿಚ್ ಎಲ್ಲ ತೊಗೊಂಡು ಹೋಗೋದು. ಹಿಂಗೆ ಅಲ್ಲಿ 8 ದಿವಸ ಉತ್ಖನ ಮಾಡಿದ್ವಿ. ಉತ್ಖನ ಮಾಡಿದ್ರೆ ಭೂಮಿಯಲ್ಲೂ ಕೂಡ ಇಂಥ ಒಂದು ಮನುಷ್ಯನ ಅವಶೇಷಗಳು ಸಿಗ್ತಾವಲ್ಲ ಅನ್ನೋದು ಕಲ್ಪನೆ ನಮಗೆ ಬಂತು ಅವಾಗ. ಹಿಂಗಾಗಿ ನನಗೆ ಇನ್ನಿಷ್ಟು ಆಸಕ್ತಿ ಬರುತ್ತೆ. ಅವತ್ತಿಂದ ನಾನು ಸ್ವಲ್ಪ ಭಾಗಶಃ ಇತಿಹಾಸದ ಒಂದು ಇದರಲ್ಲಿ ತೊಡಗಿಕೊಂಡೆ.
1: ಈ ನಿಟ್ಟಿನಲ್ಲಿ ಇತಿಹಾಸದ ಅಭಿರುಚಿ ತಮ್ಮಲ್ಲಿದೆ, ಇತಿಹಾಸದ ಕುರಿತು ಅನೇಕ ಮಾಹಿತಿಯನ್ನು ಕಲೆ ಹಾಕ್ಬೇಕು ಅಂತಕ್ಕಂಥದ್ದು ಕುತೂಹಲ ಇದೆ ಅಂತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಬಂದಿದ್ರಿ, ತುಂಬಾ ಸಂತೋಷ ಸರ್. ಯಾವಾಗ ನಿವೃತ್ತಿ ಹೊಂದಿದ್ರಿ ಸರ್ ತಾವು?
0: ನಾನು 2025 May 31 ನಿವೃತ್ತಿ ಹೊಂದಿದೆ. 35 ವರ್ಷ ಸುದೀರ್ಘ ಸೇವೆ ಅಂಚೆ ಇಲಾಖೆಯಲ್ಲಿ ಯಾವ ಕಪ್ಪು ಚುಕ್ಕು ಇಲ್ಲದೆ ಕೆಲಸ ಮಾಡಿದೆ. ನನ್ನ ಅಂಚೆ ಇಲಾಖೆನೂ ನನಗೆ ಬಹಳಷ್ಟು ಸಹಾಯ ಕೊಡ್ತು. ನಾನು ಯಾವುದೇ ಕಾರ್ಯಕ್ರಮಕ್ಕೆ ಹೋಗಲಿ, ಎಲ್ಲೇ ಹೋಗಲಿ, ನನಗೇನದ ಯಾವುದೇ ರೀತಿ ತೊಂದರೆ ಇಲ್ಲ. ಸಾಧ್ಯವಾದಷ್ಟು ಆದಿತ್ಯವಾರ ದಿವಸ ನಾನು ಎಲ್ಲ ಕಾರ್ಯಕ್ರಮಗಳು ಅಟೆಂಡ್ ಮಾಡಿದೆ. ಉಳಿದ ದಿವಸ ಮಧ್ಯಾಹ್ನ 12 ಗಂಟೆ ನಂತರ ನನ್ನ ಅಂಚೆ ಕೆಲಸ ಮುಗಿದ್ಮೇಲೆ ನಾನು ಬೇರೆ ಕಾರ್ಯಕ್ರಮಕ್ಕೆ ಹೋದ್ವಿ. ಶಾಲಾ ದಿನ ಶಾಲೆಗೆ ಪಾಠ ಹೇಳಕ್ಕೆ ಹೋಗ್ತಿದ್ರು, ನನ್ನ ಪೋಸ್ಟ್ ಅಂಚೆ ಕೆಲಸ ಮುಗಿಸ್ಕೊಂಡೆ 12 ಗಂಟೆ ನಂತರ ಹೋಗ್ತಾ ಇದ್ದೆ.
1: ಹಾಗೆ ಈಗ 60 ವರ್ಷ ಆದ ನಂತರ ದೈಹಿಕ ಅಥವಾ ಮಾನಸಿಕ ಕೆಲವೊಂದು ಏರುಪೇರುಗಳು ಆಗ್ತಾ ಇರ್ತವೆ, ದೇಹದಲ್ಲಿ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರ್ತವೆ, ಏನೇನು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಏನೇನು ಬದಲಾವಣೆಗಳು?
0: ಸಂಬಂಧಪಟ್ಟಂತಂದ್ರೆ 2008 ಅಕಸ್ಮಾತ್ ಆಗಿ ನನ್ನ ಹೆಂಡತಿ ಬ್ರೇನ್ ಟ್ಯೂಮರ್ ಅಂತ ತೀರ್ಕೊಂಡ್ಬಿಟ್ರು. ಒಬ್ಬ ಮಗ 4 ವರ್ಷವನಿದ್ದ, ಒಬ್ಬ ಮಗ 6 ವರ್ಷವನಿದ್ದ ಅಕಸ್ಮಾತ್ ತೀರ್ಕೊಂಡ್ಬಿಟ್ಲು. ಅವಾಗ ನನಗೆ ಮನಸ್ಸಿಗೆ ಭಾಳ ಆಘಾತ ಆಯಿತು. 1-2 ವರ್ಷ ಏನು ನಾವು ಬರೀಲಾರ್ದೆ, ಯಾವುದೇ ಸಾಹಿತ್ಯ ಚಟುವಟಿಕೆಯಲ್ಲಿ ಇರಲಾರ್ದೇ ಇದ್ದೆ. ನಂತರ ನನ್ನ ಮಕ್ಕಳಲ್ಲಿ ರಾಯಚೂರಿ ನಮ್ಮ ಮಕ್ಕಳ ಹತ್ರ ಓದ್ಲಿಕ್ಕೆ ಬಿಟ್ಟ ಮೇಲೆ ಮತ್ತೆ ನಾನು ಒಬ್ಬನೇ ಒಂಟಿ ಆದೆ. ಒಂಟಿ ಆದಮೇಲೆ ನಾನು ಖಾಲಿ ಇರಬಾರ್ದಂತ ಏನಾದರೂ ಪುಸ್ತಕಗಳು ಓದಲಿಕ್ಕೆ ಎಸ್ ಎಲ್ ಭೈರಪ್ಪನ ಇಂಥವರೆಲ್ಲ ಕಾದ್ರೆ ನನ್ನ ಮನೆಯಲ್ಲಿ ಸಾಕಷ್ಟು ಪುಸ್ತಕ, ಸುಮಾರು 4,000 ಪುಸ್ತಕ ಇದ್ದಾವೆ. ಹೀಗಾಗಿ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಅದಾದ 2012 ಸ್ವಲ್ಪ ಹಾರ್ಟ್ ಸ್ಟ್ರೋಕ್ ಆಯಿತು, ಆಗಲೂ ಸ್ವಲ್ಪ ತೊಂದರೆ ಆಯಿತು. ಅದಕ್ಕೂ ಬೆಂಗಳೂರು ಹೋಗಿ ನಾರಾಯಣ ಹೃದಯದಲ್ಲಿ ಅಂಜೋಗ್ರಾಮ್ ಮಾಡಿಸ್ಕೊಂಡು ಬಂದು ಅದನ್ನು ಸ್ವಲ್ಪ ಒಂದೊಂಥರ ಕುತ್ತಿಗೆ ಒಂದು ಗಡ್ಡೆ ಆಯಿತು, ಅದು ಆಪರೇಷನ್ ಆಯಿತು, ಕಣ್ಣು ಆಪರೇಷನ್ ಆಯಿತು. ಹೀಗೆಲ್ಲ ಇವೆಲ್ಲ ವೈರುಧ್ಯಗಳ ಮಧ್ಯೆಯೂ ನನ್ನ ಸಾಹಿತ್ಯ ಬಿಡಲಿಲ್ಲ. ಅದನ್ನು ಓದಿ ನಾನೇನು ಎಲ್ಲವನ್ನು ಸಮಾಧಾನ ಮಾಡ್ಕೊಳ್ತಿದ್ದೆ. ಮಕ್ಕಳು ದೂರ ಇದ್ದರು, ನನಗೆ ಈ ಥರ ಆಯಿತು, ಅಥವಾ ಅಂಚೆ ಇಲಾಖೆ ಕೆಲಸ ಭಾರ, ಅದೇನೇ ಇದ್ದರೂ ಕೂಡ ಮನಸ್ಸು ಗಟ್ಟಿ ಮಾಡ್ಕೊಂಡು ಈ ಸಾಹಿತ್ಯ ಸೇವೆ ಮಾಡಬೇಕು, ಇದರಲ್ಲೇ ಬೆಳಿಬೇಕು, ಬೇರೆ ಚಟುವಟಿಕೆಯಲ್ಲಿ ಹೋಗಬಾರ್ದು ಅಂತಂದು ಅವತ್ತಿಂದ ಗಟ್ಟಿ ಹಿಡ್ಕೊಂಡು ಈ ಸಾಹಿತ್ಯ ಸೇವೆ ಮಾಡ್ಕೊತ ನಾನು ಏನೋ ತೊಂದರೆಗಳಿದ್ರು ಮಾಡ್ಕೊತ 35 ವರ್ಷ ಸರ್ವಿಸ್ ಮಾಡಿದೆ. ಈಗ ನಾವು ನನಗೆ ಈಗ 66 ವರ್ಷ, ಯಾಕಂದ್ರೆ ಅಂಚೆ ಇಲಾಖೆಯಲ್ಲಿ 65 ವರ್ಷಕ್ಕೆ ನಿವೃತ್ತಿ, ಗ್ರಾಮೀಣ ಅಂಚೆ ನೌಕರಿಗೆ, ಇಲಾಖೆ ಅಂಚೆ ನೌಕರಿಗೆ 60, ನಮ್ಮ ಗ್ರಾಮೀಣ ಅಂಚೆ ನೌಕರಿಗೆ ಕೆಲಸ ಕಡಿಮೆ ಇರ್ತದೆ ಅನ್ನೋದಕ್ಕೆ 65 ಮಾಡಿದ್ದಾರೆ. ಹಿಂಗಾಗಿ 65 ರಿಟೈರ್ ಆದ ಈಗ 1 ವರ್ಷ ಆಯಿತು, 66 ವರ್ಷ. ಅದು ನಾನು ಭಾಳ ಆರೋಗ್ಯವಾಗಿದ್ದೀನಿ, ಏನು ಉಳಿದಂತೆ ಏನು ಸಮಸ್ಯೆ ಇಲ್ಲ, BP ಇಲ್ಲ, ಶುಗರ್ ಇಲ್ಲ, ಎಲ್ಲ ಕಡೆ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಬರ್ತೀನಿ. ಮುಖ್ಯವಾಗಿ ನನ್ನ ಆರೋಗ್ಯ ಕಾಪಾಡ್ಕೊಳ್ಳೋಕೆ ಮುಖ್ಯ ಕಾರಣ ಅಂದರೆ ನಾನು ಮಿತಾಹಾರಿ ಮತ್ತು ಅತಿ ಮಸಾಲೆ ಪದಾರ್ಥ ಎಣ್ಣೆ ಪದಾರ್ಥ ತಿನ್ನಲಾರ್ದಂತ ವ್ಯಕ್ತಿ. ಕೇವಲ ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಹೋಟ್ಲಲ್ಲಿ ತಿಂದ್ರು ಇಡ್ಲಿ, ಹೆಚ್ಚಿಗೆ ಊಟ ಮಾಡಲ್ಲ, ಇನ್ನೂ ಸ್ವಲ್ಪ ಕಡಿಮೆನೇ ಊಟ ಮಾಡ್ತೀನಿ. ಉಪವಾಸಿದ್ದ ದಿನಗಳೇ ಜಾಸ್ತಿ ಊಟದಕ್ಕಿಂತ, ಯಾಕಂದ್ರೆ ಲಂಘನಂ ಪರಮೌಷಧಂ ಅಂತ ಸಂಸ್ಕೃತದಲ್ಲಿ ಗಾದೆ ಮಾತಿದೆ. ಎಷ್ಟು ಉಪವಾಸ ಇರ್ತೀವಿ ಅದೇ ಒಂದು ದೊಡ್ಡ ಔಷಧ ಅಂತ ದೇಹಕ್ಕೆ ಪದ್ಧತಿ. ಹಿಂಗಾಗಿ ನಾನು ಆ ಪದ್ಧತಿನ ಅಳವಡಿಸ್ಕೊಂಡು ಬರೋದ್ರಿಂದ ನನಗೆ ಯಾವುದೇ ಈಗಂತೂ ಆರೋಗ್ಯ ಸಮಸ್ಯೆ ಇಲ್ಲ, ಬಹಳ ಆರಾಮಾಗಿದ್ದೀನಿ. ಈ ಸಾಹಿತ್ಯ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ. ನನಗೆ 2 ಮಕ್ಕಳು, ಒಬ್ಬ ದೊಡ್ಡವನು ಪ್ರಮೋದ, ಸಣ್ಣವನು ವಿಷ್ಣು ಅಂತ, ಅವರಿಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಸದ್ಯ ನಾನೊಬ್ಬನೇ ಊರಲ್ಲಿ ಇದ್ದೀನಿ.
1: ಮಕ್ಕಳಿಗೆ ಮದುವೆ ಮಾಡಿದ್ರೆ?
0: ಮಕ್ಕಳಿಗೆ ಮದುವೆ ಮಾಡಿಲ್ಲ, ನೋಡ್ತಾ ಇದ್ದೀನಿ.
1: ಸಂತೋಷವಾಗಿ ಜೀವನವನ್ನು ಕಾಯ್ತಾ ಬಂದಿದ್ರೆ, ತಮ್ಮ ಮುಂದಿನ ಜೀವನ ಯಶಸ್ವಿಯಾಗಲಿ, ತಮ್ಮ ಎಲ್ಲಾ ಕವನಗಳ ಪ್ರಬಂಧಗಳ ಎಲ್ಲಾ ಅಂಕಣಗಳು ಎಲ್ರಿಗೂ ಖುಷಿಯನ್ನ ನೀಡಲಿ, ಒಂದು ನೀತಿ ಪಾಠವನ್ನ ನೀಡಲಿ ಅಂತ ಹೇಳ್ತಾ ಇಲ್ಲಿವರೆಗೆ ಬಂದು ನಮ್ಮ ಜೊತೆ ನಿಮ್ಮ ಜೀವನದ ಅನುಭವಗಳನ್ನು ಹಂಚಿಕೊಂಡೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮಸ್ಕಾರ.

0: ಇದುವರೆಗೆ ಹಿರಿಯ ನಾಗರಿಕರ ಜೀವನ ಅನುಭವಗಳ ಕುರಿತಾದ ಕಾರ್ಯಕ್ರಮ ಸಂಧ್ಯಾ ಕಿರಣ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಪರಮೇಶ್ವರಪ್ಪ ಗೋಪಶೆಟ್ಟಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:37 ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ವಾಣಿಜ್ಯ ಪ್ರಕಟಣೆಗಳು, ನಂತರ 6:40 ಪ್ರದೇಶ ಸಮಾಚಾರ.

0: ಪ್ಯಾನೆಲ್ ಅಳವಡಿಸೋಣ ಅಂತ ಹೇಳ್ತಿದ್ರು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ ಜೀರೋ ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ಅಕ್ಕ ಕೆಲ್ಸ ಸಿಕ್ತು.
2: ಅರೆ ವಾ, ಅಭಿನಂದನೆಗಳು. ಇನ್ನು ಸಿಕ್ಕಾಪಟ್ಟೆ ಶಾಪಿಂಗ್.
1: ಹೊಸ ಮೊಬೈಲ್, ಜೀನ್ಸ್, ಜಾಕೆಟ್.
2: ಒಂದ್ ನಿಮಿಷ ಮಹಾರಾಜರೇ, ಸ್ಯಾಲರಿಗಿಂತ ಮೊದಲು ಖರ್ಚು.
3: ಇನ್ಸ್ಟೆಂಟ್ ಲೋನ್ ಸಿಗುತ್ತಲ್ಲ.
2: ಮೊದಲು ಬಜೆಟ್ ಮಾಡ್ಲು ಕಲಿ, ಆಮೇಲೆ ಖರ್ಚು ಮಾಡು.
1: ಆದ್ರೆ ಅಕ್ಕ
2: ನೋಡು, ಗಳಿಕೆಯ ಒಂದು ಭಾಗ ಯಾವತ್ತೂ ಉಳಿಸ್ಬೇಕು. ಆದ್ರೆ ಪಾರ್ಟಿ ಕೊಡೋದನ್ನ ತಪ್ಪಿಸೋಕಾಗಲ್ಲ.
1: ಪಾರ್ಟಿ ನಂದು, ಬಜೆಟ್ ನಿಂದು.
4: ಆರ್ಬಿಐ ಹೇಳುತ್ತೆ,
5: ಸರಿಯಾದ ಆರ್ಥಿಕ ಅಭ್ಯಾಸ ನಿಮ್ಮನ್ನು ಕಾಪಾಡುತ್ತೆ.
6: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ನೀರು ಜೀವಜಲ, ಸಮಸ್ತ ಜೀವಕೋಟಿಯ ಸಂಜೀವಿನಿ ನೀರು. ನೀರನ್ನು ಹಿತಮಿತವಾಗಿ ಬಳಸೋಣ. ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
8: ನೀರನ್ನು ಉಳಿಸಿ ಸಂರಕ್ಷಿಸೋಣ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಿ ನೀ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಾಂತರಾಜು ಎಸ್. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ರಾಜ್ಯದಲ್ಲಿನ ಬರ ಪರಿಸ್ಥಿತಿ ಕುರಿತು ನಾಳೆ ರಾಜ್ಯದ ಸಂಸದರ ಸಭೆ ಆಯೋಜಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನಾಳೆ ಸಂಜೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ರಾಜ್ಯ ಪ್ರತಿನಿಧಿಸುವ ಕೇಂದ್ರದ ಸಚಿವರು ಭಾಗಿಯಾಗಲಿದ್ದಾರೆ. ಬರ ಪರಿಸ್ಥಿತಿಯಲ್ಲಿ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ಈ ಸಂಕಷ್ಟ ಸಮಯದಲ್ಲಿ ಕೇಂದ್ರ ಸರ್ಕಾರ ನೆರವು ನೀಡುವ ನಿರೀಕ್ಷೆ ಇದೆ ಎಂದರು. ಆಗಸ್ಟ್ 13ರಿಂದ ರಾಜ್ಯ ವಿಧಾನಸಭೆಯ ಮುಂಗಾರು ಅಧಿವೇಶನ ಕರೆಯಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ರಾಜ್ಯದ 3 ವಿಭಾಗಗಳಲ್ಲಿ ಬರ ಪರಿಸ್ಥಿತಿ ಪರಿಶೀಲನೆ ನಡೆಸಿದ್ದು, ಮುಂದಿನ ತಿಂಗಳು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಸಲ್ಲಿಸುವುದಾಗಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿಂದು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಮುಖ್ಯಮಂತ್ರಿ ಜೊತೆಗೆ 3 ವಿಭಾಗಗಳನ್ನು ವೀಕ್ಷಿಸಿದ್ದು ಬರದ ಪರಿಸ್ಥಿತಿಯ ಪರಿಶೀಲನೆ ನಡೆಸಿದ್ದೇವೆ. ಶೀಘ್ರವೇ ಮೈಸೂರು ವಿಭಾಗದಲ್ಲೂ ಪರಿಶೀಲನಾ ಸಭೆ ನಡೆಸುತ್ತೇವೆ ಎಂದರು. ನಾಳೆ ದೆಹಲಿಯಲ್ಲಿ ರಾಜ್ಯದ ಎಲ್ಲ ಸಂಸದರ ಸಭೆಯನ್ನು ಕರೆದಿದ್ದು, ಬರ ಪರಿಸ್ಥಿತಿಯ ನಿರ್ವಹಣೆಗೆ ಸಹಕಾರ ನೀಡುವಂತೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಹೇರುವಂತೆ ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ ಎಂದು ತಿಳಿಸಿದರು. ಆರೋಗ್ಯ ಸೇವೆಯಲ್ಲಿ ಫಿಸಿಯೋಥೆರಪಿಗೆ ಹೆಚ್ಚಿನ ಆದ್ಯತೆ ನೀಡುವ ಜೊತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಇದರ ಬಳಕೆಯನ್ನು ಮತ್ತಷ್ಟು ವಿಸ್ತರಿಸಿ ಕರ್ನಾಟಕವನ್ನು ಫಿಸಿಯೋಥೆರಪಿಯ ಪ್ರಮುಖ ಕೇಂದ್ರವನ್ನಾಗಿ ರೂಪಿಸುವ ಅಗತ್ಯವಿದೆ ಎಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಹೇಳಿದ್ದಾರೆ. ನಗರದಲ್ಲಿ ಇಂದು ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ದೈಹಿಕ ಚಿಕಿತ್ಸೆಯ ವಿವಿಧ ವಿಧಾನಗಳು ಪ್ರಾಚೀನ ಕಾಲದಿಂದಲೂ ಅಸ್ತಿತ್ವದಲ್ಲಿದ್ದರೂ, ವಿಶೇಷವಾಗಿ ವಿಶ್ವಯುದ್ದಗಳ ನಂತರ ಗಾಯಗೊಂಡ ಸೈನಿಕರ ಪುನರ್ವಸತಿಯ ಅಗತ್ಯತೆಯೊಂದಿಗೆ ಫಿಸಿಯೋಥೆರಪಿ ವೈಜ್ಞಾನಿಕ ಚಿಕಿತ್ಸಾ ಪದ್ದತಿಯಾಗಿ ಬೆಳೆಯಿತು ಎಂದು ಹೇಳಿದರು. ಇಂದು ಇದು ಜಾಗತಿಕ ಆರೋಗ್ಯ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದ್ದು, ರೋಗಿಗಳ ಪುನರ್ವಸತಿ, ಶೀಘ್ರ ಚೇತರಿಕೆ ಹಾಗೂ ಉತ್ತಮ ಜೀವನಮಟ್ಟ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಕ್ಷೇತ್ರದ 14 ಕೆರೆಗಳಿಗೆ ನೀರು ತುಂಬಿಸುವ 244 ಕೋಟಿ ರೂಪಾಯಿ ಮೊತ್ತದ ಯೋಜನೆಗೆ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿಂದು ನಡೆದ ಮಾಜಿ ಸಚಿವ ದಿವಂಗತ ಡಿ ಸುಧಾಕರ್ ನುಡಿನಮನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳಿಂದ ಜನರಿಗೆ ಅನುಕೂಲವಾಗಿದೆ. ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯದ 1 ಕೋಟಿ 60 ಲಕ್ಷ ಕುಟುಂಬಗಳಿಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗುತ್ತಿದೆ ಎಂದರು. ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ರೇವಣ್ಣ ಅವರ ನೇತೃತ್ವದಲ್ಲಿ ಇಂದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಬಳಿಕ ಮಾಧ್ಯಮದವರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಅನ್ನಭಾಗ್ಯ ಯೋಜನೆಯ ಮೂಲಕ ರಾಜ್ಯದಲ್ಲಿ ಸುಮಾರು 4 ಕೋಟಿ 4 ಲಕ್ಷ ಫಲಾನುಭವಿಗಳಿಗೆ 10 ಕೆಜಿ ಪಡಿತರ ವಿತರಣೆ ಮಾಡುತ್ತಿದ್ದೇವೆ ಎಂದು ತಿಳಿಸಿದರು. ಬಿಪಿಎಲ್ ಪಡೆಯಲು ನಿಗದಿಪಡಿಸಿದ 1,20,000 ವಾರ್ಷಿಕ ಆದಾಯವನ್ನು ಆಡಳಿತಾತ್ಮಕ ಸುಧಾರಣೆ ಆಯೋಗದ ಶಿಫಾರಸಿನಂತೆ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ ವಹಿಸಲಾಗುತ್ತಿದೆ ಎಂದರು. ಪಡಿತರ ವಿತರಣೆಯಲ್ಲಿ ಕಾಳಸಂತೆಯನ್ನು ತಡೆಯಲು ಕ್ರಮ ವಹಿಸಿದ್ದು, ಗೋದಾಮುಗಳಿಗೆ ಸಿಸಿ ಕ್ಯಾಮೆರಾ ಹಾಗೂ ಪಡಿತರ ವಾಹನಗಳಿಗೆ ಜಿಪಿಎಸ್ ಅಳವಡಿಕೆ ಮತ್ತಿತರ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಇಂದಿರಾ ಕಿಟ್ ನೀಡಲು ಟೆಂಡರ್ ಪ್ರಕ್ರಿಯೆಯು ನಡೆಯುತ್ತಿದ್ದು ಅಂತಿಮ ಹಂತದಲ್ಲಿ ಇದೆ ಎಂದು, ಮುಂದಿನ 2 ತಿಂಗಳಲ್ಲಿ ಕಿಟ್ ವಿತರಣೆಗೆ ಕಾರ್ಯ ರೂಪಿಸುತ್ತಿದ್ದೇವೆ ಎಂದು ತಿಳಿಸಿದರು. ನ್ಯಾಯಬೆಲೆ ಅಂಗಡಿಗಳನ್ನು ಬೆಳಗ್ಗೆ 6ರಿಂದ ರಾತ್ರಿ 10 ಗಂಟೆಯವರೆಗೆ ತೆರೆದು ಪಡಿತರ ವಿತರಿಸಲು ಸೂಚಿಸಲಾಗಿದೆ. ತಪ್ಪಿದ್ದಲ್ಲಿ ಇಲಾಖೆಯ ಸಹಾಯವಾಣಿ ಸಂಖ್ಯೆ 1967 ಸಹಾಯವಾಣಿಗೆ ಕರೆ ಮಾಡಿ ದೂರು ನೀಡಲು ಸೂಚಿಸಿದರು. ರೋಗಿಗಳಿಗೆ ಉತ್ತಮ ಚಿಕಿತ್ಸೆ ನೀಡಿ ಅವರ ಆರೋಗ್ಯ ಕಾಪಾಡುವುದು ಪ್ರತಿಯೊಬ್ಬ ವೈದ್ಯರ ಪ್ರಮುಖ ಕರ್ತವ್ಯವಾಗಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಸಚಿವರು, ಬಡವರು ಸೇರಿದಂತೆ ಪ್ರತಿಯೊಬ್ಬರಿಗೂ ಉತ್ತಮ ಚಿಕಿತ್ಸೆ ದೊರಕುವಂತೆ ಆಸ್ಪತ್ರೆಗಳು ಕಾರ್ಯನಿರ್ವಹಿಸಬೇಕು ಎಂದು ಸೂಚಿಸಿದರು. ಸಮಾರಂಭದಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಮತ್ತಿತರರು ಉಪಸ್ಥಿತರಿದ್ದರು. ದೇಶಾದ್ಯಂತ ಇಂದು ಕಾರ್ಗಿಲ್ ವಿಜಯ ದಿವಸ್ ಆಚರಿಸಲಾಯಿತು. 1999ರ ಕಾರ್ಗಿಲ್ ಯುದ್ದದಲ್ಲಿ ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ವೀರ ಯೋಧರ ಸ್ಮರಣಾರ್ಥ ಪ್ರತಿ ವರ್ಷ ಜುಲೈ 26ರಂದು ವಿಶೇಷ ನಮನ ಸಲ್ಲಿಸಲಾಗುತ್ತದೆ. ಮಂಗಳೂರಿನ ಕದ್ರಿ ಹಿಲ್ಸ್ನಲ್ಲಿರುವ ಯುದ್ದ ಸ್ಮಾರಕದಲ್ಲಿಂದು ಕಾರ್ಗಿಲ್ ವಿಜಯ ದಿವಸ್ ಕಾರ್ಯಕ್ರಮ ಹಾಗೂ 4 ದಶಕಗಳಿಗೂ ಹೆಚ್ಚು ಕಾಲ ಭಾರತೀಯ ಸೇನೆಯಲ್ಲಿ ಬಳಸಿದ ಯುದ್ದ ಟ್ಯಾಂಕರ್ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ, ದೇಶಕ್ಕಾಗಿ ಹೋರಾಡಿ ಮಡಿದ ಯೋಧರನ್ನು ಸದಾ ಸ್ಮರಿಸುವುದು ಭಾರತೀಯರಾದ ನಮ್ಮೆಲ್ಲರ ಕರ್ತವ್ಯ ಎಂದರು. ಮಡಿಕೇರಿಯಲ್ಲಿಂದು ವಿವಿಧ ಸಂಘ ಸಂಸ್ಥೆಗಳು ಕಾರ್ಗಿಲ್ ವಿಜಯ ದಿವಸ್ ಅನ್ನು ಅರ್ಥಪೂರ್ಣವಾಗಿ ಆಚರಿಸಿದವು. ಜನರಲ್ ತಿಮ್ಮಯ್ಯ ಸ್ಮಾರಕ ಭವನದಲ್ಲಿ ಅಮರ್ ಜವಾನ್ ಸ್ಮಾರಕ ಮತ್ತು ಮಡಿಕೇರಿಯ ಯುದ್ದ ಸ್ಮಾರಕದಲ್ಲಿಯೂ ಸಂಘ ಸಂಸ್ಥೆಗಳು ಪುಷ್ಪನಮನ ಸಲ್ಲಿಸಿದವು. ರೋಟರಿ ವುಡ್ ಸಂಸ್ಥೆಯಿಂದ ಆಯೋಜಿತ ಕಾರ್ಯಕ್ರಮದಲ್ಲಿ ಕುಶಾಲನಗರ ಯೋಧ ದಂಪತಿ ಬಿ ಜಗದೀಶ್ ಮತ್ತು ಲೀಲವೇಣಿ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಬೆಳಗಾವಿಯ ಮರಾಠ ಲೈಟ್ ಇನ್ಫೆಂಟ್ರಿ ರೆಜಿಮೆಂಟಲ್ ಸೆಂಟರ್ ಮರಾಠ ಲಘು ಪದಾತಿ ದಳದಲ್ಲಿ ಇಂದು 26ನೇ ಕಾರ್ಗಿಲ್ ವಿಜಯ ದಿವಸ್ ಅನ್ನು ಆಚರಿಸಲಾಯಿತು. ಯುದ್ದ ಸ್ಮಾರಕಕ್ಕೆ ಪುಷ್ಪಾರ್ಚನೆ ಮಾಡಿ ಹುತಾತ್ಮ ಯೋಧರಿಗೆ ಗೌರವ ಸಲ್ಲಿಸಲಾಯಿತು. ಮರಾಠ ಎಲ್ಐಆರ್ಸಿಯ ಕಮಾಂಡೆಂಟ್ ಬ್ರಿಗೇಡಿಯರ್ ಗಿರೀಶ್ ಉಪಾಧ್ಯ ಮಾತನಾಡಿ, ಕಾರ್ಗಿಲ್ ಹೋರಾಟದಲ್ಲಿ ಗೆಲುವು ತಂದುಕೊಟ್ಟ ಯೋಧರ ಅಪ್ರತಿಮ ಧೈರ್ಯ, ಅಚಲ ಸಮರ್ಪಣೆ ಮತ್ತು ನಿಸ್ವಾರ್ಥ ಸೇವೆ ಅನನ್ಯವಾದದ್ದು ಎಂದು ತಿಳಿಸಿದ್ದಾರೆ. ಗದಗ ಜಿಲ್ಲಾ ಹಾಲಿ ಮತ್ತು ಮಾಜಿ ಯೋಧರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಗದಗ ಜಿಲ್ಲಾ ರೆಡ್ಕ್ರಾಸ್ ಆಶ್ರಯದಲ್ಲಿ ನಡೆದ ಸಮಾರಂಭದಲ್ಲಿ ಕಾರ್ಗಿಲ್ ಯುದ್ದದ ಸಂದರ್ಭದಲ್ಲಿ ತಮ್ಮ ಪ್ರಾಣದ ಹಂಗು ತೆರೆದು ದೇಶವನ್ನು ರಕ್ಷಿಸಿದ 527 ಜನ ವೀರ ಹುತಾತ್ಮ ಯೋಧರಿಗೆ ನಮನ ಸಲ್ಲಿಸಲಾಯಿತು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೃಷ್ಣಾ ನದಿ ಜಲಾನಯನ ಪ್ರದೇಶದಲ್ಲಿ ಸುರಿಯುತ್ತಿರುವ ಮಳೆಯಿಂದ ಆಲಮಟ್ಟಿ ಹಾಗೂ ನಾರಾಯಣಪುರ ಜಲಾಶಯಗಳಿಗೆ ನೀರಿನ ಹರಿವು ಪ್ರಮಾಣದಲ್ಲಿ ಏರಿಕೆಯಾಗಿದೆ. ಎರಡೂ ಜಲಾಶಯಗಳಲ್ಲೂ ನೀರಿನ ಸಂಗ್ರಹಣೆ ಗಣನೀಯವಾಗಿ ಹೆಚ್ಚಳಗೊಂಡಿದೆ. ಆಲಮಟ್ಟಿ ಜಲಾಶಯದ ಕಳೆದ 24 ಗಂಟೆಗಳ ಸರಾಸರಿ ಒಳಹರಿವು 83,948 ಕ್ಯೂಸೆಕ್ ಆಗಿದ್ದು ಸರಾಸರಿ ಹೊರಹರಿವು 49,550 ಕ್ಯೂಸೆಕ್ ಆಗಿದೆ. ಪ್ರಸ್ತುತ ನದಿಗೆ 35,000 ಕ್ಯೂಸೆಕ್ ನೀರನ್ನು ಹರಿಬಿಡಲಾಗುತ್ತಿದೆ ಎಂದು ಜಿಲ್ಲಾಡಳಿತ ಪ್ರಕಟಣೆಯಲ್ಲಿ ತಿಳಿಸಿದೆ. ಮೇಲ್ಭಾಗದ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಜಲಾಶಯಗಳ ಒಳಹರಿವಿನಲ್ಲಿ ಮತ್ತಷ್ಟು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಜನರು ಹಾಗೂ ರೈತರು ನದಿಗೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ದೋಷರಹಿತ ಮತದಾರರ ಪಟ್ಟಿಯೇ ಸದೃಢ ಪ್ರಜಾಪ್ರಭುತ್ವದ ಭದ್ರ ಅಡಿಪಾಯ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಅಭಿಪ್ರಾಯಪಟ್ಟಿದ್ದಾರೆ. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮನೆ ಮನೆಗೆ ಭೇಟಿ ನೀಡಿ ಮತದಾರರಿಗೆ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಜಾಗೃತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು. ಪ್ರತಿಯೊಬ್ಬ ಅರ್ಹ ಮತದಾರರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ನಿಖರವಾಗಿ ದಾಖಲು ಮಾಡುವ ಮೂಲಕ ಪ್ರಜಾಪ್ರಭುತ್ವವನ್ನು ಮತ್ತಷ್ಟು ಬಲಪಡಿಸೋಣ ಎಂದು ಅವರು ಕರೆ ನೀಡಿದರು. ಚಿತ್ರದುರ್ಗದ ರಾಷ್ಟೀಯ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಂಸ್ಥೆ, ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಹಾಗೂ ಇ ಚಿಪ್ ಹಬ್ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ನಾಳೆ 90 ಗಂಟೆಗಳ ಚಿಪ್ ಕ್ರಾಫ್ಟ್ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಭಾರತವನ್ನು ಜಾಗತಿಕ ಸೆಮಿಕಂಡಕ್ಟರ್ ಹಬ್ ಆಗಿ ರೂಪಿಸುವ ರಾಷ್ಟೀಯ ದೃಷ್ಟಿಕೋನಕ್ಕೆ ಬಲ ತುಂಬುವ ಹಾಗೂ ವಿದ್ಯಾರ್ಥಿಗಳಲ್ಲಿ ಉದ್ಯಮಕ್ಕೆ ಅಗತ್ಯವಿರುವ ತಾಂತ್ರಿಕ ಕೌಶಲ್ಯಗಳನ್ನು ವೃದ್ಧಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನಲ್ಲಿ ಇತ್ತೀಚೆಗೆ ಸಂಭವಿಸಿದ ಅಪಘಾತದಲ್ಲಿ ಗಾಯಗೊಂಡವರನ್ನು ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳುಗಳನ್ನು ಅವರ ಆರೋಗ್ಯವನ್ನು ಸಂಸದ ಸುನೀಲ್ ಬೋಸ್ ಹಾಗೂ ಶಾಸಕ ಮಹದೇವಪ್ಪ ವಿಚಾರಿಸಿದರು. ಬಳಿಕ ಮಾತನಾಡಿದ ಸುನೀಲ್ ಬೋಸ್, ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ, ಸೂಕ್ತ ಚಿಕಿತ್ಸೆ ನೀಡಲು ವೈದ್ಯರಿಗೆ ಸೂಚನೆ ನೀಡಲಾಗಿದೆ ಎಂದರು. 400 ಪಶು ವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಹಗರಣ ಕುರಿತು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಶಿಕ್ಷೆ ವಿಧಿಸಬೇಕು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆಗ್ರಹಿಸಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿದ್ದು ಒಳನಾಡಿನಲ್ಲಿ ದುರ್ಬಲವಾಗಿತ್ತು. ಕರಾವಳಿ ಕರ್ನಾಟಕದ ಹಲವೆಡೆ ಮತ್ತು ಒಳನಾಡಿನ ಕೆಲವು ಕಡೆ ಮಳೆಯಾಗಿದೆ. ಮಂಕಿ ಮೂಡುಬಿದ್ರೆಯಲ್ಲಿ ಅತಿ ಹೆಚ್ಚು 12 ಸೆಂಟಿಮೀಟರ್, ಬೆಳ್ತಂಗಡಿಯಲ್ಲಿ 9, ಕಾರ್ಕಳದಲ್ಲಿ 8, ಧರ್ಮಸ್ಥಳದಲ್ಲಿ 7 ಸೆಂಟಿಮೀಟರ್ ಮಳೆಯಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ನಾಳೆ ದೆಹಲಿಯಲ್ಲಿ ರಾಜ್ಯ ಸಂಸದರ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮುಂದಿನ ತಿಂಗಳು ಕೇಂದ್ರಕ್ಕೆ ಬರ ಪರಿಶೀಲನೆ ವರದಿ ಸಲ್ಲಿಕೆ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಬಿಪಿಎಲ್ ಕಾರ್ಡ್ ಪಡೆಯಲು ವಾರ್ಷಿಕ ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಹೆಚ್ಚಿಸಲು ಕ್ರಮ, ಸಚಿವ ಕೆಎಚ್ ಮುನಿಯಪ್ಪ. ಇಂದು ಕಾರ್ಗಿಲ್ ವಿಜಯ ದಿವಸ್, ರಾಜ್ಯದಲ್ಲಿ ವಿವಿಧೆಡೆ ಹುತಾತ್ಮ ಯೋಧರ ಸ್ಮರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35.
4: ಮೂರು ಕಾಲೇಜ್ನಲ್ಲಿ
5: ಚಿಂತಿಸ್ಬೇಡಿ
4: ಫೀಸ್ ನೋಡು.
6: ಏನ್ ಸಮಾಚಾರ? ಏನಾಯ್ತು?
5: ಫೀಸ್ ನ ಟೆನ್ಷನ್.
6: ರಾಹುಲ್ ನ ಬ್ಯಾಂಕ್ ಅಕೌಂಟ್ ಇದೆಯಲ್ಲ, ಸೊ ರಸ್ತೆ ಕ್ಲಿಯರ್. ಬ್ಯಾಂಕ್ ನಿಂದ ಅಗತ್ಯ ಇರುವವರಿಗೆ ಸ್ಟೂಡೆಂಟ್ ಎಜುಕೇಶನ್ ಲೋನ್ ಈಸಿಲಿ ಸಿಗುತ್ತೆ, ಅದರಲ್ಲೂ 400,000 ರೂಪಾಯಿ ವರೆಗೆ ನೋ ಕೊಲೆಟ್ರಲ್. ಅದೆಲ್ಲಿ ಸ್ವೀಟ್ಸ್? ಆರ್ಬಿಐ ಹೇಳುತ್ತೆ,
7: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.
1: ಭಾರತೀಯರಾದ ನಮ್ಮಲ್ಲಿ ಈ ರಾಷ್ಟ್ರ ದೇವರಿಗೆ ಸಮಾನ ಎಂಬ ಭಾವನೆ ಮೊದಲು ಬೆಳೆಯಬೇಕು.
8: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು.

0: ಇಂದಿನ ಕೃಷಿರಂಗ ಕಾರ್ಯಕ್ರಮವನ್ನು ಕೇಳುವಂತಹ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಸುಮಾ ಟಿವಿ ಅವರಿಂದ ಮಾಹಿತಿ, ನಂತರ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು.
1: ದಿ ವುಮನ್ ಈಸ್ ದ ಹೋಮ್ಸ್ ಹಾರ್ಟ್ ಅಂಡ್ ದಿ ಫಾರ್ಮ್ಸ್ ಸೋಲ್. ಅಂದರೆ ಮನೆಗೆ ಮಹಿಳೆ ಒಂದು ಹೃದಯ ಆದರೆ ಕೃಷಿಗೆ ಅವಳು ಆತ್ಮನೇ ಅಂತ ಹೇಳ್ಬೋದು. ಹಾಗೆಯೇ ರೈತ ಆ ದೇಶದ ಬೆನ್ನೆಲುಬು ಆದರೆ ಮಹಿಳೆಯರು ಬೇಸಾಯ ಅಥವಾ ಕೃಷಿಯ ಬೆನ್ನೆಲುಬು ಅಂತಲೇ ನಾವು ಹೇಳ್ತೇವೆ. ಸಮಾಜದ ಎಲ್ಲ ಪ್ರತಿಷ್ಠಿತ ಕ್ಷೇತ್ರಗಳಲ್ಲಿ ಮಹಿಳೆಯರ ಪಾತ್ರ ಅಮೋಘವಾದದ್ದು ಅಂತ ತಮ್ಮೆಲ್ಲರಿಗೂ ತಿಳಿದೇ ಇದೆ. ಒಂದು ಸಣ್ಣ ಕೆಲಸದಿಂದ ಚಂದ್ರಯಾನದವರೆಗೂ ಅವರ ಪಾಲುದಾರಿಕೆ ಎತ್ತರದಲ್ಲಿದೆ. ಈ ಮಹಿಳೆ ಮತ್ತು ಕೃಷಿ ಇದನ್ನು ನೋಡಿದಾಗ ಇವರಿಬ್ಬರ ಮಧ್ಯದಲ್ಲಿ ಒಂದು ಅವಿನಾಭಾವ ಸಂಬಂಧ ಇದೆ. ಯಾಕಂದರೆ ಕೃಷಿ ನಮಗೆ ಕೊಡುವಂಥದ್ದು ಆಹಾರ, ಹಾಗೇ ನಮಗೆ ಆಹಾರ ಸಿಗಬೇಕು ಅಂದಾಗ ಅಲ್ಲಿ ಮಹಿಳೆ ಅದನ್ನು ತಯಾರಿಕೆ ಮಾಡೋದ್ರಲ್ಲಿರ್ಬೋದು, ಬೆಳೆಯೋದ್ರಲ್ಲಿರ್ಬೋದು ಅವಳ ಪಾತ್ರ ದೊಡ್ಡದು ಅಂತಲೇ ಹೇಳ್ಬೋದು. ಇನ್ನು ಸಂಶೋಧನೆ ಮುಖಾಂತರ ನೋಡಿದಾಗ 1980-2020 ಒಂದು ರಿಪೋರ್ಟಲ್ಲಿ ನೋಡಿದಾಗ ಅದನ್ನು ತಾಳೆ ಹಾಕಿದಾಗ ನಾವು ಮಹಿಳೆಯರ ಪಾತ್ರ, ಮಹಿಳೆ ಬಹಳಷ್ಟು ಕೃಷಿಗೆ ಅಪ್ಪಿಕೊಂಡಿರೋದೇ ಜಾಸ್ತಿ. 60-80% ಮಹಿಳೆಯರು ಈ ಕೃಷಿ ಕ್ಷೇತ್ರದಲ್ಲಿದ್ದಾರೆ. ಅದು ಮೊದಲುಗೊಂಡು ಕೂಲಿ ಕೆಲಸದಿಂದಾನೇ ಇರ್ಬೋದು, ಕಟಾವಿನವರೆಗೂ ಇರ್ಬೋದು, ಮಹಿಳೆಯರು ಬಹಳಷ್ಟು ಪಾಲುದಾರಿಕೆ ಅವ್ರದ್ದೇ ಇದೆ. ಭಾರತದಲ್ಲೇ ಅಲ್ಲ, ನಮ್ಮ ಅಮೇರಿಕಾ ಇರ್ಬೋದು, ಅಭಿವೃದ್ಧಿ ಹೊಂದಿರುವಂಥ ಅಮೇರಿಕಾ ಇರ್ಬೋದು, ಅಭಿವೃದ್ಧಿ ಹೊಂದುತ್ತಾ ಇರುವಂಥ ಆಫ್ರಿಕಾ ಇರ್ಬೋದು, ಈ ಸರ್ವೆ ಮುಖಾಂತರ ನೋಡಿದಾಗ 80% ಮಹಿಳೆಯರು ನಮ್ಮ ಕೃಷಿಯನ್ನು ಅವಲಂಬಿಸಿದ್ದಾರೆ. ಹಾಗೆ ಕೃಷಿ ಅಷ್ಟೇ ಅಲ್ಲದಲ್ಲೇ ಆ ಕೃಷಿಗೆ ಸಂಬಂಧಪಟ್ಟಂಥ ಕೃಷಿ ಕೈಗಾರಿಕೆಗಳಿರ್ಬೋದು ಹಾಗೂ ಇನ್ನಿತರ ಸೇವೆಗಳಲ್ಲೂ ಕೂಡ ನಮ್ಮ ಮಹಿಳೆಯರ ಪಾತ್ರ ಪುರುಷರಿಗೆ ಸಮಾನವಾಗಿದೆ ಅಂತಲೇ ಹೇಳ್ಬೋದು, ಅಥವಾ ಕೆಲವೊಮ್ಮೆ ಇನ್ನೂ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಈ ಬೇರೆ ಬೇರೆ ಕೃಷಿ ಚಟುವಟಿಕೆಗಳನ್ನು ಗಮನಿಸಿದಾಗ, ಅಂದರೆ ಕಳೆ ಆರಿಸೋದಿರ್ಬೋದು, ನೆಲ ಹಸನು ಮಾಡೋದಿರ್ಬೋದು, ಪಶುಗಳಿಗೆ ಮೇವು ಉಣಿಸೋದಿರ್ಬೋದು ಇತ್ಯಾದಿ ಇರ್ಬೋದು, ಈ 70% ಮಹಿಳೆಯರು ತಮ್ಮನ್ನು ಈ ಒಂದು ಕಾರ್ಯದಲ್ಲಿ ಈ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆಯೇ ವಯಸ್ಸನ್ನು ಒಂದು ನಿಯತಾಂಕ ಅಂತ ಪರಿಗಣಿಸ್ದಾದರೆ ಬಹಳಷ್ಟು ಇದರೊಳಗಡೆ ಯುವತಿಯರ ಪಾತ್ರನೇ ಹೆಚ್ಚು. ಅವರು ಸ್ವಾವಲಂಬಿಗಳಾಗ್ತಾ ಇದ್ದಾರೆ ಈ ಕೃಷಿಯನ್ನು ಅವಲಂಬಿಸಿ. ಹಾಗೆಯೇ ಒಳ್ಳೆ ಒಳ್ಳೆ ಎಂಟರ್ಪ್ರಿನರ್ಸ್ ಅಂತ ಏನು ಕರಿತೀವಿ, ದೇ ಆರ್ ಇನ್ ಟು ದಿ ಎಂಟರ್ಪ್ರಿನರ್ಶಿಪ್ ಯೂಸಿಂಗ್ ದಿ ಅಗ್ರಿಕಲ್ಚರ್. ಎಸ್ಪೆಷಲಿ ಈ ಹೇಳೋದಾದರೆ ರಾಜಸ್ಥಾನ, ಈ ವೆಸ್ಟ್ ಬೆಂಗಾಲ್, ತಮಿಳ್ನಾಡು ಇರ್ಬೋದು, ಹಾಗೆ ಹಿಮಾಚಲ್ ಪ್ರದೇಶ್, ಈ ಎಲ್ಲ ರಾಜ್ಯಗಳನ್ನ ತಗೊಂಡಾಗ ನಮ್ಮ ದೇಶದಲ್ಲಿ ಈ ಯುವತಿಯರ ಪಾತ್ರ ಈ ಕೃಷಿಯಲ್ಲಿ ಬಹಳಷ್ಟು ಇದೆ. ಅವರು ಬಹಳಷ್ಟು ಇದರ ಮೇಲೆ ಅವಲಂಬಿತರಾಗಿ ಒಳ್ಳೆ ಒಳ್ಳೆ ಎಂಟರ್ಪ್ರಿನರ್ಸ್ ಆಗ್ತಾ ಇದ್ದಾರೆ. ಇನ್ನು ಬೆಳೆಗಳನ್ನ ತಗೊಂಡಾಗ ಬೆಳೆಗಳ ಆಧಾರದ ಮೇಲೆ ಗಮನಿಸಿದಾಗ ತರಕಾರಿ ಬೆಳೆಗಳು, ಹೂವು, ರಬ್ಬರ್, ಭತ್ತ ಮುಂತಾದ ಬೆಳೆಗಳಲ್ಲಿ ಮಹಿಳೆಯರೇ ಹೆಚ್ಚಿನ ಪ್ರಮಾಣದಲ್ಲಿ ಅವರನ್ನ ತೊಡಗಿಸ್ಕೊಂಡಿರ್ತಾರೆ. ಭಾರತದಲ್ಲಿ ಗಮನಿಸಿದಾಗ ಒಂದು 400 ಮಿಲಿಯನ್ ಮಹಿಳೆಯರು ಲೈಫ್ ಸ್ಟಾಕ್ ಅಥವಾ ಏನು ಪಶುಸಂಗೋಪನೆ ಅಂತ ಏನು ಹೇಳ್ತೀವಿ ಅದರೊಳಗಡೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ. ಉತ್ಪಾದನೆಯಲ್ಲಿ ಅವರ ಕೊಡುಗೆ ನೋಡಿದಾಗ 60-80% ಉತ್ಪಾದನೆಯಲ್ಲಿ ಅವರು ಭಾಗಿಯಾಗಿರ್ತಾರೆ. ಇದರಲ್ಲಿ ನಿರ್ದಿಷ್ಟವಾಗಿ ಉತ್ಪಾದನೆಯಲ್ಲಿ ಮಹಿಳೆಯರೇ ಅಂತ ಹೇಳಲಿಕ್ಕಾಗಲ್ಲ, ಪುರುಷ ಮತ್ತು ಮಹಿಳೆ ಇಬ್ಬರೂ ಸೇರಿ ಈ ಒಂದು ಬೆಳೆಯನ್ನು ಬೆಳೆದಾಗ, ಬೆಳೆಯನ್ನು ಉತ್ಪಾದನೆ ಮಾಡಿದಾಗ ಮಹತ್ತರ ಪಾತ್ರ ಇದರಲ್ಲಿ ಮಹಿಳೆಯದ್ದೇ ಆಗಿದೆ. ಯಾಕೆಂದರೆ ಕಳೆ ಕೀಳೋದ್ರಿಂದ ಹಿಡಿದು ಬಿತ್ತೋದ್ರಿಂದ ಹಿಡಿದು ನೆಲ ಹಸನು ಮಾಡೋದ್ರಿಂದ ಹಿಡಿದು ಗೊಬ್ಬರ ಹಾಕೋದ್ರಿಂದ ಹಿಡಿದು ಕಟಾವು ಮಾಡಿದಾಗಿಂದ ಹಿಡಿದು ಅದನ್ನು ಒಣಗಿಸಿ ತಯಾರು ಮಾಡಿ ಕಾಳನ್ನ ತರೋವರೆಗೂ ಮಹಿಳೆಯ ಪಾತ್ರ ಬಹಳಷ್ಟಿದೆ. ಹಾಗೆ ಮೊದಲನೇ ಹೇಳಿದಾಗೆ ನಾನು ಬಿತ್ತನೆಯಿಂದ ಕಟಾವಿನವರೆಗೂ ಅವರ ಪಾತ್ರ ಹೆಚ್ಚಿದೆ ಅಂತಲೇ ಹೇಳ್ಬೋದು. ಕೆಲವೊಮ್ಮೆ ಈ ಕೃಷಿಯಲ್ಲಿ ಯಜಮಾನಿಕೆ ಅಂತ ತಗೊಳ್ತಾರೆ. ಅಂದರೆ ನಿರ್ಧಾರಗಳು, ಕೆಲವೊಂದು ಸಲಹೆಗಳು ನೋಡಿದಾಗ 38% ನಮ್ಮ ಮಹಿಳೆಯರು ಈ ಯಜಮಾನಿಕೆಯನ್ನು ವಹಿಸ್ತಾರೆ. ಇಲ್ಲಿ ಯಾರು ತಪ್ಪು ತಿಳಿಬಾರ್ದು, ಯಜಮಾನಿಕೆ ಅಂತ ಹೇಳಿದಾಗ ರಾಮನೇ ಸೀತೆಯನ್ನು ಅವಲಂಬಿಸಿದ್ದಂತೆ, ಯಾಕೆಂದರೆ ಸೀತೆ ಬಹಳಷ್ಟು ಪ್ರಬಲವಾದ ಸಲಹೆಗಳನ್ನ ಕೊಡ್ತಾ ಇದ್ಲಂತೆ. ಹಾಗಾಗಿ ಕೃಷಿಯಲ್ಲಿ ಕೂಡ ನಮ್ಮ ಮಹಿಳೆಯರು ಬಹಳಷ್ಟು ಒಳ್ಳೆ ನಿರ್ಧಾರಗಳನ್ನ ತಗೊಳ್ತಾರೆ, ಸಲಹೆಗಳನ್ನ ತಗೊಳ್ತಾರೆ. ಆದರೆ ಅವರಿಗೆ ಬೆಂಬಲ ಸಿಗಬೇಕು ಅಷ್ಟೇ. ಹಾಗೆ ನಾನು ಹೇಳಿದಾಗೆ 38% ಪ್ರತಿಶತ ಹಳ್ಳಿಗಳಲ್ಲಿ ಮಹಿಳೆಯರೇನೇ ಯಜಮಾನಿಕೆಯನ್ನು ವಹಿಸ್ತಾರೆ. ಇದು ಒಂದು ಸಂಶೋಧನೆಯ ಮೂಲಕ ನಮಗೆ ತಿಳಿದು ಬಂದಿದೆ. ಹಾಗೆ ನಾನು ಹೇಳ್ದಂಗೆ ಪಶುಸಂಗೋಪನೆ, ಲೈಫ್ ಸ್ಟಾಕ್ ಅಥವಾ ಪಶುಕ ಸಂಗೋಪನೆ ತಗೊಂಡಾಗ ಈ ಕ್ಷೇತ್ರದಲ್ಲಿ ಭಾರತದಲ್ಲಿ ನಾನು ಆಗ್ಲೇ ಹೇಳ್ದಂಗೆ 400 ಮಿಲಿಯನ್ ಮಹಿಳೆಯರು ತಮ್ಮನ್ನು ತಾವು ತೋರಿಸ್ಕೊಂಡಿದ್ದಾರೆ. ಇದರಲ್ಲಿ ಕೋಳಿ ಸಾಕಾಣಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಬೇರೆ ಬೇರೆ ಗೋಟ್ ರೇರಿಂಗ್ ಇರ್ಬೋದು. ಈ ಮೇಯಿಸೋ ಕೆಲಸ ಮಾತ್ರ ಪುರುಷದ ಆದರೆ ಬಹಳಷ್ಟು ಜವಾಬ್ದಾರಿ, ಮಿಕ್ಕೆಲ್ಲ ಜವಾಬ್ದಾರಿ ಈ ಹೈನುಗಾರಿಕೆ ಇದರೊಳಗಡೆ ಮಹಿಳೆಯರದ್ದೇ ಆಗಿದೆ. ಕೆಲವು ಅಭಿವೃದ್ಧಿ ಅಥವಾ ಮುಂದುವರೆದ ಪ್ರದೇಶಗಳಲ್ಲಂತೂ ಸಣ್ಣ ಕೈಗಾರಿಕೆ ರೀತಿಯಲ್ಲಿ ಈ ಪಶುಸಂಗೋಪನೆಯನ್ನು ಮಹಿಳೆಯರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಹೇಳೋದಾದರೆ ಉದಾಹರಣೆಗೆ ಮೊಟ್ಟೆ, ಮರಿ, ತುಪ್ಪ, ಇನ್ನಿತರೆ ಸಾಮಗ್ರಿಗಳ ಮಾರಾಟ ಕೂಡ ಮಹಿಳೆಯರೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವೊಮ್ಮೆ ಹೇಳೋದಾದರೆ ಈ ದಿಸೆಯಲ್ಲಿ ಮಹಿಳೆಯರಿಗೆ ನಿರ್ಧಾರ ತಗೊಳ್ಳುವಾಗ ನಿರಾಸೆ ಕೂಡ ಆಗಬಹುದು. ಯಾಕೆಂದರೆ ಬಿಸ್ನೆಸ್ ಅಂತ ಬಂದಾಗ ಗಟ್ಟಿ ನಿರ್ಧಾರ ತಗೊಳ್ಬೇಕಾಗತ್ತೆ. ಮಹಿಳೆಯರು ಬಹಳಷ್ಟು ಹಿಂದಿದ್ದಾರೆ ಅನ್ನೋದು ಒಂದು ಕೂಡ ನಮ್ಮ ಸಂಶೋಧನೆಯಿಂದ ತಿಳಿದು ಬರ್ತಾ ಇದೆ. ಆದರೆ ಎಲ್ಲ ಗಮನಿಸಿದಾಗ ಅವರು ಎದುರಿಸೋಕ್ಕೆ ಬಹಳಷ್ಟು ತೊಂದರೆಗಳು ಕಾರಣ ಇದೆ. ಈ ತೊಂದರೆಗಳಿಗೆ ನಾನು ಆಮೇಲೆ ಹೇಳ್ತೀನಿ, ಏನೇನು ನಮ್ಮ ಮಹಿಳೆಯರು ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಕೃಷಿ ಕ್ಷೇತ್ರಕ್ಕೆ ಬಂದಾಗ ಅನ್ನೋದನ್ನು ಮತ್ತೆ ನಾನು ಮುಂದಿನ ಇದರಲ್ಲಿ ವಿಚಾರವನ್ನು ಹಂಚಿಕೊಳ್ತೇನೆ ತಮ್ಮೆಲ್ಲರ ಜೊತೆ. ಮುಂದೆ ಮಾತಾಡೋದಾದರೆ ಮೀನುಗಾರಿಕೆ. ಈ ಮೀನುಗಾರಿಕೆಯೂ ಒಂದು ನಮ್ಮ ಕೃಷಿಗೆ ಸಂಬಂಧಿತ ಒಂದು ಒಳ್ಳೆಯ ಚಟುವಟಿಕೆ. ಇದರಲ್ಲಿ ಕೂಡ ಅವರಿಗೆ ಬಹಳಷ್ಟು ಲಾಭ ಸಿಗ್ತಾ ಇದೆ. ಹೇಳೋದಾದರೆ ಸಂಶೋಧನೆ ಮುಖಾಂತರ 45 ಮಿಲಿಯನ್ ಮಹಿಳೆಯರು ಈ ಮೀನುಗಾರಿಕೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ಫುಲ್ ಟೈಮ್ ಇರ್ಬೋದು ಅಥವಾ ಒಂದು ಪಾರ್ಟ್ ಟೈಮ್ ಕೂಡ ಇರ್ಬೋದು. ಭಾರತದಲ್ಲೇ ಅಂಕಿಅಂಶ ನೋಡಿದಾಗ 21% ಮಹಿಳೆಯರು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇಲ್ಲಿ ಹೆಚ್ಚು ಮಾರಾಟದಲ್ಲಿ ಅವರು ತೊಡಗಿಸ್ಕೊಂಡಿದ್ದಾರೆ. ಯಾಕೆ ಅಂದರೆ ಈ ಲಾಂಗ್ ಡಿಸ್ಟೆನ್ಸ್ ಕ್ಯಾಪ್ಚರ್ ಅಂತ ಏನು ಹೇಳ್ತೀವಿ ಅಂದರೆ ದೂರ ದೂರಕ್ಕೆ ಹೋಗಿ ಸಮುದ್ರದಲ್ಲಿರ್ಬೋದು, ದೂರ ದೂರಕ್ಕೆ ಹೋಗಿ ಮೀನನ್ನು ಹಿಡಿಯುವಂಥದ್ದು ಒಂದು ಮಹಿಳೆಗೆ ಕಷ್ಟಕರವಾದ ಕೆಲಸನೇ. ಅದು ಒಂದು ಫಿಸಿಕಲಿ ನೋಡಿದಾಗೂ ಕಷ್ಟ ಆಗ್ಬೋದು, ಇನ್ನೊಂದು ಬಿಕಾಸ್ ಆಫ್ ದಿ ಸೋಷಿಯಲ್ ನಾರ್ಮ್ಸ್. ಅಂದರೆ ಈಗ ಮನೆ ನೋಡ್ಕೊಳ್ಳೋಕ್ಕಿರ್ಬೋದು, ಈಗ ಮೀನುಗಾರಿಕೆ ಅಂತ ಹೇಳಿದಾಗ ಮೀನು ಹಿಡಲಿಕ್ಕೆ ಹೋದಾಗ ಅವರು ಒಂದು ದಿನಕ್ಕೆ ಹೋಗ್ತಾರೋ ಒಂದು ವಾರಕ್ಕೆ ಹೋಗ್ತಾರೋ ಹೇಳಲಿಕ್ಕೆ ಬರೋದಿಲ್ಲ. ಹಾಗಾಗಿ ಬಿಕಾಸ್ ಆಫ್ ದಿ ಸೋಷಿಯಲ್ ನಾರ್ಮ್ಸ್ ಮಹಿಳೆಯರು ಈ ಲಾಂಗ್ ಡಿಸ್ಟೆನ್ಸ್ ಕ್ಯಾಪ್ಚರ್ ಮಾಡಲಿಕ್ಕಾಗಲ್ಲ. ಆದರೂ ಕೂಡ ಮೀನುಗಾರಿಕೆಯಲ್ಲಿ ಮಹಿಳೆಯರು ತಮ್ಮನ್ನು ತಾವು ತೊಡಗಿಸ್ಕೊಂಡಿರುವಂಥ ಉದಾಹರಣೆಗಳು ಬಹಳಷ್ಟಿದೆ. ಅವರು ಇಲ್ಲಿ ಹೆಚ್ಚು ನಾನಾಗಲೇ ಹೇಳಿದಾಗೆ ಮಾರಾಟದಲ್ಲೇ ಅವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಇದಲ್ಲದೇನೆ ಮಹಿಳೆಯರು ಈ ಒಂದು ಕೈಗಾರಿಕೆಗಳು, ಇಂಡಸ್ಟ್ರಿ ಅಂತ ಏನು ಹೇಳ್ತೀವಿ ಆ ಇಂಡಸ್ಟ್ರೀಸ್, ಈಗ ಫ್ಲೋರಿಕಲ್ಚರ್ ಇರ್ಬೋದು, ಸೆರಿಕಲ್ಚರ್ ಇರ್ಬೋದು, ಇಲ್ಲಿ ಮಹಿಳೆಯರು ಮಹಿಳೆಯರನ್ನೇ ಜಾಸ್ತಿ, ವಿಮೆನ್ ಆರ್ ಮೋರ್ ಪ್ರಿಫರ್ಡ್ ದ್ಯಾನ್ ಮೆನ್. ಯಾಕೆ ಅಂದರೆ ಈ ಫ್ಲೋರಿಕಲ್ಚರ್ ಏನು ಬರುತ್ತೆ, ಈ ಹೂವಿನ ಇದು ಬಿಸ್ನೆಸ್ ಏನು ಬರುತ್ತೆ ಅದರಲ್ಲಿ ಎಕ್ಸ್ಪೋರ್ಟಲ್ಲಿ ಇದ್ದಾರೆ. ಈಗ ಫ್ಲೋರಿಕಲ್ಚರ್ ಈಸ್ ಇನ್ ಬೂಮ್ ವಿತ್ ದ ಎಕ್ಸ್ಪೋರ್ಟ್ ಇಂಡಸ್ಟ್ರಿ. ಅದರಲ್ಲಿ ವುಮನ್ನ ನಾನು ಜಾಸ್ತಿ ಪ್ರಿಫರ್ ಮಾಡ್ತಾರೆ ಅಂತಲೂ ಹೇಳಿದೆ. ಯಾಕೆಂದರೆ ಇಲ್ಲಿ ಪ್ಯಾಕೇಜಿಂಗ್ ಬರುತ್ತೆ, ಮತ್ತು ತರಕಾರಿ ಮತ್ತು ಹಣ್ಣು ಇದರಲ್ಲೂ ಕೂಡ ನಮ್ಮ ಹೆಣ್ಣು ಮಕ್ಕಳದ್ದೇನೇ ಪಾತ್ರ ಹೆಚ್ಚಿನದ್ದಾಗಿದೆ. ನಂತರದಲ್ಲಿ ಹೇಳುವಂಥದ್ದಾದರೆ ಗುತ್ತಿಗೆ ಕೃಷಿ ಅಂತ ಕೂಡ ಹೇಳ್ತೀವಿ, ಅಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್. ಈಗ ಕಂಪ್ಲೀಟಾಗಿ ಈಗ ನಾವು ಮದುವೆ ಆ ಥರ ಯಾವ್ದಾದ್ರು ಸಮಾರಂಭನ ನಾವು ಕಾಂಟ್ರಾಕ್ಟ್ ಕೊಟ್ವಿ, ಈ ಮನೆ ಕಟ್ಟೋದಿರ್ಬೋದು ಅದನ್ನು ಕಾಂಟ್ರಾಕ್ಟ್ ಕೊಟ್ವಿ ಅಂತ ಹೇಳ್ತೀವಲ್ಲ, ಅದೇ ರೀತಿ ಕೃಷಿ ಕೂಡ ಈಗ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಂತ ಬರ್ತಾ ಇದೆ. ಇದರೊಳಗಡೆ ನಾವು ಅಂಕಿಅಂಶಗಳನ್ನ ಗಮನಿಸಿ ನೋಡಿದಾಗ, ಸಂಶೋಧನೆಯಲ್ಲಿ ನೋಡಿದಾಗ ನಮ್ಮ ಹೆಣ್ಣು ಮಕ್ಕಳನ್ನೇ ಮುಂಚೂಣಿಯಲ್ಲಿದ್ದಾರೆ. ದಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರಿ ಏನಿದೆ, ಇಟ್ ಈಸ್ ಪ್ರಿಫರಿಂಗ್ ವಿಮೆನ್ ದ್ಯಾನ್ ಮೆನ್ ಬಿಕಾಸ್ ಆಫ್ ದೇರ್ ಕಮಿಟ್ಮೆಂಟ್. ಬಹಳಷ್ಟು ಕಮಿಟ್ಮೆಂಟ್ ಈ ನಮ್ಮ ಹೆಣ್ಣು ಮಕ್ಕಳಿಗೆ ಇರೋದ್ರಿಂದ ಬೇರೆ ಕಡೆ ಎಲ್ಲೂ ಅವರು ವಾಲದೆ ಒಂದು ಕೆಲಸ ತಗೊಂಡಾಗ ಅದನ್ನು ಕಂಪ್ಲೀಟ್ ಮಾಡ್ದಲೇ ಬಿಡೋದಿಲ್ಲ ಅನ್ನೋ ಒಂದೇ ಕಾರಣಕ್ಕಾಗಿ ಈ ಕಾಂಟ್ರಾಕ್ಟ್ ಫಾರ್ಮಿಂಗ್ ಅಥವಾ ಗುತ್ತಿಗೆ ಕೃಷಿ ಅಂತ ನಾವೇನು ಹೇಳ್ತೀವಿ ಅದರಲ್ಲೂ ಕೂಡ ನಾವು ನಮ್ಮ ಮಹಿಳೆಯರನ್ನೇ ಹೆಚ್ಚಿನದಾಗಿ ನೋಡ್ಬೋದು. ಇನ್ನೊಂದು ಇಂಪಾರ್ಟೆಂಟ್ ಅಂತ ಹೇಳ್ತು ಅಂದರೆ ಈಗ ಮಹಿಳೆಯರು ಎಂಟರ್ಪ್ರಿನರ್ಶಿಪ್ಪಿಗೂ ಬರ್ತಾ ಇದ್ದಾರೆ. ಹಾಗೆಯೇ ಈ ಸೂಪರ್ ಮಾರ್ಕೆಟ್ ಇಂಟರ್ವೆನ್ಷನ್ ಅಂತ ಏನು ಹೇಳ್ತೀವಿ ಎಲ್ಲ ಕಡೆ, ಈಗ ನೀವು ರೂರಲ್ ಏರಿಯಾಸ್ ಬಿಟ್ಟು ನಾವು ಈ ಸಿಟಿ ಕಡೆ ಎಲ್ಲ ಬಂದಾಗ ನೋಡಿದಾಗ ಎಲ್ಲ ಕಡೆ ಸೂಪರ್ ಮಾರ್ಕೆಟ್ಸ್ ಇದೆ. ಈ ಸೂಪರ್ ಮಾರ್ಕೆಟ್ ಇಂಟರ್ವೆನ್ಷನ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಕೂಡ ಬಹಳಷ್ಟು ಮಹಿಳೆಯರು ತಮ್ಮ ಪಾತ್ರಗಳನ್ನು ವಹಿಸ್ತಾ ಇದ್ದಾರೆ. ತುಂಬ ಮಹಿಳೆಯರಿಂದ ಈ ಕ್ಷೇತ್ರ ಮುಂದುವರಿತಾ ಇದೆ. ಇನ್ನು ಮುಂದೆ ಹೇಳುವಂಥದ್ದಾದರೆ ನಾನು ಆಗ್ಲೇ ಹೇಳಿದೆ, ಅವರು ಫೇಸ್ ಮಾಡ್ತಾ ಇರುವಂಥ ತೊಂದರೆಗಳು ಅಥವಾ ಚಾಲೆಂಜಸ್ ಅಂತ ಏನು ಹೇಳ್ತೀವಿ ಅದರಲ್ಲಿ ಬಂತು ಅಂದಾಗ ಅಬ್ಸ್ಟಕಲ್ಸ್ ಇದು ನಾವು ಒಂದು FAO ರಿಪೋರ್ಟ್ ಅಂತ ಹೇಳ್ತೀವಿ, ಫುಡ್ ಆ್ಯಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್, ಇದು UN ಆರ್ಗನೈಸೇಷನ್ ರಿಪೋರ್ಟ್ ಪ್ರಕಾರ ಹೇಳೋದಾದರೆ 30% ರೈತರು ಏನಿದ್ದಾರೆ ಅವರು ಮಹಿಳೆಯರೇ ಆಗಿದ್ದಾರೆ. ಆದರೆ ಈ ಮಹಿಳೆಯರು ಫೇಸ್ ಮಾಡ್ತಾ ಇರೋಂಥ ಮಾಡ್ತಾ ಇರ್ತಕ್ಕಂಥ ತೊಂದರೆಗಳು ಅಂತ ಹೇಳಿದಾಗ ಮೊದಲಿಗೆ ಬರುವಂಥದ್ದೇನೆ ಜೆಂಡರ್ ಸ್ಪೆಸಿಫಿಕ್ ಅಬ್ಸ್ಟಕಲ್ಸ್ ಅಥವಾ ಜೆಂಡರ್ ಇನೀಕ್ವಾಲಿಟಿ ಅಂತ ಹೇಳ್ತೀವಿ, ಲಿಂಗಭೇದ ಅಂತ ಹೇಳ್ತೀವಿ. ಈ ಲಿಂಗಭೇದದ ಸಮಸ್ಯೆ ಎಲ್ಲ ಕ್ಷೇತ್ರದಲ್ಲಿಯೂ ಇದೆ. ಈ ಮಹಿಳೆಯರು ಒಂದು ಕ್ಷೇತ್ರದಲ್ಲಿ ಅನುಭವಿಸ್ತಾ ಇಲ್ಲ, ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರು ಅನುಭವಿಸ್ತಾ ಬರ್ತಿದ್ದಾರೆ. ಕೃಷಿ ಕೂಡ ಅದಕ್ಕೆ ಹೊರತೇನಲ್ಲ. ಯಾಕೆ ಅಂದರೆ ಏನೇ ಒಂದು ನಿರ್ಧಾರ ತಗೊಳ್ಬೇಕಾದ್ರೆ ಹೆಣ್ಮಕ್ಕಳು ತಗೊಳ್ಳೋಕ್ಕೆ ಆಗ್ತಾ ಇಲ್ಲ. ಯಾಕೆ ಅಂದರೆ ಭೂಮಿ ಹಿಡುವಳಿ ಅವರ ಕೈಯಲ್ಲಿಲ್ಲ. ಈ ಭೂಮಿ, ಈ ಲಿಮಿಟೆಡ್ ಲ್ಯಾಂಡ್ ಓನರ್ಶಿಪ್ ಅಂತ ಏನು ಹೇಳ್ತೀವಿ ಅದು ಹೆಣ್ಮಕ್ಳಿಗೆ ಅದು ದೊಡ್ಡ ತೊಂದರೆ ಆಗಿರೋದು. ಯಾಕೆಂದರೆ ಲ್ಯಾಂಡ್ ರೈಟ್ಸ್ ಮೇಜರ್ ಪ್ರಾಬ್ಲಮ್, ಲ್ಯಾಂಡ್ ರೈಟ್ಸ್ ಏನಿದೆ ಅದು ನಮ್ಮ ಇದರಲ್ಲಿ ನಮ್ಮ ಹೆಣ್ಮಕ್ಳಿಗೆ ಇಲ್ಲವೇ ಇಲ್ಲ. ಈ ಡೆವಲಪಿಂಗ್ ಕಂಟ್ರೀಸಲ್ಲಿ 10-20% ಲ್ಯಾಂಡ್ ಹೋಲ್ಡರ್ಸ್ ವುಮೆನ್, ಆದರೆ ಬಹಳಷ್ಟು ರಾಷ್ಟ್ರಗಳಲ್ಲಿ ಅಂದರೆ ಈಗಿನ್ನ ಡೆವಲಪ್ ಆಗದೇ ಇರುವಂಥ ರಾಷ್ಟ್ರಗಳಲ್ಲಿ ಮಹಿಳೆಯರಿಗೆ ಈ ಭೂಮಿ ಹಿಡುವಳಿಯ ಹಕ್ಕೇ ಇಲ್ಲ. ಆದ್ರೂ ಈ US ಅಂತ ಅಂದರೆ ಅಮೇರಿಕಾ ಅಂತ ಮುಂದುವರೆದ ದೇಶಗಳಲ್ಲಿ ನೋಡಿದಾಗ ಮಹಿಳೆಯರು ಪ್ರತ್ಯೇಕವಾಗಿ ತಾವೇ ಕೃಷಿನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ರಿಪೋರ್ಟ್ ಕೂಡ ಇದೆ. ಅವರೇ ತಮಗೆ ಬೇಕಾದಂಥ ಒಂದು ನಿರ್ಧಾರಗಳನ್ನ ತಗೊಳ್ತಾರೆ, ಅವರೇ ಬೆಳೆಯನ್ನು ಬೆಳೀತಾರೆ, ಎಲ್ಲ ಸೆಲೆಕ್ಷನ್ ಅವ್ರದ್ದೇನೇ, ಎವ್ರಿ ಕಂಪ್ಲೀಟ್ ಪ್ರೋಗ್ರಾಮಿಂಗ್ ವಿತ್ ರೆಸ್ಪೆಕ್ಟ್ ಟು ದಿ ಅಗ್ರಿಕಲ್ಚರ್ ಈಸ್ ವಿತ್ ದ ವಿಮೆನ್ ವೆನ್ ವಿ ಸೀ ಇನ್ ಟು ದಿ ಡೆವಲಪ್ಡ್ ಕಂಟ್ರೀಸ್. ಈಗ ಮುಂದುವರೆದು ಮಹಿಳೆಯನ್ನ ಬರೀ ಈ ಕೃಷಿ ಕ್ಷೇತ್ರದಲ್ಲಿ ಕಳೆ ಆರಿಸೋದು, ಕಟಾವು ಮಾಡೋದು, ಬೆಳೆನ ಒಣಗಿಸೋದು ಬರೀ ಇಂಥದ್ದೇ ಅಂತ ಅಲ್ಲ. ಕೃಷಿ ಅಥವಾ ಅಗ್ರಿಕಲ್ಚರ್ ಅಂತ ಒಂದು ಕ್ಷೇತ್ರನ ನಾವು ಪರಿಪೂರ್ಣವಾಗಿ ನೋಡಿದಾಗ ಇದರೊಳಗಡೆ ನಾವು ನೋಡಬೇಕಾಗಿರುವಂಥ ಅಂಶಗಳು ಅಂದರೆ, ಒಂದು ಕೃಷಿಯ ಬೋಧನೆ, ಕೃಷಿ ಬಗ್ಗೆ ಬೋಧನೆ ಒಂದು, ಸಂಶೋಧನೆ ಒಂದು, ಹಾಗೇನೇ ವಿಸ್ತರಣೆ ಅಂತ ಕೂಡ ಹೇಳ್ಬೋದು. ಇದು ನಮ್ಮ ಭಾರತದಲ್ಲೇ ಇರ್ಬೋದು ಅಥವಾ ನಮ್ಮ ಗ್ಲೋಬಲಿ ನೋಡಿದಾಗ ನಮ್ಮ ಯೂನಿವರ್ಸಿಟಿಗಳು ಮಾಡ್ತಾ ಇದೆ. ಹಾಗಾಗಿ ಅದರೊಳಗಡೆ ಬೇಕಾದಷ್ಟು ಮಹಿಳೆಯರು ವಿಜ್ಞಾನಿಗಳಾಗಿ ಭಾಗವಹಿಸ್ತಾ ಇದ್ದಾರೆ, ಬೇಕಾದಷ್ಟು ಮಹಿಳೆಗಳು ಪ್ರಾಧ್ಯಾಪಕರು ಅಂದರೆ ಪ್ರೊಫೆಸರ್ಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈ ಬೋಧನೆಯಲ್ಲಿ ಪ್ರೊಫೆಸರ್ಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಸಂಶೋಧನೆಗಳಲ್ಲಿ ಸೈಂಟಿಸ್ಟ್ಗಳಾಗಿ ವಿಜ್ಞಾನಿಗಳಾಗಿ ನಿರ್ವಹಿಸ್ತಾ ಇದ್ದಾರೆ. ಹಾಗೆಯೇ ವಿಸ್ತರಣೆಯಲ್ಲಿ ಅಂದರೆ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಹಿಳೆಯರು ರೈತರಿಗೆ ಬೆನ್ನೆಲುಬಾಗೆ ನಿಂತ್ಕೊಂಡಿದ್ದಾರೆ. ಅವರ ತೊಂದರೆಗಳು ಡಯಾಗ್ನೋಸ್ಟಿಕ್ ಫೀಲ್ಡ್ ವಿಸಿಟ್ಸ್ ಅಂತ ಹೇಳ್ತೀವಿ, ಈ ರೀತಿ ಅವರವರ ಕ್ಷೇತ್ರಗಳಿಗೆ ಅವರ ಕೃಷಿ ಕ್ಷೇತ್ರಗಳಿಗೇ ಹೋಗಿ ಅವರ ಫೀಲ್ಡ್ಸ್ಗೆ ಹೋಗಿ ಏನು ತೊಂದರೆ ಇದೆ ಏನಿದೆ ಎಲ್ಲವನ್ನು ಕೂಡ ಮಹಿಳೆಯರು ಮಾಡ್ತಾ ಇದ್ದಾರೆ. ಇನ್ನೊಂದು ಮುಂದಿನ ತೊಂದರೆ ಅಂತ ನೋಡಿದಾಗ ನಾನು ಹೇಳಿದೆ ಒಂದು ಜೆಂಡರ್ ಇನ್ಇಕ್ವಾಲಿಟಿ, ಇನ್ನೊಂದು ಲಿಮಿಟೆಡ್ ಲ್ಯಾಂಡ್ ಓನರ್ಶಿಪ್, ಹಾಗೆಯೇ ಮತ್ತೆ ನೋಡಿದಾಗ ವೇಜ್ ಗ್ಯಾಪ್ಸ್ ಅಂತ ನಾವು ಹೇಳ್ತೀವಿ. ಅಂದರೆ ಮಹಿಳೆಯರಿಗೆ ಸಿಗುವಂಥ ಸಂಭಾವನೆ ಇದು 58% ಕಡಿಮೆ ಇದೆ. ಯಾಕೆಂದರೆ ಇದರೊಳಗಡೆ ನಾವು ವೇಜ್ ಗ್ಯಾಪ್ಸ್ ಅಂತ ನೋಡಿದಾಗ ಇದರೊಳಗಡೆ ನಾವು ಒಂದು ಕ್ಲಾಸಿಫಿಕೇಶನ್ ಮಾಡ್ತೇವೆ, ಅದು ಲೋ ವೇಜ್ ಜಾಬ್ಸ್, ಮೀಡಿಯಂ ವೇಜ್ ಜಾಬ್ಸ್, ಹಾಗೆಯೇ ಹೈ ವೇಜ್ ಜಾಬ್ಸ್ ಅಂತ. ಸೊ ಇದರಲ್ಲಿ ಏನಾಗ್ತಾ ಇದೆ, ವಿಮೆನ್ ಆರ್ ಪೇಯ್ಡ್ ವೆರಿ ಲೆಸ್, ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಅಗ್ರಿಕಲ್ಚರ್ ಬಟ್ ಆಲ್ಸೋ ಇನ್ ಆಲ್ ಅದರ್ ಅಗ್ರಿಕಲ್ಚರ್ ಸೆಕ್ಟರ್ಸ್, ಅಂದರೆ ಬೇರೆ ಚಟುವಟಿಕೆಗಳು, ಅಗ್ರಿಕಲ್ಚರ್ ರಿಲೇಟೆಡ್ ಚಟುವಟಿಕೆಗಳು ಏನಿದೆ ಆ ಎಲ್ಲದರೊಳಗಡೆನೂ ಕಡಿಮೆ ಸಂಭಾವನೆಯನ್ನು ಹೆಣ್ಮಕ್ಳು ಪಡಿತಾ ಇದ್ದಾರೆ. ದೋ ದೇ ವರ್ಕ್ ವೆರಿ ಹಾರ್ಡ್, ದೋ ದೇ ವರ್ಕ್ ವಿತ್ ವೆರಿ ಗುಡ್ ಕಮಿಟ್ಮೆಂಟ್, ಅವರಿಗೆ ಸಂಭಾವನೆ ಬಹಳಷ್ಟು ಕಡಿಮೆ ಸಿಗ್ತಾ ಇದೆ. ಮತ್ತು ಇನ್ನೊಂದು ಈಗ ಕೃಷಿ ಚಟುವಟಿಕೆಗಳು ಅಂತ ನೋಡಿದಾಗ, ಈಗ ಕೃಷಿ ಚಟುವಟಿಕೆಗಳು ನೋಡಬೇಕು ಅಂತ ಹೇಳಿದಾಗ ಮತ್ತೊಂದು ಕೃಷಿ ಆಧಾರಿತ ಕೈಗಾರಿಕೆಗಳನ್ನ ನೋಡಿದಾಗ ಈ ಕಾಟನ್ ಇಂಡಸ್ಟ್ರಿ ಇರ್ಬೋದು, ಪ್ಯಾಡಿ ಇಂಡಸ್ಟ್ರಿ ಇರ್ಬೋದು, ಅಥವಾ ಫ್ಲೋರಿಕಲ್ಚರ್ ಸೆರಿಕಲ್ಚರ್ ಯಾವುದೇ ಇರ್ಬೋದು, ಅದರೊಳಗಡೆ ಮಹಿಳೆಯರ ಪಾತ್ರ ಮಹತ್ತರವಾಗಿದೆ ಅಂತ ನಾನು ಆಗಲೇ ಹೇಳಿದೆ. ಯಾಕೆ ಅಂದರೆ ಈ ಒಂದು ಖುಷಿಯ ವಿಷಯ ಏನು ಅಂತ ಹೇಳಿದೆ, ಈ ಎಕ್ಸ್ಪೋರ್ಟ್ ಅಥವಾ ಬಿಸ್ನೆಸ್ ಇದರೊಳಗಡೆ ಪ್ಯಾಕೇಜಿಂಗ್ ಇಂಡಸ್ಟ್ರಿಯಲ್ಲಿ ಯಾವುದೇ ಏನು ಬರುತ್ತೆ ಅದರೊಳಗಡೆ ಎಲ್ಲನೂ ನಮ್ಮ ಹೆಣ್ಮಕ್ಳನ್ನೇ ತಗೊಳ್ತಾ ಇದ್ದಾರೆ. ಆದರೆ ತೊಂದರೆ ಅಂತ ಬಂದಾಗ ಒಂದು ಜೆಂಡರ್ ಇನ್ಇಕ್ವಾಲಿಟಿ, ಲಿಮಿಟೆಡ್ ಲ್ಯಾಂಡ್ ಓನರ್ಶಿಪ್, ಹಾಗೆ ವೇಜ್ ಗ್ಯಾಪ್ಸ್ ಅಂತಲೂ ಹೇಳಿದೆ. ಮತ್ತೊಂದು ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಬ್ಯಾಲೆನ್ಸಿಂಗ್ ರೋಲ್ಸ್ ಅಟ್ ಹೋಮ್ ಆ್ಯಂಡ್ ವರ್ಕ್ ಪ್ಲೇಸ್ ಅಂತ ಹೇಳ್ತೀವಿ. ಅಂದರೆ ಮಹಿಳೆ ಎರಡೂ ಕಡೆ ಸಮವಾಗಿ ಕೆಲಸ ಮಾಡಬೇಕಾಗತ್ತೆ, ಮನೆಯಲ್ಲೂ ಮಾಡಬೇಕಾಗತ್ತೆ, ಹಾಗೆಯೇ ಕೃಷಿ ಕ್ಷೇತ್ರಕ್ಕೆ ಬಂದಾಗ ಕೃಷಿಯಲ್ಲೂ ತಮ್ಮನ್ನು ತೊಡಗಿಸ್ಕೊಂಡಾಗ ಸ್ವಲ್ಪ ಅವಳಿಗೆ ಕಷ್ಟ ಆಗುವಂಥ ಸಮಸ್ಯೆಗಳು ಎದುರಾಗತ್ತೆ. ಇನ್ನೊಂದು ದೊಡ್ಡ ಸಮಸ್ಯೆ, ದೊಡ್ಡ ಪಿಡುಗು ಅಂತ ಹೇಳಿದ್ರೆ ಎಜುಕೇಷನ್. ಈ ಶಿಕ್ಷಣ ಅನ್ನೋವಂಥದ್ದು ನಮ್ಮ ಕೃಷಿಯಲ್ಲಿ ಅಥವಾ ಕೃಷಿ ಮಹಿಳೆಯರಲ್ಲಿ ಅಥವಾ ರೂರಲ್ ಏರಿಯಾಸಲ್ಲಿರೋ ಮಹಿಳೆಯರಲ್ಲಿ ಕಡಿಮೆ ಇದೆ. ಈಗ ಎಲ್ಲರೂ ಓದ್ತಾ ಇದ್ದಾರೆ, ಈಗ ಮಹಿಳೆಯರು ಅಥವಾ ಹೆಣ್ಮಕ್ಳನ್ನೇ ಮುಂಚೂಣಿಯಲ್ಲಿದ್ದಾರೆ. ಆದರೆ ಇಲ್ಲಿವರೆಗೂ ಅನುಭವಿಸಿರೋದೇನು ಅಂದರೆ ಈ ಶಿಕ್ಷಣ ಅನ್ನೋವಂಥದ್ದು ಒಂದು ಅವರಿಗೆ ಕಡಿಮೆ ಇರೋದ್ರಿಂದ ಶಿಕ್ಷಣ ಅದೊಂದು ಭಾಳ ಒಂದು ತೊಂದರೆ ಅಥವಾ ಪಿಡುಗಾಗಿ ಇದಾಗಿದೆ. ಅದೇ ಹೇಳಿದಾಗೆ ಈಗ ಮುಂದುವರೆದು ಎಲ್ಲರೂ ವಿದ್ಯಾಭ್ಯಾಸದಲ್ಲಿ ತೊಡಗಿಸ್ಕೊಳ್ತಿದ್ದಾರೆ. ಶಿಕ್ಷಣ ಎಲ್ಲಿ ಶಿಕ್ಷಣ ಚೆನ್ನಾಗಿ ಇರುತ್ತೆ, ಶಿಕ್ಷಣದಿಂದ ಈಗ ನಾನು ಹೇಳಿದಾಗೆ ಕೃಷಿಯಲ್ಲಿ ಈಗ ಯುವತಿಯರೇ ಅವರನ್ನು ತೊಡಗಿಸ್ಕೊಳ್ತಾ ಇರೋದು ಜಾಸ್ತಿ ಎಂಟರ್ಪ್ರಿನರ್ಸ್ ಆಗಿ. ಹಾಗಾಗಿ ಹಿಂದೆ ಶಿಕ್ಷಣದಿಂದ ಸಮಸ್ಯೆ ಇತ್ತು, ಶಿಕ್ಷಣ ಇಲ್ಲದೇ ಇರೋದ್ರಿಂದ ಸಮಸ್ಯೆ ಇತ್ತು, ಈಗ ಶಿಕ್ಷಣದಲ್ಲಿ ಅವರು ಮುಂದುವರಿತಾ ಇರೋದ್ರಿಂದ ಅವರಿಗೆ ಬಹಳಷ್ಟು ಅವರಿಗೆ ಒಳ್ಳೆಯದೇ ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಗೆಯೇ ಅಗ್ರಿ ಕ್ಲಿನಿಕ್ಸ್ ಅಂತ ಈ ಡಿಪಾರ್ಟ್ಮೆಂಟ್ ಆಫ್ ಅಗ್ರಿಕಲ್ಚರ್ ಕಡೆಯಿಂದ ಇದೆ. ಇಲ್ಲಿ ಒಂದು ತರಬೇತಿಯನ್ನು ಕೊಡ್ತಾರೆ, ಹೇಗೆ ಎಂಟರ್ಪ್ರಿನರ್ಸ್ ಆಗಿ ಮುಂದುವರಿಬೋದು ಅಂತ. ಹಾಗೆ ಇಲ್ಲಿ ತರಬೇತಿ ಪಡೆದುಕೊಂಡ ನಂತರ ನಬಾರ್ಡಿಂದ ಇವರಿಗೆ ಸಾಲ ದೊರೆಯುವಂಥ ಸಾಧ್ಯತೆ ಇದೆ. ಸಾಲ ಹೇಗೆ ದೊರೆಯುತ್ತೆ ಅಂದರೆ, ಅಥವಾ ಸಾಲ ಮತ್ತೆ ಇವರು ಹೇಗೆ ಕಟ್ಟಬೇಕು ಅಂತ ಹೇಳಿದಾಗ ಸಬ್ಸಿಡಿ ಒಂದು 31% ಅಥವಾ 36% ವರೆಗೂ ಸಬ್ಸಿಡಿ ರೂಪದಲ್ಲಿ ಈ ಅಗ್ರಿ ನಬಾರ್ಡಿಂದ ಇವರಿಗೆ ಸಾಲ ದೊರೀತಾ ಇದೆ. ಅದಲ್ಲದೇ ಸ್ಕೀಮ್ ಅಂತ ಹೇಳಿದವಾಗ ಮಾಸ್ ಮೀಡಿಯಾ ಸಪೋರ್ಟ್ ಅಗ್ರಿಕಲ್ಚರಲ್ ಎಕ್ಸ್ಟೆನ್ಷನ್ ಅಂತ ಹೇಳ್ತೀವಿ. ಇದರಲ್ಲಿ ಏನು ಅಂದರೆ ಟಿವಿ ಅಥವಾ ರೇಡಿಯೋ ಪ್ರೋಗ್ರಾಮ್ಸ್ನ ಬಹಳಷ್ಟು ಬಿತ್ತರಿಸಿ ಮಹಿಳೆಯರಿಗೆ ಇದರಿಂದ ಒಂದು ಶಿಕ್ಷಣ ಅಂತಲೇ ಹೇಳ್ಬೋದು. ಇದು ಒಂದು ಯೋಜನೆ ಸರ್ಕಾರದ್ದು. ಹಾಗೆಯೇ ಬೇಕಾದಷ್ಟು ಬೋರ್ಡ್ಗಳಂತ ಹೇಳ್ತೀವಿ ನಾವು, ಅಂದರೆ ಕೋಕೋನಟ್ ಬೋರ್ಡ್ ಇರ್ಬೋದು, ಸ್ಪೈಸಸ್ ಬೋರ್ಡ್, ಕ್ಯಾಶ್ಯೂ ಬೋರ್ಡ್, ಆಯಿಲ್ ಪಾಮ್ ಮಿಷನ್ ಇರ್ಬೋದು, ಇವೆಲ್ಲನೂ ಕೂಡ ಮಹಿಳೆಯರಿಗೆ ಬಹಳಷ್ಟು ಲಾಭ ಮಾಡಲಿಕ್ಕೆ ಮತ್ತು ಅವರನ್ನು ಕೃಷಿಯಲ್ಲಿ ತೊಡಗಿಸ್ಕೊಡ್ಲಿಕ್ಕೆ ಮತ್ತು ಬಂಡವಾಳ ಹೂಡಲಿಕ್ಕೆ ಅಥವಾ ಅವರಿಗೆ ಒಂದು ಪ್ರಾಜೆಕ್ಟ್ಸ್ ಕೂಡ ಕೊಡ್ತಾ ಇದ್ದಾವೆ. ಇನ್ನು ಪ್ರಮೋಷನ್ ಆಫ್ ಎಸ್ಎಚ್ಜಿಸ್ ಅಂತ ಹೇಳ್ತೀವಿ, ಸ್ವಸಹಾಯ ಸಂಘಗಳ ಆಗಮನ ಮತ್ತು ಉದ್ಧಾರಕ್ಕಾಗಿ ಕೂಡ ನಮ್ಮ ಸರ್ಕಾರದಿಂದ ಬಹಳಷ್ಟು ಮಹಿಳೆಯರಿಗೆ ಸಪೋರ್ಟ್ ಇದೆ. ಯಂಗ್ ವುಮನ್ ಫಾರ್ಮರ್ ಅವಾರ್ಡ್ ಅಥವಾ ವುಮನ್ ಫಾರ್ಮರ್ ಅವಾರ್ಡ್ ಅಂತ ಕೊಡ್ತೀವಿ. ಅದರಲ್ಲಿ ಏನು ಮಾಡ್ತೀವಿ, ಅವರ ಒಳ್ಳೆ ಒಳ್ಳೆ ಕೆಲಸಗಳನ್ನು ಪರಿಗಣಿಸಿ ಅವರಿಗೆ ಒಂದು ಪ್ರಶಸ್ತಿ ಕೂಡ ಕೊಡೋದುಂಟು. ಹಾಗೆಯೇ ಅದಲ್ಲದೇನೆ ನಮ್ಮ ವಿಶ್ವವಿದ್ಯಾಲಯದಿಂದ MOU ಕೂಡ ಮಾಡ್ಕೊಳ್ತೀವಿ, ಅಗ್ರಿ ಬಿಸ್ನೆಸ್ ಇನಿಷಿಯೇಟಿವ್ ಅಂತ ಹೇಳ್ತೀವಿ. ಅಂದರೆ ತಮ್ಮದೇ ಯಾವುದೇ ಒಂದು ಉತ್ಪಾದಕ ಒಂದು ಪ್ರಾಡಕ್ಟ್ ಇರ್ಬೋದು, ಇದನ್ನು ನಾವೇನು ಮಾಡ್ತೀವಿ MOU ಮಾಡ್ಕೊಳ್ತೀವಿ ಯೂನಿವರ್ಸಿಟಿ ಜೊತೆ. ಅವರು ಅದನ್ನು ಮಾರ್ಕೆಟ್ ಮಾಡಲಿಕ್ಕೆ ಬಹಳಷ್ಟು ಅನುಕೂಲ ಮಾಡ್ಕೊಳ್ತಾ ಇದ್ದೀವಿ. ಹಾಗೆಯೇ ಯೂನಿವರ್ಸಿಟಿಯಿಂದ ಬೇಕ್ರಿ ಯೂನಿಟ್ ಕೂಡ ಇದೆ, ಒಂದು ಮಶ್ರೂಮ್ ಅಣಬೆ ಬೇಸಾಯ ಅಂತ ಹೇಳ್ತೀವಿ, ಅದಕ್ಕೆ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಇಲ್ಲಿ ಮೌಲ್ಯವರ್ಧನೆ ಅಂತ ನಾನು ಆಗಲೇ ಹೇಳಿದೆ, ಈ ನಿಟ್ಟಿನಲ್ಲಿ ನಮ್ಮ ಅಗ್ರಿ KVK ಅಂತ ನಾವು ಹೇಳ್ತೀವಿ, ಇದು ವಿಸ್ತರಣೆಯಲ್ಲಿ ಬರುತ್ತೆ. ಬೋಧನೆ ಆಯಿತು, ಸಂಶೋಧನೆ ಆಯಿತು, ವಿಸ್ತರಣೆ ತೆಗೆದುಕೊಂಡಾಗ ಮೌಲ್ಯವರ್ಧನೆಯನ್ನು ಮಾಡ್ತೀವಿ. ಇದರೊಳಗಡೆ ಹಣ್ಣು ಮತ್ತು ಹೂವು ಯಾವುದೇ ಇರ್ಬೋದು, ಇದರದ್ದು ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ಗಳನ್ನ ನಾವು ಬಿತ್ತರ ಮಾಡ್ತೇವೆ. ಇಲ್ಲಿ ಡಾಕ್ಟರ್ ಶಿಲ್ಪಾ ಅಂತ ಹಗರಿಯಿಂದ KVK ಹಗರಿಯಲ್ಲಿ ಫಿಗ್ ಫ್ರೂಟ್ ಅಂತ ಏನು ಹೇಳ್ತೀವಿ, ಹತ್ತಿ ಹಣ್ಣು, ಆ ಹಣ್ಣಿನ ಮೌಲ್ಯವರ್ಧಿತ ಪ್ರಾಡಕ್ಟ್ಸ್ಗಳನ್ನ ಹೆಣ್ಣು ಮಕ್ಕಳಿಗೆ ಹೇಳಿಕೊಟ್ಟು, ತರಬೇತಿಯ ಮುಖಾಂತರ ಹೇಳಿಕೊಟ್ಟು ಒಳ್ಳೆ ಹೆಸರನ್ನು ಕೂಡ ಮಾಡಿದ್ದಾರೆ. ಭಾಳಷ್ಟು ಮಹಿಳೆಯರು ಲಾಭನೂ ಪಡೆದಿದ್ದಾರೆ. ಹಾಗೆಯೇ ನಾನು ಅಣಬೆ ಬೇಸಾಯ ಅಂತ ಹೇಳಿದೆ, ಈ ಅಣಬೆ ಬೇಸಾಯದಲ್ಲೂ ಕೂಡ ನಮ್ಮ ಹೆಣ್ಮಕ್ಕಳು ಬಹಳಷ್ಟು ಲಾಭವನ್ನು ಪಡೆದಿದ್ದಾರೆ. ಇನ್ನು ಮಹಿಳೆಯರು ಇದರಲ್ಲಿ ಏನು ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ದಾರೆ ಕೃಷಿಯಲ್ಲಿ ಹಾಗೂ ಕೃಷಿ ಅವಲಂಬಿತ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅಂತ ಹೇಳಿದೆ. ಅದರಲ್ಲಿ ಕೆಲವೊಂದಷ್ಟು ಉದಾಹರಣೆಗಳನ್ನ ನಾನು ತಗೊಳ್ತಿದ್ದೀನಿ. ನ್ಯಾಷನಲ್ ಲೆವೆಲಲ್ಲಿ ಅಂದರೆ ರಾಷ್ಟ್ರ ಮಟ್ಟದಲ್ಲಿ ತಗೊಳ್ಳೋದಾಯಿತು ಅಂದರೆ, ಸುನೀತಾ ಕಾಂಬ್ಳೆ ಅನ್ನೋರು ಮಹಾರಾಷ್ಟ್ರದವರು, ಇವರು ಡೈರಿ ಫಾರ್ಮಿಂಗ್ ಅಂದರೆ ಪಶುಸಂಗೋಪನೆ, ಈ ಡೈರಿ ಫಾರ್ಮಿಂಗ್ನಲ್ಲಿ ಬಹಳಷ್ಟು ತಮ್ಮನ್ನು ತಾವು ತೊಡಗಿಸಿಕೊಂಡು ಬೇರೆ ಮಹಿಳೆಯರಿಗೂ ಕೂಡ ಮಾದರಿಯಾಗಿದ್ದಾರೆ. ಕಮಲಾ ಕಿಸಾನ್ ಅಂತ ಹರಿಯಾಣದವರು, ಇವರು ಸಾವಯವ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಭಾಗ್ಯಶ್ರೀ ಭಿಲಾರೆ ಅನ್ನೋರು ಮಹಾರಾಷ್ಟ್ರದವರು, ಇವರು ತರಕಾರಿ ಬೆಳೆಗಳಲ್ಲಿ ತರಕಾರಿಗಳನ್ನ ಬೆಳೆದು ಅದೇ ರೀತಿ ತರಕಾರಿಯ ಮೌಲ್ಯವರ್ಧನೆ ಕೂಡ ಇವರು ಮಾಡ್ತಾ ಇದ್ದಾರೆ. ಕಮಲಾ ಪೂಜಾರಿ ಅನ್ನೋರು ಒರಿಸ್ಸಾದವರು, ಇವರು ಈಗ ನಮ್ಮ ಈ 2023 ನಾವು ಇಂಟರ್ನ್ಯಾಷನಲ್ ಇಯರ್ ಆಫ್ ಮಿಲೆಟ್ಸ್ ಅಂತಲೇ ಕರಿತಾ ಇದ್ದೀವಿ. ಅಂದರೆ ಕಿರುಧಾನ್ಯಗಳು ಅಥವಾ ಅದನ್ನು ನಾವೀಗ ಸಿರಿಧಾನ್ಯಗಳು ಅಂತ ಏನು ಹೇಳ್ತೀವಿ, ಸಿರಿಧಾನ್ಯಗಳ ವರ್ಷ ಅಂತಲೇ ನಾವು ಈ 2023 ಪರಿಗಣಿಸಿದ್ದೇವೆ. ಈ ನಿಟ್ಟಿನಲ್ಲಿ ಕಮಲಾ ಪೂಜಾರಿ ಅನ್ನೋರು ಒರಿಸ್ಸಾದವರು, ಇವರು ಸಿರಿಧಾನ್ಯಗಳ ಕೃಷಿಯಲ್ಲೇ ತಮ್ಮನ್ನು ತಾವು ಅವಲಂಬಿಸಿಕೊಂಡಿದ್ದಾರೆ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಎನ್ ಎ ವೆರಿ ಗುಡ್ ಎಕ್ಸಾಂಪಲ್ ಫಾರ್ ದ ರಿವೈವಲ್ ಆಫ್ ಅವರ್ ಟ್ರೆಡಿಷನ್ ಅಂತಲೇ ಹೇಳ್ಬೋದು. ನಮ್ಮ ಸಂಪ್ರದಾಯದ ಹಳೇ ಸಂಪ್ರದಾಯದ ಬೆಳೆಗಳಾದ ಈ ಸಿರಿಧಾನ್ಯಗಳನ್ನು ಇವರು ಈಗ ಬೆಳೆದು ಒಂದು ಮಾದರಿ ಮಹಿಳೆಯಾಗಿದ್ದಾರೆ. ಶಾಂತಾದೇವಿ ಅನ್ನೋರು ಪಂಜಾಬ್ನವರು, ಇವರು ಪಂಜಾಬ್ ಅಂತ ಹೇಳಿದಾಗ ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ, ಲಸ್ಸಿ ಎಲ್ಲರಿಗೂ ಪ್ರಿಯವಾದದ್ದು. ಹಾಗೆಯೇ ಇವರು ಮಹಿಳಾ ಸಬಲೀಕರಣನ ಹಾಲು, ಒಂದು ಹಾಲು ಉತ್ಪಾದನೆ ಹಾಗೂ ಹಾಲು ಬೇರೆ ಬೇರೆ ಹಾಲಿನ ಪ್ರಾಡಕ್ಟ್ಸ್ ಮೇಲೆ ಇವರು ಮಹಿಳಾ ಸಬಲೀಕರಣವನ್ನು ಮಾಡಿ ಒಂದು ಹೆಸರು ಮಾಡಿದ್ದಾರೆ. ವಂದನಾ ಶಿವ ಅಂತ ಉತ್ತರಾಖಂಡದವರು, ನಿಮಗೆಲ್ಲರಿಗೂ ಇವ್ರ ಹೆಸರು ಬಹಳಷ್ಟು ಕೇಳಿರ್ತೀರ. ಇವರು ಸಕ್ರಿಯವಾಗಿ ಕೃಷಿಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಅಷ್ಟೇ ಅಲ್ಲದೆ ಶಿ ಈಸ್ ಆಲ್ಸೋ ರಿನೌಂಡ್ ಆ್ಯಸ್ ಎ ಗ್ರೇಟ್ ಎನ್ವಿರಾನ್ಮೆಂಟಲಿಸ್ಟ್. ಅಂದರೆ ನಮ್ಮ ಪರಿಸರಕ್ಕೋಸ್ಕರ ಇವರು ಬಹಳಷ್ಟು ತಮ್ಮ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಇನ್ನು ಕರ್ನಾಟಕ ರಾಷ್ಟ್ರ ಮಟ್ಟದಲ್ಲಿ ಆಯಿತು, ಕರ್ನಾಟಕದಲ್ಲಿಯೇ ನೋಡಿದಾಗ ವಸುಂಧರಾ ಅಂತ ಚಿಕ್ಕಮಗಳೂರಿನವರು, ಇವರೊಂದು ವಿಭಿನ್ನ ರೀತಿಯಲ್ಲಿ ತಮ್ಮನ್ನು ತಾವು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಂದರೆ ಇವರು ತಮ್ಮನ್ನು ಅಗ್ರಿ ಟೂರಿಸಮ್ ಅಂತ ಏನು ಕರಿತೀವಿ ಅದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಅಂದರೆ ಬಹಳಷ್ಟು ರೈತರ ಮಹಿಳೆಯರಿಗೆ ಇವರು ಅವರನ್ನು ಕರೆದು ಒಂದು ಟೂರ್ ಥರ ಒಂದು ಪ್ರವಾಸ ಕೈಗೊಂಡು ಏನೇನಿದೆ ಕೃಷಿಯಲ್ಲಿ, ಏನೇನು ಕೃಷಿಯಲ್ಲಿ ಮಹಿಳೆ ಮಾಡಬಹುದು, ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ, ಎಲ್ಲೆಲ್ಲಿ ಮಹಿಳೆ ತಮ್ಮನ್ನು ತೊಡಗಿಸ್ಕೊಳ್ಬಹುದು ಅನ್ನೋದನ್ನು ಅಗ್ರೋ ಟೂರಿಸಮ್, ಅಗ್ರಿ ಟೂರಿಸಮ್ ಅಂತ ಏನು ಹೇಳ್ತೀವಿ ಅದರ ಮುಖಾಂತರ ಮಹಿಳೆಯರಿಗೆ ಬಹಳಷ್ಟು ಅವರ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಇನ್ನು ಕಾಫಿ ಇಂಡಸ್ಟ್ರಿ ಬೆಳಿಲಿಕ್ಕೆ ಕೊಡಗಿನ ಇಂದ್ರ ಅವರು ಬಹಳಷ್ಟು ಶ್ರಮ ವಹಿಸ್ತಾ ಇದ್ದಾರೆ. ರುಕ್ಮಿಣಿ ಅಂತ ಗುಲ್ಬರ್ಗದವರು, ಇವರು ಕೋಳಿ ಸಾಕಾಣಿಕೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಒಳ್ಳೆಯ ಹೆಸರು ಮಾಡಿದ್ದಾರೆ. ಮೈಸೂರಿನ ವಿಜಯಲಕ್ಷ್ಮಿ ಅವರು ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದು ಅದರ ಮೌಲ್ಯವರ್ಧನೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಒಂದು ಒಳ್ಳೆಯ ರೀತಿಯಲ್ಲಿ ಮಹಿಳೆಯರಿಗೆ ಮಾದರಿಯಾಗಿದ್ದಾರೆ. ಚಿತ್ರದುರ್ಗದ ಸರೋಜಾ ಅವರು ಪ್ರಿಸಿಷನ್ ಫಾರ್ಮಿಂಗ್ ಅಂತ ಒಂದು ಕಾನ್ಸೆಪ್ಟ್ ಹೇಳ್ತೀವಿ, ಅಂದರೆ ನಿರ್ದಿಷ್ಟ ಕೃಷಿ ಅಂತ, ಅಂದರೆ ಎಷ್ಟು ಹಾಕಿದ್ರೆ ಎಷ್ಟು ಬರುತ್ತೆ. ಈಗ ನಮ್ಮ ಮಣ್ಣಿಗೆ ನಾವು ಗೊಬ್ಬರ ಸೇರಿಸ್ತಾನೇ ಹೋಯಿತು ಅಂದರೆ ಕ್ಷಾರತೆ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲಿಗೆ ಯಾವ ಬೆಳೆಗೆ ಯಾವ ಕ್ಷೇತ್ರದಲ್ಲಿ ಎಷ್ಟು ಮಣ್ಣಿಗೆ ಎಷ್ಟು ಗೊಬ್ಬರ ಹಾಕಬೇಕು, ಎಷ್ಟು ಯಾವ ರೀತಿಯ ಪೋಷಕಾಂಶಗಳನ್ನು ಕೊಡಬೇಕು, ಯಾವ ರೀತಿಯ ಒಂದು ಕಳೆನಾಶಕಗಳನ್ನು ಎಷ್ಟು ಉಪಯೋಗಿಸ್ಕೋಬೇಕು, ಎಷ್ಟು ಯಾವ ರೀತಿಯಲ್ಲಿ ನಾವು ಪೆಸ್ಟಿಸೈಡ್ಸ್ನ ಯೂಸ್ ಮಾಡಬೇಕು, ಈ ನಿಟ್ಟಿನಲ್ಲಿ ಒಂದು ಕೃಷಿ ಸಂಶೋಧಕಿ ಅಂತಲೇ ಅವ್ರನ್ನ ಹೇಳ್ಬೋದು. ಅವರು ಚಿತ್ರದುರ್ಗದ ಸರೋಜಾ ಅವರು, ಶಿ ಈಸ್ ಇನ್ ಟು ಪ್ರಿಸಿಷನ್ ಫಾರ್ಮಿಂಗ್. ಹಾಗೆ ರಾಯಚೂರಿನ ಚೈತನ್ಯ ಅಂತ, ಇವರು ಕೂಡ ಮಾಡ್ರನ್ ಅಗ್ರಿಕಲ್ಚರಲ್ ಪ್ರಾಕ್ಟೀಸಸ್ನ ಬಹಳಷ್ಟು ಉಪಯೋಗಿಸ್ಕೊಳ್ತಿದ್ದಾರೆ. ಅಂದರೆ ಹೈಟೆಕ್ ಅಗ್ರಿಕಲ್ಚರ್ನ ಇವರು ತಮ್ಮದಾಗಿಸ್ಕೊಂಡು ಒಂದು ಗ್ರೀನ್ ಹೌಸು ಅಥವಾ ಪಾಲಿ ಹೌಸ್ ಅಂತ ಏನು ಹೇಳ್ತೀವಿ ಅದರೊಳಗಡೆ ಎಲ್ಲ ಬೆಳೆದು ಒಂದು ಮಾದರಿಯಾಗಿದ್ದಾರೆ. ಮಂಡ್ಯದ ಮಹಾಲಕ್ಷ್ಮಿಯವರು ಕೂಡ ಸಾವಯವ ಕೃಷಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಗೆ ತುಮಕೂರಿನ ನಯನಾರವರು ಬೀ ಕೀಪಿಂಗ್ ಅಂತ ಏನು ಹೇಳ್ತೀವಿ ಅಂದರೆ ಹನಿ ಬೀ, ಜೇನು ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಜೇನು ಕೃಷಿಯಲ್ಲಿ ತೊಡಗಿಸ್ಕೊಂಡು ಅವರು ಬಹಳಷ್ಟು ತರಹದ ಜೇನು, ಅಂದರೆ ಒಂದೊಂದು ಹೂವಿಗೆ ಜೇನು ಹೋದಾಗ ಆ ಹೂವಿನಿಂದ ಬರುವಂಥ ಮಕರಂದವನ್ನು ಇದರಿಂದ ಬೇರೆ ಬೇರೆ ಬೇರೆ ತರಹದ ಜೇನುಗಳನ್ನು ಇವರು ಜೇನು ಕೃಷಿಯನ್ನು ಇವರು ಮಾಡ್ತಾ ಇದ್ದಾರೆ. ಹಾಸನದ ಅನ್ನಪೂರ್ಣ ಅವರು, ಇವರು ಸಹ ಒಂದು ಇವ್ರ ಬಗ್ಗೆ ಹೇಳಬೇಕು ಅಂದರೆ ವಿಭಿನ್ನ ರೀತಿಯ ಕೃಷಿಯಲ್ಲೇ ಇವರು ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. ಅಂದರೆ ಕೃಷಿ ಅಂದಾಗ ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ರಿಸೋರ್ಸ್ ಅಂತ ಹೇಳಿದ್ರೆ ನಾವು ಮಣ್ಣು ಅಂತ ಹೇಳ್ತೀವಿ, ಆದರೆ ಅನ್ನಪೂರ್ಣ ಅವರು ಮಣ್ಣು ರಹಿತ ಕೃಷಿನ ಮಾಡ್ತಾ ಇದ್ದಾರೆ. ಅಂದರೆ ಹೈಡ್ರೋಪೋನಿಕ್ಸ್ ಅಂತ ಏನು ಹೇಳ್ತೀವಿ, ಮಣ್ಣು ಇಲ್ದಲೇನೇ ನೀರನ್ನು ಉಪಯೋಗಿಸ್ಕೊಂಡು ನ್ಯೂಟ್ರಿಯಂಟ್ ಸಲ್ಯೂಷನ್ಸ್ ಅಂತ ಹೇಳ್ತೀವಿ. ಒಂದು ದ್ರಾವಣದಲ್ಲಿ ನಾವು ಒಂದು ಗಿಡ ಬೆಳೀಲಿಕ್ಕೆ ಏನೇನು ಪೋಷಕಾಂಶಗಳು ಕೊಡಬೇಕೋ ಅದೆಲ್ಲ ನೀರಿನಲ್ಲೇ ಕೊಟ್ಟು ಮಣ್ಣುರಹಿತ ಒಂದು ಕೃಷಿಯನ್ನು ಮಾಡಿ ಒಂದು ಹೆಸರುವಾಸಿಯಾಗಿದ್ದಾರೆ. ಈವಾಗ ಮಣ್ಣುರಹಿತ ಕೃಷಿ ಒಂದು ಬಹಳಷ್ಟು ಸಂಶೋಧನೆ ಮಣ್ಣುರಹಿತ ಕೃಷಿಯಲ್ಲಿ ನಡೆದು ಬಹಳಷ್ಟು ಸಂಶೋಧನೆಗಳು ಇಲ್ಲಿ ನಡೀತಾ ಇದೆ. ಹಾಗೆ ಮಣ್ಣು ಇಲ್ದಲೇನೇ ಕೃಷಿಯಲ್ಲಿ ಬೆಳೆದು ಒಂದು ಲಾಭವನ್ನು ಇವರು ಪಡಿತಾ ಇದ್ದಾರೆ. ಒಟ್ಟಿನಲ್ಲಿ ನಾನು ಹೇಳಬೇಕು ಅಂದರೆ 43% ಅಂದರೆ ಗ್ಲೋಬಲ್ ಅಗ್ರಿಕಲ್ಚರ್ ಲೇಬರ್ ಫೋರ್ಸ್ ನೋಡಿದಾಗ ಒಂದು 43% ಮಹಿಳೆಯರೇ ಇದ್ದಾರೆ. ಹಾಗೇ ಈ ಏಷ್ಯಾ ಮತ್ತು ಆಫ್ರಿಕಾ ಅಂತ ಇದರಲ್ಲಿ ಏಷ್ಯಾ ಮತ್ತು ಆಫ್ರಿಕಾ ಅಲ್ಲಿ ನೋಡಿದಾಗ 1/2 ಹೆಚ್ಚು ಮಹಿಳೆಯರೇ ಈ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಾಗೆ ಮಹಿಳೆಯರ ಜವಾಬ್ದಾರಿನೂ ಕೃಷಿಯಲ್ಲಿ ಜಾಸ್ತಿ ಇದೆ. ಮತ್ತು ಉತ್ಪಾದನೆಯಲ್ಲಿ ನೋಡಿದಾಗ ಉತ್ಪಾದನೆಯಲ್ಲಿ ಕೂಡ ಇವರದ್ದೇ ಕೊಡುಗೆ ಹೆಚ್ಚು. ಮತ್ತು ಲೈಫ್ ಸ್ಟಾಕ್ ಅಥವಾ ಎಕ್ಸ್ಪೋರ್ಟ್ ಬಿಸ್ನೆಸ್ ಯಾವುದೇ ರೀತಿ ತೊಗೊಂಡಾಗ ನಾನಾಗಲೇ ಹೇಳ್ದಂಗೆ ಫ್ಲೋರಿಕಲ್ಚರ್ ಸೆರಿಕಲ್ಚರ್ ಅಂದರೆ ರೇಷ್ಮೆ ಕೃಷಿ ಸೆರಿಕಲ್ಚರ್ ಯಾವುದೇ ರೀತಿಯಲ್ಲಿ ಯಾವುದೇ ಒಂದು ಕೃಷಿ ಮತ್ತು ಕೃಷಿ ಆಧಾರಿತ ಒಂದು ಚಟುವಟಿಕೆಯನ್ನು ತೊಗೊಂಡಾಗ ಮಹಿಳೆಯರಲ್ಲಿ ಬಹಳಷ್ಟು ಅವರನ್ನು ತೊಡಗಿಸ್ಕೊಂಡು ತಮ್ಮ ಪಾತ್ರವನ್ನು ಪರಿಪೂರ್ಣವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಬೇಕು ಅಂದರೆ ಒಟ್ಟಿನಲ್ಲಿ ಮಹಿಳೆಯರು ಸಬಲೀಕರಣದ ಬೀಜ ಬಿತ್ತಿ ಉನ್ನತಿಯ ಇಳುವರಿಯನ್ನು ಕಟಾವು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಎಲ್ರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ.
0: ಇದುವರೆಗೂ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಮಹಿಳೆಯರ ಪಾತ್ರ ಕುರಿತು ಡಾಕ್ಟರ್ ಸುಮಾ ಟಿವಿ ಅವರಿಂದ ಮಾಹಿತಿ ಕೇಳಿದಿರಿ. ಕಾರ್ಯಕ್ರಮದ ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಈಗ ಕೇಳಿ ಹವಾಮಾನ ವರದಿ ಮತ್ತು ಕೃಷಿ ಸಲಹೆಗಳನ್ನು.
2: ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಬಿರುಗಾಳಿ ಸಹಿತ ಹಗುರ ಪ್ರಮಾಣದಿಂದ ಮಧ್ಯಮ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 31-32°C ಮತ್ತು ಕನಿಷ್ಠ ಉಷ್ಣಾಂಶ 22-23°C ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 82-84% ಮತ್ತು ಕನಿಷ್ಠ ಆರ್ದ್ರತೆ 41-45% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 8-10 km/h ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಕೆಲವು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನಲ್ಲಿ ತೇವಾಂಶವನ್ನು ಕಾಯ್ದುಕೊಳ್ಳಲು ಪದೇ ಪದೇ ಅಂತರ್ಬೇಸಾಯ ಕ್ರಮಗಳನ್ನು ಕೈಗೊಳ್ಳಿ. ದುರ್ಬಲ ಮತ್ತು ರೋಗಪೀಡಿತ ಗಿಡಗಳನ್ನು ಹಾಗೂ ಕಳೆಗಳನ್ನು ತೆಗೆದುಹಾಕಬೇಕು. ಮಣ್ಣು ಮತ್ತು ಸಸ್ಯದ ಅವಶೇಷಗಳು ಮತ್ತು ಹಸಿರು ಗೊಬ್ಬರಗಳನ್ನು ಇತ್ಯಾದಿಗಳನ್ನು ಬಳಸಿ ಮಲ್ಚಿಂಗ್ ಮಾಡುವುದು ಉತ್ತಮ. ಸಸ್ಯಗಳಿಂದಾಗುವ ಬಾಷ್ಪ ವಿಸರ್ಜನೆಯನ್ನು ಕಡಿಮೆ ಮಾಡಲು 5% ಕಾಯೋಲಿನ್ ದ್ರಾವಣವನ್ನು ಸಿಂಪಡಿಸಿ ಜೊತೆಗೆ ಬೆಳೆಗಳ ನಿರ್ಣಾಯಕ ಹಂತಗಳಲ್ಲಿ ನೀರಾವರಿಯನ್ನು ಒದಗಿಸುವುದು ಉತ್ತಮ. ಇನ್ನು ಬಿತ್ತುವ ಮುನ್ನ ಬೆಳೆಗಳಿಗೆ ಬೀಜೋಪಚಾರವನ್ನು ಮಾಡಿ ಬಿತ್ತುವುದರಿಂದ ಅನೇಕ ಕೀಟ ಹಾಗೂ ರೋಗಗಳನ್ನು ತಡೆಗಟ್ಟಬಹುದು. ಮುಂಗಾರು ಬೆಳೆಗಳಲ್ಲಿ ಬರ ನಿರೋಧಕತೆಯನ್ನು ಹೆಚ್ಚಿಸಲು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 1 ತಾಸು ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಬೇಕು. ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಟುಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಈಗಾಗಲೇ ಬಿತ್ತಿರುವಂತಹ ಹೆಸರು ಉದ್ದು ಬೆಳೆಗೆ ಬೂದಿ ರೋಗ ಬಾಧೆ ಕಂಡು ಬಂದಲ್ಲಿ 1 ml ಹೆಕ್ಸಾಕೊನಜೋಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನು 3 g ಕ್ಯಾಪ್ಟನ್ 80 WP ಅಥವಾ ಥೈರಾಮ್ 75 WP ಅಥವಾ 4 kg ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಬೇಕು. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 L ಪೆಂಡಿಮಿಥಲಿನ್ 30 EC ಅಥವಾ 700 ml ಪೆಂಡಿಮಿಥಲಿನ್ 38.7 CS ನಾಶಕವನ್ನು 300 L ನೀರಿನಲ್ಲಿ ಬೆರೆಸಿ ಪ್ರತಿ ಎಕರೆಗೆ ಸಿಂಪರಣೆಯನ್ನು ಮಾಡಬೇಕು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡುವುದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ತೊಗರಿ ಬೆಳೆಯನ್ನು ಬಿತ್ತುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬಿತ್ತನೆ ಮಾಡುವಂತಹ ಪೂರ್ವದಲ್ಲಿ 5 g ಟ್ರೈಕೋಡರ್ಮಾ ಜೈವಿಕ ಬೀಡನಾಶಕವನ್ನು ಪ್ರತಿ KG ಬೀಜಕ್ಕೆ ಬೀಜೋಪಚಾರವನ್ನು ಮಾಡುವುದರಿಂದ ಮಣ್ಣಿನಿಂದ ಬರುವ ರೋಗಗಳನ್ನು ತಡೆಗಟ್ಟಬಹುದು. ಬಿತ್ತಿದ 20-25 ದಿನಗಳ ನಂತರ 1 ಸಾರೆ ಕೈಕಳೆ ಅಥವಾ ಅಂತರ್ ಬೇಸಾಯ ಮಾಡೋದರಿಂದ ಕಳೆಗಳನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಮತ್ತು ಬೇರುಗಳಿಗೆ ಉತ್ತಮ ಗಾಳಿ ಸಿಗ್ತದೆ. ಕುರಿ ಸಾಕಾಣಿಕೆ ಮಾಡುವಂತಹ ರೈತಬಾಂಧವರಿಗೆ ಕೆಲವು ಮಾಹಿತಿಯನ್ನು ಹೇಳೋದಾದರೆ, ಕರುಳು ಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರ್ತದೆ.

0: ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಗಳನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ. ಈ ರೋಗವು ಮುಂಗಾರು ಮಳೆ ಪ್ರಾರಂಭದಲ್ಲಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಬರುವ ಸಾಧ್ಯತೆ ಇರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಿದರೆ ಉತ್ತಮ. ಇನ್ನು ರೈತ ಬಾಂಧವರು ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ನಮಸ್ಕಾರ.
1: ಇದುವರೆಗೂ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ ಅಮರೀಶ್ ಆಶಿಹಾಳ್ ಅವರಿಂದ. ಈಗ ಕೇಳಿ ಒಂದು ವಾಣಿಜ್ಯ ಪ್ರಕಟಣೆ.
2: ರೈತ ಬಾಂಧವರೇ, ಮರುವಿನ್ಯಾಸಗೊಳಿಸಲಾದ ಹವಾಮಾನ ಆಧಾರಿತ ಬೆಳೆ ವಿಮೆ ಯೋಜನೆಯನ್ನು 2026-27 ಮುಂಗಾರು ಹಂಗಾಮಿನಲ್ಲಿ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯು ರಾಯಚೂರು ಜಿಲ್ಲೆಯಲ್ಲಿ ಮಾವು, ಹಸಿಮೆಣಸಿನಕಾಯಿ ಮತ್ತು ದಾಳಿಂಬೆ ಬೆಳೆಗಳಿಗೆ ಅನುಷ್ಠಾನಗೊಳಿಸುತ್ತಿದೆ. ಬೆಳೆ ವಿಮೆ ನೋಂದಣಿಗಾಗಿ ನಿಮ್ಮ ಹತ್ತಿರದ ಬ್ಯಾಂಕ್ ಶಾಖೆ, ಕರ್ನಾಟಕ 1, ಗ್ರಾಮ 1 ಅಥವಾ ಸಾಮಾನ್ಯ ಸೇವಾ ಕೇಂದ್ರವನ್ನು ಸಂಪರ್ಕಿಸಿ. ನೆನಪಿಡಿ, ವಿಮೆ ನೋಂದಣಿಗೆ ಇದೇ ತಿಂಗಳ 31ನೇ ತಾರೀಖು ಕೊನೆಯ ದಿನ.

0: ಇದಾಗಿತ್ತು ಇಂದಿನ ಕೃಷಿ ರಂಗ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
1: ಪಿಎಂ ಜಯ್ ಅಬ್ ಗರೀಬೋ ಕೆ ಜಯ್ ಬನ್ ಗೈ ಹೈ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಯಡಿ ದೇಶದ ಸುಮಾರು 60 ಕೋಟಿ ಜನರು 5 ಲಕ್ಷದವರೆಗೆ ಉಚಿತ ಚಿಕಿತ್ಸೆ ಸೌಲಭ್ಯಕ್ಕೆ ಅರ್ಹರಾಗಿದ್ದಾರೆ. ಇಲ್ಲಿಯವರೆಗೆ 12 ಕೋಟಿಗೂ ಹೆಚ್ಚು ಉಚಿತ ಚಿಕಿತ್ಸೆಗಳನ್ನು ಈ ಯೋಜನೆಯಡಿ ನೀಡಲಾಗಿದ್ದು, ಇದರಿಂದ ಬಡ ಕುಟುಂಬಗಳು ಸುಮಾರು 2 ಲಕ್ಷ ಕೋಟಿ ವೈದ್ಯಕೀಯ ವೆಚ್ಚವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗಿದೆ. ಇಂದೇ ಆಯುಷ್ಮಾನ್ ಆಪ್ ಡೌನ್ಲೋಡ್ ಮಾಡಿ ನಿಮ್ಮ ಆಯುಷ್ಮಾನ್ ಕಾರ್ಡ್ ಅನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ 1455555 ಕರೆ ಮಾಡಿ.
1: ನೋಡು, ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ವಾಣಿಜ್ಯ ಪ್ರಕಟಣೆಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗೋಳ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು.

0: ಇದುವರೆಗೂ ಜನಪದ ಸಂಗೀತದಲ್ಲಿ ಕುಷ್ಟಗಿ ತಾಲೂಕಿನ ಶರಣಪ್ಪ ಬನ್ನಿಗೋಳ ಹಾಗೂ ಸಂಗಡಿಗರಿಂದ ದೊಡ್ಡಾಟದ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ವಾಣಿಜ್ಯ ಪ್ರಕಟಣೆ, ನಂತರ 7:35. ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆ 7:45. ಕನ್ನಡದಲ್ಲಿ ಭಾಷಣ 8:00. ಮನದ ಮಾತು ಕಾರ್ಯಕ್ರಮದ ಕನ್ನಡದ ಔತರಣಿಕೆಯ ಮರು ಪ್ರಸಾರವನ್ನು ಕೇಳಲಿದ್ದೀವಿ.
1: ಅವಳ ಬದುಕು ನಿರ್ಭಯತೆಯನ್ನು, ಆತ್ಮಾಭಿಮಾನವನ್ನು ತಂದುಕೊಡುತ್ತಿದೆ. ಆದರೆ ಮಹಿಳೆಯರಲ್ಲಿ ತಮ್ಮ ವಿಚಾರದಲ್ಲಿರುವ ಕೀಳರಿಮೆಯ ಭಾವನೆಗಳು, ಸಾಂಪ್ರದಾಯಿಕ ನಂಬಿಕೆಗಳ ಹಿಡಿತ ನಿರೀಕ್ಷೆ ಮಾಡಿದಷ್ಟು ಕಡಿಮೆಯಾಗಿಲ್ಲ.
2: ಗಂಡು ಹೆಣ್ಣು ಇಬ್ಬರಲ್ಲಿ ಯಾರೊಬ್ಬರ ಪಾತ್ರವು ಮೇಲಲ್ಲ ಕೀಳಲ್ಲ.
1: ಗಂಡು ಹೆಣ್ಣು ಬೇರೊಂದು ಹೊಸ ಬೆಳಕಿಗೆ ಎಚ್ಚರಗೊಳ್ಳುವ ಹೊಸತೊಂದು ಕಾಲಕ್ಕೆ ನಾವು ಸದಾ ಜಾಗೃತರಿರಬೇಕು.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಶಾಂತರಾಜು ಎಸ್. ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂನಲ್ಲಿ ಪ್ರಧಾನಿ ಪ್ರತಿಪಾದನೆ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತ ಪಾಕಿಸ್ತಾನ ನಡುವಿನ ಏಕೈಕ ಸಮಸ್ಯೆ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೈಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 ಕೆಜಿ ವಿಭಾಗದಲ್ಲಿ ಭಾರತದ ರಿಷಿಕಾಂತ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ ತಂಡ. ವಾರ್ತೆಗಳ ವಿವರ. ಇಂದು ಕಾರ್ಗಿಲ್ ವಿಜಯ ದಿವಸ್. ಈ ಹಿನ್ನೆಲೆಯಲ್ಲಿ ವೀರ ಸೈನಿಕರಿಗೆ ಮತ್ತು ಹುತಾತ್ಮ ಯೋಧರಿಗೆ ಪ್ರಧಾನಿ ನರೇಂದ್ರ ಮೋದಿ ಗೌರವ ನಮನ ಸಲ್ಲಿಸಿದ್ದಾರೆ. ಜನಪ್ರಿಯ ಮಾಸಿಕ ಕಾರ್ಯಕ್ರಮ ಮನ್ ಕಿ ಬಾತ್ನ 136ನೇ ಸಂಚಿಕೆ ಉದ್ದೇಶಿಸಿ ಮಾತನಾಡಿದ ಅವರು, ಕಾರ್ಗಿಲ್ನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತೆಯನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನು ಭಾರತ ಮಾತೆಗೆ ಅರ್ಪಿಸಿದರು ಎಂದು ಸ್ಮರಿಸಿದರು. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತದ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿನ್ಯಾಸಗೊಳಿಸಿ ಭಾರತದಲ್ಲಿ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತದ ವೃದ್ಧಿಯಾಗುತ್ತಿರುವ ಶಕ್ತಿಯ ಸಂಕೇತವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ತಿಂಗಳು ಡಿಆರ್ಡಿಒ ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಅನ್ನು ಯಶಸ್ವಿಯಾಗಿ ಪರೀಕ್ಷಿಸಿತು.

0: ಈ ಯಶಸ್ಸಿನ ಹಿಂದೆ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶ ಕ್ಷಿಪಣಿಯನ್ನು ಸಹ ಡಿಆರ್ಡಿಒ ಯಶಸ್ವಿಯಾಗಿ ಪರೀಕ್ಷಿಸಿತು ಎಂದು ಅವರು ಹೇಳಿದರು. ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತಾಗಲಿ ಅಥವಾ ಸ್ನೇಹಪರ ರಾಷ್ಟಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ಇಂಡೋನೇಷ್ಯಾದಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಗ್ಲಾಸ್ಕೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟ ಪ್ರಾರಂಭವಾಗಿದೆ. ದೇಶದ ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣ ಪ್ರದರ್ಶನ ನೀಡಿ ಜನರ ಹೃದಯ ಗೆಲ್ಲಬೇಕೆಂಬುದು ಎಲ್ಲ ಭಾರತೀಯರ ಆಶಯ. ಇನ್ನೊಂದೆಡೆ, ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಇಡೀ ರಾಷ್ಟ ಹೆಮ್ಮೆ ಪಡುತ್ತದೆ ಎಂದರು. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಕ್ರಿಕೆಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕ ಗೆಲುವು. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡ ಮೊದಲ ಟೆಸ್ಟ್ ಪಂದ್ಯ ಇದಾಗಿದೆ. 1983 ಭಾರತ ತನ್ನ ಮೊದಲ ಪುರುಷರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದು ಇದೇ ಮೈದಾನದಲ್ಲಿ. ಈಗ ನಮ್ಮ ನಾರಿ ಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ ಎಂದು ಶ್ಲಾಘಿಸಿದರು. ಕಳೆದ ಭಾನುವಾರ ವಿಕ್ರಮ್-1 ರಾಕೆಟ್ ಯಶಸ್ವಿ ಉಡಾವಣೆಯಾಯಿತು. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ಭಾರತದ ಮೊದಲ ರಾಕೆಟ್ ಆಗಿದೆ. ಸುದೀರ್ಘ ಕಾಲದವರೆಗೆ ಬಾಹ್ಯಾಕಾಶ ವಲಯವು ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಭಾರತದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆಯು ಸದಾ ಶಕ್ತಿಯ ಮೂಲವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ವಿಕಸಿತ ವೈಬ್ರೆಂಟ್ ವಿಲೇಜ್ ಪ್ರೋಗ್ರಾಂ 2026 ಇಂದು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ 400 ಯುವ ಪ್ರತಿನಿಧಿಗಳೊಂದಿಗೆ ಪ್ರಧಾನಿ ಸಂವಾದ ನಡೆಸಿದರು. ಅಭಿವೃದ್ಧಿ ಪ್ರಕ್ರಿಯೆಯಿಂದ ಹಿಂದೆ ಹೊರಗುಳಿದವರಿಗೆ ಆದ್ಯತೆ ನೀಡಲು ಮತ್ತು ಸಬಲೀಕರಣಗೊಳಿಸಲು ಸರ್ಕಾರ ಸಂಘಟಿತ ಪ್ರಯತ್ನಗಳನ್ನು ಮಾಡುತ್ತಿದೆ. ಈ ಕಾರ್ಯಕ್ರಮದಲ್ಲಿ ಯುವತಿಯರ ಭಾಗವಹಿಸುವಿಕೆಯು ಭಾರತದ ಹೆಣ್ಣು ಮಕ್ಕಳ ಆತ್ಮವಿಶ್ವಾಸ ಮತ್ತು ಧೈರ್ಯವನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಯೊಬ್ಬ ಯುವ ವ್ಯಕ್ತಿ, ವಿಶೇಷವಾಗಿ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳು ಆತ್ಮವಿಶ್ವಾಸ ಮತ್ತು ದೃಢ ನಿಶ್ಚಯದಿಂದ ಮುಂದುವರೆಯುವುದನ್ನು ಖಚಿತಪಡಿಸಿಕೊಳ್ಳಲು ಸರ್ಕಾರ ಬದ್ಧವಾಗಿದೆ ಎಂದು ಅವರು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವವರಿಗೆ ಭಾರತದ ಗಡಿ ಪ್ರದೇಶಗಳ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಗಳು, ಸಾಂಸ್ಕೃತಿಕ ಪರಂಪರೆ ಮತ್ತು ಅಭಿವೃದ್ಧಿ ಆಕಾಂಕ್ಷೆಗಳ ಪ್ರಾಯೋಗಿಕ ಜ್ಞಾನ ಒದಗಿಸುತ್ತದೆ ಎಂದರು. ಭಾರತದ ವಿಭಜನೆಯು ಇತಿಹಾಸದ ಅತ್ಯಂತ ದೊಡ್ಡ ಪ್ರಮಾದ. ಪಾಕಿಸ್ತಾನ ಆಕ್ರಮಿತ ಜಮ್ಮು ಮತ್ತು ಕಾಶ್ಮೀರವನ್ನು ಮರಳಿ ಪಡೆಯುವುದೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಬಾಕಿ ಇರುವ ಏಕೈಕ ಸಮಸ್ಯೆಯಾಗಿದೆ ಎಂದು ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯ ಕಾಶ್ಮೀರಿ ಸಾಂಸ್ಕೃತಿಕ ಕೇಂದ್ರದಲ್ಲಿ ಪಿಒಜೆಕೆ ಯುವ ವೇದಿಕೆಯ ಸಹಯೋಗದೊಂದಿಗೆ ಜಮ್ಮು ಕಾಶ್ಮೀರ ಪೀಪಲ್ಸ್ ಫೋರಂ ಆಯೋಜಿಸಿದ್ದ 27ನೇ ಕಾರ್ಗಿಲ್ ವಿಜಯ ದಿವಸ್ ಸ್ಮರಣಾರ್ಥ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಗಡಿ ನಿರ್ವಹಣೆಯನ್ನು ಬಲಪಡಿಸುವ ಮೂಲಕ ಪೂರ್ವಭಾವಿ ಕಾರ್ಯತಂತ್ರದೊಂದಿಗೆ ಭಾರತ ಭಯೋತ್ಪಾದನೆಯ ಬಗ್ಗೆ ಶೂನ್ಯ ಸಹಿಷ್ಣುತೆ ನೀತಿಯೊಂದಿಗೆ ತನ್ನ ರಾಷ್ಟೀಯ ಭದ್ರತಾ ವಿಧಾನವನ್ನು ಮೂಲಭೂತವಾಗಿ ಪರಿವರ್ತಿಸಿದೆ ಎಂದು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಇಂದು ಶಿಕ್ಷಣ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯ ನಂತರ ನಿನ್ನೆ ಅವರಿಗೆ ಶಿಕ್ಷಣ ಖಾತೆ ಜವಾಬ್ದಾರಿ ವಹಿಸಲಾಯಿತು. ಪ್ರಹ್ಲಾದ್ ಜೋಶಿ ಅವರು ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ನಾಗರಿಕ ಪೂರೈಕೆ ಮತ್ತು ನವ ಮತ್ತು ನವೀಕರಿಸಬಹುದಾದ ಇಂಧನ ಖಾತೆಗಳನ್ನು ಸಹ ಹೊಂದಿದ್ದಾರೆ. ಅಧಿಕಾರ ವಹಿಸಿಕೊಂಡ ಕೂಡಲೇ ಅವರು ವಿವಿಧ ಯೋಜನೆಗಳು ಮತ್ತು ಪ್ರಮುಖ ಉಪಕ್ರಮಗಳ ಅನುಷ್ಠಾನವನ್ನು ನಿರ್ಣಯಿಸಲು ಶಿಕ್ಷಣ ಸಚಿವಾಲಯದ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಸಭೆಯಲ್ಲಿ ಕೇಂದ್ರ ಶಿಕ್ಷಣ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ ಸೇರಿದಂತೆ ಸಚಿವಾಲಯದ ಹಿರಿಯ ಅಧಿಕಾರಿಗಳು ಭಾಗವಹಿಸಿದ್ದರು. ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ತಿದ್ದುಪಡಿ ಮಸೂದೆ 2026 ಲೋಕಸಭೆಯಲ್ಲಿ ನಾಳೆ ಕೇಂದ್ರ ಸರ್ಕಾರ ಮಂಡಿಸಲಿದೆ. 2024 ಸಾರ್ವಜನಿಕ ಪರೀಕ್ಷೆಗಳ ಅಕ್ರಮ ತಡೆ ಕಾಯ್ದೆಗೆ ತಿದ್ದುಪಡಿ ತರಲು ಈ ಮಸೂದೆ ಉದ್ದೇಶಿಸಿದ್ದು, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಮಸೂದೆಯನ್ನು ಮಂಡಿಸಲಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ಅಕ್ರಮ ಪ್ರಕರಣಗಳಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆ ಮತ್ತು ಕಠಿಣ ಶಿಕ್ಷೆ ವಿಧಿಸುವ ಸಂಬಂಧದ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ನೀಡಿತ್ತು. ಪ್ರಧಾನಮಂತ್ರಿ ಸಂಗ್ರಹಾಲಯದಲ್ಲಿ ಇಂದು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಎಐ ಹಾಲೋ ಬಾಕ್ಸ್ ಉದ್ಘಾಟಿಸಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಕುಟುಂಬ ಸದಸ್ಯರು ಭಾಗವಹಿಸಿದ್ದರು. 1999 ಕಾರ್ಗಿಲ್ ಯುದ್ದವು ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದ ಅವಧಿಯಲ್ಲಿ ನಡೆಸಿದ್ದರಿಂದ ಸಂಗ್ರಹಾಲಯವು ಕಾರ್ಗಿಲ್ ವಿಜಯ್ ದಿವಸದಂದು ವಿಶೇಷ ಪ್ರದರ್ಶನವನ್ನು ಸಹ ಪ್ರದರ್ಶಿಸುತ್ತಿದೆ. ಪ್ರದರ್ಶನವು ಮೈಕ್ರೋಫಿಲ್ಮ್ಗಳು, ಆರ್ಕೈವಲ್ ವಿಡಿಯೋಗಳು, ಛಾಯಾಚಿತ್ರಗಳು ಹಾಗೂ ಭಾರತೀಯ ಸಶಸ್ತ್ರ ಪಡೆಗಳ ಧೈರ್ಯ ಮತ್ತು ತ್ಯಾಗವನ್ನು ಎತ್ತಿ ತೋರಿಸುವ ವೈಯಕ್ತಿಕ ಪತ್ರಗಳನ್ನು ಒಳಗೊಂಡಿವೆ. ಎಐ ಹಾಲೋ ಬಾಕ್ಸ್ ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭ ಪಟೇಲ್, ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಡಾ ಎಪಿಜೆ ಅಬ್ದುಲ್ ಕಲಾಂ ಅವರ ವಿಶಿಷ್ಟ ಛಾಯಾಚಿತ್ರಗಳು ಸೇರಿದಂತೆ ಅವರ ಕುರಿತ ಮಾಹಿತಿ ಸಹ ಒಳಗೊಂಡಿದೆ. ಈ ಉಪಕ್ರಮಗಳ ಮೂಲಕ ಪ್ರಧಾನಮಂತ್ರಿ ಸಂಗ್ರಹಾಲಯವು ಭಾರತದ ಸಶಸ್ತ್ರ ಪಡೆಗಳ ಶೌರ್ಯವನ್ನು ಗೌರವಿಸುವ ಮತ್ತು ದೇಶದ ದಾರ್ಶನಿಕ ನಾಯಕರ ಪರಂಪರೆಯನ್ನು ಸಂರಕ್ಷಿಸುವ ಗುರಿಯನ್ನು ಹೊಂದಿದೆ. ಗ್ಲಾಸ್ಕೋದಲ್ಲಿ ನಡೆಯುತ್ತಿರುವ ಕಾಮನ್ವೆಲ್ತ್ ಕ್ರೀಡಾಕೂಟದ ವೆಯಿಟ್ ಲಿಫ್ಟಿಂಗ್ ಕ್ರೀಡೆಯಲ್ಲಿ ಭಾರತದ ರಿಷಿಕಾಂತ ಸಿಂಗ್ ಪುರುಷರ 60 kg ವಿಭಾಗದಲ್ಲಿ ಬೆಳ್ಳಿ ಗೆದ್ದಿದ್ದಾರೆ. ಒಟ್ಟು 264 kg ತೂಕ ಎತ್ತಿದ್ದ ರಿಷಿಕಾಂತ್ ಸಿಂಗ್ ಸ್ನಾಚ್ ಸುತ್ತಿನಲ್ಲಿ 121 kg ಎತ್ತುವ ಮೂಲಕ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ದಾಖಲೆ ನಿರ್ಮಿಸಿದರು. ಮಲೇಷ್ಯಾದ ಮೊಹಮ್ಮದ್ ಅನೀಕ್ ಕಸ್ದಾನ್ ಚಿನ್ನದ ಪದಕ ಪಡೆದರೆ ಕೀನಿಯಾದ ಜೋಶ್ವಾ ಅಮುಂಗಾ ಬೋಯಾ ರಜತ ಪಡೆದುಕೊಂಡರು. ಇದಕ್ಕೂ ಮೊದಲು ಪ್ಯಾರಾ ಪವರ್ ಲಿಫ್ಟರ್ ಜಂಡು ಕುಮಾರ್ ರಜತ ಪಡೆದುಕೊಂಡರು. ಪಾಕಿಸ್ತಾನದಲ್ಲಿ ಮುಂಗಾರು ಸಂಬಂಧಿತ ಅವಘಡಗಳಲ್ಲಿ ಇದುವರೆಗೂ 97 ಅಸುನೀಗಿದ್ದು 100 ಜನರು ಗಾಯಗೊಂಡಿದ್ದಾರೆ. ಪೂರ್ವ ಪಾಕಿಸ್ತಾನದಲ್ಲಿ ಜನರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಕಳೆದ 1 ಪಾಕಿಸ್ತಾನ ಅತಿವೃಷ್ಟಿಯಿಂದ ಬಾಧಿತವಾಗಿದೆ. ಇನ್ನೊಂದೆಡೆ ಚೀನಾದ ಗನ್ಸು ಪ್ರಾಂತ್ಯದಲ್ಲಿ ಇಂದು ಮುಂಜಾನೆ ಸಂಭವಿಸಿದ ಭೂಕುಸಿತ ಪ್ರವಾಹದಿಂದಾಗಿ ಕನಿಷ್ಠ 10 ಅಸುನೀಗಿದ್ದಾರೆ ಎಂದು ವರದಿಯಾಗಿದೆ. ಬಿರುಗಾಳಿ ನವಾಲ್ನಿಂದಾಗಿ ಚೀನಾದಲ್ಲಿನ ಗಾಂಗ್ಡಾಂಗ್ನ ವಿಮಾನ ಮತ್ತು ರೈಲು ಸಂಚಾರ ವ್ಯತ್ಯಯವಾಗಿದೆ. ಹರಾರೆಯಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ವಿರುದ್ದದ 3 ಹಾಗೂ ಅಂತಿಮ ಟಿ20 ಅಂತಾರಾಷ್ಟೀಯ ಕ್ರಿಕೆಟ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 5 ನಷ್ಟಕ್ಕೆ 192 ರನ್ ಗಳಿಸಿದೆ. ಭಾರತದ ಪರ ವೈಭವ್ ಸೂರ್ಯವಂಶಿ 49 ಎಸೆತಗಳಲ್ಲಿ 81 ರನ್ ಸಿಡಿಸಿದರು. 193 ರನ್ಗಳ ಗೆಲುವಿನ ಗುರಿ ಬೆನ್ನತ್ತಿರುವ ಜಿಂಬಾಬ್ವೆ ಇತ್ತೀಚಿನ ವರದಿ ಬಂದಾಗ 15.1 ಓವರ್ಗಳಲ್ಲಿ 4 ನಷ್ಟಕ್ಕೆ 122 ರನ್ ಗಳಿಸಿ ಆಟವಾಡುತ್ತಿದೆ. 2 ಪಂದ್ಯಗಳನ್ನು ಗೆದ್ದು ಈಗಾಗಲೇ ಸರಣಿ ವಶಪಡಿಸಿಕೊಂಡಿರುವ ಭಾರತ ಐಸಿಸಿ ಪುರುಷರ ಟಿ20 ಕ್ರಿಕೆಟ್ ರ್ಯಾಂಕಿಂಗ್ನಲ್ಲಿ ಅಗ್ರಸ್ಥಾನಕ್ಕೇರಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಿನಾಕ ರಾಕೆಟ್ ಯಶಸ್ವಿ ಪರೀಕ್ಷೆಯ ಹಿಂದೆ ದೇಶದ ವಿಜ್ಞಾನಿಗಳು, ಎಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ. ಮನ್ ಕಿ ಬಾತ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ದೇಶದ ಸಾಂಸ್ಕೃತಿಕ ನೀತಿಯಲ್ಲಿ ಸಾಮೂಹಿಕ ಭಾಗವಹಿಸುವಿಕೆ ಸದಾ ಶಕ್ತಿಯ ಮೂಲ. ಪ್ರಧಾನಮಂತ್ರಿ. ಪಾಕ್ ಆಕ್ರಮಿತ ಜಮ್ಮು ಕಾಶ್ಮೀರ ಮರಳಿ ಪಡೆಯುವುದೇ ಭಾರತದ ಉದ್ದೇಶ. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್. ಕಾಮನ್ವೆಲ್ತ್ ಕ್ರೀಡಾಕೂಟ ವೆಯಿಟ್ ಲಿಫ್ಟಿಂಗ್ ಸ್ಪರ್ಧೆಯ ಪುರುಷರ 60 kg ವಿಭಾಗದಲ್ಲಿ ಭಾರತದ ರಿಷಿಕಾಂತ್ ಸಿಂಗ್ಗೆ ಬೆಳ್ಳಿ. ಟಿ20 ಕ್ರಿಕೆಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಜಿಂಬಾಬ್ವೆಗೆ 193 ರನ್ಗಳ ಗುರಿ ನೀಡಿದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಜನಪದರಲ್ಲಿ ಮೇದಾರಿಕೆಯತಯ್ಯ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ಸರ್ವಮಂಗಳ ಸಕ್ರೆ. ಸಮಾಜದಲ್ಲಿ ಧರ್ಮ ಎನ್ನುವ ಒಂದು ಪರಿಕಲ್ಪನೆ ಧಾರಣಾ ಶಕ್ತಿಯಾಗಿ ನಮ್ಮನ್ನು ಹಿಡಿದಿಡಲು ಪ್ರಯತ್ನಿಸುತ್ತದೆ. ವರ್ಗ ವರ್ಣ ಸೌಹಾರ್ದತೆ ಬಾಳ್ವೆ ನಮ್ಮನ್ನು ವ್ಯಾಖ್ಯಾನಿಸುವತ್ತ ಧಾವಿಸುತ್ತದೆ. ವಚನಗಳ ಒಂದು ತಾತ್ವಿಕ ಮೀಮಾಂಸೆ ಭಕ್ತ ಮತ್ತು ಶರಣ ಸಂಬಂಧದಲ್ಲಿ ಧ್ಯಾನಸ್ಥ ಮನಸ್ಸಿನ ಒಳ ಆವರಣವೂ ಸಹಿತ ಇದು. ಕಾಯಕದ ಮೂಲಕ ದೇವರನ್ನು ಕಾಣುವ ಶ್ರಮ ಸಂಸ್ಕೃತಿಗೆ ನ್ಯಾಯವನ್ನು ಒದಗಿಸುವ, ಎತ್ತರಿಸುವ, ಪೂಜಿಸುವ ಸಂಸ್ಕೃತಿ ಎಂದರೆ ನಮ್ಮ ಶರಣರು. 12th ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರ ಆಪ್ತರು ಕಾಯಕವನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ಶರಣ ಎಂದರೆ ಮೇದಾರ ಕೇತಯ್ಯ ಅವರು. ಜನಪದ ಮತ್ತು ಶರಣ ಸಾಹಿತ್ಯದಲ್ಲಿ ಇವರ ಬಗ್ಗೆ ಸಾಕಷ್ಟು ಉಲ್ಲೇಖವೂ ಆಗಿದೆ. ಬಸವಣ್ಣನವರನ್ನು ಗುರುವಾಗಿ ಜಂಗಮ ದಾಸೋಹದಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡಂತಹ ಶರಣರು ಇವರು. ಜನಪದರು ಕೇತಯ್ಯನವರನ್ನು ದಿಟ್ಟ ಶರಣರೆಂದೇ ಸ್ಮರಣೆ ಮಾಡಿದ್ದಾರೆ.
4: ಈ ಶರಣರ ವಿಶಿಷ್ಟ ವ್ಯಕ್ತಿತ್ವವನ್ನು ಶರಣ ಸಾಹಿತ್ಯದಲ್ಲಿ ಮಾತ್ರ ಕಾಣಲು ಸಾಧ್ಯ. ಏಕೆಂದರೆ ಅಂದು ನಿರ್ಲಕ್ಷ್ಯಕ್ಕೆ ಒಳಗಾದ ತಳ ಸಮುದಾಯದ ಕೇತಯ್ಯನವರನ್ನು ಐಕ್ಯ ಸ್ಥಳದ ಶರಣರೇ ಜನಜನಿತ. ಇವರಿಗೆ ಕೇತ, ಕೇತಿದೇವ, ಕೇತಯ್ಯ, ಕೇತ ತಂದೆ, ಕ್ಯಾತಯ್ಯ ಎಂಬ ಹೆಸರುಗಳು ಸಹಿತ ಇವೆ. ಪತ್ನಿ ಸಾತವ್ಯೆ ಇವರ ಜನ್ಮಸ್ಥಳ ಬೇಲೂರು. ಒಟ್ಟು ಇವರ ವಚನಗಳು 11. ಇವರ ಅಂಕಿತ ಗವರೇಶ್ವರಲಿಂಗ ಕಾಯ ಮತ್ತು ದಾಸೋಹಕ್ಕೆ ಬೆಳಕನ್ನು ನೀಡಿದಂತಹ ಒಬ್ಬ ಶ್ರೇಷ್ಠ ಹಠಯೋಗಿ ಎಂದರೆ ಮೇದಾರ ಕೇತಯ್ಯ. ಮಲೆನಾಡ ಗಡಿಯೊಳಗೆ ಉಳುಮೆ ಬೆಟ್ಟದ ಬೆಳಗ್ಗೆ ಬೇಲೂರು ಕೇತ ಮೇದಾರ. ಬೇಲೂರು ಕೇತ ಮೇದಾರ ಕಾಡೊಳಗೆ ಬೆಳೆದಾಡಿ ಕಲೆತ ಶಿವಮತವ. ಬೆಟ್ಟ ಗುಡ್ಡಗಳ ಸೀಮೆಯಲ್ಲಿ ಅರಣ್ಯದ ಮಧ್ಯದಲ್ಲಿ ಬೇಲೂರು ಕೇತ ಮೇದಾರ ಕೇತನು ಶಿವಮತವನ್ನು ಪ್ರಚಾರ ಮಾಡುವ ಒಬ್ಬ ಕಾಯಕ ಜೀಯಾಗಿದ್ದನು. ಶಿವ ದೈವ ಶಕ್ತಿಯ ಜೊತೆಗೆ ಮೇದಾರ ಜನ ವರ್ಗದವರನ್ನು ಸಂರಕ್ಷಿಸುವ ಶರಣರು ಸಹಿತ ಇವರಾಗಿದ್ದರು. ಕಾಯಕ ನಿಷ್ಠೆ, ನೈತಿಕ ಮತ್ತು ಪ್ರಾಮಾಣಿಕ ದುಡಿಮೆಗೆ ಆದರ್ಶವೂ ಸಹಿತ ಇವರು. ಬಿದಿರಿನಿಂದ ಬುಟ್ಟಿ ಹಿಡಿಯುವುದು, ಗೃಹ ಉಪಯೋಗಿ ಪರಿಕರಗಳನ್ನು ಮಾಡಿ ಇವರು ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದ ಹಣದಿಂದ ದಾಸೋಹ ಮಾಡುತ್ತಿದ್ದರು. ಮೇದಾರ ಸಮುದಾಯದ ಜನರು ಹೆಚ್ಚಾಗಿ ಅಲೆಮಾರಿ ಜನಾಂಗದವರವರು. ಕಾಡಿನ ಬಿದಿರ ಮೇಳೆ ಇವರ ಜೀವಕ್ಕೆ ಆಧಾರವೂ ಸಹಿತ ಹೌದು. ಬೇಲೂರಿನಿಂದ ಕಲ್ಯಾಣಕ್ಕೆ ಬಂದು ಅನುಭವ ಮಂಟಪದಲ್ಲಿ ಒಬ್ಬ ಮುಖ್ಯ ಅನುಭಾವಿಯಾಗಿ ತಮ್ಮ ಆತ್ಮೋನ್ನತಿಯ ನಡೆದುಕೊಂಡ ಶರಣರು ಇವರಾಗಿದ್ದರು. ಕಾಯಕವೇ ಕೈಲಾಸ ತತ್ವದ ಒಂದು ಪ್ರಾಮಾಣಿಕತೆಯನ್ನು ಕೇತಯ್ಯನವರು ಪಡೆದುಕೊಂಡಿದ್ದರು. ಕಾಯಕ ಶರಣರ ಜೀವನದಲ್ಲಿ ಅದೊಂದು ಆಧ್ಯಾತ್ಮದ ಶ್ರೇಷ್ಠ ದರ್ಶನವೂ ಸಹಿತ ಹೌದು. ಶ್ರಮ ಸಂಸ್ಕೃತಿಯ ಮೂಲಕ ಎಚ್ಚರಿಸುವ ಉದ್ಯೋಗದ ಸೃಷ್ಟಿ, ನಿತ್ಯ ಜೀವನದಲ್ಲಿ ಆತ್ಮೋನ್ನತಿಗೆ ಸಮರ್ಪಿಸಿಕೊಳ್ಳತಕ್ಕಂತಹ ಅರ್ಪಿತ ಭಾವವೂ ಸಹಿತ ಶರಣರದು. ಕಲ್ಯಾಣ ನಾಡಿನ ಶರಣರ ತತ್ವಗಳಿಂದ ಪ್ರೇರಿತರಾಗಿ ತಮ್ಮ ಹೆಂಡತಿಯ ಜೊತೆಗೂಡಿ ಬಿದಿರಿನ ಪರಿಕರಗಳನ್ನು ಮಾಡಿ ಕಲ್ಯಾಣದಲ್ಲಿ ಮಾರಾಟ ಮಾಡ್ತಾ ಇದ್ರು. ಕಾಯಕದಿಂದ ಬಂದದ್ದನ್ನು ದಾಸೋಹ ಸೇವೆಗೈಯುವ, ಉಳಿದದ್ದನ್ನು ಪ್ರಸಾದವಾಗಿ ಸ್ವೀಕಾರ ಮಾಡುತ್ತಿದ್ದರು. ತನು ಮನಗಳನ್ನು ಶಿವನಿಷ್ಠೆಯ ಮೂಲಕ ಸಮರ್ಪಿಸಿದ ಕಾಯಕದ ಶ್ರೇಷ್ಠ ಕೇತಯ್ಯ ಶರಣರು ಹೌದು. ಹೊಸ ಮತವೇ ಲಿಂಗವಾಗಿ ಕಸಬೆಂಬ ಕರಡಿಯ ಹಸನ ಮನವದಕ್ಕೆ ಶಿವದಾರ ದಾಸೋಹ ಉಣಿಸಲು ಶಿವಶರಣ ಕೇತನಿಗೆ ಜನಪದರಲ್ಲಿ ಶಿವ ಆತ್ಮೀಯ ಸ್ನೇಹಿತ. ಅಷ್ಟೇ ಅಲ್ಲ, ರೈತನಾಗಿ ಭೂಮಿಯನ್ನು ಉಳುಮೆ ಮಾಡತಕ್ಕಂತಹ ರೂಪಕಗಳಲ್ಲಿ ಶಿವ ಕಂಡು ಬರ್ತಾನೆ. ಸರಳ ಮತ್ತು ಬಹುಶೀಘ್ರವಾಗಿ ಭಕ್ತರಿಗೆ ವರ ನೀಡತಕ್ಕಂಥವನು. ಭಕ್ತನಿಗೆ ಕೋಪ ಬಂದಾಗ ಶಿವನ ಮೇಲೆ ಪ್ರೀತಿಯಿಂದ ಕೋಪಿಸಿಕೊಳ್ಳತಕ್ಕಂತಹ ಸಾಕಷ್ಟು ದೃಷ್ಟಾಂತಗಳೇನಿದ್ದಾವಲ್ಲ ಜನಪದರಲ್ಲಿ ಮಾತ್ರ ನಮಗೆ ಸಿಗ್ತವ. ಭಕ್ತರ ಕಷ್ಟಕ್ಕೆ ಓಗೊಡುವ, ಧಾವಿಸುವ ದೈವ ಶಿವ. ಕೇತಯ್ಯನವರ ಕಾಯಕನಿಷ್ಠೆ ಖ್ಯಾತವಾಗುತ್ತಾ ಇರಬೇಕಾದ್ರೆ ಶಿವ ಕೇತಯ್ಯನವರನ್ನು ಪರೀಕ್ಷೆ ಮಾಡಲು ಮುಂದಾಗುತ್ತಾನೆ. ಶಿಷ್ಟದ ಜನಪದ ಗೀತೆಗಳಲ್ಲಿ ಹೊನ್ನು ಹಣದ ಸಹಾಯ ಮಾಡಲು ಮುಂದಾಗತಕ್ಕಂತಹ ಸಾಕಷ್ಟು ಕಥನಗಳು ನಮಗೆ ಕಂಡು ಬರ್ತಾವ. ಹಸನಾದ ಕಾಯಕಕ್ಕೆ ಕರಡಿಯಬೇಕು, ಕೊರಳಲ್ಲಿ ಧರಿಸಲು ಶಿವದಾರ ಬೇಕು, ಶಿವ ಮತವೇ ಲಿಂಗವಾಗಿ ದಾಸೋಹ ಉಣಿಸಲು ಶಿವ ಮುಂದಾಗುವ ಸನ್ನಿವೇಶ ಕಂಡು ಬಂದಾಗ, ಕಾಡಿನಲ್ಲಿ ಒಂದಿನ ಕೇತಯ್ಯನವರು ಬಿದಿರನ್ನು ಕತ್ತರಿಸುವಾಗ ಅದರಿಂದ ಅಪಾರವಾದಂತಹ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಇದನ್ನು ನೋಡಿದ ಮುಂದಿನ ಬೆಳಗ್ಗೆ ಹೋಗಿ ಬಿದಿರನ್ನು ಕತ್ತರಿಸಲು ಮುಂದಾದಾಗ ಮತ್ತೆ ಹೊನ್ನು ಬೀಳಲು ಪ್ರಾರಂಭವಾಗುತ್ತದೆ ಅಂತ. ಆಗ ಕೇತಯ್ಯನವರು, ಇದೇನು ಶಿವ, ಶಿವ ಈ ಹುಳುಗಳು ಎಲ್ಲಿ ನೋಡಿದರಲ್ಲಿ ಹುಳುಗಳು ಎಂದು ಶಿವನನ್ನು ಪ್ರಶ್ನೆ ಮಾಡ್ತಾನೆ. ಬಂಗಾರದ ಹುಳು ಹತ್ತಿ ಭಂಗವಾಗಿದೆ, ಬಿದಿರು ಕಂಗಳಿಗೆ ಬೇಡ ಹೊಲೆಯಿಂದ, ದಾಸೋಹ ಸಂಘ ಜೋಡಣೆಗೆ ಕುಂದು ಎಂದ. ಶರಣರ ಪ್ರಕಾರ ಹೊನ್ನು ಭಕ್ತಿ ಮತ್ತು ಕಾಯಕದಿಂದ ದೂರವಿರಿಸತಕ್ಕಂತಹ, ಅಹಂಕಾರವನ್ನು ಹೆಚ್ಚಿಸತಕ್ಕಂಥದ್ದು ಹೊನ್ನು ಅದು ಮೋಹವನ್ನು ಕೊಡುವಂಥದ್ದು. ಹೀಗಾಗಿ ಹೊನ್ನನ್ನು ಅವರು ಸೂತಕದಂತೆ ನೋಡಿದಂಥವರು. ಈ ಕಂಗಳಿಗೆ ಹೊನ್ನು ಹೊಲೆಯಿದ್ದಂತೆ, ಈ ಬಿದಿರಿಗೆ ಹೊನ್ನ ಹುಳ ಹತ್ತಿದೆ. ಇದರಿಂದ ದಾಸೋಹವೇ ಮತ್ತೊಂದು ಗಿಡದ ಬಿದಿರನ್ನು ಕಡಿದರು ಮುತ್ತುಗಳು ಉದುರಲು ಪ್ರಾರಂಭವಾದವು. ಮೇಳೆ ಮೇಳೆ ತಿರುಗಿದರು ಅವುಗಳಲ್ಲಿ ಒಂದೂ ಬಿದಿರು ಕಾಣಲಿಲ್ಲ. ಮೇಳೆ ತುಂಬಾ ನೋಡಿದರು ಮುತ್ತು ಮಣಿ ಮಾಣಿಕ್ಯ ಮಳಮಳಿಸಿದವು. ಅವನ್ನ ನೋಡಿದ ತಕ್ಷಣ ಚಿಟ್ಟನೆ ಚೀರಿ ಇವೆಲ್ಲ ಹೊಲೆ ಎಂದ. ಮತ್ಮರು ಪ್ರಯತ್ನದಿಂದ ರಭಸದಿಂದ ಬಿದಿರನ್ನು ಕಿತ್ತಿದಾಗ ಆ ಬಿದಿರಿನ ಮೊನೆ ದೇಹಕ್ಕೆ ನಾಟಿ ರಕ್ತಸ್ರಾವವಾಗ್ತದ. ದೇವ ಆ ದೇಹದ ನೋವಿಗಿಂತ ಅಂದಿನ ದಾಸೋಹದ ಚಿಂತೆ ಅವರನ್ನು ಕಾಡುತ್ತದೆ. ಸೂರ್ಯ ಮುಳುಗ್ತಾ ಇದ್ದಾನೆ, ಸಂಜೆಯಾಗ್ತಾ ಇದೆ, ಜಂಗಮ ದಾಸೋಹದ ಸೇವೆ ಮಾಡಬೇಕು, ಆ ಚಿಂತೆ ಕಾಡ್ತಾ ಇದೆ. ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಹಾರದಿರು ಪಡುಗಡಲ ಏರಿ ಇಳಿಯುವ ರವಿಯೇ, ಮಾರಹರನಾಣೆ ಎನ್ನಾಣೆ, ಮಾರಹರನಾಣೆ ಎನ್ನಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ, ಶಿವಶರಣ ಧೀರ ಕಾಯಕದ ಮನದಾಣೆ. ಸೂರ್ಯ ಮುಳುಗುವ ಪಶ್ಚಿಮ ದಿಕ್ಕಿನಲ್ಲಿ ಪ್ರಕೃತಿಯ ಕಲರವ ಸ್ತಬ್ಧವಾಗತಕ್ಕಂತಹ ಸಾಯಂಕಾಲದ ಸಮಯವದು. ಶರಣ ಮೇದಾರಕ್ಕೆ ತಯ್ಯನವರು, ಸೂರ್ಯ ನೀ ಮುಳುಗಬೇಡ, ನೀ ಮುಳುಗಿದರೆ ಶಿವನ ಮೇಲಾಣೆ ನಮ್ಮ ಶರಣರ ಕಾಯಕದ ಮೇಲಾಣೆ ಎಂತ ಹೇಳ್ತಾನೆ. ಆಗ ಕೇತಯ್ಯ ಶರಣರ ಒಂದು ಕಾಯಕ ಶ್ರದ್ನಿಷ್ಠೆಗೆ ಸೂರ್ಯನೂ ಸಹಿತ ತಲೆ ಬಾಕ್ತಾನೆ. ಅಂದರೆ ಬಸವ ತತ್ವ ನಿಸರ್ಗ ತತ್ವವಾಗಿ ಶರಣರನ್ನು ಪ್ರೇರೇಪಿಸತಕ್ಕಂತಹ ಪ್ರಾಮಾಣಿಕ ಹನುವು ಸಹಿತ ಅದು ಅಂತ. ತಮ್ಮ ದೇಹದ ಮೇಲೆ ಆಗಿರತಕ್ಕಂತಹ ನೋವನ್ನು ಪರಿಗಣಿಸದೆ ಪತ್ನಿ ಸಾತವ್ಯರಿಗೆ ಹೇಳ್ತಾರೆ, ಈ ಬಿದಿರಿನಿಂದ ಮರ ಬುಟ್ಟಿ ಹಿಡಿದು ಮಾರಾಟ ಮಾಡಿ ಹಣ ತೆಗೆದುಕೊಂಡು ಬಾ. ಸೂರ್ಯ ಮುಳುಗುವುದರ ಒಳಗೆ ದಾಸೋಹ ಸೇವೆ ಮಾಡಬೇಕು. ದೇಹದ ನೋವನ್ನು ಪರಿಗಣಿಸದೆ ಪತ್ನಿ ಅವರು ನೋವಿನಿಂದ ಹೇಳ್ತಾರೆ, ಅದರಂತೆ ಸಾತವ್ವ ಮಾಡ್ತಾಳೆ. ನಂತರ ದಾಸೋಹದ ಕೊನೆಗೆ ತಮ್ಮ ಎದೆಗೆ ಚುಚ್ಚಿರತಕ್ಕಂತಹ ಆ ಬಿದಿರನ್ನು ತೆಗೆ ಎಂದು ಪತ್ನಿಗೆ ಆದೇಶ ಮಾಡ್ತಾರೆ. ಅದರಂತೆ ಆಕೆ ಮಾಡಿದಳು. ತಕ್ಷಣ ಕೇತಯ್ಯನವರ ಪ್ರಾಣ ಹೊರಟು ಹೋಗುತ್ತದೆ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆದು ಮರುಳು, ನಾನೆನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ. ಇರುಳೆಲ್ಲ ಸಾತವ್ವ ಹೊರಳಾಡಿ ಪತಿ ನೆನೆವು ಮರಳು, ನಾನಿನ್ನು ಗೋಳಿಡಲು ಎಲೆ ಜೀವ ತರುಳಾಗಿ ಮಾಡು ಕಾಯಕವ ಅಂತ ಹೇಳ್ತಾ ರಾತ್ರಿ ಎಲ್ಲ ಸಾತವ್ವ ಪತಿಯನ್ನು ನೆನೆದು ದುಃಖಿತಾಳೆ, ರೋದನಗೈತಾಳೆ. ಜನಪದರಲ್ಲಿ ಈ ಸತಿಪತಿ ಭಾವವೇನಿದೆಯಲ್ಲ ಆಧ್ಯಾತ್ಮದ ಒಂದು ಅನುಸಂಧಾನ, ಪರಸ್ಪರ ಗೌರವ, ಶಿವಶಕ್ತಿಯ ಸಮಾಗಮವೆಂಬ ಒಂದು ನಂಬಿಕೆ ದಾಂಪತ್ಯ ಜೀವನಕ್ಕೆ ಭದ್ರ ಅಡಿಪಾಯ ಮತ್ತು ಪವಿತ್ರವಾದಂತಹ ಸ್ನೇಹ ಸಂಬಂಧವನ್ನದು ಕೊಡುತ್ತದೆ. ಹೀಗೆ ಶರಣ ಸಂಕುಲ ಕರುಳಬಳ್ಳಿಯ ಸಂಬಂಧಕ್ಕಿಂತ ಹೆಚ್ಚು ಅದು. ಮೀದಾರ ಕೇತಯ್ಯನ ಮತ್ತು ಬಸವಣ್ಣನವರು ಏಕಾತ್ಮವಾದಂತಹ ಒಂದು ಪ್ರಸಂಗ ಇಲ್ಲಿ ಬರ್ತದೆ. ಕವಿಗಳು ಇದನ್ನ ಪವಾಡದ ಕತೆ ಅಂತ ಹೇಳ್ತಾರೆ. ಆದರೆ ಕಾಯಕ ಸಂಸ್ಕೃತಿಯ ಮೇರುತನದ ಒಂದು ರೋಮಾಂಚನಕಾರಿ ವಾಸ್ತವ ಸತ್ಯವೂ ಸಹಿತ ಹೌದು. ಹೂಗಾರ ಮಾದಣ್ಣ ಕಲ್ಯಾಣ ನಾಡಿನ ಶರಣರಿಗೆ ಹೂವು ಪತ್ರೆ ಕೊಡತಕ್ಕಂತಹ ಒಬ್ಬ ಶ್ರೇಷ್ಠ ಕಾಯಕದ ಶರಣ. ಊರಲ್ಲಿ ಏನೇ ನಡೆದರೂ ಕಲ್ಯಾಣದ ಶರಣರಿಗೆ ಮೊದಲು ವಿಷಯ ತಿಳಿಸತಕ್ಕಂತಹ ಸುದ್ದಿವಾಹಕ. ಕೇತಯ್ಯನವರ ದುಃಖದ ಒಂದು ಸಾವಿನ ಸುದ್ದಿ ಕಲ್ಯಾಣದ ಶರಣರಿಗೆ ಮಾದಯ್ಯ ತಲುಪಿಸಬೇಕಾಗಿತ್ತು. ಅದರಂತೆ ಮಾದಯ್ಯ ಮಾಡ್ತಾನೆ. ಜನಪದರಲ್ಲಿ ಮೇದಾರ ಕೇತಯ್ಯನವರ ಸಾವಿನ ನಂತರವೂ ಅರ್ಥಗರ್ಭಿತವಾದಂತಹ ಘಟನೆಗಳು ಸಹಿತ ಕಂಡು ಬರ್ತವ. ಇಂತಹ ಈ ಸುದ್ದಿಯಿಂದ ಕಲ್ಯಾಣದಲ್ಲಿರತಕ್ಕಂತಹ ಬಸವಣ್ಣನವರಿಗೆ ತಲುಪಿದ ತಕ್ಷಣ ಬಸವಣ್ಣನವರು ಲಿಂಗೈಕ್ಯರಾಗ್ತಾರೆ. ಸಾವಿನಲ್ಲಿಯೂ ಸಹಿತ ಈ ಶರಣರ ದೇಹ ಮತ್ತು ಪ್ರಾಣ ಒಂದಾಗುತ್ತವೆ. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದನು ನಿಂತು ನೋಡಿದರು ಜಂಗಮರು. ಅಂತು ಬಸವನ ಹರಣ ಕುಂತಲ್ಲೇ ನೀಗಿದರು ನಿಂತು ನೋಡಿದರು ಜಂಗಮರು. ಗೋಳಿಡುತ್ತ ಬಂತಿಂದು ಕೇಡು ಜಗಕ್ಕೆಂದ, ಗೋಳಿಡುತ್ತ ಬಂದಿಂದು ಕೇಡು ಜಗಕ್ಕೆಂದ. ಕಲ್ಯಾಣ ನಾಡಿನ ನೀತಾರನ ಸಾವು ಶಾರೀರಿಕ ಅಂತವಲ್ಲದು ಅನುಭಾವಿಕ ಪಯಣದ ಮೂಲಕ ಏಕವಾಗುವ ಒಂದು ತಾದಾತ್ಮಕತೆ ನಮ್ಮ ಜನಪದರಲ್ಲಿ ಕಂಡು ಬರ್ತದೆ. ಸಾವಿನಲ್ಲಿ ಬಸವಣ್ಣ ಮತ್ತು ಶರಣ ಮೇಧಾರ ಕೇತಯ್ಯನವರ ಭೇಟಿಯಾಗುವ ಒಂದು ನಂಬಿಕೆ ಜನಪದರದು. ಈ ದೃಶ್ಯದಿಂದ ಮಡಿವಾಳ ಮಾಚಯ್ಯನವರು ನಿರಾಶೆ ಮತ್ತು ತೀವ್ರವಾದ ಆಘಾತಕ್ಕೆ ಒಳಗಾಗುತ್ತಾರೆ. ಬಸವಣ್ಣನವರನ್ನು ಕಳೆದುಕೊಂಡೆ ಎಂಬ ಅತೀವವಾದ ಒಂದು ಸಂಕಟ ದುಃಖ ಕಾಡುತ್ತದೆ. ಆದರೆ ಶರಣರ ಸಾವು ದೈವ ಭಕ್ತಿಯಿಂದ ಎಚ್ಚರವಾಗುವ, ಅಂದರೆ ಯೋಗ ನಿದ್ರೆಯಲ್ಲಿ ವಿಶ್ರಾಂತಿ ಪಡ ಶರಣರು ಮತ್ತೆ ಎಚ್ಚರಗೊಳ್ಳುವ ಸತ್ಯದ ವಾಸ್ತವ ಸಂಗತಿ ಅಂತಂದು ಹೇಳ್ಬೋದು ಅಂತಂದು. ಹೀಗೆ ಅನೇಕ ಸಂದರ್ಭದಲ್ಲಿ ಬಸವಣ್ಣನವರ ಸಂಬಂಧವನ್ನು ನಾವಿಲ್ಲಿ ಕಂಡುಕೊಂಡಾಗ, ಬಸವಣ್ಣನವರನ್ನು ಪರ ಎನ್ನುವುದಕ್ಕಿಂತ ಅವರು ಒಬ್ಬ ಘನ ಮಹಿಮಾ ಮಾನಸಿಕ ಭಕ್ತ ಒತ್ತಾಸೆಯಾಗಿ ಅಲ್ಲಿ ಕಂಡು ಬರುತ್ತದೆ ನಮಗೆ. ಬಸವಣ್ಣ ಶರಣ ಸಿದ್ಧಾಂತದ ಆಲದ ಗಿಡ, ತಾಯಿ ಬೇರು, ಶರಣ ಸಂಕುಲವೆಲ್ಲ ಬೆಳಲು ಬೇರಿಯಾಗಿ ಆಶ್ರಯಿಸಿದ್ದು ರೋಮಾಂಚನದ ಅನುಭೂತಿಯೂ ಸಹಿತ ಅದು ಅಂತ. ಕೇತಯ್ಯನವರ ಧಾರ್ಮಿಕ ಪ್ರಜ್ಞೆ ಇಷ್ಟಕ್ಕೆ ಅಂತ್ಯವಾಗುವುದಿಲ್ಲ. ಜೀವನ್ಮುಕ್ತಿಯಿಂದ ಕಾಯ ನಿರ್ಮಲವಾಗುತ್ತದೆ, ಪ್ರಾಣವು ಸಹಿತ ಪವಿತ್ರವಾಗುತ್ತದೆ. ಹೀಗೆ ಮನ ಬುದ್ಧಿ ಇಂದ್ರಿಯಗಳ ಸೀಮೆಯನ್ನು ದಾಟಿ ತಾನೇ ಶರಣನಾಗಿ ನಿಲ್ಲುವ ಒಂದು ಜೀವನ್ಮುಕ್ತಿಯ ಸಮಯ ಅಂತಂದ್ರೆ ಮೇದಾರ ಕೇತಯ್ಯನವರ ಜೀವನದಲ್ಲಿ ಅದು ಕಂಡು ಬರ್ತದೆ ಅಂತಂದು. ಬಸವಣ್ಣವರನ್ನು ಗುರುವಾಗಿ ತತ್ವವಾಗಿಸಿ ಕೇತಯ್ಯ ಹೇಳಿದ್ದು ಒಂದಾದರೆ, ಕಾಯಕದಲ್ಲಿ ಮರಣವನ್ನಪ್ಪಿದಾಗ ಬಸವಣ್ಣ ಕೈಲಾಸಕ್ಕೆ ಬಂದು ನನ್ನನ್ನು ರಕ್ಷಣೆ ಮಾಡಿದ. ಪರಶಿವ ಎಂದರೆ ಬಸವಣ್ಣ. ಹೀಗಾಗಿ ಬಸವಣ್ಣ ನಿರಾಕಾರ ಭಗವಂತ ಶರಣ ಮೇಧಾರ ಕೇತಯ್ಯನವರಿಗೆ ಅಂತ. ಮೇಧಾ ಕೇತಯ್ಯನಂತಹ ಶರಣರ ಒಂದು ಶ್ರಮ ಸಂಸ್ಕೃತಿ ಇದು. ದೇಹ ಶ್ರಮ ಸಮರ್ಪಣಾ ಭಕ್ತಿಯ ಕಾಯಕ ತತ್ವವೂ ಸಹಿತ ಇಲ್ಲಿ ಅಡಗಿದೆ ಎಂದು ಹೇಳ್ಬೋದು. ಇಲ್ಲಿ ಬಸವಣ್ಣನವರೇ ದೇವರು. ಸಂರಕ್ಷಿತನಾಗಿರತಕ್ಕಂತಹ ಒಂದು ಭಾವುಕ ಭಕ್ತಿ ಅಂತಂದ್ರೆ ಕೇತಯ್ಯನವರದಾಗಿತ್ತು. ಹೀಗಾಗಿ ಶರಣ ತಮ್ಮ ವೈಯಕ್ತಿಕ ವೃತ್ತಿ ಬದುಕಿನ ಅನುಭವಗಳನ್ನು ಪ್ರಾಸಂಗಿಕವಾಗಿ ಇಲ್ಲಿ ಬಳಸಿಕೊಂಡಿದ್ದಾರೆ ಎನ್ನುವುದು ಸಹಿತ ನಿಜ.
5: ಇದುವರೆಗೆ ಜನಪದರಲ್ಲಿ ಮೇದಾರ ಕೇತಯ್ಯ ಈ ಕುರಿತು ಮಾತನಾಡಿದವರು ಡಾಕ್ಟರ್ ಸರ್ವಮಂಗಳ ಸಕ್ರಿ. ನೆರವು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಇಂದು ಬೆಳಗ್ಗೆ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ರಾಷ್ಟದ ಜನತೆಯನ್ನು ಉದ್ದೇಶಿಸಿ ಹಂಚಿಕೊಂಡ ಮನ್ ಕಿ ಬಾತ್ನ ಕನ್ನಡ ಅವತರಣಿಕೆ ಮನದ ಮಾತು ಮರುಪ್ರಸಾರ ರಾಜ್ಯವ್ಯಾಪಿಯಲ್ಲಿ ಇನ್ನು ಕೆಲವೇ ಕ್ಷಣಗಳಲ್ಲಿ.
1: ಆಕಾಶವಾಣಿ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಈಗ ಮರುಪ್ರಸಾರವಾಗಲಿದೆ.
2: ನನ್ನ ಪ್ರಿಯ ದೇಶವಾಸಿಗಳೇ, ನಮಸ್ಕಾರ. ನಮ್ಮ ಜೀವನದಲ್ಲಿ ಕೆಲವು ದಿನಾಂಕಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಲು ಕ್ಯಾಲೆಂಡರ್ ಅಗತ್ಯವೇ ಇರುವುದಿಲ್ಲ. ಇಂದು ಅಂದರೆ ಜುಲೈ 26 ಅಂತಹದ್ದೇ ಒಂದು ದಿನಾಂಕವಾಗಿದೆ. ಇಂದು ಕಾರ್ಗಿಲ್ ವಿಜಯ ದಿವಸ. ಈ ದಿನ ನಮ್ಮಲ್ಲಿ ಹೆಮ್ಮೆಯನ್ನು ತುಂಬುತ್ತದೆ. ಇದು ನಮ್ಮ ವೀರ ಸೈನಿಕರ ಅಸಾಧಾರಣ ಧೈರ್ಯವನ್ನು ನೆನಪಿಗೆ ತರುತ್ತದೆ. ಕಾರ್ಗಿಲಿನ ಎತ್ತರವಾದ ಶಿಖರಗಳು, ಪ್ರತಿಕೂಲ ಹವಾಮಾನ, ಶತ್ರುಗಳ ತೀವ್ರ ಸವಾಲುಗಳು ಮತ್ತು ಎಲ್ಲ ರೀತಿಯ ದುರ್ಗಮ ಪರಿಸ್ಥಿತಿಗಳು ನಮ್ಮ ಯೋಧರ ಮುಂದಿದ್ದವು. ಆದರೆ ಅವರ ಅಚಲ ಧೈರ್ಯ, ಅಸಾಧಾರಣ ಶೌರ್ಯ ಮತ್ತು ದೇಶಭಕ್ತಿಯ ಸಂಕಲ್ಪವು ಪ್ರತಿಯೊಂದು ಸವಾಲಿಗಿಂತಲೂ ಎತ್ತರವಾಗಿ ನಿಂತಿತು. ಮಾತೃಭೂಮಿಯ ಭದ್ರತೆ, ಸ್ವಾಭಿಮಾನ ಮತ್ತು ಸಾರ್ವಭೌಮತ್ವವನ್ನು ಕಾಪಾಡುವ ಉದ್ದೇಶದಿಂದ ಅವರು ತಮ್ಮ ಸರ್ವಸ್ವವನ್ನೂ ಭಾರತ ಮಾತೆಗೆ ಸಮರ್ಪಿಸಿದರು. ಇಂದು ಕಾರ್ಗಿಲ್ ವಿಜಯ ದಿವಸದಂದು ನಾನು ಎಲ್ಲ ವೀರ ಸೈನಿಕರಿಗೆ ಮತ್ತು ಹುತಾತ್ಮರಿಗೆ ಶ್ರದ್ಧೆಯಿಂದ ನಮಿಸುತ್ತೇನೆ. ಸ್ನೇಹಿತರೆ, ಇಂದು ಭಾರತ ತನ್ನ ವೀರರನ್ನು ಸ್ಮರಿಸಿಕೊಳ್ಳುವುದು ಮಾತ್ರವಲ್ಲದೆ ಹೊಸ ಪೀಳಿಗೆಗೆ ಅವರ ಗಾಥೆಯನ್ನು ತಿಳಿಸುತ್ತದೆ. ಇದೇ ಭಾವನೆಯೊಂದಿಗೆ ಈ ವರ್ಷ ಒಂದು ವಿಶೇಷ ಶೌರ್ಯ ವಿಜಯ ಯಾತ್ರೆಯನ್ನು ಆಯೋಜಿಸಲಾಗಿದೆ. ಜುಲೈ 14 ದೆಹಲಿಯ ರಾಷ್ಟ್ರೀಯ ಯುದ್ಧ ಸ್ಮಾರಕದಿಂದ ಪ್ರಾರಂಭವಾಗಿರುವ ಈ ಮೋಟಾರ್ ಸೈಕಲ್ ಯಾತ್ರೆ ದ್ರಾಸ್ನಲ್ಲಿರುವ ಕಾರ್ಗಿಲ್ ಯುದ್ಧ ಸ್ಮಾರಕವನ್ನು ತಲುಪಲಿದೆ. ಒನ್ ರೈಡ್ ಒನ್ ನೇಷನ್ ಒನ್ ಸಲ್ಯೂಟ್ ಎಂಬುದೇ ಇದರ ಸಂದೇಶವಾಗಿದೆ. ರಾಷ್ಟ್ರಕ್ಕಾಗಿ ಮಾಡಿದ ತ್ಯಾಗವನ್ನು ಎಂದಿಗೂ ಮರೆಯಲಾಗದು ಎಂಬುದನ್ನು ಈ ಯಾತ್ರೆ ನಮಗೆ ನೆನಪಿಸುತ್ತದೆ. ಸ್ನೇಹಿತರೆ, ಇಂದು ಭಾರತವು ತನ್ನ ಸೈನಿಕರ ಸಾಹಸದ ಜೊತೆಗೆ ತನ್ನ ತಾಂತ್ರಿಕ ಸಾಮರ್ಥ್ಯಗಳನ್ನು ನಿರಂತರವಾಗಿ ಬಲಪಡಿಸುತ್ತಿದೆ. ಕೆಲವು ದಿನಗಳ ಹಿಂದೆ ಐಎನ್ಎಸ್ ಮಹೇಂದ್ರಗಿರಿಯನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಈ ಆಧುನಿಕ ಯುದ್ಧ ನೌಕೆಯನ್ನು ಸಂಪೂರ್ಣವಾಗಿ ಭಾರತದಲ್ಲಿಯೇ ವಿನ್ಯಾಸಗೊಳಿಸಿ ಭಾರತದಲ್ಲಿಯೇ ನಿರ್ಮಿಸಲಾಗಿದೆ. 75% ಹೆಚ್ಚು ಸ್ಥಳೀಯ ವಸ್ತುಗಳನ್ನು ಇದರಲ್ಲಿ ಬಳಸಲಾಗಿದೆ. ಇದು ಆತ್ಮನಿರ್ಭರ ಭಾರತ, ಸ್ವಾವಲಂಬಿ ಭಾರತದ ವೃದ್ಧಿಸುತ್ತಿರುವ ಶಕ್ತಿಯ ಸಂಕೇತವಾಗಿದೆ. ಈ ತಿಂಗಳು DRDO ಪಿನಾಕ ಲಾಂಗ್ ರೇಂಜ್ ಗೈಡೆಡ್ ರಾಕೆಟ್ ಇದನ್ನು ಕೂಡ ಯಶಸ್ವಿಯಾಗಿ ಪರೀಕ್ಷಿಸಿತು. ಈ ಯಶಸ್ಸಿನ ಹಿಂದೆ ನಮ್ಮ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಾಮೂಹಿಕ ಪರಿಶ್ರಮ ಅಡಗಿದೆ. ಕೇವಲ 2 ಅಥವಾ 3 ದಿನಗಳ ಹಿಂದೆ ಕುಶಾ ಕ್ಷಿಪಣಿಯನ್ನು ಸಹ DRDO ಯಶಸ್ವಿಯಾಗಿ ಪರೀಕ್ಷಿಸಿತು. ಸ್ನೇಹಿತರೆ, ಇಂದು ರಕ್ಷಣಾ ಉತ್ಪಾದನೆಯಾಗಲಿ, ರಕ್ಷಣಾ ರಫ್ತುಗಳಾಗಲಿ, ಅಥವಾ ಸ್ನೇಹಪರ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಹಕಾರವಾಗಲಿ, ಭಾರತ ನಿರಂತರವಾಗಿ ಹೊಸ ಎತ್ತರಕ್ಕೆ ಏರುತ್ತಿದೆ. ಈ ತಿಂಗಳ ಆರಂಭದಲ್ಲಿ ನಾನು ಇಂಡೋನೇಷ್ಯಾದಲ್ಲಿದ್ದೆ. ಅಲ್ಲಿ ಬ್ರಹ್ಮೋಸ್ ಮತ್ತು ಅಸ್ತ್ರ ಎಂಬ ಕ್ಷಿಪಣಿಗಳ ಕುರಿತು ಪ್ರಮುಖ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಭಾರತದ ರಕ್ಷಣಾ ಉಪಕರಣಗಳು ಮತ್ತು ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ವಿಶ್ವಾಸ ವೃದ್ಧಿಸುತ್ತಿದೆ. ಬನ್ನಿ, ಈ ಕಾರ್ಗಿಲ್ ವಿಜಯ ದಿವಸದಂದು ನಮ್ಮ ಅಮರ ಹುತಾತ್ಮರಿಗೆ ಗೌರವವನ್ನು ಸಲ್ಲಿಸೋಣ ಮತ್ತು ಸುರಕ್ಷಿತ, ಸಮರ್ಥ ಮತ್ತು ಆತ್ಮನಿರ್ಭರ ಸ್ವಾವಲಂಬಿ ಭಾರತವನ್ನು ನಿರ್ಮಿಸುವ ನಮ್ಮ ಸಂಕಲ್ಪವನ್ನು ಮತ್ತಷ್ಟು ಬಲಪಡಿಸೋಣ. ನನ್ನ ಪ್ರಿಯ ದೇಶವಾಸಿಗಳೇ, ಮನದ ಮಾತಿನ ಹಿಂದಿನ ಸಂಚಿಕೆಯಲ್ಲಿ ಕ್ಯಾಚ್ ದಿ ರೈನ್ ಅಭಿಯಾನದ ಬಗ್ಗೆ ನಾನು ನಿಮ್ಮೊಂದಿಗೆ ಮಾತನಾಡಿದ್ದೆ. ಪ್ರತಿ ಮಳೆ ಹನಿಯನ್ನೂ ಸಂರಕ್ಷಿಸುವ ಈ ಅಭಿಯಾನವನ್ನು ಸಾಮೂಹಿಕ ಚಳುವಳಿಯಾಗಿ ಪರಿವರ್ತಿಸಬೇಕು ಎಂದು ಆಗ್ರಹಿಸಿದ್ದೆ. ಕ್ಯಾಚ್ ದಿ ರೈನ್ ಸಂದೇಶವು ತುಂಬ ಸರಳವಾಗಿದೆ. ಎಲ್ಲಿ ಮಳೆ ಬೀಳುವುದೋ ಮತ್ತು ಯಾವಾಗ ಮಳೆ ಬೀಳುವುದೋ ಆಗ ಆ ನೀರನ್ನು ಸಂಗ್ರಹಿಸಿ. ಈ ನಿಟ್ಟಿನಲ್ಲಿ ಜುಲೈ 4 ರಾಷ್ಟ್ರವ್ಯಾಪಿ ವಿಶೇಷ ಅಭಿಯಾನ ಕೂಡ ನಡೆಯುತ್ತಿದೆ. ಈ ಉಪಕ್ರಮದಡಿಯಲ್ಲಿ ಮಳೆ ನೀರು ಕೊಯ್ಲು, ಅಂತರ್ಜಲ ಮರುಪೂರಣ, ಹಳೆಯ ಜಲಮೂಲಗಳ ಪುನರುಜ್ಜೀವನ ಮತ್ತು ವೃಕ್ಷಾರೋಪಣವನ್ನು ಮತ್ತಷ್ಟು ಉತ್ತೇಜಿಸಲಾಗುತ್ತಿದೆ. ಗ್ರಾಮಗಳಾಗಲಿ ಅಥವಾ ನಗರಗಳಾಗಲಿ, ಪಂಚಾಯತ್ಗಳು ಅಥವಾ ಸಾಮಾಜಿಕ ಸಂಸ್ಥೆಗಳಾಗಲಿ, ಎಲ್ಲೆಡೆ ಜನರು ಉತ್ಸಾಹದಿಂದ ಭಾಗವಹಿಸುತ್ತಿರುವುದು ನನಗೆ ಅತ್ಯಂತ ಸಂತಸ ತಂದಿದೆ. ಕೆಲವೆಡೆ ಹಳೆಯ ಕೆರೆಗಳಿಂದ ಹೂಳು ತೆಗೆಯಲಾಗುತ್ತಿದ್ದರೆ, ಇನ್ನು ಕೆಲವೆಡೆ ಬಾವಿಗಳು ಮತ್ತು ಮೆಟ್ಟಿರು ಬಾವಿಗಳನ್ನು ಕೂಡ ಪುನರುಜ್ಜೀವನಗೊಳಿಸಲಾಗುತ್ತಿದೆ. ಬಳಕೆಯಾಗದ ಬೋರ್ವೆಲ್ಗಳು ಈಗ ಅಂತರ್ಜಲ ಮರುಪೂರಣಕ್ಕೆ ಮಾಧ್ಯಮವಾಗಿವೆ. ಸ್ನೇಹಿತರೆ, ಮಧ್ಯಪ್ರದೇಶದ ಸಿಧಿ ಜಿಲ್ಲೆಯಲ್ಲಿ ಸುಮಾರು 1,500 ಕೊಳಗಳನ್ನು ನಿರ್ಮಿಸಲಾಗಿದೆ. ನರಸಿಂಗ್ಪುರದಲ್ಲಿ ಅಮೃತ ಸರೋವರಗಳು ಅಂದರೆ ಪುನರುಜ್ಜೀವನಗೊಂಡ ಜಲಮೂಲಗಳನ್ನು ಪುನಃಸ್ಥಾಪಿಸಲಾಗಿದೆ. ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಗಮನಾರ್ಹ ಮಟ್ಟದಲ್ಲಿ ಜಲ ಸಂಗ್ರಹ ಸಾಮರ್ಥ್ಯವನ್ನು ಅಭಿವೃದ್ಧಿಪಡಿಸಲಾಗಿದೆ. ಆಂಧ್ರಪ್ರದೇಶದ ನಂದ್ಯಾಲ್ನಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳು ಈ ಅಭಿಯಾನಕ್ಕೆ ಸೇರಿಕೊಂಡಿವೆ. ಅಲ್ಲದೆ ಹಳೆಯ ಕೆರೆಗಳನ್ನು ಮತ್ತೆ ಜನೋಪಯೋಗಿಗೊಳಿಸಲಾಗಿದೆ. ನಮ್ಮ ನಗರಗಳೂ ಇದರಲ್ಲಿ ಹಿಂದುಳಿದಿಲ್ಲ. ಛತ್ತೀಸ್ಗಢದ ಕೋರ್ಬಾ, ಒಡಿಶಾದ ಭುವನೇಶ್ವರ ಮತ್ತು ಆಂಧ್ರಪ್ರದೇಶದ ವಿಜಯನಗರಂನಲ್ಲಿ ಈ ಅಭಿಯಾನದ ಉತ್ಸಾಹಪೂರ್ಣ ಫಲಿತಾಂಶಗಳು ಗೋಚರಿಸುತ್ತಿವೆ. ಬನ್ನಿ, ನಮ್ಮ ಸುತ್ತಮುತ್ತಲಿನ ಕೊಳ, ಬಾವಿ ಅಥವಾ ಮೆಟ್ಟಿಲು ಬಾವಿಯ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋಣ. ಪ್ರತಿ ಹನಿ ನೀರನ್ನು ಉಳಿಸೋಣ. ಇಂದು ಉಳಿಸಲಾದ ಪ್ರತಿಯೊಂದು ಹನಿಯೂ ಮುಂಬರುವ ಪೀಳಿಗೆಯ ಭವಿಷ್ಯಕ್ಕೆ ದೊಡ್ಡ ಆಸ್ತಿಯಾಗಲಿದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಕೆಲವೇ ದಿನಗಳ ಹಿಂದೆ ಗ್ಲಾಸ್ಗೋದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟವು ಪ್ರಾರಂಭವಾಯಿತು. ಪ್ರತಿಯೊಬ್ಬ ಭಾರತೀಯನೂ ಭಾರತೀಯ ತಂಡಗಳಿಗೆ ನಿರಂತರವಾಗಿ ತಮ್ಮ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದಾರೆ. ಎಲ್ಲ ಆಟಗಾರರು ಮತ್ತು ಕ್ರೀಡಾಪಟುಗಳು ಅಸಾಧಾರಣವಾದ ಪ್ರದರ್ಶನವನ್ನು ನೀಡಿ ಜನರ ಹೃದಯ ಗೆಲ್ಲಬೇಕೆಂದು ಅವರ ಆಶಯವಾಗಿದೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮ ಯುವಕರು ಕ್ರೀಡೆಯಲ್ಲಿ ಗಮನಾರ್ಹ ಸಾಧನೆಯನ್ನು ಮೆರೆದಿದ್ದಾರೆ. ಜಪಾನ್ ಓಪನ್ ಬ್ಯಾಡ್ಮಿಂಟನ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಿವಿ ಸಿಂಧು ಪಾತ್ರರಾಗಿದ್ದಾರೆ. ಅವರ ಈ ಸಾಧನೆ ಬಗ್ಗೆ ಇಡೀ ರಾಷ್ಟ್ರ ಹೆಮ್ಮೆ ಪಡುತ್ತದೆ. ಭಾರತೀಯ ಮಹಿಳಾ ಕ್ರಿಕೆಟ್ ತಂಡವು ಲಂಡನ್ನ ಲಾರ್ಡ್ಸ್ ಕ್ರೀಡಾಂಗಣದಲ್ಲಿ ತನ್ನ ಮೊದಲ ಟೆಸ್ಟ್ ಪಂದ್ಯವನ್ನು ಗೆದ್ದಿದೆ. ಇದು ಐತಿಹಾಸಿಕವಾದಂಥ ಗೆಲುವಾಗಿದೆ. ನಮ್ಮ ತಂಡ 270 ರನ್ಗಳ ಬೃಹತ್ ಅಂತರದಿಂದ ಪಂದ್ಯವನ್ನು ಗೆದ್ದಿದೆ. ಆದರೆ ವಿಷಯ ಇಷ್ಟಕ್ಕೆ ಸೀಮಿತವಾಗಿಲ್ಲ. ಲಾರ್ಡ್ಸ್ನ ಸುದೀರ್ಘ ಇತಿಹಾಸದಲ್ಲಿ ಮಹಿಳಾ ತಂಡದ ಮೊದಲ ಟೆಸ್ಟ್ ಪಂದ್ಯ ಇದಾಗಿತ್ತು. 1983 ಭಾರತ ತನ್ನ ಮೊದಲ ಕ್ರಿಕೆಟ್ ವಿಶ್ವಕಪ್ಪನ್ನು ಗೆದ್ದದ್ದು ಇದೇ ಮೈದಾನದಲ್ಲಿ ಎಂಬುದು ಗಮನಾರ್ಹ. ಈಗ ನಮ್ಮ ನಾರೀಶಕ್ತಿ ಇಲ್ಲಿ ರಾಷ್ಟ್ರದ ಹೆಸರನ್ನು ಪ್ರಕಾಶಮಾನಗೊಳಿಸಿದೆ. ಸ್ನೇಹಿತರೆ, ಅತ್ಯಂತ ಮಹತ್ವಪೂರ್ಣವಾದಂತಹ ಕೆಲವು ಸಣ್ಣ ಉಪಕ್ರಮಗಳೂ ಸಹ ಇವೆ. ಕೇರಳದ ಎರ್ನಾಕುಲಂನ ದಕ್ಷಿಣ ಚಿತ್ತೂರಿನಲ್ಲಿ ಅಂತಹ ಒಂದು ಕ್ರೀಡಾ ಸಂಬಂಧಿತ ಉಪಕ್ರಮದ ಬಗ್ಗೆ ನನಗೆ ತಿಳಿದು ಬಂದಿದೆ. ಅಲ್ಲಿನ ಒಂದು ಶಾಲೆಯಲ್ಲಿ ಸಂಸ್ಕೃತ ಕ್ಲಬ್ ಇದೆ. ಅಭಿಲಾಷ್ ಜಿ ಎಂಬ ಈ ಶಾಲೆಯ ಶಿಕ್ಷಕರು ಬಹಳ ವಿಶಿಷ್ಟ ರೀತಿಯಲ್ಲಿ ಸಂಸ್ಕೃತವನ್ನು ಜನಪ್ರಿಯಗೊಳಿಸುತ್ತಿದ್ದಾರೆ. ಈ ಉಪಕ್ರಮಕ್ಕೆ ಅಕ್ಷರ ಕಂದುಕ್ ಎಂದು ಹೆಸರಿಡಲಾಗಿದೆ. ಇದರಲ್ಲಿ ಸಂಸ್ಕೃತ ಅಕ್ಷರಗಳನ್ನು ಫುಟ್ಬಾಲ್ನಲ್ಲಿ ಬಳಸುವ ಪದಗಳಿಗೆ ಜೋಡಿಸುವ ಮೂಲಕ ಸರಳ ರೀತಿಯಲ್ಲಿ ವಿವರಿಸಲಾಗುತ್ತದೆ. ಇದರಿಂದ ಕಲಿಕೆ ಆನಂದದಾಯಕವಾಗುತ್ತದೆ ಮತ್ತು ತಮ್ಮ ಕ್ರೀಡೆಗಳತ್ತ ಜನರ ಆಕರ್ಷಣೆ ಹೆಚ್ಚಾಗುತ್ತದೆ. ನನ್ನ ಪ್ರಿಯ ದೇಶವಾಸಿಗಳೇ, ಕಳೆದ ಭಾನುವಾರ ವಿಕ್ರಮ್-1 ಇದರ ಯಶಸ್ವಿ ಉಡಾವಣೆಯ ನಂತರ ಪ್ರತಿಯೊಬ್ಬ ಭಾರತೀಯನು ಹೆಮ್ಮೆಯಿಂದ ಬೀಗುತ್ತಿದ್ದಾನೆ. ಭಾರತದ ಬಾಹ್ಯಾಕಾಶ ವಲಯದ ಯಶಸ್ಸಿನ ಈ ಐತಿಹಾಸಿಕ ಕ್ಷಣಕ್ಕೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಇದು ಖಾಸಗಿ ವಲಯದಿಂದ ಅಭಿವೃದ್ಧಿಪಡಿಸಲ್ಪಟ್ಟ ವಿಕಸಿತ ಭಾರತದ ಮೊದಲ ರಾಕೆಟ್ ಆಗಿದೆ. ಒಂದು ಕಾಲದಲ್ಲಿ ಕಲ್ಪನೆಗೂ ಮೀರುವಂಥದ್ದು ಎಂದು ಪರಿಗಣಿಸಲ್ಪಡುತ್ತಿದ್ದ ರಾಕೆಟನ್ನು ಇಂದು ನಮ್ಮ ಯುವ ನಾವೀನ್ಯಕಾರರು ಸಾಧಿಸಿ ತೋರಿಸಿಕೊಟ್ಟಿದ್ದಾರೆ. ಅವರು ಗಮನಾರ್ಹ ರೀತಿಯಲ್ಲಿ ತಮ್ಮ ಕೌಶಲ್ಯ, ಉತ್ಸಾಹ ಮತ್ತು ತಾಳ್ಮೆಯನ್ನು ಪ್ರದರ್ಶಿಸಿದ್ದಾರೆ. ಸುದೀರ್ಘ ಕಾಲದವರೆಗೆ ನಮ್ಮ ಬಾಹ್ಯಾಕಾಶ ವಲಯ ಖಾಸಗಿ ವಲಯಕ್ಕೆ ಮುಕ್ತವಾಗಿರಲಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಹೊಂದಿದ್ದ ಅನೇಕ ಯುವಕರಿಗೆ ತಮ್ಮ ಪ್ರತಿಭಾ ಪ್ರದರ್ಶನಕ್ಕೆ ಅವಕಾಶ ಲಭಿಸುತ್ತಿರಲಿಲ್ಲ. ಯುವಕರ ಹಿತಾಸಕ್ತಿಗಳನ್ನು ಗಮನದಲ್ಲಿಟ್ಟುಕೊಂಡು ನಾವು ಬಾಹ್ಯಾಕಾಶ ವಲಯವನ್ನು ಖಾಸಗಿ ಉದ್ಯಮಕ್ಕೆ ಮುಕ್ತಗೊಳಿಸಿದ್ದೇವೆ. ಇಂದು ಅದರ ಫಲಿತಾಂಶಗಳಿಗೆ ಜಗತ್ತು ಸಾಕ್ಷಿಯಾಗುತ್ತಿದೆ. ಸ್ನೇಹಿತರೆ, ನಮ್ಮ ಯುವಕರು ವಿಜ್ಞಾನ ಕ್ಷೇತ್ರದಲ್ಲಿಯೂ ಭಾರತದ ಹಿರಿಮೆಯನ್ನು ಉಚ್ಚಮಟ್ಟಕ್ಕೆ ಕೊಂಡೊಯ್ಯುತ್ತಿದ್ದಾರೆ. ವಿಜ್ಞಾನ ಒಲಂಪಿಯಾಡ್ಗಳು ವಿಶ್ವದ ಪ್ರಮುಖ ಸ್ಪರ್ಧೆಗಳ ಪಟ್ಟಿಗೆ ಸೇರಿವೆ. ಈ ಕಾರ್ಯಕ್ರಮಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಇದೇ ತಿಂಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಮತ್ತು ಗಣಿತಶಾಸ್ತ್ರದಲ್ಲಿ ಒಲಂಪಿಯಾಡ್ಗಳು ನಡೆದವು. ಈ ಸ್ಪರ್ಧೆಗಳಲ್ಲಿ ಭಾರತೀಯ ತಂಡವು ಅದ್ಭುತವಾದ ಪ್ರದರ್ಶನವನ್ನು ನೀಡಿತು. ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿ ನಮ್ಮ 5 ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದರು ಮತ್ತು ಭಾರತವು ಅಗ್ರಶ್ರೇಯಾಂಕವನ್ನು ಪಡೆದುಕೊಂಡಿತು. ಕಳೆದ ದಶಕದಲ್ಲಿ ಪ್ರತಿ ಭೌತಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ನಮ್ಮ ದೇಶದ ವಿದ್ಯಾರ್ಥಿಗಳು ಚಿನ್ನ ಅಥವಾ ಬೆಳ್ಳಿ ಪದಕವನ್ನು ಗೆದ್ದಿದ್ದಾರೆ. ರಸಾಯನಶಾಸ್ತ್ರ ಒಲಂಪಿಯಾಡ್ನಲ್ಲಿಯೂ ಸಹ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇಲ್ಲಿಯವರೆಗಿನ ನಮ್ಮ ಅತ್ಯುತ್ತಮ ಪ್ರದರ್ಶನ ಇದಾಗಿದೆ. ಜೀವಶಾಸ್ತ್ರ ಒಲಂಪಿಯಾಡ್ನಲ್ಲಿ ಕೂಡ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಚಿನ್ನದ ಪದಕ ಸೇರಿದಂತೆ ಅನೇಕ ಪದಕಗಳನ್ನು ಗೆದ್ದಿದ್ದಾರೆ. ಅದೇ ರೀತಿ ಗಣಿತ ಒಲಂಪಿಯಾಡ್ನಲ್ಲಿ ನಮ್ಮ ವಿದ್ಯಾರ್ಥಿಗಳು 2 ಚಿನ್ನ ಮತ್ತು 4 ಬೆಳ್ಳಿ ಪದಕಗಳನ್ನು ಗಿಟ್ಟಿಸಿಕೊಂಡಿದ್ದಾರೆ. ದೇಶದ ಯುವಶಕ್ತಿಯ ಬಗ್ಗೆ ನನಗೆ ಅಪಾರ ಹೆಮ್ಮೆ ಎನಿಸುತ್ತದೆ. ಒಲಂಪಿಯಾಡ್ಗಳು ಮತ್ತು ಹ್ಯಾಕಥಾನ್ಗಳ ಸಂಸ್ಕೃತಿ ಭಾರತದಲ್ಲಿ ಸ್ಥಿರವಾಗಿ ಬೆಳೆಯುತ್ತಿರುವುದನ್ನು ನೋಡಿ ನನಗೆ ಬಹಳ ಸಂತೋಷವಾಗುತ್ತದೆ. ದೇಶದ ಹೆಚ್ಚು ಹೆಚ್ಚು ಯುವಕರು ಇಂತಹ ವೇದಿಕೆಗಳಲ್ಲಿ ಆಸಕ್ತಿಯನ್ನು ತೋರಿಸುತ್ತಾರೆ ಮತ್ತು ಭಾರತಕ್ಕೆ ಕೀರ್ತಿ ತರುತ್ತಾರೆ ಎಂದು ನನಗೆ ವಿಶ್ವಾಸವಿದೆ. ನನ್ನ ಪ್ರಿಯ ದೇಶಬಾಂಧವರೇ, ಪ್ರತಿಭೆ ಮತ್ತು ಏನನ್ನಾದರೂ ಸಾಧಿಸುವ ಛಲ ಎರಡನ್ನೂ ಹೊಂದಿರುವಾಗ ಪ್ರತಿಯೊಂದು ಮಾರ್ಗವೂ ಸುಲಭವಾಗುತ್ತದೆ. ಕಾಶ್ಮೀರದ ಸಾಂಪ್ರದಾಯಿಕ ವಗೂಚಾಪೆಯ ಕುರಿತು ಪ್ರಸ್ತುತ ಮಾಡಲಾಗುತ್ತಿರುವ ಪ್ರಯತ್ನಗಳಲ್ಲಿ ಇಂತಹ ಒಂದು ನೋಟವನ್ನು ನಾವು ಕಾಣಬಹುದು. ಇದನ್ನು ಜೊಂಡು ಮತ್ತು ಭತ್ತದ ಹುಲ್ಲಿನಿಂದ ಸಿದ್ಧಪಡಿಸಲಾಗುತ್ತದೆ. ಈ ವಗೂಚಾಪೆ ತಯಾರಿಸುವ ಸಂಪ್ರದಾಯ ಹಲವಾರು ವರ್ಷಗಳಷ್ಟು ಹಿಂದಿನದು. ಈ ಪ್ರಕ್ರಿಯೆಯು ಕಾಶ್ಮೀರದ ಜಗು ಪ್ರದೇಶಗಳಿಂದ ಹುಲ್ಲು ಮತ್ತು ಜೊಂಡುಗಳನ್ನು ಕೊಯ್ಲು ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತದೆ. ಬಿಸಿಲಿನಲ್ಲಿ ಒಣಗಿಸಿ ವಸ್ತುಗಳನ್ನು ವಿಂಗಡಿಸಿ ಸ್ವಚ್ಛಗೊಳಿಸಿದ ನಂತರ ಕೈಯಿಂದ ನೇಯ್ಗೆ ಮಾಡುವ ಪ್ರಕ್ರಿಯೆಯು ಪ್ರಾರಂಭವಾಗುತ್ತದೆ. 2 ಕುಶಲಕರ್ಮಿಗಳು ಒಂದು ಚಾಪೆಯನ್ನು ನೇಯಲು ಸುಮಾರು 4 ದಿನಗಳು ಬೇಕಾಗುತ್ತವೆ. ಈ ಚಾಪೆ ಅತ್ಯಂತ ವಿಶಿಷ್ಟವಾಗಿದೆ ಮತ್ತು ಪರಿಸರ ಸ್ನೇಹಿಯೂ ಆಗಿದೆ. ಈ ಚಾಪೆಯ ಒಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಬೇಸಿಗೆಯಲ್ಲಿ ಇದು ತಂಪನ್ನು ಮತ್ತು ಚಳಿಗಾಲದಲ್ಲಿ ಉಷ್ಣತೆಯನ್ನು ನೀಡುತ್ತದೆ. ಹಿಂದೆ ಪ್ರತಿ ಕಾಶ್ಮೀರಿ ಮನೆಯಲ್ಲೂ ಇದು ಕಂಡುಬರುತ್ತಿದ್ದರೂ ಕಳೆದ ಕೆಲವು ವರ್ಷಗಳಿಂದ ಇದರ ಬಳಕೆ ಗಣನೀಯವಾಗಿ ಕಡಿಮೆಯಾಗಿದೆ. ಇಂತಹ ಪರಿಸ್ಥಿತಿಯಲ್ಲಿ ಶ್ರೀನಗರದ ಗುಲಾಂ ಹುಸೇನ್ ಅವರು ಮತ್ತು ಅವರ ಮಗಳು ತಂಜಿಲಾ ಒಂದು ಪ್ರತಿಜ್ಞೆಯನ್ನು ಕೈಗೊಂಡರು. ಇಬ್ಬರು ವಗು ಕರಕುಶಲತೆಯ ಸಂಪ್ರದಾಯವನ್ನು ಪುನರುಜ್ಜೀವನಗೊಳಿಸಲು ಟೊಂಕ ಕಟ್ಟಿ ನಿಂತರು. ಗುಲಾಂ ಹುಸೇನ್ ಜಿ ಬಹಳ ಸಾಧಾರಣ ಕುಟುಂಬದ ಹಿನ್ನೆಲೆಯವರು. ಈ ಪ್ರಯತ್ನದಲ್ಲಿ ಅವರು ಹಲವಾರು ಸವಾಲುಗಳನ್ನು ಕೂಡ ಎದುರಿಸಬೇಕಾಯಿತು. ಆದಾಗ್ಯೂ ವಗು ಅನ್ನು ಸಂರಕ್ಷಿಸುವ ಅವರ ಸಂಕಲ್ಪವು ದೃಢವಾಗಿತ್ತು. ನೋಡ ನೋಡುತ್ತಲೇ ಈ ಉಪಕ್ರಮಕ್ಕೆ ಬಹಳಷ್ಟು ಜನರು ಕೈಜೋಡಿಸಿದರು. ಗುಲಾಂ ಹುಸೇನ್ ಅವರು ಈ ಕರಕುಶಲತೆಯನ್ನು ಸಾಕಷ್ಟು ಅಭಿವೃದ್ಧಿಪಡಿಸಿದರು. ತಮ್ಮ ಧ್ಯೇಯಕ್ಕಾಗಿ ಅವರಿಗೆ ಸ್ಥಳೀಯ ಮಟ್ಟದಲ್ಲಿ ಸರ್ಕಾರದ ಬೆಂಬಲ ಕೂಡ ಲಭ್ಯವಾಯಿತು. ಇಂದು ಬಹಳಷ್ಟು ಜನಪ್ರಿಯತೆಯನ್ನು ಗಳಿಸುತ್ತಿರುವ ವಗು ದೇಶದ ಇತರ ಭಾಗಗಳನ್ನು ಸಹ ತಲುಪುತ್ತಿದೆ. ಈ ಪ್ರಯತ್ನದಲ್ಲಿ ಭಾಗಿಯಾಗಿರುವ ಪ್ರತಿಯೊಬ್ಬರ ಬಗ್ಗೆ ನನಗೆ ಅತ್ಯಂತ ಹೆಮ್ಮೆ ಎನಿಸುತ್ತದೆ. ಇಂದು ನಾವೆಲ್ಲರೂ ಸ್ಥಳೀಯ ಉತ್ಪನ್ನಗಳಿಗೆ ಒತ್ತು ನೀಡುತ್ತಿದ್ದೇವೆ. ವೋಕಲ್ ಫಾರ್ ಲೋಕಲ್, ಸ್ಥಳೀಯ ವಸ್ತುಗಳಿಗೆ ಪ್ರಾಧಾನ್ಯತೆ, ಈ ಮಂತ್ರದೊಂದಿಗೆ ನಾವು ಮುಂದುವರಿಯುತ್ತಿದ್ದೇವೆ. ಈ ಹಿನ್ನೆಲೆಯಲ್ಲಿ ಕಾಶ್ಮೀರದ ವಗು ನಿಮ್ಮ ಮನೆಯನ್ನು ಅಲಂಕರಿಸಲಿ ಎಂಬ ಬಗ್ಗೆ ಆಲೋಚಿಸುತ್ತೀರಲ್ವೇ? ಸ್ನೇಹಿತರೆ, ನಮ್ಮ ದೇಶದಲ್ಲಿ ಚಹಾ ಕೇವಲ ಪಾನೀಯ ಮಾತ್ರ ಅಲ್ಲ, ಇದು ಒಂದು ರೀತಿಯ ಆತ್ಮೀಯತೆಯ ಅನುಭೂತಿಯೂ ಆಗಿದೆ. ಬೆಳಗಿನ ಆರಂಭವೇ ಇರಲಿ, ಸ್ನೇಹಿತರೊಂದಿಗೆ ಭೇಟಿಯೇ ಇರಲಿ, ಅಥವಾ ಕುಟುಂಬದೊಡನೆ ಕೆಲ ಕಾಲ ಕಳೆಯುವ ಸಮಯವೇ ಇರಲಿ, ಚಹಾ ಪ್ರತಿಯೊಂದು ಸಂದರ್ಭದ ಭಾಗವೇ ಆಗಿಬಿಡುತ್ತದೆ. ಹಾಗೆಯೇ ಚಹಾದೊಂದಿಗೆ ನನ್ನ ಸಂಬಂಧ ಏನೆಂದು ನಿಮಗೆಲ್ಲ ತಿಳಿದೇ ಇದೆ. ಆದರೆ ಇಂದು ನಾನು ಮಾತನಾಡುತ್ತಿರುವ ಚಹಾ ಕೇವಲ ರುಚಿಯನ್ನು ಮಾತ್ರವಲ್ಲದೆ ಅನೇಕ ಸೋದರಿಯರ ಜೀವನದಲ್ಲಿ ಸ್ವಾವಲಂಬನೆಯ ಹೊಸ ಸುವಾಸನೆಯನ್ನು ಕರಗಿಸಿ ತುಂಬಿಸಿದೆ. ಉತ್ತರ ಪ್ರದೇಶದ ಬಿಜ್ನೋರ್ ಜಿಲ್ಲೆಯ ಲಖೀವಾಲಾ ಗ್ರಾಮದಲ್ಲಿ ಸ್ವಸಹಾಯ ಗುಂಪಿನೊಂದಿಗೆ ತೊಡಗಿಸಿಕೊಂಡಿರುವ ಮಹಿಳೆಯರು ವಿದುರ್ ಪ್ರೇರಣಾ ಸ್ವದೇಶಿ ಹರ್ಬಲ್ ಟೀ ಇದನ್ನು ತಯಾರಿಸಿದ್ದಾರೆ. ಇದರಲ್ಲಿ ನಿಂಬೆ, ಹುಲ್ಲು, ಅಮೃತಬಳ್ಳಿ, ಜ್ಯೇಷ್ಠಮಧು, ತುಳಸಿ, ಕಚ್ಚಾ ಅರಿಶಿಣ, ದಾಲ್ಚಿನ್ನಿ, ಏಲಕ್ಕಿ ಮತ್ತು ಸೋಂಪು ಇತ್ಯಾದಿ ನೈಸರ್ಗಿಕ ವಸ್ತುಗಳು ಬೆರೆತಿವೆ. ತನ್ನ ವಿಶಿಷ್ಟ ರುಚಿ ಹಾಗೂ ಗುಣಲಕ್ಷಣಗಳಿಂದಾಗಿ ಈ ಚಹಾ ಬಹಳ ಕಡಿಮೆ ಸಮಯದಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ. ಈ ಗಿಡಮೂಲಿಕೆ ಚಹಾವು ಪ್ರಯಾಗ್ರಾಜ್ನಲ್ಲಿ ನಡೆದ ಮಹಾಕುಂಭಮೇಳ ಮತ್ತು ದೆಹಲಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಆಹಾರ ಉತ್ಸವದಲ್ಲಿ ವ್ಯಾಪಕ ಪ್ರಶಂಸೆಯನ್ನು ಗಳಿಸಿಕೊಂಡಿದೆ. ವಿದೇಶಗಳಿಂದ ಬಂದ ಪ್ರವಾಸಿಗರೂ ಸಹ ಇದರ ಬಗ್ಗೆ ಆಸಕ್ತಿಯನ್ನು ತೋರಿಸಿದ್ದಾರೆ. ಸ್ನೇಹಿತರೆ, ಅತ್ಯಂತ ಸ್ಫೂರ್ತಿದಾಯಕ ವಿಷಯವೆಂದರೆ ಇದರ ಆರಂಭ. ಈ ಸಂಪೂರ್ಣ ಪ್ರಯತ್ನವು ಕೇವಲ 1 ಲಕ್ಷ ರೂಪಾಯಿನಿಂದ ಪ್ರಾರಂಭವಾಯಿತು. ಇಂದು ಈ ಬ್ರ್ಯಾಂಡ್ ದೇಶದಾದ್ಯಂತ ಪ್ರಮುಖ ಸಂಸ್ಥೆಗಳನ್ನು ತಲುಪಿದೆ. ಸ್ಥಳೀಯ ಜ್ಞಾನ, ಪ್ರಕೃತಿ ಮತ್ತು ಮಹಿಳೆಯರ ಆತ್ಮವಿಶ್ವಾಸ ಒಟ್ಟೊಟ್ಟಿಗೆ ಸೇರಿದಾಗ ಒಂದು ಸಣ್ಣ ಪ್ರಯತ್ನ ಕೂಡ ದೊಡ್ಡ ಬದಲಾವಣೆಯ ಆರಂಭವಾಗುವುದು ಎಂದು ಈ ಉಪಕ್ರಮವು ಸಾರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ದೇಶಾದ್ಯಂತ ಜನರು ತಾಯಿಯ ಹೆಸರಿನಲ್ಲಿ ಒಂದು ವೃಕ್ಷ, ಈ ಅಭಿಯಾನದ ಮೂಲಕ ಪ್ರಕೃತಿಯ ಕಡೆಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದಾರೆ. ಸಮಾಜವು ಈ ಮನೋಭಾವದೊಂದಿಗೆ ಸಂಪರ್ಕಗೊಂಡಾಗ ಅನೇಕ ಸುಂದರ ಮತ್ತು ಸ್ಫೂರ್ತಿದಾಯಕ ಉದಾಹರಣೆಗಳು ಹೊರಹೊಮ್ಮುತ್ತವೆ. ಸ್ನೇಹಿತರೆ, ಅಹಮದಾಬಾದ್ನಲ್ಲಿ ಸಾರ್ವಜನಿಕ ಭಾಗವಹಿಸುವಿಕೆಯ ಒಂದು ಅದ್ಭುತ ಶಕ್ತಿಯನ್ನು ಪ್ರದರ್ಶಿಸಲಾಯಿತು. ಭಾಡಸ್ ಪ್ರದೇಶದಲ್ಲಿ 1 ಗಂಟೆಯೊಳಗೆ 3.5 ಲಕ್ಷಕ್ಕೂ ಹೆಚ್ಚು ಸಸಿಗಳನ್ನು ನೆಡಲಾಯಿತು. 25,000ಕ್ಕೂ ಅಧಿಕ ಮಂದಿ ಇದರಲ್ಲಿ ಭಾಗವಹಿಸಿದ್ದರು. ಶಾಲಾ ಮಕ್ಕಳು, ಎನ್ಸಿಸಿ ಕ್ಯಾಡೆಟ್ಗಳು, ಸ್ವಯಂ ಸೇವಕರು ಮತ್ತು ನಾಗರಿಕರು, ಹೀಗೆ ಎಲ್ಲರೂ ಈ ಅಭಿಯಾನದಲ್ಲಿ ಒಟ್ಟಾಗಿ ಭಾಗವಹಿಸಿದ್ದರು. ಮುಂಬರುವ ವರ್ಷಗಳಲ್ಲಿ ಈ ಸಸಿಗಳು ದಟ್ಟವಾದ ನಗರಾರಣ್ಯವನ್ನು ರೂಪಿಸುತ್ತವೆ. ಈ ಪ್ರಯತ್ನವನ್ನು ಗಿನ್ನಿಸ್ ಪುಸ್ತಕದಲ್ಲಿ ದಾಖಲಿಸಲಾಗಿದೆ. ಸ್ನೇಹಿತರೆ, ತಾಯಿಯ ಹೆಸರಿನಲ್ಲಿ ಒಂದು ಮರ, ಈ ಅಭಿಯಾನದ ಅಡಿಯಲ್ಲಿ ಉತ್ತರ ಪ್ರದೇಶದಲ್ಲಿಯೂ ಜನಶಕ್ತಿಯ ಅದ್ಭುತ ಸಂಕಲ್ಪ ಕಂಡುಬಂದಿದೆ. ಜುಲೈ 12ರಂದು ಒಂದೇ ಒಂದು ದಿನದಲ್ಲಿ 35 ಕೋಟಿಗೂ ಹೆಚ್ಚು ಸಸಿಗಳನ್ನು ಅಲ್ಲಿ ನೆಡಲಾಯಿತು. ಉತ್ತರ ಪ್ರದೇಶದ ಸಂಸತ್ ಸದಸ್ಯನಾಗಿ ಇದು ನನಗೆ ವಿಶೇಷ ಹೆಮ್ಮೆಯ ವಿಷಯವಾಗಿದೆ. ನನ್ನ ಪ್ರಿಯ ದೇಶವಾಸಿಗಳೇ, ಮರ ಕೇವಲ ಮನುಷ್ಯರಿಗಾಗಿ ಮಾತ್ರವಲ್ಲ, ಇದು ಅಸಂಖ್ಯಾತ ಜೀವರಾಶಿಗೆ ನಿವಾಸವೂ ಕೂಡ. ಗುಜರಾತ್ನ ಗಿರ್ ಕಾಡುಗಳಲ್ಲಿ ಸುಮಾರು 60 ವರ್ಷಗಳ ನಂತರ ಭಾರತೀಯ ಬೂದುಮಂಗಟ್ಟೆ ಹಕ್ಕಿಗಳು ಪುನಃ ತಮ್ಮ ಗೂಡನ್ನು ಕಟ್ಟುತ್ತಿವೆ. ಇದು ಗಿರ್ನಲ್ಲಿ ವರ್ಷಗಳಿಂದ ನಡೆಯುತ್ತಾ ಬಂದಿರುವ ಸಂರಕ್ಷಣೆ ಮತ್ತು ಪುನರ್ಸ್ಥಾಪನೆ ಪ್ರಯತ್ನಗಳ ಫಲವಾಗಿದೆ. ಮಂಗಟ್ಟೆ ಪಕ್ಷಿಗಳನ್ನು ಕಾಡುಗಳ ರೈತ ಎಂದು ಕರೆಯಲಾಗುತ್ತದೆ. ಇವು ಹಣ್ಣುಗಳನ್ನು ತಿನ್ನುತ್ತವೆ ಮತ್ತು ಬೀಜಗಳನ್ನು ದೂರ ದೂರದವರೆಗೆ ತಲುಪಿಸುತ್ತವೆ. ಅವೇ ಬೀಜಗಳಿಂದ ಕಾಡಿನಲ್ಲಿ ಹೊಸ ಹೊಸ ಮರಗಳು ತಲೆಯೆತ್ತುತ್ತವೆ. ಈ ರೀತಿ ಒಂದು ಹಕ್ಕಿ ಒಂದು ಕಾಡನ್ನು ಪುನಃ ಹಸಿರಿನಿಂದ ನಳನಳಿಸುವಂತೆ ಮಾಡುವುದರಲ್ಲಿ ಸಹಾಯ ಮಾಡುತ್ತದೆ. ನಿಮ್ಮ ಜೀವನದಲ್ಲಿನ ಕೆಲವು ವಿಶೇಷ ಸಂದರ್ಭಗಳನ್ನು ಪ್ರಕೃತಿಯೊಂದಿಗೆ ಸಂಪರ್ಕಿಸಲು ನಾನು ನಿಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ. ತಾಯಿಯ ಹೆಸರಿನಲ್ಲಿ ಒಂದು ಗಿಡವನ್ನು ನೆಡಿ. ಇಂದು ನೆಟ್ಟ ಒಂದು ಸಣ್ಣ ಸಸಿ ಹಸಿರು, ಶುದ್ಧ ಗಾಳಿ ಮತ್ತು ಮುಂದಿನ ಪೀಳಿಗೆಗೆ ಒಂದು ಸುಂದರ ಭವಿಷ್ಯದ ಪರಂಪರೆಯಾಗಬಹುದು. ನನ್ನ ಪ್ರೀತಿಯ ದೇಶವಾಸಿಗಳೇ, ಇಂದು ಪ್ಲಾಸ್ಟಿಕ್ ಮಾಲಿನ್ಯ ಇಡೀ ವಿಶ್ವದ ಪರಿಸರಕ್ಕೆ ಭಾರೀ ಸವಾಲೆನಿಸಿದೆ. ಇದೆಲ್ಲ ನಿಮಗೆ ಗೊತ್ತು. ಏಕಬಳಕೆಯ ಪ್ಲಾಸ್ಟಿಕ್ನ ತ್ಯಾಜ್ಯವು ವರ್ಷಗಳ ಕಾಲ ಪ್ರಕೃತಿಗೆ ಹಾನಿಯುಂಟು ಮಾಡುತ್ತಲೇ ಇರುತ್ತದೆ. ಆದ್ದರಿಂದ ಪ್ಲಾಸ್ಟಿಕ್ನ ಸರಿಯಾದ ವಿಲೇವಾರಿ ಅತ್ಯಗತ್ಯವಾಗಿದೆ. ಸ್ನೇಹಿತರೆ, ಬಿಹಾರದ ಸೀತಾಮಡಿಯಲ್ಲಿ ಕಸದಿಂದ ರಸ, ವೇಸ್ಟ್ ಟು ವೆಲ್ತ್, ಇದರ ಒಂದು ಅದ್ಭುತ ಉದಾಹರಣೆ ಕಂಡುಬಂದಿದೆ. ಇಲ್ಲಿ ತ್ಯಾಜ್ಯದ ರೀಸೈಕ್ಲಿಂಗ್ ಮಾಡಿ ಅದರಿಂದ ಆಕರ್ಷಕ ಬೆಂಚುಗಳನ್ನು ತಯಾರಿಸಲಾಗುತ್ತದೆ. ಒಂದು ಬೆಂಚು ತಯಾರಾಗಲು ಸುಮಾರು 40 ಕಿಲೋ ಏಕಬಳಕೆ ಪ್ಲಾಸ್ಟಿಕ್ ಬಳಸಲಾಗುತ್ತದೆ. ಇದು ಬಲವಾಗಿರುತ್ತದೆ, ಬಾಳಿಕೆ ಬರುತ್ತದೆ ಮತ್ತು ಆರಾಮದಾಯಕವಾಗಿರುವ ಜೊತೆಯಲ್ಲಿ ಪರಿಸರ ಸ್ನೇಹಿಯೂ ಆಗಿರುತ್ತದೆ. ಇದನ್ನು ಸರ್ಕಾರಿ ಶಾಲೆಗಳಲ್ಲಿ, ಉದ್ಯಾನವನಗಳಲ್ಲಿ ಮತ್ತು ಸಾರ್ವಜನಿಕ ಪ್ರದೇಶಗಳಲ್ಲಿ ನೆಲೆಗೊಳಿಸಲಾಗುತ್ತದೆ. ಇದರ ಮೂಲಕ ಜನರಲ್ಲಿ ಪರಿಸರ ಸಂರಕ್ಷಣೆಯ ಬಗ್ಗೆ ಜಾಗೃತಿಯೂ ಹೆಚ್ಚಾಗುತ್ತಿದೆ. ಈ ಪ್ರಯತ್ನದಲ್ಲಿ ಸ್ಥಳೀಯ ಘಟಕ ಮತ್ತು ಜಿಲ್ಲಾಡಳಿತ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತಿದೆ. ಇದು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತಿದೆ. ಸೀತಾಮಡಿಯಲ್ಲಿನ ಈ ಉಪಕ್ರಮವು ರೆಡ್ಯೂಸ್, ರೀಯೂಸ್ ಮತ್ತು ರೀಸೈಕಲ್ ಎನ್ನುವುದು ಕೇವಲ ಘೋಷಣೆಗಳಲ್ಲ, ಬದಲಾಗಿ ನಮ್ಮ ಜೀವನದ ಒಂದು ಭಾಗವಾಗುತ್ತಿದೆ ಎಂಬುದನ್ನು ತೋರಿಸುತ್ತದೆ. ಸ್ನೇಹಿತರೆ, ಕಳೆದ ಬಾರಿ ಮನ್ ಕಿ ಬಾತ್ನಲ್ಲಿ ನಾನು ಗಣೇಶ ಹಬ್ಬದ ಕುರಿತು ಮಾತನಾಡಿದ್ದು ನಿಮಗೆ ನೆನಪಿರಬಹುದು. ನಾವು ನಮ್ಮ ದೇಶದ ಮಣ್ಣಿನಿಂದಲೇ ತಯಾರಿಸಲಾದ ಗಣೇಶ ಮೂರ್ತಿಗೆ ಪೂಜೆ ಸಲ್ಲಿಸಬೇಕು ಎಂದು ನಾನು ಮನವಿ ಮಾಡಿದ್ದೆ. ಪಿಒಪಿ ಇಂದ ತಯಾರಿಸಲಾದ ಗಣೇಶ ಮೂರ್ತಿಯಾಗಲಿ ಅಥವಾ ವಿದೇಶದಿಂದ ಬಂದ ಗಣೇಶನ ಪ್ರತಿಮೆಯೇ ಆಗಿರಲಿ, ಅದರ ಬದಲು ನಾವು ನಮ್ಮದೇ ದೇಶದ ಮಣ್ಣಿನಿಂದ ತಯಾರಿಸಲಾದ ಗಣೇಶನ ಮೂರ್ತಿಯನ್ನು ಮನೆಯಲ್ಲಿ ಪ್ರತಿಷ್ಠಾಪಿಸಬೇಕು. ಈ ವಿಷಯ ಕುರಿತಂತೆ ಅನೇಕರು ನನಗೆ ಸಂದೇಶ ಕಳಿಸಿದ್ದಾರೆ ಮತ್ತು ತಮ್ಮ ಚಿಂತನೆಗಳನ್ನು ಕೂಡ ತಿಳಿಯಪಡಿಸಿದ್ದಾರೆ. ತಾವು ನನ್ನ ಈ ಮನವಿಯನ್ನು ಪಾಲಿಸುವುದಾಗಿ ತಿಳಿಸಿದ್ದಾರೆ. ಸ್ಥಳೀಯ ಮಣ್ಣಿನಿಂದ ತಯಾರಿಸಲಾಗುವ ಗಣೇಶನ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಸಂಕಲ್ಪ ಕೈಗೊಂಡಿರುವುದಾಗಿ ಅವರೆಲ್ಲ ತಿಳಿಸಿದ್ದಾರೆ. ಈ ವಿಷಯವನ್ನು ಈಗಾಗಲೇ ಮನ್ ಕಿ ಬಾತ್ನಲ್ಲಿ ಚರ್ಚಿಸಲಾಗಿದೆ ಮತ್ತು ಅದು ಸರಿಯಾದ ಸಮಯದಲ್ಲಿ ಸರಿಯಾದ ಕ್ರಮಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡಿದೆ ಎಂದು ಕೂಡ ಅವರೆಲ್ಲ ಬರೆದಿದ್ದಾರೆ. ನಾನು ನನ್ನ ವಿನಂತಿಯನ್ನು ಪುನರುಚ್ಚರಿಸುತ್ತೇನೆ. ಈ ಗಣೇಶನ ಹಬ್ಬದಂದು ನಿಮ್ಮ ನಿಮ್ಮ ಮನೆಗಳಲ್ಲಿ ಸ್ಥಳೀಯ ಮಣ್ಣಿನಿಂದ ಮಾಡಿದ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ಮತ್ತು ಅವನನ್ನು ಪೂಜಿಸಿ. ನಿಮ್ಮ ಈ ಪ್ರಯತ್ನವು ಪ್ರಕೃತಿಯನ್ನು ಆರಾಧಿಸುವ ಒಂದು ರೂಪವೂ ಆಗಿರುತ್ತದೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ನೀವು ಬಹಳ ಹೆಮ್ಮೆ ಪಡುವಂತಹ ಓರ್ವ ವ್ಯಕ್ತಿಯ ಬಗ್ಗೆ ಈಗ ನಾನು ನಿಮಗೆ ತಿಳಿಯಪಡಿಸುತ್ತೇನೆ. ವಿಜ್ಞಾನ ಮತ್ತು ಆವಿಷ್ಕಾರ ಕ್ಷೇತ್ರದಲ್ಲಿ ಕ್ರಿಯಾಶೀಲರಾಗಿ ಕೆಲಸ ಮಾಡುತ್ತಿರುವ ಈ ವ್ಯಕ್ತಿ ಜಗತ್ತಿನಲ್ಲಿ ಮನ್ನಣೆ ಗಳಿಸುತ್ತಿರುವ ವ್ಯಕ್ತಿಯಾದರೂ ತಮ್ಮ ಮೂಲ ಬೇರುಗಳೊಂದಿಗೆ ಆಳವಾದ ಸಂಪರ್ಕ ಹೊಂದಿರುವ ವ್ಯಕ್ತಿ ಇವರಾಗಿದ್ದಾರೆ. ಅವಕಾಶ ದೊರೆತಾಗಲೆಲ್ಲ ತಮ್ಮ ಮಣ್ಣನ್ನು ಗೌರವಿಸುವುದನ್ನು ಎಂದಿಗೂ ಮರೆಯದ ಆ ವ್ಯಕ್ತಿಗೆ ಮಣಿಪುರದ ಡಾಕ್ಟರ್ ರೊನಾಲ್ಡೋ ಲೈಶ್ರಾಮ್. ಇವರ ಹೆಸರು ರೊನಾಲ್ಡೋ, ಆದರೆ ಅವರ ಕೆಲಸ ಖಗೋಳ ಭೌತಶಾಸ್ತ್ರಜ್ಞನದ್ದು. ಇವರು ಜಪಾನ್ ದೇಶದಲ್ಲಿ ಕೆಲಸ ಮಾಡುತ್ತಾರೆ ಮತ್ತು ಯಂಗ್ ಗ್ಯಾಲಕ್ಸಿಗಳ ದೊಡ್ಡ ಸಮೂಹವನ್ನು ಕಂಡುಹಿಡಿದ ತಂಡದ ಭಾಗವಾಗಿದ್ದರು. ಅವರು ಮಾಡಿದ ಕೆಲಸ ಏನೆಂದು ನೀವು ತಿಳಿಯಲು ಬಯಸಬಹುದು. ವಾಸ್ತವದಲ್ಲಿ ಅವರು ಈ ಸಂಪೂರ್ಣ ಕ್ಲಸ್ಟರ್ಗೆ ಮಣಿಪುರದ ಸುಂದರವಾದ ಸರೋವರದ ಲೋಕ್ಟಕ್ ಪ್ರೋಟೋಕ್ಲಸ್ಟರ್ ಎಂದು ಹೆಸರಿಸಿದ್ದಾರೆ. ಲೋಕ್ಟಕ್ ಒಂದು ದೊಡ್ಡ ಸಿಹಿನೀರಿನ ಸರೋವರ. ಲೋಕ್ಟಕ್ ಸರೋವರದಲ್ಲಿರುವ ತೇಲುವ ಫಂಡಿಗಳು ಒಟ್ಟಾಗಿ ಒಂದು ವಿಶಿಷ್ಟ ಭೂದೃಶ್ಯವನ್ನು ಸೃಷ್ಟಿಸುತ್ತವೆ. ಸಣ್ಣ ಸಣ್ಣ ದ್ವೀಪಗಳು ವಿಶಾಲ ಸಾಗರದಲ್ಲಿ ತೇಲುತ್ತಿರುವಂತೆ ಕಾಣುತ್ತದೆ. ಅದೇ ರೀತಿ ವಿಶ್ವದಲ್ಲಿರುವ ಈ ಯಂಗ್ ತಾರಾಗಣಗಳು ಕೂಡ ಒಂದು ದೊಡ್ಡ ರಚನೆಯನ್ನು ರೂಪಿಸುತ್ತವೆ. ಇಂದು ಮಣಿಪುರದ ಲೋಕ್ಟಕ್ ಕೇವಲ ದೇಶದ ಭೂಪಟದಲ್ಲಿ ಮಾತ್ರವಲ್ಲದೆ ವಿಶಾಲ ವಿಶ್ವದಲ್ಲಿ ಕೂಡ ಪ್ರಕಾಶಮಾನವಾಗಿ ಹೊಳಪನ್ನು ಪ್ರಸರಿಸುತ್ತಿದೆ. ಈ ಸಾಧನೆಯು ಪ್ರತಿಯೊಬ್ಬ ಭಾರತೀಯನ ಹೆಮ್ಮೆ ಹೆಚ್ಚಿಸುವಂಥದ್ದು. ತಮ್ಮ ಸಂಪ್ರದಾಯಗಳೊಂದಿಗೆ ಸಂಪರ್ಕದಲ್ಲಿರುತ್ತಲೇ ಹೊಸ ಎತ್ತರವನ್ನು ತಲುಪಬಹುದು ಎಂಬುದನ್ನು ಇದು ನಮ್ಮ ಯುವ ಜನತೆಗೆ ಕಲಿಸುತ್ತದೆ. ಇವು ನಕ್ಷತ್ರಗಳ ಜಗತ್ತನ್ನು ಪ್ರಜ್ವಲಿಸುವಂತೆ ಮಾಡುವ ಬೇರುಗಳಾಗಿವೆ. ನನ್ನ ಪ್ರೀತಿಯ ದೇಶವಾಸಿಗಳೇ, ಕೆಲವೇ ದಿನಗಳ ನಂತರ ಆಗಸ್ಟ್ 7ರಂದು ನಮ್ಮ ದೇಶ ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಿದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ನೇಕಾರ ಸೋದರ ಸೋದರಿಯರ ಕೌಶಲ್ಯ ಮತ್ತು ಸೃಜನಶೀಲತೆಯನ್ನು ಆಚರಿಸುತ್ತೇವೆ. ನಮ್ಮ ಈ ಸಹೋದ್ಯೋಗಿಗಳು ತಲೆಮಾರುಗಳಿಂದ ಬಂದ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದಾರೆ. ಸ್ನೇಹಿತರೆ, ಕೈಮಗ್ಗದಲ್ಲಿ ತಯಾರಾಗುವ ಪ್ರತಿಯೊಂದು ಉಡುಪು ಒಂದಲ್ಲ ಒಂದು ಪ್ರದೇಶ, ಸಮುದಾಯ ಮತ್ತು ಇದರೊಂದಿಗೆ ಇರುವ ಅಸಂಖ್ಯಾತ ಜನರ ಕಥೆಗಳನ್ನು ನಮ್ಮ ಮುಂದೆ ಇಡುತ್ತದೆ. ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಹೆಮ್ಮೆಯಿಂದ ಸಂರಕ್ಷಿಸುವಲ್ಲಿ ತೊಡಗಿರುವ ಜನರು ಇವರಾಗಿದ್ದಾರೆ. ಈ ದಿನದಂದು ಕರಕುಶಲ ವಸ್ತುಗಳನ್ನು ಪ್ರೋತ್ಸಾಹಿಸುವ ಮೂಲಕ ನಮ್ಮ ಸಹ ನೇಕಾರರನ್ನು ಗೌರವಿಸಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡುತ್ತೇನೆ. ಸ್ಥಳೀಯರಿಗೆ ಧ್ವನಿಯಾಗುವ, ಅವರನ್ನು ಪ್ರೋತ್ಸಾಹಿಸುವ ವೋಕಲ್ ಫಾರ್ ಲೋಕಲ್ ಮನೋಭಾವವನ್ನು ಮತ್ತಷ್ಟು ಬಲಪಡಿಸೋಣ. ಸ್ನೇಹಿತರೆ, ದೇಶದಲ್ಲಿ ಈಗ ಕೈಮಗ್ಗಕ್ಕೆ ನೀಡಲಾಗುತ್ತಿರುವ ಉತ್ತೇಜನದಿಂದಾಗಿ ಹೆಚ್ಚಿನ ಜನರ ಜೀವನದಲ್ಲಿ ಸಾಕಷ್ಟು ಸುಧಾರಣೆಯಾಗುತ್ತಿದೆ. ಪೋಚಂಪಲ್ಲಿಯಿಂದ ಪಾಟ್ನಾ, ಮತ್ತು ಕುತಂಪಲ್ಲಿಯಿಂದ ಕಚ್ವರೆಗೂ ಇದರ ಹಲವು ಉದಾಹರಣೆಗಳು ಕಾಣಸಿಗುತ್ತವೆ. ಇಂದು ಕೈಮಗ್ಗದ ನಮ್ಮ ಹೆಮ್ಮೆಯ ಸಂಪ್ರದಾಯಕ್ಕೆ ಹೊಸ ಶಕ್ತಿ ಮತ್ತು ಗುರುತು ನೀಡುತ್ತಿರುವ ಹಲವು ವ್ಯಕ್ತಿಗಳು ಮತ್ತು ಸಮೂಹಗಳಿವೆ. ಕೆಲವು ಪೋಚಂಪಲ್ಲಿ ಇಕ್ಕತ್ನ ಸುಂದರ ಸಂಪ್ರದಾಯವನ್ನು ಮುಂದುವರಿಸುತ್ತಿದ್ದರೆ ಮತ್ತೆ ಕೆಲವು ಮಹಿಳಾ ನೇಕಾರರನ್ನು ಒಗ್ಗೂಡಿಸಿ ಉಣ್ಣೆಯ ಉತ್ಪನ್ನಗಳನ್ನು ತಯಾರಿಸುತ್ತಿದ್ದಾರೆ. ಕೆಲವರು ಕೇರಳದ ಸಾಂಪ್ರದಾಯಿಕ ಕಸಾವು ಕಲೆಯನ್ನು ಸಂರಕ್ಷಿಸುತ್ತಿದ್ದಾರೆ. ಇದು ನಮ್ಮ ತಾಯಂದಿರು ಮತ್ತು ಸೋದರಿಯರಿಗೆ ಉದ್ಯೋಗವನ್ನೂ ಒದಗಿಸುತ್ತಿದೆ. ಸ್ನೇಹಿತರೆ, ನಾನು ವಿಶೇಷವಾಗಿ ಉಲ್ಲೇಖಿಸಲು ಬಯಸುವ ಮತ್ತೊಂದು ವಿಷಯವಿದೆ, ಅದೇ ಖಾದಿ. ಖಾದಿ ಮಹಾತ್ಮ ಗಾಂಧಿಯವರಿಗೆ ಬಹಳ ಪ್ರೀತಿಪಾತ್ರವಾಗಿತ್ತೆಂದು ನಮಗೆಲ್ಲರಿಗೂ ತಿಳಿದೇ ಇದೆ. ಕಳೆದ ಕೆಲವು ವರ್ಷಗಳಲ್ಲಿ ಖಾದಿ ಬಹಳ ಜನಪ್ರಿಯವಾಗಿದೆ. ಕಳೆದ 12 ವರ್ಷಗಳಲ್ಲಿ ಇದರ ಮಾರಾಟ 6 ಪಟ್ಟು ಹೆಚ್ಚಾಗಿದೆ. ಈ ಮಾರಾಟದ ಅಂಕಿ ಈಗ 8,000 ಕೋಟಿ ರೂಪಾಯಿ ತಲುಪಿದೆ. ಮುಂಬರುವ ಹಬ್ಬಗಳ ಸಮಯದಲ್ಲಿ ನಿಮ್ಮೆಲ್ಲರನ್ನೂ ಸ್ವಲ್ಪ ಖಾದಿ, ಸ್ವಲ್ಪ ಕೈಮಗ್ಗ, ಕೆಲವು ಕರಕುಶಲ ವಸ್ತುಗಳನ್ನು ಖರೀದಿಸುವಂತೆ ನಾನು ವಿನಂತಿಸುತ್ತೇನೆ. ನನ್ನ ಪ್ರೀತಿಯ ದೇಶಬಾಂಧವರೇ, ಭಾರತದಲ್ಲಿ ಎಷ್ಟು ವಿಧದ ಸಂಗೀತ ವಾದ್ಯಗಳಿವೆ ಎಂದು ನಿಮ್ಮನ್ನು ನಾನು ಕೇಳಿದರೆ ನೀವು ಆಲೋಚನೆ ಮಾಡತೊಡಗುತ್ತೀರಿ. ಏಕೆಂದರೆ ನಮ್ಮ ದೇಶದಲ್ಲಿ ಬಹಳಷ್ಟು ಸಂಗೀತ ವಾದ್ಯಗಳಿವೆ ಮತ್ತು ಅವುಗಳೊಂದಿಗೆ ಬೆಸೆದುಕೊಂಡಿರುವ ಸಂಪ್ರದಾಯಗಳೂ ಇವೆ. ಇದೇ ರೀತಿಯ ಒಂದು ವಾದ್ಯ ತ್ರಿಪುರಾದ ಚೌಂಗ್ ಫ್ರೆಂಗ್. ಇದು ಅಲ್ಲಿನ ಬುಡಕಟ್ಟು ಸಮುದಾಯಗಳಲ್ಲಿ ಸಾಕಷ್ಟು ಜನಪ್ರಿಯವಾಗಿದೆ. ಬಿದಿರಿನಿಂದ ತಯಾರಿಸಿದ ಈ ವಾದ್ಯಯಂತ್ರದಲ್ಲಿ 3 ತಂತಿಗಳು ಇರುತ್ತವೆ. ಇದರಿಂದ ಹೊರಡುವ ರಾಗ ಸುಮಧುರವಾಗಿರುತ್ತದೆ. ಇದು ಸರೋದ್ ಸ್ವರವನ್ನು ಸ್ವಲ್ಪ ಮಟ್ಟಿಗೆ ಹೋಲುತ್ತದೆ. ಆದರೆ ಕೆಲವು ಕಾರಣಗಳಿಂದಾಗಿ ಯುವ ಜನತೆಯಲ್ಲಿ ಇದರ ಜನಪ್ರಿಯತೆ ಸ್ವಲ್ಪ ಕಡಿಮೆಯಾಗತೊಡಗಿತ್ತು. ಆಗ ಸೂರಜ್ ಕುಮಾರ್ ದೇವ್ ವರ್ಮಾ ಅವರು ಇದನ್ನು ಪುನಃ ಜನಪ್ರಿಯಗೊಳಿಸುವ ಸಂಕಲ್ಪವನ್ನು ಕೈಗೊಂಡರು. ಇಂದು ಅವರ ಪ್ರಯತ್ನ ಫಲ ಕೊಡುತ್ತಿದೆ. ಅವರು ಚೌಂಗ್ ಫ್ರೆಂಗ್ ಜೊತೆಯಲ್ಲಿಯೇ ಅಲ್ಲಿನ ಇತರ ಸಾಂಪ್ರದಾಯಿಕ ವಾದ್ಯಯಂತ್ರಗಳನ್ನು ಕೂಡ ನುಡಿಸುತ್ತಾ ಪ್ರದರ್ಶನವನ್ನು ನೀಡುತ್ತಿದ್ದಾರೆ. ಕಾಕ್ ಬೊರೋಕ್ ಫೋಕ್ ಸಾಂಗ್ಸ್, ಬೌಲ್ ಸಾಂಗ್ಸ್, ಬಂಗಾಲಿ ಫೋಕ್ ಅವರಿಗೆ ಬಹಳ ಇಷ್ಟವಾಗುತ್ತವೆ. ಈಗ ನಾನು ನಿಮಗೆ ಒಂದು ಸಣ್ಣ ಕ್ಲಿಪ್ ಕೇಳಬಯಸುತ್ತೇನೆ. ಈ ಸಂಗೀತವನ್ನು ನೀವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ.

0: ಸ್ನೇಹಿತರೆ, ಇದನ್ನು ಆಲಿಸಿ ನಿಮ್ಮ ಮನಸ್ಸಿಗೆ ಬಹಳ ಸಂತೋಷವಾಯಿತು ಎಂಬ ವಿಶ್ವಾಸ ನನಗಿದೆ. ನನಗೆ ದೇವವರ್ಮ ಅವರ ಬಗ್ಗೆ ಬಹಳ ಹೆಮ್ಮೆಯಿದೆ. ಸಾಂಪ್ರದಾಯಿಕ ಸಂಗೀತವನ್ನು ಜನಪ್ರಿಯಗೊಳಿಸುವ ಅವರ ಪ್ರಯತ್ನ ಬಹಳ ಶ್ಲಾಘನೀಯ. ನೀವು ಕೂಡ ನಿಮ್ಮ ಸುತ್ತಮುತ್ತಲಿನ ಸಾಂಪ್ರದಾಯಿಕ ಸಂಗೀತ ವಾದ್ಯಗಳ ಬಗ್ಗೆ ಮಾಹಿತಿಯನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹಂಚಿಕೊಳ್ಳಬೇಕು ಎಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಿಮ್ಮ ಈ ಪ್ರಯತ್ನವು ಖಂಡಿತವಾಗಿಯೂ ಇತರರನ್ನು ಸಾಂಪ್ರದಾಯಿಕ ಭಾರತೀಯ ಸಂಗೀತದೊಂದಿಗೆ ಸಂಪರ್ಕಿಸುತ್ತದೆ. ನನ್ನ ಪ್ರೀತಿಯ ದೇಶಬಾಂಧವರೇ, ನಾಳೆ ಅಂದರೆ ಜುಲೈ 27ರಂದು ಭಾರತರತ್ನ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ. ಡಾಕ್ಟರ್ ಕಲಾಂ ಅವರ ವ್ಯಕ್ತಿತ್ವವು ಹಲವು ಸ್ಫೂರ್ತಿದಾಯಕ ಅಂಶಗಳನ್ನು ಹೊಂದಿತ್ತಾದರೂ ಶಿಕ್ಷಕರ ಪಾತ್ರ ಅವರ ಹೃದಯಕ್ಕೆ ಅತ್ಯಂತ ನಿಕಟವಾಗಿತ್ತು. ಅವರು ಮಕ್ಕಳು ಮತ್ತು ಯುವಕರು ದೊಡ್ಡ ಕನಸು ಕಾಣುವಂತೆ ಪ್ರೇರೇಪಿಸಿದರು. ಪ್ರಾಸಂಗಿಕವಾಗಿ ಈ ವಾರ ನಾವು ಗುರು ಪೂರ್ಣಿಮೆಯ ಪವಿತ್ರ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ನಮ್ಮ ತಾಯಿ ತಂದೆಯರೇ ನಮ್ಮ ಮೊದಲ ಗುರುಗಳು. ಶಾಲಾ ಶಿಕ್ಷಕರು ನಮಗೆ ಅಕ್ಷರ ಜ್ಞಾನವನ್ನು ನೀಡುತ್ತಾರೆ. ಗುರು ಪೂರ್ಣಿಮೆಯು ಅಂತಹ ಎಲ್ಲ ಗುರುಗಳಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುವ ಸಂದರ್ಭವಾಗಿದೆ. ದೇಶದ ಎಲ್ಲ ಶಿಕ್ಷಕರು ಮತ್ತು ಗುರುಗಳಿಗೆ ನಾನು ಗೌರವದಿಂದ ವಂದಿಸುತ್ತೇನೆ. ಸ್ನೇಹಿತರೆ, ಕೆಲವೇ ವಾರಗಳ ನಂತರ ನಾವು ನಮ್ಮ ಸ್ವಾತಂತ್ರ್ಯದ ಮಹಾ ಉತ್ಸವವನ್ನು ಆಚರಿಸಲಿದ್ದೇವೆ. ಆಗಸ್ಟ್ 15 ಪ್ರತಿಯೊಬ್ಬ ಭಾರತೀಯನೂ ಹೆಮ್ಮೆ ಪಡುವ ದಿನ. ಇದು ಭಾರತಾಂಬೆಯ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನೂ ಸಮರ್ಪಿಸಿದಂತಹ ಅಸಂಖ್ಯಾತ ವೀರರನ್ನು ಸ್ಮರಿಸುವಂತಹ ದಿನವಾಗಿದೆ. ಅವರ ತ್ಯಾಗ ಮತ್ತು ಸಮರ್ಪಣೆಯ ಕಾರಣದಿಂದಾಗಿಯೇ ಇಂದು ನಮ್ಮ ಕೈಗಳಲ್ಲಿ ತ್ರಿವರ್ಣ ಧ್ವಜವಿದೆ. ಈ ತ್ರಿವರ್ಣ ಧ್ವಜದಲ್ಲಿ ನಮ್ಮ ಸಂವಿಧಾನದ ಆದರ್ಶಗಳುಂಟು. ಸ್ನೇಹಿತರೆ, ಕಳೆದ ಕೆಲವು ವರ್ಷಗಳಲ್ಲಿ ಮನೆಮನೆಯಲ್ಲೂ ಕೈಗೊಂಡ ಹರ್ ಘರ್ ತಿರಂಗಾ ತ್ರಿವರ್ಣ ಧ್ವಜ ಅಭಿಯಾನವು ಇಡೀ ದೇಶವನ್ನು ಒಂದು ಅದ್ಭುತ ಅನುಭೂತಿಯಲ್ಲಿ ಒಗ್ಗೂಡಿಸಿದೆ. ಪ್ರತಿ ಮನೆ ಪ್ರತಿ ಗಲ್ಲಿಯಲ್ಲಿ ತ್ರಿವರ್ಣ ಧ್ವಜದ ಹಬ್ಬ ಗೋಚರಿಸುತ್ತದೆ. ಈ ವರ್ಷವೂ ಸಹ ನಾವು ಮನೆ ಮನೆಯಲ್ಲೂ ಹರ್ ಘರ್ ತಿರಂಗ ತ್ರಿವರ್ಣ ಧ್ವಜ ಅಭಿಯಾನವನ್ನು ಸಂಪೂರ್ಣ ಉತ್ಸಾಹ ಉಲ್ಲಾಸಗಳೊಂದಿಗೆ ಮುಂದುವರಿಸಬೇಕು. ನಮ್ಮ ಮನೆಗಳಲ್ಲಿ ಸಂಪೂರ್ಣ ಗೌರವದೊಂದಿಗೆ ತ್ರಿವರ್ಣ ಧ್ವಜ ಹಾರಿಸಬೇಕು. ಸ್ನೇಹಿತರೆ, ಪ್ರತಿ ವರ್ಷ ಆಗಸ್ಟ್ 15ಕ್ಕೆ ಮೊದಲು ನೀವು ನನಗೆ ಬಹಳಷ್ಟು ವಿಚಾರಗಳನ್ನು ಮತ್ತು ಸಲಹೆಗಳನ್ನು ಕಳುಹಿಸುತ್ತೀರಿ. ಈ ವರ್ಷ ಕೂಡ ನೀವು ನಿಮ್ಮ ಚಿಂತನೆಗಳನ್ನು MyGov ಈ ವೇದಿಕೆಯಲ್ಲಿ ಖಂಡಿತವಾಗಿಯೂ ನನ್ನೊಂದಿಗೆ ಹಂಚಿಕೊಳ್ಳಿ. ನಾನು ನಿಮ್ಮ ಸಲಹೆಗಳಿಗಾಗಿ ಎದುರು ನೋಡುತ್ತಿರುತ್ತೇನೆ. ಸ್ನೇಹಿತರೆ, ಇಂದಿನ ಮನ್ ಕಿ ಬಾತ್ ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ. ದೇಶಬಾಂಧವರ ಅನೇಕ ಹೊಸ ಹೊಸ ಸಾಧನೆಗಳು ಮತ್ತು ಸ್ಫೂರ್ತಿದಾಯಕ ಪ್ರಯತ್ನಗಳೊಂದಿಗೆ ಮುಂದಿನ ತಿಂಗಳು ನಾವು ಪುನಃ ಭೇಟಿಯಾಗೋಣ. ಅಲ್ಲಿಯವರೆಗೆ ನನಗೆ ಅನುಮತಿಯನ್ನು ನೀಡಿ ಅನೇಕಾನೇಕ ಧನ್ಯವಾದಗಳು. ನಮಸ್ಕಾರ.
1: ಇದುವರೆಗೆ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ರಾಷ್ಟ್ರದ ಜನತೆಯೊಡನೆ ಹಂಚಿಕೊಂಡ ಮನ್ ಕಿ ಬಾತ್ ಇದರ ಕನ್ನಡ ಅವತರಣಿಕೆ ಮನದ ಮಾತು ಕೇಳಿದಿರಿ. ಕನ್ನಡಕ್ಕೆ ಅನುವಾದಿಸಿದವರು ರಾಧಾಪ್ರಸಾದ್ ಮತ್ತು ಕೆ ಸತ್ಯಪ್ರಸಾದ್. ನಿರೂಪಣೆ ಹಾಗೂ ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ನಿರ್ಮಾಣ KV ಕೃಷ್ಣಪ್ಪ. ಆಕಾಶವಾಣಿ ಬೆಂಗಳೂರು ಕೇಂದ್ರದಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಏಕಕಾಲದಲ್ಲಿ ಮರುಪ್ರಸಾರವಾಯಿತು.
2: ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:31:25. ಕಂಪನಾಂಕ 102.1 MHz. ಜನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತು.
3: ಏನು ರಂಗ, ಕೈಗೆ ಬ್ಯಾಂಡೇಜು
4: ಬಿದ್ಬಿಟ್ಯಾಕ? ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
3: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೇ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿ ವರೆಗೆ ಸಹಾಯ ಸಿಗುತ್ತೆ.
5: 18-60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು, ಹಿಂದೆ KS

0: ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
1: ನೋಡು ಇದೇ ನನ್ನ ಫೇವರೇಟ್ ಸೋಪ್ ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
2: ಜಾಹೀರಾತುಗಳನ್ನು ಕೇಳಿದ್ರಿ. ಜನಪದ ಸಂಗೀತದಲ್ಲಿ ಇನ್ನು ಮುಂದೆ ಕೇಳಿ ಡೊಳ್ಳಿನ ಪದಗಳನ್ನು ಮಾನ್ವಿ ತಾಲೂಕಿನ ರಾಜೊಳ್ಳಿ ಗ್ರಾಮದ ನಾಗೇಂದ್ರಪ್ಪ ಹಾಗೂ ಸಂಗಡಿಗರಿಂದ.

ಉಡಲಾಗ ಉಡಿಯಕ್ಕೆ ತುಂಬ್ಯಾರ.

0: ಗಂಟೆಗಳ.
1: ಇದುವರೆಗೂ ಮಾನ್ವಿ ತಾಲೂಕಿನ ರಾಜೋಳ್ಳಿ ಗ್ರಾಮದ ನಾಗೇಂದ್ರಪ್ಪ ಭೀಮಣ್ಣ ಮತ್ತು ಸಂಗಡಿಗರಿಂದ ಡೊಳ್ಳಿನ ಪದಗಳನ್ನು ಕೇಳಿದ್ರಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 8:45. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಮಾಚಾರ ಸಂಧ್ಯೆ 9:00 ಇಂಗ್ಲಿಷ್ನಲ್ಲಿ ವಾರ್ತೆ.

0: of the Indian Armed Forces. Foreign portfolio investors have turned net buyers of Indian equities, purchasing shares worth 14,946 crore rupees so far in July. According to the latest depository data, FPIs infused 3,049 crore rupees in the domestic stock market last week. Meanwhile, India's debt market continued to attract strong foreign inflows. So far in July, foreign portfolio investors have invested 9,521 crore rupees in debt securities through the fully accessible route and 27,391 crore rupees through the general route. UNESCO today added the World War II D-Day landing beaches in France, Greece's Mount Olympus, Japan's ancient capitals of Asuka and Fujiwara, and South Sudan's Boma Badingilo migratory landscape to the World Heritage List. The designations were approved during a UNESCO committee meeting in Busan, South Korea, which reviewed global nominations. The newly inscribed sites recognize outstanding cultural and national heritage, including the historic Normandy invasion beaches, Greece's mythical Mount Olympus, Japan's early imperial capitals, and South Sudan's vast wildlife migration landscape. A massive wildfire in southwest France has forced the evacuation of around 55,000 more people overnight, taking the total number of residents displaced in the region to nearly 2,20,000. And now, before we end the bulletin, the headlines once again. Prime Minister Narendra Modi announces setting up of high-power task force on examination reforms to be headed by technology expert Nandan Nilekani. New law to be introduced in Parliament tomorrow to deal with examination irregularities. Union Minister Prahlad Joshi assumes charge of Education Ministry. Nation salutes indomitable courage and supreme sacrifice of its soldiers on Kargil Vijay Diwas. Prime Minister Modi urges citizens to honour Kargil war martyrs and strengthen the resolve to build secure, capable and self-reliant India. Defence Minister Rajnath Singh reiterates no talks with Islamabad other than that for return of Pakistan-occupied Jammu and Kashmir. In weightlifting, India's Mirabai Chanu wins gold in women's 48-kilogram event, and Rishikant Singh bagged silver in men's 60-kilogram category at Commonwealth Games. And in men's cricket, India beat Zimbabwe by 35 runs in the third T20 match to win the series 3-0 in Harare. And that's all in the news at 9. Good night.
1: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 9:15. ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಭಾವಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು.
2: ಏನು ರಂಗ, ಕೈಗೆ ಬ್ಯಾಂಡೇಜು?
3: ಬಿದ್ದ್ಬಿಟ್ಟಾಗ ನಮ್ಮಂತ ಅಸಂಘಟಿತ ಕಾರ್ಮಿಕರಿಗೆ ಯಾರ ದಿಕ್ಕು?
2: ಅಂಬೇಡ್ಕರ್ ಕಾರ್ಮಿಕ ಸಹಾಯ ಹಸ್ತ ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿದ್ಯಾ? ಸ್ಮಾರ್ಟ್ ಕಾರ್ಡ್ ಇದೆ ತಾನೆ. ಆಸ್ಪತ್ರೆ ವೆಚ್ಚಕ್ಕೆ 50,000 ರೂಪಾಯಿವರೆಗೆ ಸಹಾಯ ಸಿಗುತ್ತೆ.
4: 18 ರಿಂದ 60 ವರ್ಷದ ಅರ್ಹ ಅಸಂಘಟಿತ ಕಾರ್ಮಿಕರು, ಪಾರಂಪರಿಕ ವೃತ್ತಿಯಲ್ಲಿ ತೊಡಗಿರುವವರು, ಅಲೆಮಾರಿ ಅರೆ ಅಲೆಮಾರಿ ಪಂಗಡದವರು ಇಂದೇ KSU WSSP.Karnataka.gov.in ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
5: ನೀವು ಖಾಸಗಿ ವಾಹನ ಚಾಲಕರ, ನಿರ್ವಾಹಕರ, ಮೆಕ್ಯಾನಿಕ ಅಥವಾ ಮೋಟಾರು ಸಾರಿಗೆ ಕ್ಷೇತ್ರದ ಕಾರ್ಮಿಕರ,
6: ನಿಮಗಾಗಿ ಇದೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಹಾಗೂ ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತೆ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿ.
5: ಕೇವಲ 50 ರೂಪಾಯಿ ನೋಂದಣಿ ಶುಲ್ಕ ಪಾವತಿಸಿ ಸ್ಮಾರ್ಟ್ ಕಾರ್ಡ್ ಪಡೆಯಿರಿ. ಅಪಘಾತ ವಿಮೆ, ಮಕ್ಕಳ ಶಿಕ್ಷಣಕ್ಕೆ ಧನ ಸಹಾಯ, ಹೆರಿಗೆ ಭತ್ಯೆ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮದಾಗಲಿದೆ.
4: ಇಂದೇ KSU WSSB.Karnataka.gov.in ನಲ್ಲಿ ನೋಂದಾಯಿಸಿಕೊಳ್ಳಿ. ಇದು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಪ್ರಕಟಣೆ.
7: ನೋಡು, ಇದೇ ನನ್ನ ಫೇವರೇಟ್ ಸೋಪ್, ಮೈಸೂರ್ ಸ್ಯಾಂಡಲ್. ಕಾನ್ಫಿಡೆನ್ಸ್ ಕೊಡುವ ಏಕೈಕ ಸಾಬೂನು ಮೈಸೂರ್ ಸ್ಯಾಂಡಲ್ ಸೋಪ್.
1: ವಾಣಿಜ್ಯ ಪ್ರಕಟಣೆಗಳನ್ನ ಕೇಳಿದ್ರಿ. ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಕುವೆಂಪು ವಿರಚಿತ ಭಾವಗೀತೆಗಳನ್ನ ಅರ್ಚನಾ ಉಡುಪ, ರತ್ನಮಾಲ ಪ್ರಕಾಶ್ ಹಾಗೂ ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ.

0: ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಕಾರ್ಗಿಲ್ ವಿಜಯ ದಿವಸದ ನಿಮಿತ್ತ ವಿಶೇಷ ಕಾರ್ಯಕ್ರಮ ಕಾರ್ಗಿಲ್ ಕಲಿಗಳಿಗೆ ನಮನ.

ದಿವಸವನ್ನ ಸಂಭ್ರಮದಿಂದ ಆಚರಿಸುತ್ತಿದ್ದೇವೆ. ಗೆಲುವು ನಮ್ಮದು ಎಂದು ಬೀಗುತ್ತಿದ್ದೇವೆ ನಿಜ. ಆದರೆ ಈ ಗೆಲುವಿನ ಹಿಂದೆ ಪ್ರಾಣ ತೆತ್ತ 527 ಯೋಧರ ತ್ಯಾಗವಿದೆ, ಬಲಿದಾನವಿದೆ. ಸಾವಿರಾರು ಸೈನಿಕರ ಹನಿ ಹನಿ ರಕ್ತದ ಫಲವೇ ನಾವಿಂದು ಆಚರಿಸುತ್ತಿರುವ ಕಾರ್ಗಿಲ್ ವಿಜಯ ದಿವಸ. ಈ ವಿಜಯ ದಿವಸದಂದು ನಮ್ಮ ಸುರಕ್ಷಿತ ನಾಳೆಗಳಿಗಾಗಿ ತಮ್ಮ ಪ್ರಾಣ ತೆತ್ತ ಆ ಯೋಧರನ್ನು ನೆನಪಿಸಿಕೊಳ್ಳೋಣ. ನಮ್ಮ ವೀರ ಯೋಧರ ಹೆಸರನ್ನು ನಮ್ಮೊಳಗೆ ಉಸಿರಾಗಿಸಿಕೊಳ್ಳೋಣ.

ಕಾರ್ಗಿಲ್ ಕಾಶ್ಮೀರದ ಹಿಮಾಚ್ಛಾದಿತ ಬೆಟ್ಟಗಳಿಂದ ಕೂಡಿದಂತಹ ಪ್ರದೇಶ. ಭಾರತದ ಸುರಕ್ಷತೆಯ ದೃಷ್ಟಿಯಿಂದಲೂ ಕೂಡ ಬಹು ಆಯಕಟ್ಟಿನ ಜಾಗ. ಆ ಕಾರ್ಗಿಲ್ನ ಸದಾ ಹಿಮವನ್ನು ಹೊದ್ದ ಬೆಟ್ಟಗಳಿರುವುದರಿಂದಲೇ ನಾವು ಸುರಕ್ಷಿತ ಎಂಬ ಭಾವ ನಮ್ಮೊಳಗೆ. ಚಳಿಗಾಲದ ದಿನಗಳು ಎಂದರೆ ಆ ಬೆಟ್ಟಗಳು ಹಿಮವನ್ನು ಹೊದ್ದು ಮಲಗಿವೆ ಎಂದೇ ಅರ್ಥ. ಆ ಚಳಿಗಾಲದ ದಿನಗಳಲ್ಲಿ ಆ ಬೆಟ್ಟಗಳಲ್ಲಿ ನಿಂತು ಕಾವಲು ಕಾಯುವುದು ಎಂದರೆ ಬಲು ಕಷ್ಟ. ಹಾಗಾಗಿಯೇ ಭಾರತ ಮತ್ತು ಪಾಕಿಸ್ತಾನದ ಸೇನಾಧಿಕಾರಿಗಳು ಸೇರಿ 1999 ಫೆಬ್ರವರಿ ತಿಂಗಳಲ್ಲಿ ಲಾಹೋರಿನಲ್ಲಿ ಒಪ್ಪಂದ ಮಾಡಿಕೊಂಡರು. ಆ ಒಪ್ಪಂದದಂತೆ ಚಳಿಗಾಲದಲ್ಲಿ ಎರಡೂ ಕಡೆಯ ಸೈನಿಕರು ಬೆಟ್ಟಗಳಿಂದ ಇಳಿದು ಬರುವುದು, ಆ ಭಾಗದ ಗಡಿ ಪ್ರದೇಶವನ್ನು ಕಾವಲು ರಹಿತವನ್ನಾಗಿಸುವುದು. ಈ ಒಪ್ಪಂದದಂತೆ ಕಾರ್ಗಿಲ್ ಪ್ರದೇಶವನ್ನು ಕಾವಲು ಮುಕ್ತಗೊಳಿಸಿತ್ತು ಭಾರತ. ಪಾಕಿಸ್ತಾನಿ ಸೈನಿಕರು ಕೂಡ ಬೆಟ್ಟಗಳಿಂದ ಇಳಿದು ಹೋಗಿದ್ದರು. ಆದರೆ ಶತ್ರುಪಡೆಯ ಯೋಚನೆಯೇ ಬೇರೆಯಾಗಿತ್ತು. ಅತ್ತ ಲಾಹೋರಿನಲ್ಲಿ ಒಪ್ಪಂದದ ಮಾತುಕತೆ ನಡೆಯುತ್ತಿದ್ದಂತೆ ಇತ್ತ ಪಾಕಿಸ್ತಾನಿ ಸೈನಿಕರು ತಮ್ಮ ಸಮವಸ್ತ್ರ ತ್ಯಜಿಸಿ ಮುಜಾಹಿದ್ದೀನ್ಗಳು ಧರಿಸುವ ಕಪ್ಪು ಬಟ್ಟೆ ಧರಿಸಿ ಮುಜಾಹಿದ್ದೀನ್ಗಳ ಸೋಗಿನಲ್ಲಿ ಭಾರತದ ಗಡಿಯೊಳಕ್ಕೆ ನುಸುಳಿ ಬಂದರು. ಕಾರ್ಗಿಲ್ನ ಬೆಟ್ಟಗಳನ್ನು ಹತ್ತಿಬಿಟ್ಟರು. 1999 ಮೇ ತಿಂಗಳ ಹೊತ್ತಿಗೆ ಪಾಕಿಸ್ತಾನಿ ಪಡೆಗಳು ಆಯಕಟ್ಟಿನ ಜಾಗಗಳನ್ನು ಆವರಿಸಿ ಬಂಕರ್ಗಳನ್ನು ನಿರ್ಮಿಸಿಕೊಂಡು ಮನೆಗಳನ್ನು ಕಟ್ಟಿಕೊಂಡು ಕುಳಿತೇ ಬಿಟ್ಟರು. ಬೆಟ್ಟಗಳ ಮೇಲೆ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಶೇಖರಿಸಿಕೊಂಡರು. ಇದು ನಮ್ಮ ಸೈನ್ಯದ ಗಮನಕ್ಕೆ ಬಂತು. ಆಗ ಶತ್ರುಗಳನ್ನು ಹಿಮ್ಮೆಟ್ಟಿಸಲು ರೂಪುಗೊಂಡಿದ್ದೇ ಆಪರೇಷನ್ ವಿಜಯ್. ಆಪರೇಷನ್ ವಿಜಯ್ನಲ್ಲಿ ಪಾಲ್ಗೊಂಡ ಎಲ್ಲ ಯೋಧರೇ, ನಿಮಗಿದೋ ನಮ್ಮ ನಮನ.

ಮೇ 22 1999 ಭಾರತದ ಸೈನ್ಯ ಮೊದಲು ಯೋಚಿಸಿದ್ದು ಆಕ್ರಮಣಕಾರರನ್ನು ಭಯೋತ್ಪಾದಕರೆಂದೇ. ತೊಲೋಲಿಂಗ್ ಬೆಟ್ಟ ಯುದ್ಧದ ಸಂದರ್ಭದಲ್ಲಿನ ತುಂಬಾ ಆಯಕಟ್ಟಿನ ಜಾಗ, ಯಾಕೆಂದರೆ ಇದು ಹೆದ್ದಾರಿಗೆ ತಾಗಿಕೊಂಡೇ ಇರುವ ಬೆಟ್ಟ. ಇದರ ಜೊತೆಗಿರುವ ಇನ್ನೊಂದು ಬೆಟ್ಟ ಟೈಗರ್ ಹಿಲ್ಸ್. ಇವೆರಡನ್ನು ವಶಪಡಿಸಿಕೊಳ್ಳದೆ ಹೋದಲ್ಲಿ ಭಾರತದ ಸೈನ್ಯಕ್ಕೆ ಕಷ್ಟ ಕಟ್ಟಿಟ್ಟ ಬುತ್ತಿ. ತೊಲೋಲಿಂಗನ ಮೇಲೆ 6 ರಿಂದ 8 ಉಗ್ರರು ಇರಬಹುದು ಅಂತ ಊಹಿಸಿ 18 ಗ್ರೆನೇಡಿಯರ್ನ ಸಿದ್ಧಪಡಿಸಿತು ಸೈನ್ಯ. ಮೋರ್ಟಾರ್ಗಳಿಂದ ಮೀಡಿಯಂ ಮೆಷಿನ್ ಗನ್ಗಳಿಂದ ಬೆಂಕಿಯುಗುಳುತ್ತಾ ತೊಲೋಲಿಂಗನ ಸೈನಿಕರು ಸುತ್ತುವರೆದರು. 18 ಗ್ರೆನೇಡಿಯರ್ ಸೈನಿಕರು ಬೆಟ್ಟ ಹತ್ತ ತೊಡಗಿದರು. ಎತ್ತರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಕುಳಿತಂಥ ಶತ್ರುಗಳು ಭಾರತದ ಸೈನ್ಯದ ಚಲನವಲನಗಳನ್ನೆಲ್ಲ ಗಮನಿಸುತ್ತಿದ್ದರು. ಸೈನ್ಯ ಹತ್ತಿರವಾಗ್ತಾ ಇದ್ದಂತೆ ಶತ್ರುಗಳಿಂದ ಭಯಾನಕ ದಾಳಿ ಶುರುವಾಯಿತು. ಆಗ ಸೈನ್ಯಕ್ಕೆ ತಿಳಿಯಿತು, ನಾವೀಗ ಹೋರಾಡುತ್ತಿರುವುದು ಭಯೋತ್ಪಾದಕರ ಜೊತೆಗಲ್ಲ, ಪಾಕಿಸ್ತಾನಿ ಸೈನ್ಯದೊಂದಿಗೆ ಅಂತ. ಆಗ ಸೈನ್ಯ ವಾಯುದಾಳಿ

ಯೋಜನೆ ರೂಪಿಸಿತು. ಮೇ 26, 1999 ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ ತನ್ನ ಪಡೆಯೊಂದಿಗೆ ದಾಳಿಗೆ ಸಿದ್ಧನಾದ. MI-17 ಹೆಲಿಕಾಪ್ಟರನ್ನು ತೊಲೋಲಿಂಗನ ಬಳಿವೈದು 16,000 ಅಡಿ ಎತ್ತರದಲ್ಲಿ ಶತ್ರುಗಳು ಕಟ್ಟಿದ್ದ ಬಂಕರ್ ನಾಶಪಡಿಸುವ ಹೊಣೆ ಆತನದ್ದು. ತಡರಾತ್ರಿಯವರೆಗೂ ಕದನ ನಡೆಯಿತು. ರಾತ್ರಿಯ ತಾಪಮಾನ -6 ಡಿಗ್ರಿ ತಲುಪಿತ್ತು. ಕೊರೆಯುವ ಚಳಿ, ಗಾಢಾಂಧಕಾರ ಕಾರ್ಯಾಚರಣೆ ಸ್ಥಗಿತಗೊಳಿಸಬೇಕಾಗಿ ಬಂತು. ಮರಳಿ ಬಂದ ಮೇಜರ್ ರಾಜೇಶ್ ಅಧಿಕಾರಿ, ಆತನಿಗೆ ಅವಮಾನವೆನ್ನಿಸಿತು. ಗುಡ್ಡವನ್ನು ಗೆಲ್ಲದೆ ಬಂದೆನಲ್ಲ ಎಂಬ ಕೊರಗು ರಾತ್ರಿಯೆಲ್ಲ ಕಾಡಿತು. ನಿದ್ದೆ ಮಾಡಲಿಲ್ಲ ಮೇಜರ್. 26ರ ಹರಿಯದ ಈ ತರುಣ ಅಧಿಕಾರಿಗೆ ಬರುವ June 9 ಆತನ ಮೊದಲ ಮದುವೆ ವಾರ್ಷಿಕೋತ್ಸವ. ಆದರೆ ಅದು ಮನಸ್ಸಿನಿಂದ ಮಾಯವಾಗಿತ್ತು. ಮರುದಿನ ಮತ್ತೆ ಯುದ್ಧಕ್ಕೆ ಸನ್ನದ್ಧನಾದ ಮೇಜರ್. ಅಷ್ಟರಲ್ಲಿ ಹೆಂಡತಿಯ ಪತ್ರ ಬಂತು. ಏನು ಬರೆದಿದ್ದಾಳೆ ಎಂದು ಕೂಡ ಓದಲಿಲ್ಲ, ನೇರ ಕಿಸೆಗೆ ಸೇರಿಸಿದ. ಕರ್ತವ್ಯದ ಕರೆಗೆ ಓಗೊಟ್ಟ. MI-17 ಹೆಲಿಕಾಪ್ಟರ್ 16,000 ಅಡಿ ಮೇಲಕ್ಕೆ ಹಾರಿತು. ಬಂಕರ್ ನಾಶವೊಂದೇ ಮೇಜರ್ ರಾಜೇಶ್ ಅಧಿಕಾರಿಯ ಕಣ್ಮುಂದಿತ್ತು. ಅತ್ತಲಿಂದ ಗುಂಡುಗಳು ಧಾವಿಸಿ ಬಂದವು. ರಾಜೇಶ್ ಅಧಿಕಾರಿಗೂ ಕೂಡ ಗುಂಡುಗಳು ತಗುಲಿದವು. ರಕ್ತದ ಮಡುವಿನಲ್ಲಿ ತೊಯ್ದ, ಆದರೂ ಎದೆಗುಂದದೆ ಶತ್ರುಗಳ ಬಂಕರ್ನತ್ತ ಗುರಿಯಿಟ್ಟು ಶೆಲ್ ಸಿಡಿಸಿದ ಮೇಜರ್. ಬಂಕರ್ ಛಿದ್ರವಾಯಿತು, ಶತ್ರುಗಳು ನಾಶವಾದರು. ಸಂತೃಪ್ತಿಯಿಂದ ನೆಲಕ್ಕುರುಳಿದ ಮೇಜರ್ ರಾಜೇಶ್ ಅಧಿಕಾರಿ. ಭಾರತದ ನೆಲದ ಅಂಗುಲ ಅಂಗುಲವನ್ನು ಕಾಪಾಡಿದ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿ, ನಿಮಗಿದು ನಮ್ಮ ಸೆಲ್ಯೂಟ್.

ಟೈಗರ್ ಹಿಲ್. ತನ್ನ ಸುತ್ತಲಿನ ಬೆಟ್ಟಗಳಿಗಿಂತ ಎತ್ತರದಲ್ಲಿರುವ ಬೆಟ್ಟ ಅದು. ಅಲ್ಲಿಯೇ ಇದೆ ಶ್ರೀನಗರ ಕಾರ್ಗಿಲ್ ಲೇಹ್ ಹೆದ್ದಾರಿ. ಟೈಗರ್ ಹಿಲ್ ಮೇಲೆ ಕುಳಿತ ಸೈನಿಕನಿಗೆ ಹೆದ್ದಾರಿ ಸ್ಪಷ್ಟವಾಗಿಯೇ ಕಾಣ್ತದೆ. ಈ ಟೈಗರ್ ಹಿಲ್ನ ಭಾಗ ಮುಷ್ಕೋ ಕಣಿವೆಯೊಳಕ್ಕೆ ಇಳಿಯುತ್ತದೆ. ಈ ಮುಷ್ಕೋ ಕಣಿವೆ ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ತಗುಲಿಕೊಂಡಿದೆ. ಹೀಗಾಗಿ ಇದು ನಮ್ಮ ಸೈನ್ಯಕ್ಕೆ ಆಯಕಟ್ಟಿನ ಜಾಗ. ಆದರೆ ಏನು, ಟೈಗರ್ ಹಿಲ್ನ ತುದಿಯ ಮೇಲೆ ಬಂಕರ್ಗಳನ್ನು ನಿರ್ಮಿಸಿಕೊಂಡು ಪಾಕಿಸ್ತಾನ ಸೈನ್ಯದ 150 ಜನರ ಕಂಪನಿಯೇ ಅಲ್ಲಿ ಬೀಡುಬಿಟ್ಟಿದೆ. ಟೈಗರ್ ಹಿಲ್ಲನ್ನು ಹೇಗಾದರೂ ಮಾಡಿ ವಶಪಡಿಸಿಕೊಳ್ಳಲೇಬೇಕು. ಭಾರತದ ಸೇನೆ ಟೈಗರ್ ಹಿಲ್ಲನ್ನು ಸುತ್ತುವರೆದಿದೆ. ಮೇಲಿನಿಂದ ಸಹಿಸಲಾಸಾಧ್ಯವಾದಂಥ ಗುಂಡಿನ ದಾಳಿಯಾಗ್ತಾ ಇದೆ. ಟೈಗರ್ ಹಿಲ್ನ ದಕ್ಷಿಣ ಭಾಗಕ್ಕೆ ಕಾಲರ್ ಅಂತ ನಮ್ಮ ಸೈನ್ಯ ಇಟ್ಟ ಹೆಸರು. ಆ ಕಾಲರ್ನ ಕೊರಕುಲುಗಳಲ್ಲಿ ನಮ್ಮ ಘಾತಕ್ ಕಮಾಂಡೋ ಪಡೆ ಬೀಡುಬಿಟ್ಟಿದೆ. ಘಾತಕ್ ಕಮಾಂಡೋ ಪಡೆ ಅಂದರೆ

ಅದು ಸಾಹಸಕ್ಕೆ ಹುಟ್ಟಿದವರು ಅವರು. ಕತ್ತು ಮೇಲೆತ್ತಿ ನೋಡಿದರು, ಕಡಿದಾಗಿರುವಂತಹ ದೊಡ್ಡ ಬಂಡೆ, ಅದನ್ನು ಹತ್ತಿ ಬಿಟ್ಟರೆ ಆಯಿತು ನೇರ ಶತ್ರುಗಳ ಎದುರಿಗೆ. ಆ ಸಾಹಸಕ್ಕೆ ಕಮಾಂಡೋಗಳು ಸಿದ್ಧರಾದರು. ಕದನಕಲಿ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಗುಡ್ಡಕ್ಕೆ ಹಗ್ಗ ಬಿಗಿದು ಮೆಲ್ಲಗೆ ಬಂಡೆಯನ್ನು ಏರಿಯೇ ಬಿಟ್ಟ. ಶತ್ರುಗಳಿಗೆ ಸುಳಿವು ಸಿಗದ ಹಾಗೆ ಇನ್ನೂ 6 ಜನರನ್ನ ಮೇಲೇರಿಸಿಕೊಂಡ. ಇನ್ನೂ ಕೆಳಗೆ 18 ಜನ ಕಮಾಂಡೋಗಳಿದ್ದಾರೆ. ದುರದೃಷ್ಟವಶಾತ್ ಇವರು ಹತ್ತುವ ರಭಸಕ್ಕೆ ದೊಡ್ಡ ಬಂಡೆಯೊಂದು ಬಹಳ ಸದ್ದಿನೊಂದಿಗೆ ಜಾರಿಬಿಟ್ಟಿತು. ಶತ್ರುಗಳು ಓಡೋಡಿ ಬಂದರು. ಶತ್ರುಗಳು ಗುಂಡಿನ ಮಳೆ ಸುರಿಸಿದರು. ಎಲ್ಲ 7 ಜನರು ಬಂಡೆಯ ಸಂಧಿಗಳನ್ನು ಆಶ್ರಯಿಸಿ ಅಡಗಿಕೊಂಡರು. ಭಾರತೀಯರು ಓಡಿ ಹೋದರು ಎಂದು ಭಾವಿಸಿ ಗುಂಡಿನ ಮಳೆ ಶಾಂತವಾಯಿತು. ಈ ಅವಕಾಶವನ್ನೇ ಬಳಸಿಕೊಂಡ ಯೋಗೇಂದ್ರ ಸಿಂಗ್ ಯಾದವ್ ಮತ್ತು ಆತನ ತಂಡ 10 ಮೀಟರ್ ದೂರದಲ್ಲಿರುವಂತಹ ಪಾಕ್ ಬಂಕರ್ ಮೇಲೆ ಆಕ್ರಮಣ ಮಾಡಿದರು. ಕಣ್ಣು ಮುಚ್ಚಿ ತೆಗೆಯುವಷ್ಟರಲ್ಲಿ ಬಂಕರ್ ನಮ್ಮ ಸೇನೆಯ ವಶವಾಗಿತ್ತು. ಶತ್ರುಗಳ ದೇಹಗಳು ಛಿದ್ರವಾಗಿದ್ದವು. ಇದನ್ನು ದೂರದಿಂದ ಗಮನಿಸಿದ ಶತ್ರುಗಳ 100 ಸೈನಿಕರ ಪಡೆಯೊಂದು ಧಾವಿಸಿ ಬಂತು. ಅವರು 100 ಜನ, ಇವರು 7 ಜನ. ಘನಘೋರ ಕದನ. ಶತ್ರುಗಳ ಅರ್ಧದಷ್ಟು ಜನ ಶವವಾಗಿ ಬಿದ್ದರು. ಭಾರತದ 6 ಯೋಧರು ಹುತಾತ್ಮರಾದರು. ಆಗ ಬದುಕಿ ಉಳಿದದ್ದು ಒಬ್ಬನೇ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಯೋಗೇಂದ್ರ ಸಿಂಗ್ ಸುಮ್ಮನೆ ಸತ್ತಂತೆ ಮಲಗಿಬಿಟ್ಟ. ಸೈನ್ಯದಲ್ಲಿ ಸತ್ತಂತೆ ಅಂತ ಅನ್ನಿಸಿದರೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಸತ್ತವರ ಮೇಲೂ ಕೂಡ ಮನಸೋ ಇಚ್ಛೆ ಗುಂಡು ಹಾರಿಸಿ ಸಾಗುವುದು ಕ್ರಮ. ಸತ್ತಂತೆ ಬಿದ್ದಿದ್ದ ಯೋಗೇಂದ್ರ ಯಾದವರ ಮೇಲೂ ಕೂಡ ಗುಂಡಿನ ಸುರಿಮಳೆಯಾಯಿತು. ಆದರೆ ಯೋಗೇಂದ್ರ ಯಾದವನ ಮನೋಬಲದ ಎದುರು ಗುಂಡುಗಳೇ ಸತ್ತಂತಿದ್ದವು. ಶತ್ರುಗಳು ಸುತ್ತ ಇದ್ದಂತಹ ಶಸ್ತ್ರಗಳನ್ನು ಹೊತ್ತುಕೊಂಡು ಹೋದರು. ಆದರೆ ಯೋಗೇಂದ್ರ ಯಾದವನ ಜೇಬಿನಲ್ಲಿ 2 ಗ್ರೆನೇಡ್ಗಳು ಇದ್ದವು. ಯೋಗೇಂದ್ರ ಸಿಂಗ್ ಕಷ್ಟಪಟ್ಟು ಎದ್ದು ನಿಂತು ಗ್ರೆನೇಡನ್ನು ಶತ್ರುಗಳತ್ತ ಎಸೆದೇ ಬಿಟ್ಟ. ಕನಿಷ್ಠ 10 ಶತ್ರುಗಳ ದೇಹ ಛಿದ್ರಗೊಂಡವು. ಪಾಕಿಸ್ತಾನ ಸೇನೆ ಕಕ್ಕಾಬಿಕ್ಕಿಯಾಯಿತು. ಓಹ್, ಭಾರತದ ದೊಡ್ಡ ಸೇನೆ ಬಂದಿದೆ ಎಂದು ಭ್ರಮಿಸಿ ಟೈಗರ್ ಹಿಲ್ನಿಂದ ಕಾಲ್ಕಿತ್ತರು. ನಿಮ್ಮ ಅಪ್ರತಿಮ ಸಾಹಸದಿಂದ ನಮ್ಮೆದೆಯಲ್ಲಿ ಚಿರಸ್ಥಾಯಿಯಾಗಿ ಉಳಿದಿರುವ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ನಿಮಗಿದು ನಮ್ಮ ಅಭಿಮಾನದ ಸೆಲ್ಯೂಟ್. ಆಕಾಶಕ್ಕೆದ್ದು ನಿಂತ ಪರ್ವ

ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, 25 ವರ್ಷದ ತರುಣ. ಈತನಿಗೆ 5,140 ಶಿಖರವನ್ನ ವಶಪಡಿಸಿಕೊಳ್ಳುವ ಹೊಣೆ ನೀಡಲಾಗಿತ್ತು. ಈ ಕಾರ್ಯಾಚರಣೆಗೆ ಆತನಿಗೆ ನೀಡಿದ್ದ ಕೋಡ್ ನೇಮ್ ಶೇರ್ಷಾ. 16,000 ಎತ್ತರದ ಆ ಶಿಖರದ ತುದಿಯಲ್ಲಿ ಆಕ್ಸಿಜನ್ನ ಕೊರತೆ, ಉಸಿರಾಡುವುದು ಕಷ್ಟ. ಅಲ್ಲಿ ವೈರಿಗಳು 7 ಬಂಕರ್ಗಳನ್ನ ನಿರ್ಮಾಣ ಮಾಡಿಕೊಂಡು ಕೂತಿದ್ದರು. ವಿಕ್ರಮ್ ಬಾತ್ರಾ ಪಡೆ ಒಂದೊಂದೇ ಬಂಕರ್ಗಳನ್ನ ನಾಶ ಮಾಡುತ್ತಾ ಸಾಗಿದರು. ಅಷ್ಟೇ ಅಲ್ಲ, ವೈರಿಗಳು ಬಿಟ್ಟು ಹೋದ ಶಸ್ತ್ರಾಸ್ತ್ರಗಳನ್ನ ವಶಪಡಿಸಿಕೊಳ್ಳುತ್ತಾ ಮುಂದೆ ಸಾಗಿದರು. ಬಾತ್ರಾ ಕಂಪನಿಯು ರಾಕೆಟ್ಗಳನ್ನ ಉಡಾಯಿಸುತ್ತಾ ಸಾಗಿ ವೈರಿಗಳನ್ನ ಹಿಮ್ಮೆಟ್ಟಿಸಿದರು. ಆದರೆ 0.4875 ವಶಪಡಿಸಿಕೊಳ್ಳುವ ಸಂದರ್ಭದಲ್ಲಿ ತೀವ್ರವಾದ ಫೈರಿಂಗ್ ನಡೆಯಿತು. ವೈರಿಗಳು ಕಂಗೆಟ್ಟರು, ಓಡಿ ಹೋಗುತ್ತಾ ಫೈರಿಂಗ್ ಮಾಡುತ್ತಾ ಹಿಂದೆ ಸರಿದರು. ಆಗ ಒಂದು ಗುಂಡು ಕ್ಯಾಪ್ಟನ್ ಬಾತ್ರಾ ಎದೆ ಸೇರಿತು. ಬಾತ್ರಾ ಕೊನೆಯುಸಿರೆಳೆದರು, ಆದರೆ ವೈರಿಗಳು ಅಷ್ಟರಲ್ಲೇ ಓಡಿ ಹೋಗಿದ್ದರು. ಡೆಲ್ಟಾ, ಮುಷ್ಕೋವ್ ಶಿಖರಗಳು ಭಾರತದ ಕೈ ಸೇರಿದ್ದವು. ಈ ವಿಜಯೋತ್ಸವವನ್ನು ಆಚರಿಸಲು ವಿಜಯವನ್ನು ತಂದಿತ್ತ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಮಾತ್ರ ಇರಲಿಲ್ಲ. ಶತ್ರುಗಳ ಸದೆಬಡಿದ ಪರಮವೀರ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ, ನಿಮಗಿದೋ ನಮ್ಮ ನಮನ.

ಭಾರತ ಪಾಕಿಸ್ತಾನದ ಮಧ್ಯೆ ಈ ಮೊದಲು ಯುದ್ಧಗಳು ನಡೆದಿದ್ದರೂ ಕಾರ್ಗಿಲ್ ಯುದ್ಧ ಮಾತ್ರ ತೀರಾ ಭಿನ್ನ. ಇದಕ್ಕೆ ಮುಖ್ಯ ಕಾರಣ ಹಿಮಾಚ್ಛಾದಿತ ಎತ್ತರದ ಪರ್ವತಗಳು. ಹಿಮಾಲಯ ಪರ್ವತಗಳು ನಮ್ಮ ರಕ್ಷಣೆಗೆ ಇವೆ ಎಂದೇ ನಂಬಿದ್ದ ನಮಗೆ ಶತ್ರುಗಳು ಆ ನಂಬಿಕೆಯನ್ನೇ ಹುಸಿಗೊಳಿಸಲು ಹೊರಟಿದ್ದರು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಕೇವಲ 24 ವರ್ಷದ ಲೆಫ್ಟಿನೆಂಟ್ ಮನೋಜ್ ಕುಮಾರ್ ಪಾಂಡೆ ತರಬೇತಿಯಲ್ಲಿದ್ದರು. ಆದರೆ ಆತನಿಗೆ ಯುದ್ಧದಲ್ಲಿ ಭಾಗವಹಿಸಬೇಕು ಎಂಬ ಅದಮ್ಯ ಬಯಕೆ. ತಾನೇ ತನ್ನ ಮೇಲಧಿಕಾರಿಗಳಿಗೆ ಪತ್ರ ಬರೆದ, ನನಗೆ ಯುದ್ಧದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಡಿ. ಸಿಂಹಗಳಿಗೆ ಮಾತ್ರ ಅಂತಹ ಕೆಚ್ಚಿದೆ. ಮನೋಜ್ ಪಾಂಡೆಯವರ ಕನಸು ನನಸಾಯಿತು. ಈತನ ಧೈರ್ಯಕ್ಕೆ ಮೆಚ್ಚಿದ ಅಧಿಕಾರಿಗಳು ಕಾರ್ಗಿಲ್ನ ಕಣಿವೆಗೆ ಕಳುಹಿಸಿದರು ಆತನನ್ನು. ಗೋರ್ಖಾ ರೈಫಲ್ಸ್ನ 5ನೇ ಪ್ಲಟೂನ್ನ ಕಮಾಂಡರ್ ಆದರು. ಖಲ್ಬರ್ ಪರ್ವತವನ್ನ ಜಯಿಸುವ ಹೊಣೆ ಮನೋಜರ ಹೆಗಲಿಗೇರಿತು. 19,700 ಅಡಿ ಎತ್ತರದ ಮೇಲಿನಿಂದ ಪಹಲ್ವಾನ್ ಚೌಕಿಯಲ್ಲಿ ಅಸಾಧಾರಣ ಶೌರ್ಯದಿಂದ ಕಾದಾಡಿದರು. ಎಲ್ಲವನ್ನು ಗೆಲ್ಲುತ್ತಾ ಗೆಲ್ಲುತ್ತಾ ಮುಂದೆ ಸಾಗುತ್ತಿದ್ದಂತೆ ವೈರಿಗಳ ಭೀಕರ ಫೈರಿಂಗ್ ಎದುರಾಯಿತು. ಎರಡೂ ಕಡೆಯೂ ವೈರಿಗಳ ಬಂಕರ್ಗಳು. ಅವುಗಳನ್ನು ನಾಶ ಮಾಡಬೇಕಾದ ಗುರಿ ಮನೋಜ್ ಪಾಂಡೆಗೆ. ಬಲಗಡಿಯ ಬಂಕರ್ಗಳನ್ನು ನಾಶ ಮಾಡಲು ಹವಾಲ್ದಾರ್ ಭೀಮ್ ಬಹದ್ದೂರ್ ಅವರಿಗೆ ಆದೇಶ ನೀಡಿ ತಾನು ಎಡಗಡಿಯ ಬಂಕರ್ಗಳತ್ತ ಮುನ್ನುಗ್ಗಿದ. ದಾಳಿ ಪ್ರತಿದಾಳಿ ಭೀಕರವಾಗಿತ್ತು. ಎದುರಾಳಿಯ ಸೈನಿಕರು ಛಿದ್ರಗೊಂಡಂತೆ ವೀರಾವೇಶದಿಂದ ಸಿಂಹ ಮುಂದೆ ಸಾಗುತ್ತಿತ್ತು. ಕಾರ್ಯಾಚರಣೆಯಲ್ಲಿ ಭುಜ ಮತ್ತು ಕಾಲುಗಳಿಗೆ ಪೆಟ್ಟಾಯಿತು. ಅದಾವುದೂ ಕೂಡ ಮನೋಜ್ ಪಾಂಡೆಗೆ ಲೆಕ್ಕಕ್ಕಿಲ್ಲ. ಕೊನೆಯ ಬಂಕರ್ ಮೇಲೆ ದಾಳಿ ಮಾಡಿದ, ಬಂಕರ್ ನಾಶವಾಯಿತು. ಅಷ್ಟರಲ್ಲಿ ವೈರಿ ಸಿಡಿಸಿದಂತಹ ಬುಲೆಟ್ ಮನೋಜ್ ಪಾಂಡೆ ಹಣೆ ಸೇರಿತು. 6 ಬಂಕರ್ಗಳ ಮೇಲಿನ ನಿಯಂತ್ರಣ ಹಾಗೂ ಅಪಾರ ಶಸ್ತ್ರಾಸ್ತ್ರ ನಮ್ಮ ಪಾಲಾಯಿತು. ಆದರೆ ಲೆಫ್ಟಿನೆಂಟ್ ಮನೋಜ್ ಪಾಂಡೆ ವೀರ ಸ್ವರ್ಗವನ್ನಪ್ಪಿದರು. ಸಿಂಹ ಸದೃಶವಾಗಿ ಹೋರಾಡಿ ಮಾತೃಭೂಮಿಯನ್ನು ರಕ್ಷಿಸಿದ ಲೆಫ್ಟಿನೆಂಟ್ ಮನೋಜ್ ಪಾಂಡೆ, ನಿಮಗಿದು ನಮ್ಮ ಕೋಟಿ ಕೋಟಿ ನಮನ.

0: ಪ್ರಿಯ ಕೇಳಿದ್ರೆ, ನಾವಿಂದು ಸ್ವತಂತ್ರ ಭಾರತದ ಸ್ವತಂತ್ರ ಹಕ್ಕಿಗಳಂತೆ ಬದುಕುತ್ತಿದ್ದೇವೆ ಅಂತಾದರೆ ಅದಕ್ಕೆ ನಮ್ಮ ಗಡಿ ಕಾಯುವ ನಮ್ಮ ಯೋಧರು ಕಾರಣ. ಅವರ ಶೌರ್ಯ ಸಾಹಸದ ಮೇಲೆಯೇ ನಾವಿಂದು ಸುರಕ್ಷಿತವಾಗಿದ್ದೇವೆ. ಆದರೆ ಅವರ ಹನಿ ಹನಿ ರಕ್ತದಲ್ಲೂ ಕೂಡ ನಮ್ಮೆಲ್ಲರ ರಕ್ಷಣೆಯ ಹೊಣೆ ಇದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಅಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿಯವರು ಗಾಯಾಳು ಸೈನಿಕರನ್ನು ಕಾಣಲು ಆಸ್ಪತ್ರೆಗೆ ಭೇಟಿ ನೀಡಿದ್ದರು. ಆಗ ನಾಯಕ್ ಅಂಗ್ರೇಜ್ ಸಿಂಗ್ ಹೇಳಿದ ಮಾತೇನು ಗೊತ್ತೆ, ಪ್ರಧಾನಿಗಳೇ, ಶತ್ರುಗಳು ಹಾರಿಸಿದ ಗುಂಡು ನಮ್ಮ ಎದೆಯಲ್ಲಿದೆಯೇ ಹೊರತು ನಮ್ಮ ಬೆನ್ನಿನಲ್ಲಿಲ್ಲ ಅನ್ನೋದನ್ನು ಜನತೆಗೆ ತಿಳಿಸಿ ಅಂತ. ಪ್ರಿಯ ಕೇಳುಗರೆ, ಇವರು ನಮ್ಮ ಯೋಧರು, ಭಾರತದ ಯೋಧರು ಅಂತ ಹೆಮ್ಮೆಯಿಂದ ಹೇಳೋಣ, ಗೌರವದಿಂದ ಕಾಣೋಣ. ನಮ್ಮ ನಾಳೆಗಳಿಗಾಗಿ ತಮ್ಮನ್ನೇ ಅರ್ಪಿಸಿಕೊಂಡ ನಮ್ಮ ಯೋಧರೇ ನಿಜಾರ್ಥದ ನ್ಯಾಷನಲ್ ಹೀರೋಗಳು. ಅವರಿಗೆಲ್ಲ ನಮ್ಮ ಕೋಟಿ ಕೋಟಿ ನಮನ. ಅವರ ತ್ಯಾಗ ಬಲಿದಾನಕ್ಕೆ ನಮ್ಮ ಕಣ್ಣಂಚಲ್ಲಿ ಒಂದು ಹನಿ ಇಳುಕಿದರೆ ನಮ್ಮ ಈ ಕಾರ್ಗಿಲ್ ವಿಜಯ ದಿವಸಕ್ಕೆ ಅರ್ಥ ಬಂದಿತು. ನಮಸ್ಕಾರ.
1: ಇದುವರೆಗೆ ಕಾರ್ಗಿಲ್ ಕಲಿಗಳಿಗೆ ನಮನ, ಕಾರ್ಗಿಲ್ ವಿಜಯ ದಿವಸದ ನಿಮಿತ್ತ ವಿಶೇಷ ಕಾರ್ಯಕ್ರಮವನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಬಿ ಎಂ ಶರಭೇಂದ್ರ ಸ್ವಾಮಿ.

ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 10 ಗಂಟೆ, ಕಂಪನಾಂಕ 102.1 ಮೆಗಾಹರ್ಟ್ಸ್ಗಳು. ಈಗ ಕೇಳಿ ಅಮರ ಮಧುರ ಹಳೆಯ ಕನ್ನಡದ ಚಿತ್ರಗೀತೆಗಳನ್ನು. ಆರಂಭದಲ್ಲಿ ಕೇಳಿ ಪಿ ಬಿ ಶ್ರೀನಿವಾಸ್ ಅವರು ಹಾಡಿರುವ ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಗೀತೆ. ಆರ್ ಎನ್ ಜಯಗೋಪಾಲ್ ಅವರ ಗೀತ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಚಿಟ್ಟಿ ಬಾಬು.

ಮುಂದಿನ ಗೀತೆಯನ್ನು ಕೇಳಿ. ಎಸ್ ಜಾನಕಿಯವರ ಧ್ವನಿಯಲ್ಲಿ ಆರದ ಗಾಯ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಗೀತರಚನೆಗೆ ಸಂಗೀತ ನೀಡಿದ್ದಾರೆ ಸತ್ಯಂ.

ಪ್ರೊಫೆಸರ್ ದೊಡ್ಡರಂಗೇಗೌಡ ಅವರ ಸಾಹಿತ್ಯದಲ್ಲಿ ಅಶ್ವಥ್ ವೈಲ್ ಅವರ ಸಂಗೀತದಲ್ಲಿ ಕೇಳಿ ಅನುಪಮ ಚಿತ್ರದ ಗೀತೆ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಕೆಜೆಎಸ್ ಉದಾಸ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಭಕ್ತ ಸಿರಿಯಾಳ ಚಿತ್ರದ ಗೀತೆ. ಗೀತರಚನೆ ಹುಣಸೂರು ಕೃಷ್ಣಮೂರ್ತಿ, ಸಂಗೀತ ಸಂಯೋಜನೆ ಟಿ ಜೆ ಲಿಂಗಪ್ಪ.

ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರಾಯಚೂರು ಆಕಾಶವಾಣಿಯಿಂದ 102.1 ಮೆಗಾಹರ್ಟ್ಸ್ ಕಂಪನಾಂಕಗಳಲ್ಲಿ ಅಮರ ಮಧುರ ಕನ್ನಡದ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ 1980ರ ದಶಕದ ಹಳೆಯ ಚಿತ್ರಗೀತೆಗಳನ್ನು. ಮುಂದಿನ ಗೀತೆಯನ್ನು ಕೇಳಿ. ಗಾಳಿ ಮಾತು ಚಿತ್ರದಿಂದ ಗಾಯಕರು SP ಬಾಲಸುಬ್ರಹ್ಮಣ್ಯಂ ಹಾಗೂ SJ ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ರಾಜನ್ ನಾಗೇಂದ್ರ.

ವಾಣಿ ಜಯರಾಮ್ ಹಾಗೂ ಜಯಚಂದ್ರನ್ ಅವರ ಧ್ವನಿಯಲ್ಲಿ ಕೇಳಿ ಹಂತಕನ ಸಂಚು ಚಿತ್ರದಿಂದ. ಕುವೆಂಪು ಅವರ ಗೀತ ರಚನೆಗೆ ವಿಜಯ್ ಭಾಸ್ಕರ್ ಅವರ ಸಂಗೀತವಿದೆ.

ಕೆ ಜೆ ಯೇಸುದಾಸ್ ಅವರ ಧ್ವನಿಯಲ್ಲಿ ನಾರದ ವಿಜಯ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಚಿ ಉದಯಶಂಕರ್ ಅವರ ಸಾಹಿತ್ಯದಲ್ಲಿ ಅಶ್ವಥ್ ವೈದಿ ಅವರ ಸಂಗೀತವಿತ್ತು. ಮುಂದಿನ ಗೀತೆಯನ್ನು ಕೇಳಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ ಪಟ್ಟಣಕ್ಕೆ ಬಂದ ಪತ್ನಿಯರು ಚಿತ್ರದ ಗೀತೆ. ಗೀತರಚನೆ ಚಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಅತಿ ಆಸೆ ಒಳ್ಳೇದಲ್ಲ.
1: ಯಾವ್ದು ಅತಿ ಆಸೆ? ಪಟ್ಟಣಕ್ಕೆ ಹೋಗ್ಬೇಕೆನ್ನುವುದ? ನೆಮ್ಮದಿಯಿಂದ ಇರಬೇಕು ಅನ್ನೋದ? ನಗು ನಗ್ತಾ ಬಾಳ್ಬೇಕು ಅನ್ನೋದ? ಹೊಸ ಬಾಳ

0: ಸುಖ ಸಂತೋಷ ಅಂಗಡಿಲಿ ಮಾರೋದಿಲ್ಲ.
1: ನಂಗ್ ಗೊತ್ತಿದೆ ನಿಮ್ ಸುಖ ಸಂತೋಷ ಕೊಟ್ಟಿಗೆ ಗುಡಿಸೋದ್ರಲ್ಲಿದೆ, ಸಗಣಿ ಎತ್ತೋದ್ರಲ್ಲಿದೆ, ಧರಣಿ ತತ್ತೋದ್ರಲ್ಲಿದೆ. ಹೊಸ

ರಾಮ ಲಕ್ಷ್ಮಣ ಚಿತ್ರಕ್ಕೆಂದು ಹಾಡಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ರಾಜನ್ ನಾಗೇಂದ್ರ.

ಜಯಚಂದ್ರನ್ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಕೇಳಿ ರಂಗನಾಯಕಿ ಚಿತ್ರದ ಗೀತೆ. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಎಂ ರಂಗರಾವ್.

0: ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿ ರವಿಚಂದ್ರ ಚಿತ್ರದ ಗೀತೆ. ಗೀತ ರಚನೆ ಜಿ ಉದಯಶಂಕರ್, ಸಂಗೀತ ನೀಡಿದ್ದಾರೆ ಉಪೇಂದ್ರ ಕುಮಾರ್.
1: ಕಂಡೊಡನೆ ಕರ ಪಿಡಿದು

ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೇ.

0: சரசக்க கருதன வீர சபத்தோருவ சரசக்க கருதன வீர சபத்தோருவ சரசக்க கருதன வீர சபத்தோருவ ஏ கே நன்னலே.
1: ಕೊನೆಯದಾಗಿ ಕೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ವಸಂತ ಗೀತಾ ಚಿತ್ರದ ಗೀತೆ. ಗೀತರಚನೆ ಜಿ ಉದಯಶಂಕರ್, ಸಂಗೀತ ನಿರ್ದೇಶನ ಎಂ ರಂಗರಾವ್.

ಇದುವರೆಗೂ ಕನ್ನಡದ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ ಅಮರ ಮಧುರ ಕಾರ್ಯಕ್ರಮದಲ್ಲಿ. ಇದು ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 11 ಗಂಟೆಯಾಗಿ 5 ನಿಮಿಷವಾಗಲಿದ್ದು ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.